ಕೇಳುಗರೆ, ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ಇಂದು ಶನಿವಾರ 2026 ಸಾಲಿನ ಅಕ್ಟೋಬರ್ ತಿಂಗಳ 10 ತಾರೀಕು. ರಾಷ್ಟ್ರೀಯ ಪಂಚಾಂಗದಂತೆ 1948 ಶಕವರ್ಷದ ಆಶ್ವಿಜ ಮಾಸದ 18 ದಿನ. ಆತ್ಮೀಯ ಕೇಳುಗರಿಗೆ ವೆಂಕಟೇಶ್ ಹೂಗಾರನ ಶುಭ ಮುಂಜಾನೆಯ ನಮಸ್ಕಾರ. ನಿಲಯದ ಈ ದಿನದ ಬೆಳಗಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ.

ಇದು ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರ. ಈಗ ಸಮಯ 6:20. ಕಾರ್ಯಕ್ರಮ ವಿವರಣೆ. ಈ ದಿನ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಕಾರ್ಯಕ್ರಮ ವಿವರಣೆಯ ನಂತರ 6:05 ಇಂಗ್ಲಿಷ್ನಲ್ಲಿ ವಾರ್ತೆ ಕೇಳುತ್ತೀರಿ ದೆಹಲಿ ಕೇಂದ್ರದಿಂದ. 6:10 ನಮ್ಮ ನಿಲಯದಿಂದ ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನ ಪ್ರಸಾರವಾಗುತ್ತದೆ. 6:30 ಸುಶೀಲಾ ಸೋಮಶೇಖರ್ ಅವರಿಂದ ಚಿಂತನ ಕೇಳುತ್ತೀರಿ. ಇದು ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. 6:35 ದೇಶಭಕ್ತಿಗೀತೆ ರಚನೆ ಚಿದಂಬರ ಬೈಕಂಪಾಡಿ ಅವರದ್ದು ವೃಂದಗಾನದಲ್ಲಿ ಆಲಿಸಬಹುದು. 6:40 ಭೀಮರಾಯ ಮತ್ತು ಸಂಗಡಿಗರಿಂದ ಏಕತಾರಿ ಪದಗಳನ್ನು ಕೇಳುತ್ತೀರಿ ಜನಪದ ಗೀತೆಗಳಲ್ಲಿ. 6:55 ಸಂಸ್ಕೃತದಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ ಕೇಳಬಹುದು. 7:00 ಕಾರ್ಯಕ್ರಮದ ಮುಖ್ಯಾಂಶಗಳನ್ನು ಪರಿಚಯ ಮಾಡಿಕೊಳ್ಳುತ್ತೀರಿ. 7:05 ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ ಕೇಳಬಹುದು. 7:15 ಭಾವಗೀತೆಗಳು, 7:30 ಪ್ರಕಟಣೆಗಳನ್ನು ಕೇಳುತ್ತೀರಿ. 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆ ಕೇಳಬಹುದು ಬೆಂಗಳೂರು ಕೇಂದ್ರದಿಂದ. ಚಿತ್ರಗೀತೆಗಳನ್ನು ಬಿತ್ತರಿಸುತ್ತೇವೆ ಈ ಬೆಳಗ್ಗೆ 7:45. 8:00 ಸಮಾಚಾರ ಪ್ರಭಾತ, 8:15 ಮಾರ್ನಿಂಗ್ ನ್ಯೂಸ್ ದೆಹಲಿ ಕೇಂದ್ರದಿಂದ ಕೇಳುತ್ತೀರಿ. 8:30 ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ಯವಾಣಿ, ಮಸಾಲೆಗಳಲ್ಲಿ ಔಷಧೀಯ ಗುಣಗಳು, ಈ ಕುರಿತು ಮಾಹಿತಿ ಕೇಳುತ್ತೀರಿ ಬೆಂಗಳೂರಿನ ಸರ್ಕಾರಿ ಆಯುರ್ವೇದಿಕ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಟಿ ಶಿವಕುಮಾರ್ ಅವರಿಂದ. ಪ್ರಾಯೋಜಕರು ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ. 8:35 ರಾಯಚೂರು ಜಿಲ್ಲೆಯ ಪುರಾತನ ದೇವಸ್ಥಾನಗಳ ಪರಿಚಯಿಸುವ ಗುಡಿಯ ಬೆರಗು ವಿಶೇಷ ಕಾರ್ಯಕ್ರಮದಲ್ಲಿ ಕಲ್ಮಲ ಕರಿಯಪ್ಪ ತಾತ ದೇವಸ್ಥಾನದ ಪರಿಚಯ ಮಾಡಿಕೊಳ್ಳುತ್ತೀರಿ. ಪ್ರಸ್ತುತಿ ತಿಮ್ಮಪ್ಪ ಗಂಜಳ್ಳಿ, ನಿರ್ವಹಣೆ ವೆಂಕಟೇಶ್ ಬೇವಿನಬೆಂಚಿ. 9:00 ಪ್ರಕಟಣೆಗಳು, 9:05 ಭಾವಗೀತೆಗಳನ್ನು ಕೇಳಬಹುದು. 9:30 ಚಿತ್ರಗೀತೆಗಳನ್ನು ಆಲಿಸುತ್ತೀರಿ. 10:32, 11:02, 11:32 ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳು ಪ್ರಸಾರವಾಗಲಿವೆ. 11:00, 11:30 ಹಾಗೂ 12:30 ನಮ್ಮ ನಿಲಯದಿಂದ ಪ್ರಕಟಣೆಗಳನ್ನು ಕೇಳುತ್ತೀರಿ. 12:00 ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದಿಂದ. 12:05 ವನಿತಾ ವಿಹಾರದಲ್ಲಿ ಬಹುಮುಖ ಪ್ರತಿಭೆ ನಿವೃತ್ತ ಶಿಕ್ಷಕಿ ಚಿತ್ರದುರ್ಗದ KS ತಿಪ್ಪಮ್ಮ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಗೀತಾ ಟಿ, ನಿರ್ವಹಣೆ ಹನುಮಂತರಾಯಪ್ಪ. 12:35 ಆರೋಗ್ಯ ಸಂಚಿಕೆಯಲ್ಲಿ ವಿಶ್ವ ಮಾನಸಿಕ ಆರೋಗ್ಯ ದಿನದ ಸಂದರ್ಭದಲ್ಲಿ ಜನರಲ್ಲಿ ಹೆಚ್ಚುತ್ತಿರುವ ಅಸಹನೆ ಮತ್ತು ಕ್ರೌರ್ಯ ಪ್ರವೃತ್ತಿಗೆ ಕಾರಣ ಪರಿಹಾರ ಕುರಿತು ಮನೋರೋಗ ತಜ್ಞರಾದ ಡಾಕ್ಟರ್ ಯು ಶ್ರೀನಿವಾಸ್ ಜೊತೆ ಸಂದರ್ಶನ. ಸಂದರ್ಶಕರು ಶ್ಯಾಮ್ ಪ್ರಸಾದ್. 1:00 ಪ್ರಗತಿ ಪಥ, 1:20 ಚಿತ್ರಗೀತೆಗಳು, 1:40 ಜನಸೇವಾ ಸೇ ದೇಶ್ ಸೇವಾ ಸ್ವಚ್ಛ ಭಾರತ ಮಿಷನ್ ಕುರಿತು ಮಾಹಿತಿ ಕೇಳುತ್ತೀರಿ. 2:40 ಮಕ್ಕಳ ಕಾರ್ಯಕ್ರಮ ಪ್ರಸಾರವಾಗುತ್ತದೆ. 3:00-5:00 FM 101.3 MHz ಕಾರ್ಯಕ್ರಮಗಳು ಪ್ರಸಾರವಾಗಲಿವೆ. ಎಲ್ಲ ಕಾರ್ಯಕ್ರಮಗಳು ಬೆಂಗಳೂರು ಕೇಂದ್ರದಿಂದ ಕೇಳಬಹುದು. ಇನ್ನು ಸಂಜೆಯ ಪ್ರಸಾರದಲ್ಲಿ 5:00 ಅಂತ್ಯಾಕ್ಷರಿ ನೇರ ಫೋನಿನ್ ಕಾರ್ಯಕ್ರಮ ದಲ್ಲಿ ಚಿತ್ರಗೀತೆಗಳನ್ನು ಕೇಳುತ್ತೀರಿ. 5:30 ಯುವವಾಣಿ ಕರೆಂಟ್ ಅಫೈರ್ಸ್ ಕೇಳಬಹುದು. ನಿರ್ವಹಣೆ ವೆಂಕಟೇಶ್ ಬೇವಿನಬೆಂಚಿ. 6:15 ಗೋಧುಳಿ, ದೇವದುರ್ಗದ ಬಸವೇಶ್ವರ ಪ್ರೌಢಶಾಲೆ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ. ಪ್ರಸ್ತುತಿ ರಮಾ ಕುಲಕರ್ಣಿ, ನಿರ್ವಹಣೆ ವೆಂಕಟೇಶ್ ಬೇವಿನಬೆಂಚಿ. 6:51 ಕಿಸಾನವಾಣಿ, ಹೈನುಗಾರಿಕೆಯಲ್ಲಿ ಹೈನು ತಳಿಗಳ ಮಹತ್ವ ಕುರಿತು ಪಶು ವೈದ್ಯಕೀಯ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ನಾದಮಣಿ ಎನ್ ಅವರ ಜೊತೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಹೆಚ್ ಗೌಡ. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಮಂತ್ರಾಲಯ. ಇದು ಬೆಂಗಳೂರು ಕೇಂದ್ರದಿಂದ. 7:20 ನಮ್ಮ ನಿಲಯದಿಂದ ಜಾನಪದ ಸಂಗೀತ, ಹಬಲಕಟ್ಟಿಯ ದವಲಸಾಬ್ ಅತ್ತರ್ ಮತ್ತು ಸಂಗಡಿಗರಿಂದ ಗೀಗಿ ಪದಗಳನ್ನು ಕೇಳುತ್ತೀರಿ. 8:00 ಮೈಸೂರು ದಸರಾ ಹಬ್ಬದ ಪೂರ್ವ ಸಿದ್ಧತೆಗಳ ಕುರಿತ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಗಲಿದೆ. 8:30 ಜನಪದ ಸಂಗೀತ ನಮ್ಮ ನಿಲಯದಿಂದ

ಸಂಘದಿಂದ ಮಾನ್ವಿ ತಾಲೂಕಿನ ರಾಜುಳ್ಳಿಯ ನಾಗೇಂದ್ರಪ್ಪ ಹಾಗೂ ಸಂಗಡಿಗರಿಂದ ಡೊಳ್ಳಿನ ಪದಗಳು. 9:30 ಯುವವಾಣಿ ಕೇಳುತ್ತಿರುವ ಬೆಂಗಳೂರು ಕೇಂದ್ರದಿಂದ 10:00 ನಮ್ಮ ನಿಲಯದಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ, 10:30 ಚಿತ್ರಗೀತೆಗಳು. ಇದುವರೆಗೆ ಈ ದಿನ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ ಕಾರ್ಯಕ್ರಮ ವಿವರಣೆಯಲ್ಲಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಈಗ ಸಮಯ 6:05, ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.

0: fair. Captain Shai Hope led from the front with a magnificent 102 of 45 balls, while Sherfane Rutherford's 84 of 37 set the chase alight. And that is the end of this news bulletin.
1: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 6:10. ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮ ಆರಂಭದಲ್ಲಿ ಕೇಳಿ

ಈಗ ಕೇಳಿ ಪುರಂದರದಾಸರ ಕೃತಿ ರತ್ನಮಾಲಾ ಪ್ರಕಾಶ್ ಮಾಲತಿ ಶರ್ಮಾ ಹಾಗೂ ಸಂಗಡಿಗರಿಂದ.

ಈಗ ಕೇಳಿ, ನಿಜಗುಣ ಶಿವಯೋಗಿಗಳ ರಚನೆ, ಪಂಡಿತ್ ನರಸಿಂಹುಲು ವಡವಾಟಿ ಅವರ ಧ್ವನಿಯಲ್ಲಿ.

0: ಇದುವರೆಗೆ ಭಕ್ತಿಗೀತೆಗಳನ್ನು ಕೇಳಿದಿರಿ. ಒಂದನ್ನು ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರ. ಈಗ ಸಮಯ 6:30. ಬೆಂಗಳೂರು ಕೇಂದ್ರದಿಂದ ಚಿಂತನ ಕೇಳಿ.
1: ಆಕಾಶವಾಣಿ ಚಿಂತನ, ಸುಶೀಲಾ ಸೋಮಶೇಖರ್ ಅವರಿಂದ.
2: ನಾವು ನಿತ್ಯ ಬಳಸುವ ಹಲವು ಸಾಧನಗಳಲ್ಲಿ ದರ್ಪಣವೂ ಒಂದು. ಬರೇ ಗಾಜು ಎಂದೆಂದಿಗೂ

0: ಅರ್ಪಣವಾಗಲು ಸಾಧ್ಯವಿಲ್ಲ. ಗಾಜಿನ ಒಂದು ಭಾಗಕ್ಕೆ ರಾಸಾಯನಿಕ ದ್ರವವನ್ನು ಹಾಕಿದಾಗಲೇ ಬಿಂಬ ಮೂಡುವುದು. ಈ ಗಾಜಿನ ಕನ್ನಡಿಗಳೇ ಇಂದು ಎಲ್ಲರ ಮನೆ ಮನೆಯಲ್ಲೂ ಕೂಡ ದರ್ಬಾರು ನಡೆಸುತ್ತಿವೆ. ಕನ್ನಡಿ ಇರದ ಮನೆಯೇ ಇಲ್ಲ, ಅಂತೆಯೇ ಕನ್ನಡಿಯನ್ನು ಬಳಸದೇ ಇರುವವರೂ ಇಲ್ಲ. ನಮ್ಮನ್ನು ನಮ್ಮಂತೆ ತೋರುವ ಏಕೈಕ ಸಾಧನವಿದು. ಸತ್ಯದೃಷ್ಟಿ ಎಂಬುದು ಇದ್ದರೆ ಅದು ಕನ್ನಡಿಯಲ್ಲಿ ಮಾತ್ರ. ಸುಳ್ಳನ್ನು ಎಂದೂ ಹೇಳದ ಕನ್ನಡಿ ಅಪ್ಪಟ ಸತ್ಯವಾದಿ. ನಾವು ಮಂದಿಗೆ ಹೇಗೆ ತೋರಿಸಿಕೊಳ್ಳುತ್ತೇವೆಯೋ ಹಾಗೆಯೇ ನಿಜವಾಗಿ ಬಾಳಬೇಕು ಎನ್ನುತ್ತಾರೆ ಸಾಕ್ರಟೀಸ್. ಇದು ಕನ್ನಡಿಯ ನಿಜ ಸಂದೇಶ. ನಮ್ಮ ನಮ್ಮ ಮೋರೆ ನೋಡಿಕೊಳ್ಳುವ ಕನ್ನಡಿಗಳಿವೆ ನಿಜ, ಆದರೆ ಮನಸ್ಸಿಗೆ ಕನ್ನಡಿಗಳಿಲ್ಲವಲ್ಲ. ವಿಮರ್ಶಾಯುಕ್ತ ವಿಚಾರವು ಮನಸ್ಸಿನ ಕನ್ನಡಿ ಇದ್ದಂತೆ ಎನ್ನುತ್ತಾರೆ ಶಂಭಾ ಜೋಶಿಯವರು. ಕನ್ನಡಿಯ ಕ್ರಿಯೆ ಅಸಾಮಾನ್ಯವಾದದ್ದು. ಇದು ಬೃಹತ್ ಗಾತ್ರವನ್ನು ತನ್ನಲ್ಲಿ ಅಡಗಿಸಿ ತೋರಬಲ್ಲದು. ನಮ್ಮ ಪ್ರತಿಬಿಂಬವನ್ನು ಅಂತೇ ಬಿಂಬಿಸುವ ಕನ್ನಡಿ ಒಂದೇ, ಆದರೂ ನೋಡುವ ದೃಷ್ಟಿ ಹಲವಾರು. ಹೆಣ್ಣಿದ್ದ ಮನೆಗೆ ಕನ್ನಡಿ ಯಾತಾಕ ಹೆಣ್ಣು ಸಣ್ಣವಳು ನನಮಗಳು, ಹೆಣ್ಣು ಸಣ್ಣವಳು ನನಮಗಳು ಒಳಗಿರಲು ಕನ್ನಡಿ ಹಂಗ ಹೊಳೆಯುವಳು ಎನ್ನುತ್ತಾಳೆ ನಮ್ಮ ಜಾನಪದ ಗರತಿ. ಚಿಕ್ಕ ಮಕ್ಕಳ ಮನಸ್ಸು ಕನ್ನಡಿ ಇದ್ದಂತೆ. ಅವರದು ಮಲ್ಲಿಗೆಯಂತಹ ಶುಭ್ರ ಮನಸ್ಸು. ಕನ್ನಡಿಯು ಕೈತಪ್ಪಿ ಹನ್ನೆರಡು ಚೂರಾಗಿ ಹೆಣ್ಣಿನ ಮನವು ಹೋಳಾಗಿ ಎಂಬ ಜಾನಪದ ಮಹಿಳೆಯ ಈ ಮಾತಿನಲ್ಲಿ ಹೊಡೆದ ಕನ್ನಡಿಯು ಅವಳ ಮನೋವ್ಯಾಕುಲತೆಯ ಸಂಕೇತವಾಗಿದೆ. ಹೊಡೆದ ಕನ್ನಡಿಯಲ್ಲಿ ಬಿಂಬ ಛಿದ್ರ ಛಿದ್ರವಾಗಿ ಕಾಣುತ್ತದೆ. ಕನ್ನಡಿಯ ಚೂರುಗಳು ಹೇಗೆ ಇರುತ್ತವೋ ಹಾಗೆ ಅಲ್ಲಿ ಪ್ರತಿಬಿಂಬವು ಮೂಡಿರುತ್ತದೆ. ಛಿದ್ರವಾದ ಕನ್ನಡಿ ಒಡೆದ ಮನಸ್ಸಿನ ಸಂಕೇತ. ಇಲ್ಲಿ ಸುಖ ಶಾಂತಿ ಸಮೃದ್ಧಿ ಕಾಣಲಾಗದು. ಸಮೃದ್ಧ ಬದುಕಿಗೆ ಒಳ ಮನಸ್ಸಿನ ಶಾಂತಿಯೂ ಮುಖ್ಯ. ಭೋಗ ಜೀವನ ನಡೆಸುತ್ತಿದ್ದ ಅತಿಬಲ ಮಹಾರಾಜ ಮಹಾಶೂರನಾಗಿದ್ದ. ಸಕಲ ಸಂಪತ್ತನ್ನು ಅನುಭವಿಸುತ್ತಿರುವ ತಾನು ಶಾಶ್ವತ ಸುಖಿ ಎಂದೇ ಭ್ರಮಿಸಿದ್ದ. ಅದೊಂದು ದಿನ ಕನ್ನಡಿಯಲ್ಲಿ ತನ್ನ ನರೆಗೂದಲನ್ನು ಕಂಡ. ಅದು ಅವನ ದೇಹದ ಮುಪ್ಪನ್ನು ತೋರಿತು. ಮುಪ್ಪಿನ ನಂತರದ ಸಾವಿನ ಸತ್ಯದ ದರ್ಶನವಾಯಿತು. ಬಾಳು ಕ್ಷಣಿಕ ಎನಿಸಿ ರಾಜ್ಯ ಭೋಗ ತೊರೆದು ಕಾಡಿಗೆ ತೆರಳಿದ. ಮುಕ್ತಿ ಮಾರ್ಗ ಕಂಡುಕೊಂಡ. ಬಾಲಕನಾಗಿದ್ದ ಶ್ರೀರಾಮನು ಒಮ್ಮೆ ಮುಗಿಲ ಚಂದ್ರ ತನಗೆ ಬೇಕೆಂದು ಹಠ ಹಿಡಿದು ಕುಳಿತು ಬಿಟ್ಟ. ಅರಮನೆಯ ಎಲ್ಲರೂ ಶ್ರಮಪಟ್ಟರೂ ಆ ಮಗುವನ್ನು ಸಮಾಧಾನಿಸಲು ಆಗಲೇ ಇಲ್ಲ. ಕಡೆಯಲ್ಲಿ ಹರಿವಾಣದಲ್ಲಿ ನೀರು ತುಂಬಿ ಚಂದ್ರಬಿಂಬವನ್ನು ತೋರಿಸಲು ಮಗು ತನ್ನ ಕೈಯಿಂದ ಅದನ್ನು ಮುಟ್ಟಿ ಮುಟ್ಟಿ ನೀರನ್ನು ಬಡಿದು ಬಡಿದು ಸಂತಸ ಪಟ್ಟಿತು. ಕನ್ನಡಿಯ ನ್ಯಾಯವೇ ನಿಜವಾದ ಲೌಕಿಕ ನ್ಯಾಯ. ಶುದ್ಧವಾದ ಕನ್ನಡಿ ಮಾತ್ರ ಸರಿಯಾಗಿ ಪ್ರತಿಬಿಂಬ ತೋರಿಸಬಲ್ಲದು. ಲೌಕಿಕ ಸಾಧನವಾದ ಈ ಕನ್ನಡಿಯು ನಮ್ಮ ಮನೋಲೋಕದ ಉಪಮಾನ. ನಮ್ಮ ಮನಸ್ಸು ಎಂಬ ಕನ್ನಡಿಯೂ ಕೂಡ ಶುದ್ಧವಾಗಿರಬೇಕು. ನಮ್ಮ ಮನದೊಳಗೆ ಅನೇಕ ಕ್ಷುದ್ರ ಭಾವಗಳು ಅರಿಷಡ್ವರ್ಗಗಳೆಂಬ ಧೂಳು ಮುಸುಕಿದಾಗ ಬಿಂಬ ಶುದ್ಧವಾಗಿ ಪ್ರತಿಬಿಂಬಿಸಲಾರದು. ಆದ್ದರಿಂದ ಆಗಾಗ ಕನ್ನಡಿಯನ್ನು ಸ್ವಚ್ಛಗೊಳಿಸುವಂತೆ ನಮ್ಮ ಮನಸ್ಸನ್ನು ನಾವು ಶುದ್ಧಗೊಳಿಸಿಕೊಳ್ಳಬೇಕು. ಮನಸ್ಸಿನ ಪ್ರತಿಬಿಂಬವೇ ಮುಖ ಎನ್ನುತ್ತಾರೆ. ಮನುಷ್ಯ ದೀಪ ಅಥವಾ ಕನ್ನಡಿಯಾದರೂ ಆಗಬೇಕು. ದೀಪ ಬೆಳಕನ್ನು ಕೊಡುತ್ತದೆ, ಕನ್ನಡಿಯು ಅದನ್ನು ಪ್ರತಿಬಿಂಬಿಸುತ್ತದೆ. ಎಲ್ಲರೂ ಬೆಳಕು ಮತ್ತು ದೀಪವಾಗಬೇಕು. ದೀಪವಾಗದಿದ್ದರೂ ಕನ್ನಡಿಯಾದರೂ ಆಗಲಿ ಎನ್ನುತ್ತಾರೆ, ಏಕೆಂದರೆ ಅಲ್ಲಿ ಬಿಂಬ ಕಾಣಬಹುದು. ಉಂಬ ಬಟ್ಟಲು ಬೇರೆ ಕಂಚಲ್ಲ, ನೋಡುವ ದರ್ಪಣ ಬೇರೆ ಕಂಚಲ್ಲ, ಭಾಂಡ ಒಂದೇ ಭಾಜನ ಒಂದೇ ಬೆಳೆಗೆ ಕನ್ನಡಿ ಎನಿಸಿತ್ತಯ್ಯ ಅರಿದಡೆ ಶರಣ ಮರದಡೆ ಮಾನವ ಮರೆಯದೇ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ. ಬಸವಣ್ಣನವರ ಈ ವಚನವು ನಮ್ಮ ಒಳ ಹೊರಗಿನ ಶುದ್ಧತೆಯನ್ನು ತಿಳಿಸುತ್ತದೆ. ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ಗಳನ್ನು ಕನ್ನಡಿಯಂತೆ ಬಳಸುತ್ತಿದ್ದಾರೆ. ಕನ್ನಡಿಯಲ್ಲೂ ನಾನಾ ರೀತಿಯ ವಿನ್ಯಾಸಗಳಿರುತ್ತವೆ. ಫಳಫಳ ಹೊಳೆಯುವ ಪಾತ್ರೆಗಳು ಕನ್ನಡಿಯ ಕೆಲಸ ಮಾಡುತ್ತವೆ. ತಿಳಿಯಾದ ಜಲದೊಳಗೂ ನಮ್ಮ ಬಿಂಬವನ್ನು ನಾವು ಕಾಣಬಹುದು. ನಿಜವಾದ ನಮ್ಮ ಆಪ್ತರೆಂದರೆ ನಮ್ಮ ಒಳ ಹೊರಗಿನ ಅಂಕುಡೊಂಕುಗಳನ್ನು ಕನ್ನಡಿಯಂತೆ ತೋರಿಸಿ ಸರಿಪಡಿಸಬಲ್ಲವರೇ ನಮ್ಮ ನಿಜವಾದ ಆಪ್ತರು. ಒಳಗನ್ನು ಸರಿಪಡಿಸುವ ಕ್ರಿಯೆ ಮೊದಲು ನಮ್ಮಿಂದಲೇ ಆಗಬೇಕಿದೆ. ಪ್ರತಿ ಮನೆ ಮನೆಯಲ್ಲೂ ಇರುವ ಕನ್ನಡಿಯು ಬದುಕಿನ ವಾಸ್ತವ ಚಿತ್ರಣ ನೀಡುತ್ತದೆ. ಒಳ ಹೊರಗಿನ ಶುದ್ಧತೆಯನ್ನು ಕಾಪಾಡಿಕೊಳ್ಳಿ ಎನ್ನುವ ಸಂದೇಶವನ್ನು ಸಾರುತ್ತದೆ. ಈ ಸಂದೇಶವನ್ನು ನಮ್ಮದಾಗಿಸಿಕೊಳ್ಳಬೇಕಷ್ಟೇ.
1: ಸುಶೀಲಾ ಸೋಮಶೇಖರ್ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.
2: ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಈಗ ಸಮಯ 6:35. ದೇಶಭಕ್ತಿ ಗೀತೆ, ರಚನೆ ಚಿದಂಬರ ಬೈಕಂಪಾಡಿ ಅವರದ್ದು.

ಆಕಾಶವಾಣಿ ರಾಯಚೂರು FM ಕೇಂದ್ರ. ಈಗ ಸಮಯ 6:40. ಜನಪದ ಗೀತೆಗಳ ಕಾರ್ಯಕ್ರಮ. ಭೀಮರಾಯ ಮತ್ತು ಸಂಗಡಿಗರಿಂದ ಏಕತಾರಿ ಪದಗಳನ್ನು ಕೇಳಿ.

ಭೀಮರಾಯ ಅವರಿಂದ ಏಕತಾರಿ ಪದಗಳನ್ನು ಕೇಳಿದಿರಿ. ಜನಪದ ಗೀತೆಗಳ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಈಗ ಸಮಯ 6:55 ಸಂಸ್ಕೃತದಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.

0: ಅಂಚೆ ಜೀವ ವಿಮಾ ವಿಭಾಗ, ಭಾರತೀಯ ಅಂಚೆ ಇಲಾಖೆ, ಉತ್ತರ ಕರ್ನಾಟಕ ವಲಯ, ಧಾರವಾಡದ ಪ್ರಕಟಣೆ.
1: ಇನ್ನು ವಿದೇಶದಲ್ಲಿರುವ ನಿಮ್ಮ ಬಂಧುಗಳಿಗೆ ಆಹಾರ ಪದಾರ್ಥಗಳು, ಔಷಧಿಗಳು, ಉಡುಗೊರೆಗಳು ಹಾಗೂ ದಾಖಲೆಗಳನ್ನು ಕಳುಹಿಸುವುದು ಇನ್ನಷ್ಟು ಸುಲಭ.
0: ಭಾರತೀಯ ಅಂಚೆಯ ಮೂಲಕ 150 ಹೆಚ್ಚು ದೇಶಗಳಿಗೆ ಪಾರ್ಸೆಲ್ ಮತ್ತು ದಾಖಲೆಗಳನ್ನು ಅತ್ಯಂತ ಕೈಗೆಟುಕುವ ದರದಲ್ಲಿ ರವಾನಿಸಬಹುದು. ಉದ್ಯಮಿಗಳ ರಫ್ತು ಸೇವೆಗಳಿಗೂ ಭಾರತೀಯ ಅಂಚೆ ವಿಶ್ವಾಸಾರ್ಹ ಆಯ್ಕೆ. ಡಾಕ್ ಸೇವಾ ಆಪ್ ಮೂಲಕ ವಿವಿಧ ದೇಶಗಳ ಅಂಚೆ ದರಗಳನ್ನು ಪರಿಶೀಲಿಸಿ ಮನೆಯಲ್ಲೇ ಬುಕಿಂಗ್ ಮಾಡಿ ಪೋಸ್ಟ್ಮ್ಯಾನ್ ಮೂಲಕ ಪಿಕಪ್ ಸೌಲಭ್ಯ ಪಡೆಯಿರಿ.
2: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಮ್ಮ ವಾಟ್ಸ್ಆಪ್ ಸಹಾಯವಾಣಿ 9449849350.
3: ಶುರು ಮಾಡೋಣ ಇನ್ವೆಸ್ಟಿಂಗ್ ನ ಕಲಿಕೆ.

0: ಸೆಬಿ ಇನ್ವೆಸ್ಟರ್ ಜಾಗೃತಾ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ಕೆಲವರೇ ಈ ಬೆಳಗ್ಗೆ 8:35 ರಾಯಚೂರು ಜಿಲ್ಲೆಯ ಪುರಾತನ ದೇವಸ್ಥಾನಗಳ ಪರಿಚಯಿಸುವ ಗುಡಿಯ ಬೆರಗಿನಲ್ಲಿ ಕಲ್ಮಲ ಕರಿಯಪ್ಪ ತಾತ ದೇವಸ್ಥಾನದ ಪರಿಚಯ ಮಾಡಿಕೊಳ್ಳುತ್ತೀರಿ. ಪ್ರಸ್ತುತಪಡಿಸುವುದಾರೆ ತಿಮ್ಮಪ್ಪ ಗಂಜಳಿ, ನಿರ್ವಹಣೆ ವೆಂಕಟೇಶ್ ಬೇಬಿನ ಬಂಚೆ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಈಗ ಸಮಯ 7:02. ಪ್ರಕಟಣೆಗಳ ನಂತರ 7:05 ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ ಕೇಳಿ.
2: ಮೈಸೂರು ದಸರಾ ವಿಶೇಷ ಕಾರ್ಯಕ್ರಮಗಳು ರಾಜ್ಯವ್ಯಾಪಿ ಜಾಲದಲ್ಲಿ.
3: ನವರಾತ್ರಿಯ ಅಂಗವಾಗಿ ಬೆಳಗ್ಗೆ 6:10 ಮೈಸೂರಿನ GSSS ಪ್ರಾಯೋಜಿತ ವಿಶೇಷ ಗೀತಾರಾಧನಾ.
2: ಮೈಸೂರಿನ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್ ಪ್ರಾಯೋಜಿತ ದಸರಾ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮುನ್ನೋಟ ದಸರಾದಲ್ಲಿ ಇಂದು ಮತ್ತು ನಾಳೆ ಪ್ರತಿದಿನ ಬೆಳಗ್ಗೆ 6:40.
3: ಮೈಸೂರು ಜಿಲ್ಲಾಡಳಿತ, ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ ಲಿಮಿಟೆಡ್, KSIC ಮೈಸೂರು ಸಿಲ್ಕ್ಸ್ ಹಾಗೂ ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ ಪ್ರಾಯೋಜಿತ ವಿಜಯದಶಮಿಯ ಪ್ರತಿಷ್ಠಿತ ಜಂಬೂ ಸವಾರಿಯ ನೇರ ವೀಕ್ಷಕ ವಿವರಣೆ.
2: ಆಸ್ವಾದಿಸಿ
3: ಆನಂದಿಸಿ
2: ದಸರಾ ಸಂಭ್ರಮ ಇಮ್ಮಡಿಗೊಳಿಸಿ.
4: ದ್ವೇಷ ವೇದನೆಗಳ ಪರಿಸರದಲ್ಲಿ ಬೆಳೆದ ಮಗು ಜಗಳಗಂಟನಾಗಬಹುದು. ಅಪಮಾನದ ನೆರಳಿನಲ್ಲಿ ಬೆಳೆದ ಮಗು ಅಪರಾಧಿ ಪ್ರಜ್ಞೆ ಅಥವಾ ಕೀಳರಿಮೆಯನ್ನು ಬೆಳೆಸಿಕೊಳ್ಳಬಹುದು. ಆದರೆ ನೆನಪಿಡಿ, ಪ್ರೋತ್ಸಾಹದ ವಾತಾವರಣ ಮಗುವನ್ನು ಆತ್ಮವಿಶ್ವಾಸದ ಖನಿಯನ್ನಾಗಿಸುತ್ತದೆ. ಸ್ನೇಹದ ಮಡಿಲು ಮಗುವಿಗೆ ಪ್ರಪಂಚದ ಮೇಲೆ ಪ್ರೇಮವನ್ನು ಬೆಳೆಸುತ್ತದೆ.

ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿಕ್ಷಣವೂ ಪ್ರಾರ್ಥಿಸೋಣ.

ದೇಶ ಸೇವೆಯನ್ನು ಹೀಗೂ ಮಾಡಬಹುದು. ಹೊಗೆ ಉಗುಳದ ವಾಹನದ ಮಾಲೀಕನಾಗಿ ವಾಹನವನ್ನು ಸ್ವಚ್ಛವಾಗಿಟ್ಟುಕೊಳ್ಳೋಣ. ಮಾಲಿನ್ಯ ಪರೀಕ್ಷೆಯನ್ನು ಕಾಲಕಾಲಕ್ಕೆ ಮಾಡಿಸೋಣ. ಸ್ವಚ್ಛ ವಾಹನ, ಸುರಕ್ಷಿತ ವಾಹನ.

ಕುಲಕರ್ಣಿ. ಮುಖ್ಯಾಂಶಗಳು: ರೈತರ ಬದುಕಿಗೆ ಭದ್ರತೆ ಒದಗಿಸಿ ಕೃಷಿ ಚಟುವಟಿಕೆಗಳಿಗೆ ಅಗತ್ಯ ಬೆಂಬಲ ನೀಡಲು ಸರ್ಕಾರ ಬದ್ಧ, ಉಪಮುಖ್ಯಮಂತ್ರಿ ಭರವಸೆ. ಬೆಂಗಳೂರಿನ ಹೊರವಲಯದ 1500 ಎಕರೆ ಪ್ರದೇಶದಲ್ಲಿ ನಗರವನ ನಿರ್ಮಾಣಕ್ಕೆ ಯೋಜನೆ, ಅರಣ್ಯ ಇಲಾಖೆ ಸಚಿವರಿಂದ ಮಾಹಿತಿ. ಭಾರತದ ಆಧ್ಯಾತ್ಮಿಕ ಪರಂಪರೆ ಆತ್ಮ ಸಾಕ್ಷಾತ್ಕಾರದತ್ತ ಮುನ್ನಡೆಯುವ ಸಾಧನ, ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅಭಿಮತ. ಇಂದು ವಿಶ್ವ ಮಾನಸಿಕ ಆರೋಗ್ಯ ದಿನ, ಮಾನಸಿಕ ಆರೋಗ್ಯ ಸಮಸ್ಯೆ ಮತ್ತು ಸೇವೆಯನ್ನು ಬೆಂಬಲಿಸುವ ಪ್ರಯತ್ನ. ಈಗ ವಾರ್ತೆಗಳ ವಿವರ. ರೈತರ ಬದುಕಿಗೆ ಭದ್ರತೆ ಒದಗಿಸಿ ಕೃಷಿ ಚಟುವಟಿಕೆಗಳಿಗೆ ಅಗತ್ಯ ಬೆಂಬಲ ನೀಡಲು ಸರ್ಕಾರ ಬದ್ಧವಾಗಿದೆ ಎಂದು ಕಂದಾಯ ಸಚಿವರೂ ಆಗಿರುವ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಭರವಸೆ ನೀಡಿರುವ ಅವರು, ಬರದಿಂದ ಸಂಕಷ್ಟಕ್ಕೀಡಾಗಿರುವ ರೈತರ ಸಮಸ್ಯೆಗಳನ್ನು ಅರಿತು ಬೆಳೆ ಹಾನಿಯ ವಾಸ್ತವಿಕ ಸ್ಥಿತಿಯನ್ನು ಪರಿಶೀಲಿಸಿ ಅಗತ್ಯ ಪರಿಹಾರ ಕ್ರಮಗಳನ್ನು ಕೈಗೊಳ್ಳುವುದು ಸರ್ಕಾರದ ಆದ್ಯತೆಯಾಗಿದೆ ಎಂದಿದ್ದಾರೆ. ರಾಯಚೂರು ಮತ್ತು ಕೊಪ್ಪಳ ಜಿಲ್ಲೆಗಳ ಬರಪೀಡಿತ ಪ್ರದೇಶಗಳ ಪರಿಶೀಲನೆ ಸಂದರ್ಭದಲ್ಲಿ ಬರದಿಂದಾಗಿ ಜನರು ಉದ್ಯೋಗ ಅರಸಿ ಗುಳೆ ಹೋಗುವುದನ್ನು ತಡೆಯಲು ವಿಬಿಜಿ ರಾಮ್ಜಿ ಯೋಜನೆಯಡಿ ಸ್ಥಳೀಯವಾಗಿಯೇ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿಸುವ ಅಗತ್ಯಕ್ಕೆ ಒತ್ತು ನೀಡಲಾಗಿದೆ. ಕೊಪ್ಪಳ ಜಿಲ್ಲೆಯಲ್ಲಿ 12.69 ಲಕ್ಷ ಹಾಗೂ ರಾಯಚೂರು ಜಿಲ್ಲೆಯಲ್ಲಿ 19.54 ಲಕ್ಷ ಮಾನವ ದಿನಗಳ ಉದ್ಯೋಗ ಸೃಷ್ಟಿಸಲಾಗಿದೆ ಎಂದು ಸಚಿವರು ಮಾಹಿತಿ ನೀಡಿದ್ದಾರೆ. ಬೆಂಗಳೂರಿನ ಹೊರವಲಯದಲ್ಲಿ ಸುಮಾರು 1500 ಎಕರೆ ಪ್ರದೇಶದಲ್ಲಿ ನಗರವನ ನಿರ್ಮಿಸುವ ಮಹತ್ವಾಕಾಂಕ್ಷಿ ಯೋಜನೆ ಸಿದ್ಧಪಡಿಸಲಾಗಿದೆ ಎಂದು ಅರಣ್ಯ ಇಲಾಖೆ ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಆಯೋಜನೆಗೊಂಡಿದ್ದ 72ನೇ ವನ್ಯಜೀವಿ ಸಪ್ತಾಹದ ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿದ ಅವರು, ಜಾರಕಬಂಡೆ, ಪಣತ್ತೂರು, ಮಂಡೂರು, ಕಲ್ಕೆರೆ ಹಾಗೂ ಹೆನ್ನಗರ ಸೇರಿದಂತೆ ವಿವಿಧ ಪ್ರದೇಶಗಳಲ್ಲಿ ಸುಮಾರು 1500 ಎಕರೆ ಜಾಗೆ ಗುರುತಿಸಲಾಗಿದ್ದು, ಈ ಯೋಜನೆಯು ಸಂಪೂರ್ಣ ಪರಿಸರ ಸ್ನೇಹಿಯಾಗಿರಲಿದೆ. ರಸ್ತೆ ಕಟ್ಟಡ ಮತ್ತು ಡಾಂಬರು ಕಾಮಗಾರಿಗಳಿಗೆ ಅವಕಾಶ ನೀಡದೆ ನೈಸರ್ಗಿಕ ವಾತಾವರಣಕ್ಕೆ ಆದ್ಯತೆ ನೀಡಲಾಗುವುದು ಎಂದರು. ಔಷಧೀಯ ಗುಣಗಳನ್ನು ಹೊಂದಿರುವ ಸಸ್ಯಗಳನ್ನು ನೆಟ್ಟು ಪೋಷಿಸುವುದರ ಜೊತೆ ನಗರದ ಸಣ್ಣ ಉದ್ಯಾನವನಗಳನ್ನು ನೈಸರ್ಗಿಕವಾಗಿ ಅಭಿವೃದ್ಧಿಪಡಿಸಲಾಗುತ್ತದೆ ಎಂದು ಸಚಿವರು ಹೇಳಿದರು. ಭಾರತದ ಆಧ್ಯಾತ್ಮಿಕ ಪರಂಪರೆಯ ಉದ್ದೇಶ ಆತ್ಮ ಸಾಕ್ಷಾತ್ಕಾರದತ್ತ ಮುನ್ನಡೆಯುವ ಸಾಧನ ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರಿನ ಸುಮಂಗಲಿ ಸೇವಾ ಆಶ್ರಮದ ವತಿಯಿಂದ ಆಯೋಜಿಸಿದ್ದ 2 ಕೃತಿಗಳ ಬಿಡುಗಡೆ ಮತ್ತು ವಿದ್ಯಾರ್ಥಿ ವೇತನ ವಿತರಣಾ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಭಾರತದ ಆಧ್ಯಾತ್ಮಿಕ ಪರಂಪರೆ, ಸಂತ ಸಂಪ್ರದಾಯ, ಸಾಂಪ್ರದಾಯಿಕ ಆಟಗಳು ಮತ್ತು ಆಟಿಕೆಗಳು ದೇಶದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯ ಪ್ರಮುಖ ಆಯಾಮಗಳಾಗಿವೆ ಎಂದರು. ಇಂದಿನ ಮಕ್ಕಳು ಯುವಕರು ಮೊಬೈಲ್ ಹಾಗೂ ಡಿಜಿಟಲ್ ಪರದೆಗಳಿಗೆ ಹೆಚ್ಚಿನ ಸಮಯ ಮೀಸಲಿಡುತ್ತಿರುವ ಸಂದರ್ಭದಲ್ಲಿ ಸಾಂಪ್ರದಾಯಿಕ ಕ್ರೀಡೆ ಮತ್ತು ಆಟಗಳ ಸಂಸ್ಕೃತಿಯನ್ನು ಆಧುನಿಕ ಶಿಕ್ಷಣದೊಂದಿಗೆ ಬೆಸೆಯುವ ಅಗತ್ಯವಿದೆ ಎಂದು ರಾಜ್ಯಪಾಲರು ಹೇಳಿದರು. ರಾಜ್ಯದಲ್ಲಿ ಬಡವರಿಗಾಗಿ ವಿತರಿಸಲಾಗುವ ಪಡಿತರ ಅಕ್ಕಿಯನ್ನು ಅಕ್ರಮವಾಗಿ ಕಳ್ಳಸಾಗಣೆ ಮಾಡುವವರ ವಿರುದ್ಧ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ ಅಧಿಕಾರಿಗಳು ವ್ಯಾಪಕ ಕಾರ್ಯಾಚರಣೆ ನಡೆಸಿದ್ದಾರೆ. ಕಳೆದ 3 ದಿನಗಳಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ನಡೆದ ತಪಾಸಣೆ ಮತ್ತು ದಾಳಿಗಳ ವೇಳೆ ಅಗತ್ಯ ವಸ್ತುಗಳ ಕಾಯ್ದೆಯಡಿ ಒಟ್ಟು 5,64,992 ಕೆಜಿ ಅಕ್ರಮ ಪಡಿತರ ಅಕ್ಕಿ ಹಾಗೂ ಕಳ್ಳಸಾಗಣೆಗೆ ಬಳಸುತ್ತಿದ್ದ 24 ಲಾರಿಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಈ ಕಾರ್ಯಾಚರಣೆಗಳಲ್ಲಿ ವಶಪಡಿಸಿಕೊಂಡ ಪಡಿತರ ಅಕ್ಕಿಯ ಅಂದಾಜು ಮೌಲ್ಯ 1,34,43,033 ಹಾಗೂ ವಾಹನಗಳ ಅಂದಾಜು ಮೌಲ್ಯ 3,41,50,000 ಆಗಿದೆ. ಜಪ್ತಿ ಮಾಡಲಾದ ಒಟ್ಟು ಅಕ್ಕಿ ಮತ್ತು ವಾಹನಗಳ ಮೌಲ್ಯ 4,75,93,033 ಆಗಿದೆ. ವಿವಿಧ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಒಟ್ಟು 9 ಜನರ ವಿರುದ್ಧ ದೂರು ದಾಖಲಿಸಲಾಗಿದೆ. ಪಿಎಂಇ ಡ್ರೈವ್ ಯೋಜನೆ ಹಾಗೂ ವಿದ್ಯುತ್ ಬಸ್ಗಳಿಗಾಗಿ ಜಾರಿಗೊಳಿಸಿರುವ ಪಾವತಿ ಭದ್ರತಾ ವ್ಯವಸ್ಥೆ ಪಿಎಸ್ಎಂ ಯೋಜನೆಯ ಪ್ರಗತಿ ಕುರಿತು ಕೇಂದ್ರ ಭಾರಿ ಕೈಗಾರಿಕಾ ಸಚಿವ ಎಚ್ಡಿ ಕುಮಾರಸ್ವಾಮಿ ನಿನ್ನೆ ಸಚಿವಾಲಯದ ಹಿರಿಯ ಅಧಿಕಾರಿಗಳೊಂದಿಗೆ ಪರಿಶೀಲನಾ ಸಭೆ ನಡೆಸಿದರು. ವಿದ್ಯುತ್ ವಾಹನಗಳ ಬಳಕೆಯನ್ನು ಉತ್ತೇಜಿಸುವುದು, ಎಲೆಕ್ಟ್ರಿಕ್ ದ್ವಿಚಕ್ರ ತ್ರಿಚಕ್ರ ವಾಹನಗಳು ಹಾಗೂ ಟ್ರಕ್ಗಳ ಅಳವಡಿಕೆ, ಇವಿ ಚಾರ್ಜಿಂಗ್, ಮೂಲಸೌಕರ್ಯ ವಿಸ್ತರಣೆ ಮತ್ತು ವಿವಿಧ ನಗರಗಳಲ್ಲಿ ವಿದ್ಯುತ್ ಬಸ್ಗಳ ನಿಯೋಜನೆ ಕುರಿತು ಸಭೆಯಲ್ಲಿ ಚರ್ಚಿಸಲಾಯಿತು. ಯೋಜನೆಗಳ ಪರಿಣಾಮಕಾರಿ ಅನುಷ್ಠಾನ, ಅಗತ್ಯ ಮೂಲಸೌಕರ್ಯ ಬಲವರ್ಧನೆ ಹಾಗೂ ವಿದ್ಯುತ್ ವಾಹನಗಳ ವ್ಯಾಪಕ ಬಳಕೆಗೆ ಪೂರಕ

0: ವಾತಾವರಣ ನಿರ್ಮಿಸುವುದು ಸರ್ಕಾರದ ಆದ್ಯತೆಯಾಗಿದೆ. ಸ್ವಚ್ಛ ಸಾರಿಗೆಯನ್ನು ಉತ್ತೇಜಿಸಿ ದೇಶದಲ್ಲಿ ಸದೃಢ ವಿದ್ಯುತ್ ಚಲನಶೀಲತಾ ವ್ಯವಸ್ಥೆಯನ್ನು ರೂಪಿಸುವಲ್ಲಿ ಈ ಉಪಕ್ರಮಗಳು ಪ್ರಮುಖ ಪಾತ್ರ ವಹಿಸಲಿವೆ ಎಂದು ಎಚ್ಡಿ ಕುಮಾರಸ್ವಾಮಿ ಹೇಳಿದರು. ಜನಸೇವೆಯಿಂದ ದೇಶಸೇವೆ ಎಂಬ ಮಂತ್ರದಡಿ ಹಾಗೂ ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಕೂಡಿರುವ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತ ಗುರಿಯ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ತ್ರಿವಳಿ ತಲಾಖ್ ಕುರಿತ ಒಂದು ವರದಿ ಇಲ್ಲಿದೆ. ಈ ಹಿಂದೆ ಭಾರತದಲ್ಲಿ ತಲಾಖ್ ಎನ್ನುವ ಒಂದೇ ಪದವನ್ನು 3 ಬಾರಿ ಉಚ್ಚರಿಸುವ ಮೂಲಕ ಸೂಚನೆ ಇಲ್ಲದೆ ಸಕಾರಣವಿಲ್ಲದೆ ಮುಸ್ಲಿಂ ಮಹಿಳೆಯೊಬ್ಬರಿಗೆ ಆಕೆಯ ಪತಿ ವಿಚ್ಛೇದನ ನೀಡಬಹುದಾಗಿತ್ತು. 2019ರಲ್ಲಿ ಜಾರಿಗೊಂಡ ಮುಸ್ಲಿಂ ಮಹಿಳಾ ವಿವಾಹ ಹಕ್ಕುಗಳ ರಕ್ಷಣೆ ಕಾಯ್ದೆ ತ್ವರಿತ ತಲಾಖ್ ಅನ್ನು ಅಸಂಧ್ಯಗೊಳಿಸಿತು. ಈ ರೀತಿಯಾಗಿ ತಲಾಖ್ ಪಡೆದರೆ 3 ವರ್ಷಗಳವರೆಗೆ ಜೈಲು ಶಿಕ್ಷೆ ಮತ್ತು ದಂಡ ವಿಧಿಸಲು ಅವಕಾಶ ಕಲ್ಪಿಸಿತು. ಅಲ್ಲದೆ ತ್ರಿವಳಿ ತಲಾಖ್ ಜಾಮೀನುರಹಿತ ಅಪರಾಧ ಎಂದು ಪರಿಗಣಿಸಿತು. ಈ ಕಾಯ್ದೆ ಮಹಿಳೆಗೆ ಜೀವನಾಧಾರ ಭತ್ತೆ ಮತ್ತು ಅವಳ ಅಪ್ರಾಪ್ತ ಮಕ್ಕಳ ಪಾಲನೆ ಹಕ್ಕನ್ನು ನೀಡಿತು. ನಂಬಿಕೆಗಳು ಏನೇ ಇರಲಿ, ಸಂವಿಧಾನ ಕೊಡಮಾಡಿದ ಭರವಸೆ ಪ್ರತಿಯೊಬ್ಬ ಭಾರತೀಯ ಮಹಿಳೆಗೆ ಸಮಾನವಾಗಿ ಸೇರಿದೆ ಎಂಬ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನಿಲುವು ಈ ಕಾಯ್ದೆಯ ಮೂಲಕ ಪ್ರಕಟಗೊಂಡಿತ್ತು. ಕಾಯ್ದೆ ಜಾರಿಗೊಂಡ ನಂತರ 1 ವರ್ಷದ ಅವಧಿಯಲ್ಲಿ 82% ತ್ರಿವಳಿ ತಲಾಖ್ ಕುಸಿತ ಕಂಡಿದೆ ಎಂದು ಅಧಿಕೃತ ದತ್ತಾಂಶ ದಾಖಲಿಸಿದೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಎಚ್ಐವಿ ಏಡ್ಸ್ ಜಾಗೃತಿ ಮಾಸಾಚರಣೆ 2026ರ ಅಂಗವಾಗಿ ಬಾಗಲಕೋಟೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಜಿಲ್ಲಾ ಏಡ್ಸ್ ಪ್ರತಿಬಂಧಕ ಮತ್ತು ನಿಯಂತ್ರಣ ಘಟಕದ ಸಹಯೋಗದಲ್ಲಿ ಏಡ್ಸ್ ಕುರಿತು ಜಾಗೃತಿ ಮೂಡಿಸಲು ಜಿಲ್ಲೆಯಾದ್ಯಂತ ಹಲವು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದೆ. ಜಿಲ್ಲೆಯಲ್ಲಿ ಎಚ್ಐವಿ ಸೋಂಕು ನಿಯಂತ್ರಣಕ್ಕೆ ನಿರಂತರವಾಗಿ ಜಾಗೃತಿ ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತಿದ್ದು, ಈ ಹಿಂದೆ 0.4%ರಷ್ಟಿದ್ದ ಸೋಂಕಿನ ಪ್ರಮಾಣ ಪ್ರಸ್ತುತ 0.23%ಕ್ಕೆ ಇಳಿಕೆಯಾಗಿದೆ. ಆಗಸ್ಟ್ 12ರಿಂದ ಆರಂಭಗೊಂಡಿರುವ ತೀವ್ರ ಜಾಗೃತಿ ಅಭಿಯಾನ ಇದೇ 12ರವರೆಗೆ ನಡೆಯಲಿದ್ದು, ಆ ಕುರಿತು ಆಕಾಶವಾಣಿಗೆ ಮಾಹಿತಿ ನೀಡಿದ್ದಾರೆ ಜಿಲ್ಲಾ ಏಡ್ಸ್ ಪ್ರತಿಬಂಧಕ ಮತ್ತು ನಿಯಂತ್ರಣ ಘಟಕದ ಮುಖ್ಯಸ್ಥೆ ಡಾಕ್ಟರ್ ಸುವರ್ಣ ಕುಲಕರ್ಣಿ ಅವರು.
4: ನಮ್ದು 0.4 ಈಗ 0.23 ತನಕ ಬಂದಿದೆ ಇನ್ಸಿಡೆಂಟ್. ಸೊ ನಾವು HIV ನ ತಡೆಗಟ್ಟಲಿಕ್ಕೆ ಅವೇರ್ನೆಸ್ ಆಕ್ಟಿವಿಟೀಸ್, ಅವರಿಗೆ ಆರೋಗ್ಯದ ಬಗ್ಗೆ ಒಂದು ಅರಿವು ಕೊಡುವಂತ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಸೊ ಇಂಟೆನ್ಸಿಫೈಡ್ ಆಕ್ಟಿವಿಟಿ ನಡೀತಾ ಇದೆ ಈಗ 2 ತಿಂಗಳ ಕಾಲ. ಆಗಸ್ಟ್ 12ರಿಂದ ಅಕ್ಟೋಬರ್ 12 ನಾವು ಇಂಟರ್ನ್ಯಾಷನಲ್ ಯೂತ್ ಡೇ ಇಂದ ಶುರು ಮಾಡಿ ಅವೇರ್ನೆಸ್ ಎಲ್ಲ ಸ್ಕೂಲ್ ಕಾಲೇಜ್ಗೆ ಕೊಡೋದ್ರಲ್ಲಿ ಒಂದು ಕ್ವಿಜ್ ಕಾಂಪಿಟೇಷನ್ ಆರ್ಗನೈಸ್ ಮಾಡಿದ್ವಿ. ಪ್ರತಿ ಕಾಲೇಜ್ ಅಲ್ಲಿ ಮ್ಯಾರಥಾನ್ ಆರ್ಗನೈಸ್ ಮಾಡಿದ್ವಿ, ಇವತ್ತು ಬೈಕ್ ರ್ಯಾಲಿ ಇಟ್ಕೊಂಡಿದೀವಿ. ಸೊ ಇದೆಲ್ಲ ಅವೇರ್ನೆಸ್ ಆಕ್ಟಿವಿಟೀಸ್ ಮಾಡ್ತಾ ಇದ್ವಿ. ಪ್ರತಿಯೊಂದು ಸ್ಕೂಲ್ ಕಾಲೇಜ್ಗೆ ನಾವು ಇದು ಅಡಲಸೆಂಟ್ ಎಜುಕೇಶನ್ ಪ್ರೋಗ್ರಾಮ್ ಅಂತ ಕಂಡಕ್ಟ್ ಮಾಡ್ತೀವಿ. HIV ಹೆಂಗ್ ಬರ್ತದೆ, ಅದರಿಂದ ಹೆಂಗ್ ತಡೆಗಟ್ಟಬಹುದು ಅನ್ನೋದಕ್ಕೆ ಒಂದು ಅವರಿಗೆಲ್ಲ ಒಂದು ಅರಿವು ಮೂಡಿಸೋ ಕೆಲಸ ಮಾಡ್ತೀವಿ.
0: ಇಂದು ವಿಶ್ವ ಮಾನಸಿಕ ಆರೋಗ್ಯ ದಿನ. ಪ್ರತಿ ವರ್ಷ ಅಕ್ಟೋಬರ್ 10ರಂದು ಆಚರಿಸಲಾಗುವ ವಿಶ್ವ ಮಾನಸಿಕ ಆರೋಗ್ಯ ದಿನವನ್ನು 1992ರಲ್ಲಿ ವರ್ಲ್ಡ್ ಫೆಡರೇಷನ್ ಫಾರ್ ಮೆಂಟಲ್ ಹೆಲ್ತ್ ಮೊದಲ ಬಾರಿಗೆ ಆರಂಭಿಸಿತು. ಮಾನಸಿಕ ಆರೋಗ್ಯ ಸಮಸ್ಯೆಗಳ ಕುರಿತು ಜಾಗೃತಿ ಮೂಡಿಸುವುದು ಮತ್ತು ವಿಶ್ವದಾದ್ಯಂತ ಮಾನಸಿಕ ಆರೋಗ್ಯ ಸೇವೆಯನ್ನು ಬೆಂಬಲಿಸುವ ಪ್ರಯತ್ನಗಳನ್ನು ಕ್ರೋಢೀಕರಿಸುವುದು ಈ ಜಾಗತಿಕ ಆಚರಣೆಯ ಉದ್ದೇಶವಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರೈತರ ಬದುಕಿಗೆ ಭದ್ರತೆ ಒದಗಿಸಿ ಕೃಷಿ ಚಟುವಟಿಕೆಗಳಿಗೆ ಅಗತ್ಯ ಬೆಂಬಲ ನೀಡಲು ಸರ್ಕಾರ ಬದ್ಧ, ಉಪಮುಖ್ಯಮಂತ್ರಿ ಭರವಸೆ. ಬೆಂಗಳೂರಿನ ಹೊರವಲಯದ 1,500 ಎಕರೆ ಪ್ರದೇಶದಲ್ಲಿ ನಗರವನ ನಿರ್ಮಾಣಕ್ಕೆ ಯೋಜನೆ, ಅರಣ್ಯ ಇಲಾಖೆ ಸಚಿವರಿಂದ ಮಾಹಿತಿ. ಭಾರತದ ಆಧ್ಯಾತ್ಮಿಕ ಪರಂಪರೆ ಆತ್ಮ ಸಾಕ್ಷಾತ್ಕಾರದತ್ತ ಮುನ್ನಡೆಯುವ ಸಾಧನ, ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅಭಿಮತ. ಇಂದು ವಿಶ್ವ ಮಾನಸಿಕ ಆರೋಗ್ಯ ದಿನ. ಮಾನಸಿಕ ಆರೋಗ್ಯ ಸಮಸ್ಯೆ ಮತ್ತು ಸೇವೆಯನ್ನು ಬೆಂಬಲಿಸುವ ಪ್ರಯತ್ನ.

0: ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಈಗ ಸಮಯ 7:15:40. ಭಾವಗೀತೆಗಳು. ಇವತ್ತಿನ ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಶಿವಮೊಗ್ಗ ಸುಬ್ಬಣ್ಣ ಅವರ ಧ್ವನಿಯಲ್ಲಿರುವ ಕುವೆಂಪು ಅವರ ಭಾವಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ.

ಇದುವರೆಗೆ ಕುವೆಂಪು ಅವರು ರಚಿಸಿದ ಶಿವಮೊಗ್ಗ ಸುಬ್ಬಣ್ಣ ಅವರ ಧ್ವನಿಯಲ್ಲಿದ್ದ ಭಾವಗೀತೆಗಳನ್ನು ಕೇಳಿದಿರಿ. ಭಾವಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು.

0: ಸೆಬಿ ಇನ್ವೆಸ್ಟರ್ ಜಾಗೃತ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: क्या आपको किसी सरकारी विभाग से जुड़ी कोई शिकायत दर्ज करनी है?
2: तो आपकी सहायता करेगी भारत सरकार के प्रशासनिक सुधार और लोक शिकायत विभाग के सीपी ग्राम्स पोर्टल पर समाधान दीदी.
1: समाधान दीदी 22 भारतीय भाषाओं में आपकी बात सुनती और समझती है. आपको बस अपनी शिकायत को बोलना है. समाधान दीदी की AI तकनीक आपकी शिकायत को सीधे सही मंत्रालय तक पहुंचाती है.
2: आज ही www.pgportal.gov.in पर जाएं और अपनी शिकायत दर्ज करें.
1: सारी शिकायतों का समाधान सीपी ग्राम की समाधान दीदी.
3: ಏ ಎಲ್ಲಿ ಹೋಗ್ತಾ ಇದೆಪ್ಪ ನೀನು?
4: ನಡಿ ನಡಿ ಜಲ್ದಿ ಮೊಬೈಲ್ ಗೆ ಸ್ಕ್ರೀನ್ ಗಾರ್ಡ್ ಹಾಕ್ಬೇಕು ನಡಿ.
3: ಅಲ್ಲಪ್ಪ, ಮೊಬೈಲ್ ಗೆ ಸ್ಕ್ರೀನ್ ಗಾರ್ಡ್ ಹಾಕೋದಕ್ಕಿಂತ ಮುಂಚೆ ನಿನ್ ತಲೆಗೆ ಹೆಲ್ಮೆಟ್ ಹಾಕೋ. ಬಾಕಿದವ್ರ ಸಲುವಾಗಿ ಅಲ್ಲ, ನಿನ್ ಜೀವದ ಸಲುವಾಗಿ ನಿನ್ ತಲೆಗೆ ಹೆಲ್ಮೆಟ್ ಹಾಕೋ.
5: ಹೌದು, ನಿಮ್ಮ ಜೀವ ಹಾಗೂ ಜೀವನ ಎರಡು ಅಮೂಲ್ಯವಾದದ್ದು.
6: ಯಾವಾಗಲೂ ಹೆಲ್ಮೆಟ್ ಹಾಕಿಯೇ ವಾಹನವನ್ನು ಚಲಾಯಿಸಿ, ಸುರಕ್ಷಾ ನಿಯಮವನ್ನು ನಿರಂತರವಾಗಿ ಪಾಲಿಸಿ.

0: ನಿತ್ಯವೂ ನಮಗೆಲ್ಲ ಬೇಕು ನೀರು.
1: ಕೊರತೆಯಿಂದ ಕಾಣದಿರಲಿ ಕಣ್ಣೀರು,
2: ಪ್ರತಿ ಕೆಲಸದಲ್ಲಿ ಆಗಲಿ ನೀರಿನ ಉಳಿತಾಯ,
3: ಮಿತ ನೀರಿನ ಬಳಕೆಯಲ್ಲಿ ಇರಲಿ ಉಪಾಯ.
4: ಚಲವೇ ಜೀವ ಬಾರದಿರಲಿ ಅಭಾವ.
0: ಹಲವಾರು ಕಾರ್ಯಗಳಿಗೆ ಅಲ್ಪ ನೀರು ಸಾಕು.
2: ಬಳಸಿದ ನೀರು ಮರುಬಳಕೆಯಾಗಬೇಕು.
1: ವಾಹನದ ಮೇಲಿನ ಧೂಳನ್ನ ಬಟ್ಟೆಯಿಂದ ಕೊಡಬಿಡಿ.
5: ಬಟ್ಟೆ ಪಾತ್ರೆ ತೊಳೆದ ನೀರನ್ನ ಗಿಡಗಳಿಗೆ ಉಣಿಸಿ.
2: ನಿತ್ಯವೂ ನೀರು ಪೋಲಾಗದಂತೆ ಗಮನಿಸಿ.

0: ಇದುವರೆಗೆ ಪ್ರಕಟಣೆಗಳನ್ನು ಕೇಳಿದರೆ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಈಗ ಸಮಯ 7:34. ಪ್ರಕಟಣೆಗಳ ನಂತರ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆ ಬೆಂಗಳೂರು ಕೇಂದ್ರದಿಂದ ಕೇಳಿ.
1: 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 FM ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
2: ಬಾಲ್ಯ ವಿವಾಹವು ಹೆಣ್ಣು ಮಕ್ಕಳ ಜೀವನ, ಆರೋಗ್ಯ, ಸಮಾನತೆ ಮತ್ತು ಮುಕ್ತವಾದ ಆಯ್ಕೆಯ ಹಕ್ಕುಗಳನ್ನು ಉಲ್ಲಂಘಿಸುತ್ತದೆ. ಕಾನೂನಿನ ಪ್ರಕಾರ ಸರಿಯಾದ ವಯಸ್ಸಿಗೆ ವಿವಾಹವನ್ನು ಮಾಡುವುದರಿಂದ ಹೆಣ್ಣು ಮಕ್ಕಳ ಆರೋಗ್ಯ ಹಾಗೂ ಸಾಮಾಜಿಕ ಜೀವನವು ಉತ್ತಮವಾಗಿರುತ್ತದೆ. ಬಾಲ್ಯ ವಿವಾಹ ಒಂದು ಸಾಮಾಜಿಕ ಪಿಡುಗಾಗಿದ್ದು ಅದು ಶಿಕ್ಷಾರ್ಹ

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು. ಹದಿಹರೆಯದ ಹೆಣ್ಣು ಮಕ್ಕಳ ಸರ್ವಾಂಗೀಣ ವಿಕಸನದತ್ತ ಹೆಚ್ಚಿನ ಗಮನ ಹರಿಸುವಂತೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ರಕ್ಷಣಾ ವಲಯದಲ್ಲಿನ ಸ್ವಾವಲಂಬನೆಯ ಇಂದಿನ ರಾಷ್ಟ್ರೀಯ ಭದ್ರತೆ ಸಚಿವ ರಾಜನಾಥ್ ಸಿಂಗ್. ಇಥಿಯೋಪಿಯಾ ಪ್ರಧಾನಿ ಅಬಿ ಅಹಮದ್ ಅವರೊಂದಿಗೆ ವಿದೇಶಾಂಗ ಸಚಿವ ಡಾಕ್ಟರ್ ಜೈಶಂಕರ್ ಮಾತುಕತೆ. ದ್ವಿಪಕ್ಷೀಯ ಬಾಂಧವ್ಯ ಬಲವರ್ಧನೆ. ಉತ್ತರ ಪ್ರದೇಶದಿಂದ ಬಿಜೆಪಿಯ 8, ಸಮಾಜವಾದಿ ಪಕ್ಷದ 2 ಸೇರಿ ಒಟ್ಟು 10 ಅಭ್ಯರ್ಥಿಗಳು ರಾಜ್ಯಸಭೆಗೆ ಅವಿರೋಧ ಆಯ್ಕೆ. ವಿಶ್ವ ಬೌಲ್ಸ್ ಚಾಂಪಿಯನ್ ಆಫ್ ಚಾಂಪಿಯನ್ಸ್ ಟೂರ್ನಿ. ಭಾರತದ ಪುತುಲ್ ಸೋನೋವಾಲ್ ಅವರಿಂದ ಮೊಟ್ಟಮೊದಲ ಪದಕ ಖಚಿತ. ವಾರ್ತೆಗಳ ವಿವರ. ಹದಿಹರೆಯದ ಹೆಣ್ಣು ಮಕ್ಕಳ ಆರೋಗ್ಯ ಪೋಷಣೆ ಮತ್ತು ಸರ್ವಾಂಗೀಣ ವಿಕಸನದತ್ತ ಹೆಚ್ಚಿನ ಗಮನ ಹರಿಸುವಂತೆ ಪ್ರಧಾನಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ. ನವದೆಹಲಿಯಲ್ಲಿ ನಿನ್ನೆ ನಡೆದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕುರಿತ 2 ದಿನಗಳ ರಾಷ್ಟೀಯ ಇಲಾಖಾ ಶೃಂಗಸಭೆಯ ಸಮಾರೋಪ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಅಂಗನವಾಡಿ ಕೇಂದ್ರಗಳನ್ನು ಸಮುದಾಯ ಸಹಭಾಗಿತ್ವದ ಕೇಂದ್ರಗಳಾಗಿ ಅಭಿವೃದ್ಧಿಪಡಿಸಬೇಕು ಹಾಗೂ ಸ್ಥಳೀಯ ಕುಟುಂಬಗಳು ಪೌಷ್ಟಿಕ ಆಹಾರ ಆಟಿಕೆಗಳನ್ನು ಹಂಚಿಕೊಳ್ಳುವಂತೆ ಪ್ರೋತ್ಸಾಹಿಸಬೇಕು ಎಂದರು. ಮಹಿಳೆಯರ ಸುರಕ್ಷತೆ ಮತ್ತು ಸಬಲೀಕರಣಕ್ಕಾಗಿ ಮಕ್ಕಳಿಗೆ ಸೂಕ್ತವಾದ ಜಾಗೃತಿ ಪಠ್ಯಕ್ರಮಗಳನ್ನು ರೂಪಿಸಲು ಪ್ರಧಾನಿ ಸಲಹೆ ನೀಡಿದರು. ಸ್ಥಳೀಯ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲು ಜಿಲ್ಲಾ ನಗರಸಭೆ ಹಾಗೂ ಮಹಾನಗರ ಪಾಲಿಕೆ ಮಟ್ಟದಲ್ಲಿ ಚಿಂತನ ಶಿಬಿರ ಆಯೋಜಿಸುವಂತೆ ರಾಜ್ಯಗಳಿಗೆ ಸೂಚಿಸಿದರು. ಉತ್ತಮ ಆರೋಗ್ಯ ಮತ್ತು ಪೋಷಣೆ ನೈರ್ಮಲ್ಯದಿಂದಲೇ ಆರಂಭವಾಗುತ್ತದೆ. ಆದ್ದರಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸ್ವಚ್ಛತಾ ಅಭಿಯಾನದ ಜವಾಬ್ದಾರಿ ವಹಿಸಿಕೊಳ್ಳಬೇಕು ಎಂದರು. ಪ್ರಸ್ತುತ ಯುಗದಲ್ಲಿ ರಾಷ್ಟೀಯ ಭದ್ರತೆಯ ಪರಿಕಲ್ಪನೆ ಸಂಪೂರ್ಣವಾಗಿ ಬದಲಾಗಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ತಿಳಿಸಿದ್ದಾರೆ. ಕೇವಲ ಸಶಸ್ತ್ರ ಪಡೆಗಳ ಬಲದಿಂದ ಮಾತ್ರವಲ್ಲದೆ ರಕ್ಷಣಾ ವಲಯದಲ್ಲಿನ ಸ್ವಾವಲಂಬನೆಯಿಂದಲೂ ರಾಷ್ಟೀಯ ಭದ್ರತೆ ನಿರ್ಧಾರವಾಗುತ್ತದೆ ಎಂದು ಪ್ರತಿಪಾದಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದ ಭಾರತೀಯ ರಕ್ಷಣಾ ಉತ್ಪಾದಕರ ಸಂಘದ ಚಾಂಪಿಯನ್ಸ್ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಮಾತನಾಡಿದ ಅವರು, ಭಾರತ ಅತ್ಯಾಧುನಿಕ ಮಿಲಿಟರಿ ಬಿಡಿಭಾಗಗಳ ವಿಶ್ವಾಸಾರ್ಹ ರಫ್ತುದಾರನಾಗಿ ಹೊರಹೊಮ್ಮುತ್ತಿದೆ ಎಂದರು. 2025-26 ಹಣಕಾಸು ವರ್ಷದಲ್ಲಿ ಭಾರತದ ರಕ್ಷಣಾ ರಫ್ತು ದಾಖಲೆಯ 38,424 ಕೋಟಿ ರೂಪಾಯಿಗೆ ತಲುಪಿದ್ದು ಹಿಂದಿನ ಹಣಕಾಸು ವರ್ಷಕ್ಕೆ ಹೋಲಿಸಿದರೆ 60%ಕ್ಕಿಂತ ಅಧಿಕ ಬೆಳವಣಿಗೆ ದಾಖಲಿಸಿದೆ ಎಂದು ಸಚಿವರು ಮಾಹಿತಿ ನೀಡಿದರು. ಇಥಿಯೋಪಿಯಾ ಪ್ರವಾಸದಲ್ಲಿರುವ ವಿದೇಶಾಂಗ ಸಚಿವ ಡಾಕ್ಟರ್ ಜೈಶಂಕರ್ ಅಡೀಸ್ ಅಬಾಬಾದಲ್ಲಿ ನಿನ್ನೆ ಇಥಿಯೋಪಿಯಾ ಪ್ರಧಾನಿ ಅಬಿಯ ಅಹಮದ್ ಅಲಿ ಅವರನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ. ಇದೇ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಅವರ ವೈಯಕ್ತಿಕ ಶುಭ ಹಾರೈಕೆಗಳನ್ನು ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಸಚಿವರು, ಹಂಚಿಕೆಯ ಅಭಿವೃದ್ಧಿಯ ಆಕಾಂಕ್ಷೆಗಳು ಮತ್ತು ದಕ್ಷಿಣ ಒಗ್ಗಟ್ಟನ್ನು ಪ್ರತಿಬಿಂಬಿಸುವ ರೀತಿಯಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಭಾರತ ಇಥಿಯೋಪಿಯಾ ದ್ವಿಪಕ್ಷೀಯ ಸಹಕಾರ ಗಣನೀಯವಾಗಿ ವೇಗ ಪಡೆದುಕೊಂಡಿದೆ ಎಂದಿದ್ದಾರೆ. ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿರುವ ಸಚಿವ ಎಸ್ ಜೈಶಂಕರ್, ಜಾಗತಿಕ ಬಿಕ್ಕಟ್ಟುಗಳು ಅಭಿವೃದ್ಧಿಶೀಲ ರಾಷ್ಟ್ರಗಳ ಮೇಲೆ ಬೀರುತ್ತಿರುವ ಪರಿಣಾಮವನ್ನು ಅಂತಾರಾಷ್ಟ್ರೀಯ ಸಮುದಾಯ ಕಡೆಗಣಿಸಲು ಸಾಧ್ಯವಿಲ್ಲದ ಕಾರಣ ಜಾಗತಿಕ ದಕ್ಷಿಣದ ಧ್ವನಿಯನ್ನು ಬಲವಾಗಿ ಪ್ರತಿಪಾದಿಸಲು ಭಾರತ ಮತ್ತು ಆಫ್ರಿಕಾದ ರಾಷ್ಟ್ರಗಳು ಒಟ್ಟಾಗಿ ಕೆಲಸ ಮಾಡಬೇಕು ಎಂದು ಕರೆ ನೀಡಿದರು. ನವದೆಹಲಿಯ ಜಂತರ್ ಮಂತರ್ನಲ್ಲಿ ಸಿಜೆಪಿ ಇಂದು ನಡೆಸಲು ಉದ್ದೇಶಿಸಿದ್ದ ಪ್ರತಿಭಟನೆಗೆ ದೆಹಲಿ ಪೊಲೀಸರು ಅನುಮತಿ ನಿರಾಕರಿಸಿದ್ದಾರೆ. ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ನಿನ್ನೆ ಮಾಹಿತಿ ನೀಡಿದ ದೆಹಲಿ ಜಂಟಿ ಪೊಲೀಸ್ ಆಯುಕ್ತರಾದ ನೂಪುರ್ ಪ್ರಸಾದ್, ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ಅಥವಾ ಇತರ ಕಾರ್ಯಕ್ರಮಗಳನ್ನು ನಡೆಸಲು ಕನಿಷ್ಠ 10 ದಿನ ಮುಂಚಿತವಾಗಿ ಅರ್ಜಿ ಸಲ್ಲಿಸುವುದು ಕಡ್ಡಾಯವಾಗಿದೆ ಎಂದು ತಿಳಿಸಿದರು. ಪ್ರಸ್ತುತ ಕಾನೂನು ಮತ್ತು ಸುವ್ಯವಸ್ಥೆ ಪರಿಸ್ಥಿತಿ, ಸಾರ್ವಜನಿಕ ಸುರಕ್ಷತೆ ಹಾಗೂ ನವದೆಹಲಿ ಭಾಗದ ಸಂಚಾರ ನಿಯಂತ್ರಣವನ್ನು ಗಮನದಲ್ಲಿಟ್ಟುಕೊಂಡು ಈ ಅನುಮತಿಯನ್ನು ನಿರಾಕರಿಸಲಾಗಿದೆ ಎಂದು ಜಂಟಿ ಕಮಿಷನರ್ ಸ್ಪಷ್ಟಪಡಿಸಿದ್ದಾರೆ. ಸಂಬಂಧಿತ ಪ್ರದೇಶದಾದ್ಯಂತ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆಯ ಸೆಕ್ಷನ್ 163 ಜಾರಿಗೊಳಿಸಿ ಕಾನೂನು ಸುವ್ಯವಸ್ಥೆ ಮತ್ತು ಸಾರ್ವಜನಿಕ ಸುರಕ್ಷತೆಗಾಗಿ ಅಗತ್ಯ ನಿರ್ಬಂಧಗಳನ್ನು ಹೇರಲಾಗಿದೆ. ಭದ್ರತಾ ಕಾರಣಗಳಿಂದಾಗಿ ದೆಹಲಿ ಮೆಟ್ರೋ 45 ಮೆಟ್ರೋ ನಿಲ್ದಾಣಗಳಲ್ಲಿ ಸಂಜೆ 6 ಗಂಟೆಯವರೆಗೆ ಪ್ರವೇಶ ನಿರ್ಗಮನದ ಸೌಲಭ್ಯಗಳು ಲಭ್ಯವಿರುವುದಿಲ್ಲ ಎಂದು ಸ್ಪಷ್ಟಪಡಿಸಿದೆ. ಪಶ್ಚಿಮ ಬಂಗಾಳ, ಅಸ್ಸಾಂ, ತಮಿಳುನಾಡು ಮತ್ತು ಪುದುಚೇರಿಯ 5 ವಿಧಾನಸಭಾ ಹಾಗೂ 1 ಲೋಕಸಭಾ ಕ್ಷೇತ್ರಗಳು ಸೇರಿದಂತೆ ಒಟ್ಟು 6 ಕ್ಷೇತ್ರಗಳಿಗೆ ನಡೆದ ಉಪಚುನಾವಣೆಯ ಫಲಿತಾಂಶ ಪ್ರಕಟಗೊಂಡಿದ್ದು, ಆಡಳಿತಾರೂಢ ಬಿಜೆಪಿ ಹಾಗೂ ಪ್ರಾದೇಶಿಕ ಪಕ್ಷಗಳು ಗೆಲುವು ಸಾಧಿಸಿವೆ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ನಂದಿಗ್ರಾಮ ಮತ್ತು ರಿಜಿಗ್ರಾಮ 2 ವಿಧಾನಸಭಾ ಕ್ಷೇತ್ರಗಳಲ್ಲಿ ಭಾರೀ ಅಂತರದ ಗೆಲುವು ದಾಖಲಿಸಿದೆ. ಅಸ್ಸಾಂನ ನಗಾಂವ್ ಲೋಕಸಭಾ ಉಪಚುನಾವಣೆಯಲ್ಲಿ ಬಿಜೆಪಿಯ ದೇವಶಿಸ್ ಶರ್ಮಾ ಗೆಲುವು ದಾಖಲಿಸಿದ್ದಾರೆ. ತಮಿಳುನಾಡಲ್ಲಿ ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ನೇತೃತ್ವದ ತಮಿಳಿಗ ವೆಟ್ರಿ ಕಳಗಂ ಟಿವಿಕೆ ಪಕ್ಷ ದಾರಾಪುರಂ ಮತ್ತು ಮಧುರಾಂತಕಂ 2 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆದ್ದಿದೆ. ಇನ್ನು ಪುದುಚೇರಿಯಲ್ಲಿ ಎನ್ಡಿಎ ಮೈತ್ರಿಕೂಟದ ಭಾಗವಾಗಿರುವ ಅಖಿಲ ಭಾರತ ಎನ್ಆರ್ ಕಾಂಗ್ರೆಸ್ ಪಕ್ಷ ತಟ್ಟಂಚಾವಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲುವು ದಾಖಲಿಸಿ ತನ್ನ ಸ್ಥಳವನ್ನು ಉಳಿಸಿಕೊಂಡಿದೆ. ಅಸ್ಸಾಂನ ನಗಾಂವ್ ಲೋಕಸಭಾ ಕ್ಷೇತ್ರ ಹಾಗೂ ಪಶ್ಚಿಮ ಬಂಗಾಳದ ನಂದಿಗ್ರಾಮ ಮತ್ತು ರಿಜಿನಗರ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಗಳ ಫಲಿತಾಂಶ ಬಿಜೆಪಿ ಹಾಗೂ ಎನ್ಡಿಎ ಮೈತ್ರಿಕೂಟದ ಸುಶಾಸನದ ಮೇಲಿನ ಜನರಿಗಿರುವ ಆಳವಾದ ಬಾಂಧವ್ಯಕ್ಕೆ ಹಿಡಿದ ಕನ್ನಡಿಯಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.

0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
1: ಜನಸೇವೆಯಿಂದ ದೇಶಸೇವೆ ಎಂಬ ಮಂತ್ರದಡಿ ಹಾಗೂ ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಕೂಡಿರುವ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತ ಕುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ 2025ರ ವಕ್ಫ್ ಸುಧಾರಣೆಗಳ ಕುರಿತ ಒಂದು ವರದಿ ಇಲ್ಲಿದೆ. ಈ ಹಿಂದೆ ವಕ್ಫ್ ಕಾಯ್ದೆಯ ಸೆಕ್ಷನ್ 40ರಡಿ ವಕ್ಫ್ ಮಂಡಳಿಗೆ ಯಾವುದೇ ಆಸ್ತಿಯನ್ನು ಸ್ವಯಂ ನಿರ್ಧಾರದ ಮೂಲಕ ವಕ್ಫ್ ಆಸ್ತಿ ಎಂದು ಘೋಷಿಸುವ ಅಧಿಕಾರವಿತ್ತು. ಇದರಿಂದಾಗಿ ನೋಂದಾಯಿತ ವಕ್ಫ್ ಆಸ್ತಿಗಳ ಸಂಖ್ಯೆಯಲ್ಲಿ ಭಾರಿ ಹೆಚ್ಚಳ ಕಂಡುಬಂದಿತ್ತು. 2013ರಲ್ಲಿ 2.07 ಲಕ್ಷ ಇದ್ದ ಈ ಆಸ್ತಿಗಳ ಸಂಖ್ಯೆ 8.72 ಲಕ್ಷಕ್ಕೆ ತಲುಪಿದೆ. ಈ ಪೈಕಿ ಸರ್ಕಾರಿ ಸ್ವಾಮ್ಯದ 5,973 ಆಸ್ತಿಗಳು ಸೇರಿರುವುದು ಗಂಭೀರ ಚಿಂತನೆಗೆ ಕಾರಣವಾಗಿತ್ತು. ಈ ಲೋಪದೋಷಗಳನ್ನು ಸರಿಪಡಿಸಲು ಜಾರಿಗೆ ತರಲಾಗಿರುವ ವಕ್ಫ್ ತಿದ್ದುಪಡಿ ಕಾಯ್ದೆ 2025ನ್ನು ಉಮೀದ್ ಕಾಯ್ದೆ ಎಂದು ಕರೆಯಲಾಗುತ್ತದೆ. ಈ ಹೊಸ ಕಾಯ್ದೆ ವಕ್ಫ್ ಮಂಡಳಿಯ ಏಕಪಕ್ಷೀಯ ಅಧಿಕಾರ ನೀಡುತ್ತಿದ್ದ ನಿಬಂಧನೆಯನ್ನು ಸಂಪೂರ್ಣವಾಗಿ ತೆಗೆದುಹಾಕಿದೆ. ಇನ್ನು ಮುಂದೆ ಸರ್ಕಾರಿ ಭೂಮಿಯ ಮೇಲಿನ ಯಾವುದೇ ಹಕ್ಕುಗಳ ಪ್ರತಿಪಾದನೆಯನ್ನು ಕಲೆಕ್ಟರ್ಗಿಂತ ಹೆಚ್ಚಿನ ಶ್ರೇಣಿಯ ಅಧಿಕಾರಿಯೊಬ್ಬರು ಕೂಲಂಕುಷವಾಗಿ ಪರಿಶೀಲಿಸಬೇಕಾಗುತ್ತದೆ. ಜೊತೆಗೆ ವಕ್ಫ್ ನಿರ್ಧಾರಗಳ ವಿರುದ್ದ ಹೈಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಲು ಇದೇ ಮೊದಲ ಬಾರಿ ನೇರ ಅವಕಾಶ ಕಲ್ಪಿಸಲಾಗಿದೆ. ಈ ಕಾನೂನಾತ್ಮಕ ಸುಧಾರಣೆಗಳ ಜೊತೆಗೆ ಸಮಗ್ರ ಡಿಜಿಟಲೀಕರಣ ಪ್ರಕ್ರಿಯೆಗಳು ಜೊತೆ ಜೊತೆಗೆ ನಡೆಯುತ್ತಿವೆ. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದು ಜಾರ್ಖಂಡ್ನ ದೇವ್ಘರ್ಗೆ ಭೇಟಿ ನೀಡಲಿದ್ದಾರೆ. ಈ ಸಂದರ್ಭದಲ್ಲಿ ಅವರು ದೇವ್ಘರ್ನ ಅಖಿಲ ಭಾರತ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ 2ನೇ ಘಟಿಕೋತ್ಸವದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಬಳಿಕ ದೇವ್ಘರ್ನ BBMT ಆಸ್ಪತ್ರೆಯಲ್ಲಿ ಆಯೋಜಿಸಲಾಗಿರುವ ಸೈನ್ಯ ಸಂಪರ್ಕ ಮೇಳಕ್ಕೂ ಉಪರಾಷ್ಟ್ರಪತಿಗಳು ಭೇಟಿ ನೀಡಲಿದ್ದಾರೆ. ಉತ್ತರ ಪ್ರದೇಶದಿಂದ ರಾಜ್ಯಸಭೆಗೆ ಭಾರತೀಯ ಜನತಾ ಪಕ್ಷದ 8 ಹಾಗೂ ಸಮಾಜವಾದಿ ಪಕ್ಷದ 2 ಅಭ್ಯರ್ಥಿಗಳು ಸೇರಿದಂತೆ ಒಟ್ಟು ಎಲ್ಲಾ 10 ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಈ ಕುರಿತು ಉತ್ತರ ಪ್ರದೇಶ ವಿಧಾನಸಭಾ ವಿಶೇಷ ಕಾರ್ಯದರ್ಶಿ ಹಾಗೂ ಚುನಾವಣಾಧಿಕಾರಿ ಅಜಿತ್ ವರ್ಮಾ ದೃಢಪಡಿಸಿದ್ದಾರೆ. ಬಿಜೆಪಿಯಿಂದ ಧರಂಪಾಲ್ ಸಿಂಗ್, ಪ್ರಕಾಶ್ ಪಾಲ್, ಶ್ರುತಿ ಗಂಗ್ವಾರ್, ವಿದ್ಯಾಸಾಗರ್ ಸೋಂಕಾರ್, ಪ್ರಿಯಾಂಕ್ ರಾವತ್, ರಾಧಾಕಾಂತ್ ಓಜಾ, ಗೋಪಿಕೃಷ್ಣ ಮಾಂಡೆ ಮತ್ತು ರಾಮ್ ಪ್ರತಾಪ್ ಸಿಂಗ್ ಚೌಹಾಣ್ ರಾಜ್ಯಸಭೆ ಪ್ರವೇಶಿಸಿದರೆ ಸಮಾಜವಾದಿ ಪಕ್ಷದಿಂದ ರಾಮ್ ಗೋಪಾಲ್ ಯಾದವ್ ಹಾಗೂ ಧನ್ರಾಜ್ ಪರಿಮಲ್ ನಥ್ವಾನಿ ರಾಜ್ಯಸಭೆಗೆ ಅವಿರೋಧವಾಗಿ ಆಯ್ಕೆಯಾದ ಅಭ್ಯರ್ಥಿಗಳಾಗಿದ್ದಾರೆ. ಆಸ್ಟ್ರೇಲಿಯಾದ ಬರ್ಹಾಮ್ನಲ್ಲಿ ನಡೆಯುತ್ತಿರುವ ವಿಶ್ವ ಬೌಲ್ಸ್ ಚಾಂಪಿಯನ್ ಆಫ್ ಚಾಂಪಿಯನ್ಸ್ ಟೂರ್ನಿಯಲ್ಲಿ ಭಾರತದ ಪುತುಲ್ ಸೋನೋವಾಲ್ ಐತಿಹಾಸಿಕ ಸಾಧನೆ ಮಾಡಿದ್ದಾರೆ. ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಸೆಮಿಫೈನಲ್ ಪ್ರವೇಶಿಸುವ ಮೂಲಕ ಭಾರತಕ್ಕೆ ಈ ಟೂರ್ನಿಯಲ್ಲಿ ಮೊಟ್ಟ ಮೊದಲ ಪದಕವನ್ನು ಖಚಿತಪಡಿಸಿದ್ದಾರೆ. ಅಸ್ಸಾಂ ಮೂಲದ 43 ವರ್ಷದ ಸೋನೋವಾಲ್ ಕ್ವಾರ್ಟರ್ ಫೈನಲ್ನಲ್ಲಿ ಸಿಂಗಾಪುರದ ಹರಿಮನ್ ಯುಎನ್ ಅವರನ್ನು ಸೋಲಿಸಿ ಅಂತಿಮ 4ರ ಹಂತಕ್ಕೆ ತಲುಪಿದರು. 2026ರ ಏಷ್ಯನ್ ಲಾನ್ ಬಾಲ್ಸ್ ಚಾಂಪಿಯನ್ಶಿಪ್ನ ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಸೋನೋವಾಲ್ ಚಿನ್ನದ ಪದಕ ಗೆದ್ದಿದ್ದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹದಿಹರೆಯದ ಹೆಣ್ಣು ಮಕ್ಕಳ ಸರ್ವಾಂಗೀಣ ವಿಕಸನದತ್ತ ಹೆಚ್ಚಿನ ಗಮನ ಹರಿಸುವಂತೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ರಕ್ಷಣಾ ವಲಯದಲ್ಲಿನ ಸ್ವಾವಲಂಬನೆಯೇ ಇಂದಿನ ರಾಷ್ಟ್ರೀಯ ಭದ್ರತೆ, ಸಚಿವ ರಾಜನಾಥ್ ಸಿಂಗ್. ಇಥಿಯೋಫಿಯಾ ಪ್ರಧಾನಿ ಅಬಿ ಅಹಮದ್ ಅವರೊಂದಿಗೆ ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಮಾತುಕತೆ, ದ್ವಿಪಕ್ಷೀಯ ಬಾಂಧವ್ಯ ಬಲವರ್ಧನೆ. ಉತ್ತರ ಪ್ರದೇಶದಿಂದ ಬಿಜೆಪಿಯ 8, ಸಮಾಜವಾದಿ ಪಕ್ಷದ 2 ಸೇರಿ ಒಟ್ಟು 10 ಅಭ್ಯರ್ಥಿಗಳು ರಾಜ್ಯಸಭೆಗೆ ಅವಿರೋಧ ಆಯ್ಕೆ. ವಿಶ್ವ ಬೌಲ್ಸ್ ಚಾಂಪಿಯನ್ ಆಫ್ ಚಾಂಪಿಯನ್ಸ್ ಟೂರ್ನಿ, ಭಾರತದ ಪುತುಲ್ ಸೋನೋವಾಲ್ ಅವರಿಂದ ಮೊಟ್ಟ ಮೊದಲ ಪದಕ ಖಚಿತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.
2: ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಈಗ ಸಮಯ 7:45. ಚಿತ್ರಗೀತೆಗಳು. ಮೊದಲಿಗೊಂದು ವಾಣಿಜ್ಯ ಪ್ರಕಟಣೆ.
3: ನಾನು LIC ಭೀಮಾ ಲಕ್ಷ್ಮಿ ಪ್ಲಾನ್ ತಗೊಂಡಿದ್ದೀನಿ. ಅದ್ರಲ್ಲಿ ಏನ್ ಸ್ಪೆಷಲ್ ನೋಡು, ಅದ್ರಲ್ಲಿ ಚಿಕ್ಕ ಉಳಿತಾಯ ದೊಡ್ಡ ರಿಟರ್ನ್ಸ್ ಆಗುತ್ತೆ. ಅದ್ರ ಮೇಲೆ ಇನ್ಶೂರೆನ್ಸ್ ಕವರೇಜ್ ಸಹ ಸಿಗುತ್ತೆ. ಈ ಪ್ಲಾನ್ ಪ್ರತ್ಯೇಕವಾಗಿ ಮಹಿಳೆಯರಿಗೆ. ವಾವ್, ನನಗೂ LIC ಅವರ ಭೀಮಾ ಲಕ್ಷ್ಮಿ ಪ್ಲಾನ್ ಬೇಕು.
4: LIC ಹರ್ ಪಲ್ ಆಪ್ಕೆ ಸಾಥ್.
2: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಕೇಳಿ SP ಬಾಲಸುಬ್ರಹ್ಮಣ್ಯಂ ಚಿತ್ರ ಅವರ ಧ್ವನಿಯಲ್ಲಿರುವ ಚಿನ್ನ ಚಿತ್ರದ ಗೀತೆ. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದ್ದು.

ಅರ್ಮನ್ ಮಲಿಕ್ ಅವರ ಧ್ವನಿಯಲ್ಲಿ ಇದ್ದ ಸಾಹೇಬ ಚಿತ್ರದ ಗೀತೆಯನ್ನು ಕೇಳಿದ್ರಿ. ವಿ ಹರಿಕೃಷ್ಣ ಅವರ ಸಂಗೀತಕ್ಕೆಂದು ಜಯಂತ ಕಾಯ್ಕಿಣಿ ಅವರ ಗೀತೆ ಇತ್ತು. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಜಾಣ ಚಿತ್ರದ ಗೀತೆಯನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ.

ಚಿತ್ರಗೀತೆಗಳನ್ನು ಕೇಳಿದರೆ. ಇದು ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರ. ಈಗ ಸಮಯ 8 ಗಂಟೆ. ದೆಹಲಿ ಕೇಂದ್ರದಿಂದ ಸಮಾಚಾರ ಪ್ರಭಾತ 8 ಗಂಟೆ 15 ನಿಮಿಷಕ್ಕೆ ಮಾರ್ನಿಂಗ್ ನ್ಯೂಸ್ ಕೇಳಿ.

0: ಊಟದ ನಂತರ ಏಲಕ್ಕಿಯನ್ನು ಸೇವಿಸುವುದರಿಂದ ಆಹಾರದಲ್ಲಿರುವ ವಿಷ ಅಂಶಗಳು ಅಂದರೆ ಕೈ ಮೊಸಗು ಇನ್ನಿತರ ಕೃತ್ರಿಮ ವಿಷಗಳು ಪ್ರಭಾವ ಬೀರುವುದಿಲ್ಲ ಅಂತ ಜನಪದೀಯರಲ್ಲಿ ಇವತ್ತು ನಂಬಿಕೆ ಇದೆ. ಇನ್ನೊಂದು ಮೆಣಸು. ಕಾಳು ಮೆಣಸು ಸೇವಿಸಲು ಖಾರವಾದ ರುಚಿಯನ್ನು ಹೊಂದಿದ್ರು ನಂತರ ಮಧುರವಾಗಿ ಬದಲಾಗುತ್ತೆ. ಈ ವಿಶಿಷ್ಟ ಗುಣವನ್ನ ಆಯುರ್ವೇದದಲ್ಲಿ ಮಧುರ ವಿಭಾಗ ಅಂತ ಕರೆದಿದ್ದಾರೆ. ಮೂಲವ್ಯಾಧಿ ಗ್ಯಾಸ್ಟ್ರಿಕ್ ಇರುವಂತಹವರು ದಿನನಿತ್ಯ ಅಡಿಗೆ ತಯಾರಿಸುವಾಗ ಮೆಣಸಿನಕಾಯಿ ಬದಲಿಗೆ ಕಾಳು ಮೆಣಸನ್ನು ಉಪಯೋಗಿಸುವುದು ಸೂಕ್ತ. ಮಾಂಸಾಹಾರ ಹಾಗೂ ಇತರ ಮಸಾಲಾ ಪದಾರ್ಥಗಳ ತಯಾರಿಕೆಯಲ್ಲಿ ಇದನ್ನ ಬಳಸಿದ್ರೆ ಸುಲಭವಾಗಿ ಜೀರ್ಣವಾಗುತ್ತೆ. ಜಂತು ಬಾಧೆ ಇರುವಂತಹವರು 4-5 ಮೆಣಸಿನಕಾಳಿನ ಪುಡಿಯನ್ನ ಜೇನುತುಪ್ಪದೊಂದಿಗೆ ಖಾಲಿ ಹೊಟ್ಟೆಯಲ್ಲಿ 10 ದಿನಗಳವರೆಗೆ ಸೇವಿಸ್ತಾ ಬಂದರೆ ಜಂತುಗಳ ಬಾಧೆ ಕಡಿಮೆ ಆಗುತ್ತೆ. ಅಜೀರ್ಣದಿಂದ ಹೊಟ್ಟೆ ನೋವು ಬಂದಿದ್ರೆ 4-5 ಕಾಳು ಮೆಣಸಿನ ಕಷಾಯವನ್ನು ಸಹ ಕುಡಿಬಹುದು. ಚಕ್ಕೆ. ಕೆಲವು ಪ್ರಾಂತ್ಯಗಳಲ್ಲಿ ಚಕ್ಕೆಗೆ ದಾಲ್ಚಿನ್ನಿ ಅಂತಲೂ ಕರೀತಾರೆ. ಇದರ ರುಚಿ ಮಧುರ ಮಿಶ್ರಿತವಾಗಿದ್ದು ಸುಲಭವಾಗಿ ಜೀರ್ಣವಾಗುತ್ತೆ. ಉಷ್ಣ ಗುಣವನ್ನು ಹೊಂದಿರುವುದರಿಂದ ಕಫ ವ್ಯಾಧಿಗಳಲ್ಲಿ ಉತ್ತಮವಾದ ಪಥ್ಯ ಇದು. ಇದರ ಕಷಾಯವನ್ನು ಸೇವಿಸಿದ್ರೆ ದೇಹದಲ್ಲಿರುವ ಕಫ ಕರಗಿ ಹೊರಬರುತ್ತೆ. ದಾಲ್ಚಿನ್ನಿಯು ಯಕೃತ್ತಿನ ಕಾರ್ಯಕ್ಷಮತೆಯನ್ನು ಸಹ ಹೆಚ್ಚಿಸುತ್ತೆ ಅಂತ ಇತ್ತೀಚಿನ ಸಂಶೋಧನೆಗಳಿಂದ ದೃಢಪಟ್ಟಿದೆ. ಇದು ರಕ್ತದಲ್ಲಿನ ಬಿಳಿ ರಕ್ತ ಕಣಗಳನ್ನು ಸಹ ಹೆಚ್ಚಿಸಿ ರೋಗ ನಿರೋಧಕ ಶಕ್ತಿಯನ್ನು ನೀಡುತ್ತೆ. ಕಂಠದ ಮಾಧುರ್ಯತೆಯನ್ನು ಹೆಚ್ಚು ಮಾಡುತ್ತೆ. ಕಾಮೋತ್ತೇಜಕ. ಬಿಕ್ಕಳಿಕೆಯನ್ನು ಸಹ ಕಂಟ್ರೋಲ್ ಮಾಡುತ್ತೆ. ಜ್ವರ, ಅಜೀರ್ಣ, ಚರ್ಮ ವ್ಯಾಧಿಗಳಲ್ಲಿ ಇದೊಂದು ಉತ್ತಮವಾದ ಮನೆಮದ್ದು. ಆದ್ದರಿಂದ ಚಕ್ಕೆಯನ್ನು ನಿಯಮಿತವಾಗಿ ಆಹಾರದೊಂದಿಗೆ ಉಪಯೋಗಿಸಬೇಕು. ಗಸಗಸೆ. ಇದರ ಮೋಹಕ ರುಚಿಗೆ ಮನಸೋಲದವರೇ ಇಲ್ಲ. ಮದಕಾರಿ ಅಂಶಗಳನ್ನು ಹೊಂದಿರುವ ಕಾರಣ ಗಸಗಸೆಯನ್ನು ಶುದ್ಧೀಕರಿಸಿ ಅದರಲ್ಲಿರುವ ಮದಕಾರಿ ಅಂಶಗಳನ್ನು ಬೇರ್ಪಡಿಸಿದ ನಂತರವೇ ಮಾರಾಟ ಮಾಡುವ ವ್ಯವಸ್ಥೆಯನ್ನು ಸರ್ಕಾರ ಮಾಡಿದೆ. ಗಸಗಸೆಯು ನಾವು ಸೇವಿಸಿದ ಆಹಾರವು ಸಂಪೂರ್ಣವಾಗಿ ದೇಹಗತವಾಗಲು ಸಹಕಾರಿಯಾಗುತ್ತೆ. ಆಯುರ್ವೇದದಲ್ಲಿ ಈ ಗುಣವನ್ನ ಗ್ರಾಹಿ ಅಂತ ಕರೀತಾರೆ. ನಿದ್ರಾಲ್ಪತೆ ಇರುವವರಿಗೆ ಇದೊಂದು ಸೂಕ್ತವಾದ ಪಥ್ಯ. ಗಸಗಸೆ ಹಣ್ಣಿನಿಂದ ಪ್ರಬಲವಾದ ನೋವು ನಿವಾರಕ ಅಂಶವನ್ನು ಬೇರ್ಪಡಿಸಿ ನೋವು ನಿವಾರಕವಾಗಿ ಇಂದು ಆಧುನಿಕ ವೈದ್ಯ ಪದ್ಧತಿಯಲ್ಲೂ ಸಹ ಉಪಯೋಗಿಸ್ತಾರೆ. ಒಣಕೆಮ್ಮು ಇದ್ದರೆ ಗಸಗಸೆಯ ಕಷಾಯ ಸೇವಿಸುವುದು ಸೂಕ್ತ. ಇದರಲ್ಲಿ ನೋವು ನಿವಾರಕ ಅಂಶ ಇರುತ್ತೆ, ಕಾಮೋತ್ತೇಜಕ ಗುಣಗಳಿರುತ್ತೆ. ಮೈಕೈ ನೋವಿದ್ದಾಗ ಗಸಗಸೆಯನ್ನ ಹಾಲಿನೊಂದಿಗೆ ಸೇವಿಸಬೇಕು. ಹೆಚ್ಚಾಗಿ ಉಪಯೋಗಿಸಿದಲ್ಲಿ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಉಂಟು ಮಾಡುವುದರಿಂದ ಗಸಗಸೆಯನ್ನ ಅಲ್ಪ ಪ್ರಮಾಣದಲ್ಲಿ ಮಾತ್ರ ಬಳಸಬೇಕು. ಸ್ವಲ್ಪ ಹುರಿದ ನಂತರ ಬಳಸಿದರೆ ಮದಕಾರಿ ಗುಣಗಳಂತಹ ಅಡ್ಡ ಪರಿಣಾಮಗಳು ಕಡಿಮೆ ಆಗುತ್ತೆ. ಹೀಗೆ ಸಾಂಬಾರ ಪದಾರ್ಥಗಳು ಆಹಾರದ ರುಚಿಯನ್ನು ಹೆಚ್ಚಿಸುವುದರ ಜೊತೆ ಜೊತೆಗೆ ಆಹಾರ ಜೀರ್ಣವಾಗಲು ಹಾಗೂ ದೇಹಗತವಾಗಲು ಸಹಕಾರಿಯಾಗಿವೆ. ಸಾಂಬಾರ ಪದಾರ್ಥಗಳಲ್ಲಿ ಪೋಷಕಾಂಶಗಳು ಕಡಿಮೆ ಇದ್ದರೂ ಸಹ ಈ ಗುಣಗಳಿಂದಾಗಿ ನಮ್ಮ ಹಿರಿಯರು ಸಾಂಬಾರ ಪದಾರ್ಥಗಳನ್ನು ನಿತ್ಯ ಆಹಾರದೊಂದಿಗೆ ಅಲ್ಪ ಪ್ರಮಾಣದಲ್ಲಿ ಬಳಸುವುದನ್ನು ರೂಢಿಸಿಕೊಂಡು ಬಂದಿದ್ದಾರೆ.
1: ಆಯುಷ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಮಸಾಲೆಗಳಲ್ಲಿ ಔಷಧೀಯ ಗುಣಗಳ ಬಗ್ಗೆ ಮಾಹಿತಿ ನೀಡಿದವರು ಡಾಕ್ಟರ್ ಟಿ ಶಿವಕುಮಾರ್, ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ, ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ರಾಯಚೂರು. ಈಗ ಸಮಯ 8:35. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
3: ಆಕಾಶವಾಣಿ ರಾಯಚೂರು ನುಡಿಚಿತ್ರ.
4: ಗುಡಿಯ ಬೆರಗು
3: ರಾಯಚೂರು ಜಿಲ್ಲೆಯ ಪುರಾತನ ದೇವಸ್ಥಾನಗಳ ಪರಿಚಯಾತ್ಮಕ ಕಾರ್ಯಕ್ರಮ. ನಿರ್ಮಾಣ ಮತ್ತು ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ.
4: ಪ್ರಸ್ತುತಿ
3: ತಿಮ್ಮಪ್ಪ ಗಂಜಳ್ಳಿ.
5: ನಮಸ್ಕಾರ. ಪವಿತ್ರ ನೆಲದಲ್ಲಿ ಭಕ್ತಿ, ನಂಬಿಕೆ, ಜನಪದ ಪರಂಪರೆಯನ್ನು ತನ್ನೊಳಗೆ ಬೆಳೆಸಿಕೊಂಡಿರುವ ಒಂದು ವಿಶಿಷ್ಟ ಕ್ಷೇತ್ರವೇ ಕಲ್ಮಲಾದ ಶ್ರೀ ಕರಿಯಪ್ಪ ತಾತನವರ ದೇವಸ್ಥಾನ.
6: ಕಲ್ಮಲ ಗ್ರಾಮವು ಉತ್ತರ ಕರ್ನಾಟಕದ ಸಾಮಾನ್ಯ ಹಳ್ಳಿ ಸಂಸ್ಕೃತಿಯನ್ನು ಹೊಂದಿದೆ. ಸುತ್ತಮುತ್ತಲಿನ ಪರಿಸರ ಗ್ರಾಮೀಣ ಸೊಬಗುಳ್ಳದ್ದು. ದೇವಸ್ಥಾನದ ಸುತ್ತಲೂ ಹೊಲಗಳು, ಶಾಂತ ವಾತಾವರಣವೂ ಕಂಡುಬರುತ್ತದೆ.
5: ಸ್ಥಳೀಯ ನಂಬಿಕೆಯ ಪ್ರಕಾರ ಪೀಳಿಗೆಯಿಂದ ಪೀಳಿಗೆಗೆ ಸಾಗಿ ಬಂದಿರುವ ಕರಿಯಪ್ಪ ತಾತನವರನ್ನು ಭಕ್ತರು ಒಬ್ಬ ಮಹಾನ್ ಸಂತರಾಗಿ, ದೈವ ಸ್ವರೂಪಿಯಾಗಿ ಗೌರವಿಸುತ್ತಾ ಬಂದಿದ್ದಾರೆ. ಕಲ್ಮಲದ ಕರಿಯಪ್ಪ ತಾತನವರ ಸನ್ನಿಧಿಗೆ ಬರುವ ಭಕ್ತರು ತಮ್ಮ ಕಷ್ಟಗಳನ್ನು ನಿವಾರಿಸಿಕೊಳ್ಳಲು ಕುಟುಂಬದ ಒಳಿತಿಗಾಗಿ ಹಾಗೂ ಮನಸ್ಸಿನ ನೆಮ್ಮದಿಗಾಗಿ ಪ್ರಾರ್ಥಿಸುತ್ತಾರೆ.
6: ಕರಿಯಪ್ಪ ತಾತನವರ ಕುರಿತಾದ ಅನೇಕ ಸ್ಥಳೀಯ ಕಥೆಗಳು ಮತ್ತು ಭಕ್ತರ ಅನುಭವಗಳು ಇಂದಿಗೂ ಜನರ ಮಾತು

0: ಗಳಲ್ಲಿ ಜೀವಂತವಾಗಿವೆ. ಇಂತಹ ಕ್ಷೇತ್ರಗಳ ವಿಶೇಷತೆ ಏನೆಂದರೆ, ಇಲ್ಲಿ ಕೇವಲ ಒಂದು ದೇವಾಲಯವಿರುವುದಿಲ್ಲ, ಅದರೊಂದಿಗೆ ಒಂದು ಗ್ರಾಮದ ನಂಬಿಕೆ, ಒಂದು ಪರಂಪರೆ, ಒಂದು ಭಾವನೆ ಬೆಸೆದುಕೊಂಡಿರುತ್ತದೆ. ಕಲ್ಮಾಲ ಕರಿಯಪ್ಪ ತಾತನವರ ದೇವಸ್ಥಾನವು ಅಂತಹ ಭಕ್ತಿಯ ಕೇಂದ್ರಗಳಲ್ಲಿ ಒಂದಾಗಿದೆ.
1: ವರ್ಷಗಳು ಕಳೆದಂತೆ ದೇವಸ್ಥಾನದ ಸುತ್ತಮುತ್ತಲಿನ ಪ್ರದೇಶ ಅಭಿವೃದ್ಧಿ ಹೊಂದಿದರೂ ತಾತನ ಮೇಲಿನ ಭಕ್ತಿಯಲ್ಲಿ ಯಾವುದೇ ಬದಲಾವಣೆ ಕಂಡು ಬಂದಿಲ್ಲ ಎನ್ನುವುದು ಸ್ಥಳೀಯ ಭಕ್ತರ ನಂಬಿಕೆ. ದೂರದ ಊರುಗಳಿಂದಲೂ ಭಕ್ತರು ಇಲ್ಲಿಗೆ ಆಗಮಿಸಿ ತಾತನವರ ದರ್ಶನ ಪಡೆದು ತಮ್ಮ ಹರಕೆಗಳನ್ನು ಸಲ್ಲಿಸುತ್ತಾರೆ. ದೇವಸ್ಥಾನದ ಸನ್ನಿಧಿಯಲ್ಲಿ ನಡೆಯುವ ಪೂಜೆ, ಧಾರ್ಮಿಕ ಆಚರಣೆಗಳು ಮತ್ತು ಭಕ್ತರ ಸಮಾಗಮ ಇವೆಲ್ಲವೂ ಈ ಕ್ಷೇತ್ರದ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಮಹತ್ವವನ್ನು ಮತ್ತಷ್ಟು ಹೆಚ್ಚಿಸಿವೆ.
0: ಇದು ಕೇವಲ ಒಂದು ದೇವಸ್ಥಾನದ ಕಥೆಯಲ್ಲ, ಇದು ಒಂದು ಗ್ರಾಮದ ನಂಬಿಕೆಯ ಕಥೆ, ಹಿರಿಯರು ಮುಂದಿನ ಪೀಳಿಗೆಗೆ ಹಸ್ತಾಂತರಿಸಿದ ಪರಂಪರೆಯ ಕಥೆ, ಮತ್ತು ಮುಖ್ಯವಾಗಿ ಶ್ರೀ ಕರಿಯಪ್ಪ ತಾತನವರ ಮೇಲಿನ ಭಕ್ತಿಯ ಕಥೆ.
1: ಇಂದು ಈ ದೇವಸ್ಥಾನದ ಇತಿಹಾಸದ ಬಗ್ಗೆ ತಿಳಿದುಕೊಳ್ಳೋಣ, ಬನ್ನಿ. ಕರಿಯಪ್ಪ ತಾತನವರು 8ನೇ ವಯಸ್ಸಿನಲ್ಲಿ ಇದ್ದಾಗ ತನ್ನ ಗುರುಗಳಾದ ಕಾಡು ಸಿದ್ದೇಶ್ವರರ ಸಂಚಾರಕ್ಕೆ ಬಂದಾಗ ಗುರುಗಳ ಕೃಪೆ ಆಶೀರ್ವಾದದಿಂದ ಚಿಕ್ಕ ವಯಸ್ಸಿನಲ್ಲಿ ದೀಕ್ಷೆಯನ್ನು ಪಡೆದು ತನ್ನ ಗುರುಗಳ ಜೊತೆಯಲ್ಲಿ 12 ವರ್ಷಗಳ ಕಾಲ ಸಂಚಾರ ಮಾಡಿ ಕಾಡು ಗುಡ್ಡಗಳಲ್ಲಿ ನೆಲೆಸಿ ತಪಸ್ಸು ಮಾಡಿ ಸಾಧನೆಗೈದಿದ್ದರು.

0: ಶ್ರೀ ಕಲ್ಮಲ ಕರಿಯಪ್ಪ ತಾತನವರು ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪ ತಾಲೂಕಿನ ಒಂದು ಗ್ರಾಮದಿಂದ ಬಂದು ರಾಯಚೂರು ತಾಲೂಕಿನ ಕೃಷ್ಣಾ ನದಿಯ ದ್ವೀಪದ ನಾರದಗಡ್ಡಿಯ ಶ್ರೀ ಚನ್ನಬಸವೇಶ್ವರ ಮಠದಲ್ಲಿ ನೆಲೆಸಿದ್ದರು ಎಂದು ಸ್ಥಳೀಯರು ಹೇಳುತ್ತಾರೆ. ಕಲ್ಮಲ ಗ್ರಾಮದ ಸಾಹುಕಾರ ಗಿರಿಯಪ್ಪ ಎಂಬುವ ಭಕ್ತ ಪ್ರತಿ ವರ್ಷಕ್ಕೊಮ್ಮೆ ನಾರದಗಡ್ಡೆಯ ಶ್ರೀ ಚನ್ನಬಸವೇಶ್ವರ ಮಠಕ್ಕೆ ಕಾಣಿಕೆಯ ರೂಪದಲ್ಲಿ ಭತ್ತವನ್ನು ದೇವರಿಗೆ ಅರ್ಪಿಸುತ್ತಿದ್ದ. ಆಗ ಕರಿಯಪ್ಪ ತಾತನವರು ಯುವಕರಾಗಿ ಮಠದಲ್ಲಿ ಸೇವೆ ಸಲ್ಲಿಸುತ್ತಿದ್ದರು.
1: ಒಂದು ದಿನ ಗಿರಿಯಪ್ಪ ಸಾಹುಕಾರ ನಾರದಗಡ್ಡೆಯ ಚನ್ನಬಸವೇಶ್ವರ ಮಠಕ್ಕೆ ಭತ್ತವನ್ನು ಅರ್ಪಿಸಲು ಕಲ್ಮಲ ಗ್ರಾಮದಿಂದ ಬಂದಾಗ ಮಠದಲ್ಲಿದ್ದ ಕೆಲವು ಜನ ಹಿರಿಯರು ಗಿರಿಯಪ್ಪ ಸಾಹುಕಾರನ ಜೊತೆಯಲ್ಲಿ ಮಾತನಾಡಿ ಈ ಯುವಕನಾದ ಕರಿಯಪ್ಪನನ್ನು ಸಾಹುಕಾರನ ಜೊತೆಯಲ್ಲಿ ಕಲ್ಮಾಲ ಗ್ರಾಮಕ್ಕೆ ಕಳುಹಿಸಿದರು. ನಂತರ ಕೆಲವು ವರ್ಷಗಳವರೆಗೆ ಗಿರಿಯಪ್ಪ ಸಾಹುಕಾರರ ಮನೆಯಲ್ಲಿಯೇ ಯುವಕನಾಗಿದ್ದಾಗ ಕರಿಯಪ್ಪ ತಾತನವರು ಕೆಲಸ ಮಾಡುತ್ತಿದ್ದರು. ನಂತರ ಗಿರಿಯಪ್ಪ ಸಾಹುಕಾರ ಕರಿಯಪ್ಪ ತಾತನಿಗೆ ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಿದನು. ಅಂದಿನಿಂದ ಗ್ರಾಮದಲ್ಲಿ ಎಲ್ಲರೊಂದಿಗೆ ಬೆರೆತು ಪ್ರೀತಿ ವಿಶ್ವಾಸದಿಂದ ಗ್ರಾಮದಲ್ಲಿ ಸಾಮಾನ್ಯ ಮನುಷ್ಯನಂತೆ ಬದುಕಲು ಮುಂದಾದರು.
0: ಸಂದರ್ಭಕ್ಕೆ ಅನುಗುಣವಾಗಿ ಕೆಲವೊಮ್ಮೆ ಪವಾಡಗಳನ್ನು ಮಾಡಿದರು. ಒಮ್ಮೆ ಬಾಬಾ ಸಾಹೇಬ ಎಂಬುವ 5 ವರ್ಷದ ಬಾಲಕನಿಗೆ ಹಾವು ಕಚ್ಚಿತ್ತು. ತಂದೆ ತನ್ನ ಮಗು ಸತ್ತಿದ್ದಾನೆ ಎಂದು ಬಾಲಕನನ್ನು ಕೈಯಲ್ಲಿ ಎತ್ತಿಕೊಂಡು ಬರುವಾಗ ಎದುರಿಗೆ ಬಂದ ಕರಿಯಪ್ಪ ತಾತನವರು ತನ್ನ ತಪೋಶಕ್ತಿ ಮತ್ತು ಗುರುಭಕ್ತಿಯಿಂದ ನೆಲದ ಮೇಲಿರುವ ಮಣ್ಣನ್ನು ತೆಗೆದುಕೊಂಡು ಮಂತ್ರಿಸಿ ಬಾಲಕನಿಗೆ ಮರುಜನ್ಮ ನೀಡಿದ ಪವಾಡ ಇದಕ್ಕೆ ಸಾಕ್ಷಿ ಎಂದು ಗ್ರಾಮಸ್ಥರು ಇಂದಿಗೂ ಸಾರುವ ಸಂದೇಶವಾಗಿದೆ. ಇಂತಹ ಅನೇಕ ಪವಾಡಗಳಿಗೆ ಸಾಕ್ಷಿಯಾಗಿದ್ದಾರೆ ಕರಿಯಪ್ಪ ತಾತನವರು. ಸ್ಥಳೀಯ ಜನಪದರ ನಂಬಿಕೆಯ ಪ್ರಕಾರ ಕರಿಯಪ್ಪ ತಾತನವರು ಸಾಮಾನ್ಯ ವ್ಯಕ್ತಿಯಾಗಿದ್ದರು. ಅವರು ಸರ್ಪ ಕಚ್ಚಿ ಬಳಲುತ್ತಿದ್ದಂತಹ ಜನರಿಗೆ ಸಹಾಯ ಮಾಡುತ್ತಿದ್ದರು. ಅಷ್ಟೇ ಅಲ್ಲದೆ ಇವರಿಂದ ಅನೇಕ ಪವಾಡಗಳು ನಡೆದಿವೆ ಎಂದು ಇಲ್ಲಿಗೆ ಬರುವ ಭಕ್ತರು ನಂಬುತ್ತಾರೆ. ಈ ಕಾರಣದಿಂದಾಗಿ ಇವರನ್ನು ದೇವರ ರೂಪದಲ್ಲಿ ಪೂಜಿಸಲಾಗುತ್ತದೆ. ಕಾಲಕ್ರಮೇಣ ಅವರ ಸಮಾಧಿ ಸ್ಥಳವೇ ದೇವಾಲಯವಾಗಿ ಬೆಳೆದು ನಿಂತಿದೆ.
1: ನಂತರ ಭಕ್ತರ ಸಹಕಾರದಿಂದ ದೇವಸ್ಥಾನವನ್ನು ವಿಸ್ತರಿಸಿ ಸುಂದರವಾಗಿ ನಿರ್ಮಿಸಲಾಯಿತು. ದೇವಸ್ಥಾನದ ಪಕ್ಕದಲ್ಲಿರುವ ಶಿವಲಿಂಗ ದೇವಾಲಯವು ವಿಶೇಷ ಆಕರ್ಷಣೆಯಾಗಿದೆ. ಪ್ರತಿ ವರ್ಷ ನಾಗರ ಅಮಾವಾಸ್ಯೆ ಸಮಯದಲ್ಲಿ ಭವ್ಯ ಜಾತ್ರೆ ವೈಭವವೇ ನಡೆಯುತ್ತದೆ. ಜಾತ್ರೆಯ ಸಮಯದಲ್ಲಿ ಸಾವಿರಾರು ಜನ ಭಕ್ತರು ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ ಪ್ರದೇಶಗಳಂತಹ ರಾಜ್ಯಗಳಿಂದ ಮತ್ತು ಕರ್ನಾಟಕದ ವಿವಿಧ ಜಿಲ್ಲೆಗಳಿಂದ ಭಕ್ತರು ಬರುತ್ತಾರೆ. ಅನ್ನದಾಸೋಹ, ಪೂಜೆ, ಹರಕೆ ತೀರಿಸುವ ಕಾರ್ಯಕ್ರಮಗಳು ಈ ದೇವಸ್ಥಾನದಲ್ಲಿ ನಡೆಯುತ್ತವೆ. ಕೆಲವು ಜನ ಭಕ್ತರು ಇಲ್ಲಿ ದೊರೆಯುವ ಭಸ್ಮ ಪುಡಿಗೆ ವಿಶೇಷ ಶಕ್ತಿ ಇದೆ ಎಂದು ಭಕ್ತರು ನಂಬುತ್ತಾರೆ. ಈ ದೇವಸ್ಥಾನವು ಕೇವಲ ಪೂಜೆ ಸ್ಥಳವಲ್ಲ, ಜನರ ಭಕ್ತಿ, ಜಾನಪದ ಸಂಸ್ಕೃತಿ ಮತ್ತು ಗ್ರಾಮೀಣ ಪರಂಪರೆಯ ಸಂಕೇತವಾಗಿದೆ.
0: ಅನೇಕ ಜನರು ಮನಃಶಾಂತಿ ಮತ್ತು ಆಶೀರ್ವಾದಕ್ಕಾಗಿ ಇಲ್ಲಿಗೆ ಭೇಟಿ ನೀಡುತ್ತಾರೆ. ಇವರ ಬಗ್ಗೆ ಬರೆದ ಜನಪದ ಕಥೆಗಳು ಮತ್ತು ಭಕ್ತರ ನಂಬಿಕೆಗಳು ಉತ್ತರ ಕರ್ನಾಟಕದಲ್ಲಿ ಬಹಳ ಪ್ರಸಿದ್ಧವಾಗಿವೆ. ಜನರ ಮಾತಿನ ಪ್ರಕಾರ ಕರಿಯಪ್ಪ ತಾತನವರು ತುಂಬಾ ಸರಳ ಜೀವನ ನಡೆಸುತ್ತಿದ್ದ ಮಹಾನುಭಾವರು. ಇವರು ಗೋವುಗಳನ್ನು ಮೇಯಿಸುತ್ತಿದ್ದರು ಹಾಗೂ ಗ್ರಾಮದ ಜನರಿಗೆ ಸಹಾಯ ಮಾಡುತ್ತಿದ್ದರು ಎಂದು ಹಿರಿಯರು ಹೇಳುತ್ತಾರೆ.
1: ಭಕ್ತರಲ್ಲಿ ಕರಿಯಪ್ಪ ತಾತನವರಿಗೆ ನಾಗದೇವತೆಯ ಆಶೀರ್ವಾದ ಇತ್ತು ಎಂಬುವ ನಂಬಿಕೆ ಇದೆ. ಒಮ್ಮೆ ಗ್ರಾಮದಲ್ಲಿ ಒಬ್ಬ ವ್ಯಕ್ತಿಗೆ ವಿಷ ಸರ್ಪ ಕಚ್ಚಿದಾಗ ಕರಿಯಪ್ಪ ತಾತನವರು ಮಂತ್ರ ಮತ್ತು ಔಷಧಿ ಸಸ್ಯಗಳಿಂದ ಅವನ ಪ್ರಾಣ ಉಳಿಸಿದ್ದರು ಎಂಬ ಕಥೆ ಪ್ರಸಿದ್ಧವಾಗಿದೆ. ನಂತರ ಜನರು ಅವರನ್ನು ದೈವ ಸ್ವರೂಪ ಎಂದು ಗೌರವಿಸಲು ಆರಂಭಿಸಿದರು. ಕರಿಯಪ್ಪ ತಾತನವರ ದೇವಸ್ಥಾನದಲ್ಲಿ ನಾಗಪೂಜೆಗೆ ವಿಶೇಷ ಮಹತ್ವವಿದೆ. ದೇವರಿಗೆ ಹಾಲು ಅರ್ಪಣೆ ಮಾಡುವುದು, ಹರಕೆ ಕಟ್ಟುವುದು, ನಾಗದ್ವೇಷ ನಿವಾರಣೆಗಾಗಿ ಪೂಜೆ ಮಾಡುವುದು, ಇಂತಹ ಅನೇಕ ರೀತಿಯ ಪೂಜಾ ಕಾರ್ಯಕ್ರಮಗಳು ಈ ಸ್ಥಳದಲ್ಲಿ ಜರುಗುತ್ತವೆ.
0: ಬಹಳಷ್ಟು ಜನ ಭಕ್ತರು ಕರಿಯಪ್ಪ ತಾತನವರ ಕೃಪೆಯಿಂದ ಸಮಸ್ಯೆಗಳ ದೂರವಾದವು ಎಂದು ನಂಬುತ್ತಾರೆ. ಕರಿಯಪ್ಪ ತಾತನವರ ಜೀವಿತಾವಧಿ ಮುಗಿದ ನಂತರ ಅವರ ಸಮಾಧಿಯನ್ನು ನಿರ್ಮಿಸಲಾಯಿತು. ನಂತರ ಅದೇ ಸ್ಥಳದಲ್ಲಿ ಸಣ್ಣ ಮಂದಿರ ಕಟ್ಟಲಾಯಿತು. ಕಾಲಕ್ರಮೇಣ ಭಕ್ತರ ಸಂಖ್ಯೆ ಹೆಚ್ಚಾಗಿ ದೊಡ್ಡ ದೇವಸ್ಥಾನವಾಗಿ ಅಭಿವೃದ್ಧಿಯಾಯಿತು.
1: ನಾಗರ ಪಂಚಮಿ ಸಮಯದ ಒಂದು ತಿಂಗಳ ಕಾಲ ಸಾವಿರಾರು ಭಕ್ತರು ಕಾಲ್ನಡಿಗೆಯಲ್ಲಿ ದೇವಸ್ಥಾನಕ್ಕೆ ಬರುತ್ತಾರೆ. ಡೊಳ್ಳು, ನಾದಸ್ವರ, ಭಜನೆ ಕಾರ್ಯಕ್ರಮಗಳು ವಿಜೃಂಭಣೆಯಿಂದ ನಡೆಯುತ್ತವೆ. ದೇವಸ್ಥಾನದಲ್ಲಿ ಬಂದ ಭಕ್ತರಿಗೆ ಅನ್ನ ಸಂತರ್ಪಣೆ ಮತ್ತು ರಾತ್ರಿ ವೇಳೆ ಜಾಗರಣೆ, ವಿಶೇಷ ಪೂಜೆ, ಅಖಂಡ ಭಜನೆ ಕಾರ್ಯಕ್ರಮಗಳು ನಡೆಯುತ್ತವೆ.

0: ದೇವಸ್ಥಾನದ ಸ್ಥಳದಲ್ಲಿ ಅಮಾವಾಸ್ಯೆ, ಹುಣ್ಣಿಮೆ, ಜಾತ್ರೆಯ ಸಮಯದಲ್ಲಿ ದೊಡ್ಡ ಹಬ್ಬದ ವಾತಾವರಣವೇ ಸೃಷ್ಟಿಯಾಗಿರುತ್ತದೆ. ದೇವರ ಪೂಜೆಗೆ ಬರುವ ಭಕ್ತರ ವಿಶ್ರಾಂತಿ ಸ್ಥಳವು ಇದು ಆಗಿದೆ. ಜಾತ್ರೆಯ ಸಮಯದಲ್ಲಿ ತಾತ್ಕಾಲಿಕ ಅಂಗಡಿಗಳು, ಹೂವು, ತೆಂಗಿನಕಾಯಿ ಮಾರಾಟದಂತಹ ಅಂಗಡಿಗಳನ್ನು ನಾವು ಕಾಣಬಹುದು.
1: ಇಂತಹ ಪುಣ್ಯಕ್ಷೇತ್ರವನ್ನು ನೋಡಲು ಎರಡು ಕಣ್ಣುಗಳು ಸಾಲದು. ಕಲ್ಮಾಲ ಕರಿಯಪ್ಪ ತಾತನವರ ಬಗ್ಗೆ ಇಲ್ಲಿರುವ ಅರ್ಚಕರು ಏನ್ ಹೇಳುತ್ತಾರೆ ಕೇಳೋಣ, ಬನ್ನಿ.
2: ನಮ್ಮ ಹೆಸರು ಮಹಾಲಿಂಗ ಪೂಜಾರಿ ಅಂತ. ನಾವು ಕರಿಯಪ್ಪ ತಾತನ ಅರ್ಚಕರು ಮತ್ತು ಹಾಗೂ ವಂಶಸ್ಥರು. ನಾವು ಆರನೇ ತಲೆಯವರು. ಕಲ್ಮಲ ಕರಿಯಪ್ಪ ತಾತನ ಟೆಂಪಲ್ ಅಂದ್ರೆ ವಿಶೇಷವಾಗಿ ಆವಿನ ದೋಷ, ನಾಗದೋಷ ಆಗಿರ್ಬೋದು, ವಿಷ ಜಂತುಗಳ ದೋಷ, ಯಾವುದೇ ದೋಷವಾಗಿರಲಿ, ಸರ್ಪ ದೋಷವಾಗಿರಲಿ, ನಮ್ಮದು ಮೂಲ ಬಂದ್ಬಿಟ್ಟು, ನಮ್ ಕರಿಯಪ್ಪ ತಾತನವರ ಮೂಲ ಬಂದ್ಬಿಟ್ಟು ಅಚ್ಚುಳ್ಳಿ ಅಂತ ಹೇಳಿ, ಸಿರುಗುಪ್ಪ ತಾಲೂಕು ಬಳ್ಳಾರಿ ಡಿಸ್ಟಿಕ್ ಅಚ್ಚುಳ್ಳಿ ಅಂತ ಒಂದು ಗ್ರಾಮ. ಅಲ್ಲಿಂದ ಬಂದು ಇಲ್ಲಿ ನೆಲೆ ನೆಲೆಸ್ತಾರೆ ಇವರು. ಕರಿಯಪ್ಪ ತಾತ ಅಂತ ಹೇಳಿ ಒಬ್ಬ ಮಾನವ, ಅವರು ಪವಾಡ ಪುರುಷರು. ಅಲ್ಲಿಂದ ಆ ಗಂಗಾ ಮಾತಿನ ಪ್ರತ್ಯಕ್ಷ ಆಗಿ ಅಚ್ಚುಳ್ಳಿಯಲ್ಲಿ ಶಾಪಕ್ಕ ಮೋಕ್ಷ ಆಗಿ ಅಲ್ಲಿಂದ ನಾರದಗಟ್ಟಿಗೆ ಬರ್ತಾರೆ ಸರ್. ಕರಿಯಪ್ಪ ತಾತನವರು ಚನ್ನಬಸವೇಶ್ವರ ಮಠಕ್ಕ ನಾರದಗಟ್ಟಿಗೆ ಬರ್ತಾರೆ. ಅಲ್ಲಿ ಚನ್ನಬಸವೇಶ್ವರ ಮಠದಿಂದ ಈ ಕಲ್ಮಲ ಗ್ರಾಮದಲ್ಲಿಂದ ಒಬ್ಬ ಭಕ್ತ ಪ್ರತಿ ವರ್ಷ ಭತ್ತ ತಗೊಂಡು ಮಠಕ್ಕೆ ಬರ್ತಾ ಇರ್ತಾನ. ಒಬ್ಬ ಭಕ್ತ ಆತ ಗಿರಿಯಪ್ಪ ಅಂತ ಹೇಳಿ, ಈ ಊರಿನ ಸಾಹುಕಾರ, ಕಲ್ಮಲ ಊರಿನ ಸಾಹುಕಾರ. ಇದು ನಾರದಗಡ್ಡೆ ಚನ್ನಬಸವೇಶ್ವರ ಮಠಕ್ಕ ಗಿರಿಯಪ್ಪ ಮತ್ತ ಭತ್ತ ಪ್ರತಿ ವರ್ಷ ಕಾಣಿಕೆ ರೂಪದಲ್ಲಿ ಭತ್ತ ಕೊಟ್ಟು ಬರುತ್ತಿರ್ತಾನೆ ಮಠಕ್ಕ. ಅಲ್ಲಿ ಬಂದಾಗ ನೋಡಪ್ಪ ಚನ್ನಬಸವೇಶ್ವರ ಮಠದವ್ರು ಅವ್ರು ಏನಂತಾರ ಮಠದವತ್ತ, ನೋಡಪ್ಪ ಈತ ನಿಮ್ಮ ಅತ್ತ ಕರ್ಕೊಂಡು ಹೋಗು, ನಿಮ್ ಮನೆ ತಲ್ಲಿ ಇದ್ಗೋ ಅಂತ ಹೇಳಿ ಅವ್ರು ಅಲ್ಲಿಂದ ಕರಿಯಪ್ಪ ತಾತನ್ನ ಕಳಿಸ್ತಾರೆ ಗಿರಿಯಪ್ಪನ ಮನೆಗೆ. ಗಿರಿಯಪ್ಪನ ಮನೆಗೆ ಕಳಿಸಿದಾಗ ಇಲ್ಲಿ ಕೆಲವು ದಿನ ಆತನ ಮನೆಯಾಗ ಕಾಯಕವಾಗಿ ಮಾಡ್ತಾರೆ. ಕಾಯಕ ಇದು ನೇಗಿಲು ಹೊಡೆಯೋದು, ಬಿತ್ತದು, ಮತ್ತೆ ರಾಶಿ ಮಾಡೋದು ಎಲ್ಲಾ ಮಾಡಿದಾಗ ಮತ್ತೆ ಸ್ವಲ್ಪ ದಿನ ಆದ್ಮೇಲೆ ಮಗಳ ಕೊಡ್ತಾನ ಗಿರಿಯಪ್ಪ ಅಂಬತ್ತ. ಮಗಳ ಕೊಟ್ಟು ಲಗ್ನ ಮಾಡಿದಾಗ ಆ ವಂಶ ಬೆಳೆದಂತ ನಂಬುದು. ಇಲ್ಲಿ ನೆಲೆಸಿಕೊಂಡು ಇಲ್ಲಿ ಪವಾಡ ಒಂದ ವಿಷ ಜಂತುಗಳು ಎಲ್ಲೇ ಕಡಿಲಿ, ಏನೇ ಮಾಡ್ಲಿ, ಮನೆ ತಲ್ಲಿ ಬರ್ಲಿ, ಯಾವೇ ಬರ್ಲಿ, ಎಲ್ಲಿಂದ ಬರ್ಲಿ, ಕರಿಯಪ್ಪ ತಾತನ ಹೆಸರು ಹೇಳಿ ಆಧಾರ ಹಚ್ಚಿಬಿಟ್ರೆ ಮುಗಿತ್ರು, ಏನೂ ಇರೋದಿಲ್ಲ, ವಿಷ ಇಳಿದ್ಬಿಡ್ತದ. ಮತ್ತೆ ಕರಿಯಪ್ಪ ತಾತ ನಮ್ ಕಣ್ಣಿಗೆ ಕಾಣ್ಬಿಡಪ್ಪ ಅಂತ ಅಂದ್ಬಿಟ್ರೆ ಅಲ್ಲಿಂದ ಮಾಯವಾಗ್ಬಿಡ್ತದೆ ಯಾವುದೇ ವಿಷ ಜಂತುಗಳಾಗ್ಲಿ. ಅಲ್ಲಿಂದ ಬಂದು ಅವ್ರ ಮನೆಯಾಗ ಇಲ್ಲಿಂದಾಗಿ ಇಲ್ಲಿ ಕೆಲವು ದಿನ ಆತನಲ್ಲಿ ಗಿರಿಯಪ್ಪನ ಮನೆಯಲ್ಲಿ ಸೇವೆ ಮಾಡ್ಕೊಂಡು ಮತ್ತೆ ಎಲ್ಲಾ ಮಾಡಿ ಒಂದೇ ತೆನೆಯಾಗ ರಾಶಿಗಟ್ಲೆ ಮಾಡಿ ಪವಾಡ ತೋರಿಸಿ ದಿನನಿತ್ಯ ಏನ್ ಕಾಯಕ ಮಾಡ್ಕೊಂತ ಅದು ಮಾಡ್ಕೊಂತ ಪವಾಡ ತೋರಿಸಿ ಅಂತ ಇವ್ರು ಇಲ್ಲಿ ನೆಲೆ ನೆಡಿಸ್ತಾರೆ. ಇಲ್ಲಿ ಕಲ್ಮಲ್ದಾಗ ನೆಲೆ ಆಗುತ್ತಾರೆ ಇವರು. ಇವರು ಗುಡಿ ಕಟ್ಟಬೇಕಂದ್ರೆ ಎರಡು ಒಳೆ ನೀರು ತಗೊಂಬಂದು ಗುಡಿ ಕಟ್ಟಬೇಕು ಒಂದೇ ದಿನದಾಗ ಅಂತ ಹೇಳಿ ಏಳು ಗೇಸಿ ಐಕ್ಯ ಆತಾರೆ. ತುಂಗಭದ್ರಾ ಕೃಷ್ಣ, ತುಂಗಭದ್ರಾ ಕೃಷ್ಣ ನೀರು ಎರಡು ಒಳೆ ನೀರು ತಗೊಂಬಂದು ಒಂದೇ ದಿನದ ಬುನಾದಿ ಸಮೇತ ಒಂದೇ ದಿನದ ಕಟ್ಟಬೇಕಂಬಂದು ಏಳು ಗೇಸಿ ಅವ್ರು ಐಕ್ಯ ಆತಾರೆ. ಕಲ್ಮಲ ಗುಡಿಯಲ್ಲಿ ಬಂದು ಕಾಯಿ ಅವ್ರು ಅರಿಕೆ ರೂಪದಲ್ಲಿ ಕಾಯಿ ತಾತನ ವಿಶೇಷ ಅರಿಕೆ ಅಂದ್ರ ಕಾಯಿ ತೆಂಗಿನಕಾಯಿ. ಮನೆಯಲ್ಲಿ ಎಲ್ಲೇ ಯಾವುದೇ ವಿಷ ಜಂತುಗಳು ಯಾವ್ದೇ ಕಾಣಲಿ ಕರಿಯಪ್ಪ ತಾತ ಅಂತ ಹೇಳಿ ಎರಡು ಕಾಯಿ ಹೊಡೆದ್ಬಿಟ್ರೆ ಯಾವ್ದು ಕಾಣದಲ್ಲ. ಅಲ್ಲಿನ ಆಧಾರ ತಗೊಂಬಂದು ಮೂರು ಮೂಲೆ ನೀರ್ನಾಗ ಕಲಿಸಿ ಮೂರು ಮೂಲೆ ಹಾಕಿ ಒಂದ್ ಮೂಲೆ ಬಿಡ್ಬೇಕು. ಅದರಂತ ಹಿಂಗ ಎಲ್ಲೇ ಮಾಡ್ಲಿ ವಿಷ ಜಂತುಗಳು ಏನು ಕರಿಯಪ್ಪ ತಾತನ ಹೆಸರು ಹೇಳಿದ್ರೆ ಎಲ್ಲಿಯೂ ಕಾಣಂಗಿಲ್ಲ ಸರ್.
1: ಕರಿಯಪ್ಪ ತಾತನವರಿಗೆ ಆ ಶಕ್ತಿ ಹೇಗೆ ಬಂತು ಅಂತ,
2: ಅವರು ಇವ್ರು ಗುರುಗಳು ಕರಿಯಪ್ಪ ತಾತನ ಗುರುಗಳಾದಂತ ಕಾಡು ಸಿದ್ದೇಶ್ವರ. ಇವರು ಎಂಟನೇ ವಯಸ್ಸಿನಲ್ಲಿ ಅವ್ರು ಏನು ಕಾಡು ಸಿದ್ದೇಶ್ವರ ಊರು ಸಂಚಾರ ಮಾಡಕ್ ಬರ್ತಿದ್ರಂತ ಆಗಿನ ಕಾಲದಾಗ. ಆವಾಗ ಬಂದಂತ ಎಂಟನೇ ವಯಸ್ಸಿನಾಗ ಅವರಿಂದ ಹೋಗ್ಬಿಡ್ತಾರೆ ಇವ್ರು ಕಾಡು ಸಿದ್ದೇಶ್ವರ ಅಂತ ಹೇಳಿ ಇವ್ರ ಗುರುಗಳು ಕರಿಯಪ್ಪ ತಾತನ ಗುರುಗಳು. ಇವರು 12 ವರ್ಷ ಅಲ್ಲಿ ತಪಸ್ಮಗ್ನವಾಗ್ತಾರೆ ಯಾರು ಕಾಡು ಸಿದ್ದೇಶ್ವರ ಗುರುಗಳಲ್ಲಿ. 12 ವರ್ಷ ಆತನಿಂದ ಕಾಡು ಸಿದ್ದೇಶ್ವರನಿಂದ ತಿರುಗಿ ಎಲ್ಲಿ ಕಾಡು ಮೇಡು ಗುಡ್ಡ ಕಾಡುಗಳಲ್ಲಿ ತಿರುಗಿ ತಪಸ್ ಮಾಡಿ ಅವರಿಂದ ಆಶೀರ್ವಾದ ಪಡ್ತಾರೆ ಇವರು. ಹಂಗಾಗಿ ಇವರಿಗೆ ಆ ಶಕ್ತಿ ಬರ್ತದ್ರಿ.
1: ಕರಿಯಪ್ಪನ ತಾತನ ಕಡೆಯಿಂದ ಕೆಲವೊಂದು ನಡೆದಿರುವಂತ ಪವಾಡಗಳಾಗ್ಲಿ ಅಂತಾದ್ರೆ ಯಾವ್ದಾದ್ರು ನಡೆದದನ?
2: ನಡೆದ ಸರ್, ಬಹಳ ನಡೆದವು.
1: ಅದ್ರಲ್ಲಿ ಯಾವ್ದಾದ್ರು ಕೆಲವೊಂದು ನಿಮ್ಗೆ ಗೊತ್ತಿರೋ ಪ್ರಕಾರ ನೀವು ಕೇಳ್ಕೊಂಡು ಬಂದಿರುವಂತದ್ದು ಅಂತದೇನಾದ್ರೆ?
2: ಇವರು ಕಲ್ಮಲಕ್ಕೆ ಬರುವಾಗ ಒಬ್ಬ ಈಗ ಬಾಬಾ ಸಾಹೇಬ್ರ ಅಂತ ಹೇಳಿ ಒಬ್ರು ಮಗನ್ನ ಹಾವು ಕಚ್ಚಿ, ಸಣ್ಣ ಮಗು 5 ವರ್ಷದ ಮಗು ಹಾವು ಕಚ್ಚಿ ಎದುರು ಬರ್ತಾ ಇರ್ತದಂತ. ಇವ್ರು ಗಿರಿಯಪ್ಪನ ಜೊತೆಗೆ ನಾರದಗಡ್ಡೆ ಚನ್ನಬಸವೇಶ್ವರ ಮಠದಿಂದ ಬರ್ತಿರ್ತಾರೆ ಇವ್ರು. ಬರುವಾಗ ಒಬ್ಬ ಹಾವು ಕಡ್ದು ಅವ್ರು ಮಗುನ್ ಎತ್ಕೊಂಡು ನೋಡಪ್ಪ ನಿನ್ ಮಗ ಸತ್ತಿಲ್ಲ ಬದುಕೇನಂತ ಹೇಳಿ, ಇಲ್ಲಪ್ಪ ನನ್ ಮಗ ಹಾವು ಕಡ್ದು ಸತ್ತೋಗ್ಯಾನಂತಂದ, ಇಲ್ಲ ಈ ಬದುಕೇನಪ್ಪ ನೀನು ಈ ಶ್ರೀ ಕಾಡಸಿದ್ದೇಶ್ವರ ಹೆಸರು ಹೇಳು ಸಾಕು ಅಂತಂದಾಗ ಆತ ನಿಂತಲ್ಲೇ ಆ ಮಗುನ ಜೀವಂತ ಮಾಡಿ ಕರಿಯಪ್ಪ ತಾತ ನಡೆದ ಸರ್ ಬಹಳಷ್ಟು ಅದಾವ್ರಿ.
1: ಯಾರಿಗಾದ್ರೂ ಚೇಳು ಕಡ್ದಿತ್ತು ಅಥವಾ ಹಾವು ಕಡ್ದ್ರು ಕೆಳಗಿರುವಂತ ಮಣ್ಣನ್ನ ತಗೊಂಡಿದ್ದೇನ ಸ್ವಲ್ಪ ತಲೆ ಮೇಲೆ ಕೈ ಆಡಿಸಿದ್ರೆ ಎಲ್ಲ ಇಳಿದೋಗ್ತಿತ್ತು ಅನ್ನೋದ್ರ ಬಗ್ಗೆ
2: ಕೇಳಿದ್ರು ಸರ. ಈ ಎಲ್ಲೇ ಕಡಿಲಿ ಹಾವು ಕರಿಯಪ್ಪ ತಾತನ ಹೆಸರು ಹೇಳಿ ಈಗ ಎಲ್ಲಿ ಕಡ್ದಿರ್ತದಲ್ಲ ಆ ಸ್ಥಳದಲ್ಲಿ ಕರಿಯಪ್ಪ ತಾತನ ಹೆಸರು ಹೇಳಿ ಮೂರ್ ಕುಪ್ಪೆ ಮಣ್ಣು ಮಾಡ್ಬೇಕ್ರಿ. ಅಲ್ಲಿ ನಿಂತಲ್ಲೇ ಜಾಗದಲ್ಲಿ ಮಣ್ಣು ಮಾಡಿ ಆ ಕರಿಯಪ್ಪ ತಾತನ ಹೆಸರು ಹೇಳಿ ಐದು ಪ್ರದಕ್ಷಿಣೆ ಹಾಕ್ಬೇಕು. ಕರಿಯಪ್ಪ ತಾತ ನೀನೇ ಕಾಪಾಡಪ್ಪ ಅಂತ ಹೇಳಿ ಒಂದು ಐದು ಸುತ್ತು ಪ್ರದಕ್ಷಿಣೆ ಹಾಕಿ ಅದು ಮಣ್ಣಿನ ಕುಪ್ಪೆ ಒಂದು ಕುಪ್ಪೆ ತಲ್ಲಿ ತಗೊಂಡು ಕಾಲಿಗೆ ಹಿಂಗತ್ತೆ ಎಲ್ಲೇ ಕಡ್ಲಿ ಅಲ್ಲಿ ಕೆಳಗಡೆ ಅನ್ಕೊಂಡ್ಬಿಟ್ರೆ ವಿಷಯ ಅಂತ ಅಲ್ಲೇ ಇಳಿದೋಗ್ಬಿಡ್ತದೆ.
1: ಸರ್ ಈ ತರ ಆರಾಮಾಗಿರೋರು ಯಾರಾದ್ರೂ ಇದಾರ? ಬಹಳಷ್ಟು ಜನ
2: ಇದಾರೆ ಸರ್, ಇದಾರೆ ಬಹಳ ಜನ ಇದಾರೆ ಸರ್. ಪ್ರತಿಯೊಬ್ರು ಯಾಕಂದ್ ಬಂದು ಹೇಳ್ತಾರ ಹೊರತಾಗಿ ಅವ್ರು ಮಾಡಿದ್ದು ನಮ್ಗೆ ಹೇಳ್ತಾರೆ. ಈ ತರ ಗುಡಿಯಲ್ಲಿ ಬಂದು ಆಮೇಲೆ ಬಂದಿತ್ತು ಕರಿಯಪ್ಪ ತಾತಗೆ ಒಂದ್ ಸೇರಪ್ಪ ಒಳ್ಳೆಣ್ಣೆ ಮತ್ತೆ ತೆಂಗಿನಕಾಯಿ ಕಾಯಿ ಹೊಡೆಸ್ಕೊಂಡು ಹೋತಾರ ಬಂದು ಭಕ್ತಾದಿಗಳು. ಅವಾಗ ಹಿಂಗ ಆಗೈತಿಪ್ಪ ನಮ್ಗ ಅಲ್ಲೇ ಹಿಂಗ ತಿರುಗಿ ಅಂದ ಅದು ಎಷ್ಟು ತಮ್ಗೆ ಏನ್ ಸಿಗ್ತದ ಕೈಗೆ ಒಂದು ಕಲ್ಲಾಗ್ಲಿ ಮಣ್ಣಾಗ್ಲಿ ಅದರಷ್ಟು ಏನಾದ್ರೂ ತಂದು ಕೊಟ್ಟು ಆ ಕಾಣಿಕೆ ರೂಪದಲ್ಲಿ ಕೊಟ್ಟು ಅವ್ರದ್ದು ಹರಕೆ ರೂಪ ತಿರ್ಸಿ ಈ ತರ ಆಗಿತ್ತು ನಮ್ಗ ಅಂತ ಹೇಳಿ ಏಳಿಗೇಸಿ ಹರಕೆ ತೀರಿಸ್ತಾರೆ ಸರ್. ಇದು
1: ಇಂತವ್ ನಡೆದಿರುವಂತ ಉದಾಹರಣೆಗಳು ಇವೆ
2: ಇವೆ ಸರ್, ಬಹಳ ಇದೆ ಸರ್.
1: ಈಗ ದೊಡ್ಡದಾಗಿ ಈಗ ದೇವಸ್ಥಾನ ನಿರ್ಮಾಣ ಮಾಡಲಾಗಿದೆ, ಇದಕ್ಕಿಂತ ಮುಂಚೆ ಅಲ್ಲಿ ದೇವಸ್ಥಾನ ಮಾಡ್ಬೇಕು ಅಂತ ಹೇಗೆ ಅನಿಸಿತ್ತು?
2: ಈ ಕರಿಯಪ್ಪ ತಾತ ಹೇಳಿದಂತ ಅವಾಗ ಏನ್ ಹೇಳ್ಯಾರಲ್ಲ ಸರ್, ಹೆಂಗಂದ್ರೆ ಒಂದೇ ದಿನದಲ್ಲಿ ಗುಡಿ ಕಟ್ಟಂಗಿತ್ತಂದ್ರೆ ನನ್ನ ಗುಡಿ ಕಟ್ಟ್ರಿ, ಇಲ್ಲಾಂದ್ರೆ ಒಂದು ತಟ್ಟಿ ಇಲ್ಲಿತ್ ಸರ್ ಅವಾಗ. ಈಗ 100-150 ವರ್ಷಗಳ ಹಿಂದೆ ಒಂದು ತಟ್ಟಿ ಬಿದಿರು ತಟ್ಟೆ ಅಂತ ಬರ್ತಿದ್ವು ಸರ್ ಅವ್. ಆ ಬಿದಿರು ತಟ್ಟೆಗೆ ಇಟ್ಕೊಂಡಾಗ ಅವಾಗ ಏನೋ ಅಕಸ್ಮಾತ್ವಾಗಿ ಬೆಂಕಿ ಹಚ್ಚಿ ಅದರಿಂದ ಏನ್ ಮಾಡ್ತಾರೆ ಒಂದೇ ದಿನದಾಗ ಶೆಡ್ ಹಾಕ್ತಾರೆ ಟಿನ್ ಶೆಡ್.
1: ಹೌದು,
2: ಒಂದೇ ದಿನ ಟಿನ್ ಸೆಡ್ ಆಗ್ತಾ ಬರ್ತಾ ಬರ್ತಾ ಕಾಲ ಇನ್ನೂರಡೆ ಆದಾಗ ಜನಗಳು ಮತ್ತೆ ಜಾಸ್ತಿ ಜನ ಆಯ್ತು ತಮ್ಮ ಹರಕೆಗಳು ತಿರುಗಿ ಅಂತ ಕರಿಯಪ್ಪ ತಾತನಲ್ಲಿ ಬಂದು ಕಾಯ ಹೊಡೆದು ಎಲ್ಲ ತಮ್ದು ಏನು ಕಷ್ಟಗಳೆಲ್ಲ ಪರಿಹಾರವಾದಾಗೆಲ್ಲ ಜನ ಜಾಸ್ತಿ ಆದಂಗೆಲ್ಲ ಗುಡಿ ಕಟ್ಬೇಕಮ್ಮ ವಿಚಾರ ಗುಡಿ ಕಮಿಟಿ ಕಡೆಯಿಂದ ಬರ್ತದ್ರಿ, ಮತ್ತೆ ಊರಿನ ಗ್ರಾಮಸ್ಥರಾದ್ರಿಂದ ಬರ್ತದ್ರಿ. ಬಂದಾಗ ಅವ್ರು ಹೇಳಿದ ಮಾತು ಇರ್ತದ್ರಿ, ಯಾವಾಗ ಸಾಯಿ ನಮ್ ತಾನು ಐಕ್ಯ ಆಗೋ ಟೈಮ್ನಾಗ ಹೇಳ್ತಾನ್ರಿ, ನೋಡಪ್ಪ ಎರಡು ಒಳೆ ನೀರು ತಗೊಂಡ್ಬಂದು ನನ್ ಗುಡಿ ಕಟ್ಟಬೇಕು ಒಂದೇ ದಿನದಾಗ ಅಂತ ಅಂದಾಗ ಇದನ್ನ ಹೆಂಗ್ ಕಟ್ಟೋದು ಅಂತ ಹೇಳಿ ಇಂಜಿನಿಯರ್ ಕರೆಸಿ ಇಂಜಿನಿಯರ್ ಈ ತರ ಮಾಡ್ರ ಅಂತ ಹೇಳಿ ಒಂದು ಕೊಂಡ ಮಾಡ್ತಾರೆ ನಮ್ ಗುಡಿ ಬಗ್ಲಾಗ. ಎರಡು ಒಳೆ ನೀರು ತಗೊಂಬಂದು ಅವತ್ತೇ ತಗೊಂಬಂದು ಅವತ್ತೇ ಅದನ್ನ ಇದು ಮಾಡಿ ಅದ್ರಿಂದ ತಗೊಂಬಂದು ಒಂದೇ ದಿನದಾಗ ಗುಡಿ ಕಟ್ತಾರೆ.
1: ತಾತನವರು ಹೇಳಿರೋ ಪ್ರಕಾರ ನೀವು ಏನು ದೇವಸ್ಥಾನ ಕಟ್ಟುವಂತ ಸಂದರ್ಭದಲ್ಲಿ ಗ್ರಾಮಸ್ಥರು ಅದಕ್ಕೆಲ್ಲ ಸಹಕಾರ ಕೊಟ್ಟ?
2: ಬಹಳ ಗ್ರಾಮಸ್ಥರು 200-250 ಜನರು ಗ್ರಾಮಸ್ಥರು ಸಹಕಾರ ಕೊಟ್ಟರು ಸರ್, ಮತ್ತೆ ಸುತ್ತಮುತ್ತ ಊರಿನವರೆಲ್ಲ ಸಹಕಾರ ಕೊಟ್ಟರ. ಸಹಕಾರ ಕೊಟ್ಟರಿಂದನೆ ಎಲ್ಲಾರು ಬಂದಾಗ ಈ ಒಂದೇ ದಿನದಲ್ಲಿ ಕಟ್ಟುವಂತ ಸಹಕಾರ ಬಹಳ ದೊಡ್ಡದು ಸರ್ ಅದು.
1: ಸರ್ ಈಗ ಇತ್ತೀಚಿನ ದಿನಗಳಲ್ಲಿ ಏನಾದ್ರೂ ನಡೆದಿರುವಂತ ಕೆಲವೊಂದು ಏನಾದ್ರೂ ಪವಾಡಗಳಂತ ಯಾವ್ದಾದ್ರು ಇದೇನಾ?
2: ಇಲ್ಲಿಂದ ಶಾಪುರ್ ಬಗ್ಲಾಗ ಒಂದು ಹಳ್ಳಿ ಸರ್, ಆ ಮಗು 5-6 ಮಗು ಪೂರಾ ಕರಿಯಪ್ಪ ಇದು ನಾಗದ್ದು ಎಲ್ಲ ಬರೆದೆ ಮೈ ತುಂಬೆಲ್ಲ ಬರೆದೆ. ಎಲ್ಲಿ ದವಾಖಾನಿ ಎಷ್ಟೋ ತಿರುಗಿ ಹೇಳಿದ್ರಂತ ಎಲ್ಲಿ ಕೇಳಿಲ್ಲ. ಕಲ್ಮಲ್ ಕರಿಯಪ್ಪ ತಾತನಲ್ಲಿ 5 ಅಮಾಸಿ ಅವ್ರು ಬಂದು ಇಲ್ಲೇ ಮಲಿಕೊಂಡು ತಾತಂದು ತೀರ್ಥ ಮತ್ತೆ ಆಧಾರ 5 ಅಮಾಸಿ ತಗೊಂಡ್ ಹೋದಾಗ ಆ ಹುಡುಗಂದೆಲ್ಲ ಸಂಪೂರ್ಣ ದೋಷ ಎಲ್ಲ ಕೇಳದ್ ಬಿಟ್ಟ ಸರ್ ಕರಿಯಪ್ಪ ತಾತ ಸಂಪೂರ್ಣ.
1: ಸರ್ ಈಗ ಇನ್ನೊಂದು ಪ್ರಶ್ನೆ ತಮ್ಗೆ, ಕೆಲವೊಂದು ಜನ ಈಗ ಏನು ವಾಹನಗಳ ಮೇಲೆ ಹೋಗ್ತಾ ಇರ್ತಾರೆ, ದ್ವಿಚಕ್ರದ ವಾಹನದ ಮೇಲೆ ಹೋಗ್ತಾ ಇರ್ತಾರೆ, ಅಂತ ಸಮಯದಲ್ಲಿ ಹಾವು ಎದುರಿಗೆ ಬರುತ್ತೆ, ಒಂದೊಂದ್ಸತಿ ಎಡದಿಂದ ಬಲಕ್ ಹೋಗುತ್ತೆ, ಬಲದಿಂದ ಎಡಕ್ಕೆ ಬರುತ್ತೆ, ಇದರಿಂದ ಏನಾದ್ರೂ ಅಪಶಕುನ ಆಗುತ್ತಾ ಹೇಗೆ ಅಂತ ಇದ್ರ ಬಗ್ಗೆ?
2: ಅವ್ರವ್ರ ನಂಬಿಕೆಗೆ ಮೇಲೆ ಹೋಗ್ತದ ಸರ್ ಇದು, ಯಾಕಂದ್ರೆ ನಾವು ಎಲ್ಲೇ ಒಳ್ಳೆ ಕೆಲ್ಸಕ್ ಹೊಂಟಿವಿ ಕೆಟ್ಟ ಕೆಲ್ಸಕ್ ಹೊಂಟಿವಿ ಅವೆಲ್ಲ ವೇಚಿನ್ ಮಾಡಕ್ಕಿಲ್ಲ ಸರ್. ಹಾವು ಎದುರಿ ಬಂತಪ್ಪ ನಮ್ಗೆ ಏನಾದ್ರೂ ಆಗ್ಬೋದು ಆ ಮನಸ್ಸು, ಯಾಕೆ ಒಳ್ಳೇದೇ ಆಗ್ತದ ಅಂತ ಅನ್ಕೊಂಡು ಹೋದ್ರೆ ಒಳ್ಳೇದೇ ಆತ ಸರ್, ಅದು ಕೆಟ್ಟದಂತ ಅನ್ಕೊಂಡು ಹೋದ್ರೆ ಕೆಟ್ಟದೇ ಆಗ್ಬೋದು ಒಳ್ಳೇದು ಆಗ್ಬೋದು ಸರ್, ಕೆಟ್ಟದಂತೂ ಯಾವತ್ತಿಗ ಆಗಂಗಿಲ್ಲ. ಒಬ್ಬ ಮನುಷ್ಯ ಹೊಂಟ ನನ್ ಮಗ ವಿಷ ಜಂತು ಓತದೋ ಆಕಳು ಓತದೋ ಇನ್ನ ಕುರಿ ಓತದೋ ಇನ್ ಕೋಳಿ ಓತದೋ ಇನ್ನೊಂತ ಪ್ರಾಣಿಗಳು ಯಾವೇ ಹೋಗ್ಲಿ ಅವು ಕೆಟ್ಟದಕ್ ಬರ್ತಾವ ಒಳ್ಳೇದಕ್ ಬರ್ತಾವ ಅಂತ ನಾವ್ ಅನ್ಕೊಂಡು ಹೋದಾಗ ಅದು ಒಳ್ಳೇದಾಗ್ಬೋದು ಕೆಟ್ಟದಾಗ್ಬೋದು ಅದ್ರ ಮೇಲೆ ಹಾಕೋದು ಬಹಳ ತಪ್ಪು ಸರ್. ಅದು ಈಗ ಯಾಕಂದ್ರೆ ನಾವು ತಿರುಗಾಡ್ಬೋದು, ಏನ್ ನಾವೊಂದೇ ತಿರುಗಾಡ್ಬೇಕಂ, ಮಾನವರೊಬ್ಬರೇ ತಿರುಗಾಡ್ಬೇಕಂಬದ್ ಏನಿಲ್ಲ, ಎಲ್ಲಾ ಪ್ರಾಣಿಗಳು ತಿರುಗಾಡೋ ಪ್ಲೇಸ್ ಇಲ್ಲಿ ಬರ್ತಿರ್ತಾವ ಗೊತ್ತಿರ್ತಾವ. ಇದು ಯಾವ್ದು ಅದು ಯಾವ್ದು ತಪ್ಪು ಸರ್, ಅದು ಕರೆಕ್ಟ್ ಮನುಷ್ಯನ ಕಲ್ಪನೆ ಸರ್. ಅದು
1: ಈಗ ಕೆಲವೊಂದು ಜನ ಏನ್ ಅನ್ಕೊಂತಾರ ಸರ್, ದ್ವಿಚಕ್ರ ವಾಹನ ಈಗ ಹಾವಿನ ಮೇಲೆ ಹೋಯ್ತು ಅಂತಂದಾಗ ನಮ್ಗೇನೋ ಒಂದು ಕೆಟ್ಟದಾಗುತ್ತೋ ಏನೋ ಅಂತಾರ. ಈ ತರ ಕೆಲವೊಂದು
2: ಕೆಲವೊಂದು ದೋಷ ತಗಲ್ತಾವ ಸರ್, ಯಾಕಂದ್ರೆ ಅದು ವಾಹನ ಮ್ಯಾಗ ಆದ್ರೆ ಈಗ ಅದು ಏನಂತ ಕಂಡ್ರ ಸತ್ತಿರ್ತದೋ ಏನೋ ಕೆಲವೊಂದು ದೋಷಗಳು ಬರ್ತಾವ ಸರ್. ಅದು ಆ ದೋಷದ ಕರಿಯಪ್ಪ ತಾತ ನೆನ್ಸಿ ಬಿಟ್ರೆ ಸಕಲ ದೋಷ ಪರಿಹಾರಸ್ತು. ಕರಿಯಪ್ಪ ತಾತನಲ್ಲಿ ಬಂದು ಆಮೇಲೆ ನೀವು ಅಲ್ಲಿ ಪರಿಹಾರ ಹೆಸರು ನೆನ್ಸಿಬಿಟ್ರೆ ಆಮೇಲೆ ಬಂದು ನೀವು ತೆಂಗಿನಕಾಯಿ ಒಡ್ಲೇಬೇಕು. ಬಂದು ತೆಂಗಿನಕಾಯಿ ಒಡೆದು ಆಧಾರ ತೀರ್ ನೀರು ಅದು ತಮ್ಗೆ ಎಷ್ಟು ಬರ್ತದೋ ಅಷ್ಟು ಸೇವಿಸಿದ್ರೆ ಸರ್ ಎಲ್ಲಾ ಸಕಲ ದೋಷ ಪರಿಹಾರ.
1: ಸರ್ ಈಗ ಇನ್ನೊಂದು ಪ್ರಶ್ನೆ ಸರ್, ಬಹಳ ವರ್ಷಗಳಿಂದ ಕೆಲವೊಂದು ಕುಟುಂಬಗಳಲ್ಲಿ ವಂಶಂ ಪರಂಪರೆಯಿಂದ ಅವ್ರಿಗೆ ನಾಗದ್ವೇಷ ಇದೆ ಅಂತೆಲ್ಲ ಹೇಳ್ತಿರ್ತಾರೆ, ಅಂತದಕ್ಕೆಲ್ಲ ಹೇಗೆ ಇಲ್ಲಿ ಹೇಗೆ ನಿವಾರಣೆ ಆಗುತ್ತಾ ಹೇಗೆ ಅಂತ?
2: ಸರ್ ನಮ್ಮ ಕರಿಯಪ್ಪ ತಾತನಲ್ಲಿ ವಿಶೇಷ ಅಂದ್ರೆ ಇದು ಸರ್ಪದೋಷ, ಕಾಳ ಸರ್ಪದೋಷ, ನಾಗದೋಷ ಅದು ಬಂದ್ ಇಲ್ಲಿ ಬಂದ್ಬಿಟ್ಟು ನಾವು ಒಂದು ಅಭಿಷೇಕ ಮಾಡಿಸ್ತೇವೆ ಸರ್. ಸರ್ಪದೋಷಿ ಅಷ್ಟೇ ವರ್ಷಗಳಿಂದ ಇರ್ಲಿ, ತಲೆಮಾರಿಂದ ಇರ್ಲಿ, ಇವತ್ತಿಂದೂ ಇರ್ಲಿ, ಇಲ್ಲಿ ಬಂದು ಒಂದಿನ ಇಲ್ಲೇ ಉಳ್ಕೊಂಡು ಈ ಕರಿಯತ್ತಾತನ ಸನ್ನಿಧಿಯಲ್ಲಿ ಮಲಕೊಂಡು ಮುಂಜಾನೆ ಎದ್ದು 5 ಗಂಟೆಗೆ ಸ್ನಾನ ಮಾಡಿ ತಮ್ಮಂತ ಬಂದಂತ ಬಟ್ಟೆ ಇಲ್ಲೇ ಬಿಡ್ಬೇಕು. ತಿರುಗಿ ಸ್ನಾನ ಮಾಡಿ ಹೊಸ ಬಟ್ಟೆ ಹಾಕೊಂಡು ಪೂಜೆ ಮುಗಿಸಿದ್ರೆ ಸಕಲ ದೋಷ ಪರಿಹಾರ ಆಗುತ್ತೆ ಸರ್.
0: ಆತ್ಮೀಯ ಕೇಳುಗರೆ, ಭಕ್ತಿ ನಂಬಿಕೆ ಮತ್ತು ಪರಂಪರೆಯ ಸಂಗಮವಾಗಿರುವ ಕಲ್ಮಲ ಕರಿಯಪ್ಪ ತಾತನವರ ಪವಿತ್ರ ಸನ್ನಿಧಿಗೆ ನೀವು ಸಹ ಒಮ್ಮೆ ಭೇಟಿ ನೀಡಿ ದೇವರ ದರ್ಶನ ಪಡೆದು ಈ ಪವಿತ್ರ ಕ್ಷೇತ್ರದ ಆಧ್ಯಾತ್ಮಿಕ ವಾತಾವರಣವನ್ನು ಅನುಭವಿಸಿ ಕರಿಯಪ್ಪ ತಾತನವರ ಆಶೀರ್ವಾದವನ್ನು ಪಡೆಯಿರಿ. ಪೀಳಿಗೆಗಳಿಂದ ಭಕ್ತರ ನಂಬಿಕೆಯನ್ನು ಹೊತ್ತು ನಿಂತಿರುವ ಈ ಪವಿತ್ರ ಸನ್ನಿಧಿಯ ಮಹತ್ವವನ್ನು ನೀವು ಸ್ವತಃ ಕಂಡು ಅನುಭವಿಸಿ ನಿಮ್ಮ ಮನಸ್ಸಿಗೆ ನೆಮ್ಮದಿ ಸಿಗಲಿ, ನಿಮ್ಮ ಕುಟುಂಬಕ್ಕೆ ದೇವರ ಆಶೀರ್ವಾದ ಸದಾ ಇರಲಿ ಎಂಬುದು ನಮ್ಮ ಹಾರೈಕೆ.
1: ಇಂತಹ ಅಪರೂಪದ ಧಾರ್ಮಿಕ ಕ್ಷೇತ್ರಗಳ ಇತಿಹಾಸ, ಪರಂಪರೆ ಮತ್ತು ಸ್ಥಳೀಯ ಸಂಸ್ಕೃತಿಯನ್ನು ನಿಮ್ಮ ಮುಂದೆ ತರುವ ಪ್ರಯತ್ನವೇ ನಮ್ಮದು. ಕಲ್ಮಾಲ ಕರಿಯಪ್ಪ ತಾತನವರಿಗೆ ಶರಣು.
0: ನಮಸ್ಕಾರ. ಇದುವರೆಗೂ ಕಾರ್ಯಕ್ರಮ ನುಡಿ ಚಿತ್ರ ಗುಡಿಯ ಬೆರಗು ಕೇಳಿದಿರಿ. ರಾಯಚೂರು ಜಿಲ್ಲೆಯ ಪುರಾತನ ದೇವಸ್ಥಾನಗಳ ಪರಿಚಯಾತ್ಮಕ ಕಾರ್ಯಕ್ರಮ.
1: ಪ್ರಸ್ತುತಿ
0: ತಿಮ್ಮಪ್ಪ ಗಂಜಳ್ಳಿ. ನಿರ್ಮಾಣ ಮತ್ತು ನಿರ್ವಹಣೆ ವೆಂಕಟೇಶ್ ಬೇವಿನಬೆಂಚಿ. ನಿರೂಪಣಾ ಧ್ವನಿಗಳು

0: ಸೆಬಿ ಇನ್ವೆಸ್ಟರ್ ಜಾಗೃತ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ಕೇಳುಗರೆ, ಈ ಬೆಳಗ್ಗೆ 9:10 ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಸಾರ್ವಜನಿಕ ಸಭೆಯಲ್ಲಿ 25 ವರ್ಷ ಪೂರೈಸಿರುವ ಸಂದರ್ಭ

0: ನಿತ್ಯವೂ ನಮಗೆಲ್ಲ ಬೇಕು ನೀರು.
1: ಕೊರತೆಯಿಂದ ಕಾಣದಿರಲಿ ಕಣ್ಣೀರು,
2: ಪ್ರತಿ ಕೆಲಸದಲ್ಲಿ ಆಗಲಿ ನೀರಿನ ಉಳಿತಾಯ,
3: ಮಿತ ನೀರಿನ ಬಳಕೆಯಲ್ಲಿ ಇರಲಿ ಉಪಾಯ.
4: ಚಲವೇ ಜೀವ ಪಾರದಿರಲಿ ಅಭಾವ.
0: ಹಲವಾರು ಕಾರ್ಯಗಳಿಗೆ ಅಲ್ಪ ನೀರು ಸಾಕು.
2: ಬಳಸಿದ ನೀರು ಮರುಬಳಕೆ ಆಗಬೇಕು.
1: ವಾಹನದ ಮೇಲಿನ ಧೂಳನ್ನ ಬಟ್ಟೆಯಿಂದ ಕೊಡಬಿಡಿ.
5: ಬಟ್ಟೆ ಪಾತ್ರೆ ತೊಳೆದ ನೀರನ್ನ ಗಿಡಗಳಿಗೆ ಉಣಿಸಿ.
2: ನಿತ್ಯವೂ ನೀರು ಪೋಲಾಗದಂತೆ ಗಮನಿಸಿ.

0: ಕೇಳುಗರೆ, ಇಂದು ರಾತ್ರಿ 8 ಗಂಟೆಗೆ ಮೈಸೂರು ದಸರಾ ಹಬ್ಬದ ಪೂರ್ವ ಸಿದ್ಧತೆಗಳ ಕುರಿತು ಕಾರ್ಯಕ್ರಮ ಪ್ರಸಾರವಾಗುತ್ತದೆ ಬೆಂಗಳೂರು ಕೇಂದ್ರದಿಂದ. ರಾತ್ರಿ 9:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಯುವವಾಣಿ ಹರ್ಷಿತಾ ಅವರಿಂದ ಬದಲಾಗುತ್ತಿರುವ ಜಗತ್ತು ಮತ್ತು ಕೌಶಲ್ಯ ಕುರಿತು ಭಾಷಣ ಕೇಳುತ್ತೀರಿ. ಅನಂತರ ಕವನ ವಾಚನ ಶರಣ್ ಎಂ ಅವರಿಂದ. ರಾತ್ರಿ 10 ಗಂಟೆಗೆ ನಮ್ಮ ನಿಲಯದಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಡಾಕ್ಟರ್ ಸೆಮ್ಮನಗುಡಿ ಆರ್ ಶ್ರೀನಿವಾಸ್ ಅಯ್ಯರ್ ಅವರಿಂದ ಹಾಡುಗಾರಿಕೆಯ ಧ್ವನಿ ಮುದ್ರಿಕೆ ಪ್ರಸಾರ ಮಾಡುತ್ತೇವೆ. ರಾತ್ರಿ 10:30 ಚಿತ್ರಗೀತೆಗಳನ್ನು ಕೇಳಬಹುದು.
1: ರಾಗಿ ಬಡವರ ಬಂಗಾರ, ಶ್ರಮಿಸಿದವರ ಆಹಾರ. ರಾಗಿ ಬೆಳೆಯಿರಿ, ಆರ್ಥಿಕವಾಗಿ ಸಬಲರಾಗಿ. ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ನವಣೆ ಉಣಿಸು, ಬವಣೆ ಬಿಡಿಸು. ನವಣೆ ನೀಗಿಸಿತು ಹಸಿವಿನ ಬವಣೆ. ನವಣೆಯನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ಊದಲು ತಿಂದವರಿಗೆ ಉಬ್ಬಸ ಇಲ್ಲ, ಹಾರಕ ತಿಂದವರಿಗೆ ರೋಗ ಇಲ್ಲ, ಕೊರಲೆ ತಿಂದವರಿಗೆ ಆರೋಗ್ಯದ ಕೊರತೆ ಇಲ್ಲ. ಹಾರಕವನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ನೋಡಲು ಥೇಟ್ ಹುಲ್ಲಿನಂತೆ ಕಾಣುವ ಕೊರಲೆ ಬರಗಾಲದಲ್ಲೂ ರೈತರ ಕೈ ಹಿಡಿಯುವ ಬೆಳೆ. ಕೊರಲೆಯನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ.
0: ಪ್ರಕಟಣೆಗಳನ್ನು ಇದುವರೆಗೆ ಕೇಳಿದಿರಿ.

ಇದು ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರ. ಈಗ ಸಮಯ 9:05. ಭಾವಗೀತೆ ಕಾರ್ಯಕ್ರಮದಲ್ಲಿ ಶಿಶುನಾಳ ಶರೀಫರ ರಚನೆ ಕೇಳಿ, ಸಿ ಅಶ್ವಥ್ ಅವರ ಧ್ವನಿಯಲ್ಲಿ.

ಕೃಷ್ಣಾಳ ಶರೀಫರ ರಚನೆ ಕೇಳಿದರೆ. ಇದು ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರ. ಈಗ ಸಮಯ 9:10. ನಮ್ಮ ಪ್ರಸಾರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದೊಟ್ಟಿಗೆ ಮುಂದುವರಿಯುತ್ತದೆ.

0: ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರೈಸಿರುವ ಸಂದರ್ಭದಲ್ಲಿ ಸರಣಿ ಕಾರ್ಯಕ್ರಮವನ್ನು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇದುವರೆಗೂ ಕೇಳಿದಿರಿ.
1: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 9:46. ಚಿತ್ರಗೀತೆಗಳು. ಜೈ ಭೀಮ್ ಚಿತ್ರದ ಗೀತೆಯನ್ನು ಕೇಳಿ ಶ್ರೀಕಂಠ ಹರಿಹರನ್ ಅವರ ಧ್ವನಿಯಲ್ಲಿ. ಸಿಎನ್ ರೋಲ್ಡನ್ ಅವರ ಸಂಗೀತಕ್ಕೆಂದು ಸಂತೋಷ್ ವಿಶ್ವರತ್ನ ಅವರ ಗೀತೆ ಇದೆ.

0: ಹೊಸ ಕಾರ್ ಗೆಲ್ಲುವ ಅವಕಾಶ. ವಾವ್, ಅಪ್ಪನಿಗೆ ಸರ್ಪ್ರೈಸ್ ಕೊಡ್ತೀನಿ. ಇಷ್ಟೇ, ಸ್ವಲ್ಪನೇ ವಿವರ ತುಂಬಿಸಿದ್ರಾಯ್ತು.
1: ನಿಂತ್ಕೋಬೇಕು.
2: ವಾಟ್? ಇಂತಹ ಪಾಪ್ಅಪ್ಸ್ ಬಗ್ಗೆ ಜಾಗರೂಕರಾಗಿರಿ. ಸ್ಕ್ಯಾಮರ್ಸ್ ಪರ್ಸನಲ್ ಡೀಟೇಲ್ಸ್ ಅನ್ನು ತಪ್ಪಾಗಿ ಯೂಸ್ ಮಾಡಬಹುದು.
1: ನಿನ್ಗೆ ಅರ್ಥ ಆಯ್ತಲ್ವಾ? ರಿಲ್ಯಾಕ್ಸ್.
0: ಆದ್ರೆ ಕಾರ್ ಗಿದ್ದಿದ್ರೆ ಅಪ್ಪ ಹೋಮ್ವರ್ಕ್ ಮಾಡಿಸ್ತಿರ್ಲಿಲ್ಲ.
2: RBI ಹೇಳುತ್ತೆ, ಸ್ಮಾರ್ಟ್ ಆಗಿರಿ, ಕೂಲ್.

ದೇವರು ವರವನ್ನು ಕೊಟ್ಟರೆ ಚಿತ್ರದ ಗೀತೆಯನ್ನು ಸುರೇಶ್ ಪೀಟರ್ ಮತ್ತು ಸಂಗಡಿಗರತ್ವ ಹೇಳಿ ಕೇಳಿದ್ರಿ. ಕೆ ಕಲ್ಯಾಣ ಬರೆದ ಗೀತೆಗೆ ರಮೇಶ್ ಕೃಷ್ಣ ಅವರ ಸಂಗೀತವಿತ್ತು. ಈಗ ಕೇಳಿ ಕಬ್ಜಾ ಚಿತ್ರದ ಗೀತೆಯನ್ನು ಸಂತೋಷ್ ವೆಂಕಿ ಐಶ್ವರ್ಯ ರಂಗರಾಜನ್ ಅವರದ್ದು ಹೇಳಿ. ರವಿ ಬಸರೂರವರ ಸಂಗೀತಕ್ಕೆ ಕೆನ್ನಾಳ್ ರಾಜ ಅವರ ಸಾಹಿತ್ಯವಿದೆ.

0: ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರ ಧ್ವನಿ ಹೇಳಿದ ಕಾವ್ಯ ಚಿತ್ರದ ಗೀತೆ ಕೇಳಿದ್ರಿ. ಸಾಧು ಕೋಕಿಲ ಅವರ ಸಂಗೀತಕ್ಕೆಂದು ದೊಡ್ಡ ರಂಗೇಗೌಡ ಅವರ ಗೀತೆ ಇತ್ತು.
1: ಶುರು ಮಾಡೋಣ ಇನ್ವೆಸ್ಟಿಂಗ್ ನ ಕಲಿಕೆ. ಎರಡು

0: ಸೆಬಿ ಇನ್ವೆಸ್ಟರ್ ಜಾಗೃತಾ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ಮುಂದಿನ ಗೀತೆಯನ್ನು ಆಯ್ದುಕೊಂಡಿದ್ದೇವೆ ಅಣ್ಣ ತಂಗಿ ಚಿತ್ರದಿಂದ. ಗೀತೆ ಬರೆದು ರಾಗ ಸಂಯೋಜಿಸಿದ್ದಾರೆ ಹಂಸಲೇಖ, ಹಾಡಿದ್ದಾರೆ ಚಿತ್ರಾ.

0: ಜಸ್ಕರಣ್ ಸಿಂಗ್ ಅವರ ಧ್ವನಿಯಲ್ಲಿದ್ದ ಕೃಷ್ಣಂ ಪ್ರಣಯ ಸಖಿ ಚಿತ್ರದ ಗೀತೆ ಕೇಳಿದ್ರಿ. ವಿ ನಾಗೇಂದ್ರ ಪ್ರಸಾದ್ ಅವರ ಗೀತೆಗೆ ಅರ್ಜುನ್ ಜನ್ಯ ಅವರ ಸಂಗೀತವಿತ್ತು.
1: ಶುರು ಮಾಡೋಣ ಇನ್ವೆಸ್ಟಿಂಗ್ ನ ಕಲಿಕೆ. ಎರಡು

0: ಸೆಬಿ ಇನ್ವೆಸ್ಟರ್ ಜಾಗೃತ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ಕೇಳುಗರೆ, ನೀವು 102.1 MHz ನಿಮ್ಮ ಮೊಬೈಲ್ ಅಥವಾ ರೇಡಿಯೋದಲ್ಲಿ ಟ್ಯೂನ್ ಮಾಡಿಕೊಂಡು ಆಕಾಶವಾಣಿ ರಾಯಚೂರು FM ಕೇಂದ್ರದಿಂದ ಚಿತ್ರಗೀತೆಗಳನ್ನು ಆಲಿಸಿದರೆ ಈಗ ಸ್ಟುಡಿಯೋದಲ್ಲಿ ಸಮಯ 10:16 ಆಗಿದೆ. ಈ ಹೊತ್ತಲ್ಲಿ ಈಗ ಚಿತ್ರ ಕೃಷ್ಣನ್ ಮ್ಯಾರೇಜ್ ಸ್ಟೋರಿ ಚಿತ್ರದ ಗೀತೆಯನ್ನು ಕೇಳಿ. ಮಿಕಾ ಸಿಂಗ್, ಅನುರಾಧ ಭಟ್, ನಂದಿತಾ ಮತ್ತು ಚೈತ್ರ ಅವರ ಧ್ವನಿಯಲ್ಲಿ ವಿ ಶ್ರೀಧರ್ ಅವರ ಸಂಗೀತಕ್ಕೆ ಸಾಹಿತ್ಯ ವಿ ಶಂಕರ್ ನೀಡಿದ್ದಾರೆ.
2: Sleepless nights.

ಕಾಂತಾರ ಚಾಪ್ಟರ್ ಒನ್ ಚಿತ್ರದ ಗೀತೆಯನ್ನು ವಿಜಯಪ್ರಕಾಶ್, ಅನನ್ಯ ಭಟ್ ಮತ್ತು ಸಂಗಡಿಗರ ಧ್ವನಿಯಲ್ಲಿ ಕೇಳಿದಿರಿ. ಅಜನೀಶ್ ಲೋಕನಾಥ್ ಅವರ ಸಂಗೀತಕ್ಕೆಂದು ಪ್ರಮೋದ್ ಮರವಂತೆ ಅವರ ಗೀತೆ ಇತ್ತು. ಸೋನು ನಿಗಮ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಕೇಳಿ ಕಡ್ಡಿಪುಡಿ ಚಿತ್ರದ ಗೀತೆ. ಯೋಗರಾಜ್ ಭಟ್ ಅವರ ಗೀತೆಗೆ ವಿ ಹರಿಕೃಷ್ಣ ಸಂಗೀತ ಸಂಯೋಜನೆ ಇದೆ.

0: ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಚಿತ್ರದ ಈ ಗೀತೆಯೊಂದಿಗೆ ಚಿತ್ರಗೀತೆಗಳ ಕಾರ್ಯಕ್ರಮ ಮುಗಿಯಿತು. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಈಗ ಸಮಯ 10:32. ನಮ್ಮ ಪ್ರಸಾರ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದೊಟ್ಟಿಗೆ ಮುಂದುವರಿಯುವುದು.
1: ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ ಸಾಗ್ತಾ ಇದೆ. ನಿಮ್ಮ ಕುತೂಹಲಕ್ಕೆ ತೆರೆ ಎಳೆಯುವಂತಹ ಸಮಯ ಬಂದ್ಬಿಟ್ಟಿದೆ. ಹೌದು, ಇಂದಿನ ವಿಶೇಷ ಏನು ಅಂತ ಹೇಳಿ ಹೇಳೋದಕ್ಕೂ ಮುನ್ನ ನಮ್ಮ ಕೇಳುಗರ ಪ್ರಯತ್ನಗಳು ಹೇಗೆಗಿತ್ತು ತಿಳ್ಕೊಳ್ಳೋಣ. ಕನ್ನಡ ಗುಣಿತಾಕ್ಷರಗಳ ಹಾಡುಗಳ ಅಂತ ಹೇಳಿ ಪ್ರಸನ್ನ ಕುಮಾರ್ ಅವರು ಕೇಳಿದ್ದಾರೆ. ಕೊಡೇಕಲ್ನ ಗಂಗಾವತಿ ಅವರು ಹೇಳ್ತಾ ಇದ್ದಾರೆ, ಎಲ್ಲ ಗೀತೆಗಳ ರಚನಾಕಾರರು ಒಬ್ಬರೇನಾ ಅಂತ ಹೇಳಿ. ಹಾಗೆ SPM ಕಾಲೋನಿಯ ಭೀಮರಾವ್ ಅವರ ಉತ್ತರ, ಆರಾಧನೆ

0: ಪೂಜಿಸುವ ಗೀತೆಗಳು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಪ್ರಕೃತಿ ಕುರಿತ ಹಾಡುಗಳ ಅಂತಿದ್ದಾರೆ ಸುಜಾತ ಅವರು. ಕನ್ನಡ ಭಾಷೆಯ ಬಗ್ಗೆ ಹಾಡುಗಳು ಇರಬಹುದಾ ಅಂತ ಹೇಳ್ತಾ ಇದ್ದಾರೆ. ಹಲಸೂರಿನ ರಾಜೇಶ್ ದಯವಿಟ್ಟು ಬೇಗ ಹೇಳಿಬಿಡಿ ಅಂತ ಹೇಳಿ ಕೂಡ ಅವರು ಸಂದೇಶ ಕಳಿಸಿದ್ದಾರೆ. ಹಾಗೆ ಶನಿದೇವರ ವಾಹನ ಕಾಕ ಪಕ್ಷಿಗಳ ಕುರಿತಾದ ಹಾಡ ಅಂತ ಹೇಳಿ ಅವರು ಕೇಳ್ತಾ ಇದ್ದಾರೆ. ಪಿತೃಪಕ್ಷದ ವಿಶೇಷಣ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಸ್ವರೂಪ್ ಲೋಕೇಶ್ ಅವರು ಈ ಜಯ ಜಯ ಜಗದೀಶ ಹಾಡನ್ನು ಕೇಳಿ ಬಹುಶಃ ಅವರು ಈ ಒಂದು ಸಂದೇಶನ ಕಳಿಸಿರಬಹುದು. ಕರ್ನಾಟಕದ ಸೊಬಗೆ ಅಂತಿದ್ದಾರೆ ಬಿ ಕೆ ಶಿವಕುಮಾರ್ ಅವರು. ಹಾಗೆ ಮತ್ತಾರು, ಕನ್ನಡ ನಾಡುನುಡಿ ಕನ್ನಡ ಹಿರಿಮೆಯನ್ನು ಪ್ರತಿಬಿಂಬಿಸುವ ಹಾಡುಗಳು ಅಂತ ಹೇಳಿ ಕುಂಟನಹಳ್ಳಿಯ ಮಲ್ಲೇಶ್ ಅವರು ಮಂಡ್ಯ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಗಾನಸುಮ ಅವರು ಪಟ್ಟಸುಮ್ಮನಹಳ್ಳಿಯಿಂದ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ. ಹಾಡಿನಲ್ಲಿ ನಾಮ ವಿಶೇಷತೆ ಇರುವಂತಹ ಹಾಡುಗಳಿರಬಹುದು, ವ್ಯಕ್ತಿಗಳು, ವನ್ಯ, ಹೆಣ್ಣು, ಹೀಗೆ ಹೆಸರುಗಳಿಂದ ಕೂಡಿದ ವಿಶೇಷತೆ ಹಾಡುಗಳು ಅಂತ ಹೇಳಿ ಹೇಳಿದ್ದಾರೆ. ಸರಿಯಾದ ಉತ್ತರ. ಹಾಗೆ ಮೊದಲಿಗೆ ಉತ್ತರ ಕಳಿಸಿದವರು ನಾಗರತ್ನ ಅವರು ಅಂತ ಹೇಳಿದ್ದೆ. ಅವರು ವಿವಿಧ ನಾಮಧೇಯ ಇರುವಂತಹ ಹಾಡು ಅಂತ ಹೇಳಿ ಕಳಿಸಿದ್ರು. ಖಂಡಿತವಾಗಿಯೂ ನಿಜ, ವಿವಿಧ ನಾಮಧೇಯ ಇರುವಂತಹ ಹಾಡುಗಳು ಇಂದಿನ ಓಲ್ಡ್ ಈಸ್ಗಳನ್ನ ಹಾಡುಗಳು. ಮೊದಲಿಗೆ ಮೂಡಿ ಬಂದಂತಹ ಚೈತ್ರದ ಪ್ರೇಮಾಂಜಲಿ ಚಿತ್ರದಲ್ಲಿ ಪುಷ್ಪಗಳ ಹೆಸರಿತ್ತು, ಹಲವಾರು ಪುಷ್ಪಗಳ ಹೆಸರಿತ್ತು. ಆನಂತರ ಮೂಡಿ ಬಂದಂತಹ ಜಯ ಜಯ ಜಗದೀಶ, ಈ ಹಾಡಲ್ಲಿ ನವಗ್ರಹಗಳ ಹೆಸರು ಬಂದಿತ್ತು. ಆನಂತರ ಪ್ರಸಾರವಾದಂತಹ ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವೆ, ಈ ಹಾಡಲ್ಲಿ ನಮ್ಮ ಕನ್ನಡದ ಸಾಹಿತಿಗಳ ಹೆಸರುಗಳನ್ನು ನೀವು ಕೇಳಿದ್ರಿ. ಆನಂತರ ಬಂದಂತಹ ಭಾಲೋ ಭಾಷೆ ಬೆಂಗಾಲಿಲಿ, ಈ ಹಾಡಲ್ಲಿ ಅನೇಕ ಭಾಷೆಗಳಲ್ಲಿ ಪ್ರೀತಿಸ್ತೀನಿ ಅಂತ ಹೇಳೋದಕ್ಕೆ ಏನು ಹೇಳ್ತಾರೆ ಅಂತ ಹೇಳಿದಂತಹ ಒಂದು ಸಾಹಿತ್ಯ ಇತ್ತು. ಭಾಷೆಗಳ ಅನೇಕ ಭಾಷೆಗಳ ಹೆಸರು ಈ ಒಂದು ಹಾಡಲ್ಲಿ ಬಂದಿತ್ತು. ಆನಂತರ ಪ್ರಸಾರ ಆದಂತಹ ಮೃಗಾಲಯ ಚಿತ್ರದ ಗೀತೆಯಲ್ಲಿ ಅನೇಕ ಪ್ರಾಣಿಗಳ ಹೆಸರನ್ನು ನೀವು ಕೇಳಿದ್ರಿ. ವಿವಿಧ ನಾಮಧೇಯಗಳು ಇರುವಂತಹ ಹಾಡುಗಳು ಇಂದಿನ ಓಲ್ಡ್ ಈಸ್ಗಳನ್ನ ವಿಶೇಷ. ಕೇಳ್ತಾ ಇರಿ, ಕೇಳಿಸ್ತಾ ಇರಿ, ನಮ್ಮ ಜೊತೆಯಾಗಿರಿ. ಇದು ವಿವಿಧ ಭಾರತಿ, ನಿಮ್ಮ ಅನುದಿನದ ಸಂಗಾತಿ.
1: ಸ್ನೇಹಿತರೆ, ಇಂದು ಸಂಜೆ 5:15 ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪುಣೆ.
0: ಪ್ರಯತ್ನ ಮಾಡಿದಂತಹ ನನ್ನೆಲ್ಲ ಆತ್ಮೀಯರಿಗೆ ಧನ್ಯವಾದಗಳು. ನಿಮ್ಮ ಸ್ಪಂದನೆ ನಮಗೂ ಕೂಡ ಎಷ್ಟು ಸಂತೋಷವನ್ನು ನೀಡುವಂಥದ್ದು. ಹೀಗೆ ನಿಮ್ಮ ಪ್ರಯತ್ನ, ಸ್ಪಂದನೆ, ಅಭಿಮಾನ ಎಲ್ಲವೂ ಕೂಡ ನಮ್ಮ ಜೊತೆಯಾಗಿರಲಿ ಅಂತ ಹೇಳಿ ಆಶಿಸ್ತಾ ಈಗ ಮುಂದಿನ ಗೀತೆಗೆ ಹೋಗೋಣ. ಇದು ಮನು ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ ಇರುವಂತಹ ಗೋಪಿಕೃಷ್ಣ ಚಿತ್ರದ ಹಾಡು. ಹಂಸಲೇಖ ಅವರು ಗೀತೆಯನ್ನು ಬರೆದು ರಾಗ ಸಂಯೋಜನೆಯನ್ನು ಮಾಡಿದ್ದಾರೆ. ಈ ಹಾಡಿನಲ್ಲಿ ಮದುವೆಗೆ ಅವರು ಎಲ್ಲರನ್ನ ಕೂಡ ಕರೀತಾ ಇದ್ದಾರೆ. ಸಾರ್ವಜನಿಕರ ಅಂದರೆ ಬಂಧು ಮಿತ್ರರ, ಸ್ನೇಹಿತರ ಹೆಸರುಗಳೆಲ್ಲವೂ ಕೂಡ ಈ ಒಂದು ಹಾಡಿನಲ್ಲಿ ಬಂದು ಹೋಗಿದೆ. ಯಾವ ರೀತಿ ಕರೀತಾ ಇದ್ದಾರೆ ಬನ್ನಿ ಕೇಳೋಣ.
2: ಶಾರದಮ್ಮನೋರೇ ಸರಸಮ್ಮನೋರೇ, ಶಾರದಮ್ಮನೋರೇ ಸರಸಮ್ಮನೋರೇ, ಸರೋಜಮ್ಮನ್ ತಾಯಿ ಅವರೇ ಆಶೀರ್ವಾದ.

0: ಕುಯ್ದು ಬೊಳ್ಳೆ ದಿನ
1: ನಿಮ್ಮ ಸಂಬಂಧ ನೋಡಿಕೊಂಡು ನಮ್ಮನ್ನು ಕೂಡಿಕೊಂಡು ಸಂಬಂಧ ನೋಡಿಕೊಂಡು ನಮ್ಮನ್ನು ಕೂಡಿಕೊಂಡು ಉಂಡುಕೊಂಡು ಹೋಗ ಬನ್ನಿರಿ
0: ಮೈಲಾರಪ್ಪ ಅಪ್ಪಕ್ಕ.

0: ಸ್ಕೂಲ್ ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀರಿ. ಮದ್ವೆಗೇನೋ ನಮ್ಮೆಲ್ಲರೂ ಕರೆದ್ಬಿಟ್ರಿ, ಮದ್ವೆ ಊಟ ಹಾಕಿಸ್ತಾ ಇದ್ರೆ ಹೇಗೆ ಅಂತ ಹೇಳಿ ನಮ್ಮ ಕೇಳುಗರು ಕೇಳ್ತಾ ಇದ್ದಾರೆ. ಹಾಗಾಗಿ ಯಾಗೋ ಕೂಡ ಬೇಜಾರು ಮಾಡೋದು ಬೇಡ. ನೀವೇನು ಕೇಳ್ತಿರೋ ಎಲ್ಲವನ್ನ ಕೂಡ ಕೊಡೋದಕ್ಕೆ, ಸಪ್ಲೈ ಮಾಡೋದಕ್ಕೆ ಸರ್ವರ್ ಸೋಮಣ್ಣ ಸಿದ್ಧರಾಗಿದ್ದಾರೆ. ಬನ್ನಿ, ಏನೇನು ಕೊಡ್ತಾರೆ ನೋಡೋಣ.
1: ಇಡ್ಲಿ, ವಡೆ, ಸಾಂಬಾರ್, ಚಟ್ನಿ, ಮಸಾಲ್ ದೋಸೆ, ರವಾ ದೋಸೆ, ಕೇಸರಿ ಬಾತ್, ವಂಗಿ ಬಾತ್, ಪುರಿ ಸಾಗ್, ಚೌ ಚೌ ಬಾತ್, ಗುಲಾಬ್ ಜಾಮೂನ್, ರಸಗುಲ್ಲ, ಕ್ಯಾರೆಟ್ ಹಲ್ವಾ, ಬಾಸುಂದಿ, ಏನ್ ಬೇಕು ಹೇಳಿ.

ಹೇಳಿ ಹೇಳಿ ಹೇಳಿ. ಹೌದಲ್ವಾ ನೋಡಿ ಸರ್ವರ್ ಸೋಮಣ್ಣ, ಎಷ್ಟೊಂದು ಪ್ರೀತಿಯಿಂದ ನೀವು ಕೇಳಿದ್ದೆಲ್ಲ ತಂದುಕೊಟ್ರು, ಎಲ್ಲವೂ ಕೂಡ ರುಚಿಯಾಗಿತ್ತು ಅಂತ ಹೇಳಿ ಭಾವಿಸ್ತೀನಿ. ಹಾಗೆಯೇ ನಮ್ಮ ಕೇಳುಗರ ಸಂದೇಶದ ಕಡೆ ಹೋಗೋದಾದರೆ, ಇವತ್ತಂತೂ ಮೆದ್ಲಿಗೆ ಸಖತ್ ಹುಳವನ್ನು ಬಿಟ್ಬಿಟ್ರಿ ನೀವು, ಎಷ್ಟೊಂದು ತಲೆ ಕೆಡಿಸ್ಕೊಂಡ್ರು ಕೂಡ ಉತ್ತರ ಹೊಳಿರಿಲ್ಲ. ಆಮೇಲೆ ಸುಮ್ಮನೆ ಆಗ್ಬಿಟ್ಟು ಪ್ರಯತ್ನ ಕೈ ಬಿಟ್ಬಿಟ್ಟು ಆರಾಮಾಗಿ ಹಾಡುಗಳನ್ನು ಕೇಳ್ತಾ ಎಂಜಾಯ್ ಮಾಡಿದೆ ಅಂತ ಹೇಳಿ ಸುಮಿತ್ರಾ ಮೂರ್ತಿಯವರು ಮಲ್ಲೇಶ್ವರಂನಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಧನ್ಯವಾದ ನಿಮ್ಮ ಸಂದೇಶಕ್ಕೆ, ನಿಮ್ಮ ಪ್ರಯತ್ನ ಮಾಡಿದ್ರಿ ಅನ್ನೋದನ್ನು ಕೂಡ ನೀವು ಸಂದೇಶವನ್ನು ಕಳಿಸಿ ಹೇಳಿದಿರಿ. ಧನ್ಯವಾದ. ಮದುವೆಗೆ ಹೋಗಿದ್ದಾಯ್ತು, ಊಟ ಮಾಡಿದ್ದಾಯ್ತು, ಇನ್ನೇನು ಆರಾಮಾಗಿರೋದಲ್ವಾ? ಹೇಗೆ ಒಂದು ಸಿನಿಮಾ ನೋಡಿದ್ರೆ ಹೇಗೆ, ಒಂದಲ್ಲ ತುಂಬ ಸಿನಿಮಾಗಳನ್ನು ನೋಡಬಹುದು ಈ ಹಾಡಿನ ಮೂಲಕ. ರಣಧೀರ ಚಿತ್ರದ ಹಾಡು ಈಗ ನಿಮಗಾಗಿ. ಒಂದಾನೊಂದು ಕಾಲದಲ್ಲಿ ಆರಂಭ, ಇದರೊಂದಿಗೆ ಆರಂಭ ಆಯಿತು. ಯಾವ್ಯಾವ ಚಿತ್ರಗಳು ಬಂತು ನೋಡಿ ಕೇಳಿ ಈ ಹಾಡಿನ ಮೂಲಕ.

ರಣಧೀರಚಿತ್ತದ ಈ ಹಾಡನ್ನ ಹಾಡಿದವರು ಪಿ ಸುಶೀಲಾ ಅವರು, ಹಾಗೆ ರಮೇಶ್ ಅವರು. ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ ಈ ಹಾಡಿಗಿತ್ತು. ನಮ್ಮ ಕೇಳುಗರ ಒಂದು ಸಂದೇಶ ಹೇಳ್ತಾ ಇದೆ, ಸರ್ವ ಸೋಮಣ್ಣನಿಂದ ಈ ದಿನ ನಮ್ಮ ಮನೆಯ ಅಕ್ಕಿ ರೊಟ್ಟಿಗೆ ಚಟ್ನಿ ಸಿಕ್ಕಾಗಾಯ್ತು, ಚಟ್ನಿ ಮಾಡಿರಲಿಲ್ಲ ಅಂತ ಹೇಳಿ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ದೇವ್ ಅವರು ಮಲ್ನಾಡ್ ಸಕಲೇಶ್ಪುರ ಇಲ್ಲಿಂದ ಸಂದೇಶವನ್ನು ಕಳಿಸಿದ್ದಾರೆ. ನೋಡಿ, ಮನಸ್ಸಿಗೆ ಸಂತೋಷ ನೀಡೋದ್ರ ಜೊತೆಗೆ ನಿಮ್ಮ ರೊಟ್ಟಿಗೆ ಚಟ್ನಿಯನ್ನು ಕೂಡ ಕೊಡ್ತು ವಿವಿಧ ಭಾರತೀಯ ಓಲ್ಡೇಜ್ಗಳ ಕಾರ್ಯಕ್ರಮ ಅಂತ ಹೇಳೋಣ. ಎಲ್ಲವೂ ಕೂಡ ತಮಾಷೆಗಾಗಿ ಅಷ್ಟೇ. ಆನಂತರ ಮತ್ತೊಬ್ಬರು ತಮ್ಮ ಸಂತೋಷವನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಈ ದಿನ ನಮ್ಮ ಮನೆಗೆ ಹೊಸ ರೇಡಿಯೋ ಸೆಟ್ ಬಂದಿದೆ, ಮೊದಲ ರೇಡಿಯೋ ಸೆಟ್ ಇದು. ರೇಡಿಯೋ ಸೆಟ್ನಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀನಿ ಅಂತ ಹೇಳಿ ಸಂದೇಶ ಕಳಿಸಿದ್ದಾರೆ. ಧನ್ಯವಾದ, ಹಾಗೆ ಅಭಿನಂದನೆಗಳು. ಹೀಗೆ ಕೇಳ್ತಾ ಇರಿ, ಎಲ್ಲರಿಗೂ ಕೂಡ ಕೇಳಿಸ್ತಾ ಇರಿ ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಇದು. ಇನ್ನು ಮನೆಯಲ್ಲೇ ಕೂತು ದೇಶಗಳ ಪರ್ಯಟನೆ ಮಾಡಿದ್ರೆ ಹೇಗಿರುತ್ತೆ? ಹೌದು, ಈ ಒಂದು ಪ್ರಯತ್ನ ಈ ಹಾಡಿನ ಮೂಲಕ H2O ಚಿತ್ರದ ಹಾಡು ಇದು. ರಾಜೇಶ್ ಕೃಷ್ಣನ್ ಹಾಗೂ ಪ್ರತಿಮಾ ರಾವ್ ಅವರ ಧ್ವನಿಯಲ್ಲಿದೆ. ಉಪೇಂದ್ರ ಅವರು ಈ ಒಂದು ಗೀತೆನ ಬರೆದಿರೋದು. ಸಾಧು ಕೋಕಿಲ ಅವರ ಸಂಗೀತ ಈ ಹಾಡಿಗಿದೆ. ಕೇಳಿ ಈ ಚಂದದ ಗೀತೆ.

ಕೇಳುಗರಾದ ಸುನಿಲ್ ಕುಲಕರ್ಣಿ ಅವರು ಅಮೆರಿಕೆಯಿಂದ ನಮಗೆ ಸಂದೇಶ ಕಳಿಸಿದರೆ ಪ್ರಸಾರವಾಗುವಂತಹ ಹಾಡುಗಳು ಮಾಹಿತಿ ಎಲ್ಲವೂ ಕೂಡ ತುಂಬ ಇಷ್ಟ ಆಗುತ್ತೆ. ನನಗೆ ತುಂಬ ಸಂತೋಷ ಕೊಡೋದು ಅಂತ ಹೇಳಿದ್ರೆ ನಿರೂಪಕರ ಸಿಹಿಯಾದ ಸವಿಯಾದ ದನಿ ನನಗೆ ಬಹಳ ಇಷ್ಟ. ನಿಮ್ಮ ಮಾತುಗಳನ್ನು ಕೇಳ್ತಾ ಇದ್ರೆ ತುಂಬ ಸಂತೋಷ ಉಂಟಾಗುತ್ತೆ. ನಾನಂತೂ ಭಾರತೀಯ ವೇಳೆ ಅಂದರೆ ಮಧ್ಯಾಹ್ನ 2 ಗಂಟೆವರೆಗೂ ಮೊಬೈಲ್ ಆ್ಯಪ್ನಲ್ಲಿ ಕೇಳ್ತೀನಿ ವಿವಿಧ ಭಾರತೀಯ ಕಾರ್ಯಕ್ರಮಗಳನ್ನು ಅಂತ ಹೇಳಿ ಅಭಿಮಾನದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ನಿಮ್ಮ ಪ್ರೀತಿಯ ಅಭಿಮಾನದ ಸಂದೇಶಕ್ಕೆ ಧನ್ಯವಾದಗಳು ಅಂತ ಹೇಳ್ತಾ ಮುಂದಿನ ಗೀತೆ. ಈ ಒಂದು ಗೀತೆಯಲ್ಲಿ ಹಲವಾರು ರೀತಿಯ ಆಟದ ಹೆಸರುಗಳು ಇರುವಂತಹ ಗೀತೆ ಇದು. ಚಕ್ರತೀರ್ಥ ಚಿತ್ರದ ಹಾಡು, ಬಿ ಕೆ ಸುಮಿತ್ರಾ ಹಾಗೂ ಬೆಂಗಳೂರು ಲತಾ ಅವರ ಧ್ವನಿಯಲ್ಲಿ, ತಾರಾಸು ಅವರ ರಚನೆ, ಟಿ ಜಿ ಲಿಂಗಪ್ಪ ಅವರ ಸಂಗೀತ.

ಹಲವಾರು ರೀತಿಯ ಹೂಗಳು, 9 ಗ್ರಹಗಳು, ಹಾಗೆ ನಮ್ಮ ಕನ್ನಡದ ಸಾಹಿತಿಗಳು, ಹಲವಾರು ಭಾಷೆಗಳು, ತಿಂಡಿಗಳು, ಬಂಧು ಮಿತ್ರರ ಹೆಸರುಗಳು, ಅನೇಕ ದೇಶಗಳು, ಹಲವಾರು ಹೆಸರಿನ ಆಟಗಳು, ಹಾಗೆಯೇ ಸಿನಿಮಾಗಳು, ಎಲ್ಲವೂ ಹಲವಾರು ಹೆಸರುಗಳು ಇದ್ದಂತಹ ಒಂದು ಸಾಹಿತ್ಯವನ್ನು ಒಳಗೊಂಡಂತಹ ಚಿತ್ರಗೀತೆಗಳು ಇಂದಿನ ಓಲ್ಡೀಸ್ ಗೋಲ್ಡ್ನಲ್ಲಿ ಪ್ರಸಾರ ಆಯಿತು. ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಕೂಡ ಖುಷಿಯನ್ನು ನೀಡಿದೆ ಅಂತ ಹೇಳಿ ಭಾವಿಸ್ತೀನಿ. ಕಾರ್ಯಕ್ರಮದಲ್ಲಿ ಇಷ್ಟು ಹೊತ್ತು ನಿಮ್ಮ ಜೊತೆಯಾದದ್ದು ನಿಮ್ಮ ಬಾನುಲಿ ಗೆಳತಿ ಹೇಮಾ ಹರೀಶ್. ಕಾರ್ಯಕ್ರಮಕ್ಕೆ ಸ್ಪಂದಿಸಿ ಸಂದೇಶಗಳನ್ನು ನೀಡಿದಂತಹ, ಹಾಗೆ ಸಂದೇಶಗಳ ಜೊತೆಗೆ ನನ್ನ ಜೊತೆಯಾದಂತಹ, ಕಾರ್ಯಕ್ರಮವನ್ನು ಕೇಳಿದಂತಹ ನನ್ನೆಲ್ಲ ಆತ್ಮೀಯ ಮಿತ್ರರಿಗೆ ಧನ್ಯವಾದಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಮಹಾಲಯ ಅಮಾವಾಸ್ಯೆಯ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ದೇಶದ ಜನತೆಗೆ ಶುಭ ಕೋರಿದ್ದಾರೆ. ತಾಯಿ ದುರ್ಗಾದೇವಿಯ ಆಶೀರ್ವಾದ ಸಮಾಜದಲ್ಲಿ ಸಂತೋಷ, ಕರುಣೆ ಮತ್ತು ಹೊಸ ಭರವಸೆಯನ್ನು ತರಲಿ ಎಂದು ಸಾಮಾಜಿಕ ಮಾಧ್ಯಮ ಸಂದೇಶದ ಮೂಲಕ ಹಾರೈಸಿದ್ದಾರೆ. ಕರ್ನಾಟಕ ಹೈಕೋರ್ಟ್ನ ಭಾರತದ ಹೆಚ್ಚುವರಿ ಸಾಲಿಸಿಟರ್ ಜನರಲ್ ಕಚೇರಿ ಹಾಗೂ ಕಾನೂನು ಮತ್ತು ನ್ಯಾಯ ಸಚಿವಾಲಯದ ಕಾನೂನು ವ್ಯವಹಾರಗಳ ಇಲಾಖೆಯ ವತಿಯಿಂದ ಬೆಂಗಳೂರಿನಲ್ಲಿ ಸ್ವಚ್ಛತಾ ಹಿ ಸೇವಾ 2026 ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿತ್ತು. ಇಂದು ವಿಶ್ವ ಮಾನಸಿಕ ಆರೋಗ್ಯ ದಿನ. ಪ್ರತಿವರ್ಷ ಅಕ್ಟೋಬರ್ 10ರಂದು ಆಚರಿಸಲಾಗುವ ವಿಶ್ವ ಮಾನಸಿಕ ಆರೋಗ್ಯ ದಿನವನ್ನು 1992 ವರ್ಲ್ಡ್ ಫೆಡರೇಷನ್ ಫಾರ್ ಮೆಂಟಲ್ ಹೆಲ್ತ್ ಮೊದಲ ಬಾರಿಗೆ ಪ್ರಾರಂಭಿಸಿತು. ಇದೇ 17ರಿಂದ 19ರವರೆಗೆ 3 ದಿನಗಳ ಕಾಲ ಚಾಮರಾಜನಗರದಲ್ಲಿ ಜಿಲ್ಲಾ ದಸರಾವನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಗುವುದು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಸಿ ಪುಟ್ಟರಂಗಶೆಟ್ಟಿ ಹೇಳಿದ್ದಾರೆ. ಅಮೆರಿಕ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಒಹಾಯೋ ಗವರ್ನರ್ ಹುದ್ದೆಯ ಚುನಾವಣೆಗೆ ಭಾರತೀಯ ಮೂಲದ ಅಮೆರಿಕ ಉದ್ಯಮಿ ವಿವೇಕ ರಾಮಸ್ವಾಮಿ ಅವರನ್ನು ಬೆಂಬಲಿಸಿದ್ದು ಉದ್ಯಮಶೀಲತೆ, ಅನುಭವ ಮತ್ತು ಜನಪರ ಯೋಜನೆಯನ್ನು ಶ್ಲಾಘಿಸಿದ್ದಾರೆ. ಭಾರತೀಯ ಶಾಸ್ತ್ರೀಯ ಸಂಗೀತದ ಶ್ರೀಮಂತಿಕೆಯನ್ನು ಆಧುನಿಕ ನಾದದೊಂದಿಗೆ ಬೆಸೆದು ಗಜಲ್ ಪ್ರಕಾರಕ್ಕೆ ಹೊಸ ಚೈತನ್ಯ ತುಂಬಿ ಈ ಕಲೆಯನ್ನು ನವಪೀಳಿಗೆಗೆ ಹತ್ತಿರವಾಗಿಸಿದ ಖ್ಯಾತ ಗಾಯಕ ಜಗಜೀತ್ ಸಿಂಗ್ ಅವರ ಪುಣ್ಯಸ್ಮರಣೆ ದಿನವಾದ ಇಂದು ದೇಶ ಅವರನ್ನು ಸ್ಮರಿಸುತ್ತಿದೆ. ರಾಜಸ್ಥಾನದ ಜೋಧ್ಪುರ ವಾಯುಪಡೆ ನಿಲ್ದಾಣದಲ್ಲಿ ಇಂದು ನಡೆಯಲಿರುವ ತರಂಗ್ ಶಕ್ತಿ 2026 ಬಹುರಾಷ್ಟ್ರೀಯ ವಾಯುಸೇನಾ ಕವಾಯತ್ತಿನ ಪ್ರಮುಖ ಕಾರ್ಯಕ್ರಮಗಳಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಪಾಲ್ಗೊಳ್ಳಲಿದ್ದಾರೆ. ನಿನ್ನೆಯಿಂದ ಇದೇ 15ರವರೆಗೆ ದೇಶಾದ್ಯಂತ ವಿಶ್ವ ಅಂಚೆ ಸಪ್ತಾಹ ಆಚರಿಸಲಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಇದೇ 12ರಂದು ಅಂಚೆ ಚೀಟಿ ಸಂಗ್ರಹಣಾ ದಿನವನ್ನಾಗಿ ಹಾಗೂ 13ರಂದು ಆರ್ಥಿಕ ಒಳಗೊಳ್ಳುವಿಕೆ ಹಾಗೂ ನಾಗರಿಕ ಕೇಂದ್ರಿತ ಸೇವೆಗಳ ದಿನವನ್ನಾಗಿ ಆಚರಿಸಲಾಗುವುದು ಎಂದು ಕರ್ನಾಟಕ ಅಂಚೆ ಇಲಾಖೆಯ ನಿರ್ದೇಶಕ ಸಂದೇಶ್ ಮಹಾದೇವಪ್ಪ ತಿಳಿಸಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12ಕ್ಕೆ ಹಾಗೂ ಸುದ್ದಿ ಮುಖ್ಯಾಂಶಗಳು 1 ಗಂಟೆಗೆ.

0: ಸೆಬಿ ಇನ್ವೆಸ್ಟರ್ ಜಾಗೃತಿ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ನಮಸ್ಕಾರ, ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಇನ್ನೀಗ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಗೀತೆಗಳು.

ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಗೀತೆಗಳ ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿದ್ರಿ ಅಮರ್ ಚಿತ್ರದ ಹಾಡನ್ನ. ಇನ್ನೀಗ ಸಿಂಗ ಚಿತ್ರದ ಹಾಡು, ಸಂಗೀತ ರಾಜೀವ್ ಮತ್ತು ಸಂಗಡಿಗರ ಧ್ವನಿಯಲ್ಲಿ.

ಸೂಪರ್ ಹಿಟ್ ಗೀತೆಗಳಲ್ಲಿ ಇನ್ನು ಮುಂದಿನ ಹಾಡು ಲವ್ ಮಾಕ್ಟೇಲ್ ಚಿತ್ರದ್ದು. ಹಾಡಿದ್ದಾರೆ ಶ್ರುತಿ ವಿ ಎಸ್ ಮತ್ತು ನಕುಲ್ ಅಭಯಂಕರ್.

ಕಾರುಮಳೆ 2 ಚಿತ್ರದ ಗೀತೆಯನ್ನ ಅರ್ಮಾನ್ ಮಲ್ಲಿಕ್ ಹಾಗೂ ಅರ್ಮಾನ್ ಮಲ್ಲಿಕ್ ಅವರ ಧ್ವನಿಯಲ್ಲಿ ಕೇಳಿದ್ರಿ. ಜಯಂತ್ ಕಾಯ್ಕಿನಿ ಅವರ ರಚನೆಗೆ ಅರ್ಜುನ್ ಜನ್ಯ ಅವರ ಸಂಗೀತ. ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಹಾಡು ಕೋಟಿಗೊಬ್ಬ 3 ಚಿತ್ರದ್ದು. ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಯೋಗರಾಜ್ ಭಟ್ ಅವರ ರಚನೆಗೆ ಅರ್ಜುನ್ ಜನ್ಯ ಅವರ

ಎಸ್ ಟ್ಯೂನ್ ಮಾಡಿದಿರ 102.9 ಎಫ್ಎಂ ಸಮಯ ಆಗಿದೆ 11:30. ಇನ್ನೀಗ ಕಾರ್ಯಕ್ರಮ ಕಲಾಭಾರತಿ. ಇವತ್ತು ಕಲಾಭಾರತಿಯಲ್ಲಿ ನಾವು ಯಾವ ಒಬ್ಬರು ಕಲಾವಿದರ ಕುರಿತಾಗಿ ಅಂದ್ರೆ, ಹೌದು ಕೇಳುಗರೆ, ಇವರು ಕಲಾಭಾರತಿ ಕಾರ್ಯಕ್ರಮದಲ್ಲಿ ನಾವು ಮಾತನಾಡೋಣ, ಹಾಗೆ ಅವರ ಅಭಿನಯದ ಹಾಡುಗಳನ್ನ ಸಹ ಕೇಳೋಣ. ಇವತ್ತು ಸತ್ಯಜಿತ್ ಅವರು ಕನ್ನಡ ಚಿತ್ರರಂಗವನ್ನ ಅಗಲಿದಂತಹ ದಿನ, ಹಾಗಾಗಿ ಅವರ ನೆನಪಲ್ಲಿ ಈ ಕಾರ್ಯಕ್ರಮ.

ಆದ್ರೆ ಸಿನಿಮಾ ಅಂದ್ರೆ ಬರೀ ನಾಯಕ ನಾಯಕಿ ಪ್ರೀತಿ ಒಂದಷ್ಟು ಹಾಡುಗಳು ಹಾಸ್ಯ ಇವಿಷ್ಟು ಮಾತ್ರ ಇರಲ್ಲ. ಒಂದು ಸಿನಿಮಾದ ಕಥೆಗೆ ಗಟ್ಟಿತನ ಕೊಡೋದು, ಜೊತೆಗೆ ನಾಯಕನ ಪಾತ್ರಕ್ಕೆ ಸವಾಲನ್ನ ಒಡ್ಡೋದು, ಹಾಗೆ ಅಭಿನಯದಿಂದ ಪ್ರೇಕ್ಷಕರ ಮನಸ್ಸಲ್ಲಿ ಅಚ್ಚಳಿಯದೆ ಉಳಿಯೋರು ಯಾರು ಗೊತ್ತಾ, ಅವರೇ ಕಳನಟರು ಮತ್ತೆ ಪೋಷಕ ನಟರು. ತೆರೆಯ ಮೇಲೆ ಅವರ ಕಣ್ಣುಗಳಲ್ಲಿ ಕೋಪ ಇರುತ್ತೆ, ಮಾತುಗಳಲ್ಲಿ ಒಂದು ರೀತಿ ರೋಷ ಇರುತ್ತೆ. ಅವರ ಪಾತ್ರವನ್ನ ನೋಡಿ ಪ್ರೇಕ್ಷಕರು ಬೆಚ್ಚಿ ಬೀಳಬಹುದು, ಆದ್ರೆ ತೆರೆಯ ಹಿಂದೆ ಇರುವವರು ಒಂದು ಕಲಾವಿದನ ಪರಿಶ್ರಮ ಇರುತ್ತೆ, ಪ್ರತಿಭೆ ಇರುತ್ತೆ, ಕಲೆಯ ಮೇಲಿನ ಪ್ರೀತಿ ಇರುತ್ತೆ. ಸೊ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ನಾವು ಕನ್ನಡ ಚಿತ್ರರಂಗದ ಅಂತಹದ್ದೇ ಒಬ್ಬ ಪ್ರತಿಭಾನ್ವಿತ ಕಲಾವಿದರು ಇವರು. ಇವರು ಖಳನಾಯಕರಾಗಿ ಅನೇಕ ಸಿನಿಮಾಗಳಲ್ಲಿ ನಟಿಸಿದ್ದಾರೆ, ಜೊತೆಗೆ ಪೋಷಕ ನಟರಾಗಿಯೂ ಅಭಿನಯಿಸಿದ್ದಾರೆ. ಸತ್ಯಜಿತ್ ಇವರ ಕುರಿತಾಗಿ ಮಾತಾಡ್ತಾ ಇದ್ದೀವಿ. ಇನ್ನೀಗ ಶಿವ ಮೆಚ್ಚಿದ ಕಣ್ಣಪ್ಪ, ಈ ಚಿತ್ರದಲ್ಲಿ ಸತ್ಯಜಿತ್ ಅವರ ನಟನೆ ಇದೆ. ಈ ಚಿತ್ರದ ಹಾಡು ನಿಮಗಾಗಿ.

ಕನ್ನಡ ಚಿತ್ರರಂಗದಲ್ಲಿ ಖಳನಟರಾಗಿ ಪೋಷಕ ನಟರಾಗಿ ತಮ್ಮದೇ ಆದ ಗುರುತನ್ನ ಮೂಡಿಸಿದವರು ಸತ್ಯಜಿತ್. ಸಿನಿಮಾ ಕ್ಷೇತ್ರಕ್ಕೆ ಬರೋಕ್ಕೂ ಮೊದಲು ಇವರು ಬಸ್ ಚಾಲಕರಾಗಿ ಕೆಲಸ ಮಾಡಿದ್ರು ಅನ್ನೋದು ಅವರ ಬದುಕಿನ ಆಸಕ್ತಿದಾಯಕ ವಿಷಯ. ಹವ್ಯಾಸಿ ರಂಗಭೂಮಿಯಿಂದ ಆರಂಭವಾದಂತಹ ಅವರ ಕಲಾಯಾನ ಮುಂದೆ ಬೆಳ್ಳಿತೆರೆವರೆಗೂ ಸಾಗತ್ತೆ. ಒಂದು ಪಾತ್ರದಿಂದ ಮತ್ತೊಂದು ಪಾತ್ರಕ್ಕೆ ಬದಲಾಗ್ತಾ ತಮ್ಮ ಅಭಿನಯದ ಮೂಲಕ ಕನ್ನಡ ಪ್ರೇಕ್ಷಕರಿಗೆ ಪರಿಚಿತರಾಗ್ತಾರೆ ಸತ್ಯಜಿತ್ ಅವರು. ಕೇಳುಗರೆ, ಸುಮಾರು 650 ಹೆಚ್ಚು ಚಿತ್ರಗಳಲ್ಲಿ ನಟಿಸಿದಂತಹ ಹೆಗ್ಗಳಿಕೆ ಅವರದು. ಒಬ್ಬ ಕಲಾವಿದನಿಗೆ ಸಿಗುವ ಅವಕಾಶಗಳು ಎಷ್ಟೇ ಇರಲಿ, ಆ ಅವಕಾಶಗಳನ್ನು ಬಳಸಿಕೊಂಡು ದೀರ್ಘಕಾಲ ಚಿತ್ರರಂಗದಲ್ಲಿ ಉಳಿಯೋದಿದೆಯಲ್ಲ, ಅದು ಸುಲಭದ ಮಾತಲ್ಲ. ಅದಕ್ಕೆ ಪ್ರತಿಭೆಯ ಜೊತೆಗೆ ಪರಿಶ್ರಮವೂ ಬೇಕು. ಸತ್ಯಜಿತ್ ಅವರ ಸಿನಿಮಾ ಪಯಣ ಇದನ್ನು ನೆನಪಿಸುತ್ತೆ.

0: ನುಗ್ಗಿ ನುಗ್ಗಿ ಬಾ ಜಗವಿ ಒಂದು ರಣರಂಗ ಧೈರ್ಯ ಇರಲಿ ನಿನ್ನ ಸಂಗ ಬಾರು ಬಾರು ನನ್ನ ರಾಜ
1: ಎಸ್ ಟ್ಯೂನ್ ಮಾಡಿದಿರಾ 102.9 FM ಕೇಳ್ತಾ ಇರುವ ಕಾರ್ಯಕ್ರಮ ಕಲಾಭಾರತಿ ಕೇಳುಗರೆ ಸತ್ಯಜಿತ್ ಅವರು ಅಭಿನಯಿಸಿರುವಂತಹ ಚಿತ್ರಗಳ ಪಟ್ಟಿಯನ್ನು ನೋಡಿದ್ರೆ ಅಬ್ಬಬ್ಬಾ ಎಷ್ಟೆಲ್ಲ ಒಳ್ಳೆಯ ಚಿತ್ರಗಳಲ್ಲಿ ಅವರು ಅಭಿನಯಿಸಿದ್ದಾರೆ ಗೊತ್ತಾ ಶಿವಮೆಚ್ಚಿದ ಕಣ್ಣಪ್ಪ ಚೈತ್ರದ ಪ್ರೇಮಾಂಜಲಿ ಪುಟ್ನಂಜ ಆಪ್ತ ಮಿತ್ರ ದಾಸ ಅಪ್ಪು ಅಭಿ ಅರಸು ರನ್ನ ಹೀಗೆ ಅನೇಕ ಚಿತ್ರಗಳಲ್ಲಿ ಅವರು ಅಭಿನಯಿಸಿದ್ದಾರೆ ಇನ್ನು ವಿಭಿನ್ನ ಕಥೆಗಳಿಗೆ ತಕ್ಕಂತೆ ತಮ್ಮ ಪಾತ್ರವನ್ನು ನಿರ್ವಹಿಸೋದಿದೆಯಲ್ಲ ಅದು ಅವರ ವೃತ್ತಿ ಜೀವನದ ಪ್ರಮುಖ ಅಂಶ ಅಂತಲೇ ಹೇಳ್ಬೋದು ಆಮೇಲೆ ಕೆಲವು ಪಾತ್ರಗಳು ಪ್ರೇಕ್ಷಕರಿಗೆ ಇಷ್ಟ ಆಗತ್ತೆ ಇನ್ನ ಕೆಲವು ಪಾತ್ರಗಳು ಪ್ರೇಕ್ಷಕರಲ್ಲಿ ಕೋಪವನ್ನ ಹೊಡ್ಸುತ್ತೆ ಯಾಕೆ ಅಂದ್ರೆ ಈ ಖಳನಾಯಕನ ಪಾತ್ರ ಇದೆಯಲ್ಲ ಅದನ್ನ ನೋಡಿ ಪ್ರೇಕ್ಷಕರಿಗೆ ಖಂಡಿತ ಕೋಪ ಬರುತ್ತೆ ಆ ರೀತಿ ಕೋಪ ಬಂತು ಅಂದ್ರೆ ಅಲ್ಲಿಗೆ ಆ ಖಳನಾಯಕ ಗೆದ್ದಂತೆ ಅಂದ್ರೆ ಅವರ ಪಾತ್ರದಲ್ಲಿ ಅವರು ಗೆದ್ದ ಹಾಗೇನೆ ಅಲ್ವಾ ಅಷ್ಟರ ಮಟ್ಟಿಗೆ ಅವರು ಪರಿಣಾಮಕಾರಿಯಾಗಿ ಅಭಿನಯಿಸ್ತಾರೆ ಅಂತ ಅರ್ಥ ತೆರೆಯ ಮೇಲೆ ಅವರ ಪಾತ್ರ ಎಷ್ಟೇ ಕಠಿಣವಾಗಿದ್ರು ಅದನ್ನ ಜೀವಂತಗೊಳಿಸೋದು ಕಲಾವಿದನ ಜವಾಬ್ದಾರಿಯಾಗಿರುತ್ತೆ ಅದು ನಾಯಕನ ಪಾತ್ರನೇ ಆಗ್ಬೋದು ಹಾಸ್ಯ ಪಾತ್ರನೇ ಆಗ್ಬೋದು ಯಾವುದೇ ಒಂದು ಪಾತ್ರ ಆಗ್ಬೋದು ಸತ್ಯಜಿತ್ ಅವರ ದೀರ್ಘ ಸಿನಿಮಾ ಪಯಣದಲ್ಲಿ ಇಂತಹ ಹಲವು ಪಾತ್ರಗಳನ್ನ ಅವರು ನಿರ್ವಹಿಸಿದ್ದಾರೆ ಅಂತಾನೆ ಹೇಳ್ಬೋದು

ಕೆಲವರೇ ನಾವು ಸಿನಿಮಾ ನೋಡ್ತೀವಿ, ನಾಯಕನ ಗೆಲುವಿಗೆ ಚಪ್ಪಾಳೆ ತಟ್ತೀವಿ, ನಾಯಕಿಯ ಅಭಿನಯವನ್ನ ಮೆಚ್ತೀವಿ, ಖಳನಟರ ಪಾತ್ರವನ್ನ ನೋಡಿ ಕೋಪ ಸಹ ಮಾಡ್ಕೊಳ್ತೀವಿ. ಆದ್ರೆ ಆ ಪಾತ್ರದ ಹಿಂದೆ ಇರುವಂತಹ ಕಲಾವಿದರ ಪರಿಶ್ರಮದ ಬಗ್ಗೆ ಯೋಚಿಸ್ತೀವ. ಒಬ್ಬ ನಟರಿಗೆ ತೆರೆಯ ಮೇಲೆ ಕೆಲವೇ ಕ್ಷಣಗಳ ಅವಕಾಶ ಸಿಗತ್ತೆ, ಆದ್ರೆ ಆ ಪಾತ್ರ ಪರಿಣಾಮಕಾರಿಯಾಗಿ ಮೂಡಿ ಬರಬೇಕು ಅಂದ್ರೆ ಅದರ ಹಿಂದೆ ಕಲೆ ಇರತ್ತೆ, ಪರಿಶ್ರಮ ಬೇಕಾಗತ್ತೆ. ಹಾಗಾಗಿಯೇ ಸಿನಿಮಾ ಅನ್ನೋದು ಒಬ್ಬರ ಸಾಧನೆ ಅಲ್ಲ, ಅಲ್ಲಿ ನೂರಾರು ಕಲಾವಿದರು ಇರ್ತಾರೆ, ತಂತ್ರಜ್ಞರು ಇರ್ತಾರೆ. ಸತ್ಯಜಿತ್ ಅಂತಹ ಹಿರಿಯ ಕಲಾವಿದರನ್ನ ನೆನಪಿಸ್ಕೊಳ್ಬೇಕಾದ್ರೆ ಕನ್ನಡ ಚಿತ್ರರಂಗಕ್ಕೆ ಅವರು ನೀಡಿದಂತಹ ಕೊಡುಗೆಯನ್ನ ನಾವು ಗೌರವದಿಂದ ಸ್ಮರಿಸಬೇಕಾಗತ್ತೆ. ಕೇಳುಗರೆ, ಕನ್ನಡ ಚಿತ್ರರಂಗದ ಪೋಷಕ ನಟರಾದಂತಹ ಸತ್ಯಜಿತ್ ಅವರು 2021 October 10 ನಮ್ಮನ್ನ ಅಗಲಿದ್ರು. ಸಿನಿಮಾದಲ್ಲಿ ಅವರು ನಿರ್ವಹಿಸಿದಂತಹ ಪಾತ್ರಗಳಿದೆಯಲ್ಲ, ಅದು ಕನ್ನಡಿಗರ ಪ್ರೇಕ್ಷಕರ ನೆನಪಲ್ಲಿ ಖಂಡಿತ ಹಾಗೆ ಉಳಿಯುತ್ತೆ. ಕಾಲ ಬದಲಾಗ್ಬಹುದು, ಸಿನಿಮಾ ತಂತ್ರಜ್ಞಾನ ಬದಲಾಗ್ಬಹುದು, ಹೊಸ ಕಲಾವಿದರು ಬರಬಹುದು, ಆದ್ರೆ ಚಿತ್ರರಂಗದ ಬೆಳವಣಿಗೆಯಲ್ಲಿ ಪಾಲ್ಗೊಂಡಂತಹ ಇಂತಹ ಹಿರಿಯ ಕಲಾವಿದರ ಕೊಡುಗೆ ಇದೆಯಲ್ಲ, ಅದು ಸದಾ ಸ್ಮರಣೀಯ. ಕನ್ನಡ ಚಿತ್ರರಂಗದ ಹಿರಿಯ ನಟ ಸತ್ಯಜಿತ್ ಅವರಿಗೆ ನಮ್ಮ ಗೌರವಪೂರ್ವಕ ನಮನಗಳನ್ನ ಸಲ್ಲಿಸೋಣ. ಇವತ್ತಿನ ಕಾರ್ಯಕ್ರಮ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಅನಿಸಿಕೆಯನ್ನ ನಮ್ಮ ಜೊತೆ ಹಂಚಿಕೊಳ್ಬಹುದು. 9483091219 ಈ ಸಂಖ್ಯೆಗೆ ವಾಟ್ಸ್ಆಪ್ ಮಾಡೋ ಮೂಲಕ.

0: ಭಾರತಿ ಕಾರ್ಯಕ್ರಮ ಕೇಳಿದ್ರೆ ಕಾರ್ಯಕ್ರಮವನ್ನು ಕೇಳಿ ಅನೇಕ ಸಂದೇಶಗಳು ನಮ್ಮನ್ನ ತಲುಪಿವೆ. ನಿಮ್ಮ ಮೆಸೇಜ್ಗಳನ್ನು ಓದಲಾಗುತ್ತೆ ಪ್ರದೇಶ ಸಮಾಚಾರದ ನಂತರ. ಸಮಯ ಆಗ್ತಿದೆ 12 ಗಂಟೆ. ಕೆಲವೇ ಕ್ಷಣಗಳಲ್ಲಿ ಪ್ರದೇಶ
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ರಾಜ್ಯ ಸರ್ಕಾರವು ಕಳಪೆ ಗುಣಮಟ್ಟದ ಆಹಾರ ಉತ್ಪಾದನೆಯನ್ನು ಸಹಿಸುವುದಿಲ್ಲ. ಸಾರ್ವಜನಿಕರ ಆರೋಗ್ಯಕ್ಕೆ ಧಕ್ಕೆ ತರುವ ಯಾವುದೇ ನಿಯಮ ಉಲ್ಲಂಘನೆ ಕಂಡುಬಂದರೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಆರೋಗ್ಯ ಖಾತೆ ಸಚಿವ ಯುಟಿ ಖಾದರ್ ತಮ್ಮ ಎಕ್ಸ್ ಖಾತೆ ಮೂಲಕ ತಿಳಿಸಿದ್ದಾರೆ. ಆಹಾರ ಸುರಕ್ಷತೆಯಲ್ಲಿ ಯಾವುದೇ ರಾಜಿ ಇಲ್ಲ ಎಂದಿದ್ದಾರೆ. ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರದ ಅಧಿಕಾರಿಗಳು ರಾಜ್ಯದ ವಿವಿಧೆಡೆ ಐಸ್ಕ್ರೀಂ ತಯಾರಿಕಾ ಘಟಕಗಳ ಮೇಲೆ ದಾಳಿ ನಡೆಸಿ ಪರಿಶೀಲನೆ ನಡೆಸಿದ್ದಾರೆ. ಬೆಂಗಳೂರು, ಮೈಸೂರು, ರಾಯಚೂರು ಸೇರಿದಂತೆ ಒಟ್ಟು 45 ಘಟಕಗಳಲ್ಲಿ ತಪಾಸಣೆ ನಡೆಸಲಾಗಿದ್ದು ಅವಧಿ ಮೀರಿದ ಆಹಾರ ಪದಾರ್ಥಗಳು ಹಾಗೂ ಲೇಬಲಿಂಗ್ ನಿಯಮಗಳ ಉಲ್ಲಂಘನೆ ಪತ್ತೆಯಾಗಿದೆ. ಉತ್ತರ ಕನ್ನಡ ಜಿಲ್ಲೆ ಶಿರಸಿಯ ಬೇಡ್ತಿ ಅಘನಾಶಿನಿ ಕೊಳ್ಳ ಸಂರಕ್ಷಣಾ ಸಮಿತಿ ನೇತೃತ್ವದಲ್ಲಿ ಇಂದು ಬೆಂಗಳೂರಿನ ಫ್ರೀಡಂ ಪಾರ್ಕಿನಲ್ಲಿ ಪಶ್ಚಿಮ ಘಟ್ಟ ಉಳಿಸಿ ಉತ್ತರ ಕನ್ನಡ ರಕ್ಷಿಸಿ ಧರಣಿ ಕಾರ್ಯಕ್ರಮ ಆಯೋಜಿತವಾಗಿದೆ. ನದಿ ತಿರುವು ಯೋಜನೆಯನ್ನು ಸರ್ಕಾರ ಕೈಬಿಡಬೇಕು, ನದಿ ಕಣಿವೆ ಸಂರಕ್ಷಣೆ ಹಾಗೂ ಪಶ್ಚಿಮ ಘಟ್ಟ ಉಳಿಸುವ ಕಾರ್ಯವಾಗಬೇಕು ಎನ್ನುವ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಬೇಡ್ತಿ ಅಘನಾಶಿನಿ ಕೊಳ್ಳ ಸಂರಕ್ಷಣಾ ಸಮಿತಿ ಸಂಯೋಜಕ ಎಸ್ಎಂ ಹೆಗಡೆ ಗೌರಿ ಬಣ್ಣಗಿ.
2: ಬೆಂಗಳೂರಿನ ಫ್ರೀಡಂ ಪಾರ್ಕಿನಲ್ಲಿ ಅಕ್ಟೋಬರ್ 10ರಂದು ನಡೆಯುವ ಬೃಹತ್ ಶಾಂತಿಯುತ ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ನಾಡಿನ ವಿವಿಧ ಕ್ಷೇತ್ರದ ಗಣ್ಯರು, ಪರಿಸರ ತಜ್ಞರಾದಂತಹ ಶ್ರೀ ಎಎನ್ ಯಲ್ಲಪ್ಪರೆಡ್ಡಿ ಅವರು, ಜಸ್ಟಿಸ್ ಸಂತೋಷ್ ಹೆಗಡೆ ಅವರು, ಡಾಕ್ಟರ್ ವಿಎನ್ ನಾಯಕ್ ಅವರು, ಶ್ರೀ ಚಕ್ರವರ್ತಿ ಸೂಲಿಬೆಲೆ ಅವರು, ಐಐಎಸ್ಸಿ ಪರಿಸರ ವಿಜ್ಞಾನಿ ಡಾಕ್ಟರ್ ಟಿವಿ ರಾಮಚಂದ್ರ, ಖ್ಯಾತ ಭೂಗರ್ಭ ಶಾಸ್ತ್ರಜ್ಞರಾದಂತಹ ಡಾಕ್ಟರ್ ಶ್ರೀನಿವಾಸ ರೆಡ್ಡಿ ಮುಂತಾದ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ. ಈ ಎರಡು ನದಿ ತಿರುವು ಯೋಜನೆಗಳು ಕೇವಲ ಉತ್ತರ ಕನ್ನಡದ ಪರಿಸರಕ್ಕೆ, ಜೀವ ವೈವಿಧ್ಯಕ್ಕೆ ಅಷ್ಟೇ ಅಲ್ಲ, ಇಡೀ ಪಶ್ಚಿಮ ಘಟ್ಟಗಳನ್ನು ಹೇಗೆ ಇವು ನಾಶ ಮಾಡಬಲ್ಲವು ಎಂಬುದನ್ನ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ಗಮನಕ್ಕೆ ತರುವಂತಹದ್ದು ಈ ಒಂದು ಧರಣಿ ಕಾರ್ಯಕ್ರಮದ ಮುಖ್ಯ ಉದ್ದೇಶ. ಎಲ್ಲಾ ಪರಿಸರ ಪ್ರೇಮಿಗಳು ಬಂದು ನಮ್ಮ ಧ್ವನಿಯನ್ನ ಇನ್ನಷ್ಟು ಗಟ್ಟಿಗೊಳಿಸಬೇಕು ಎನ್ನುವಂತಹದ್ದು ನಮ್ಮ ಕಳಕಳಿ.
1: ಜನಸೇವೆಯಿಂದ ದೇಶಸೇವೆ ಎಂಬ ಮಂತ್ರದಡಿ ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಹಲವು ವಲಯಗಳಲ್ಲಿ ಕೇಂದ್ರ ಸರ್ಕಾರ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ತ್ರಿವಳಿ ತಲಾಖ್ ಕುರಿತ ಒಂದು ವರದಿ. 2019ರಲ್ಲಿ ಜಾರಿಗೊಂಡ ಮುಸ್ಲಿಂ ಮಹಿಳಾ ವಿವಾಹ ಹಕ್ಕುಗಳ ರಕ್ಷಣಾ ಕಾಯ್ದೆ ತ್ರಿವಳಿ ತಲಾಖ್ ಅಸಿಂಧುಗೊಳಿಸಿತು. ತಲಾಖ್ ಪಡೆದರೆ 3 ವರ್ಷಗಳವರೆಗೆ ಜೈಲು ಶಿಕ್ಷೆ ಮತ್ತು ದಂಡ ವಿಧಿಸಲು ಅವಕಾಶ ಕಲ್ಪಿಸಿತು. ಅಲ್ಲದೆ ತ್ರಿವಳಿ ತಲಾಖ್ ಜಾಮೀನು ರಹಿತ ಅಪರಾಧ ಎಂದು ಪರಿಗಣಿಸಿತು. ಕಾಯ್ದೆ ಜಾರಿಗೊಂಡ ನಂತರದ 1 ವರ್ಷದ ಅವಧಿಯಲ್ಲಿ 82% ತ್ರಿವಳಿ ತಲಾಖ್ ಕುಸಿತ ಕಂಡಿದೆ ಎಂದು ಅಧಿಕೃತ ದತ್ತಾಂಶ ದಾಖಲಿಸಿದೆ. ಕಂದಾಯ ಇಲಾಖೆಯಡಿ ಬಾಕಿ ಉಳಿದಿದ್ದ ಬಡ್ತಿ ಪ್ರಕ್ರಿಯೆಗೆ ಸರ್ಕಾರ

0: ವೇಗ ನೀಡಿದ್ದು, ತಹಸೀಲ್ದಾರ್ ಗ್ರೇಡ್ ಒಂದು ವೃಂದದ 63 ಅಧಿಕಾರಿಗಳಿಗೆ ಕರ್ನಾಟಕ ಆಡಳಿತ ಸೇವೆ ಕೆಎಎಸ್ ಕಿರಿಯ ಶ್ರೇಣಿ ವೃಂದಕ್ಕೆ ಪದೋನ್ನತಿ ನೀಡಲಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಧಾರವಾಡ ಜಿಲ್ಲೆ ನವಲಗುಂದ ತಾಲೂಕು ಅಮರಗೋಳ ಗ್ರಾಮದ ಬಳಿ ಕಾರು ಮತ್ತು ಕ್ಯಾಂಟರ್ ನಡುವೆ ಸಂಭವಿಸಿದ ಮುಖಾಮುಖಿ ಡಿಕ್ಕಿಯಲ್ಲಿ 4 ಮೃತಪಟ್ಟಿದ್ದಾರೆ. ಶಿವಮೊಗ್ಗದಿಂದ ಹುಬ್ಬಳ್ಳಿ ಮಾರ್ಗವಾಗಿ ವಿಜಯಪುರದ ಕಡೆಗೆ ತೆರಳುತ್ತಿದ್ದ ಕಾರಿಗೆ ಎದುರಿನಿಂದ ಬಂದ ಕ್ಯಾಂಟರ್ ಬಲವಾಗಿ ಡಿಕ್ಕಿ ಹೊಡೆದ ಪರಿಣಾಮ ಅಪಘಾತ ಸಂಭವಿಸಿದೆ. ಮೃತಪಟ್ಟವರನ್ನು ಅಜಿತ್, ರಾಕೇಶ್, ಸಂದೀಪ್ ಹಾಗೂ ಶ್ರುತಿ ಎಂದು ಗುರುತಿಸಲಾಗಿದೆ. ನವಲಗುಂದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ರಾಜ್ಯದಲ್ಲಿ ನೈಋತ್ಯ ಮುಂಗಾರು ದುರ್ಬಲವಾಗಿದ್ದರೂ ದಕ್ಷಿಣ ಒಳನಾಡಿನ 5 ಜಿಲ್ಲೆಗಳ ಒಂದೆರಡು ಕಡೆ ಇಂದು ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ವಿಕಸಿತ ಭಾರತ ಜಿರಾಮ್ಜಿ ಯೋಜನೆಯಡಿ ಚಿತ್ರದುರ್ಗ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯ ಒಟ್ಟು 400 ಹೆಚ್ಚು ಕೆರೆಗಳಲ್ಲಿ ಹೂಳೆತ್ತುವ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಬೇಕು ಎಂದು ಜಿಲ್ಲಾ ಪಂಚಾಯಿತಿ ಸಿಇಒ ಡಾ ಎಸ್ ಆಕಾಶ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಆಯೋಜಿತ ನೀರು ಮತ್ತು ನೈರ್ಮಲ್ಯ ಮಿಷನ್ ಸಮಿತಿ ಸಭೆಯಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಜಿಲ್ಲೆಯ 100,00,000 ರೈತರಿಗೆ ಅನುಕೂಲವಾಗುವಂತೆ ಕೃಷಿ ಹೊಂಡ ನಿರ್ಮಿಸುವ ಯೋಜನೆಯನ್ನು ಕೈಗೊಳ್ಳುವಂತೆ ಕೃಷಿ ಇಲಾಖೆ ಅಧಿಕಾರಿಗಳಿಗೆ ನಿರ್ದೇಶಿಸಿದರು. ಇಂದು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಸಾಹಿತಿ ಡಾಕ್ಟರ್ ಕೋಟಾ ಶಿವರಾಮ ಕಾರಂತರ ಜನ್ಮದಿನ. ಕಾರಂತರ ಬಹುಮುಖಿ ವ್ಯಕ್ತಿತ್ವ ಹಾಗೂ ಸಾಹಿತ್ಯಿಕ ಕೊಡುಗೆಗಳನ್ನು ಸ್ಮರಿಸಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಗೌರವ ನಮನಗಳನ್ನು ಸಲ್ಲಿಸಿದ್ದಾರೆ. ರಾಯಚೂರು ಆದಿಕವಿ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯದ ಎಂಎ 4 ಸೆಮಿಸ್ಟರ್ ಪಠ್ಯಕ್ರಮಕ್ಕೆ ಸಾಹಿತಿ ವೆಂಕಟೇಶ್ ಬೇವಿನ ಬೆಂಚಿ ಅವರ ಆಗಲಿ ಗುರುವೆ ವಿಚಾರಕ್ರಾಂತಿ ಎಂಬ ಕವಿತೆ ಆಯ್ಕೆಯಾಗಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10
1: ಆಕಾಶವಾಣಿ ಕಾರ್ಯಕ್ರಮ ವನಿತಾ ವಿಹಾರ.
2: ಮಹಿಳೆಯರಿಗಾಗಿ ಕಾರ್ಯಕ್ರಮದಲ್ಲಿ ಬಹುಮುಖ ಪ್ರತಿಭೆ ನಿವೃತ್ತ ಶಿಕ್ಷಕರಾದ ಚಿತ್ರದುರ್ಗ ಕೆಎಸ್ ತಿಪ್ಪಮ್ಮ ಅವರೊಂದಿಗೆ ಸಂದರ್ಶನ.
3: ಕೇಳಿದರೆ ನಮಸ್ಕಾರ. ಇಂದಿನ ನಮ್ಮ ವಿಷಯವಾದ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಶಿಕ್ಷಣವೆಂದರೆ ಕೇವಲ ಅಕ್ಷರ ಜ್ಞಾನವಲ್ಲ, ಅದು ವ್ಯಕ್ತಿತ್ವ ನಿರ್ಮಾಣದ ಪ್ರಕ್ರಿಯೆ. ಅಂತಹ ಶಿಕ್ಷಣ ಕ್ಷೇತ್ರದಲ್ಲಿ ಶಿಕ್ಷಕಿಯಾಗಿ, ಶಿಕ್ಷಣ ಸಂಯೋಜಕಿಯಾಗಿ ಸೇವೆ ಸಲ್ಲಿಸುತ್ತಾ ಸಾಹಿತ್ಯದ ಮೇಲಿನ ಅಪಾರ ಆಸಕ್ತಿಯಿಂದ ಕವಿತೆಗಳನ್ನು ರಚಿಸಿ ವಚನಗಳ ಮೂಲಕ ಜೀವನದ ಮೌಲ್ಯಗಳನ್ನು ಸಾರ್ತಾ ಇರುವಂತಹ ಬಹುಮುಖ ಪ್ರತಿಭೆ ಚಿತ್ರದುರ್ಗದವರಾದ ಶ್ರೀಮತಿ ಕೆಎಸ್ ತಿಪ್ಪಮ್ಮ ನಾಗರಾಜ್ ಅವರು. ಸ್ನೇಹಿತರೆ, ಇವರು ಶಿಕ್ಷಕಿಯಾಗಿದ್ದು ಈಗ ವೃತ್ತಿಯಿಂದ ವಿಶ್ರಾಂತಿ ಜೀವನವನ್ನ ಅನುಭವಿಸಿದ್ದಾರೆ. ಇವರು ಕವಯತ್ರಿಯಾಗಿ, ಸಾಹಿತ್ಯಾಸಕ್ತೆ, ಸಂಸ್ಕಾರದ ಹರಿಕಾರ್ತಿಯಾಗಿ, ಶಿಕ್ಷಣ ಸಂಯೋಜಕಿಯಾಗಿ ಹಾಗೂ ವಚನಗಾರ್ತಿಯಾಗಿ ಕೂಡ ತಮ್ಮದೇ ಆದ ಛಾಪನ್ನ ಮೂಡಿಸಿದ್ದಾರೆ. ಅವರ ಈ ಬದುಕಿನ ಪಯಣ, ಸಾಹಿತ್ಯದ ಒಲವು ಮತ್ತು ಶಿಕ್ಷಣದ ಚಿಂತನೆಗಳನ್ನ ಇಂದು ಅವರ ಮಾತುಗಳಲ್ಲೇ ಕೇಳೋಣ. ತಿಪ್ಪಮ್ಮ ಅವರೇ, ನಮಸ್ಕಾರ ಹಾಗೂ ಕಾರ್ಯಕ್ರಮಕ್ಕೆ ಸ್ವಾಗತ.
4: ತಮಗೂ ನಮಸ್ಕಾರ.
3: ಮೊದಲು ನಮ್ಮ ಕೇಳುಗರಿಗೆ ನಿಮ್ಮ ಬಾಲ್ಯ, ಶಿಕ್ಷಣ ಮತ್ತು ಕುಟುಂಬದ ವಾತಾವರಣದ ಬಗ್ಗೆ ಹೇಳಿ.
4: ನಮ್ಮ ತಂದೆಯವರು ಶರಣಪ್ಪ ಅಂತೇಳಿ, ತಾಯಿ ಜಯಮ್ಮ, ಇವರಿಬ್ಬರು ಸಹ ಆದರ್ಶ ದಂಪತಿಗಳಾಗಿದ್ರು. ಇವರಿಗೆ 3 ಮಕ್ಕಳು. ನಾವು 3 ಜನರನ್ನು ಸಹ ನಮ್ಮ ತಂದೆ ತಾಯಿಗಳು ತುಂಬಾ ಶಿಸ್ತಿನಿಂದ ಬೆಳೆಸಿದ್ರು. ಕಾಟಂ ದೇವರಕೋಟೆ ನಮ್ದು ಹುಟ್ಟರು. ಅಲ್ಲಿಯಿಂದ ಓಬಳಾಪುರದಲ್ಲಿ ನಮ್ಮ ತಂದೆಯವರು ಶಿಕ್ಷಕರಾಗಿದ್ದರಿಂದ ಅಲ್ಲಿ ವೃತ್ತಿಯನ್ನು ಮಾಡ್ತಿದ್ದರಿಂದ ಅಲ್ಲಿ 1-10 ದಾಸರಹಳ್ಳಿ ಮತ್ತು ಓಬಳಾಪುರದಲ್ಲಿ ಆಯಿತು ಮೇಡಮ್. ನಂತರ PUC ಚಿತ್ರದುರ್ಗದಲ್ಲಿ ಆಯಿತು. ಡಿಗ್ರಿಯೂ ಸಹ ಅಲ್ಲೇ ಆಯಿತು. BEd ದಾವಣಗೆರೆಯಲ್ಲಿ ಆಯಿತು. ನಾನು ಮದುವೆಯಾದ ನಂತರ MA ಇನ್ ಹಿಂದಿ ಮಾಡಿದ್ದೇನೆ, MA ಇನ್ ಇಂಗ್ಲೀಷ್ ಮಾಡಿದ್ದೇನೆ, ಹಾಗೆ MEd ಪದವಿಯನ್ನು ಸಹ ನಾನು ಪಡೆದಿದ್ದೇನೆ ಮೇಡಮ್.
3: ಅಂದ್ರೆ ನಿಮ್ಮ ತಂದೆಯು ಕೂಡ ಶಿಕ್ಷಕರು, ನೀವು ಕೂಡ ಅದೇ ದಾರಿಯಲ್ಲಿ ಶಿಕ್ಷಕ ವೃತ್ತಿಯನ್ನ ಆಸ್ಕೊಂಡಿದ್ದೀರಿ.
4: ಹಾ ಹೌದು, ಅವರ ಪ್ರೇರಣೆನೆ ಅದಕ್ಕೆ ಶಿಕ್ಷಕ ವೃತ್ತಿಗೆ ಬರ್ಲಿಕ್ಕೆ ಕಾರಣ ಆಯ್ತು ಅಂದ್ರೂ ಸಹ ತಪ್ಪಾಗಲಾರದು.
3: ನಿಮ್ಮ ದೃಷ್ಟಿಯಲ್ಲಿ ಒಬ್ಬ ಶಿಕ್ಷಕ ಅಥವಾ ಶಿಕ್ಷಕಿ ಅಂದ್ರೆ ಹೇಗಿರ್ಬೇಕು?
4: ಶಿಕ್ಷಕ ಅಥವಾ ಶಿಕ್ಷಕಿ ಯಾರೇ ಆಗಿ

0: ಇರಲಿ, ನಿಷ್ಪಕ್ಷಪಾತದಿಂದ ಸಮಯ ಪರಿಪಾಲನೆಯನ್ನ ಮಾಡಬೇಕು, ಶಿಸ್ತಿನಿಂದ ಇರಬೇಕು, ಆಮೇಲೆ ಆದರ್ಶ ವ್ಯಕ್ತಿ ಆಗಿರಬೇಕು, ಹೊಸ ಹೊಸದನ್ನ ಕಲಿಯುವ ಹಂಬಲ ಇರಬೇಕು, ಮಕ್ಕಳ ಕಲಿಕೆಗೆ ಪ್ರೇರಕವಾಗ್ತಕ್ಕಂಥ ಹೊಸ ಹೊಸ ವಿಚಾರಗಳನ್ನ ಹೇಳಬೇಕು, ಕತೆಗಳನ್ನ ಹೇಳಬೇಕು, ಸಾಹಿತ್ಯ ಇರಬೇಕು, ವಿಡಂಬನೆಗಳಿರಬೇಕು, ನೀತಿ ಕತೆಗಳು ಇರೋದ್ರಿಂದ ಮಕ್ಕಳನ್ನ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಆಕರ್ಷಣೆಯನ್ನ ಮಾಡ್ಬೋದು. ಅಷ್ಟೇ ಅಲ್ಲ, ಒಳ್ಳೆ ವಿಚಾರಗಳನ್ನು ಬೋಧಿಸಿದಾಗ ಅವರ ಜೀವನವನ್ನು ಪರಿವರ್ತನೆ ಮಾಡತಕ್ಕಂಥ, ಅವರ ಮೇಲೆ ಪ್ರಭಾವವನ್ನು ಬೀರ್ಬಿಟ್ಟು ಉತ್ತಮ ನಾಗರಿಕರನ್ನಾಗಿ ಮಾಡ್ಬೋದು, ಪ್ರಜೆಗಳನ್ನಾಗಿ ಮಾಡ್ಬೋದು, ಸಮಾಜದ ಒಂದು ಪ್ರಗತಿಯತ್ತ ಕೊಂಡೊಯ್ಯಲಿಕ್ಕೆ ಒಂದು ಮಾರ್ಗದರ್ಶನವನ್ನು ನೀಡಬಹುದು.
1: ನೀವು ಸಾಹಿತ್ಯದತ್ತ ನಿಮ್ಮ ಒಂದು ಒಲವು ಹೇಗೆ ಆರಂಭ ಆಯಿತು?
0: ನಮ್ಮ ತಂದೆಯವರು ಬಾಲ್ಯದಲ್ಲಿ ಶಿಕ್ಷಕರಾಗಿದ್ದಾಗ ಶನಿವಾರ ಭಾನುವಾರ ಶಾಲೆ ಹತ್ರ ಕರೆದುಕೊಂಡು ಹೋಗ್ತಾ ಇದ್ರು. ಅವಾಗ ನಂಗೆ ವಾಷಿಂಗ್ ಮಿಷಿನ್ ಆಗಲಿ ಇನ್ನೊಂದು ಏನು ಇರಲಿಲ್ಲ. ಅಂಥದ್ದು ಒಂದು ಸಂದರ್ಭದಲ್ಲಿ ಅಲ್ಲಿ ಬಾವಿ ಇದ್ದು ಬಟ್ಟೆ ವಾಶ್ ಮಾಡೋದು ಅಂಥದ್ದೆಲ್ಲ ಮಾಡ್ತಾ ಇದ್ರು. ಅವರು ಹೇಳ್ತಾ ಇದ್ರು, ಲೈಬ್ರರಿ ಹತ್ರ ಕರ್ಕೊಂಡೋಗಿ ನೀವು ಆಟ ಆಡಿ, ಸ್ವಲ್ಪ ದುಕ್ಸುಗಳು ಯಾವ್ಯಾವ ಬೇಕು ಅವನ್ನೆಲ್ಲ ಓದ್ರಿ ಮಾಡ್ರಿ, ಇದರಿಂದ ನಿಮ್ಮ ಜ್ಞಾನ ಹೆಚ್ಚಾಗುತ್ತೆ ಅಂತ ಹೇಳಿದಾಗ ನನಗೆ ಅವರೇ ಮೊದಲ ಪ್ರೇರಣೆ ಮೇಡಮ್ ಸಾಹಿತ್ಯಕ್ಕೆ ಬರಲಿಕ್ಕೆ.
1: ಯಾವ ಒಂದು ಸಾಹಿತ್ಯ ಒಂದು ಪ್ರಕಾರ ಅನ್ನುವಂಥದ್ದು ನಿಮಗೆ ಇಷ್ಟ ಆಗುತ್ತೆ?
0: ನಾನು ಸಾಹಿತ್ಯದಲ್ಲಿ ಹಲವಾರು ಪ್ರಕಾರಗಳಲ್ಲಿ ಕೈಯಾಡಿಸಿದ್ದೀನಿ. ಮಕ್ಕಳ ಕವನಗಳು, ಮಕ್ಕಳ ಕಥೆಗಳು, ಲೇಖನಗಳು, ನಲ್ಲುಡಿ ಪ್ರೋಗ್ರಾಮ್ಗಳು, ಮತ್ತು ಪ್ರವಾಸ ಕಥನ, ವಚನಗಳು, ಹೀಗೆ ಹಲವಾರು ಪ್ರಕಾರಗಳಲ್ಲಿ ನಾನು ಕೈಯಾಡಿಸಿದ್ದೇನೆ. ಅದರಲ್ಲಿ ನನಗೆ ಇಷ್ಟವಾಗಿರ್ತಕ್ಕಂಥದ್ದು ಯಾವುದಪ್ಪ ಅಂದರೆ ವಚನಗಳು ಹಾಗೂ ಮಕ್ಕಳ ಕವನಗಳು.
1: ನೀವು ಎಷ್ಟು ಕವನ ಸಂಕಲನಗಳನ್ನ ಇದುವರೆಗೆ ಬಿಡುಗಡೆಯನ್ನ ಮಾಡಿದಿರಿ?
0: ನಾನು ಈಗಾಗಲೇ ಎರಡು ಬಿಡುಗಡೆ ಆಗಿದೆ. ಬಣ್ಣದ ಚಿಟ್ಟೆ, ಅದು ಮಕ್ಕಳ ಕವನ ಸಂಕಲನ. ಇನ್ನೊಂದು ಕಣ್ಗಾವಲು ಅಂತ ಹೇಳ್ಬಿಟ್ಟು, ಅದು ಪ್ರೌಢ, ಎಲ್ಲಾ ಜನರಿಗೂ ಬರುತ್ತೆ. ಇನ್ನೊಂದು ಬಿಡುಗಡೆಯ ಹಂತದಲ್ಲಿದೆ, ಆಗ್ಲೇ ಆಲ್ರೆಡಿ ಈಗ ಬುಕ್ ರೆಡಿ ಆಗ್ತಾ ಇದೆ, ಅದು ಹೊರಗೆ ಬರುತ್ತೆ ಮೇಡಮ್. ಅದರ ಹೆಸರು ಚಿಣ್ಣರ ಬಾನಾಡಿ ಅಂತ ಹೇಳ್ಬಿಟ್ಟು, ಅದು ಸಹ ಮಕ್ಕಳ ಒಂದು ಕವನ ಸಂಕಲನ.
1: ಕಲೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳು ಅಂದ್ರೆ ನಿಮಗೆ ತುಂಬಾ ಆಸಕ್ತಿ ಅಂತ
0: ಕೇಳ್ಬಹುದು.
1: ನೀವು ಏಕಪಾತ್ರ ಮಾಡ್ತೀರಿ ಅನ್ನುವಂತಹದ್ದು, ಯಾವ ರೀತಿ ನಿಮಗೆ ಅದ್ರ ಕಡೆ ಆಸಕ್ತಿ ಒಲವು?
0: ಅದ್ರ ಕಡೆ ನಮ್ಮ ತಂದೆಯವರು ಸಹ ಏಕಪಾತ್ರ ಅಭಿನಯನ್ನ ಮೊದ್ಲು ಮಾಡ್ತಾ ಇದ್ರಂತೆ, ಅದು ಸಹ ಅನುವಂಶೀಯಕವಾಗಿ ಬಂದಿದೆ ಅಂದ್ರೆ ಸಹ ತಪ್ಪಾಗಲ್ಲ. ಅದು ಅದನ್ನೇ ಬೇಕಾದ್ರೆ ನಾನು ಒಂದು
1: ಹೇಳಿ ಹೇಳಿ ದಯಮಾಡಿ ಹೇಳಿ ಕೇಳಿಗರಿಗೋಸ್ಕರ.
0: ವಿಧಿ ವಿಲಾಸ ಅಂತಕ್ಕಂತ ಒಂದು ಏಕಪಾತ್ರ ಅಭಿನಯವನ್ನ ನಿಮ್ಮ ಮುಂದೆ ಹೇಳ್ತೇನೆ. ರಾಮು ಅಂತಕ್ಕಂಥವನು ಅವನು ಕೆಟ್ಟೋಗ್ಬಿಡ್ತಾನೆ, ಕೊನೆಗೆ ತನ್ನ ತಪ್ಪಾಯ್ತು ಅಂತ ಹೇಳ್ಬಿಟ್ಟು ಜೀವನ ಪರಿವರ್ತನೆ ಆಗ್ತಕ್ಕಂಥ ಒಂದು ದೃಶ್ಯನೇ ಏಕಪಾತ್ರ ಅಭಿನಯದ ಮೂಲಕ ಹೇಳ್ತೇನೆ. ಈ ಸೌಹಾಸದಲ್ಲಿ ಬಿದ್ದು ನನ್ನ ಶರೀರವನ್ನೆಲ್ಲ ಹಾಳು ಮಾಡಿಕೊಂಡೆನಲ್ಲ, ಹಾಳು ಮಾಡಿಕೊಂಡೆನಲ್ಲ. ಈ ನನ್ನ ಆಳು ಮೋರೆಯನ್ನು ನನ್ನ ತಂದೆ ತಾಯಿಗಳಿಗಾದರೂ ಹೇಗೆ ತೋರಿಸಲಿ, ಹೇಗೆ ತೋರಿಸಲಿ? ಹೋ, ನನ್ನ ತಲೆ ನನಗಾಗಿ ಇತ್ತ ಯಾರೋ ಬರುವಂತಿದೆ, ಬರಲಿ ಬರಲಿ.
2: ನೀನು ಛಲಗಾಚಿ ನನ್ನ ದೇಹದಲ್ಲಿರುವ ಹನಿಹನಿ ರಕ್ತವನ್ನು ಹೀರಿ ಪುನಃ ನನ್ನಲ್ಲಿಗೆ ಬಂದಿರುವೆಯ? ಛೇ,
0: ತಲಗಾಚೆ, ಓ ಹಿಂದಳು ಇತ್ತಲೇ ಬರುವಂತಿದೆ, ಬರಲಿ ಬರಲಿ ಬರಲಿ.
2: ನೀನು ಭೂಮಿ ನಿನಗೆ ನಾಗೆ ಆಗುವುದಿಲ್ಲವೇ? ನನ್ನನ್ನು ಇದುವರೆಗೂ ಹಾಡು ಮಾಡಿ ಮತ್ತೆ ಬಂದಿರುವೆಯ? ನಿನ್ನ ಮೋರೆಯನ್ನ ನನಗೆ ತೋರಿಸಬೇಡ, ಫಲಗಾಚೆ.
0: ಓ, ಈತ ನನ್ನ ತಂದೆಯವರೇ ಬರುವಂತಿದೆ, ಬರಲಿ ಬರಲಿ.
2: ಅಪ್ಪ ಅಪ್ಪ, ಈ ನಿನ್ನ ಮಗ ಮಾಡಿದ ಅಪರಾಧವನ್ನು ಕ್ಷಮಿಸುವುದು ತನ್ನ ತಾಯಿಗಳ ಧರ್ಮವಲ್ಲವೇನಪ್ಪ? ಕ್ಷಮಿಸಪ್ಪ ಕ್ಷಮಿಸು.
3: ಛೇ ಮೂರ್ಖ, ಫಲಗಾಚೆ.
2: ಅಪ್ಪ, ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳು ಎಂತಹ ಅಪರಾಧವನ್ನೇ ಮಾಡಲಿ, ಕ್ಷಮಿಸುವುದು ತಂದೆ ತಾಯಿಗಳ ಧರ್ಮವಲ್ಲವೇನಪ್ಪ? ಕ್ಷಮಿಸಪ್ಪ ಕ್ಷಮಿಸು.
3: ಏ ಮೂರ್ಖ, ಒಮ್ಮೆ ಹೇಳಿದ್ರೆ ತಿಳಿಯುತ್ತಿಲ್ಲವೇ? ಹೊರಟು ಹೋಗು.
2: ಅಯ್ಯೋ, ನನ್ನ ತಂದೆಯವರಂತೂ ಕ್ಷಮಿಸಲಿಲ್ಲ. ನನ್ನ ತಾಯಿಯವರು ಇತ್ತು ಬರುವಂತಿದೆ, ಅವರು ಕ್ಷಮಿಸುತ್ತಾರೋ ಇಲ್ಲೋ? ಅಮ್ಮ ಅಮ್ಮ, ಈ ನಿನ್ನ ಮಗ ರಾಮು ಮಾಡಿದ ಅಪರಾಧವನ್ನ ಕ್ಷಮಿಸಮ್ಮ ಕ್ಷಮಿಸು.
0: ಮಗು ಕಂದ, ರಾಮು ಹೇಳಪ್ಪ ಹೇಳು, ನೀನು ಮಾಡಿರುವ ಅಪರಾಧವೇನಪ್ಪ?
2: ಅಮ್ಮ ಅಮ್ಮ, ನಿನ್ನದೆಂತ ಮಾತೃ ಹೃದಯವ, ಇಷ್ಟೆಲ್ಲ

0: ಅವರಲ್ಲಿ ಕ್ಷಮಿಸಿದೆ ಎಂದು ಹೇಳಿದೆಯಲ್ಲಮ್ಮ. ಅಮ್ಮ ಇನ್ನೊಮ್ಮೆ ಮಗು ರಾಮು ಎಂದು ಕರೆಯಮ್ಮ.
1: ರಾಮು ಹೇಳಪ್ಪ ಹೇಳು, ಇನ್ನು ಮುಂದೆ ಒಳ್ಳೆಯವನಾಗಿ ಬಾಳು ಕಂದ. ಹಾಗೆಯೇ ಆಗಲ್ಲಮ್ಮ.
0: ಓ, ಇತ್ತ ನನ್ನ ಧರ್ಮಪತಿಯೇ ಬರುವಂತಿದೆ. ಬಾ ಲಕ್ಷ್ಮಿ, ಬಾ ಬಾ ಲಕ್ಷ್ಮಿ, ಬಾ ನನ್ನನ್ನು ಕ್ಷಮಿಸು ಲಕ್ಷ್ಮಿ, ಕ್ಷಮಿಸು.
1: ಪತಿದೇವ ಹಾಗೆನ್ನದಿರಿ, ನೀವು ಮಾಡಿರುವ ಅಪರಾಧವೇನು?
0: ನೀನೆಂತ ಸಾಧ್ವಿಯೇ, ಇಷ್ಟು ದಿನಗಳವರೆಗೂ ನಿನ್ನನ್ನು ಒಡೆದು ಬಡೆದು ನೋಯಿಸಿದನಲ್ಲ ಲಕ್ಷ್ಮಿ, ನೋಯಿಸಿದನಲ್ಲ. ಆದರೂ ಒಂದೇ ಕ್ಷಣದಲ್ಲಿ ನನ್ನನ್ನು ಕ್ಷಮಿಸುತ್ತೇನೆಂದು ಹೇಳುತ್ತಿರುವೆಯಲ್ಲ, ಹೇಳುತ್ತಿರುವೆಯಲ್ಲ ಲಕ್ಷ್ಮಿ. ಇನ್ನೆಂದಿಗೂ ನಿನ್ನನ್ನು ಒಡೆಯುವುದಿಲ್ಲ, ಬಡಿಯುವುದಿಲ್ಲ. ಇದೆಲ್ಲ ವಿಧಿವಿಲಾಸ ಲಕ್ಷ್ಮಿ, ವಿಧಿವಿಲಾಸ. ಬಾ, ನಾವಿಬ್ಬರು ಸುಖದಿಂದ ಬಾಳೋಣ. ಧನ್ಯವಾದ.
2: ತುಂಬ ಚೆನ್ನಾಗಿತ್ತು, ನವರಸಗಳನ್ನೆಲ್ಲ ಈ ಒಂದು ಅಭಿನಯದಲ್ಲಿ ಹೇಳ್ಬಿಟ್ರಿ ನೀವು. ಓಕೆ ಮೇಡಮ್, ತಂತ್ರಜ್ಞಾನದ ಈ ಕಾಲದಲ್ಲಿ ಮಕ್ಕಳಿಗೆ ನಾವು ಕಲಿಸಬೇಕಾಗಿರುವಂತಹ ಅತ್ಯಂತ ಮುಖ್ಯದ ಮೌಲ್ಯ ಯಾವುದು ಅಂತ ಹೇಳ್ತೀರಿ?
1: ತಂತ್ರಜ್ಞಾನ ಯುಗ ಎಷ್ಟು ಬೆಳೆದರೂ ಸಹ ನಮ್ಮ ದೇಶದ ಒಂದು ಸಂಸ್ಕೃತಿ, ಸಂಪ್ರದಾಯ, ಆಚಾರ ವಿಚಾರ, ನ್ಯಾಯ ಸತ್ಯ ನಿಷ್ಠೆ ಇವುಗಳನ್ನ ಬಿಡಬಾರ್ದು. ತಂತ್ರಜ್ಞಾನದ ಜೊತೆಗೆ ಆದರ್ಶ ಗುಣಗಳು, ಒಂದು ಸುಸಂಸ್ಕೃತಿ, ಒಂದು ಸಂಪ್ರದಾಯ, ಗುರು ಹಿರಿಯರು, ದೇಶಭಕ್ತಿ, ರಾಷ್ಟ್ರಭಕ್ತಿ ಇವುಗಳೆಲ್ಲವನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋದಲ್ಲಿ ತಂತ್ರಜ್ಞಾನದ ಜೊತೆಯಲ್ಲಿ ಈ ಸಂಸ್ಕೃತಿ ಬೆಳೆದ್ರೆ ದೇಶದ ಪ್ರಗತಿ ಆಗುತ್ತೆ.
2: ಒಂದು ಸಂಸ್ಕಾರವನ್ನ ಮಕ್ಕಳಿಗೆ ನಾವು ಕಲಿಸಬೇಕು. ತಂತ್ರಜ್ಞಾನ ಎಷ್ಟೇ ಮುಂದುವರಿದ್ರು ಅದು ಮುಂದುವರಿತಾನೆ ಇರುತ್ತೆ, ಆದ್ರೂ ಕೂಡ ಅದ್ರ ಜೊತೆಗೆ ನಾವು ನಮ್ಮ ಮಕ್ಕಳಿಗೆ ಸಂಸ್ಕಾರವನ್ನ ಬೆಳೆಸಬೇಕು ಅನ್ನುವಂತಹದ್ದು. ತಿಪ್ಪಮ್ಮ ಅವರೇ, ನೀವು ವಚನಾರ್ಥಿ ಆಗಿದ್ದೀರಿ, ವಚನಗಳನ್ನ ಎಲ್ಲ ಬರಿತಾ ಇದ್ದೀರಿ ಅನ್ನುವಂತಹದ್ದು ಗೊತ್ತಾಯ್ತು. ನಿಮ್ಮೊಳಗೆ ವಚನ ಬರೆಯುವಂತಹ ಪ್ರೇರಣೆ ಯಾರಾಗಿದ್ದಾರೆ ಅಂತ?
1: ನನ್ನ ಸಹೋದರ ಚಿಕ್ಕಮ್ಮನ ಮಗ ಎಂ ತಿಪ್ಪೇಸ್ವಾಮಿ ಅಂತ ಹೇಳ್ಬಿಟ್ಟು, ಅವರು ಸಹ ಉಪನ್ಯಾಸಕರಾಗಿದ್ದಾರೆ, ಪ್ರಾಧ್ಯಾಪಕರಾಗಿದ್ದಾರೆ ಈಗ ಅವರು. ಹಾಗೂ ಡಾಕ್ಟರ್ ಬಿ ಎ ಸೀತಾರಾಮ್ ಅಂತ ಹೇಳ್ಬಿಟ್ಟು ಅವರಿಗೆ ಅಭಾರಿಯಾಗಿದ್ದೇನೆ ಮೇಡಮ್.
2: ನಿಮ್ಮ ವಚನಗಳ ಮೂಲಕ ಸಮಾಜಕ್ಕೆ ಯಾವೆಲ್ಲ ಸಂದೇಶಗಳನ್ನ ತಲುಪಿಸಬೇಕು ಅನ್ನುವಂತಹ ಆಶಯ ನಿಮ್ದು?
1: ವಚನಗಳ ಮೂಲಕ ನಾನು ಸತ್ಯ ನಿಷ್ಠೆ ನ್ಯಾಯ ಧರ್ಮ ಸತ್ಯಮೇ ಜಯತೆ ಅಂತೇಳಿ, ಆಮೇಲೆ ಸತ್ಯಕ್ಕೆ ಸಾವಿಲ್ಲ ಅಂತಕ್ಕಂಥದ್ದು, ಸುಳ್ಳಿಗೆ ಬೆಲೆ ಇಲ್ಲ ಅಂತಕ್ಕಂಥದ್ನ ನಾನು ಈ ಜನರಿಗೆ ಸಂದೇಶವನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ. ಅದರ ಜೊತೆಯಲ್ಲೇ ನಾನು ಅನೇಕ ಸಮಾಜದ ವಿಡಂಬನೆಗಳಿದೆ, ಅಂಧಾಚಾರ ಇದೆ, ಕಂದಾಚಾರ ಇದೆ, ಅಸ್ಪೃಶ್ಯತೆ ಇದೆ, ಅನ್ಯಾಯ ಅತ್ಯಾಚಾರ, ಇಂಥ ಯಾವ ಒಂದು ಕೆಟ್ಟ ಗುಣಗಳಿವೆ, ಅವಗುಣಗಳಿದ್ದಾವೆ, ಅವುಗಳನ್ನು ತುಳಿದುಬಿಟ್ಟು ಸತ್ಯ ನ್ಯಾಯ ಧರ್ಮದ ಮೂಲಕ ನಾವು ಸಮಾಜವನ್ನ ಕಟ್ಟಿದಾಗ ನಮ್ಮಲ್ಲಿ ಶಾಂತಿಯ ಸಂದೇಶವನ್ನ
2: ಅಂದ್ರೆ ಒಂದು ಒಳ್ಳೆ ಮಾರ್ಗದ ಕಡೆ ನಮ್ಮ ಸಮಾಜವನ್ನ ನಡೆಸುವಂತಹ ಒಂದು ಅರ್ಥ ಇರುವಂತಹ ವಚನಗಳನ್ನ ಬರೀತೀರಿ. ಯಾವ್ದಾದ್ರು ಒಂದು ಚಿಕ್ಕ ಒಂದು ವಚನವನ್ನ ನಮ್ಮ ಕೇಳುಗರಿಗಾಗಿ ಹೇಳ್ತೀರಾ?
1: ನಾನು ಸಾವಿರಾರು ವಚನಗಳನ್ನ ಬರೆದಿದ್ದೇನೆ, ಅವುಗಳ ಸಂಪುಟಗಳನ್ನು ಸಹ ತರಬೇಕು ಅಂತ ಈಗ ಯೋಜನೆಯನ್ನ ಹಾಕೊಳ್ತಾ ಇದ್ದೇನೆ. ಅದರಲ್ಲಿ ನನಗೆ ಇಷ್ಟವಾಗಿರ್ತಕ್ಕಂಥ ಒಂದು ಪದ್ಯ, ಸಮಾಜದಲ್ಲಿ ಇರ್ತಕ್ಕಂತ ಒಂದು ಏರಿಳಿತ, ಕೆಟ್ಟ ನಡತೆಯಿಂದ ಹೊರಬರ್ತಕ್ಕಂಥ ಒಂದು ವಿಚಾರವನ್ನು ಇಟ್ಕೊಂಡು ಬರೆದಿರ್ತಕ್ಕಂಥ ಒಂದು ವಚನ. ಇದರಲ್ಲಿ ನೀತಿ ಅಡಗಿದೆ.

0: ತಿಪ್ಪಮ್ಮ ಅವರೇ, ತುಂಬಾ ಅರ್ಥಗರ್ಭಿತವಾದಂತಹ ಒಂದು ವಚನ ಹೇಳಿದ್ರಿ, ಖುಷಿ ಆಗುತ್ತೆ. ಹಿರಿಯರಿಗೆ ನೀವು ಯಾವೆಲ್ಲ ಒಂದು ಜವಾಬ್ದಾರಿಗಳಿದೆ, ಈಗ ಹಿರಿಯ ವಯಸ್ಸಿನಲ್ಲಿರುವಂತವರು ಯಾವ ರೀತಿಯಾಗಿ ಮಕ್ಕಳ ಜೊತೆ ಒಡನಾಟವನ್ನ ಇಟ್ಕೋಬೇಕು ಅಂತ ಹೇಳ್ತೀರಿ?
1: ಮಕ್ಕಳಲ್ಲಿ ನಾವು ಹಿರಿಯರಾಗಿರ್ತಕ್ಕಂಥವರು ಶಿಸ್ತುಬದ್ಧ ಜೀವನವನ್ನ ಹೇಳ್ಕೊಡ್ಬೇಕು. ನಡೆ ನುಡಿ ಬೇರೆಯವರಿಗೆ ಪ್ರೇರಣೆಯನ್ನೇ ನೀಡುವಂತೆ ಇರಬೇಕು. ಸತ್ಯದ ದಾರಿ ನಡೀಬೇಕು, ಇನ್ನೊಬ್ಬರ ಮನಸ್ಸನ್ನ ಗಾಸಿಗೊಳಿಸಬಾರದು ಅಂತ ಹೇಳಬೇಕು. ನಿಷ್ಠೆ ನಿಯಮ ಆದರ್ಶಗಳನ್ನು ಪಾಲಿಸುವಂತೆ ಆ ಮಕ್ಕಳಿಗೆ ಬೋಧನೆಯನ್ನು ಮಾಡಬೇಕು. ಆಮೇಲೆ ದೇಶದ ಉನ್ನತಿಗಾಗಿ, ರಾಷ್ಟ್ರದ ಉನ್ನತಿಗಾಗಿ ನಾವೆಲ್ಲರೂ ಏನು ಮಾಡಬೇಕಂದ್ರೆ, ಚೆನ್ನಾಗಿ ಆ ಮಕ್ಕಳಿಗೆ ನೀತಿಯ ಮೂಲಕ, ಕಥೆಗಳ ಮೂಲಕ, ಕೆಲವೊಂದು ಘಟನೆಗಳ ಮೂಲಕ ಹೇಳಿದ ಏನಾಗತ್ತಪ್ಪ ಅಂದ್ರೆ ಒಂದು ಸುಸ್ಥಿತಿಯಲ್ಲಿ ಇಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ ಹೇಳ್ತೇನೆ.
0: ನೀವು ಇಷ್ಟೆಲ್ಲ ಬುದ್ಧಿವಂತಿಕೆ ಇದ್ದ, ನೀವು ನಿಮ್ಮ ಒಂದು ಶ್ರಮದಿಂದ ಪರಿಶ್ರಮದಿಂದ ಈ ಒಂದು ಸ್ಥಾನಕ್ಕೆ ನೀವು ಬಂದಿದ್ದೀರಿ. ಹಾಗಾದ್ರೆ ಈ ಒಂದು ಸಾಧನೆಗೆ ನಿಮ್ಗೆ ಅನೇಕ ಪ್ರಶಸ್ತಿಗಳು ಮತ್ತು ಗೌರವಗಳು ಮತ್ತು ಸನ್ಮಾನಗಳಿಗೆ ಭಾಜನರಾಗಿದ್ದೀರಾ ಅಂತ, ಇದ್ರ ಬಗ್ಗೆ ಹೇಳೋದ್ರೆ ಯಾವೆಲ್ಲ ನಿಮ್ಗೆ ಪ್ರಶಸ್ತಿಗಳು ಸಿಕ್ಕಿದೆ?
1: ನಾನು ಸನ್ಮಾನಕ್ಕಾಗ್ಲಿ ಪ್ರಶಸ್ತಿಗಾಗ್ಲಿ ಎಂದೂ ಸಹ ಆಸೆ ಪಟ್ಟವಳಲ್ಲ. ಆದರೂ ಸಹ ಟಿ ಎಸ್ ನಾಗಣ್ಣ ಅವರಿಂದ ನನಗೆ ಪ್ರಶಸ್ತಿ ಸಿಕ್ಕಿದೆ, ಹಾಗೂ ಹೊಸದುರ್ಗದ ಸ್ಟೇಟ್ ಲೆವೆಲ್ ಕವನ ವಾಚನದಲ್ಲಿ ಪ್ರಶಸ್ತಿ ಸಿಕ್ಕಿದೆ. ಹೀಗೆ ಹತ್ತು ಹಲವಾರು ಒಂದು ಪ್ರಶಸ್ತಿಗಳು ನನಗೆ ಸಿಕ್ಕಿದ್ದಾವೆ. ಅದಷ್ಟೇ ಅಲ್ಲ, ಇದೇ ರೇಡಿಯೋ ಪ್ರೋಗ್ರಾಮಲ್ಲಿ ಒಂದ್ಸರಿ ಉಷಾಲತಾ ಅವರು ನನ್ನನ್ನು ಈ ರೀತಿ ಇಂಟರ್ವ್ಯೂ ಮಾಡಿದಾಗ, ನಾನು ಮಕ್ಕಳ ಸಾಹಿತ್ಯದ ಬಗ್ಗೆ ನನ್ನ ಕೌಟುಂಬಿಕ ಹಿನ್ನೆಲೆಯನ್ನು ಹೇಳಿದಾಗ ಅವರು ಏನು ಮಾಡಿಬಿಟ್ರು ಅಂದರೆ, ಮೆಚ್ಚಿಬಿಟ್ಟು ಯಾವುದೋ ಮಡಿಕೇರಿ ಆಮೇಲೆ ಸೋಮವಾರಪೇಟೆ ಅಂತ ಕಡೆ ಎಲ್ಲ ನನ್ನನ್ನು ಮಕ್ಕಳ ಸಾಹಿತ್ಯ ವೇದಿಕೆಯಲ್ಲಿ ಮಾತನಾಡಲಿಕ್ಕೆ, ಅವರಿಗೆ ವ್ಯಕ್ತಪಡಿಸ್ಲಿಕ್ಕೆ ಕರೆದುಕೊಂಡು ಹೋಗಿದ್ರು. ಹೀಗೆ ಆಮೇಲೆ ಹಂಪೆ ಯೂನಿವರ್ಸಿಟಿಯಲ್ಲಿ ಮಕ್ಕಳ ಸಾಹಿತ್ಯ ಕಮ್ಮಟ ಅಂತೇಳ್ಬಿಟ್ಟು ಅಲ್ಲಿ ಕರೆಸಿದ್ರು. ಧಾರವಾಡಕ್ಕೆ ಹೋಗಿದ್ದೇನೆ. ಹೀಗೆ ಹಲವಾರು ಕಡೆ ನಾನು ಎಲ್ಲ ಹೋಗಿ ಹಲವಾರು ಪ್ರಶಸ್ತಿಗಳನ್ನು ನಾನು ಸ್ವೀಕರಿಸಿದ್ದೇನೆ ಮೇಡಮ್.
0: ಖುಷಿಯಾಗುತ್ತೆ ನಿಮ್ಮ ಒಂದು ಸಾಧನೆಯನ್ನ ಕೇಳಿ. ಈ ಒಂದು ನಿಮ್ಮ ನಿವೃತ್ತಿ ಜೀವನದಲ್ಲಿ ನಿಮ್ಮ ಹವ್ಯಾಸ ಮತ್ತು ಜೀವನ ಈಗ ಹೇಗಿದೆ ಅಂತ?
1: ನನಗೆ ಮೊದಲಿನಿಂದಲೂ ಅಷ್ಟೇ, ಸೋಮಾರಿ ಆಗಬಾರ್ದು ಅಂತಕ್ಕಂಥ ಧ್ಯೇಯ ಉಳ್ಳವಳು. ಇದು ಸಹ ನನ್ನ ತಂದೆಯಿಂದ ಬಂದಿರತಕ್ಕಂಥ ಕೊಡುಗೆ. ಏಕೆಂದರೆ ನಾನು ಚಿಕ್ಕವಳಿದ್ದಾಗೇ ನನ್ನ ತಂದೆ ಹೇಳ್ತಾ ಇದ್ರು, ಬೆಳಿಗ್ಗೆ 5 ಗಂಟೆಗೆ ಪ್ರತಿದಿನ ನಮಗೆ ಓದಿಸ್ಲಿಕ್ಕೆ ಹೇಳ್ತಾ ಇದ್ರು. ಏನಂತ ಅಂದರೆ, ತಿಪ್ಪಮ್ಮ ಚಂದು ಮಂಗಳ ಅಂತ ಕರಿತಿದ್ರು ಮಕ್ಕಳ ಹೆಸರನ್ನ. ಹೇಳ್ತಾ ಇದ್ರೆ ಹೇಳ್ತಿದ್ರು ನಮ್ಮ ತಾಯಿ ಜೊತೆ, ನೋಡೆ ಓದೋ ಲಕ್ಷಣನೇ ಬೇರೆ ಅಂತ ಹೇಳ್ತಾ ಇದ್ರು. ಆ ಮಾತಿನಿಂದ ನಮ್ಗೆ ಒಡೆದಿದ್ದಕ್ಕಿಂತ ಹೆಚ್ಚಾಗಿ ನಾವು ಓದೋದು ನಮ್ಮ ಒಂದು ಕಲಿಕೆಯಲ್ಲಿ ತೊಡಗ್ತಾ ಇದ್ವಿ ಮೇಡಮ್. ಹೀಗೆ ನನಗಿನ್ನೊಂದು ಮಾತು ನೆನಪಿದೆ, ಏನಪ್ಪ ಅಂದ್ರೆ, ಸೋಮಾರಿತನ ಅಂತಕ್ಕಂಥದ್ದು ಯಶಸ್ಸಿನ ಒಂದು ಶತ್ರು, ಪರಿಶ್ರಮ ಅಂತಕ್ಕಂಥದ್ದು ಯಶಸ್ಸಿನ ಮಿತ್ರ ಅಂತ ಹೇಳ್ಬಿಟ್ಟು ಇನ್ನೊಂದು ಕಬೀರ್ ದಾಸರದು ಒಂದು ವಾಣಿ ನನಗೆ ನೆನಪಾಗುತ್ತೆ. ಯಾವ ವ್ಯಕ್ತಿ ಸಮುದ್ರದ ದಡದ ಮೇಲೆ ಕೂತಿರ್ತನೋ ಅವನು ಎದುರ್ಕೊಂಡು ಮುತ್ತನ್ನು ತರಬೇಕು ಅಂತ ಆಸೆ ಇರುತ್ತೆ, ಆದರೆ ಅವನು ಧುಮುಕ್ಲಿಕ್ಕೆ ಇಷ್ಟಪಡೋದಿಲ್ಲ, ಅವನಿಗೆ ಆ ಮುತ್ತು ಎಂದಿಗೂ ಸಿಗೋದಿಲ್ಲ. ಆದರೆ ಯಾವ ವ್ಯಕ್ತಿ ಧೈರ್ಯದಿಂದ ಸಮುದ್ರಕ್ಕೆ ಧುಮುಕ್ತಾನೋ ಅಥವಾ ಬೀಳ್ತಾನೋ ಅವನು ಮಾತ್ರ ಮುತ್ತನ್ನು ತರಬಲ್ಲ ಅಂತ ಹೇಳ್ತಾನೆ. ಹಾಗೆ ಯಾವ ವ್ಯಕ್ತಿ ಕಷ್ಟಪಟ್ಟು ಒಂದು ಶಿಸ್ತಿನಿಂದ ಬದುಕ್ತೀವೋ ಅವ್ರಿಗೆ ಒಳ್ಳೇದಾಗುತ್ತೆ ಅಂತ ಹೇಳ್ಬಿಟ್ಟು.
0: ನಾನು ಜೀವನದಲ್ಲಿ ನಿಮ್ಮ ಹವ್ಯಾಸಗಳ ಬಗ್ಗೆ
1: ಈಗ ನನಗೆ ಸಮಯನೇ ಕಡಿಮೆ ಅನ್ಸುತ್ತೆ. ಯಾಕೆಂದ್ರೆ ನಾನು ತೋಟ ನೋಡ್ಕೊಳ್ತೀನಿ, ಮನೆ ನೋಡ್ಕೊಳ್ತೀನಿ, ಅದರಲ್ಲೂ ನನ್ನ ಮಗ ಈಗ ಡಿಸೇಬಲ್ ಆಗಿದ್ದಾನೆ, ಅವನು ನಡೀಲಿಕ್ಕಾಗಲ್ಲ, ಏನು ಇಲ್ಲ, ವೀಲ್ ಚೇರ್ ಅಡಿಕ್ಟ್ ಆಗಿದ್ದಾನೆ. ಅವನಾದ ಎಲ್ಲಾ ಶುಶ್ರೂಷೆಯನ್ನು ಸಹ ನಾನೇ ಮಾಡ್ಕೊಳ್ತೀನಿ,
0: ಹಾರೈಕೆ
1: ಎಲ್ಲ ಮಾಡ್ತಾ ಇದ್ದೇನೆ. ಅದ್ರ ಜೊತೆಗೆ ಈ ಒಂದು ಸಾಹಿತ್ಯದಲ್ಲಿ ತೊಡಗಿರ್ತೀನಿ.
0: ಅಂದ್ರೆ ಬರವಣಿಗೆ ಇರುವಂತಹವರು, ಸಾಹಿತ್ಯದಲ್ಲಿ ಆಸಕ್ತಿ ಇರುವಂತಹವರಿಗೆ ಸಮಯ ಎಷ್ಟಿದ್ರು ಕಡಿಮೆನೆ ಅನ್ನುವಂತಹದ್ದು. ತಿಪ್ಪಮ್ಮ ಅವರೇ, ಮಕ್ಕಳಿಗೋಸ್ಕರ ಪದ್ಯಗಳನ್ನ ರಚನೆ ಮಾಡಿದಿರಿ, ಮಕ್ಕಳ ಏಳಿಗೆಗಾಗಿ ಅನೇಕ ಒಂದು ಶ್ರಮವನ್ನ ಪಟ್ಟಿದಿರಿ ಅಂತ ಕೇಳ್ಪಟ್ವಿ. ಯಾವ ರೀತಿಯಾದಂತಹ ಪದ್ಯಗಳನ್ನ ನೀವು ರಚನೆ ಮಾಡಿದಿರಿ ಒಂದು ಹೇಳ್ಬೋದಾ?
1: ಓ, ಖಂಡಿತ ಹೇಳ್ತೇನೆ. ಹಂಪೆಯಲ್ಲಿ ನಮಗೆ ಶಿಶು ಸಾಹಿತ್ಯದ ಕಮ್ಮಟ ಕಾರ್ಯಾಗಾರಕ್ಕೆ ಕರೆಸಿದ್ರು. ಅಲ್ಲಿ ಕಮಲಾಪುರದ ಮಕ್ಕಳಿಗೆ ನಾನು ಬರೆದಿರ್ತಕ್ಕಂಥ ಚಂದಿರ ಅಂತಕ್ಕಂಥ ಒಂದು ಕವನ ಇಷ್ಟ ಆಗಿತ್ತು. ಅದನ್ನು ಸ್ವಲ್ಪ ಹೇಳ್ತೇನೆ ನೋಡಿ.
0: ಹೇಳಿ ಹೇಳಿ.

ತಕ ಕಾಣೆ ಅಗಲದು ಬರಲು ನೀ ಹೋಡುವೆ, ಅಗಲದು ಬರಲು ನೀ ಹೋಡುವೆ. ಗಗನದ ಬಯಲಲ್ಲಿ ಚೆಂಡದು ನೀನು ಚಂದಿರನೇ, ಬಿರುಸಲಿ ಒಡೆಯುವೆ ನಿನ್ನನು, ಬಿರುಸಲಿ ಒಡೆಯುವೆ ನಿನ್ನನು. ಹಿಡಿದರೆ ಸಿಗೆಯು ನಿನ್ನನು ಬಿಡೆನು, ತೊಟ್ಟಿಲಲ್ಲಿ ತೇಲುವ ನಿನ್ನನು ಕಂಡು ನಿರ

ಲಾ ಲ ಲ ಲ ಲ ಲ ಲ. ಇನ್ನೊಂದು ಬಾಳೆಯ ಗೊನೆ ಅಂತೇಳ್ಬಿಟ್ಟು, ಇದು ಮಕ್ಕಳಿಗೆ ತುಂಬ ಇಷ್ಟ. ಡ್ಯಾನ್ಸ್ ಮಾಡಲಿಕ್ಕೆ ಎಲ್ಲ ನೃತ್ಯವನ್ನು ಸಹ ನಾನು ಮಕ್ಕಳಿಗೆ ತುಂಬ ಚೆನ್ನಾಗೆ ಕಲಿಸ್ತಾ ಇದ್ದೆ ಶಿಕ್ಷಣ ಸಂಯೋಜಕಿಯಾದಾಗ. ಕೆಲವೇ ಸಾಲುಗಳನ್ನು ಹೇಳ್ತೇನೆ. ಬಾಳೆಯ ಬನದಾಗೆ ಗೊನೆಯಾದು ತಲೆ ಬಾಗಿ, ಗೊನೆಯಾದು ತಲೆ ಬಾಗಿ, ನಿಂತವಿ ನೋಡಿ ನನ್ನಕ್ಕ, ನಿಂತವಿ ನೋಡಿ ನನ್ನಕ್ಕ. ಎಲೆಗಳು ಅಗಲವು ಊಟಕ್ಕೆ ಬರುವವು, ಹಾಕುವೆ ನೋಡಿ ನನ್ನಕ್ಕ, ಹಾಕುವೆ ನೋಡಿ ನನ್ನಕ್ಕ. ಪುಟ್ಟನೆ ಬಾಳೆ

0: ನನ್ನಕ್ಕ, ಹೋಗೋಣ ಬಾರಿ ನನ್ನಕ್ಕ. ತಯ್ಯ ತಯ್ಯ ತಯ್ಯ ತಯ್ಯ ತಯ್ಯ ತಯ್ಯ ತಯ್ಯ ತಯ್ಯ ತಯ್ಯ, ಹೋಗೋಣ ಬಾರಿ ತಂಗಿ, ಹೋಗೋಣ ಬಾರಿ ತಂಗಿ.
1: ತುಂಬ ಸುಂದರವಾದಂತಹ ಹಾಡನ್ನು ಹೇಳಿ ನೀವು ಮಕ್ಕಳಿಗೋಸ್ಕರ. ಅಂದರೆ ನೀವು ಸಂಗೀತವನ್ನು ಕೂಡ ಅಂದರೆ ಸಾಹಿತ್ಯದ ಜೊತೆ ಸಂಗೀತನೂ ಕೂಡ ನೀವು ಮೈಗೂಡಿಸ್ಕೊಂಬಿಟ್ಟಿದ್ದೀರಿ ಅಂತ ಅನಿಸುತ್ತೆ, ಖುಷಿ ಆಗುತ್ತೆ. ಇಷ್ಟೇ ಒತ್ತಡಗಳ ನಡುವೆಯೂ ಕೂಡ ನಿಮ್ಮನ್ನು ನೀವು ಈ ಎಲ್ಲ ಕ್ಷೇತ್ರಗಳಲ್ಲಿ ತೊಡಗಿಸ್ಕೊಂಡಿದ್ದೀರಿ, ತುಂಬ ಸಂತೋಷ ಆಗುತ್ತೆ. ಈ ನಿವೃತ್ತಿ ಜೀವನದಲ್ಲಿ ನಿಮ್ಮ ಮಕ್ಕಳೊಂದಿಗೆ, ನಿಮ್ಮ ಮನೆಯ ಸದಸ್ಯರೊಂದಿಗೆ ಯಾವ ರೀತಿಯಾಗಿ ನಿಮ್ಮ ಒಂದು ಒಡನಾಟ ಇದೆ ಈಗ?
0: ಮಗ, ನನ್ನ ಮಗಳೇ, ಇವರಿಬ್ಬರು ಸಹ ನನಗೆ ಸಾಹಿತ್ಯಿಕವಾಗಿ ಹೆಚ್ಚಿನ ಒಂದು ಲೋಪದೋಷಗಳಿದ್ದರೆ, ಅಮ್ಮ ನೀನು ಈ ರೀತಿ ಬದಲಾವಣೆ ಮಾಡ್ಕೋ, ಹೀಗೆ ಮಾಡ್ಕೋ ಅಂತ ಹೇಳಿಬಿಟ್ಟು ನನಗೆ ಹಲವಾರು ಸಾರಿ ನನಗೆ ಸೂಕ್ತ ಸಲಹೆಗಳನ್ನು ಕೊಟ್ಟು ನನ್ನ ಸಾಹಿತ್ಯವನ್ನು ಇಂಪ್ರೂವ್ ಆಗಲಿಕ್ಕೆ ಅವರು ತುಂಬ ಸಹಾಯವನ್ನು ಮಾಡಿದ್ದಾರೆ. ಅಷ್ಟೇ, ನನಗೆ ಯಾವುದೇ ಕಷ್ಟ ಇರಲಿ ಇನ್ನೊಂದಿರಲಿ, ನನ್ನ ಮಗಳು ಹೇಳ್ತಾ ಇರ್ತಾಳೆ, ಅಮ್ಮ ನೀನು ಹೆಚ್ಚಿನ ಒತ್ತಡವನ್ನು ತಗೊಳ್ಬೇಡ, ಆರಾಮಾಗಿರು, ತುಂಬ ಚೆನ್ನಾಗಿ ಜೀವನವನ್ನು ಖುಷಿಯಿಂದ ಕಳಿ ಅಂತ ಹೇಳಿಬಿಟ್ಟು ನನಗೆ ಇದು ಮಾಡ್ತಾ ಇರ್ತಾಳೆ ಮೇಡಮ್.
1: ಕೊನೆಯದಾಗಿ ನಮ್ಮ ಕೇಳುಗರಿಗೆ ನೀವು ಏನನ್ನ ಹೇಳ್ತೀರಿ ಈಗಿನ ಒಂದು ಯುವಜನತೆಗೆ, ಯುವಕರಿಗೆ ಯಾವ ರೀತಿಯಾದಂತಹ ಒಂದು ನಿಮ್ಮ ಕಿವಿಮಾತು ಹೇಗಿರಬೇಕು ಅಂತ?
0: ಯಾರೇ ಆಗಿರಲಿ, ಜೀವನದಲ್ಲಿ ಶಿಸ್ತುಬದ್ಧ ಜೀವನ ಎಲ್ಲಿ ಇರುತ್ತೆ ಅಲ್ಲಿ ಖಂಡಿತ ಸಕ್ಸಸ್. ಈಗ ಹೇಳ್ತಾರಲ್ಲ ಸ್ವಾಮಿ ವಿವೇಕಾನಂದರ ಒಂದು ವಾಣಿ ನನಗೆ ನೆನಪಾಗುತ್ತೆ, ಹೇರಿ ಹೆದ್ದೇಳಿರಿ, ಗುರಿ ಮುಟ್ಟುವವರೆಗೆ ನಿಲ್ಲದಿರಿ ಅಂತ ಹೇಳಿಬಿಟ್ಟು. ಖಂಡಿತ ನಾವು ಸಹ ಅಷ್ಟೇ, ಶಿಸ್ತುಬದ್ಧಿನಿಂದ ಸಮಯಕ್ಕೆ ಸರಿಯಾಗಿ ಇದನ್ನು ಮಾಡಿಕೊಂಡ್ರೆ ಖಂಡಿತ ನಮಗೆ ಒತ್ತಡಗಳಿರೋದಿಲ್ಲ, ನಮ್ಮ ಮನಸ್ಸು ಗಾಸಿಗೊಳ್ಳೋದಿಲ್ಲ. ಅಂಥ ಒಂದು ಸಂದರ್ಭದಲ್ಲಿ ಅನೇಕ ಸಾಹಿತ್ಯಗಳನ್ನು ಓದ್ಬೋದು, ಗುರು ಹಿರಿಯರ ಒಂದು ಮಾಡನ್ನು ಪಾಲಿಸೋದು, ಇವೆಲ್ಲವನ್ನು ಮಾಡಿದಾಗ ಏನಾಗ್ತೀವಪ್ಪ ಅಂದರೆ ನಾವು ಸಾಧಕರಾಗ್ತೀವಿ ವಿನಃ ಸೋಮಾರಿಗಳು ಆಗೋದಿಲ್ಲ. ಆ ನಿಟ್ಟಿನಲ್ಲಿ ಹೋದರೆ ಖಂಡಿತ

0: ಇದುವರೆಗೂ ಮಹಿಳೆಯರಿಗಾಗಿ ಕಾರ್ಯಕ್ರಮದಲ್ಲಿ ಬಹುಮುಖ ಪ್ರತಿಭೆ ನಿವೃತ್ತ ಶಿಕ್ಷಕರಾದ ಚಿತ್ರದುರ್ಗದ ಕೆಎಸ್ ತಿಪ್ಪಮ್ಮ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಸಂದರ್ಶಕರು ಗೀತಾ ಟಿ. ಸಂಕಲನ ಹಿರೇಕಂದವಾಡಿ ದೀಪಾ ಎಂ. ನಿರ್ವಹಣೆ ಹನುಮಂತರಾಯಪ್ಪ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ.
1: ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಈಗ ಸಮಯ 12:30 ಆಗುತ್ತಿದೆ.

0: ಎಲ್ಲಾ ಜೀವಿಗಳ ಜೀವವೇ ಜಲ.
1: ಬರಿದಾದಷ್ಟು ಕುಗ್ಗುತ್ತೆ ನಮ್ಮ ಬಲ.
2: ನೀರಿನ ಬಳಕೆ ಹಿತವಾಗಿರಲಿ,
3: ಕೊರತೆಯಾಗದಂತೆ ಗಮನವಿರಲಿ.
4: ಹನಿ ಹನಿಗೂಡ್ದ್ರೆ ಹಳ್ಳ,
2: ಮನೆ ಮನೆಗಳಲ್ಲಿ ಇರಲಿ ಜಲ ಜಾಗೃತಿ,
1: ಸರ್ವರಲ್ಲೂ ಇರಲಿ ನೀರಿನ ಬಳಕೆಯ ನೀತಿ.
0: ಪ್ರತಿ ಬಳಕೆಯಲ್ಲೂ ಇರಲಿ ಎಚ್ಚರ,
3: ದುರ್ಬಳಕೆಗೆ ವಿಧಿಸಿಕೊಳ್ಳಿ ಕಟ್ಟೆಚ್ಚರ.
2: ನೀರು ಬರಿದಾದಷ್ಟು ಆತಂಕ,
1: ಕಲುಷಿತವಾದಷ್ಟು ಕಳಂಕ.
5: ಎಲ್ಐಸಿಯ ನವ್ ಜೀವನ್ ಶ್ರೀ ಏಕ ಪ್ರೀಮಿಯಂ ಯೋಜನೆ 1,000 ವಿಮಾ ಮೊತ್ತಕ್ಕೆ 85 ರೂಪಾಯಿಗಳ ಖಾತ್ರಿಯ ಸೇರ್ಪಡೆಗಳನ್ನು ಮತ್ತು ಅಸ್ತಿತ್ವದಲ್ಲಿರುವ ಪಾಲಿಸಿದಾರರಿಗೆ ಆಕರ್ಷಕ ರಿಯಾಯಿತಿಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. www.licindia.in ಗೆ ಭೇಟಿ ನೀಡಿ.
6: ಕೇಳುಗರೆ, ಇಂದು 12:35 ಆರೋಗ್ಯ ಸಂಚಿಕೆಯಲ್ಲಿ ವಿಶ್ವ ಮಾನಸಿಕ ಆರೋಗ್ಯ ದಿನದ ಸಂದರ್ಭದಲ್ಲಿ ಜನರಲ್ಲಿ ಹೆಚ್ಚುತ್ತಿರುವ ಅಸಹನೆ ಮತ್ತು ಕ್ರೌರ್ಯ ಪ್ರವೃತ್ತಿಗೆ ಕಾರಣ ಮತ್ತು ಪರಿಹಾರ ಕುರಿತು ಮನೋರೋಗ ತಜ್ಞರಾದ ಡಾಕ್ಟರ್ ಯು ಶ್ರೀನಿವಾಸ್ ಅವರ ಜೊತೆ ಸಂದರ್ಶನ ಪ್ರಸಾರವಾಗುತ್ತದೆ. ಸಂದರ್ಶಕರು ಶ್ಯಾಮಪ್ರಸಾದ್. 1:00 ಪ್ರಗತಿಪಥ ಕಾರ್ಯಕ್ರಮದಲ್ಲಿ ಕೇಳುತ್ತೀರಿ. PM ಕಿಸಾನ್ ಮಾನ್ಧನ್ ಯೋಜನೆ ಕುರಿತು ಮಾಹಿತಿ ಇದೆ, ಮಾಹಿತಿ ಕೊಡ್ತಾರೆ ಡಾಕ್ಟರ್ ಕೆ ಮಾಲತಿ. ಒಂದು ಗಂಟೆ 20 ನಿಮಿಷಕ್ಕೆ ಚಿತ್ರಗೀತೆಗಳನ್ನು ಆಲಿಸಬಹುದು. 1:40 ಜನಸೇವಾ ಸೇ ದೇಶ ಸೇವಾ ಕಾರ್ಯಕ್ರಮದಲ್ಲಿ ಸ್ವಚ್ಛ ಭಾರತ ಮಿಷನ್ ಬಗ್ಗೆ ಮಾಹಿತಿ ಇದೆ. 2:40 ಮಕ್ಕಳ ಕಾರ್ಯಕ್ರಮ ಪ್ರಸಾರವಾಗುತ್ತದೆ. 3:00-5:00 FM 101.3 MHz ಕಾರ್ಯಕ್ರಮಗಳು ಪ್ರಸಾರವಾಗಲಿವೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ರಾಗಿ ಬಡವರ ಬಂಗಾರ, ಶ್ರಮಿಸಿದವರ ಆಹಾರ. ರಾಗಿ ಬೆಳೆಯಿರಿ, ಆರ್ಥಿಕವಾಗಿ ಸಬಲರಾಗಿ. ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ನವಣೆ ಉಣಿಸು, ಬವಣೆ ಬಿಡಿಸು. ನವಣೆ ನೀಗಿಸಿತು ಹಸಿವಿನ ಬವಣೆ. ನವಣೆಯನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ಊದಲು ತಿಂದವರಿಗೆ ಉಬ್ಬಸ ಇಲ್ಲ, ಹಾರಕ ತಿಂದವರಿಗೆ ರೋಗ ಇಲ್ಲ, ಕೊರಲೆ ತಿಂದವರಿಗೆ ಆರೋಗ್ಯದ ಕೊರತೆ ಇಲ್ಲ. ಹಾರಕವನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ನೋಡಲು ಥೇಟ್ ಹುಲ್ಲಿನಂತೆ ಕಾಣುವ ಕೊರಲೆ ಬರಗಾಲದಲ್ಲೂ ರೈತರ ಕೈ ಹಿಡಿಯುವ ಬೆಳೆ. ಕೊರಲೆಯನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ.
1: ಇನ್ನು ಇಂದು ಸಂಜೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಬೆಳೆ ಸಂಜೆ 5 ಗಂಟೆಗೆ ವಿಶ್ವ ಮಾನಸಿಕ ಆರೋಗ್ಯ ದಿನದ ಅಂಗವಾಗಿ ಪ್ರಾಯೋಜಿತ ಕಾರ್ಯಕ್ರಮ ನೈಜ ಧ್ವನಿಗಳಿಂದ ನೈಜ ಬದಲಾವಣೆ. ಈ ಕುರಿತು ರಾಯಚೂರಿನ ಜಿಲ್ಲಾ ಮಾನಸಿಕ ಆರೋಗ್ಯ ವಿಭಾಗದ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಮನೋಹರ್ ವೈ ಪತ್ತಾರ್ ಅವರೊಡನೆ ಸಂದರ್ಶನ ಕೇಳುತ್ತೀರಿ. ಸಂದರ್ಶಕರು ವೆಂಕಟೇಶ್ ಬೇವಿನ ಬೆಂಚಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ಮಾನಸಿಕ ವಿಭಾಗ, ರಾಯಚೂರು. 5:30 ಯುವವಾಣಿಯಲ್ಲಿ ಕರೆಂಟ್ ಅಫೈರ್ಸ್ ಕೇಳುತ್ತೀರಿ. 6:15 ಗೋಧುಳಿ ಮಕ್ಕಳಿಗಾಗಿ ಕಾರ್ಯಕ್ರಮದಲ್ಲಿ ದೇವದುರ್ಗದ ಬಸವೇಶ್ವರ ಪ್ರೌಢಶಾಲೆ ವಿದ್ಯಾರ್ಥಿಗಳು

0: ಇಂದ ಕಾರ್ಯಕ್ರಮ ವೈವಿಧ್ಯ ಪ್ರಸ್ತುತಿ ರಮಕುಲಕರ್ಣಿ. 6:51 ಪ್ರಾಯೋಜಿತ ಕಿಸಾನ್ ವಾಣಿ ಹೈನುಗಾರಿಕೆಯಲ್ಲಿ ಹೈನು ತಳಿಗಳ ಮಹತ್ವ ಈ ಕುರಿತು ಪಶು ವೈದ್ಯಕೀಯ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ನಾದಮಣಿ ಎನ್ ಅವರ ಜೊತೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಹೆಚ್ ಗೌಡ. 7:10 ನಮ್ಮ ನಿಲಯದಿಂದ ಜಾನಪದ ಸಂಗೀತ ಹಬಲಕಟ್ಟಿಯ ದವಲ್ಸಾ ಬಾತಾರ್ ಮತ್ತು ಸಂಗಡಿರದ ಗೀಗಿ ಪದಗಳನ್ನು ಕೇಳುತ್ತೀರಿ. 7:40 ಬೆಂಗಳೂರು ಕೇಂದ್ರದಿಂದ ಸಮಾಚಾರ ದರ್ಶನ. 8:00 ಮೈಸೂರು ದಸರಾ ಹಬ್ಬದ ಪೂರ್ವ ಸಿದ್ಧತೆಗಳ ಕುರಿತ ಕಾರ್ಯಕ್ರಮ ಕೇಳುತ್ತೀರಿ. 8:30 ನಮ್ಮ ನಿಲಯದಿಂದ ಜನಪದ ಸಂಗೀತ ರಾಜುಳ್ಳಿಯ ನಾಗೇಂದ್ರಪ್ಪ ಹಾಗೂ ಸಂಗಡಿರಿಂದ ಡೊಳ್ಳಿನ ಪದಗಳು. 9:15 ಭಾವಗೀತೆಗಳನ್ನು ಕೇಳಬಹುದು. 9:30 ಬೆಂಗಳೂರು ಕೇಂದ್ರದಿಂದ ಯುವವಾಣಿ ಹರ್ಷಿತಾ ಅವರಿಂದ ಬದಲಾಗುತ್ತಿರುವ ಜಗತ್ತು ಮತ್ತು ಕೌಶಲ್ಯ ಕುರಿತು ಭಾಷಣ ಪ್ರಸಾರವಾಗಲಿದೆ. ನಂತರ ಶರಣ್ ಎಂ ಅವರಿಂದ ಕವನ ವಾಚನ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ನಮ್ಮ ನಿಲಯದಿಂದ 10:30 ಚಿತ್ರಗೀತೆಗಳು. ಇವು ಇಂದು ಸಂಜೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಈಗ ಸಮಯ 12:35. ನಮ್ಮ ಪ್ರಸಾರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದೊಟ್ಟಿಗೆ ಮುಂದುವರಿಯುತ್ತದೆ.
1: ರೈತರತ್ನ ಹೀರೋಸ್ ಆಫ್ ದ ನೇಷನ್. ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಕೇಳಿ ಆರೋಗ್ಯ ಸಂಚಿಕೆ. ವಿಶ್ವ ಮಾನಸಿಕ ಆರೋಗ್ಯ ದಿನದ ಸಂದರ್ಭದಲ್ಲಿ ಜನರಲ್ಲಿ ಹೆಚ್ಚುತ್ತಿರುವ ಅಸಹನೆ ಮತ್ತು ಕ್ರೌರ್ಯ ಪ್ರವೃತ್ತಿ, ಕಾರಣ ಹಾಗೂ ಪರಿಹಾರ ಕುರಿತು ಮನೋರೋಗ ತಜ್ಞರಾದ ಡಾಕ್ಟರ್ ಯು ಶ್ರೀನಿವಾಸ ಅವರೊಡನೆ ಸಂದರ್ಶನ.
3: ಡಾಕ್ಟರ್ ಶ್ರೀನಿವಾಸ ಭಟ್ ಅವರೇ ನಮಸ್ಕಾರ.
4: ನಮಸ್ಕಾರ.
3: ಇತ್ತೀಚಿನ ವರ್ಷಗಳಲ್ಲಿ ನೋಡಿದ್ರೆ ಜನರಲ್ಲಿ ಒಂದು ರೀತಿಯ ಅಸಹನೆ ಮತ್ತು ಕ್ರೌರ್ಯ ಪ್ರವೃತ್ತಿ ಹೆಚ್ಚಾಗ್ತಾ ಇದೆ ಎನ್ನುವಂತಹದ್ದು ನಮ್ಮ ಸುತ್ತಮುತ್ತಲ ಒಂದು ಪರಿಸರದಲ್ಲಿ ಅಥವಾ ಮಾಧ್ಯಮಗಳಲ್ಲಿಯೂ ಕೂಡ ನಾವು ನೋಡ್ತಾ ಇದ್ದೀವಿ.
4: ಹೌದು.
3: ಒಂದು ವೈಜ್ಞಾನಿಕ ದೃಷ್ಟಿಕೋನದಿಂದ ನೋಡಿದ್ರೆ ಅಥವಾ ಮನೋರೋಗ ತಜ್ಞರಾಗಿ ನಿಮ್ಮ ಒಂದು ಅನಿಸಿಕೆ ಏನು ಇದರ ಬಗ್ಗೆ?
4: ಸಾಮಾನ್ಯತಃ ನೋಡುದಿದ್ರೆ ಇತ್ತೀಚೆಗೆ ನೀವು ಹೇಳಿರುವಂತೆ ಕ್ರೌರ್ಯ ಅಥವಾ ಅಸಹನೆಯ ಒಂದು ಅಂಶಗಳು ಸಮಾಜದಲ್ಲಿ ಹೆಚ್ಚು ಹೆಚ್ಚು ಕಾಣಬರ್ತಾ ಇದೆ. ವೈಜ್ಞಾನಿಕವಾಗಿ ನೋಡಿರುವಂತಹ ಹಲವು ಯೋಜನೆಗಳು ಅಥವಾ ಮಾಡಿರುವಂತಹ ಸರ್ವೆಗಳ ಪ್ರಕಾರ ಮಾನವ ನಿರ್ಮಿತ ಕ್ರೌರ್ಯಗಳು ಹೆಚ್ಚಾಗ್ತಾ ಇದೆ. ಬೇರೆ ಬೇರೆ ರೀತಿಯಲ್ಲಿ ನಾವು ಕಾಣಬರ್ತಾ ಇದ್ದೀವಿ. ಹೆಚ್ಚು ಹೆಚ್ಚು ರಿಪೋರ್ಟಿಂಗು ಆಗ್ತಾ ಇದೆ. ಹಿಂದೆ ಇರಲಿಲ್ಲ ಅಂತ ಹೇಳಿ ಅಲ್ಲ, ಹಿಂದೆ ಇತ್ತು, ಆದರೆ ಈಗ ಅದು ಹೆಚ್ಚು ಪ್ರಕಟಪಡ್ತಾ ಇದೆ ಅಥವಾ ಜನಗಳು ಈಗ ಹೆಚ್ಚು ಅದನ್ನು ವ್ಯಕ್ತಪಡಿಸ್ತಾ ಇದ್ದಾರೆ.
3: ಈಗ ಈ ಅಸಹನೆ ಅಂದರೆ ಏನು, ಇದಕ್ಕೆ ಒಂದು ಮಾನದಂಡ ಏನು?
4: ಅಸಹನೆ ಅಥವಾ ನಾವು ವಯಲೆನ್ಸ್ ಅಂತೇಳಿ ಹೇಳಿದರೆ WHO ಪ್ರಕಾರ ಇದು ಆಕ್ಚುವಲ್ ಅಥವಾ ಸಹಜವಾಗಿ ಅವನು ಮಾಡ್ತಾನೆ ಅನ್ನುವಂಥ ಒಂದು ಭಯ, ಅಥವಾ ಮಾಡ್ತಾನೆ ಹೌದು ಇದರ ಭಯ. ಒಂದು ಅವನ ಕಲ್ಪನೆ ಇರಬಹುದು ಅಥವಾ ಒಂದು ನಿಜವಾಗಿಯೂ ಇರಬಹುದು. ಇದರಿಂದ ಆಗುವಂತಹ ಒಂದು ಮನಸ್ಥಿತಿ, ಅದು ಮನುಷ್ಯನಿಗೆ ಯಾವ ರೀತಿಯಲ್ಲಿ ತೊಂದರೆ ಕೊಡುತ್ತದೆ, ಇದರಿಂದ ಏನು ನಡೀತದೆ, ಅದಕ್ಕೆ ನಾವು ವಯಲೆನ್ಸ್ ಅಂತೇಳಿ ಹೇಳ್ತೀವಿ.
3: ಅದು ಕೇವಲ ಮಾನಸಿಕವಾಗಿ ಇದ್ರೆ ಹೆಚ್ಚು ಅಪಾಯ ಇಲ್ಲ, ಆದ್ರೆ ಅದು ಪ್ರಾಕ್ಟಿಕಲ್ ಆಗಿ ಮಾಡಿದಾಗ ಹೆಚ್ಚು ಕ್ರೌರ್ಯವಾಗಿ ವ್ಯಕ್ತವಾಗ್ತದೆ ಅಂತ.
4: ಮಾನಸಿಕವಾಗಿ ಇದ್ರೆ ಆ ಮನುಷ್ಯನಿಗೆ ಅದು ಅಪಾಯಕಾರಿ, ಯಾಕಂದ್ರೆ ಅವನ ಮಾನಸಿಕ ಸ್ವಸ್ಥತೆ ಹೋಗ್ತದೆ. ಆದ್ರೆ ಅದು ವ್ಯಕ್ತಪಡಿಸಿದಾಗ ಇದು ಯಾರ ಮೇಲೆ ಕ್ರೌರ್ಯವನ್ನು ಸೂಚಿಸ್ತಾನೋ ಅವನು ಅನುಭವಿಸ್ತಾನೆ, ಅವನ ಕೌಟುಂಬಿಕರು ಮತ್ತು ಸಮಾಜ ಮೂರು ಇದರಿಂದಾಗಿ ಕಷ್ಟಪಡ್ತದೆ.
3: ಈಗ ಈ ಅಸಹನೆ ಮತ್ತು ಕ್ರೌರ್ಯವನ್ನ ಯಾವ ರೀತಿ ನಾವು ವಿಂಗಡಿಸಬಹುದು, ಯಾವ ಆಧಾರದ ಮೇಲೆ ವಿಂಗಡಿಸುವಂತಹದ್ದು?
4: ಇದನ್ನ ನಾವು ಬೇರೆ ಬೇರೆ ರೀತಿಯಲ್ಲಿ ವಿಂಗಡಿಸ್ತಾ ಹೋಗ್ತೀವಿ. ಟೈಪ್ಸ್ ಆಫ್ ವೈಲೆನ್ಸ್ ಅಂತ ಹೇಳಿ ಹೇಳಿದ್ರೆ, ಒಂದು ಸೆಲ್ಫ್ ಡೈರೆಕ್ಟೆಡ್ ವೈಲೆನ್ಸ್, ಅಂದ್ರೆ ತನಗೆ ತಾನೇ ಮಾಡಿಕೊಳ್ಳುವಂತಹ ಒಂದು ಅಸಹನೆ ಅಥವಾ ಕ್ರೌರ್ಯ. ಇನ್ನೊಂದು ಇಂಟರ್ ಪರ್ಸನಲ್, ಎರಡು ವ್ಯಕ್ತಿಗಳ ಮಧ್ಯದಲ್ಲಿ ಅಥವಾ ವ್ಯಕ್ತಿಗಳ ನಡುವೆ ನಡೆಯುವಂತಹ ಕ್ರೌರ್ಯ. ಮೂರನೇದ್ದು ಕಲೆಕ್ಟಿವ್ ವೈಲೆನ್ಸ್, ಅಂದ್ರೆ ಒಂದು ಸಮಾಜದಲ್ಲಿ ತುಂಬಾ ಜನಗಳು ಸೇರಿ ಅದರಿಂದ ನಡೀತಾ ಇರುವಂತಹ ಒಂದು ಕ್ರೌರ್ಯ. ಇದು ಮೂರು ರೀತಿಯಲ್ಲಿ ನಾವು ಅದನ್ನ ವಿಂಗಡಿಸಿ ನಾವು ಹೇಳಬಹುದು. ಈ ಸೆಲ್ಫ್ ಡೈರೆಕ್ಟೆಡ್ ವ್ಯಾಲೆನ್ಸ್ ಅಂತ ಹೇಳಿದ್ರೆ ತನ್ನ ಮೇಲೆ ಮಾಡಿಕೊಳ್ಳಿರುವಂಥದ್ದು ಯೂಶ್ವಲಿ ನಾವು ನೋಡ್ತಾ ಇರುವಂಥದ್ದು ಸೊಸೈಡ್ ಅಥವಾ ಪ್ಯಾರಾ ಸೊಸೈಡ್, ಅಂದ್ರೆ ಸೊಸೈಡ್ ಮಾಡಿಕೊಳ್ಳಿಕ್ಕೆ ಹೋಗ್ತಾ ಇರುವಂಥದ್ದು. ಅದರಲ್ಲಿ ಹೆಚ್ಚು ಭಯಾನಕವಾಗಿ ಆಗುವಂಥದ್ದು ಸೆಲ್ಫ್ ಮ್ಯುಟಿಲೇಷನ್, ತನ್ನನ್ನೇ ತಾನೇ ಕಡಿದುಕೊಳ್ಳುವಂಥದ್ದು ಅಥವಾ ತನ್ನನ್ನು ತಾನೇ ಬೆಂಕಿ ಹಾಕಿಕೊಳ್ಳುವಂಥದ್ದು, ಇವುಗಳೆಲ್ಲ ತುಂಬಾ ಕ್ರೌರ್ಯ ತನ್ನ ಮೇಲೆ ತೋರಿಸ್ತಾ ಇರುವಂತಹ ಕ್ರೌರ್ಯಗಳು. ಕಲೆಕ್ಟಿವ್ ವ್ಯಾಲೆನ್ಸ್ ಅಂತ ಹೇಳಿದ್ರೆ ಈ ಸಾಮಾಜಿಕ ನಿಯಮಗಳಿಂದಾಗಿ ಸೋತು ಹೋಗಿಯೋ ಅಥವಾ ಅದರಿಂದಾಗಿ ಪ್ರತಿಭಟನಾತ್ಮಕವಾಗಿ ನಡೀತಾ ಇರುವಂತಹ ಒಂದು ಸಾಮಾಜಿಕ ಸಂದರ್ಭದಲ್ಲಿ ಬರುವಂತ ಒಂದು ವಯಲೆನ್ಸ್. ಇದು ಪೊಲಿಟಿಕಲ್ ವಯಲೆನ್ಸ್ ಇರಬಹುದು ಅಥವಾ ಇಕನಾಮಿಕಲ್ ವಯಲೆನ್ಸ್ ಇರಬಹುದು, ಅಂದ್ರೆ ರಾಜಕೀಯವಾಗಿ ಅಥವಾ ವಿತ್ತೀಯವಾಗಿ ನಮಗೆ ಸಮಸ್ಯೆಗಳು ತುಂಬಾ ಬಂದಾಗ, ಇವುಗಳೆಲ್ಲ ಕಲೆಕ್ಟಿವ್ ವಯಲೆನ್ಸ್. ಇದು ಒಂದು ಸಿಸ್ಟಮ್ ಮೇಲೆ ವಾರ್ಫೇರ್,

0: ಅಂದರೆ ಒಂದು ಯುದ್ಧ, ಇದು ಒಂದು ವೈಲೆನ್ಸ್. ಇದು ಜಿಯೋಗ್ರಫಿಕಲ್ ಏರಿಯಾಸ್ಗಳ ಮೇಲೆ ಇರ್ಬೋದು, ಎರಡು ದೇಶಗಳ ಮೇಲಿರ್ಬೋದು, ರಾಜ್ಯಗಳ ನಡುವೆ ನಡೀತಾ ಇರುವಂತಹದ್ದು. ಯೂಶ್ವಲಿ ಇದು ಪೊಲಿಟಿಕಲ್ ವೈಲೆನ್ಸ್ ಅಲ್ಲಿ ಬರ್ತದೆ. ಆದರೆ ತುಂಬಾ ನಾವು ನೋಡ್ತಾ ಇರುವಂತದ್ದು ಇಂಟರ್ ಪರ್ಸನಲ್, ಮನುಷ್ಯರ ಮನುಷ್ಯರ ಮಧ್ಯದಲ್ಲಿ ನಡೀತಾ ಇರುವಂತಹ ಒಂದು ಕ್ರೌರ್ಯ. ಇದು ಹೆಚ್ಚೆಚ್ಚು ರಿಪೋರ್ಟಿಂಗ್ ಆಗ್ತಾ ಇದೆ, ಇದು ಹೆಚ್ಚೆಚ್ಚು ಮುಂದಕ್ಕೆ ಬರ್ತಾ ಇದೆ. ಅದು ನಡೀತಾ ಇರುವುದು ಹೆಚ್ಚಾಗ್ತಾ ಇದೆಯೋ ಅಥವಾ ನಮಗೆ ರಿಪೋರ್ಟ್ ಆಗ್ತಾ ಇರೋದು ಹೆಚ್ಚಾಗ್ತಾ ಇದೆಯೋ ಗೊತ್ತಿಲ್ಲ. ಅಂತೂ ಈಗ ಹೆಚ್ಚೆಚ್ಚು ಕಾಣ ಬರ್ತಾ ಇರುವಂತದ್ದು ಇಂಟರ್ ಪರ್ಸನಲ್ ವೈಲೆನ್ಸ್. ಇದರಲ್ಲಿ ಮೇನ್ ಆಗಿ ಬರುವಂತದ್ದು ಇಂಟಿಮೇಟ್ ಪಾರ್ಟ್ನರ್ ವೈಲೆನ್ಸ್. ಇಂಟಿಮೇಟ್ ಪಾರ್ಟ್ನರ್ ಅಂತ ಹೇಳಿದ್ರೆ ತನ್ನದೇ ಗಂಡ ಇರ್ಬೋದು ಅಥವಾ ಹೆಂಡತಿ ಇರ್ಬೋದು ಅಥವಾ ತನ್ನ ಹತ್ತಿರದ ಸಂಬಂಧದಿಂದ ನಡೀತಾ ಇರುವಂತಹ ಒಂದು ಕ್ರೌರ್ಯ. ಎರಡನೇದ್ದು ಇದರಲ್ಲಿ ಬರುವಂತದ್ದು ಚೈಲ್ಡ್ ಅಬ್ಯೂಸ್, ಮಕ್ಕಳ ಮೇಲೆ ನಡೀತಾ ಇರುವಂತಹ ಕ್ರೌರ್ಯ. ಮೂರನೇದ್ದು ಬರೀತಾ ಇರುವಂತಹದ್ದು ಹಿರಿಯರ ಮೇಲೆ ನಡೀತಾ ಇರುವಂತಹ ಕ್ರೌರ್ಯ. ಇದು ಮೂರು ಇದರಲ್ಲಿ ಹೆಚ್ಚು ಕಾಣಬರುವಂತಹದ್ದು. ಇದರಲ್ಲಿ ರೇಪ್ ಇರ್ಬೋದು, ಸೆಕ್ಸುವಲ್ ಅಸಾಲ್ಟ್ ಇರ್ಬೋದು ಅಥವಾ ನೆಗ್ಲಿಜೆನ್ಸ್ ಇರ್ಬೋದು. ಒಂದು ಕಮಿಷನ್, ಇನ್ನೊಂದು ಒಮಿಷನ್ ಅಂತ ಹೇಳ್ತೀವಿ. ಏನು ಮಗುವಿಗೆ ಹೊಡಿತೀವೋ ಇದು ಮಾಡುವಂತಹ ಕ್ರೌರ್ಯ. ಇನ್ನೊಂದು ಮಗುವಿಗೆ ಊಟ ಕೊಡದೇ ಇರುವಂತಹದ್ದು, ಆ ಕಾಲಕಾಲಕ್ಕೆ ಕೊಡಬೇಕಾದ್ದನ್ನು ಕೊಡದೇ ಇದ್ರೂ ಅದು ಇನ್ನೊಂದು ರೀತಿಯ ಕ್ರೌರ್ಯ ಮಗು ಅನುಭವಿಸ್ತದೆ. ಹಾಗೆ ದೊಡ್ಡವರಿಗೂ ಅಷ್ಟೇ, ಹಿರಿಯ ನಾಗರಿಕರಿಗೆ ಅವರಿಗೆ ತನ್ನನ್ನು ತಾನು ಸಂಭಾಳಿಸಿಕೊಳ್ಳಿಕ್ಕೆ ಆಗದೇ ಇದ್ದಾಗ ಇದು ಎರಡೂ ನಡೀತದೆ. ಮಕ್ಕಳಿಗೆ ನಡೆದ ಹಾಗೆ ಅವರಿಗೂ ಕ್ರೌರ್ಯವನ್ನು ಸಮಾಜ ತೋರಿಸ್ತಾ ಇದೆ. ಮನುಷ್ಯರು, ಅವರ ಮಕ್ಕಳು, ಮನೆ ಮಂದಿ ಅಥವಾ ಹತ್ತಿರದ ಸಂಬಂಧಿಗಳು ಇದನ್ನು ತೋರಿಸ್ತಾ ಇದ್ದಾರೆ. ಇದು ಕ್ರೌರ್ಯಗಳಲ್ಲಿ ನಡೀತಾ ಇರುವಂತಹ ಒಂದು ವಿಂಗಡಣೆ.
1: ಇತ್ತೀಚಿನ ವರ್ಷಗಳಲ್ಲಿ ಯುವಕರಲ್ಲಿ ಹೆಚ್ಚಾಗಿ ಇಂಥ ಒಂದು ಅಸಹನೆ ಮತ್ತು ಕ್ರೌರ್ಯ ಪ್ರವೃತ್ತಿ ಬೆಳೀತಾ ಇದೆ ಅನ್ನುವಂತಹದ್ದು, ಇದಕ್ಕೆ ಕಾರಣ ಏನು?
0: ಯುವಕರಲ್ಲಿ ನಾವು ನೋಡ್ತಾ ಇರುವಂತದ್ದು ಅವರ ಮಧ್ಯದಲ್ಲಿ ನಡೀತಾ ಇರುವಂತಹ ಗ್ಯಾಂಗ್ ವಾರ್ಗಳು, ಗ್ಯಾಂಗ್ಸ್ಗಳು, ಅದರ ಮೇಲೆ ನಡೀತಾ ಇರುವಂತಹದ್ದು. ಇದು ಬುಲ್ಲಿಯಿಂಗ್ ಅಂದ್ರೆ ಒಂದು ಸಣ್ಣದಾಗಿ ಇನ್ನೊಬ್ಬನನ್ನ ತಮಾಷೆ ಮಾಡೋದು ಅಥವಾ ಹೀನಾಯವಾಗಿ ನೋಡ್ಕೊಳ್ಳುವಂತದ್ದು. ಅವನಿಗೆ ನಮ್ಮ ಸ್ಕೂಲ್ಗಳಲ್ಲಿ ನೋಡ್ತಾ ಇರುವಂತಹದ್ದು ಬುಲ್ಲಿಯಿಂಗ್ ಆಕ್ಟಿವಿಟಿಯಿಂದ ಶುರು ಮಾಡಿಬಿಟ್ಟು ಫಿಸಿಕಲ್ ಫೈಟಿಂಗ್ ಅಂದ್ರೆ ಎರಡು ತಂಡಗಳು ಸೇರಿಕೊಂಡು ಜಗಳಕ್ಕೆ ನಿಲ್ಲುವಂತಹದ್ದು, ದೈಹಿಕವಾಗಿ ಜಗಳಕ್ಕೆ ನಿಲ್ಲುವಂತಹದ್ದು, ಇದು ಒಂದು ಕಡೆಯಲ್ಲಿ ನಡೀತಾ ಇದ್ರೆ. ಇನ್ನೊಂದು ಎಲ್ಲಿಯವರೆಗೆ ಹೋಗ್ತದೆ ಅಂತ ಹೇಳಿದ್ರೆ ರೇಪ್ ಮಾಡುವಂತದ್ದು, ಮರ್ಡರ್ ಮಾಡುವಂತಹದ್ದು. ಇದು ನಾವು ಕಾಣ್ತಾ ಇರುವಂತದ್ದು ಯುವಕರಲ್ಲಿ ನಡೀತಾ ಇರುವಂತಹ ಒಂದು ವೈಲೆನ್ಸ್. ವರ್ಲ್ಡ್ ವೈಡ್ ಅಲ್ಲಿ ಸಾಧಾರಣ 250,000 ಅಂದ್ರೆ 2.5 lakhs ಹೋಮಿಸೈಡ್ಸ್ ಅಂದ್ರೆ ಕೊಲೆ ನಡೀತಾ ಇದೆ. ಇದು ನಡೀತಾ ಇರುವಂತದ್ದು 10-29 ಏಜ್ ಗ್ರೂಪ್ ಅಲ್ಲಿ, ಅಂದ್ರೆ ಯುವಕರಲ್ಲಿ ನಡೀತಾ ಇರುವಂತಹ ಕೊಲೆಗಳ ಪ್ರಮಾಣ ಇಷ್ಟಿದೆ. ಇದು ಸಾಧಾರಣ ಯೂತ್ ಅಲ್ಲಿ ನಡೀತಾ ಇರುವಂತಹ ಕೊಲೆಯೇ 41% ಆಫ್ ದಿ ಟೋಟಲ್ ಮರ್ಡರ್ಸ್. ಅಷ್ಟು ಹತ್ತಿರ ಹತ್ರ 50% ಬರ್ತಾ ಇದೆ ಯುವಕರಲ್ಲಿ ನಡೀತಾ ಇರುವಂತಹ ಒಂದು ಈ ಕೊಲೆಗಳು. ಆದ್ರಿಂದ ಇದನ್ನ ನಾವು ಸ್ಪೆಷಲ್ ಆಗಿ ಕನ್ಸಿಡರೇಷನ್ ಮಾಡಲೇಬೇಕಾಗ್ತದೆ. ಇದಕ್ಕೆ ಹಲವಾರು ಕಾರಣಗಳಿದೆ. ಒಂದು, ಅವನ ವ್ಯಕ್ತಿತ್ವ ವಿಕಸನ ಆಗ್ತಾ ಇರುವಂತಹದ್ದು ತನ್ನ ಡೆವಲಪ್ಮೆಂಟಲ್ ಏಜ್ ಗ್ರೂಪ್ ಅಲ್ಲಿ, ಅಂದ್ರೆ ಸಣ್ಣಗಿರುವಾಗ ಅವನು ಯಾವ ರೀತಿಯಲ್ಲಿ ಬೆಳೆದಿದ್ದಾನೆ ಅನ್ನೋದ್ರ ಮೇಲೂ ಹೋಗ್ತದೆ. ಅಂದ್ರೆ ಆ ವಯಸ್ಸಿನಲ್ಲಿ ತನ್ನ ತಂದೆ ತಾಯಿಗಳಲ್ಲಿ ವಯಲೆನ್ಸ್ ಇದ್ರೆ, ತಾನು ನಂಬಿರುವಂತ ಆದರ್ಶ ಪ್ರಾಯರುಗಳು ವಯಲೆನ್ಸ್ಗಳನ್ನೇ ಮಾಡ್ತಾ ಇದ್ರೆ, ಅಂದ್ರೆ ಕ್ರೌರ್ಯವೇ ಅವರ ಪ್ರಮುಖ ವಿಧಾನ ಆಗಿದ್ದಿದ್ರೆ, ಅವರ ಪಿಯರ್ ಗ್ರೂಪ್ ಅಲ್ಲಿ, ಅವರ ಗೆಳೆಯರಲ್ಲಿ ಹೆಚ್ಚು ಹೆಚ್ಚು ಕ್ರೌರ್ಯದ ಬಗ್ಗೆ ಹೆಚ್ಚು ಮಾತಾಡುವವರಿದ್ರೆ, ಅವನ ಸುತ್ತಮುತ್ತಲಿನಲ್ಲಿ ಅಂದ್ರೆ ವಾರ್ತಾ ಅಥವಾ ಮಾಧ್ಯಮಗಳಲ್ಲಿ ಅಥವಾ ಅವನ ಸುತ್ತಮುತ್ತಲು ನಡೀತಾ ಇರುವಂತಹ ಘಟನೆಗಳಲ್ಲಿ ಕ್ರೌರ್ಯವೇ ಪ್ರಧಾನವಾಗಿದ್ರೆ, ಇವನು ಇದರಿಂದ ತುಂಬಾ ಇನ್ಫ್ಲುಯೆನ್ಷಿಯಲ್ ಆಗ್ತಾನೆ. ಇನ್ನೊಂದು ಸೊಸೈಟಿಯಲ್ಲಿ ನೋಡಿಕೊಂಡಾಗ್ತಾ ಇರುವಂತಹದ್ದು. ಇನ್ನೊಂದು, ಸಣ್ಣಗಿರುವಾಗ ಅವನಿಗೆ ಬೆಳೆಸಿರುವಂತಹ ರೀತಿಯಲ್ಲಿ ಒಂದು ವೇಳೆ ಪ್ರೀತಿಯ ಕೊರತೆ ಇದ್ದಿದ್ರೆ ಅಲ್ಲಿಯೂ ಹೆಚ್ಚು ಹೆಚ್ಚು ಅವನು ಕ್ರೌರ್ಯವನ್ನೇ ನೋಡಿದ್ದಿದ್ರೆ, ಅಂದ್ರೆ ತಂದೆ ತಾಯಿಯಂದಿರಲ್ಲಿ ಒಬ್ರು ಕುಡಿತಾ ಇದ್ರು, ಆಲ್ಕೋಹಾಲ್ ತಗೊಳ್ತಾ ಇದ್ರು, ಮನೆಗೆ ಬಂದು ಹೊಡಿತಾ ಇದ್ರು, ಬಡಿತಾ ಇದ್ರು, ಯಾವ ರೀತಿಯಲ್ಲೂ ಇದು ಒಂದು ದೊಡ್ಡಗಾಗುವವರೆಗೆ ಇದರಲ್ಲಿ ಆ ಪ್ರೀತಿಯ ಮನೋಭಾವನೆ ನೋಡಿಲ್ಲ,
1: ಅದರಲ್ಲಿ ಅವರಿಗೆ
0: ಅನ್ನಿಸುವುದಿಲ್ಲ. ಅವರ ಏನು ಎಂಪತಿ ಅಂತ ಹೇಳ್ತೀವಿ ನಾವು, ಅದು ಇನ್ನೊಬ್ಬನನ್ನ ಕಂಡಾಗ ಅವನ ಮನಸ್ಸನ್ನ ಅರ್ಥ ಮಾಡಿಕೊಳ್ಳುವ ಪ್ರವೃತ್ತಿ ಇದರಲ್ಲಿ ಇಲ್ಲವೇ ಇಲ್ಲ. ತಾನು ಮಾಡಿದ್ದೇ ಸರಿ, ಇನ್ನೊಂದು ಯಾವುದೇ ಪ್ರಾಣ ಇಲ್ಲದ ವಸ್ತುಗಳನ್ನೇ ಅನ್ನುವ ರೀತಿಯಲ್ಲಿ ವರ್ತಿಸೋದು. ಹೊಡೆಯುವುದು ಅಂತ ಹೇಳಿದ್ರೆ ಒಂದು ನಿರ್ಜೀವ ಜೀವಿಗೆ ಹೊಡೆದಾಗ ಹೊಡೆಯುವಂತಹದ್ದು, ಆ ತರದ ಮನಸ್ಥಿತಿಯಲ್ಲಿ ಬೆಳೆದು ಬಂದ್ರೆ ಈ ಕ್ರೌರ್ಯ ಅನ್ನುವಂಥದ್ದು ಅವರಿಗೆ ತಪ್ಪು ಅನಿಸುವುದಿಲ್ಲ. ಆಮೇಲೆ ಯುವಕರಲ್ಲಿ ಈಗ ಹೆಚ್ಚು ಕಂಡು ಬರ್ತಾ ಇರುವಂತಹ ಅಮಲು ಪದಾರ್ಥಗಳ ಸೇವನೆ, ಅದರಲ್ಲಿ ಡ್ರಗ್ಸ್ಗಳನ್ನು ತೆಗೆದುಕೊಂಡಾಗ ಅವರ ಈ ಕೋಪಗಳ ಪ್ರಕಟವಿಸುವಿಕೆ ಇದೆಯಲ್ಲ, ಅದರ ಮೇಲಿರುವಂತಹ ನಿರ್ಬಂಧ ಮೆದುಳಿನಲ್ಲಿ ಕಳೆದು ಹೋಗ್ತದೆ. ಯಾವಾಗ ಆ ಇನಿಬಿಷನ್ಸ್ ಫಿಲ್ಟರ್ಗಳಿಲ್ವೋ ಅವರು ವಯಲೆನ್ಸ್ ಅಲ್ಲಿ ತೊಡಕೊಳ್ಳುವಂಥದ್ದು ಹೆಚ್ಚು. ಆಲ್ಕೋಹಾಲ್ ಅಥವಾ ಯಾವುದೇ ಸಬ್ಸ್ಟೆನ್ಸ್ ಇರಲಿ, ಹೆಚ್ಚಿನ ಸಬ್ಸ್ಟೆನ್ಸ್ಗಳು ಮೇಲಕ್ಕೆ ಹೋದಂತೆ ಅವರ ವಯಲೆನ್ಸ್ಗಳು ಹೆಚ್ಚು. ಅದು ಒಂದು ಕಾರಣ. ಆದರೆ ಇನ್ನೊಂದು, ಇದಕ್ಕೆ ಬೇಕಾಗಿ ಅಂದ್ರೆ ಇದೊಂದು ಬಿಸಿನೆಸ್ ಆಗಿದ್ದಾಗ ಅದರ ಸಾಗಾಟದಲ್ಲಿರುವಂತಹ ಸಮಸ್ಯೆಗಳು, ಅದರಿಂದಾಗಿ ನಾನು ಯಾರು, ನನ್ನ ಆದೇಶವನ್ನು ಇನ್ನೊಬ್ಬ ಪಾಲನೆ ಮಾಡಬೇಕು ಅಂತ ಹೇಳಿದಾಗ ತಾನೊಬ್ಬ ಡೌನ್ ಆಗಬೇಕು, ಇಂಥ ವ್ಯವಸ್ಥೆಗೆ ಬಂದಾಗ ಅವರು ಅದನ್ನು ಮಾಡಿಕೊಳ್ತಾರೆ. ಮೂರನೆಯದ್ದು, ಈ ಡ್ರಗ್ಸ್ಗಳನ್ನು ತೆಗೆದುಕೊಂಡಾಗ ಅವರುಗಳಿಗೆ ಅದು ಮನಸ್ಸಿನ ಮೇಲೆ ಬೀರುವಂತಹ ಪರಿಣಾಮಗಳು, ಇನ್ನೊಬ್ಬನ ಮೇಲೆ ಕ್ರೌರ್ಯವನ್ನು ಹೆಚ್ಚಿಸುವಂತಹ ಪರಿಣಾಮಗಳು, ಅಂದ್ರೆ ಅವನು ಸಂಶಯ ಪ್ರವೃತ್ತಿ ಹೆಚ್ಚಾಗುವಂತ,

0: ಅಂತದ್ದು, ಅಥವಾ ಅವನಿಗೆ ಮಾನಸಿಕ ಕಾಯಿಲೆಗಳು ಬಂದು ಅವನು ಇನ್ನೊಬ್ಬನ ಮೇಲೆ ದ್ವೇಷವನ್ನು ಕಟ್ಟಿಕೊಳ್ಳುವಂಥದ್ದು, ಇದರಿಂದನೂ ಇವರು ಕ್ರೂರ್ಯವನ್ನು ತೋರಿಸುವಂಥದ್ದು ಹೆಚ್ಚು ಮಾಡುತ್ತಾರೆ. ಈಗ ಸಮಾಜದಲ್ಲಿರುವಂಥ ಪ್ರವೃತ್ತಿ ಏನು ಅಂತ ಹೇಳಿದರೆ, ಸಮಾಜ ಎಲ್ಲಿಯೋ ಜನರಿಗೆ ಅನ್ನಿಸುವಂಥದ್ದು ಕ್ರೌರ್ಯವನ್ನು ಮೆಚ್ಚುತ್ತಾ ಇದೆ, ಅದನ್ನು ತೋರಿಸಿದಾಗ ಅದಕ್ಕೆ ಮಾನ್ಯತೆ ಅನ್ನುವಂಥದ್ದು ಈಗ ಹೆಚ್ಚು ಇದೆ. ಹಿಂದೆ ಅದು ತಿರಸ್ಕಾರದ ಭಾವನೆಯಿಂದ ನೋಡ್ತಾ ಇದ್ರೆ, ಈಗ ಸಮಾಜದಲ್ಲಿ ಅದನ್ನ ತಿರಸ್ಕಾರದ ಭಾವನೆಗಿಂತ ಎಲ್ಲಿಯೋ ಒಪ್ಪಿಕೊಳ್ಳುವ ಭಾವನೆಗೆ ಬಂದು ಬಿಟ್ಟಿದೆ ಅನ್ನುವಂಥ ಮನಸ್ಥಿತಿ ಈಗ ಸಮಾಜದಲ್ಲಿ ಕಾಣ ಬರ್ತಾ ಇದೆ. ಅದರಿಂದಾಗಿಯೂ ಇದು ನಾರ್ಮಲ್ ಅನ್ನುವ ರೀತಿಗೆ ಹೋಗಿದ್ದಾರೆ. ಯಾವುದೇ ತೀರ್ಮಾನಗಳಿಗೆ ಹೋಗ್ತಾರೆ ಯುವಕರುಗಳು, ಏನು ಸಾಲದ ವ್ಯವಹಾರಗಳನ್ನು ವ್ಯವಸ್ಥೆ ಮಾಡಲಿಕ್ಕೆ ಹೋಗುವಂಥದ್ದು ಅಥವಾ ಜಾಗದ ವ್ಯವಹಾರಗಳನ್ನು ವ್ಯವಸ್ಥೆ ಮಾಡಲಿಕ್ಕೆ ಹೋಗುವಂಥದ್ದು, ಅಲ್ಲಿ ಏನು ಯೋಚನೆ ಮಾಡ್ತಾರೆ ಅಂತ ಹೇಳಿದರೆ, ನನ್ನ ಬಲಪ್ರಯೋಗ ಹೆಚ್ಚಿದ್ದಿದ್ರೆ ಅಥವಾ ನಾನು ಬಲಪ್ರಯೋಗ ಮಾಡುವವನಾಗಿದ್ದೇನೆ, ಕ್ರೌರ್ಯವನ್ನು ತೋರಿಸುವವನಾಗಿದ್ದಿದ್ರೆ ಇನ್ನೊಂದು ಪಾರ್ಟಿ ಕೇಳ್ತದೆ ಅಂಥೇಳಿ ಅನ್ನುವಂಥ ಭಾವನೆ ಬಂದದ್ರಿಂದ ಇವರು ಇದನ್ನು ಹೆಚ್ಚು ಹೆಚ್ಚು ಮಾಡ್ತಾರೆ. ಆ ರೀತಿಯಲ್ಲಿ ಅವರು ಆ ನಡತೆಯನ್ನು ತೋರಿಸ್ತಾ ಇದ್ದಾರೆ. ಸೊ ಸಮಾಜದ್ದು ಒಂದು ಸಣ್ಣ ಪಾಲಿದೆ, ಅದನ್ನು ಒಪ್ಪಿಕೊಳ್ಳೋದ್ರಿಂದ, ಅದರ ಸಹಾಯವನ್ನು ತೆಗೆದುಕೊಳ್ಳೋದ್ರಿಂದ.
1: ಈಗ ಯುವಕರಲ್ಲಿಯೂ ಕೂಡ ಇಂಥ ಒಂದು ಈ ಕ್ರೌರ್ಯ ಪ್ರವೃತ್ತಿ ಬೇರೆ ಬೇರೆ ವಿಧದಲ್ಲಿ ಪ್ರಕಟ ಆಗ್ಬೋದು ಅನ್ನುವಂಥ ಮಾತನ್ನ ಹೇಳಿದ್ರಿ. ಇದಕ್ಕೆ ಒಂದು ಹಿನ್ನೆಲೆ ಏನು ಈ ಕ್ರೌರ್ಯ ಪ್ರವೃತ್ತಿ ಆಗುವುದಕ್ಕೆ, ಮತ್ತು ಇದಕ್ಕೆ ಬೇರೆ ಬೇರೆ ಕಾರಣಗಳು ಏನು ಪೂರಕವಾದಂತಹದ್ದು?
0: ನಾನು ಕೆಲವು ವಿಷಯಗಳನ್ನ ಈಗಲೇ ಹೇಳಿದೆ. ಅಂದ್ರೆ ಬಾಲ್ಯದಲ್ಲಿ ಯಾವ ರೀತಿಯಲ್ಲಿ ಅವರನ್ನ ಬೆಳೆಸಿರ್ತಾರೆ, ಬಾಲ್ಯದಲ್ಲಿ ಅವರಿಗೆ ಸಿಕ್ಕಿರುವಂತಹ ಪೋಷಣೆ ನಡೆದಿರುವಂತಹ ರೀತಿಗಳು, ಅವರ ಸುತ್ತಮುತ್ತಲಿನ ವಾತಾವರಣಗಳು ಅವನ ವ್ಯಕ್ತಿತ್ವವನ್ನು ರೂಪಿಕೊಳ್ಳುವ ಸಮಯದಲ್ಲಿ ಅವರಿಗೆ ಏನು ಇಫೆಕ್ಟ್ ಕೊಟ್ಟಿರ್ತದೆ, ಅದರಿಂದಾಗಿ ಒಂದು ವಯಲೆನ್ಸ್ಗೆ, ಕ್ರೌರ್ಯಕ್ಕೆ ಒಂದು ಕಾರಣ ಆಗಿದೆ. ಆದರೆ ಇದನ್ನು ಬಿಟ್ಟು ನಾವು ವೈಜ್ಞಾನಿಕವಾಗಿ ನೋಡಿದಾಗ ಅವನಲ್ಲಿ ವಯಲೆನ್ಸ್ ಬರುವಂತಹದ್ದು ಕೆಲವು ಬಯಾಲಜಿಕಲ್ ರೀಸನ್ಸ್ ಅಂದ್ರೆ, ಅಂದ್ರೆ ನಾವು ಒಬ್ಬ ವಯಲೆನ್ಸ್ ಇನ್ ಜನರಲ್ ಅನ್ನು ಡಿವೈಡ್ ಮಾಡಿದಾಗ ಮೂರು ರೀತಿಯಲ್ಲಿ ನೋಡ್ತೀವಿ. ಒಂದು ಸೈಕೋಟಿಕ್ ವಯಲೆನ್ಸ್, ಅಂದ್ರೆ ನಮ್ಮ ಮಾನಸಿಕ ಕಾಯಿಲೆಗಳಿಂದ ಆಗುವಂಥದ್ದು, ಇದು ಸಾಧಾರಣ ಒಂದು 20% ಒಳಗಡೆ. ಇನ್ನೊಂದು ನಡೆಯುವಂಥದ್ದು ಯೂಶ್ವಲಿ ಈ ರೀಸನ್ಸ್ಗಳು ಔಟ್ಸೈಡ್ ಅಂದ್ರೆ ಇಂಟರ್ಪರ್ಸನಲ್ ರಿಲೇಷನ್ಸ್ ಬರುವಂಥದ್ದು, ಇದು ಇನ್ನೊಂದು ರೀಸನ್, ಅದೊಂದು 60%. ಕೊನೆಯಲ್ಲಿ ಬರುವಂಥದ್ದು ಡೈರೆಕ್ಟಿವ್ ಅಂದ್ರೆ ಪ್ಲಾನ್ಡ್ ಆಕ್ಟಿವಿಟೀಸ್, ಇದೊಂದು 20%. ಸೊ ಈ 60% ಅನ್ನುವಂಥದ್ದು ಏನು ನಡೀತಾ ಇದೆ, ಇದು ನಾವು ಸಾಮಾಜಿಕ ಮತ್ತು ಮಾನಸಿಕ ಕಾರಣಗಳಿಂದ ಆಗ್ತಾ ಇದೆ. ಈ ಫಸ್ಟ್ 20% ಲಾಸ್ಟ್ 20% ಪ್ರೇರೇಪಣೆಗಳಿಂದ ನಡೀತಾ ಇರುವಂಥದ್ದು. ಫಸ್ಟ್ 20% ಮಾನಸಿಕ ಕಾಯಿಲೆಯಲ್ಲಿ ಅವನು ಕ್ರೌರ್ಯವನ್ನು ತೋರಿಸ್ಬೋದು, ಇನ್ನೊಂದು ಲಾಸ್ಟ್ 20% ಯಾರಿಂದನೂ ಪ್ರಚೋದಿತನಾಗಿ ಮಾಡಬಹುದು, ಆದರೆ ಇನ್ನ 60% ಅನ್ನುವಂಥದ್ದು ಸಾಮಾಜಿಕ ಕಾರಣಗಳಿಂದ. ಈ ಸಾಮಾಜಿಕ ಕಾರಣಗಳು ನಮ್ಮ ಸಮಾಜದ ಈಗಿನ ಪರಿಸ್ಥಿತಿಯಿಂದಾಗಿ ಬರ್ತಾ ಇದೆ. ಅದರಲ್ಲಿ ಪೊಲಿಟಿಕಲ್ ರೀಸನ್ಸ್ಗಳು ನಾನು ಏನು ಹೇಳಿದೆ ಅದರಿಂದ ಇರ್ಬೋದು, ಸಮಾಜದಲ್ಲಿ ನಡೀತಾ ಇರುವಂಥ ಕ್ರೌರ್ಯದ ವಾತಾವರಣದಿಂದ ಇರ್ಬೋದು, ಮಾಧ್ಯಮದಲ್ಲಿ ಇರುವಂಥ ಕ್ರೌರ್ಯದ ಶ್ರೇಷ್ಠತೆ ಅಂದರೆ ಕ್ರೌರ್ಯವನ್ನು ಪದೇ ಪದೇ ತೋರಿಸ್ಬಿಟ್ಟು ಅದನ್ನೇ ದಿನನಿತ್ಯದ ಆಗು ಹೋಗು ಅನ್ನುವ ಥರದಲ್ಲಿ ತೋರಿಸ್ತಾ ಇರೋದ್ರಿಂದ ಇರ್ಬೋದು, ಅಥವಾ ಮನೆಯಲ್ಲಿಯೂ ಹೆದರಿಕೆಯಿಂದ ಕೆಲಸ ಮಾಡಿಸುವುದನ್ನು ಹೆಚ್ಚು ಪ್ರಾಮುಖ್ಯತೆ ಕೊಟ್ಟು ಅವನಿಗೆ ಹುಷಾರು ಒಂದು ಪಾಸಿಟಿವ್ ರಿಇನ್ಫೋರ್ಸ್ಮೆಂಟ್ ಕೊಡೋದನ್ನು ಬಿಟ್ಟು ನೀನು ಅವನಿಗೆ ಆ ಮಾಡೆಲ್ ಏನು ಸಿಕ್ಕಿದೆಯೋ ಅದು ಭಯದ ವಾತಾವರಣದಿಂದಲೇ ಸಿಗ್ತಾ ಇದೆ ಹೊರತು ಒಳ್ಳೆಯ ವಾತಾವರಣದಿಂದ ಸಿಗ್ತಾ ಇಲ್ಲ, ಪಾಸಿಟಿವ್ ಸೈಡಿಂದ, ಇದರಿಂದ ಇರ್ಬೋದು. ಇದು ಎಲ್ಲ ಕಾರಣೀಭೂತವಾಗಿ ಅವನು ಆಗ್ತಾನೆ. ಅಂದರೆ ಕ್ರೌರ್ಯ ಅನ್ನುವಂಥದ್ದು ಬಯಾಲಾಜಿಕಲ್, ಸೈಕೊಲಾಜಿಕಲ್, ಸೋಷಿಯಲ್, ಇದು ಮೂರು ಕಾರಣಗಳ ಒಟ್ಟುಗೂಡುವಿಕೆಯಿಂದ ಆಗ್ತದೆ.
1: ಇಲ್ಲಿ ಇನ್ನೊಂದು ಸ್ವಲ್ಪ ವಿಶ್ಲೇಷಣೆ ಮಾಡಬೇಕಾಗಿರುವಂತಹದ್ದು ಮಾಧ್ಯಮದ ಒಂದು ಪಾತ್ರ ಏನು ಅಂತ. ಈಗ ಇತ್ತೀಚಿನ ವರ್ಷಗಳಲ್ಲಿ ಸೋಷಿಯಲ್ ಮೀಡಿಯಾ ಆಗ್ಬೋದು ಅಥವಾ ವಿಡಿಯೋ ಗೇಮ್ಗಳಾಗ್ಬೋದು ಮತ್ತೆ ಬೇರೆ ಬೇರೆ ಸಿನಿಮಾಗಳಾಗ್ಬೋದು, ಹೀಗೆ ಬೇರೆ ಬೇರೆ ಮಾಧ್ಯಮಗಳಲ್ಲಿಯೂ ಕೂಡ ಇದರ ಒಂದು ಎಕ್ಸಾಜುರೇಟ್ ಆಗಿ ತೋರಿಸ್ತಾರೆ ಅಂತ ಹೇಳಿ ಕ್ರೌರ್ಯವನ್ನ. ಅದರಿಂದ ಹೇಗೆ ಪ್ರೇರೇಪಣೆ ಪಡಿತಾರೆ?
0: ಮನುಷ್ಯನದ್ದು ವಿವೇಚನೆ ಅನ್ನುವಂಥದ್ದು ಎರಡು ರೀತಿಯಲ್ಲಿ ನಡೀತದೆ. ಒಂದು ಭಾವನಾತ್ಮಕವಾಗಿ, ಒಂದು ಅವನ ಥಿಂಕಿಂಗ್ ಆಲೋಚನಾತ್ಮಕವಾಗಿ. ಆದರೆ ನಾವು ಈಗ ಮಾಧ್ಯಮಗಳು ಈ ಭಾವನಾತ್ಮಕ ವಿಷಯಗಳನ್ನು ಮಾತ್ರ ಹೆಚ್ಚು ತಗೊಳ್ತಾ ಇದ್ದೆ ಹೊರತು ಮನುಷ್ಯನನ್ನ ರಾಷನಲ್ ಆಗಿ ಕರೆಕ್ಟಾಗಿ ಅವನು ಯೋಚನೆ ಮಾಡುವ ವಿಧಾನದಲ್ಲಿ ಮುಂದುವರಿಲಿಕ್ಕೆ ಅವಕಾಶವನ್ನು ಕಡಿಮೆ ಕೊಡ್ತಾ ಇದೆ. ಕಾರಣ ಏನು ಅಂತ ಹೇಳಿದ್ರೆ, ಭಾವನಾತ್ಮಕವಾಗಿ ವಿಷಯವನ್ನ ಮನುಷ್ಯನ ಅಟೆನ್ಷನ್ ಅನ್ನು ಬೇಗ ತಗೊಳ್ತದೆ, ಅದನ್ನು ನಾವು ಬೇಗನೆ ನೋಡ್ಲಿಕ್ಕೆ ಶುರು ಮಾಡ್ತೇವೆ. ಅಡ್ವರ್ಟೈಸ್ಮೆಂಟ್ಗಳು ಬರುವುದು ವೀಕ್ಷಣೆ ಹೆಚ್ಚಾದಾಗ, ವೀಕ್ಷಣೆ ಹೆಚ್ಚಾದಾಗ ಆಗುವಂಥದ್ದು ನಾವು ಹೆಚ್ಚು ನೋಡಿದಾಗ, ಆದ್ದರಿಂದ ಹೆಚ್ಚು ನೋಡ್ಲಿಕ್ಕೆ ಬೇಗದಲ್ಲಿ ಯಾವುದಾಗುವುದು, ಯಾವುದಾದ್ರೂ ಭಾವನಾತ್ಮಕ ವಿಷಯವನ್ನು ತೆಗೆದಾಗ ಎಲ್ಲೋ ಒಂದು ಕಡೆ ಅದರ ಮಧ್ಯದಲ್ಲಿ ನಮ್ಮ ಸರಿಯಾದ ವಿವರಣೆಯನ್ನು ಕೊಟ್ಟು, ಅದರ ವಿಶ್ಲೇಷಣೆಯನ್ನು ಕೊಟ್ಟು, ಇದನ್ನು ಸಂಪೂರ್ಣವಾಗಿ ಅನಾಲಿಸಿಸ್ ಮಾಡಿ ಅದರ ಎಲ್ಲ ಕಾರಣಗಳನ್ನು ಮುಂದಿಡುವುದನ್ನು ಬಿಟ್ಟು ಬರೀ ಭಾವನಾತ್ಮಕ ವಿಷಯಗಳನ್ನು ಮಾತ್ರ ವಿಶ್ಲೇಷಣೆ ಮಾಡ್ತಾ ಇರೋದ್ರಿಂದ ಜನ ಅದನ್ನೇ ಸತ್ಯ ಅಂತೇಳಿ ಹೇಳ್ತಾ ಇದ್ದಾರೆ ಹೊರತು ಉಳಿದ ಕಾರಣಗಳನ್ನು ಹುಡುಕ್ತಾ ಇಲ್ಲ. ಇದು ನಾವು ಟಿವಿ ಮಾಧ್ಯಮದಲ್ಲಿ ನೋಡ್ತಾ ಇರುವಂತಹದ್ದು. ಆದರೆ ನಿಮಗೆ ವಿಡಿಯೋ ಗೇಮ್ಸಲ್ಲೂ ಹಾಗೆ, ಮೆದುಳಲ್ಲಿ ನೋಡಿದಾಗ ನಮಗೆ ಕೆಲವು ಸೆಂಟರ್ಗಳಿದೆ ಮೆದುಳಿನಲ್ಲಿರುವಂತಹ ನರಕೋಶಗಳು, ಇದು ಪ್ರಚೋದನೆಯಿಂದ ಯಾವುದು ಬೇಗಕ್ಕೆ

0: ಎಕ್ಸೈಟ್ ಆಗ್ತದೆ. ಅಂಥ ಕಾರ್ಯಕ್ರಮಗಳ ಅಂಥ ಸಿಸ್ಟಮನ್ನು ವಿಡಿಯೋ ಗೇಮ್ಸ್ಗಳಲ್ಲಿ ಹೆಚ್ಚು ತೋರಿಸ್ತಾರೆ. ವಿಡಿಯೋ ಗೇಮ್ಸಲ್ಲಿ ಯಾವುದೇ ಸ್ಟೆಪ್ಪನ್ನು ನೀವು ಎಚೀವ್ ಆದಾಗ ಅದು ವಿಡಿಯೋ ಗೇಮ್ ಏನು ತೋರಿಸ್ತದೆ, ಬರೀ ನೀವು ಎಚೀವ್ಡ್ ಅಂತೇಳಿ ಹೇಳೋದಿಲ್ಲ, ಒಂದು ಸ್ಟೆಪ್ ಓವರ್ ಗೋ ಟು ನೆಕ್ಸ್ಟ್ ಓವರ್ ಅಂತ ಹೇಳೋದಿಲ್ಲ. ಅದ್ರ ಜೊತೆ ಚಪ್ಪಾಳೆ ತಟ್ಟುತ್ತದೆ, ಪಟಾಕಿ ಸಿಡಿತದೆ, ಅದರಲ್ಲಿ ಒಂದಷ್ಟು ಸೌಂಡ್ ಬರ್ತದೆ, ಬ್ಲಾಸ್ಟ್ ಆಗ್ತದೆ, ಏನೋ ಒಂದು ದೊಡ್ಡದೊಂದು ಪ್ರೈಸ್ ಸಾಧನೆ ಮಾಡಿದಾಗ ನಿಮ್ಮ ಮುಂದೆ ಇರ್ತದೆ. ಇದು ಯಾಕೆ ಇರ್ತದೆ ಅಂತ ಹೇಳಿದ್ರೆ, ನಿಮ್ಮ ಮೆದುಳು ಆ ಜಾಗದಲ್ಲಿ ಸಡನ್ ಆಗಿ ಒಂದು ಕುಡಿದವರ ಮೆದುಳು ಪ್ರಚೋದನೆ ಆದ ಹಾಗೆ, ಡ್ರಗ್ಸ್ ತಕೊಂಡವರ ಮೆದುಳು ಪ್ರಚೋದನೆ ಆದ ಹಾಗೆ ಪ್ರಚೋದನೆ ಆಗಬೇಕು. ಆ ತರ ಪ್ರಚೋದನೆ ಆದ್ರೆ ಅವನು ಅದಕ್ಕೆ ಅಡಿಕ್ಟ್ ಆಗ್ತಾನೆ. ಸೊ ಈ ತರದ ಪ್ರೋಗ್ರಾಮ್ಗಳನ್ನು ಮಾಡೋದ್ರಿಂದ ಅದು ಮುಂದುವರಿತದೆ. ಅಂದ್ರೆ ನಾವು ಗೊತ್ತಿದ್ದು ಇಂಥವುಗಳನ್ನ ಅಡಿಕ್ಟ್ ಆಗಬೇಕು, ಇದರಲ್ಲಿ ಮುಂದುವರಿಬೇಕು ಅಂತೇಳಿ ಕಮರ್ಷಿಯಲ್ ಲಾಭಗಳಿಗೋಸ್ಕರ ನಮ್ಮ ಮನುಷ್ಯನ ಮನಸ್ಸನ್ನ ಕೆಡಿಸ್ತಾ ಇದ್ದೀವಿ. ಎಲ್ಲೋ ಶಾರ್ಟ್ ಕಟ್ ಹೆಚ್ಚಾಗ್ತಾ ಇದೆ, ಸರಿದಾರಿಯಲ್ಲಿ ಹೋಗುವಂತದ್ದು ಕಡಿಮೆ ಆಗ್ತಾ ಇದೆ.
1: ಸಾಕಷ್ಟು ವಿಚಾರವನ್ನು ನಾವು ಈಗ ಪ್ರಸ್ತಾಪ ಮಾಡಿದ್ದೀವಿ. ಇನ್ನು ಈ ಒಂದು ಅಸಹನೆ ಮತ್ತು ಕ್ರೌರ್ಯ ಪ್ರವೃತ್ತಿಯನ್ನ ತಡೆಗಟ್ಟುವಂತಹದ್ದು ಹೇಗೆ ಅಂತ ಈ ವಿಚಾರವಾಗಿ
0: ಬೇರೆ ಬೇರೆ ರೀತಿಯಲ್ಲಿ ಇವುಗಳು ಮುಂದಕ್ಕೆ ಬರ್ತಾ ಇದೆ. ಅದನ್ನ ನಾವು ಒಂದು ವಿಸ್ತೃತವಾಗಿ ನೋಡುದಿದ್ರೆ ಇದು ಬೇರೆ ಬೇರೆ ಸ್ತರಗಳಲ್ಲಿ ಆಗ್ಬೇಕಾಗ್ತದೆ. ವೈಯಕ್ತಿಕವಾದ ಸ್ತರದಲ್ಲಿ, ಇನ್ನೊಂದು ಜನಗಳ ಮಧ್ಯೆ ಇರುವಂತಹ ಒಂದು ಸಂಬಂಧಗಳಲ್ಲಿ, ಮೂರನೆಯದ್ದು ನಮ್ಮ ಸಾಮಾಜಿಕವಾಗಿ ಒಂದು ಪೊಲಿಟಿಕಲ್ ಅಂತೂ ಮತ್ತು ಸಾಮಾಜಿಕವಾಗಿರುವಂತಹ ಒಂದು ಏನು ಡೈಮೆನ್ಷನ್ಸ್ ಅಲ್ಲಿ ಇವುಗಳು ನಡೀಬೇಕು. ವೈಯಕ್ತಿಕವಾಗಿ ಹೇಳೋದಿದ್ರೆ, ಅಂದ್ರೆ ಒಬ್ಬ ಮನುಷ್ಯನ ಲೆವೆಲಲ್ಲಿ ಅವನ ರೀತಿಯಲ್ಲಿ ಹೇಳೋದಿದ್ರೆ, ಮೊದಲಾಗಿ ಅವನು ಅರ್ಥ ಮಾಡಿಕೊಳ್ಬೇಕಾಗಿರುವಂತಹದ್ದು ಈ ಕ್ರೌರ್ಯದಲ್ಲಿ ನಮಗೆ ಸಿಗುವಂತಹ ಲಾಭ ತುಂಬಾ ಕಡಿಮೆ. ಕ್ರೌರ್ಯದಲ್ಲಿ ತಾನು ಮಾತ್ರ ಅನುಭವಿಸೋದಲ್ಲ, ತನ್ನ ಸುತ್ತಮುತ್ತಲಿನವರು ಎಲ್ಲರೂ ಅನುಭವಿಸ್ತಾರೆ. ಇದರಿಂದಾಗಿ ತಾನು ಕ್ರೌರ್ಯವನ್ನು ಹೆಚ್ಚು ಯೂಸ್ ಮಾಡದೇ ಇರುವಂಥದ್ದು ತಾನು ಮಾಡಲಾಗಬೇಕು, ತನ್ನ ಮಕ್ಕಳಿಗೂ ತಾನೊಬ್ಬ ಮಾದರಿಯಾಗಬೇಕು. ಇನ್ನೊಂದು, ತನಗಿರುವಂಥ ಸಿಟ್ಟನ್ನು ಮ್ಯಾನೇಜ್ ಮಾಡುವಂಥ ಒಂದು ಟೆಕ್ನಿಕನ್ನು ಕಲ್ತ್ಕೊಳ್ಬೇಕು.
1: ಹೌದು,
0: ಅದನ್ನು ಹೇಗೆ ಮ್ಯಾನೇಜ್ ಮಾಡುವಂಥ ಹಲವಾರು ಟೆಕ್ನಿಕ್ಗಳಿದ್ದಾವೆ, ಅದನ್ನು ಎಲ್ಲ ಕಡೆಯಲ್ಲೂ ಸಿಗ್ತದೆ. ಯಾಕೆಂದರೆ ಕೋಪದಲ್ಲಿ ನಾವು ಎಲ್ಲವನ್ನು ಕೆಡಿಸ್ಕೊಳ್ಳುವಂಥದ್ದು, ಇದನ್ನು ಕಲ್ತ್ಕೊಳ್ಬೇಕು. ಮೂರನೆಯದ್ದು, ಇನ್ನೊಬ್ಬ ಮನುಷ್ಯನ ಹತ್ರ ಮಾತನಾಡುವ ರೀತಿ ಸಂವಹನ. ಇದರಲ್ಲಿ ಎಲ್ಲಿಯೋ ಸಂವಹನ ಮಾಡುವಾಗ ನಾವು ತಪ್ತಾ ಇದ್ದೀವಿ, ಎಲ್ಲಿಯೋ ಸಡನ್ ಆಗಿ ನಾವು ಏನೇ ಸಣ್ಣ ತಪ್ಪುಗಳು ನಡೆದರೂ ಇನ್ನೊಬ್ಬನ ಮೇಲೆ ಅಪವಾದವನ್ನು ಹಾಕುವಂತಹ ಒಂದು ಪ್ರವೃತ್ತಿ ಹೆಚ್ಚಾಗ್ತಾ ಇದೆ. ಸಮಾಜದಲ್ಲಿಯೂ ಅಷ್ಟೇ, ನಾವು ಒಂದು ಕಾರ್ ಆಕ್ಸಿಡೆಂಟ್ ಏನೋ ಒಂದು ಗುದ್ದಿಕೊಂಡ್ವಿ ಅಂತ ಯಾರು ಮೊದಲು ಸ್ವರ ಎತ್ತಿದ್ನೋ ಅವನು ಸರಿ ಅನ್ನುವಂತ ರೀತಿ ಮನಸ್ಸು ಬಂದಿದೆ. ಇದರಿಂದಾಗಿ ನಾವು ಅಟ್ಯಾಕ್ ಮಾಡೋದು ವರ್ಬಲಿ ಅಥವಾ ಫಿಸಿಕಲಿ. ಇಂಥ ಪ್ರವೃತ್ತಿಯನ್ನು ಬಿಟ್ಟು ಇಬ್ಬರೂ ಚೆನ್ನಾಗಿ ಮಾತಾಡಿಕೊಂಡು ಅದನ್ನ ನೆಡ್ಲಲ್ಲಿ ಸೆಟ್ಲ್ ಮಾಡುವಂತಹ ವಿಚಾರಗಳನ್ನು ನೋಡುವಂತಹದ್ದು, ಅಂದ್ರೆ ಉತ್ತಮ ಸಂವಹನದಿಂದ ಅಭಿಪ್ರಾಯ ಭೇದಗಳನ್ನ ಕುಳಿತು ಸಂಭಾಳಿಸುವಂತಹದ್ದು, ಅದನ್ನು ನಿವಾರಿಸಿಕೊಳ್ಳುವಂತಹ ಅನ್ನ ಕಲ್ತುಕೊಳ್ಳುವಂತಹದ್ದು. ಇನ್ನು ಸ್ಕೂಲ್ಗಳಲ್ಲಿ, ಶಾಲೆಗಳಲ್ಲಿ ಇಂಥ ಕ್ರೌರ್ಯದ ಮೇಲೆ ಇರುವಂತಹ ಸಮಸ್ಯೆಗಳನ್ನ ಸವಿವರವಾಗಿ ಮಕ್ಕಳಿಗೆ, ಆ ಮಕ್ಕಳ ಏಜಿನ ಪ್ರಕಾರ, ಅವರ ಪ್ರಾಯಕ್ಕನುಗುಣವಾಗಿ ನಾವು ಹೇಳಬೇಕಾಗ್ತದೆ, ಪ್ರಕಾರ ಸಮಸ್ಯೆಗಳನ್ನು ಹೇಳೋದು ಮಾತ್ರ ಅಲ್ಲ, ಕ್ರೌರ್ಯ ಇಲ್ಲದೇ ಇದ್ದಾಗ ಮನಸ್ಸನ್ನ ಸುಖ ಶಾಂತಿ ಮತ್ತು ನೆಮ್ಮದಿಯಿಂದ ಯಾವ ರೀತಿಯಲ್ಲಿ ನಾವು ಹೆಚ್ಚು ಕಲಿಯಬಹುದು, ಹೆಚ್ಚು ಅಚೀವ್ ಮಾಡಬಹುದು ಅನ್ನುವಂಥದ್ದನ್ನು ಹೇಳಿಕೊಡುವಂಥದ್ದು. ಮುಂದಿನದ್ದೇನು ಅಂತ ಹೇಳಿದರೆ, ನಮ್ಮ ಸಮಾಜದಲ್ಲಿ ಆದಾಗ ಕೆಲವು ರೀತಿಯಲ್ಲಿ ನಾವು ಇವುಗಳನ್ನು ಹೇಳ್ಬೋದು. ಒಂದು, ಬೀದಿ ನಾಟಕಗಳನ್ನು ಮಾಡಬಹುದು, ಪಬ್ಲಿಕ್ ಅವೇರ್ನೆಸ್ ಕ್ಯಾಂಪೇನ್ಸ್, ಅದು ಪೋಸ್ಟರ್ಗಳಿರ್ಬೋದು ಅಥವಾ ಮೀಡಿಯಾದಲ್ಲಿ ಹಾಕುವಂಥ ಅಡ್ವರ್ಟೈಸ್ಮೆಂಟ್ಗಳಿರ್ಬೋದು, ಸ್ಟ್ರೀಟ್ ಪ್ಲೇಗಳಿರ್ಬೋದು, ಇದರ ಮೂಲಕ ಕ್ರೌರ್ಯದಲ್ಲಿರುವಂಥ ಸಮಸ್ಯೆಗಳನ್ನು ನಿಜ ಅರ್ಥ ಮಾಡಿಸಿಕೊಂಡು ಅದನ್ನು ಕಡಿಮೆ ಮಾಡಿಸುವಂಥದ್ದು. ಎರಡನೇದ್ದು, ಈ ಕ್ರೌರ್ಯಗಳು ನಡೆದಾಗ ಇದನ್ನು ಲಾಭಕ್ಕೆ ಉಪಯೋಗ ಮಾಡೋದನ್ನು ಬದಲು ಇದನ್ನು ಸಾರ್ವತ್ರಿಕವಾಗಿ, ಪಕ್ಷಾತೀತವಾಗಿ ಅಥವಾ ಧರ್ಮಾತೀತವಾಗಿ ಇದನ್ನು ಖಂಡಿಸುವಂಥದ್ದು ನಡೆಯಬೇಕು. ಮತ್ತು ಅದಕ್ಕೆ ಏನು ಲೀಗಲ್ ಸಿಸ್ಟಮ್ ಇದೆ, ಈ ಲೀಗಲ್ ಸಿಸ್ಟಮ್ ಬೇಗ ವರ್ಕ್ ಆಗಬೇಕು. ಇದು ನಿಧಾನ ಆದಷ್ಟು ಈ ಶಿಕ್ಷೆಗಳಿಗೆ ಅರ್ಥ ಇಲ್ಲ ಅಂತೇಳಿ ಆಗ್ತದೆ. ಇದು ನಡೀಬೇಕು. ಎಲ್ಲಿ ಲೀಗಲ್ ಸಿಸ್ಟಮ್, ಲಾ ಅಂಡ್ ಎನ್ಫೋರ್ಸ್ಮೆಂಟ್ ಅನ್ನುವಂಥದ್ದು ತುಂಬ ಚೆನ್ನಾಗಿದೆಯೋ ಅಲ್ಲಿ ಭಯಕ್ಕಾಗಿ ಆದರೂ ಕ್ರೌರ್ಯ ಅನ್ನುವಂಥದ್ದು ಕಡಿಮೆ ಇರ್ತದೆ. ಕೊನೆಯದಾಗಿ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಇದನ್ನೆಲ್ಲವನ್ನು ಬಿಟ್ಟು ಸಮಾಜದ ಒಂದು ವರ್ತನೆ ಕ್ರೌರ್ಯದ ಬಗ್ಗೆ ಚೇಂಜ್ ಆಗಬೇಕು.
1: ಈಗ ಕುಟುಂಬದವರೊಂದು ಜವಾಬ್ದಾರಿ ಏನು, ಸಾಮಾನ್ಯ ಈಗ ಯುವಕರಾಗ್ಬೋದು, ಚಿಕ್ಕ ಮಕ್ಕಳಿಂದಲೇ ತೊಡಗಿ ಅವರು ಬೆಳವಣಿಗೆ ಹೊಂತಾ ಹೋದ ಹಾಗೆ ಈ ಒಂದು ಅಸಹನೆಯನ್ನ ಮತ್ತು ಕ್ರೌರ್ಯವನ್ನು ಬಾರದ ಹಾಗೆ ನಿಭಾಯಿಸುವಲ್ಲಿ ಕುಟುಂಬದವರೊಂದು ಜವಾಬ್ದಾರಿ ಏನು?
0: ಮೊದಲ ಜವಾಬ್ದಾರಿ, ಅವರು ಒಂದು ಮಾದರಿ ಆಗಿರಬೇಕು. ಅವರ ಜೀವನದಲ್ಲಿ ಕ್ರೌರ್ಯಕ್ಕೆ ಹೆಚ್ಚು ಹೆಚ್ಚು ಅವಕಾಶವನ್ನು ಕೊಟ್ಟರೆ ಅಥವಾ ಅವರು ತೋರಿಸ್ತಾ ಇದ್ರೆ ಮಕ್ಕಳು ಅದನ್ನೇ ಮುಂದುವರಿಸಿಕೊಂಡು ಹೋಗ್ತಾರೆ. ನಾವು ತಂದೆ ತಾಯಂದರಿಗೆ ಹೇಳುವಂತಹದ್ದು, ನಿಮ್ಮ ಮಕ್ಕಳು ಏನಿರಬೇಕು ನೀವು ಹಾಗಿರಿ.
1: ಹೌದು,
0: ನಾನು ಮಾಡದೆ ತನ್ನ ಮಕ್ಕಳಲ್ಲಿ ಅದನ್ನು ಎಕ್ಸ್ಪೆಕ್ಟ್ ಮಾಡುವಂಥದ್ದು ಬೇಡ. ಹಿರಿಯರ ಬಗ್ಗೆ ಹೇಳುವಾಗ ಹೇಳುವಂಥದ್ದು, ನಮ್ಮ ಹತ್ರ ತುಂಬ ಜನ ಈ ಮೆದುಳಿನ ಶಕ್ತಿ ಕಡಿಮೆ ಆಗಿಬಿಟ್ಟು ಡಿಮೆನ್ಷಿಯಾ ರೋಗಿಗಳು ಬರ್ತಾರೆ, ರೋಗಿಗಳ ಮಕ್ಕಳು ಕರ್ಕೊಂಡು ಬರ್ತಾರೆ, ಇವರಿಗೆ ಹೇಳುವಂಥದ್ದು ಅಷ್ಟೆ, ನೀವು ಮಾಡಿರುವಂಥದ್ದು ತಂದೆ

0: ತಾಯಂದಿರಿಗೆ ನಿಮ್ಮ ಹಿರಿಯರಿಗೆ ಏನು ಈ ಪ್ರಾಯದಲ್ಲಿ ನೀವು ಸಹಾಯ ಮಾಡ್ತೀರೋ ಇದು ನಿಮಗೆ ಏನು ಯೂಸ್ ಆಗದೆ ಇರ್ಬೋದು, ಯಾಕಂದ್ರೆ ಇವರು ಮುಂದಕ್ಕೆ ಪ್ರಾಯ ಹೆಚ್ಚಾದಾಗೆ ಇನ್ನೂ ಸಮಸ್ಯೆಗಳು ಹೆಚ್ಚಾಗ್ತಾ ಹೋಗ್ತದೆ. ಆದರೆ ನೀವು ಮಾಡಿದ್ದನ್ನು ನಿಮ್ಮ ಮಕ್ಕಳು ನೋಡ್ತಾ ಇದ್ದಾರೆ. ನೀವು ಮುಂದೊಂದು ದಿವಸ ಡಿಮೆನ್ಷಿಯಾಕ್ಕೆ ಹೋದಾಗ ಈ ಮಕ್ಕಳು ನಿಮ್ಮನ್ನ ಸ್ವಲ್ಪನಾದ್ರೂ ನೋಡಿಕೊಂಡರು. ಸೊ ಇದು ನೀವು ಮುಂದಕ್ಕೆ ಮಾಡುವಂತ ಫಿಕ್ಸ್ಡ್ ಡೆಪಾಸಿಟ್ ಈಗ ನೀವು ತೋರ್ತಾ ಇರುವಂತಹದ್ದು. ಸೊ ಈ ಲಾಭದ ವಿಮರ್ಶೆಗೆ ಹೋಗುವುದಲ್ಲ, ನಾವು ಆದರ್ಶಪ್ರಾಯರಾಗಿರೋಣ. ಒಂದದು. ಇನ್ನೊಂದು, ಮಕ್ಕಳಿಗೆ ಲೈಫ್ ಸ್ಕಿಲ್ಸ್ಗಳನ್ನು ಹೇಳಿಕೊಡಬೇಕು. ಲೈಫ್ ಸ್ಕಿಲ್ಸ್ಗಳು ಒಂದು ಹತ್ತಿದ್ದಾವೆ, ಅದರಲ್ಲಿ ಸಣ್ಣ ಸಣ್ಣದಾದರೂ ನಾವು ಮಕ್ಕಳಿಗೆ ಆ ಜ್ಞಾನವನ್ನು ವೃದ್ಧಿಸ್ಬೋದು. ಒಂದು, ದಿನನಿತ್ಯದ ಸಂವಹನ ಹೇಗೆ ಮಾಡಬೇಕು, ಇನ್ನೊಬ್ಬನ ಜೊತೆ ಸಂವಹನ ಹೇಗೆ ಮಾಡಬೇಕು, ಸಮಸ್ಯೆಗಳನ್ನು ಬಂದಾಗ ಎದುರಿಸುವುದು ಹೇಗೆ, ಅದನ್ನು ಬಿಟ್ಟು ಓಡುವುದಲ್ಲ. ಆಮೇಲೆ ಜೀವನಚರ್ಯೆಯಲ್ಲಿರುವಂತಹ ಯೋಗಾಭ್ಯಾಸಗಳಾಗಲಿ, ಎಕ್ಸಸೈಸ್ಗಳಾಗಲಿ, ಇದನ್ನು ನಿಯಮಿತ ಕಾಲದಲ್ಲಿ ಮಾಡುವಂಥದ್ದು, ಜೀವನದಲ್ಲಿ ಇಟ್ಟಿರುವಂತಹ ಶಿಸ್ತುಗಳನ್ನು ನೋಡುವಂಥದ್ದು, ಬೇರೆ ಬೇರೆ ಹವ್ಯಾಸಗಳನ್ನು ಬೆಳೆಸಿಕೊಳ್ಳುವಂಥದ್ದು. ಈ ಹವ್ಯಾಸದಲ್ಲಿ ಯೂಶ್ವಲಿ ನಾವು ಬೇಕಾಗಿರುವಂತಹದ್ದು ಈ ಕ್ರೌರ್ಯವನ್ನು ನಾವು ಮಾಡಿಫೈ ಮಾಡಲಿಕ್ಕಾಗ್ತದೆ. ಒಂದು ವೇಳೆ ಈ ಕೋಪ ಬಂತು ಅಂತ ಹೇಳಿ ಆದರೆ ಅವನು ಹೋಗ್ಬಿಟ್ಟು ಇನ್ನೊಬ್ಬನ ಹೊಡಿಬೇಕು ಅಂತ ಹೇಳಿಲ್ಲ, ಅವನನ್ನು ಬಾಕ್ಸಿಂಗ್ ಪ್ರಾಕ್ಟೀಸ್ ಮಾಡಬಹುದು, ಕೋಪ ಕಡಿಮೆ ಆಗ್ತದೆ. ಕೆಲವರು ಎಕ್ಸ್ಟರ್ನಲೈಸಿಂಗ್ ಇರ್ತಾರೆ, ಅವರು ಹೆಚ್ಚು ದೇಹದಲ್ಲಿ ಶಕ್ತಿಯನ್ನು ತೋರಿಸ್ತಾ ಇರ್ತಾರೆ. ಇವರಿಗೆ ಅಥ್ಲೆಟಿಕ್ಸ್ಗೆ ಹಾಕಿ, ಫುಟ್ಬಾಲಿಗೆ ಹಾಕಿ, ಇಲ್ಲೊಂದಷ್ಟು ಓಡಾಡಿ ಬಂದಾಗ ದೇಹದ ಆಯಾಸವೂ ಆಗ್ತದೆ, ಒಳ್ಳೆಯ ಅಥ್ಲೆಟ್ ಆದಾಗ ಅವನಿಗೊಂದು ಖುಷಿಯೂ ಆಗ್ತದೆ. ಆದ್ದರಿಂದ ಇದು ಒಂದು ಮಾಡಿಫೈ ಆಯಿತು, ಕನ್ವರ್ಟ್ ಆಯಿತು. ಇಂಥದ್ದಕ್ಕೆ ಹಾಕ್ಬೋದು. ಅಥವಾ ಒಳ್ಳೆಯದಾಗಿರುವಂಥ ಹವ್ಯಾಸಗಳನ್ನು ಹೇಳಿಕೊಡಿ. ಯಾವುದು? ಅವನಿಗೆ ಬೇರೆ ಬೇರೆ ಆರ್ಟಿಸ್ಟಿಕ್ ಕೆಪಾಸಿಟಿ ಪ್ರತಿಯೊಂದು ಮಗುವಿನಲ್ಲಿ ಇರ್ತದೆ,
1: ಬೇರೆ ಬೇರೆ
0: ಕಲೆಗಳಿರ್ತದೆ. ಅದರ ಮೂಲಕ ಅವನಿಗೆ ಉತ್ತಮ ಸಾಮರ್ಥ್ಯವನ್ನು ತೋರಿಸಿದಾಗ, ಅದರಲ್ಲಿ ಒಂದಷ್ಟು ಪ್ರೈಸ್ಗಳು ಸಿಕ್ಕಿದಾಗ ಅವನು ತನ್ನ ಆತ್ಮತೃಪ್ತಿಯನ್ನು ಹೊಂತಾನೆ. ಯಾವಾಗ ತಾನು ಆತ್ಮತೃಪ್ತಿಯನ್ನು ಹೊಂದಿರ್ತಾನೋ, ಯಾವಾಗ ತನ್ನ ರೀತಿಯಲ್ಲಿ ತಾನು ಒಂದು ಸ್ವಲ್ಪ ಸಂತೋಷದಲ್ಲಿರ್ತಾನೆ, ಅವನಿಗೆ ಕೋಪ ಬರುವಂಥದ್ದು, ವೈಲೆನ್ಸ್ ಆಗುವಂಥದ್ದು ಕಡಿಮೆ. ಯಾವಾಗ ಅವನು ಫ್ರಸ್ಟ್ರೇಟೆಡ್ ಆಗಿರ್ತಾನೋ, ಅವನಿಗೆ ಎಲ್ಲರ ಮೇಲೆಯೂ ಒಂದು ಕಂಪ್ಲೇಂಟ್ ಇರ್ತದೆ, ಇವನು ಸಿಟ್ಟು ಬರುವಂಥದ್ದು ಜಾಸ್ತಿ, ಅದನ್ನು ತೋರ್ಪಡಿಸುವುದು ಹೆಚ್ಚು.
1: ಕಾನೂನಾತ್ಮಕವಾಗಿ ಇದನ್ನು ಹೇಗೆ ನಿರ್ವಹಿಸಬಹುದು?
0: ಅಂದರೆ ಕ್ರೌರ್ಯಕ್ಕೆ ಸಂಬಂಧಪಟ್ಟ ಕಾನೂನುಗಳು ತುಂಬ ಇದ್ದಾವೆ. ಆದರೆ ನಮ್ಮಲ್ಲಿ ಸಮಸ್ಯೆ ಏನು ಕಾಣೋದು ಅಂತ ಹೇಳಿದ್ರೆ, ಆ ಕಾನೂನುಗಳಿಂದಾಗಿ ಅವನಿಗೆ ಶಿಕ್ಷೆ ಬರುವಂಥದ್ದು ತುಂಬ ವಿಳಂಬ ಆಗ್ತಾ ಇದೆ. ಬೇರೆ ಬೇರೆ ಕಾರಣಗಳಿರ್ಬೋದು, ನಾವು ದೂರುಗಳನ್ನು ಹೇಳುವಂಥದ್ದಲ್ಲ. ಆದರೆ ಯಾವುದೇ ಸಿಸ್ಟಮ್ ವರ್ಕ್ ಆಗಬೇಕು ಅಂತ ಹೇಳಿ ಆದರೆ, ಕಾನೂನಿನ ವಿಷಯಗಳು ಒಬ್ಬ ಮನುಷ್ಯನಿಗೆ ಹೆದರಿಕೆ ಹುಟ್ಟಿಸುವಂಥದ್ದಾಗಬೇಕು ಅಂತ ಹೇಳಿ ಆದರೆ, ಅವನು ತಪ್ಪು ಮಾಡಿ ಅರಿವಾಗುವಾಗ ಅವನಿಗೆ ಶಿಕ್ಷೆ ಇರಬೇಕು. ಆ ಶಿಕ್ಷೆ ಅನ್ನುವಂಥದ್ದು ಇನ್ನೊಬ್ಬರಿಗೆ ಗೊತ್ತಾಗಬೇಕು. ಗೊತ್ತಾದರೆ ಮಾತ್ರ ಅವನು ಮಾಡಲಿಕ್ಕೆ ಹೋಗುವುದಿಲ್ಲ. ತುಂಬ ವಿಳಂಬ ಆದರೆ ಅವನಿಗೂ ಅರ್ಥ ಇಲ್ಲದ್ದಾಗ್ತದೆ. ಯಾಕಂದರೆ ಅವನು ಜೀವನದಲ್ಲಿ ತುಂಬ ಮುಂದೆ ಹೋಗಿರ್ತಾನೆ. ಒಂದು 10 ವರ್ಷದಲ್ಲಿ ತನ್ನ ತಪ್ಪಿನ ಅರಿವಾಗಿ ಅವನಲ್ಲಿ ಪಶ್ಚಾತ್ತಾಪ ಪಟ್ಟಿರಲೂಬಹುದು ಅವನು ಶಿಕ್ಷೆ ಸಿಕ್ಕಿರುವಾಗ. ಆದರೆ ಉಳಿದವರಿಗೆ ಅದು ಮಾದರಿ ಆಗುವುದಿಲ್ಲ.
1: ಈಗ ಯಾವ ಒಬ್ಬ ವ್ಯಕ್ತಿಯಲ್ಲಿ ಇಂಥ ಒಂದು ಮಾನಸಿಕ ಅಸಮತೋಲನ ಅಥವಾ ಒಂದು ಅಸಹನೆ ಆಗ್ಬೋದು, ಕ್ರೌರ್ಯ ಪ್ರವೃತ್ತಿ ಆಗ್ಬೋದು ಇದೆ ಅಂತ ಗೊತ್ತಾದ ಮೇಲೆ ಅದಕ್ಕೆ ಯಾವ ರೀತಿ ಒಂದು ಪರಿಣಾಮಕಾರಿ ಚಿಕಿತ್ಸೆಯೋ ಅಥವಾ ಟ್ರೀಟ್ಮೆಂಟೋ ಕೊಡಬಹುದು?
0: ಇದರಲ್ಲಿ ಮೊದಲನೇದಾಗಿ ಏನು ಅಂತ ಹೇಳಿದ್ರೆ, ಕೆಲವು ಮಾನಸಿಕ ಕಾಯಿಲೆಗಳ ಸಂಬಂಧದಲ್ಲಿ ಮಾನಸಿಕವಾದ ಒಂದು ಸಮಸ್ಯೆಗೆ ಒಳಗಾದಾಗ ಅವನು ಕ್ರೌರ್ಯವನ್ನು ತೋರಿಸುವಂಥದ್ದು ಹೆಚ್ಚು. ಮೊದಲನೇದಾಗಿ ನಾನು ಡಿಪ್ರೆಷನ್ ಅಲ್ಲಿ ಹೇಳ್ತೇನೆ. ಒಬ್ಬ ಮನುಷ್ಯ ಖಿನ್ನತೆಯಲ್ಲಿದ್ದಾಗ ಅವನು ಎಷ್ಟು ನೆಗೆಟಿವಿಸ್ಟಿಕ್ ಆಗಿ ಥಿಂಕ್ ಮಾಡ್ತಾನೆ, ಕೊನೆಗೆ ನಾನು ಹೇಗೂ ಬದುಕಿ ಪ್ರಯೋಜನ ಇಲ್ಲ, ಮುಂದಕ್ಕೆ ನನಗೆ ಬದುಕಿ ಸಾಧಿಸ್ಲಿಕ್ಕೆ ಆಗುವುದಿಲ್ಲ, ನನ್ನಿಂದ ಅಷ್ಟು ನಾನು ಕುಗ್ಗಿದ್ದೇನೆ. ಒಂದು ತಾಯಿ ಅಂದುಕೊಳ್ತಾಳೆ, ನಾನು ಈಗ ನನ್ನ 2 ಮಕ್ಕಳನ್ನು ಬಿಟ್ಟು ಹೋದರೆ ಇವುಗಳು ಉಳಿದವರಿಗೆ ಭಾರ ಆಗ್ತಾರೆ, ನಾನಿಲ್ಲದೆ ಇದ್ದಂದ್ರಿಂದ ಮಕ್ಕಳಿಗೆ ತೊಂದರೆ ಆಗ್ತದೆ, ನಾನು ಅವರನ್ನು ಸೇರಿಸಿಕೊಂಡು ಸಾಯಿಸ್ತೇನೆ ಅಂತ ಹೇಳಿ. ಸೊ ಹೀಗಾಗಿ ಮಕ್ಕಳನ್ನು ದೂಡಿ ತಾನು ಆತ್ಮಹತ್ಯೆ ಮಾಡಿಕೊಳ್ತಾಳೆ. ಇದನ್ನು ನಾವು ಮೊದಲೇ ಅದನ್ನು ಅರ್ಥ ಮಾಡಿಕೊಂಡು ಇದಕ್ಕೆ ಟ್ರೀಟ್ಮೆಂಟ್ ಕೊಟ್ಟಿದ್ದಿದ್ರೆ ಚಿಕಿತ್ಸೆ, ಇದು ಕಡಿಮೆ ಆಗ್ತದೆ. ಇನ್ನೊಂದು ಸೆಕ್ಷುವಲ್ ವೈಲೆನ್ಸ್ಗಳು. ಸೆಕ್ಷುವಲ್ ವೈಲೆನ್ಸ್ ಆದಾಗ ಇಬ್ಬರು ಅನುಭವಿಸ್ತಾರೆ, ಪರ್ಪೆಚರೇಟರು ಮತ್ತೆ ಅದನ್ನು ಅನುಭವಿಸ್ತಾ ಇದ್ದಾನೆ. ಯಾವಾಗಲೂ ಆ ಸೆಕ್ಷುವಲ್ ವೈಲೆನ್ಸ್ ಅನ್ನು ನೋಡ್ತಾ ಇದ್ದಂತಹ ಮಕ್ಕಳು ಮುಂದಕ್ಕೆ ಅವನೂ ಮಾಡ್ತಾನೆ. ಯಾವುದೇ ರೀತಿಯಲ್ಲಿ ಸೆಕ್ಷುವಲ್ ಅಬ್ಯೂಸ್ ನಡೆದದನ್ನು ಗೊತ್ತಾದಾಗ ಇವನಿಗೊಂದು ಮನೋವೈಜ್ಞಾನಿಕವಾಗಿ ಇದನ್ನು ವಿಶ್ಲೇಷಣೆ ಮಾಡಿ ಅವನಿಗೆ ಸರಿಯಾದ ಕೌನ್ಸೆಲಿಂಗ್ ಕೊಡಬೇಕು. ಅವನು ವಿಕ್ಟಿಮೂ ಆಗ್ತಾನೆ ಅಥವಾ ಅವನು ಮಾಡ್ತಾನೆ, ಇದು ಎರಡನ್ನೂ ತಪ್ಪಿಸ್ಕೊಳ್ಬೇಕಾಗ್ತದೆ. ಮೂರನೆಯದ್ದು, ಕೆಲವು ಗಂಭೀರ ಥರದ ಮಾನಸಿಕ ಕಾಯಿಲೆಗಳು, ಅದನ್ನು ನಾವು ಹಾಗೆಯೇ ಅದನ್ನು ಟ್ರೀಟ್ಮೆಂಟ್ ಮಾಡದೆ ಬಿಟ್ಟರೆ ಅವರು ಒಂದಲ್ಲ ಒಂದು ಕಾಲದಲ್ಲಿ ತನ್ನ ಮಾನಸಿಕ ಸಮಸ್ಯೆಗಳಿಂದಾಗಿ ಅದನ್ನು ಮಾಡ್ತಾರೆ. ಯಾವುದೇ ಕ್ರೌರ್ಯಕ್ಕೆ ಸಂಬಂಧಪಟ್ಟಂಥ ವಿಷಯಗಳು ಬಂದರೂ ಇನ್ನೊಂದು ವ್ಯಕ್ತಿಗಳ ಜೊತೆ ಗೊತ್ತಿದ್ದವರ ಹತ್ರ ವಿಮರ್ಶೆ ಮಾಡುವಂಥದ್ದು, ಇನ್ನೊಂದು ಈ ಥರದ್ದು ನಡೀತದೆ ಅನ್ನುವಂಥದ್ದಿದ್ದರೆ ಒಂದು ಪೊಲೀಸಿಗೆ ಅದನ್ನು ಇನ್ಫಾರ್ಮ್ ಮಾಡುವಂಥದ್ದು. ಅವರು ವಿಶ್ಲೇಷಣೆ ಮಾಡಿಕೊಂಡು ಅದನ್ನು ಮುಂದುವರಿತಾರೆ, ಇದು ಮುಂದುವರಿತದೆ ಇಲ್ಲೋ ಅಂತ ಹೇಳಿ ಇನ್ಫಾರ್ಮ್ ಮಾಡಿದರೆ ಇದನ್ನು ತಡೆಗಟ್ಟಬಹುದು, ಹಾಗೂ ಅದನ್ನು ನಿಲ್ಲಿಸಬಹುದು.
1: ಬಹಳ ಸಂತೋಷ ಡಾಕ್ಟರ್ ಶ್ರೀನಿವಾಸ್ ಭಟ್ ಅವರೇ. ಜನರಲ್ಲಿ ಅಸಹನೀಯ ಮತ್ತು ಈ ಕ್ರೌರ್ಯ ಪ್ರವೃತ್ತಿ ಇತ್ತೀಚಿನ ವರ್ಷಗಳಲ್ಲಿ ಹೆಚ್ಚುತ್ತಾ ಇದೆ ಎನ್ನುವಂಥ ಒಂದು ಕಾರಣವನ್ನು ಇಟ್ಟುಕೊಂಡು ನಾವು ಇವತ್ತಿನ ಒಂದು ಸಂದರ್ಶನವನ್ನು ಮಾಡಿದ್ವಿ. ಒಂದು ಯಾವ ರೀತಿ ವಿಶ್ಲೇಷಣೆಯನ್ನು ಮಾಡಬಹುದು, ಅದರ ಒಂದು ದುಷ್ಪರಿಣಾಮಗಳು

0: ಏನೇನು ಪೂರಕವಾದಂತಹ ಒಂದು ಕಾರಣಗಳು ಏನೇನು ಹಾಗೂ ಯಾವ ರೀತಿ ಇದನ್ನು ತಡೆಗಟ್ಟುವಂತಹದ್ದು, ಈ ಎಲ್ಲ ವಿಚಾರದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಒದಗಿಸಿರಿ. ತುಂಬಾ ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ.
2: ವಿಶ್ವ ಮಾನಸಿಕ ಆರೋಗ್ಯ ದಿನದ ಸಂದರ್ಭದಲ್ಲಿ ಜನರಲ್ಲಿ ಹೆಚ್ಚುತ್ತಿರುವ ಅಸಹನೆ ಮತ್ತು ಕ್ರೌರ್ಯ ಪ್ರವೃತ್ತಿ, ಕಾರಣ ಹಾಗೂ ಪರಿಹಾರ ಕುರಿತು ಮನೋರೋಗ ತಜ್ಞರಾದ ಡಾಕ್ಟರ್ ಯು ಶ್ರೀನಿವಾಸ ಅವರೊಡನೆ ಸಂದರ್ಶನವನ್ನ ಕೇಳಿದ್ರಲ್ಲ, ಇವರನ್ನು ಸಂದರ್ಶಿಸಿದವರು ಟಿ ಶ್ಯಾಮ್ ಪ್ರಸಾದ್. ರಾಜ್ಯವ್ಯಾಪಿ ಪ್ರಸಾರವಾದ ಇಂದಿನ ಆರೋಗ್ಯ ಸಂಚಿಕೆ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತಾದ ಕಾರ್ಯಕ್ರಮ ಸರಣಿ. ಪ್ರಧಾನಮಂತ್ರಿ ಕೃಷಿ ಮಾನ್ಧನ್ ಯೋಜನೆ ಕುರಿತು ಈಗ ತಿಳಿಸಿಕೊಡುತ್ತಾರೆ ಡಾ ಕೆ ಮಾಲತಿ.
0: ನಮ್ಮ ದೇಶದ ಬೆನ್ನೆಲುಬು ರೈತ. ರೈತನ ಬಾಳು ಹಸನಾಗಿದ್ದರೆ ದೇಶ ಸುಭಿಕ್ಷವಾಗಿರುತ್ತದೆ. ನೇಗಿಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲಿ, ಯಾರೂ ಅರಿಯದ ನೇಗಿಲ ಯೋಗಿಯು ಲೋಕಕ್ಕೆ ಅನ್ನವನೀಯುವನು. ಹೆಸರನ್ನು ಬಯಸದೆ, ಅತಿಸುಖ ಕೆಳಸದೆ, ದುಡಿವನು ಗೌರವ ಕಾಶಿಸದೆ, ನೇಗಿಲ ಕುಳದೊಳಗಡಗಿದೆ ಕರ್ಮ, ನೇಗಿಲ ಮೇಲೆಯೇ ನಿಂತಿದೆ ಧರ್ಮ ಎಂಬ ರಾಷ್ಟ್ರಕವಿ ಕುವೆಂಪುರವರ ಈ ರೈತಗೀತೆಯಂತೆ ಲೋಕಕ್ಕೆ ಅನ್ನವ ಕೊಡುವ ಈ ಯೋಗಿಯು ಅಜ್ಞಾತವಾಗಿಯೇ ಇರುತ್ತಾನೆ. ಇಂತಹ ರೈತರ ಬದುಕು ಹತ್ತು ಹಲವು ಗಂಟುಗಳಲ್ಲಿ ಸಿಲುಕಿರುತ್ತದೆ. ಇವುಗಳನ್ನು ಸಮೀಕ್ಷಿಸುವ ಮತ್ತು ಪರಿಹಾರ ನೀಡುವ ಜವಾಬ್ದಾರಿ ಎಲ್ಲರ ಮೇಲೆಯೂ ಇದೆ. ಇದಕ್ಕಾಗಿ ಸರ್ಕಾರ ಕೈಗೊಳ್ಳುವ ಕಾರ್ಯಕ್ರಮ ಯೋಜನೆಗಳನ್ನು ರೈತರಿಗೆ ಸಾರ್ಥಕ ಬಳಕೆಯಾಗುವಂತೆ ಮಾಡಬೇಕು. ಸಣ್ಣ ರೈತರಿಗೆ ಬಹು ಉಪಯೋಗಕಾರಿಯಾದ ಒಂದು ಯೋಜನೆಯೇ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ, PMKMY ಎಂಬ ಈ ಯೋಜನೆಯು ಸಣ್ಣ ಮತ್ತು ಅತಿಸಣ್ಣ ರೈತರಿಗಾಗಿ ಇರುವ ಪಿಂಚಣಿ ಯೋಜನೆ ಇದಾಗಿದೆ. ಜೀವನೋಪಾಯಕ್ಕೆ ಯಾವುದೇ ಮಾರ್ಗವಿಲ್ಲದ ಮತ್ತು ಖರ್ಚುಗಳನ್ನು ನಿಭಾಯಿಸಲು ಕನಿಷ್ಠ ಅಥವಾ ಯಾವುದೇ ಉಳಿತಾಯವಿಲ್ಲದ ಸಣ್ಣ ಮತ್ತು ಅತಿಸಣ್ಣ ರೈತರಿಗೆ ಸಾಮಾಜಿಕ ಭದ್ರತೆಯನ್ನು ಒದಗಿಸುವ ಉದ್ದೇಶದಿಂದ ಸರ್ಕಾರವು 12 ಸೆಪ್ಟೆಂಬರ್ 2019 ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯನ್ನು ಪ್ರಾರಂಭಿಸಿದೆ. ಎಲ್ಐಸಿ ಅಂದರೆ ಜೀವ ವಿಮಾ ನಿಗಮವು ಈ ಪಿಂಚಣಿ ನಿಧಿಯನ್ನು ನಿರ್ವಹಿಸುತ್ತದೆ. ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದ ಭೂ ದಾಖಲೆಗಳ ಪ್ರಕಾರ 2 ಹೆಕ್ಟೇರ್ ವರೆಗೆ ಸಾಗುವಳಿ ಭೂಮಿಯನ್ನು ಹೊಂದಿರುವ ರೈತರು ಈ ಯೋಜನೆಯ ವ್ಯಾಪ್ತಿಗೆ ಬರುತ್ತಾರೆ. ರೈತರ ವಯಸ್ಸು 18 ರಿಂದ 40 ವರ್ಷಗಳ ಒಳಗಿರಬೇಕು. ಈ ರೈತರಿಗೆ ವೃದ್ಧಾಪ್ಯದ ರಕ್ಷಣೆ ಮತ್ತು ಸಾಮಾಜಿಕ ಭದ್ರತೆ ನೀಡಲು, ಜೊತೆಗೆ ಸ್ವಲ್ಪ ಪ್ರಮಾಣದ ಆರ್ಥಿಕ ಅವಶ್ಯಕತೆಗಳನ್ನು ಪೂರೈಸಲು ಇದು ಸಹಾಯಕವಾಗಿದೆ. ದೇಶವನ್ನು ಪೋಷಿಸಲು ಶ್ರಮಿಸುವ ರೈತರು ನಿವೃತ್ತರಾದಾಗ ಅಥವಾ ಅಶಕ್ತರಾದಾಗ ಸ್ಥಿರವಾದ ಆದಾಯದ ಮೂಲವನ್ನು ಹೊಂದುವಂತೆ ಮಾಡುವುದು ಇದರ ಗುರಿಯಾಗಿದೆ. ಇದು ಆರ್ಥಿಕ ಚಿಂತೆಗಳಿಲ್ಲದೆ ಗೌರವಾನ್ವಿತ ಜೀವನವನ್ನು ನಡೆಸಲು ಸಹಾಯ ಮಾಡುತ್ತದೆ. ಯಾವುದೇ ಉಳಿತಾಯವನ್ನು ಹೊಂದಿರದ ಅನೇಕ ರೈತರಿಗೆ ಈ ಯೋಜನೆ ಆಶಾಕಿರಣವಾಗಿದೆ. ಈ ಯೋಜನೆಗೆ ಬರುವ ರೈತರು ಅವರ ವಯಸ್ಸಿಗೆ ತಕ್ಕಂತೆ ತಿಂಗಳಿಗೆ 55 ರೂಗಳಿಂದ 200ರವರೆಗೆ ಪಾವತಿಸಬೇಕು. ಸರ್ಕಾರವು ಸಮಾನವಂತಿಗೆಯ ಮೊತ್ತವನ್ನು ನೀಡುತ್ತದೆ. ರೈತರು ತಮ್ಮ 60ನೇ ವಯಸ್ಸಿನವರೆಗೆ ಪಾವತಿಸಿದರೆ ನಂತರ ಪ್ರತಿ ತಿಂಗಳು ರೂ 3,000 ಕನಿಷ್ಠ ಪಿಂಚಣಿ ಸಿಗುತ್ತದೆ. ಒಂದೊಮ್ಮೆ ರೈತ ಮೃತಪಟ್ಟರೆ ಅವರ ಪತ್ನಿಗೆ ಮಾತ್ರ ಶೇಕಡ 50ರಷ್ಟು ಕುಟುಂಬ ಪಿಂಚಣಿ ದೊರೆಯುತ್ತದೆ. ಈ ಉಪಕ್ರಮವು ರೈತರ ಸಂಧ್ಯಾಕಾಲದಲ್ಲಿ ಆರ್ಥಿಕ ಸ್ವಾತಂತ್ರ್ಯವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಅವರ ಅಗತ್ಯಗಳನ್ನು ಪೂರೈಸಲು ಸ್ಥಿರವಾದ ಆದಾಯವನ್ನು ಒದಗಿಸುತ್ತದೆ. ಈ ಯೋಜನೆಯು ರೈತರ ಆರ್ಥಿಕ ಯೋಗಕ್ಷೇಮವನ್ನು ಖಚಿತಪಡಿಸಿಕೊಳ್ಳುವ ಗುರಿಯನ್ನು ಹೊಂದಿದೆ, ಜೊತೆಗೆ ಅನೇಕ ವೈಶಿಷ್ಟ್ಯತೆಗಳನ್ನು ಹೊಂದಿದೆ. ಈ ಯೋಜನೆಯು ಸ್ವಯಂ

0: ಪ್ರೇರಿತ ಯೋಜನೆಯಾಗಿದ್ದು, ರೈತರು ತಮ್ಮ ಅನುಕೂಲಕ್ಕೆ ತಕ್ಕಂತೆ ನೋಂದಾಯಿಸಿಕೊಳ್ಳಲು ಆಯ್ಕೆ ಮಾಡಬಹುದು. ಸರ್ಕಾರವು ರೈತರಿಗೆ ಅವರು ಕಟ್ಟುವ ವಂತಿಗೆಗೆ ತಕ್ಕಂತೆ ತನ್ನ ಭಾಗವನ್ನು ನಿರ್ವಹಿಸುತ್ತದೆ. ಕಾಲಾನಂತರದಲ್ಲಿ ಅವರ ಉಳಿತಾಯವನ್ನು ದ್ವಿಗುಣಗೊಳಿಸುತ್ತದೆ. ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ವೃದ್ಧಾಪ್ಯದಲ್ಲಿ ಆರ್ಥಿಕ ಸುರಕ್ಷತಾ ಜಾಲವನ್ನು ಒದಗಿಸುತ್ತದೆ. ರೈತರು ಮಾಸಿಕ 3,000 ರೂಗಳ ಪಿಂಚಣಿ ಪಡೆಯುವುದನ್ನು ಖಚಿತಪಡಿಸುತ್ತದೆ. ಇದು ಅವರ ಮೂಲಭೂತ ಅಗತ್ಯಗಳನ್ನು ಪೂರೈಸಲು ಸಹಾಯ ಮಾಡುತ್ತದೆ. ಈ ಯೋಜನೆಯು ಅತ್ಯಂತ ಕೈಗೆಟಕುವ ದರವಾಗಿದ್ದು, ಮಾಸಿಕ ಕೊಡುಗೆಗಳು ರೂ 55 ಪ್ರಾರಂಭವಾಗುತ್ತದೆ ಮತ್ತು ಇದು ವಯಸ್ಸನ್ನು ಅವಲಂಬಿಸಿರುವುದರಿಂದ ಹೆಚ್ಚಿನ ಆರ್ಥಿಕ ಹೊರೆ ಎಂದೆನಿಸುವುದಿಲ್ಲ. ಇದು ರೈತರಲ್ಲಿ ಆರ್ಥಿಕ ಸ್ವಾತಂತ್ರ್ಯವನ್ನು ಉತ್ತೇಜಿಸುತ್ತದೆ. ಅವರು ಕೆಲಸ ಮಾಡುವುದನ್ನು ನಿಲ್ಲಿಸಿದ ನಂತರ ಇತರರ ಮೇಲೆ ಅವಲಂಬಿತವಾಗುವುದನ್ನು ತಪ್ಪಿಸಲು ಸಹಾಯ ಮಾಡುತ್ತದೆ. ರೈತನ ಸ್ವಾವಲಂಬಿ ನಿಲುವನ್ನು ಉತ್ತೇಜಿಸುತ್ತದೆ. ಒಬ್ಬ ರೈತ 60 ವರ್ಷಕ್ಕಿಂತ ಮೊದಲು ನಿಧನರಾದರೆ ಅವರ ಪತ್ನಿಯು ಯೋಜನೆಗೆ ಕೊಡುಗೆ ನೀಡುವುದನ್ನು ಮುಂದುವರೆಸಬಹುದು ಅಥವಾ ಕಡಿಮೆ ಪಿಂಚಣಿ ಪಡೆಯಲು ಅರ್ಹರಾಗಿರುತ್ತಾರೆ. ಈ ಯೋಜನೆಯ ಆನ್ಲೈನ್ ನೋಂದಣಿ ಪ್ರಕ್ರಿಯೆಯು ಸರಳ ಮತ್ತು ಅನುಕೂಲಕರವಾಗಿದ್ದು, ದೇಶದಾದ್ಯಂತ ಸಾಮಾನ್ಯ ಸೇವಾ ಕೇಂದ್ರಗಳ ಮೂಲಕ ರೈತರು ದಾಖಲಾಗಲು ಅನುವು ಮಾಡಿಕೊಡುತ್ತದೆ. ನೋಂದಣಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು ರೈತರು ಉಳಿತಾಯ ಬ್ಯಾಂಕ್ ಖಾತೆ ಮತ್ತು ಆಧಾರ್ ಕಾರ್ಡ್ ಅನ್ನು ಹೊಂದಿರಬೇಕು. ಈ ಯೋಜನೆಯು ಎಲ್ಲಾ ಅರ್ಹ ರೈತರಿಗೆ ಮುಕ್ತವಾಗಿದ್ದು, ಭಾರತದ ರೈತ ಸಮುದಾಯದ ದೊಡ್ಡ ಭಾಗವು ಈ ಉಪಕ್ರಮದಿಂದ ಪ್ರಯೋಜನ ಪಡೆಯಬಹುದು ಎಂದು ಖಚಿತಪಡಿಸುತ್ತದೆ. ಆನ್ಲೈನ್ ನೋಂದಣಿ ಪ್ರಕ್ರಿಯೆಯಲ್ಲಿ ರೈತರ ಡೇಟಾವನ್ನು ದಾಖಲಿಸಲಾಗಿದೆ ಮತ್ತು ಅವರಿಗೆ ಪಿಂಚಣಿ ಕಾರ್ಡ್ ಒದಗಿಸಲಾಗಿದೆ ಎಂದು ಖಚಿತಪಡಿಸುತ್ತದೆ. ಆಫ್ಲೈನ್ ನೋಂದಣಿಗೂ ಆದ್ಯತೆ ನೀಡುವವರು ರಾಜ್ಯ ಕೃಷಿ ಕಚೇರಿಗೆ ಭೇಟಿ ನೀಡಬಹುದು. ಅಲ್ಲಿ ಅಧಿಕೃತ ಸಿಬ್ಬಂದಿ ಅರ್ಜಿ ಪ್ರಕ್ರಿಯೆಯ ಮೂಲಕ ಅವರಿಗೆ ಮಾರ್ಗದರ್ಶನ ನೀಡುತ್ತಾರೆ. ಅನುಮೋದನೆ ಪಡೆದ ನಂತರ ರೈತರು ಸುರಕ್ಷಿತ ಭವಿಷ್ಯವನ್ನು ಖಚಿತಪಡಿಸಿಕೊಳ್ಳಲು ಯೋಜನೆಗೆ ಕೊಡುಗೆ ನೀಡಲು ಪ್ರಾರಂಭಿಸಬಹುದು. 18 ವರ್ಷ ವಯಸ್ಸಿನವರಿಗೆ 55 ರೂನಿಂದ ಪ್ರಾರಂಭ. ರೈತರು ದಾಖಲಾತಿಯಲ್ಲಿ ಹಿರಿಯರಾಗಿದ್ದಷ್ಟೂ ಅವರ ಮಾಸಿಕ ಕೊಡುಗೆ ಹೆಚ್ಚಾಗುತ್ತದೆ. 40 ವರ್ಷ ವಯಸ್ಸಿನ ರೈತರಿಗೆ ತಿಂಗಳಿಗೆ ಗರಿಷ್ಠ 200 ರೂಗಳು. ಒಟ್ಟಾರೆ ಈ ಯೋಜನೆಯು ಕೈಗೆಟುಕುವಿಕೆ ಮತ್ತು ಆರ್ಥಿಕ ಭದ್ರತೆ ಎರಡನ್ನೂ ಖಾತ್ರಿಪಡಿಸುವ ಸಮತೋಲಿತ ಯೋಜನೆಯಾಗಿದ್ದು, ರೈತನ ಮೊಗದಲ್ಲಿ ಮಂದಹಾಸ ಮೂಡಿಸುತ್ತದೆ. ಈ ಯೋಜನೆಯು ಎಲ್ಲರನ್ನೂ ಒಳಗೊಳ್ಳುವಂತೆ ವಿನ್ಯಾಸಗೊಳಿಸಲಾಗಿದ್ದರೂ ಕೆಲವು ಗುಂಪುಗಳು ಭಾಗವಹಿಸಲು ಅರ್ಹರಲ್ಲ. 2 ಹೆಕ್ಟೇರ್ಗಿಂತ ಹೆಚ್ಚು ಭೂಮಿ ಹೊಂದಿರುವ ರೈತರನ್ನು ಈ ಯೋಜನೆಯಿಂದ ಹೊರಗಿಡಲಾಗಿದೆ. ಏಕೆಂದರೆ ಇದು ಸಣ್ಣ ಮತ್ತು ಅತಿ ಸಣ್ಣ ರೈತರನ್ನ ಗುರಿಯಾಗಿರಿಸಿಕೊಂಡಿದೆ. ಹೆಚ್ಚುವರಿಯಾಗಿ ಇತರ ಸರ್ಕಾರಿ ಯೋಜನೆಗಳಿಂದ ಈಗಾಗಲೇ ಪಿಂಚಣಿ ಪಡೆಯುತ್ತಿರುವ ರೈತರು ಅರ್ಜಿ ಸಲ್ಲಿಸಲು ಅರ್ಹರಲ್ಲ. ಸಾಲಗಳನ್ನು ಮರುಪಾವತಿಸದೇ ಇರುವ ಅಥವಾ ಆದಾಯ ತೆರಿಗೆದಾರರು ಎಂದು ವರ್ಗೀಕರಿಸಲ್ಪಟ್ಟ ರೈತರು ಸಹ ಈ ಯೋಜನೆಯಲ್ಲಿ ಸೇರಲು ಅನುಮತಿ ಇಲ್ಲ. ಕೊನೆಯದಾಗಿ, ಔಪಚಾರಿಕ ವಲಯಗಳಲ್ಲಿ ಕೆಲಸ ಮಾಡುವ ವ್ಯಕ್ತಿಗಳು ಅಥವಾ ಇತರ ಪಿಂಚಣಿ ಕಾರ್ಯಕ್ರಮಗಳಿಂದ ಒಳಗೊಳ್ಳಲ್ಪಟ್ಟ ಸರ್ಕಾರಿ ನೌಕರರು ಈ ಯೋಜನೆಯಲ್ಲಿ ಭಾಗವಹಿಸುವಂತಿಲ್ಲ.
1: ಪ್ರಧಾನಮಂತ್ರಿ ಕೃಷಿ ಮಾನ್ಧನ್ ಯೋಜನೆ ಕುರಿತು ಇದುವರೆಗೂ ತಿಳಿಸಿಕೊಟ್ಟವರು ಡಾ ಕೆ ಮಾಲತಿ. ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
2: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
3: ಮೈಸೂರು ದಸರಾ ವಿಶೇಷ ಕಾರ್ಯಕ್ರಮಗಳು ರಾಜ್ಯವ್ಯಾಪಿ ಜಾಲದಲ್ಲಿ.
4: ನವರಾತ್ರಿಯ ಅಂಗವಾಗಿ ಬೆಳಗ್ಗೆ 6:10 ಮೈಸೂರಿನ G SSS ಪ್ರಾಯೋಜಿತ ವಿಶೇಷ ಗೀತಾರಾಧನ.
3: ಮೈಸೂರಿನ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್ ಪ್ರಾಯೋಜಿತ

0: ಪ್ರಯುಕ್ತ ದಸರಾ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮುನ್ನೋಟ ದಸರಾದಲ್ಲಿ ಇಂದು ಮತ್ತು ನಾಳೆ ಪ್ರತಿದಿನ ಬೆಳಿಗ್ಗೆ 6:40
1: ಮೈಸೂರು ಜಿಲ್ಲಾಡಳಿತ, ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ ಲಿಮಿಟೆಡ್, ಕೆಎಸ್ಐಸಿ ಮೈಸೂರು ಸಿಲ್ಕ್ಸ್ ಹಾಗೂ ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ ಪ್ರಾಯೋಜಿತ ವಿಜಯದಶಮಿಯ ಪ್ರತಿಷ್ಠಿತ ಜಂಬೂ ಸವಾರಿಯ ನೇರ ವೀಕ್ಷಕ ವಿವರಣೆ.
0: ಆಸ್ವಾದಿಸಿ
1: ಆನಂದಿಸಿ
0: ದಸರಾ ಸಂಭ್ರಮ ಇಮ್ಮಡಿಗೊಳಿಸಿ.
2: ಶ್ರೋತೃಗಳೇ, ಗಮನಿಸಿ, ನಾಳೆ ಬೆಳಗ್ಗೆ 8:30 ಮೈಸೂರು ದಸರಾ ಎಷ್ಟೊಂದು ಸುಂದರ, ವಿಶೇಷ ರೂಪಕ ಪ್ರಸಾರವಾಗ್ತಾ ಇದೆ. ಈ ಕಾರ್ಯಕ್ರಮ ರಾಜ್ಯವ್ಯಾಪಿ ಮೂಡಿ ಬರ್ತಾ ಇದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

ಆಕಾಶವಾಣಿ ಸಮಯ 1:10 ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ. ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು: ತಂತ್ರಜ್ಞಾನ ಅಳವಡಿಕೆಯೊಂದಿಗೆ ಆಧುನಿಕ ಪಡೆಯಾಗಿ ಭಾರತೀಯ ವಾಯುಪಡೆ ಪರಿವರ್ತನೆ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ನೆರೆ ರಾಷ್ಟ್ರಗಳ ಪರಮಾಣು ಬೆದರಿಕೆಗಳಿಗೆ ಅಂಜುವುದಿಲ್ಲ, ವಿಶ್ವಸಂಸ್ಥೆಯಲ್ಲಿ ಪಾಕಿಸ್ತಾನಕ್ಕೆ ಭಾರತದಿಂದ ನೇರ ಉತ್ತರ. ರಷ್ಯಾ ಮೂಲದ ಡೀಸೆಲ್ ಆಮದು ಮೇಲಿನ ನಿರ್ಬಂಧ ಸಡಿಲಿಸಿದ ಅಮೆರಿಕ. ಸಿಜೆಪಿ ಪ್ರತಿಭಟನೆ, ಮುನ್ನೆಚ್ಚರಿಕಾ ಕ್ರಮವಾಗಿ 200ಕ್ಕೂ ಹೆಚ್ಚು ಜನರನ್ನು ವಶಕ್ಕೆ ಪಡೆದ ದೆಹಲಿ ಪೊಲೀಸ್. ಹಾಗೂ ಇದೇ 12ರಂದು ಅಹಮದಾಬಾದ್ನಲ್ಲಿ ಬ್ರಿಕ್ಸ್ ಸಾಂಪ್ರದಾಯಿಕ ಮತ್ತು ದೇಶೀಯ ಕ್ರೀಡೆಗಳ ಪ್ರದರ್ಶನ ಪಂದ್ಯಾವಳಿ ಆಯೋಜನೆ. ವಾರ್ತೆಗಳ ವಿವರ. ರಾಜಸ್ಥಾನದ ಜೋಧ್ಪುರ್ ವಾಯುಪಡೆ ನಿಲ್ದಾಣದಲ್ಲಿ ಇಂದು ನಡೆದ ತರಂಗ್ ಶಕ್ತಿ 2026 ಬಹುರಾಷ್ಟೀಯ ವಾಯುಸೇನಾ ಕವಾಯತಿನ ಪ್ರಮುಖ ಕಾರ್ಯಕ್ರಮಗಳಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಪಾಲ್ಗೊಂಡರು. ಈ ವೇಳೆ ಮಾತನಾಡಿದ ಅವರು, ರಕ್ಷಣಾ ವಲಯದಲ್ಲಿ ಆತ್ಮನಿರ್ಭರತೆ ರಾಷ್ಟೀಯ ನೀತಿಯ ಅಡಿಪಾಯವಾಗಿದೆ. ಯಾವುದೇ ದೇಶ ಸಂಕಷ್ಟದ ಸಮಯದಲ್ಲಿ ತನ್ನದೇ ಆದ ಶಸ್ತ್ರಾಸ್ತ್ರ ಮತ್ತು ತಂತ್ರಜ್ಞಾನ ಸಾಮರ್ಥ್ಯ ಹೊಂದಿಲ್ಲದಿದ್ದರೆ ಸುದೀರ್ಘ ಯುದ್ಧ ಎದುರಿಸಲು ಸಾಧ್ಯವಿಲ್ಲ. ಈ ದೃಷ್ಟಿಕೋನದಿಂದ ಭಾರತೀಯ ಸಶಸ್ತ್ರ ಪಡೆಗಳು ಮಹತ್ವದ ಕಾರ್ಯತಂತ್ರ ಪರಿವರ್ತನೆಗೆ ಒಳಪಡುತ್ತಿವೆ ಎಂದರು. ಇಂದು ಭಾರತೀಯ ವಾಯುಪಡೆ ನಿಖರ ಶಸ್ತ್ರಾಸ್ತ್ರ, ಸುಧಾರಿತ ರಾಡಾರ್ ಮತ್ತು ವಿದ್ಯುನ್ಮಾನ ವ್ಯವಸ್ಥೆಗಳೊಂದಿಗೆ ಆಧುನಿಕ ಪಡೆಯಾಗಿ ಹೊರಹೊಮ್ಮಿದೆ. ತೇಜಸ್, ರುದ್ರ, ಪ್ರಚಂಡ್ ಸೇರಿದಂತೆ ಮತ್ತಿತರ ಯುದ್ಧ ವಿಮಾನ, ಹೆಲಿಕಾಪ್ಟರ್ ಹಾಗೂ ಆಕಾಶ್ ಕ್ಷಿಪಣಿ ನಿರೋಧಕ ವ್ಯವಸ್ಥೆಗಳು ದೇಶದ ರಕ್ಷಣಾ ಉತ್ಪಾದನಾ ಸಾಮರ್ಥ್ಯಕ್ಕೆ ಸಾಕ್ಷಿಯಾಗಿದೆ ಎಂದು ತಿಳಿಸಿದರು. ಸೆಪ್ಟೆಂಬರ್ 26ರಿಂದ ಅಕ್ಟೋಬರ್ 12ರವರೆಗೆ ನಡೆಯುತ್ತಿರುವ ಈ ಸಮರಾಭ್ಯಾಸವು ಭಾಗವಹಿಸುತ್ತಿರುವ ವಿವಿಧ ದೇಶಗಳ ವಾಯುಪಡೆಗಳ ನಡುವೆ ಕಾರ್ಯಾಚರಣೆ ಸಹಕಾರ, ಪರಸ್ಪರ ಸಹಯೋಗ ಮತ್ತು ಸಾಮರಸ್ಯವನ್ನು ಬಲಪಡಿಸುವ ಉದ್ದೇಶವನ್ನು ಹೊಂದಿದೆ. ಹದಿಹರೆಯದ ಹೆಣ್ಣು ಮಕ್ಕಳ ಆರೋಗ್ಯ, ಪೋಷಣೆ ಮತ್ತು ಸರ್ವಾಂಗೀಣ ವಿಕಸನದತ್ತ ಹೆಚ್ಚಿನ ಗಮನ ಹರಿಸುವಂತೆ ಪ್ರಧಾನಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ. ನವದೆಹಲಿಯಲ್ಲಿ ನಿನ್ನೆ ನಡೆದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕುರಿತ 2 ದಿನಗಳ ರಾಷ್ಟೀಯ ಇಲಾಖಾ ಶೃಂಗಸಭೆಯ ಸಮಾರೋಪ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಮಹಿಳೆಯರ ಸುರಕ್ಷತೆ ಮತ್ತು ಸಬಲೀಕರಣಕ್ಕಾಗಿ ಮಕ್ಕಳಿಗೆ ಸೂಕ್ತವಾದ ಜಾಗೃತಿ ಪಠ್ಯಕ್ರಮಗಳನ್ನು ರೂಪಿಸುವಂತೆ ಸಲಹೆ ನೀಡಿದರು. ಸ್ಥಳೀಯ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲು ಜಿಲ್ಲಾ, ನಗರಸಭೆ ಹಾಗೂ ಮಹಾನಗರ ಪಾಲಿಕೆ ಮಟ್ಟದಲ್ಲಿ ಚಿಂತನ ಶಿಬಿರ ಆಯೋಜಿಸುವಂತೆ ರಾಜ್ಯಗಳಿಗೆ ಸೂಚಿಸಿದರು. ಯಾವುದೇ ರೀತಿಯ ಭಯೋತ್ಪಾದನಾ ದಾಳಿ ಎದುರಾದರೂ ಭಾರತ ತಕ್ಕ ಪ್ರತ್ಯುತ್ತರ ನೀಡಲಿದ್ದು ನೆರೆ ರಾಷ್ಟ್ರದ ಪರಮಾಣು ಬೆದರಿಕೆಗಳಿಗೆ ಅಂಜುವುದಿಲ್ಲ ಎಂದು ಭಾರತ ಪಾಕಿಸ್ತಾನಕ್ಕೆ ಎಚ್ಚರಿಕೆ ನೀಡಿದೆ. ನ್ಯೂಯಾರ್ಕ್ನಲ್ಲಿ ನಡೆದ ವಿಶ್ವಸಂಸ್ಥೆ ಮಹಾಸಭೆಯ ಮೊದಲ ಸಮಿತಿ ಸಭೆಯಲ್ಲಿ, ಜಿನಿವಾದಲ್ಲಿ ನಿಶಸ್ತ್ರೀಕರಣ ಕುರಿತ ವಿಶ್ವಸಂಸ್ಥೆ ಸಮ್ಮೇಳನದ ಭಾರತದ ಕಾಯಂ ಮಿಷನ್ನ ಹಿರಿಯ ಸಲಹೆಗಾರ ಅನ್ಮೋಲ್ ಶೇರ್ ಬೇಡಿ ಮಾತನಾಡಿ, ಭಯೋತ್ಪಾದನೆಗೆ ಪ್ರಾಯೋಜಕತೆ ನೀಡುವ ಮತ್ತು ಅದರ ರೂವಾರಿಗಳನ್ನು ಭಾರತ ಒಂದೇ ರೀತಿ ಪರಿಗಣಿಸಲಿದ್ದು ಭಯೋತ್ಪಾದನೆ ವಿರುದ್ಧ ಯಾವುದೇ ರಾಜಿ ಇಲ್ಲದೆ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಜಾಗತಿಕ ಮಾರುಕಟ್ಟೆಯಲ್ಲಿನ ಇಂಧನ ಪೂರೈಕೆಯಲ್ಲಿ ಉಂಟಾಗಿರುವ ವ್ಯತ್ಯಯ ಮತ್ತು ಡೀಸೆಲ್ ಬೆಲೆಯಲ್ಲಿ ತೀವ್ರ ಏರಿಕೆ ಹಿನ್ನೆಲೆಯಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ನಡುವಿನ ಮಾತುಕತೆಯ ನಂತರ ಅಮೆರಿಕ ಸರ್ಕಾರ ಮಹತ್ವದ ನಿರ್ಧಾರ ಕೈಗೊಂಡಿದೆ. ರಷ್ಯಾ ಮೂಲದ ಡೀಸೆಲ್ ಇಂಧನದ ಮಾರಾಟ ಹಾಗೂ ಆಮದು ಮೇಲಿನ ನಿರ್ಬಂಧಗಳನ್ನು 2027 ಏಪ್ರಿಲ್ 7ರವರೆಗೆ ತಾತ್ಕಾಲಿಕವಾಗಿ ಸಡಿಲಿಸಲಾಗಿದೆ. ಕಳೆದ ರಾತ್ರಿ ಈ ಕುರಿತು ಅಧಿಕೃತ ಘೋಷಣೆ ಮಾಡಿರುವ ಅಮೆರಿಕ, ರಷ್ಯಾದ ಡೀಸೆಲ್ ಇಂಧನದ ಮಾರಾಟ, ವಿತರಣೆ ಮತ್ತು ಅಮೆರಿಕಾಗೆ ನೇರ ಆಮದು ಮಾಡಿಕೊಳ್ಳುವಿಕೆಗೆ ಸಂಬಂಧಿಸಿದ ವ್ಯವಹಾರಗಳಿಗೆ ಅನುಮತಿ ನೀಡಿ ಆದೇಶ ಹೊರಡಿಸಿದೆ. ದೆಹಲಿಯಲ್ಲಿ ಸಿಜೆಪಿ ಹಮ್ಮಿಕೊಳ್ಳಲು ಉದ್ದೇಶಿಸಿರುವ ಪ್ರತಿಭಟನೆ ಹಿನ್ನೆಲೆಯಲ್ಲಿ ದೆಹಲಿ ಪೊಲೀಸರು ಮುನ್ನೆಚ್ಚರಿಕಾ ಕ್ರಮವಾಗಿ ಜಂತರ್ ಮಂತರ್ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಿಂದ ಸುಮಾರು 200 ಜನರನ್ನು ವಶಕ್ಕೆ ಪಡೆದಿದ್ದಾರೆ.

0: ಸಿಜೆಪಿ ನಾಯಕ ಅಭಿಜಿತ್ ದೀಪ್ಗೆ, ಪ್ರಮುಖ ವಕ್ತಾರರಾದ ಸೌರವ್ ದಾಸ್ ಮತ್ತು ಅಶುತೋಷ್ ರಂಕಾ ದೆಹಲಿಯ ಇಂದಿರಾಗಾಂಧಿ ಅಂತಾರಾಷ್ಟೀಯ ವಿಮಾನ ನಿಲ್ದಾಣಕ್ಕೆ ಬಂದಿಳಿದ ಮರುಕ್ಷಣವೇ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಇದೇ ವೇಳೆ ಗುರ್ಗಾಂವ್ನಲ್ಲಿರುವ ನಿವಾಸದಲ್ಲಿದ್ದ ಸಾಮಾಜಿಕ ಜಾಲತಾಣ ಪ್ರಭಾವಿ ಧ್ರುವ್ ರಾಥಿ ಅವರನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಪ್ರತಿಭಟನೆ ಹಿನ್ನೆಲೆಯಲ್ಲಿ ರಾಷ್ಟ ರಾಜಧಾನಿಯಲ್ಲಿ ಬಿಗಿ ಭದ್ರತೆ ಕೈಗೊಳ್ಳಲಾಗಿದ್ದು ದೆಹಲಿ ಗಡಿಗಳಲ್ಲಿ ವಾಹನಗಳ ತೀವ್ರ ತಪಾಸಣೆ ನಡೆಸಲಾಗುತ್ತಿದೆ. ಇಂದು ವಿಶ್ವ ಮಾನಸಿಕ ಆರೋಗ್ಯ ದಿನ. ಪ್ರತಿ ವರ್ಷ ಅಕ್ಟೋಬರ್ 10ರಂದು ಆಚರಿಸಲಾಗುವ ವಿಶ್ವ ಮಾನಸಿಕ ಆರೋಗ್ಯ ದಿನವನ್ನು 1992ರಲ್ಲಿ ವರ್ಲ್ಡ್ ಫೆಡರೇಷನ್ ಫಾರ್ ಮೆಂಟಲ್ ಹೆಲ್ತ್ ಮೊದಲ ಬಾರಿಗೆ ಪ್ರಾರಂಭಿಸಿತು. ಮಾನಸಿಕ ಆರೋಗ್ಯ ಸಮಸ್ಯೆಗಳ ಕುರಿತು ಜಾಗೃತಿ ಮೂಡಿಸುವುದು ಮತ್ತು ವಿಶ್ವಾದ್ಯಂತ ಮಾನಸಿಕ ಆರೋಗ್ಯ ಸೇವೆಯನ್ನು ಬೆಂಬಲಿಸುವ ಪ್ರಯತ್ನಗಳನ್ನು ಕ್ರೋಢೀಕರಿಸುವುದು ಈ ಜಾಗತಿಕ ಆಚರಣೆಯ ಉದ್ದೇಶವಾಗಿದೆ. ಈ ದಿನದ ಹಿನ್ನೆಲೆಯಲ್ಲಿ ಸಾಮಾಜಿಕ ಮಾಧ್ಯಮದಲ್ಲಿ ಸಂದೇಶ ಹಂಚಿಕೊಂಡಿರುವ ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ, ಎಲ್ಲರಿಗೂ ಸುಲಭವಾಗಿ ದೊರೆಯುವ, ಕೈಗೆಟಕುವ ಹಾಗೂ ಜನಕೇಂದ್ರಿತ ಮಾನಸಿಕ ಆರೋಗ್ಯ ಸೇವೆಯನ್ನು ಒದಗಿಸಲು ಕೇಂದ್ರ ಸರ್ಕಾರ ಬದ್ಧವಾಗಿದೆ ಎಂದು ತಿಳಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಜನಸೇವೆಯೇ ದೇಶಸೇವೆ ಎಂಬ ಮಂತ್ರದಡಿ ಹಾಗೂ ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಕೂಡಿರುವ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ 2025ರ ವಕ್ಫ್ ಸುಧಾರಣೆಗಳ ಕುರಿತ ಒಂದು ವರದಿ ಇಲ್ಲಿದೆ. ಈ ಹಿಂದೆ ವಕ್ಫ್ ಕಾಯ್ದೆಯ ಸೆಕ್ಷನ್ 40ರಡಿ ವಕ್ಫ್ ಮಂಡಳಿಗೆ ಯಾವುದೇ ಆಸ್ತಿಯನ್ನು ಸ್ವಯಂ ನಿರ್ಧಾರದ ಮೂಲಕ ವಕ್ಫ್ ಆಸ್ತಿ ಎಂದು ಘೋಷಿಸುವ ಅಧಿಕಾರವಿತ್ತು. ಇದರಿಂದಾಗಿ ನೋಂದಾಯಿತ ವಕ್ಫ್ ಆಸ್ತಿಗಳ ಸಂಖ್ಯೆಯಲ್ಲಿ ಭಾರಿ ಹೆಚ್ಚಳ ಕಂಡುಬಂದಿತ್ತು. 2013ರಲ್ಲಿ 2.07 ಲಕ್ಷ ಇದ್ದ ಈ ಆಸ್ತಿಗಳ ಸಂಖ್ಯೆ 8.72 ಲಕ್ಷಕ್ಕೆ ತಲುಪಿದೆ. ಈ ಪೈಕಿ ಸರ್ಕಾರಿ ಸ್ವಾಮ್ಯದ 5,973 ಆಸ್ತಿಗಳು ಸೇರಿರುವುದು ಗಂಭೀರ ಚಿಂತನೆಗೆ ಕಾರಣವಾಗಿತ್ತು. ಈ ಲೋಪದೋಷಗಳನ್ನು ಸರಿಪಡಿಸಲು ಜಾರಿಗೆ ತರಲಾಗಿರುವ ವಕ್ಫ್ ತಿದ್ದುಪಡಿ ಕಾಯ್ದೆ 2025ನ್ನು ಉಮೀದ್ ಕಾಯ್ದೆ ಎಂದು ಕರೆಯಲಾಗುತ್ತದೆ. ಈ ಹೊಸ ಕಾಯ್ದೆ ವಕ್ಫ್ ಮಂಡಳಿಗೆ ಏಕಪಕ್ಷೀಯ ಅಧಿಕಾರ ನೀಡುತ್ತಿದ್ದ ನಿಬಂಧನೆಯನ್ನು ಸಂಪೂರ್ಣವಾಗಿ ತೆಗೆದುಹಾಕಿದೆ. ಇನ್ನು ಮುಂದೆ ಸರ್ಕಾರಿ ಭೂಮಿಯ ಮೇಲಿನ ಯಾವುದೇ ಹಕ್ಕುಗಳ ಪ್ರತಿಪಾದನೆಯನ್ನು ಕಲೆಕ್ಟರ್ಗಿಂತ ಹೆಚ್ಚಿನ ಶ್ರೇಣಿಯ ಅಧಿಕಾರಿಯೊಬ್ಬರು ಕೂಲಂಕಷವಾಗಿ ಪರಿಶೀಲಿಸಬೇಕಾಗುತ್ತದೆ. ಜೊತೆಗೆ ವಕ್ಫ್ ನಿರ್ಧಾರಗಳ ವಿರುದ್ದ ಹೈಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಲು ಇದೇ ಮೊದಲ ಬಾರಿ ನೇರ ಅವಕಾಶ ಕಲ್ಪಿಸಲಾಗಿದೆ. ಈ ಕಾನೂನಾತ್ಮಕ ಸುಧಾರಣೆಗಳೊಂದಿಗೆ ಸಮಗ್ರ ಡಿಜಿಟಲೀಕರಣ ಪ್ರತಿಕ್ರಿಯೆಗಳು ಜೊತೆ ಜೊತೆಗೆ ನಡೆಯುತ್ತಿವೆ. ಮಹಾಲಯ ಅಮಾವಾಸ್ಯೆ ಸಂದರ್ಭದಲ್ಲಿಂದು ಪ್ರಧಾನಿ ನರೇಂದ್ರ ಮೋದಿ ದೇಶದ ಜನತೆಗೆ ಶುಭ ಕೋರಿದ್ದಾರೆ. ತಾಯಿ ದುರ್ಗಾದೇವಿಯ ಆಶೀರ್ವಾದ ಸಮಾಜದಲ್ಲಿ ಸಂತೋಷ, ಕರುಣೆ ಮತ್ತು ಹೊಸ ಭರವಸೆಯನ್ನು ತರಲಿ ಎಂದು ಸಾಮಾಜಿಕ ಮಾಧ್ಯಮ ಸಂದೇಶದ ಮೂಲಕ ಹಾರೈಸಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕೂಡ ಈ ವಿಶೇಷ ಸಂದರ್ಭದಲ್ಲಿ ಜನತೆಗೆ ಶುಭ ಹಾರೈಸಿದ್ದು ಮಹಾಲಯ ಪಿತೃಪಕ್ಷದ ಅಂತ್ಯ ಹಾಗೂ ದೇವಿ ಪಕ್ಷದ ಆರಂಭವನ್ನು ಸೂಚಿಸುತ್ತದೆ. ಆ ಮೂಲಕ ತಾಯಿ ದುರ್ಗೆಯ ಆಗಮನದ ಸೂಚಕವಾಗಿದೆ. ದೇವಿಯ ಕೃಪಾ ಕಟಾಕ್ಷದಿಂದ ಎಲ್ಲರ ಬಾಳಿನಲ್ಲಿ ಸುಖ, ಸಂತೋಷ ಮತ್ತು ಸಮೃದ್ಧಿ ನೆಲೆಸಲಿ ಎಂದು ಹಾರೈಸಿದ್ದಾರೆ. ಯುಎಇಯ ಶಾರ್ಜಾ ಕರಾವಳಿಯಲ್ಲಿ ಕಚ್ಚಾ ತೈಲ ಹಡಗೊಂದರ ಮೇಲೆ ನಡೆದ ಡ್ರೋನ್ ದಾಳಿ ಬಳಿಕ ಪನಾಮಾ ಧ್ವಜವನ್ನು ಹೊಂದಿರುವ ಆ ಹಡಗಿನಲ್ಲಿದ್ದ ಎಲ್ಲಾ 22 ಭಾರತೀಯ ನಾವಿಕರು ಸುರಕ್ಷಿತವಾಗಿದ್ದಾರೆ ಎಂದು ಕೇಂದ್ರ ಸಚಿವ ಸರ್ಬಾನಂದ ಸೋನೋವಾಲ್ ಖಚಿತಪಡಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಪರಿಸ್ಥಿತಿಯ ಮೇಲೆ ಸೂಕ್ಷ್ಮ ಗಮನವಿರಿಸಲಾಗಿದ್ದು ಭಾರತೀಯ ಸಿಬ್ಬಂದಿಯ ಸುರಕ್ಷತೆ ಖಚಿತಪಡಿಸಲು ಅಧಿಕಾರಿಗಳು ಹಡಗು ನಿರ್ವಹಣಾ ಕಂಪನಿಯೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದಾರೆ ಎಂದು ತಿಳಿಸಿದ್ದಾರೆ. ಅಹಮದಾಬಾದ್ನಲ್ಲಿ ಇದೇ 12ರಂದು ಬ್ರಿಕ್ಸ್ ಸಾಂಪ್ರದಾಯಿಕ ಮತ್ತು ದೇಶೀಯ ಕ್ರೀಡೆಗಳ ಪ್ರದರ್ಶನ ಪಂದ್ಯಾವಳಿ 2026ನ್ನು ಆಯೋಜಿಸಲಾಗಿದ್ದು, ಕ್ರೀಡಾಕೂಟವನ್ನು ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವಿಯ ಉದ್ಘಾಟಿಸಲಿದ್ದಾರೆ. ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯಡಿ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯವು ಗುಜರಾತ್ ಸರ್ಕಾರದ ಸಹಯೋಗದೊಂದಿಗೆ ಕ್ರೀಡಾಕೂಟವನ್ನು ಆಯೋಜಿಸುತ್ತಿದೆ. ಈ ಪಂದ್ಯಾವಳಿಯಲ್ಲಿ ತಮ್ಮ ಸಾಂಪ್ರದಾಯಿಕ ಮತ್ತು ದೇಶೀಯ ಕ್ರೀಡಾ ಪದ್ಧತಿಗಳನ್ನು ಪ್ರದರ್ಶಿಸಲು ಬ್ರಿಕ್ಸ್ ಸದಸ್ಯ ರಾಷ್ಟಗಳು ಹಾಗೂ ಸಹಭಾಗಿ ದೇಶಗಳ ನಿಯೋಗಗಳು ಭಾಗವಹಿಸಲಿವೆ. ಕ್ರೀಡೆಯ ಮೂಲಕ ಸಾಂಸ್ಕೃತಿಕ ವಿನಿಮಯ, ಪರಂಪರೆಯ

0: ಸಂರಕ್ಷಣೆ ಮತ್ತು ಜನರ ನಡುವಿನ ಸಹಕಾರವನ್ನು ಉತ್ತೇಜಿಸುವುದು ಕ್ರೀಡಾಕೂಟದ ಮುಖ್ಯ ಉದ್ದೇಶವಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಈ ಕಾರ್ಯಕ್ರಮದ ಜೊತೆಗೆ ಆಗಮಿಸುವ ವಿದೇಶಿ ನಿಯೋಗಗಳೊಂದಿಗೆ ದ್ವಿಪಕ್ಷೀಯ ಸಭೆಗಳನ್ನು ನಡೆಸಲು ಯೋಜಿಸಲಾಗಿದೆ ಎಂದು ಸಚಿವಾಲಯ ಮಾಹಿತಿ ನೀಡಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ತಂತ್ರಜ್ಞಾನ ಅಳವಡಿಕೆಯೊಂದಿಗೆ ಆಧುನಿಕ ಪಡೆಯಾಗಿ ಭಾರತೀಯ ವಾಯುಪಡೆ ಪರಿವರ್ತನೆ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ನೆರೆ ರಾಷ್ಟಗಳ ಪರಮಾಣು ಬೆದರಿಕೆಗಳಿಗೆ ಅಂಜುವುದಿಲ್ಲ, ವಿಶ್ವಸಂಸ್ಥೆಯಲ್ಲಿ ಪಾಕಿಸ್ತಾನಕ್ಕೆ ಭಾರತದಿಂದ ನೇರ ಉತ್ತರ. ರಷ್ಯಾ ಮೂಲದ ಡೀಸೆಲ್ ಆಮದು ಮೇಲಿನ ನಿರ್ಬಂಧ ಸಡಿಲಿಸಿದ ಅಮೆರಿಕ. ಸಿಜೆಪಿ ಪ್ರತಿಭಟನೆ, ಮುನ್ನೆಚ್ಚರಿಕಾ ಕ್ರಮವಾಗಿ 200ಕ್ಕೂ ಹೆಚ್ಚು ಜನರನ್ನು ವಶಕ್ಕೆ ಪಡೆದ ದೆಹಲಿ ಪೊಲೀಸ್. ಹಾಗೂ ಇದೇ 12ರಂದು ಅಹಮದಾಬಾದ್ನಲ್ಲಿ ಬ್ರಿಕ್ಸ್ ಸಾಂಪ್ರದಾಯಿಕ ಮತ್ತು ದೇಶೀಯ ಕ್ರೀಡೆಗಳ ಪ್ರದರ್ಶನ ಪಂದ್ಯಾವಳಿ ಆಯೋಜನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30ಕ್ಕೆ.
1: ಇದು ಆಕಾಶವಾಣಿ ಬೆಂಗಳೂರು. 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ಚಿತ್ರಗೀತೆಗಳು ಇದೀಗ ಕುನಾಲ್ ಗಾಂಜೋವಾಲ ಅವರ ಕಂಠದಲ್ಲಿ ಮೂಡಿಬರ್ತಾ ಇದೆ ಜೂಲಿ ಚಿತ್ರದ ಈ ಒಂದು ಹಾಡು. ಕೆ ಕಲ್ಯಾಣ್ ಅವರ ಸಾಹಿತ್ಯವಿದೆ, ರಾಜೇಶ್ ರಾಮನಾಥ್ ಅವರ ಸಂಗೀತ ಸಂಯೋಜನೆ ಇದೆ.

ಕುನಾಲ್ ಗಾಂಜಾಬಾಲ ಅವರ ಕಂಠದಲ್ಲಿ ಕೇಳ್ತಾ ಇದ್ದೀರಾ ಕಲ್ಲರಳಿ ಹೂವಾಗಿ ಚಿತ್ರದ ಗೀತೆಯನ್ನ. ಗೀತೆಯನ್ನ ಬರೆದು ಸಂಗೀತ ಸಂಯೋಜನೆ ಮಾಡಿದ್ದಾರೆ ಹಂಸಲೇಖಾ.

0: ಚಿತ್ರಗೀತೆಗಳನ್ನ ಕೇಳಿದ್ರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಜನಸೇವೆಯಿಂದ ದೇಶ ಸೇವೆ ಅಭಿಯಾನದ ಅಂಗವಾಗಿ ಸ್ವಚ್ಛ ಭಾರತ ಅಭಿಯಾನ ಕುರಿತಂತೆ ಸಂದರ್ಶನ ಮೂಡಿಬರಲಿದೆ. ಭಾಗವಹಿಸುತ್ತಾರೆ ಡಾಕ್ಟರ್ ಎಂ ಕೃಷ್ಣಮೂರ್ತಿ, ಹಿರಿಯ ಪ್ರಾಧ್ಯಾಪಕರು ಭಾರತೀಯ ಸಾಂಖ್ಯಿಕ ಸಂಸ್ಥೆ. ನಡೆಸಿಕೊಡುತ್ತಾರೆ ಶಿವರಾಮ್, ಹಿರಿಯ ಪತ್ರಕರ್ತರು.
2: ಸಹೃದಯ ಶ್ರೋತೃಗಳಿಗೆ ನಮಸ್ಕಾರ. ಜನಸೇವಾ ದೇಶ ಸೇವಾ, ಇದು ಮಾನ್ಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಜಿಯವರು ತಮ್ಮ ಸಾರ್ವಜನಿಕ ಜೀವನದ 25ನೇ ವರ್ಷದಲ್ಲಿ ದೇಶಾದ್ಯಂತ ನಡೀತಾ ಇರತಕ್ಕಂಥ ಚಟುವಟಿಕೆಗಳ ಶೀರ್ಷಿಕೆ. ಬೆಂಗಳೂರು ಆಕಾಶವಾಣಿ ಸುದ್ದಿ ವಿಭಾಗವು ಈ ನಿಟ್ಟಿನಲ್ಲಿ ಸ್ವಚ್ಛ ಭಾರತ್ ಅಭಿಯಾನ ಈ ಕುರಿತಂತೆ ಒಂದು ಚರ್ಚೆಯನ್ನ ಏರ್ಪಾಡು ಮಾಡಿದೆ. ಈ ಚರ್ಚೆಯಲ್ಲಿ ಪಾಲ್ಗೊಂಡು ಸ್ವಚ್ಛ ಭಾರತ ಅಭಿಯಾನದ ಮೂಲಕ ದೇಶದಲ್ಲಿ ಆಗ್ತಿರ್ತಕ್ಕಂಥ ಸ್ವಚ್ಛತೆ ಬಗ್ಗೆ, ದೇಶದ ಸೌಂದರ್ಯದ ಬಗ್ಗೆ ಮಾಹಿತಿ ನೀಡಲಿಕ್ಕಾಗಿ ನಮ್ಮ ಜೊತೆ ಇದ್ದಾರೆ ಪ್ರೊಫೆಸರ್ ಎಂ ಕೃಷ್ಣಮೂರ್ತಿ ಅವರು. ಕೃಷ್ಣಮೂರ್ತಿ ಅವರು ಭಾರತ ಮತ್ತು ಅಮೆರಿಕ ಸರ್ಕಾರಗಳ ಫುಲ್ ಬ್ರೈಟ್ ಸ್ಕಾಲರ್ಸ್ಗೆ ಆಯ್ಕೆಯಾದಂತಹ ಹೆಗ್ಗಳಿಕೆ ಪಡೆದಿದ್ದಾರೆ. ವಿಶ್ವದ 20ಕ್ಕೂ ಹೆಚ್ಚು ದೇಶಗಳಲ್ಲಿ ಭಾಗವಹಿಸಿ ಬಂದಿದ್ದಾರೆ ಸಮಾವೇಶ ಉಪನ್ಯಾಸಗಳಲ್ಲಿ. ಶ್ರೀತ್ರಿಗೆ ಬೆಸ್ಟ್ ಲೈಬ್ರರಿ ಟೀಚರ್ ಅವಾರ್ಡ್ ಕೂಡ ಸಿಕ್ಕಿದೆ. ಐಎಲ್ಎ ಸಂಸ್ಥೆಯಿಂದ ಸಿಡಿ ಶರ್ಮಾ ಪ್ರಶಸ್ತಿ ಕೂಡ ಪಡೆದಿದ್ದಾರೆ. ಬನ್ನಿ ಹಾಗಾದ್ರೆ ಸ್ವಚ್ಛ ಭಾರತ ಅಭಿಯಾನ ಭಾರತದಲ್ಲಿ ಮೂಡಿಸಿರ್ತಕ್ಕಂತ ಸಂಚಲನದ ಬಗ್ಗೆ ನಾವು ಮಾಹಿತಿಯನ್ನ ಕೇಳೋಣ, ಪಡ್ಕೊಳ್ಳೋಣ. ಸರ್ ನಮಸ್ಕಾರ, ಚರ್ಚೆಗೆ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಸ್ವಚ್ಛ ಭಾರತ ಅಭಿಯಾನ ಅಂದ ಕೂಡಲೇ ನಿಮ್ಮ ಮನಸ್ಸಿನಲ್ಲಿ ಬರ್ತಕ್ಕಂಥ ಅಭಿಪ್ರಾಯ ಏನು ಸರ್?
3: ಖಂಡಿತ ಸರ್, ಸ್ವಚ್ಛ ಭಾರತ ಅಭಿಯಾನ ಅಥವಾ ಸ್ವಚ್ಛ ಭಾರತ ಮಿಷನ್ ಭಾರತ ಸರ್ಕಾರವು ಅಕ್ಟೋಬರ್ 2, 2014 ಆರಂಭಿಸಿ ದೇಶವ್ಯಾಪಿ ಸ್ವಚ್ಛತಾ ಅಭಿಯಾನವನ್ನು ಪ್ರಾರಂಭ ಮಾಡಲು ಬಹಳ ಮುಖ್ಯವಾಗಿ ನಗರ ಪ್ರದೇಶಗಳಲ್ಲಿ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಇದರ ನಿರ್ವಹಣೆ, ಇದರ ಸುಧಾರಣೆ ಮಾಡುವುದೇ ಇದರ ಮೂಲ ಉದ್ದೇಶ. ಜೊತೆಗೆ ಈ ಕಾರ್ಯಕ್ರಮದ ಮೂಲ ಉದ್ದೇಶ ಏನಾಗಿತ್ತು ಅಂದರೆ ಕಸ ತ್ಯಾಜ್ಯದ ವಿಂಗಡಣೆ, ಸಂಗ್ರಹಣೆ, ಸಂಸ್ಕರಣೆ ಮತ್ತು ವಿಲೇವಾರಿ ಇವು ಬಹಳ ಮುಖ್ಯ ನಮ್ಮಂಥ ದೇಶಗಳಲ್ಲಿ. ಅದರ ಜೊತೆಗೆ ಮಹಿಳೆಯರ ಸ್ವಚ್ಛತಾ ನಿರ್ವಹಣೆ ಮತ್ತು ಜಾಗೃತಿ ಮೂಡುವ ಉದ್ದೇಶದಿಂದ ಈ ಕಾರ್ಯಕ್ರಮಗಳನ್ನು ಹಾಕಿಕೊಳ್ಳಲಾಯಿತು.
2: ನಿಮ್ಮ ಅಭಿಪ್ರಾಯ ಅಂತ ಯಾಕೆ ಹೇಳಿದೆ ಅಂದ್ರೆ, ನಾನು ತುಂಬಾ ಸರಿ ಏನಾಗುತ್ತೆ, ಹೊರದೇಶಕ್ಕೆ ಹೋಗಿ ಬಂದ ನಂತರ ಎಷ್ಟು ಚೆನ್ನಾಗಿದೆ ರೀ ಅಲ್ಲಿ, ಎಷ್ಟು ಚೆನ್ನಾಗಿ ಅಲ್ಲಿ ವೇಸ್ಟ್ ಮ್ಯಾನೇಜ್ಮೆಂಟ್ ಇದನ್ನ ಮಾಡ್ತಾರೆ ಜನ ಅಂತ ಮಾತಾಡ್ತೀವಿ. ನೀವು 20ಕ್ಕೂ ಹೆಚ್ಚು ರಾಷ್ಟ್ರಗಳಿಗೆ ಹೋಗಿ ಬಂದಿರೋದ್ರಿಂದ ಇಲ್ಲಿ ಭಾರತದ ಈ ಅಭಿಯಾನ ಎಷ್ಟು ಮುಖ್ಯ ಆಗಿತ್ತು ಅಂತ?
3: ಖಂಡಿತ ನೋಡಿ, ನಾವು ಬೇರೆ ದೇಶಕ್ಕೆ ಹೋದಾಗ ಅಮೆರಿಕದಲ್ಲಾಗಿರ್ಬೋದು, ಸಿಂಗಾಪುರ್ನಲ್ಲಿ ಹೋದಾಗ ಒಂದು ಚಾಕ್ಲೇಟ್ ತಿಂದು ಆ ಚಾಕ್ಲೇಟ್ ಕವರ್ನ ನಮ್ಮ ಜೇಬಲ್ಲಿ ಹಾಕೊಂತೀವಿ ನಮ್ಮ ದೇಶದವರು. ಅದೇ ನಮ್ಮ ದೇಶದಲ್ಲಿ ಆ ಚಾಕ್ಲೇಟ್ ಕವರ್ನ ತೆಗೆದು ನಾವು ರಸ್ತೆಯಲ್ಲಿ ಹಾಕಿ ಹೋಗ್ಬಿಡ್ತೀವಿ. ಇಷ್ಟೇ ನಮ್ಮದ ಒಂದು ಮೆಂಟಾಲಿಟಿ. ನಮ್ಮ ದೇಶದಲ್ಲಾದ್ರೆ ನಾವು ರಸ್ತೆಯಲ್ಲಿ ಹಾಕ್ತೀವಿ, ಬೇರೆ ದೇಶದಲ್ಲಿ ಹೋದಾಗ ಜೇಬಲ್ಲಿ ಹಾಕೊಳ್ತೀವಿ. ಇದು ಬಹಳ
2: ನಾಗರಿಕ ಪ್ರಜ್ಞೆ,
3: ನಾಗರಿಕ ಪ್ರಜ್ಞೆ.
2: ಅಲ್ಲಿಗೆ ಹೋದಾಗ ಜಾಗೃತ ಆಗುತ್ತೆ,
3: ಹೌದು
2: ಇಲ್ಲಿ ಜಾಗೃತ
3: ಖಂಡಿತ. ಅದಕ್ಕೋಸ್ಕರ ಏನಾಗ್ತದೆ, ಒಂದು ಸಿವಿಲೈಜೇಷನ್, ಒಂದು ನಾಗರಿಕ ನೀವು ಹೇಳದಂಗೆ ಪ್ರಜ್ಞೆ ಇದೆಯಲ್ಲ, ಅದು ಬಹಳ ಮುಖ್ಯ. ಅದು ನಮ್ಮಲ್ಲಿ ಮೂಲತಃ ಅದು ಬಂದ್ಬಿಟ್ಟಿದೆ ಎಲ್ಲಂದ್ರಲ್ಲಿ. ಎಸ್ಪೆಷಲಿ ಈಗ ನಾವು ಬೆಂಗಳೂರಿನಲ್ಲ ನೋಡ್ತಾ ಇರ್ತೀವಲ್ಲ, ಕಾರಲ್ಲಿ ಬಂದು ಸ್ಕೂಟ್ರಲ್ಲಿ ಬಂದು ಕಸನ ಎಸೆದು ಹೋಗ್ತಾ ಇರ್ತಾರೆ ಎಜುಕೇಟೆಡ್ಸ್. ಇವ್ರನ್ನ ನೀವು ಯಾವ ರೀತಿ ಎಜುಕೇಟ್ ಮಾಡ್ತೀರಿ?
2: ಅದಕ್ಕೆ ಸ್ವಚ್ಛ ಭಾರತ
3: ಇಷ್ಟೆಲ್ಲ ಮಾಡಿದ್ರು. ನಾವು 1986 ಇಸ್ವಿಲ್ಲೇ ಸೆಂಟ್ರಲ್ ರೂರಲ್ ಸ್ಯಾನಿಟೇಷನ್ ಪ್ರೋಗ್ರಾಮ್ ಅಂತ 86 ಇಸ್ವಿಲಿ, ನಂತರ 1999 ಟೋಟಲ್ ಸ್ಯಾನಿಟೈಸೇಷನ್ TSC ಅಂತೇಳಿ ಪ್ರಾರಂಭ ಮಾಡಿದ್ರು. 2012 ನಿರ್ಮಲ್ ಭಾರತ್ ಅಭಿಯಾನ ಅಂತ ಮಾಡಿದ್ರು. ನಂತರ 2014 ಸ್ವಚ್ಛ ಭಾರತ್ ಮಿಷನ್. ಈ ಸ್ವಚ್ಛ ಭಾರತ್ ಮಿಷನ್ನ ಮೂಲ ಉದ್ದೇಶ ಬಯಲು ಶೌಚಾಲಯವನ್ನು ನಿರ್ಮೂಲನೆ ಮಾಡತಕ್ಕದ್ದು. ಕೈಯಿಂದ ಮಲ ವಿಲೇವಾರಿ ಮಾಡುವ ಪದ್ಧತಿ ಅಥವಾ ಮ್ಯಾನ್ಯುವಲ್ ಸ್ಕ್ಯಾವೆಂಜಿಂಗ್ ನಿರ್ಮೂಲನೆ ಮಾಡತಕ್ಕದ್ದು. ಸ್ವಚ್ಛತೆಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸೋದು. ನೀವು ಹೇಳದಾಗೆ ಮೊದಲು ನಮ್ಮಲ್ಲಿ ಜನರಲ್ಲಿ ಜಾಗೃತಿ ಮೂಡಿಸಬೇಕು. ನೀವು ಜಾಗೃತಿ ಮೂಡಿಸದೆ ದೊಡ್ಡ ದೊಡ್ಡ ಪದಗಳನ್ನು ನೀವು ಯೂಸ್ ಮಾಡಿದ್ರೆ, ಹಾಗೆ ಸ್ವಚ್ಛತಾ ಅಭ್ಯಾಸಗಳಲ್ಲಿ ವರ್ಧನೆ ಮಾಡತಕ್ಕಂಥದ್ದು, ಸ್ಥಳೀಯ ಮಟ್ಟದಲ್ಲಿ ಸಾಮರ್ಥ್ಯವನ್ನು ಹೆಚ್ಚಿಸತಕ್ಕಂಥದ್ದು, ಹೀಗೆ

0: ಮಾಡಿದಾಗ ನಮ್ಮಲ್ಲಿರ್ತಕ್ಕಂಥ ಘನತ್ಯಾಜ್ಯ ನಿರ್ವಹಣೆ, ದ್ರವ ತ್ಯಾಜ್ಯ ನಿರ್ವಹಣೆ, ಗ್ರಾಮ ಮತ್ತು ಪ್ರದೇಶಗಳ ಸ್ವಚ್ಛತೆ, ಸ್ವಚ್ಛತಾ ಕಾರ್ಮಿಕರ ಜೀವನ ಮಟ್ಟ ಸುಧಾರಣೆ ಬಹಳ ಮುಖ್ಯ. ಈಗ ನೋಡಿ, ನೀವು ಸ್ವಚ್ಛತಾ ಮಾಡ್ತಕ್ಕಂಥವ್ರನ್ನ ನೀವು ನೋಡ್ತೀರಿ, ಅವರು ಎಲ್ಲ ಕಸವನ್ನು ತುಂಬಿಕೊಂಡು ಆಟೋದಲ್ಲಿ ಹೋಗ್ತಾ ಇರ್ತಾರೆ ಅಥವಾ ಲಾರಿಲಿ ಹೋಗ್ತಾ ಇರ್ತಾರೆ. ಅವ್ರ ಹಿಂದೆ ಪೌರ ಕಾರ್ಮಿಕರು, ನಾವು ಅವ್ರ ಹಿಂದೆ ಕಾರಲ್ಲೋ ಸ್ಕೂಟ್ರಲ್ಲೋ ಹೋದಾಗ ಮೂಗು ಮುಚ್ಕೋತೀವಿ. ಅವ್ರನ್ನ ಕಂಡಾಗ ನಾವು ಅವ್ರನ್ನ ಬಹಳ ಕೆಳದಲ್ಲಿ ನೋಡ್ತೇವೆ. ಅದಾಗಬಾರದು. ನಾವೇ ಆ ಸ್ಥಳದಲ್ಲಿದ್ದಾಗ ಅವರು ಒಂದು ಸ್ಥಳದಲ್ಲಿ, ಅವರು ಒಬ್ಬರು ನಾಗರಿಕರಲ್ವಾ? ಈ ರೀತಿಯಾದಂಥ ಒಂದು ನಾವು ಒಂದು ಒಂದು ಬದಲಾವಣೆ
1: ಇದಕ್ಕೆ ಪೂರಕವಾಗಿದೆ ಸರ್. 2019 ಮಾನ್ಯ ಪ್ರಧಾನಮಂತ್ರಿಗಳು ಸ್ವತಃ ಪೌರ ಕಾರ್ಮಿಕರ ಪಾದಗಳನ್ನು ತೊಳಿತಾರೆ. ಅಂದರೆ ನೀವು ಸ್ವಚ್ಛತಾ ರಾಯಭಾರಿಗಳು ಸ್ವಚ್ಛತಾ ಕಾರ್ಮಿಕರಲ್ಲ, ನೀವು ಸ್ವಚ್ಛತಾ ರಾಯಭಾರಿಗಳು. ನಿಮಗೆ ದೇಶದ ಪರವಾಗಿ, ದೇಶದ ಜನರ ಪರವಾಗಿ ನಾವು ಕೊಡ್ತಕ್ಕಂಥ ಗೌರವ ಇದು. ಅದೇ ಸ್ವಚ್ಛ ಭಾರತ ಅಭಿಯಾನದಲ್ಲಿ ಅವ್ರನ್ನೂ ಕೂಡ ಗೌರವದಿಂದ ಕಾಣಬೇಕು ಅನ್ನುವಂಥ ಒಂದು ಸಂದೇಶ ಇದೆ.
0: ಖಂಡಿತ ಸರ್. ಇವತ್ತು ನಾವೇನು ಈಗ ಯುನೈಟೆಡ್ ನೇಷನ್ ಆರ್ಗನೈಸೇಷನ್ ಅಂತ ಹೇಳ್ತೀವೋ, ಅವ್ರದ್ದು ಒಂದು ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗ್ರೂಪ್ SDG 6 ಅಂತ ಇದೆ. ವಿಶೇಷವಾಗಿ ಗುರಿ ನಂಬರ್ 6.2 ಇದರಲ್ಲಿ ಏನ್ ಹೇಳುತ್ತೆ, ಸಮರ್ಪಕವಾದ ಸ್ವಚ್ಛತೆ ಮತ್ತು ನೈರ್ಮಲ್ಯಕ್ಕೆ ಸಂಬಂಧಪಟ್ಟಂತೆ ಗುರಿಯನ್ನ ಸಾಧಿಸುವುದು. ಇವತ್ತು ನಾವು 10 ವರ್ಷಗಳ ಹಿಂದೆ ಮೈಸೂರು ನಗರ ಇಡೀ ಕರ್ನಾಟಕ ರಾಜ್ಯಕ್ಕೆ ಕ್ಲೀನ್ ಸಿಟಿ ಅಂತ ಇತ್ತು, ಯಾರು ಕಸ ಆಗ್ತಾ ಇರಲ್ಲ. ಇವತ್ತು ಇಟ್ ಎಸ್ ಕಮ್ ಡೌನ್ ಟು 3rd place ಆರ್ 4th place.
1: ಈಗ ಮತ್ತೆ ಮೈಸೂರು ಮತ್ತೆ ಬೆಂಗಳೂರಿಗೆ ಸ್ವಚ್ಛತಾ ನಗರಗಳ ಗರಿ ಬಂದಿದೆ
0: ಈಗ. ಅಂದ್ರೆ ಅದು ಬದಲಾವಣೆ ಆಗ್ತಾ ಇರ್ತದೆ. ಅಂದ್ರೆ ನಾಗರಿಕರ ಒಂದು ಪ್ರಜ್ಞೆ ಮುಖಾಂತರ, ನಾಗರಿಕರ ಕರ್ತವ್ಯನು ಬಹಳ ಮುಖ್ಯ. ಸ್ವಚ್ಛತೆ ಇದು ಕೇವಲ ಒಂದು ಸರ್ಕಾರಿ ಕಾರ್ಯಕ್ರಮವಲ್ಲ, ಇದು
1: ಆಡಳಿತ ವ್ಯವಸ್ಥೆ ಅಲ್ಲ, ಸ್ಥಳೀಯ ಸಂಸ್ಥೆ ಮಾಡುವಂತ ಕೆಲಸ
0: ಅಲ್ಲ, ಇದು ಕೆಲಸ ನಾಗರಿಕರು ಬಹಳ ಮುಖ್ಯ. ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಜಿಲ್ಲೆಯ ಆಡಳಿತ ಇರ್ಬೋದು, ಬ್ಲಾಕ್ ಪಂಚಾಯತ್ ಆಗಿರ್ಬೋದು, ಗ್ರಾಮ ಪಂಚಾಯತ್ ಆಗಿರ್ಬೋದು. ಮಹಾತ್ಮ ಗಾಂಧಿ ಅದನ್ನೇ ಹೇಳ್ತಕ್ಕಂಥದ್ದು. ಏನ್ ಹೇಳಿದವರು, ಇಫ್ ಯು ವಾಂಟ್ ಟು ಸೀ ದ ರಿಯಲ್ ಇಂಡಿಯಾ, ಗೋ ಟು ವಿಲೇಜ್, ನಾಟ್ ಟು ಡೆಲ್ಲಿ. ಏನಿವತ್ತು 5th floor 6th floor ಡೆಲ್ಲಿನಲ್ಲಿ ಮೆಟ್ರೋ ಎಲ್ಲ ಇದೆಯಲ್ಲ, ಅದನ್ನ ನೋಡ್ಬಿಟ್ಟು ಇಂಡಿಯಾ ಇಸ್ ಡೆವಲಪ್ ಅಂತ ಹೇಳಬೇಡಿ ನೀವು. 1948 ಹೇಳಿದ್ರು ಮಹಾತ್ಮ ಗಾಂಧಿಯವರು, ಇಫ್ ಯು ವಾಂಟ್ ಟು ಸೀ ದ ರಿಯಲ್ ಇಂಡಿಯಾ ಗೋ ಟು ವಿಲೇಜ್. ಆ ವಿಲೇಜ್ ಇದೆಯಲ್ಲ, ಅದರ ನಂತರನೇ ಕೆಲವೊಂದು ಸ್ಕೀಮ್ಗಳು, ಕೆಲವೊಂದು ಜಿಲ್ಲಾ ಪಂಚಾಯತು ಮತ್ತೆ ವಿಲೇಜ್ ಬ್ಲಾಕ್ ಇದೆಲ್ಲವನ್ನೂ ಬಂತು. ಅನಂತರ ನಮ್ಮಲ್ಲಿ 1998-99 ಕೆಲವಾರು ಕೇಂದ್ರ ಸರ್ಕಾರ ಸ್ಕೀಮ್ಗಳನ್ನ ಹಾಕೊಳ್ತು, ಈ ನಗರ ಪ್ರದೇಶ ಮತ್ತೆ ಗ್ರಾಮೀಣ ಪ್ರದೇಶಗಳನ್ನೆಲ್ಲ ಒಂದು ಅಭಿವೃದ್ಧಿ ಪಡಿಸಬೇಕು ಅಂತೇಳಿ. ಬಟ್ ಬದಲಾದ ಸರ್ಕಾರಗಳಲ್ಲಿ ಅದು ಕುಂಠಿತನೂ ಆಯಿತು. ಈಗ 2022 ನಮ್ಮ UNO ಮತ್ತು UNDP ಅಂತೇಳಿ ಒಂದು ಸರ್ವೆ ಮಾಡಿದ್ರು. ನಮ್ಮ ಭಾರತದಲ್ಲಿ ಇವತ್ತೇನು ನಾವು 140 crore ಜನಸಂಖ್ಯೆ ಇತ್ತು, ಅದರಲ್ಲಿ 15 crore ಜನಸಂಖ್ಯೆ ಬಯಲು ಶೌಚಾಲಯವನ್ನು ಉಪಯೋಗಿಸುತ್ತಾ ಇದ್ದಾರೆ. ಅಂದರೆ ನಾವು ಯಾವ ಮಟ್ಟದಲ್ಲಿ ಇದ್ದೇವೆ ಲೆಕ್ಕ ಹಾಕೊಳ್ಳಿ. ಅದರಲ್ಲಿ 10% ನಗರ ಪ್ರದೇಶಗಳಲ್ಲೇ ಇದೆ. ಇದನ್ನು ನೀವು ಬದಲಾವಣೆ ಆಗಬೇಕು ಅಂತೇಳಿ ಕೇಂದ್ರ ಸರ್ಕಾರ ಈ ಒಂದು ಕಾರ್ಯಕ್ರಮವನ್ನು ಬಂದು, ಅದರಲ್ಲಿ ಏನು, ನನ್ನ ಮನೆ ಸ್ವಚ್ಛ, ನನ್ನ ರಸ್ತೆ ಸ್ವಚ್ಛ, ನನ್ನ ಗ್ರಾಮ ಸ್ವಚ್ಛ, ನನ್ನ ನಗರ ಸ್ವಚ್ಛ, ನನ್ನ ಭಾರತ ಸ್ವಚ್ಛ.
1: ಅಲ್ಟಿಮೇಟ್ಲಿ ಭಾರತ ಸುಂದರ
0: ಆಗಿರ್ಬೇಕು. ನೀವು ಮೊದಲೇ ನಿಮ್ಮ ಮನೆಯನ್ನೇ ನೀವು ಕ್ಲೀನ್ ಮಾಡ್ಕೊಳ್ಳದೆ ದೇಶವನ್ನು ಯಾವ ರೀತಿ ಕ್ಲೀನ್ ಮಾಡ್ತೀರಿ? ಅದಕ್ಕೋಸ್ಕರ ಒಂದು ಕಟ್ಟಕಡೆಯ ಪ್ರಜೆ, ಅಲ್ಲಿಂದ ಪ್ರಾರಂಭ ಆಗಬೇಕು ಇದು. ಆದಾಗ ದೆಹಲಿಯಲ್ಲಿ ಸರ್ಕಾರ ಆಡಳಿತ ಮಾಡ್ತಕ್ಕಂಥ ಅವರಿಗೂ ಇದು ಒಂದು ಸ್ವಚ್ಛತೆಯನ್ನ ಒಂದು ಅರಿವು ಮೂಡಬೇಕು. ಎಲ್ಲೆಂದ್ರಲ್ಲಿ ಕಸ ಎಸೆಯಬಾರದು, ಮನೆಯಲ್ಲೇ ತ್ಯಾಜ್ಯ ವಿಂಗಡಿಸಬೇಕು, ಸಾರ್ವಜನಿಕ ಶೌಚಾಲಯಗಳನ್ನು ಸ್ವಚ್ಛವಾಗಿ ಬಳಸಬೇಕು, ಶೌಚಾಲಯಗಳಲ್ಲಿ ನಿಯಮಿತವಾಗಿ ಸ್ವಚ್ಛಗೊಳಿಸಬೇಕು, ಪ್ಲಾಸ್ಟಿಕ್ ಬಳಕೆಯನ್ನ ಕಡಿಮೆ ಮಾಡಬೇಕು, ಸಿಂಗಲ್ ಯೂಸ್ ಅಂತ ಈಗ ಎಲ್ಲ ಕಡೆ ಮಾಡ್ತಾ ಇದ್ದಾರೆ. ಓಕೆ, ಮತ್ತೆ ನೀರನ್ನ ವ್ಯರ್ಥ ಮಾಡಬಾರದು, ಸ್ವಚ್ಛತಾ ಕಾರ್ಮಿಕರನ್ನ ಗೌರವಿಸಬೇಕು, ಮಕ್ಕಳಲ್ಲಿ ಸ್ವಚ್ಛತೆ ಬಗ್ಗೆ ಅಭ್ಯಾಸವನ್ನ ನೀವು ಮಾಡಿಸ್ಬೇಕು, ಅವರಿಗೆ ಮಕ್ಕಳಿಗೆ ಗೊತ್ತಾಗಬೇಕು ಅವರು. ಮತ್ತೆ ಶಾಲಾ ಕಾಲೇಜುಗಳಲ್ಲಿ ಸ್ವಚ್ಛತವನ್ನ ಜಾಗೃತಿ ಮೂಡಿಸಬೇಕು. ಶಾಲಾ ಕಾಲೇಜುಗಳೇ ಬಹಳ ಮುಖ್ಯ. ಫೌಂಡೇಶನ್ ಇಸ್ ದ ವೆರಿ ಇಂಪಾರ್ಟೆಂಟ್. ದೆನ್ ನಮ್ಮ ಮನೆ, ನಮ್ಮ ರಸ್ತೆ, ಗ್ರಾಮ, ನಗರ, ಹೀಗೆ ಎಲ್ಲವನ್ನು ಮಾಡಿದಾಗ ಖಂಡಿತ ನಮ್ಮ ಸ್ವಚ್ಛ ಭಾರತ, ಆರೋಗ್ಯಕರ ಭಾರತ, ಶಕ್ತಿಶಾಲಿ ಭಾರತ ಅಂತ ಹೇಳಿ ಮಹಾತ್ಮ ಗಾಂಧಿಯವರು ಏನು 1948 ಹೇಳಿದ್ರು, ಅದನ್ನ ನಾವು ಇವತ್ತು 2047 ನಾವೇನು ಇವತ್ತು
1: ವಿಕಸಿತ ಭಾರತ

0: ಹಂತಕ್ಕೆ ಹೋಗ್ತಾ ಇದೀವೋ ಈ 2047ಕ್ಕೆ ಸ್ವಲ್ಪ ಮಟ್ಟಿಗಾದರೂ ಒಂದು 50%ಗಾದರೂ ನಾವು ಸ್ವಚ್ಛ ಭಾರತವನ್ನು ಕಾಣಬಹುದು ಅಂತೇಳಿ ನನ್ನ ಒಂದು ಅಭಿಪ್ರಾಯ ಸರ್.
1: ಅಂದರೆ ನೋಡಿ, ಮಹಾತ್ಮ ಗಾಂಧೀಜಿಯವರ ಸ್ವಚ್ಛತೆಯೇ ದೇವರು ಅನ್ನೋವಂಥ ಪರಿಕಲ್ಪನೆಯನ್ನು ಮಾನ್ಯ ಮೋದಿಜಿಯವರು ಜನಮಾನಸಕ್ಕೆ ತಲುಪಿಸೋದಕ್ಕಾಗಿ ಸ್ವಚ್ಛ ಭಾರತ ಅಭಿಯಾನವನ್ನು ಶುರು ಮಾಡಿದ್ದಷ್ಟೇ ಅಲ್ಲ, ಪ್ರತಿಯೊಂದು ಶಾಲೆ, ಕಾಲೇಜು, ಕಂಪ್ನಿ, ಫ್ಯಾಕ್ಟ್ರಿ, ಕಚೇರಿಗಳು ಎಲ್ಲ ಕಡೆ ಕೂಡ ವಾರದಲ್ಲಿ ಒಂದು ಗಂಟೆ ಸ್ವಚ್ಛತೆಯೆಡೆಗೆ ಒಂದು ಹೆಜ್ಜೆ.
0: ಖಂಡಿತ,
1: ಅದು ದೃಢವಾದ ಹೆಜ್ಜೆ ಆದರೆ ಮಾತ್ರ ನೀವು ಹೇಳಿದಾಗೆ 2047ರ ಹೊತ್ತಿಗೆ ನಾವು ವಿಕಸಿತ ಭಾರತದ
0: ಸರ್. ಅದು ಏನಾಗಿದೆ, ತನು ಮನಗಳಿಂದ ಬರಬೇಕು ಸರ್. ಅದು ಈಗ ಏನೋ ಕೆಲಸ ಕ್ಲೀನ್ ಮಾಡಿಬಿಟ್ಟು ಒಂದು ಪ್ಲಾಸ್ಟಿಕ್ ತೆಗೆದುಬಿಟ್ಟು ಮೊಬೈಲ್ ತೆಗೆದುಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಸ್ಟೇಟಸ್ ಎಲ್ಲ ಹಾಕೊಂಡು ನಾನೆಲ್ಲೋ ಒಂದು ಕ್ಲೀನ್ ಮಾಡಿಬಿಟ್ಟೆ ಇವತ್ತು ಅಂತ ಆಗಬಾರ್ದು. ಅದು ಆ ಕ್ಲೀನಿಂಗ್ ಅದು 365 ದಿನಗಳು ನಡೀತಾ ಇರಬೇಕು. ಒಂದು ಗಂಟೆಯಲ್ಲಿ ಆಗಬಾರ್ದು ಅದು. ಒಂದು ಸ್ಟೇಟಸ್ಗೋಸ್ಕರನೋ, ಒಂದು ಮೊಬೈಲ್ ಇನ್ಸ್ಟಾಗ್ರಾಮ್ಗೋಸ್ಕರನೋ, ಒಂದು ರೀಲ್ಸ್ ಮಾಡೋಕ್ಕೋಸ್ಕರ ಆಗಲಿ ನಿಮ್ಮ ಸ್ವಚ್ಛತಾ ಕಾರ್ಯಕ್ರಮ ಆಗಬಾರ್ದು. ಅದು ನಿಮ್ಮ ಸ್ವಚ್ಛತೆ ಎಲ್ಲಾಗಬೇಕು, ನಿಮ್ಮ ಮನಸ್ಸಿನಿಂದ ಬರಬೇಕು. ನಿಮ್ಮ ಮನಸ್ಸಿನಿಂದ ಹಿಡಿದು ನಿಮ್ಮ ಬುದ್ಧಿಶಕ್ತಿಗೆ ಬರಬೇಕು, ಬುದ್ಧಿಶಕ್ತಿಯಿಂದ ಬಂದು ನಿಮ್ಮ ಮನೆಯಲ್ಲಿ ಬರಬೇಕು, ನಾನು ಮೊದಲೇ ಹೇಳಿದ ಹಾಗೆ. ನಂತರ ನಿಮ್ಮ ರಸ್ತೆಗೆ ಬರಬೇಕು, ಗ್ರಾಮಕ್ಕೆ ಬರಬೇಕು, ದೇಶಕ್ಕೆ ಬರಬೇಕು. ಆಗ ನೀವು ಸ್ವಚ್ಛತೆಯನ್ನು ಕಾಣಲಿಕ್ಕೆ ಖಂಡಿತ. ನೀವು ನನಗೆ ಹೇಳಿದ್ರಿ, ಅಮೇರಿಕಾ ಇರ್ಬೋದು, ಸಿಂಗಾಪುರ್ ಇರ್ಬೋದು, ಇಟಲಿ ಇರ್ಬೋದು, ಜರ್ಮನಿ ಇರ್ಬೋದು, ಫ್ರಾನ್ಸ್ ಇರ್ಬೋದು, ಇಲ್ಲಿ ಎಲ್ಲಾನು ಹಾಗೇ ಇರಿ. ಇಲ್ಲೆಲ್ಲ ಭಾಳ ಎಷ್ಟು ಚೆನ್ನಾಗಿ ಕ್ಲೀನಾಗಿ ಇಟ್ಕೊಂಡಿರ್ತಾರೆ ಅಂದರೆ, ಅವ್ರು ಯಾರು ರಸ್ತೆಗಳಲ್ಲಿ ಕಸನೇ ಹಾಕೋದಿಲ್ಲ. ಅವ್ರಿಗೇನು ಡಿಫೈನ್ ಒಂದು ಇಂಥ ಜಾಗದಲ್ಲಿ ಹಾಕ್ಬೇಕು ಅಂತಿರ್ತಾರೋ ಆ ಜಾಗದಲ್ಲೇ ಹಾಕೋದು. ನಾವು ತದ್ವಿರುದ್ಧ. ನಾವು ಈಗ ಇವರಿಗೆ ಎಜುಕೇಟ್ ಮಾಡಬೇಕು ಮೊದಲು, ನಮ್ಮ ಸಾರ್ವಜನಿಕರಿಗೆ, ಎಜುಕೇಟೆಡ್ಸ್ಗೆ, ಕಾರಲ್ಲಿ ಬಂದು ಕಸ ಹಾಕಿ ಹೋಗೋರಿಗೆ, ಸ್ಕೂಟ್ರಲ್ಲಿ ಬಂದು ಕಸ ಹಾಕಿ ಹೋಗೋರಿಗೆ.
1: ಎಷ್ಟು ಮಟ್ಟಿಗೆ ಅಂದರೆ ಆ ರೀತಿ ಬಂದು ಎಲ್ಲೋ ರಸ್ತೆ ಬದಿಗೆ ಎಸ್ತು ಹೋಗುವಂಥವ್ರನ್ನ ಹಿಡಿಯೋದಕ್ಕೆ ನಾವು
0: ಈ ಮಾರ್ಷಲ್ಗಳನ್ನ ನಾವು ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿದ್ದೀವಿ. ಅವ್ರ ಅವ್ರ ವಿರುದ್ಧ ದಿನನಿತ್ಯ ಜಗಳ ಆಗ್ತಾ ಇರುತ್ತೆ, ನೀವ್ಯಾರು ನಮ್ಮನ್ನು ಕೇಳಲಿಕ್ಕೆ, ಅದು ಮಾಡಲಿಕ್ಕೆ ಎಲ್ಲ ಆಗ್ತಾ ಇರುತ್ತೆ. ಸಿ ಇದು ಬದಲಾವಣೆ ಆಗಬೇಕು.
1: ಅಂದರೆ ನೀವಾಗಲೇ ಒಂದು ಮಾತು ಹೇಳಿದ್ರಿ, ಇದು ಎದುರಿನ ಕಸ ಪ್ರಶ್ನೆ ಅಲ್ಲ, ಮನಸ್ಸಿನಲ್ಲಿರುವಂತ ಕಸ. ಕಸ ಹೋದ್ರೆ ಮಾತ್ರ ಅಂದ್ರೆ ನಮ್ಮ ವರ್ತನೆಗಳಲ್ಲಿ ಬದಲಾವಣೆ. ಹಾಗಾಗಿ ಮಾನಸಿಕವಾಗಿ ನಾವು ಪರಿಶುದ್ಧರಾದ್ರೆ ಬಹಿರಂಗವಾಗಿ ಇರತಕ್ಕಂತ ಅಶುದ್ಧತೆಯನ್ನ ನಾವು ತಡೆಯೋದಿಕ್ಕೆ ಸಾಧ್ಯ ಆಗುತ್ತೆ.
0: ಖಂಡಿತ.
1: ಮಹಾತ್ಮ ಗಾಂಧೀಜಿ ಅವ್ರನ್ನ ನಾವು ಸಿಂಬಲ್ ಆಗಿ ಇಟ್ಕೊಂಡಿದ್ದೀವಿ ಸರ್, ಸ್ವಚ್ಛ ಭಾರತ.
0: ಹೌದೌದು.
1: ಇದರ ಬಗ್ಗೆ ತಮ್ಮ ಅಭಿಪ್ರಾಯ?
0: ಅವ್ರ ನೋಡಿ, ಅವ್ರ ಏನ್ ಹೇಳ್ತಾರೆ, ನನ್ನ ಬದುಕೇ ನನ್ನ ಸಂದೇಶ. ಅವರ ಮೆಸೇಜ್, ಮೈ ಲೈಫ್ ಇಸ್ ಮೈ ಮೆಸೇಜ್. ದಟ್ ಮೀನ್ಸ್ ಹೌ ಐ ಲಿವ್ಡ್, ನಾನು ಏನು ಸಾಧನೆ ಮಾಡಿದೆ, ನಾನು ಏನು ಬದುಕಿದನೋ ಅದೇ ನನ್ನ ಒಂದು ಸಂದೇಶ. ಅವರು ಆ ಕಾಲದಲ್ಲೇ ಸ್ವಚ್ಛತೆ ಬಗ್ಗೆ ಬಹಳ ಗಮನ ಹರಿಸಿದರು ಆ ಕಾಲದಲ್ಲಿ. ಇವತ್ತು ಅವರೇನು ಜಾನ್ ರಸ್ಕಿನ್ ಬರೆದಂಥ ಅನ್ ಟು ದ ಲಾಸ್ಟ್ ಪುಸ್ತಕವನ್ನು ಓದಿ ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ರೋ, ಅಂತ್ಯೋದಯ, ಅವತ್ತೇ ಅವರು ಅದನ್ನು ಈ ಕಸದ ಬಗ್ಗೆನೂ ಅವರು ಹೇಳ್ತಾರೆ, ಸ್ವಚ್ಛತೆ ಬಗ್ಗೆನೂ ಹೇಳ್ತಾರೆ. ಕ್ಲೀನ್ನೆಸ್ ಇಸ್ ದ ಫಸ್ಟ್ ಯುವರ್ ಪ್ರಿಯಾರಿಟಿ. ಕ್ಲೀನ್ನೆಸ್, ನೀವು ದೇವ್ರು ಕಾಣಬೇಕಾ, ಆ ಕ್ಲೀನ್ನೆಸ್ ಮಾಡಿ. ನೀವು ಕ್ಲೀನೇ ಇಲ್ಲದೆ ಇಲ್ಲೋ ದೇವಸ್ಥಾನದಲ್ಲಿ ಕೂತ್ಕೊಂಡು ನೀವು ಜಪ ತಪ ಮಾಡೋದ್ರಲ್ಲೇ ಅರ್ಥ ಇಲ್ಲ. ಫಸ್ಟ್ ಕ್ಲೀನ್ನೆಸ್, ಸ್ವಚ್ಛತೆ ಅಂತ ಇದ್ರೆ ಅದೇ ನಿಮಗೆ ದೇವರು, ಅದೇ ನಿಮ್ಮ ಜೀವನ, ಅದೇ ನಿಮ್ಮ ಶ್ರೇಷ್ಠತೆ, ಅದೇ ನಿಮ್ಮನ್ನ ಪ್ರಪಂಚದ ಉನ್ನತ ಮಟ್ಟಕ್ಕೆ ಕರ್ಕೊಂಡು ಹೋಗುತ್ತೆ. ಮಹಾತ್ಮ ಗಾಂಧಿಯವರು ಹೇಳಿದ ಅದೇನೆ.
1: ಅದಕ್ಕೆ ಪೂರಕವಾಗಿ ಸರ್, ಅವರು ಎಲ್ಲಿ ಕಾಂಗ್ರೆಸ್ ಅಧಿವೇಶನ ನಡೆಯೋ ಜಾಗದಲ್ಲಿ ಎಲ್ಲೆಂದ್ರಲ್ಲಿ ಕಸ ಬಿಸಾಕೋದು, ಎಲ್ಲೆಂದ್ರಲ್ಲಿ ತ್ಯಾಜ್ಯ ಎಸೆಯೋದು ಮಾಡ್ತಿರ್ತಾರೆ, ಮಹಾತ್ಮ ಗಾಂಧೀಜಿಯವರು ನೋಡ್ತಾರೆ, ಯಾರೂ ಅದನ್ನು ಏನು ಕಸ ಹಾಕದಂಗೆ ನಿಲ್ಲೋದಿಲ್ಲ, ಕಸ ಹಾಕೋದೇ ಜಾಸ್ತಿ ಮಾಡ್ತಿರ್ತಾರೆ, ಸ್ವತಃ ತಾವೇ ಹೋಗಿ ಎಲ್ಲ ಕಸಗಳನ್ನ ಎತ್ತಿ ಒಂದು ಕಡೆ ಹಾಕ್ತಾರೆ ಸರ್. ಅಂದರೆ ಸ್ವತಃ ಅವರು ಸ್ವಚ್ಛತೆಯನ್ನು ಮಾಡಿ ತೋರಿಸಿದ್ರು.
0: ಹೌದು.
1: ಈವನ್ ಬೇರೆ ಬೇರೆ ಯಾತ್ರಾ ಸ್ಥಳಗಳಲ್ಲಿ
0: ಖಂಡಿತ
1: ಅಲ್ಲೂ ಕೂಡ ಅವರು ಸ್ವಚ್ಛತೆಯನ್ನು ಕಾಪಾಡೋದು ಹೇಗೆ ಅಂತ ಪ್ರಾಯೋಗಿಕವಾಗಿ ಮಾಡಿ ತೋರಿಸಿದ್ರು. ಬಹುಶಃ ನಾವು ಸ್ವಚ್ಛ ಭಾರತ ಅಭಿಯಾನ ಕೇಂದ್ರ ಸರ್ಕಾರದ ಮಹತ್ವದ ಯೋಜನೆ ಏನಿದೆ, ಆ ಮಹತ್ವದ ಯೋಜನೆಗೆ ಗಾಂಧಿಯವ್ರನ್ನ ಅಥವಾ ಗಾಂಧಿಯವರ ಕನ್ನಡಕವನ್ನ
0: ಇಟ್ಕೊಂಡಿದ್ದೀವಲ್ಲ,
1: ಅದು ಒಂದ್ ರೀತಿ
0: ಮೈಕ್ರೋಸ್ಕೋಪ್ ಅಂತ ಹೇಳ್ತೀವಲ್ಲ, ಮೈಕ್ರೋಸ್ಕೋಪ್ ಲೆವೆಲ್ ನಾವು ನೋಡ್ಬೇಕು ಅಂದಾಗ ಅದೀಗ ಕನ್ನಡಿನಲ್ಲಿ ನೋಡೋಣ, ಅವರ ಸ್ವಚ್ಛತೆಯನ್ನ ನೋಡೋಣ, ಅದರಲ್ಲಾದರೂ ಜನ ಒಂದು ಪರಿವರ್ತನೆ ಆಗ್ತಾರೆ ಅನ್ನೋ ಒಂದು ಇದೆ. ಬಟ್ ಇಟ್ ವಿಲ್ ಟೇಕ್ ಸಮ್ ಮೋರ್ ಟೈಮ್. ಈಗ ನಾವು ಏನು 2014ರಿಂದ ಇಲ್ಲಿವರೆಗೂ ಬಂದಿದ್ದೀವಿ, 12 ವರ್ಷ ಆಯಿತು, ಇನ್ನು 47ನೇ ಇಸ್ವಿವರೆಗೂ ನಾವು ವಿಕಸಿತ ಭಾರತದಲ್ಲಿ ಎಷ್ಟು ಮಟ್ಟಿಗೆ ನಾವು ಸಾಧನೆ ಮಾಡ್ತೀವಿ ಅನ್ನೋದನ್ನ ನಾವು
1: ಗುರಿ ಅಲ್ಲಿದೆ
0: ಅಲ್ಲಿದೆ ಸರ್.
1: ಈ

0: ಸರಿ, 12 ವರ್ಷಗಳ ನಂತರ, ಸ್ವಚ್ಛ ಭಾರತ ಅಭಿಯಾನದ 12 ವರ್ಷಗಳ ನಂತರ 2026 ಏಪ್ರಿಲಿಂದ ಘನತ್ಯಾಜ್ಯ ನಿರ್ವಹಣಾ ನಿಯಮಗಳನ್ನು ನಾವು ಜಾರಿ ತಂದ್ಕೊಂಡಿದ್ದೀವಿ ಸರ್.
1: ಖಂಡಿತ.
0: 4 ತರದ ತ್ಯಾಜ್ಯಗಳನ್ನ ನಿರ್ವಹಣೆ ಮಾಡೋದು ಹೇಗೆ, ಮರುಬಳಕೆ ಮಾಡೋದು ಹೇಗೆ, ನೀವು ಲ್ಯಾಂಡ್ ಫಿಲ್ಗೆ ಏನು ಹೋಗಲೇಬಾರದು,
1: ಹೌದು,
0: ಅಲ್ಲಿವರೆಗೆ ಈ ನಿಯಮ ಹೇಳುತ್ತೆ
1: ಹೇಳುತ್ತೆ ಅದೇ ಒದ್ದೆ ತ್ಯಾಜ್ಯ, ಒಣ ತ್ಯಾಜ್ಯ, ಮರುಬಳಕೆ ಮಾಡಬಹುದಾದ ತ್ಯಾಜ್ಯ, ಇದನ್ನೆಲ್ಲ ಈಗ ನಾವು ತರಕಾರಿ ಹಸಿ ತರಕಾರಿ ಇದನ್ನೆಲ್ಲ ಇಟ್ಕೊಂಡು ಮನೆಯಲ್ಲೇ ಇಟ್ಕೊಂಡು ಬೇಕು ನಾವು ಮನೇಲಿ ಇರ್ತಕ್ಕಂತ ಪಾಟ್ಗಳಿಗೆ ನಾವೇ ಗೊಬ್ಬರ ಆಗಿ ಮಾಡ್ಕೋಬಹುದು. ಓಕೆ, ಈ ಬೇರೆ ಒಣಗಿರೋದನ್ನೆಲ್ಲ ಹೇಗಿದ್ರು ಮನೆ ಹತ್ರ ಬರ್ತಾರೆ, ಅವರಿಗೆ ಕಸ ಕೊಡಬಹುದು. ಸೊ ಅದನ್ನ ಅವರು ಕಾಂಪೋಸ್ಟ್ ಅಂತ ಹೇಳಿ ಏನೋ ಮಾಡ್ಕೊಂಡು
0: ನೈರ್ಮಲ್ಯ ತ್ಯಾಜ್ಯ ಸೇರಿಸಿದ್ದಾರೆ. ವಿಶೇಷ ಕಾಳಜಿ, ಏನು ಪೇಂಟಿಂಗ್ ಡಬ್ಬಗಳು ಇದೆಲ್ಲ ಇದೆಯೋ ಅದು ವಿಶೇಷ ಕಾಳಜಿ. ಅಂದ್ರೆ ಮನೆಯಿಂದಲೇ ಕಸ ಉತ್ಪತ್ತಿಯ ಪ್ರಮಾಣವನ್ನು
1: ಕಡಿಮೆ ಮಾಡಬೇಕು. ಕಡಿಮೆ ಬಳಕೆ, ಮರುಬಳಕೆ, ಮರು ಸಂಸ್ಕರಣೆ, ಈ 3 ತತ್ವಗಳನ್ನ ಈ ಸಾರಿ
0: 2026
1: ಬಲವಾಗಿ
0: ಘನತ್ಯಾಜ್ಯ ನಿರ್ವಹಣೆ
1: ಮಾಡಿ.
0: ಆಮೇಲೆ ಈ ನಿರ್ವಹಣೆ ನಿಯಮಗಳಲ್ಲಿ ನಿಯಮಗಳನ್ನ ನೋಡ್ಕೊಳ್ಳೋದಿಕ್ಕೆ ಈ ಸರಿ ಸುಪ್ರೀಂ ಕೋರ್ಟ್ ಮುಂದಾಗಿದೆ ಸರ್.
1: ಎಸ್, ಖಂಡಿತ. ಅದರಿಂದ ಈಗ ನಮ್ಮ ಮನೆ ಮುಂದೆ ಎಲ್ಲ ಬರ್ತಾರಲ್ಲ ಆಟೋದಲ್ಲೆಲ್ಲ ಈ ಕಸವನ್ನ ಸಂಗ್ರಹ ಮಾಡ್ಲಿಕ್ಕೆ, ಅವ್ರು ಹೇಳ್ತಾರೆ ಅದನ್ನ ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶದಂತೆ ಎಲ್ಲವನ್ನೂ ಮಾಡಿದ್ರು ನಮ್ಮ ಸಾರ್ವಜನಿಕರು ಇದನ್ನ ಪಾಲನೆ ಮಾಡೋದಿಲ್ಲ.
0: ಅಂದ್ರೆ ಪ್ರತಿಯೊಬ್ಬರದು ಕೂಡ ಸ್ವಚ್ಛ ಭಾರತ ಅಭಿಯಾನದ ಸಾಕಾರದಲ್ಲಿ ಪ್ರತಿಯೊಬ್ಬರ ಪಾತ್ರನೂ ಇದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಮುಂದಾಗಬೇಕು, ಅದನ್ನು ನಿರ್ವಹಣೆ ಮಾಡಬೇಕು, ಅದನ್ನು ಸಾಕಾರ ಮಾಡಬೇಕು. ಆ ಮೂಲಕ 2047 ನಮ್ಮ ಘನೋದ್ದೇಶ ಏನಿದೆ, ವಿಕಸಿತ ಭಾರತ ಅಥವಾ ಅಭಿವೃದ್ಧಿ ಹೊಂದಿದ ರಾಷ್ಟ್ರವನ್ನಾಗಿ, ಭಾರತವನ್ನು ಸುಂದರ ಸ್ವಚ್ಛ ನಗರವನ್ನಾಗೂ ಕೂಡ, ದೇಶವನ್ನಾಗೂ ಕೂಡ ನಿರ್ಮಾಣ ಮಾಡಬೇಕು. ಥ್ಯಾಂಕ್ ಯು ಸರ್. ಈ ಒಂದು ಸ್ವಚ್ಛ ಭಾರತ ಅಭಿಯಾನ ಕುರಿತು ಆಕಾಶವಾಣಿ ಸುದ್ದಿ ವಿಭಾಗ ಏರ್ಪಾಡು ಮಾಡಿದಂಥ ಚರ್ಚೆಯಲ್ಲಿ ಭಾಗವಹಿಸಿದಿರಿ, ಅತ್ಯುತ್ತಮ ಮಾಹಿತಿಗಳು ನಮ್ಮ ಜೊತೆ ಹಂಚಿಕೊಂಡಿದ್ದೀರಿ, ಅದಕ್ಕಾಗಿ ಎಲ್ಲ ಶ್ರೋತೃಗಳ ಪರವಾಗಿ ತಮಗೆ ಧನ್ಯವಾದಗಳು ಸರ್. ನಮಸ್ಕಾರ.
1: ನನಗೂ ಒಂದು ಆಕಾಶವಾಣಿಯಲ್ಲಿ ಅವಕಾಶ ಕೊಟ್ಟಿದ್ದಕ್ಕೆ ನಮಸ್ಕಾರ.
2: ಇದುವರೆಗೂ ಸ್ವಚ್ಛ ಭಾರತ ಅಭಿಯಾನ ಕುರಿತಂತೆ ಸಂದರ್ಶನ ಕೇಳಿದಿರಿ. ಭಾಗವಹಿಸಿದವರು ಡಾಕ್ಟರ್ ಎಂ ಕೃಷ್ಣಮೂರ್ತಿ, ಹಿರಿಯ ಪ್ರಾಧ್ಯಾಪಕರು, ಭಾರತೀಯ ಸಾಂಖ್ಯಿಕ ಸಂಸ್ಥೆ. ನಡೆಸಿಕೊಟ್ಟವರು ಶಿವರಾಮ್, ಹಿರಿಯ ಪತ್ರಕರ್ತರು. ಪ್ರಸಾರ ನಿರ್ವಹಣೆ ಚೇತನ್ ಸಿವಿ, ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.

ಶ್ರೋತೃಗಳೇ ಗಮನಿಸಿ, ನಾಳೆ ಬೆಳಗ್ಗೆ 8:30 ಮೈಸೂರು ದಸರಾ ಎಷ್ಟೊಂದು ಸುಂದರ ವಿಶೇಷ ರೂಪಕ ಪ್ರಸಾರವಾಗ್ತಾ ಇದೆ ರಾಜ್ಯವ್ಯಾಪಿಯಲ್ಲಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ಗಮನಿಸಿ, ಸಮಯ ನಾಳೆ ಬೆಳಗ್ಗೆ 8:30 ಮೈಸೂರು ದಸರಾ ಎಷ್ಟೊಂದು ಸುಂದರ.

0: ಆಕಾಶವಾಣಿ ಬಾಲ ಬಣ್ಣಗಳ ಬದುಕಲಿ ತುಂಬುತಿಹ ಬಾನುಲಿ
1: ವನಸುಮಗಳ ಮನದಿ ಅರಳಿಸುತಿಹ ಜೇನುಲಿ
0: ಜಡ ದಿನವ ಮುದಗೊಳಿಸೋ ಸಹಪಾಠಿ
1: ಪ್ರತಿ ಕ್ಷಣವೂ ಜೊತೆಯಾಗಿರೋ ಸಂಗಾತಿ
0: ನಿಮ್ಮ ಪ್ರೀತಿ ಹಾರೈಕೆ ಹೀಗೆ ಇರಲಿ ನಮ್ಮೊಂದಿಗೆ ನಾವು ಎಂದೆಂದು ಜೊತೆಯಾಗಿರುವೆವು ನಿಮ್ಮೊಂದಿಗೆ

0: ಮಾತನಾಡುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು: ಮಾನಸಿಕ ಸ್ವಾಸ್ಥ್ಯದ ಬಗ್ಗೆ ಮುಕ್ತವಾಗಿ ಚರ್ಚಿಸುವ ಸೌಹಾರ್ದಯುತ ವಾತಾವರಣ ನಿರ್ಮಿಸಲು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕರೆ. ಚಾಮರಾಜನಗರ ಜಿಲ್ಲೆ ರಾಷ್ಟೀಯ ಅರಿಶಿನ ಮಂಡಳಿ ವ್ಯಾಪ್ತಿಗೆ ಸೇರ್ಪಡೆ. ಮಹಾಲಯ ಅಮಾವಾಸ್ಯೆ ಸಂದರ್ಭದಲ್ಲಿಂದು ಶ್ರದ್ಧಾಳುಗಳಿಂದ ಸಂಗಮ ಹಾಗೂ ತೀರ್ಥಕ್ಷೇತ್ರಗಳಲ್ಲಿ ಪಿತೃತರ್ಪಣ. ಹಾಗೂ ರಾಜ್ಯ ಮಟ್ಟದ ಟೇಕ್ವಾಂಡೋ ಪಂದ್ಯಾವಳಿ, ರಾಷ್ಟಮಟ್ಟದ ಸ್ಪರ್ಧೆಗಾಗಿ 46 ಕ್ರೀಡಾಪಟುಗಳು ಆಯ್ಕೆ. ಶಾಲಾ ಕಾಲೇಜುಗಳಿಂದ ಹಿಡಿದು ಕಚೇರಿಗಳವರೆಗೆ ಪ್ರತಿ ಹಂತದಲ್ಲೂ ಮಾನಸಿಕ ಸ್ವಾಸ್ಥ್ಯವನ್ನು ಮುಕ್ತವಾಗಿ ಚರ್ಚಿಸುವ ಸೌಹಾರ್ದಯುತ ವಾತಾವರಣ ನಿರ್ಮಿಸಲು ಒಟ್ಟಾಗಿ ಶ್ರಮಿಸಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕರೆ ನೀಡಿದ್ದಾರೆ. ವಿಶ್ವ ಮಾನಸಿಕ ಆರೋಗ್ಯ ದಿನದ ಸಂದರ್ಭದಲ್ಲಿ ಸಂದೇಶ ನೀಡಿರುವ ಅವರು, ದೈಹಿಕ ಆರೋಗ್ಯಕ್ಕೆ ಕೊಡುವಷ್ಟೇ ಆದ್ಯತೆಯನ್ನು ಮನಸ್ಸಿನ ನೆಮ್ಮದಿ ಮತ್ತು ಸಮತೋಲನಕ್ಕೂ ನೀಡಬೇಕಾದ ಅಗತ್ಯತೆ ಹಿಂದೆಂದಿಗಿಂತಲೂ ಇಂದು ಹೆಚ್ಚಾಗಿದೆ. ವೇಗದ ಬದುಕಿನ ಸ್ಪರ್ಧೆ, ಜವಾಬ್ದಾರಿಗಳು ಮತ್ತು ನಿರೀಕ್ಷೆಗಳು ಪ್ರತಿಯೊಬ್ಬರ ಮೇಲೂ ಅಗಾಧ ಒತ್ತಡವನ್ನು ಹೇರುತ್ತಿದೆ ಎಂದು ತಿಳಿಸಿದ್ದಾರೆ. ಮನಸ್ಸಿನ ತೊಳಲಾಟ, ದಣಿವು ಅಥವಾ ಆತಂಕ ಯಾವುದೇ ದೌರ್ಬಲ್ಯದ ಸಂಕೇತವಲ್ಲ. ಸಹಾಯ ಕೇಳುವುದು ಮತ್ತು ಸಮಾಲೋಚನೆ ಪಡೆಯುವುದು ಆತ್ಮಸ್ಥೈರ್ಯದ ಲಕ್ಷಣ. ಈ ನಿಟ್ಟಿನಲ್ಲಿ ಒತ್ತಡ ಮುಕ್ತ ಸೌಹಾರ್ದಯುತ ವಾತಾವರಣ ನಿರ್ಮಿಸಲು ಮುಂದಾಗಬೇಕು ಎಂದು ಮುಖ್ಯಮಂತ್ರಿಯವರು ಸಾಮಾಜಿಕ ಮಾಧ್ಯಮದಲ್ಲಿ ಕರೆ ನೀಡಿದ್ದಾರೆ. ಕೇಂದ್ರ ಸರ್ಕಾರದ ಸ್ವಚ್ಛ ಭಾರತ ಅಭಿಯಾನದ ಭಾಗವಾಗಿ ಸ್ವಚ್ಛತಾ ಹಿ ಸೇವಾ 2026 ಕಾರ್ಯಕ್ರಮದ ಅಡಿಯಲ್ಲಿ ಬೆಂಗಳೂರಿನಲ್ಲಿರುವ ಕರ್ನಾಟಕ ಹೈಕೋರ್ಟ್ ಆವರಣದಲ್ಲಿ ವಿಶೇಷ ಸ್ವಚ್ಛತಾ ಅಭಿಯಾನ ಹಮ್ಮಿಕೊಳ್ಳಲಾಗಿತ್ತು. ಭಾರತ ಸರ್ಕಾರದ ಕಾನೂನು ಮತ್ತು ನ್ಯಾಯ ಸಚಿವಾಲಯದ ಕಾನೂನು ವ್ಯವಹಾರಗಳ ವಿಭಾಗ ಹಾಗೂ ಕರ್ನಾಟಕ ಹೈಕೋರ್ಟ್ನಲ್ಲಿರುವ ಭಾರತದ ಹೆಚ್ಚುವರಿ ಸಾಲಿಸಿಟರ್ ಜನರಲ್ ಅವರ ಕಚೇರಿ ವತಿಯಿಂದ ಈ ಶ್ರಮದಾನ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ಹೈಕೋರ್ಟ್ ನ್ಯಾಯಮೂರ್ತಿಗಳಾದ ಸೂರಜ್ ಗೋವಿಂದರಾಜ್ ಹಾಗೂ ಎಚ್ ಶಾಂತಿಭೂಷಣ್ ಅವರು ಭಾಗವಹಿಸಿ ಸ್ವಚ್ಛತಾ ಕಾರ್ಯಕ್ಕೆ ಚಾಲನೆ ನೀಡಿದರು. ಹೆಚ್ಚುವರಿ ಸಾಲಿಸಿಟರ್ ಜನರಲ್ ಕೆ ಅರವಿಂದ್ ಕಾಮತ್ ಅವರು ಅಭಿಯಾನದ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಈ ಅಭಿಯಾನದಲ್ಲಿ ಸುಮಾರು 40 ಹೆಚ್ಚು ವಕೀಲರು, ನೌಕರರು ಹಾಗೂ ಸಾರ್ವಜನಿಕರು ಸಕ್ರಿಯವಾಗಿ ಪಾಲ್ಗೊಂಡಿದ್ದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಭಾರತದ ಹೆಚ್ಚುವರಿ ಸಾಲಿಸಿಟರ್ ಜನರಲ್ ಕೆ ಅರವಿಂದ್ ಕಾಮತ್, ಪರಿಸರದ ನೈರ್ಮಲ್ಯ ಕೇವಲ ಭೌತಿಕ ಸ್ವಚ್ಛತೆಗೆ ಸೀಮಿತವಾಗಿರದೆ ಮನಸ್ಸಿನ ನೈರ್ಮಲ್ಯಕ್ಕೂ ನೇರ ಸಂಬಂಧ ಹೊಂದಿದೆ ಎಂದು ಅಭಿಪ್ರಾಯಪಟ್ಟರು. ಕಾರ್ಯಕ್ಷೇತ್ರ ಹಾಗೂ ಸುತ್ತಮುತ್ತಲಿನ ಪರಿಸರ ಶುಚಿಯಾಗಿದ್ದಾಗ ಮಾತ್ರ ವ್ಯಕ್ತಿಯ ಆಲೋಚನೆಗಳಲ್ಲಿ ಸ್ಪಷ್ಟತೆ ದೊರೆಯುತ್ತದೆ ಮತ್ತು ಇದು ವಕೀಲಿ ವೃತ್ತಿಯಲ್ಲಿ ನಿಖರ ವಿಚಾರ ಮಂಡನೆಗೆ ಸಹಕಾರಿಯಾಗುತ್ತದೆ ಎಂದು ವಿವರಿಸಿದರು. ಅಸೂಯೆ, ಅನಾರೋಗ್ಯಕರ ಸ್ಪರ್ಧೆಯಂತಹ ನಕಾರಾತ್ಮಕ ಆಲೋಚನೆಗಳಿಂದ ಮುಕ್ತವಾದ ಮಾನಸಿಕ ಸ್ವಚ್ಛತೆಯು ಪ್ರತಿಯೊಬ್ಬರಿಗೂ ಅಗತ್ಯವೆಂದು ಕರೆ ನೀಡಿದ ಅವರು, ರಾಷ್ಟಪಿತ ಮಹಾತ್ಮ ಗಾಂಧೀಜಿಯವರ ಜಯಂತಿ ಅಂಗವಾಗಿ ಪ್ರಧಾನಮಂತ್ರಿಯವರ ಸ್ವಚ್ಛ ಭಾರತ ಪರಿಕಲ್ಪನೆಯನ್ನು ಸಾಕಾರಗೊಳಿಸಲು ಪ್ರತಿಯೊಂದು ಸರ್ಕಾರಿ ಕಚೇರಿಯೂ ಈ ರೀತಿಯ ಕಾಯಕದಲ್ಲಿ ನಿರತವಾಗುವುದು ಅಪೇಕ್ಷಣೀಯ ಎಂದರು.
1: ಎಷ್ಟೆಲ್ಲ ಬೆನಿಫಿಟ್ ಆಗುತ್ತೆ ಸರ್, ನಮ್ಮ ಸರೌಂಡಿಂಗ್ಸ್ ಎಲ್ಲ ಕ್ಲೀನ್ ಇದ್ರೆ ನಮ್ಮ ಮನಸ್ಸು ಕೂಡ ಕ್ಲೀನ್ ಇರುತ್ತೆ, ಕ್ಲಾರಿಟಿ ಆಫ್ ಥಾಟ್ ಇರುತ್ತೆ, ಕ್ಲಾರಿಟಿ ಆಫ್ ಎಕ್ಸ್ಪ್ರೆಷನ್ ಕೂಡ ಬರುತ್ತೆ. ಹಾಗೆ ನಮ್ಗೆ ಹೆಲ್ಪ್ ಆಗುತ್ತೆ.
0: ಜನಸೇವೆಯೇ ದೇಶಸೇವೆ ಎಂಬ ಮಂತ್ರದಡಿ ಹಾಗೂ ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಕೂಡಿರುವ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ 2025 ವಕಫ್ ಸುಧಾರಣೆಗಳ ಕುರಿತ ಒಂದು ವರದಿ ಇಲ್ಲಿದೆ. ಈ ಹಿಂದೆ ವಕಫ್ ಕಾಯ್ದೆಯ ಸೆಕ್ಷನ್ 40 ವಕ್ಫ್ ಮಂಡಳಿಗೆ ಯಾವುದೇ ಆಸ್ತಿಯನ್ನು ಸ್ವಯಂ ನಿರ್ಧಾರದ ಮೂಲಕ ವಕಫ್ ಆಸ್ತಿ ಎಂದು ಘೋಷಿಸುವ ಅಧಿಕಾರವಿತ್ತು. ಇದರಿಂದಾಗಿ ನೋಂದಾಯಿತ ವಕಫ್ ಆಸ್ತಿಗಳ ಸಂಖ್ಯೆಯಲ್ಲಿ ಭಾರೀ ಹೆಚ್ಚಳ ಕಂಡುಬಂದಿತ್ತು. 2013 2.07 ಲಕ್ಷ ಇದ್ದ ಈ ಆಸ್ತಿಗಳ ಸಂಖ್ಯೆ 8.72 ಲಕ್ಷಕ್ಕೆ ತಲುಪಿದೆ. ಈ ಪೈಕಿ ಸರ್ಕಾರಿ ಸ್ವಾಮ್ಯದ 5,973 ಆಸ್ತಿಗಳು ಸೇರಿರುವುದು ಗಂಭೀರ ಚಿಂತನೆಗೆ ಕಾರಣವಾಗಿತ್ತು. ಈ ಲೋಪದೋಷಗಳನ್ನು ಸರಿಪಡಿಸಲು ಜಾರಿಗೆ ತರಲಾಗಿರುವ ವಕಫ್ ತಿದ್ದುಪಡಿ ಕಾಯ್ದೆ 2025 ಉಮೀದ್ ಕಾಯ್ದೆ ಎಂದು ಕರೆಯಲಾಗುತ್ತದೆ. ಈ ಹೊಸ ಕಾಯ್ದೆ ವಕಫ್ ಮಂಡಳಿಗೆ ಏಕಪಕ್ಷೀಯ ಅಧಿಕಾರ ನೀಡುತ್ತಿದ್ದ ನಿಬಂಧನೆಯನ್ನು ಸಂಪೂರ್ಣವಾಗಿ ತೆಗೆದುಹಾಕಿದೆ. ಇನ್ನು ಮುಂದೆ ಸರ್ಕಾರಿ ಭೂಮಿಯ ಮೇಲಿನ ಯಾವುದೇ ಹಕ್ಕುಗಳ ಪ್ರತಿಪಾದನೆಯನ್ನು ಕಲೆಕ್ಟರ್ಗಿಂತ ಹೆಚ್ಚಿನ ಶ್ರೇಣಿಯ ಅಧಿಕಾರಿಯೊಬ್ಬರು ಕೂಲಂಕಷವಾಗಿ ಪರಿಶೀಲಿಸಬೇಕಾಗುತ್ತದೆ. ಜೊತೆಗೆ ವಕಫ್ ನಿರ್ಧಾರಗಳ ವಿರುದ್ಧ ಹೈಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಲು ಇದೇ ಮೊದಲ ಬಾರಿ ನೇರ ಅವಕಾಶ ಕಲ್ಪಿಸಲಾಗಿದೆ. ಈ ಕಾನೂನಾತ್ಮಕ ಸುಧಾರಣೆಗಳೊಂದಿಗೆ ಸಮಗ್ರ ಡಿಜಿಟಲೀಕರಣ ಪ್ರಕ್ರಿಯೆಗಳು ಜೊತೆ ಜೊತೆಗೆ ನಡೆಯುತ್ತಿವೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.

0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ ಎಐಆರ್ ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಚಾಮರಾಜನಗರ ಜಿಲ್ಲೆಯನ್ನು ರಾಷ್ಟೀಯ ಅರಿಶಿನ ಮಂಡಳಿ ವ್ಯಾಪ್ತಿಗೆ ಸೇರಿಸಲಾಗಿದೆ ಎಂದು ಸಂಸದ ಸುನಿಲ್ ಬೋಸ್ ತಿಳಿಸಿದ್ದಾರೆ. ಕಳೆದ ವರ್ಷ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರನ್ನು ಭೇಟಿ ಮಾಡಿ ಚಾಮರಾಜನಗರ ಜಿಲ್ಲೆಯನ್ನು ರಾಷ್ಟೀಯ ಅರಿಶಿನ ಮಂಡಳಿ ವ್ಯಾಪ್ತಿಗೆ ಸೇರಿಸುವಂತೆ ಮನವಿ ಸಲ್ಲಿಸಲಾಗಿತ್ತು. ಅದರಂತೆ ಕೇಂದ್ರ ಅರಿಶಿನ ಮಂಡಳಿಯ ಕಾರ್ಯಕ್ರಮಗಳನ್ನು ಜಿಲ್ಲೆಗೆ ವಿಸ್ತರಿಸಲಾಗಿದೆ ಎಂದು ಸುನಿಲ್ ಬೋಸ್ ತಿಳಿಸಿದ್ದಾರೆ. 5 ಟರ್ಮರಿಕ್ ಬಾಯ್ಲರ್ ಘಟಕಗಳು, 4 ಪಾಲಿಷರ್ಗಳು ಹಾಗೂ 94 ಹೈಜಿನಿಕ್ ಟ್ರೈಯಿಂಗ್ ಸೌಲಭ್ಯಗಳನ್ನು ಮಂಜೂರು ಮಾಡಲಾಗಿದೆ. ಈ ಸೌಲಭ್ಯದ ಮೂಲಕ ಜಿಲ್ಲೆಯ 800 ಅಧಿಕ ರೈತರಿಗೆ ನೆರವು ಕಲ್ಪಿಸಲಾಗಿದೆ ಎಂದು ಸಂಸದರು ಮಾಹಿತಿ ನೀಡಿದ್ದಾರೆ. ಮಹಾಲಯ ಅಮಾವಾಸ್ಯೆ ಸಂದರ್ಭದಲ್ಲಿಂದು ರಾಜ್ಯಾದ್ಯಂತ ಶ್ರದ್ದಾಳುಗಳು ಪಿತೃಗಳಿಗೆ ತರ್ಪಣ ಹಾಗೂ ಪಿಂಡ ಪ್ರದಾನ ಧಾರ್ಮಿಕ ಕ್ರಿಯೆಗಳನ್ನು ನೆರವೇರಿಸುತ್ತಿದ್ದಾರೆ. ದಕ್ಷಿಣ ಕಾಶಿ ಎಂದೇ ಪ್ರಸಿದ್ದವಾಗಿರುವ ಉತ್ತರ ಕನ್ನಡ ಜಿಲ್ಲೆ ಗೋಕರ್ಣ ಕ್ಷೇತ್ರದ ಕೋಟಿತೀರ್ಥದಲ್ಲಿ ಸರ್ವಪಿತೃ ಅಮಾವಾಸ್ಯೆಯ ಹಿನ್ನೆಲೆಯಲ್ಲಿ ಮುಂಜಾನೆಯಿಂದಲೇ ಭಕ್ತರು ಎಳ್ಳು ಮತ್ತು ನೀರಿನ ಮೂಲಕ ತಿಲತರ್ಪಣ ಹಾಗೂ ಪಿಂಡ ಪ್ರದಾನದ ವಿಧಿವಿಧಾನಗಳನ್ನು ನೆರವೇರಿಸಿದರು. ಮಹಾಲಯ ಅಮಾವಾಸ್ಯೆ ಅಂಗವಾಗಿ ಪಿತೃದೋಷ ಪರಿಹಾರಕ್ಕಾಗಿ ತ್ರಿಪಿಂಡಿ ಶ್ರಾದ್ದ, ನಾರಾಯಣ ಬಲಿ ಹಾಗೂ ತಿಲಹೋಮದಂತಹ ಧಾರ್ಮಿಕ ವಿಧಿಗಳನ್ನು ಪುರೋಹಿತರ ಮಾರ್ಗದರ್ಶನದಲ್ಲಿ ನೆರವೇರಿಸಲಾಯಿತು. ಜಟಾತೀರ್ಥ ಹಾಗೂ ಗೋಕರ್ಣದ ಸಮುದ್ರ ತೀರದಲ್ಲಿ ಪವಿತ್ರ ಸ್ನಾನ ಮಾಡಿದ ಭಕ್ತರು ಬಳಿಕ ಮಹಾಬಲೇಶ್ವರನ ಆತ್ಮಲಿಂಗದ ದರ್ಶನ ಪಡೆದು ಪ್ರಾರ್ಥನೆ ಸಲ್ಲಿಸಿದರು. ಮಹಾಲಯ ಅಮಾವಾಸ್ಯೆ ಹಿನ್ನೆಲೆಯಲ್ಲಿ ಪವಿತ್ರ ಕಾವೇರಿ ನದಿಯಲ್ಲಿ ಸಾವಿರಾರು ಭಕ್ತರು ತಮ್ಮ ಪೂರ್ವಿಕರಿಗೆ ಎಡೆ ಇಟ್ಟು ತರ್ಪಣ ಮತ್ತು ಪಿಂಡ ಪ್ರದಾನ ಮಾಡಿದರು. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಕಾವೇರಿ ನದಿ ತಟಗಳಾದ ಪಶ್ಚಿಮ ವಾಹಿನಿ, ಸಂಗಮ, ನಿಮಿಷಾಂಬ ದೇಗುಲದ ನದಿದಡ, ಮಹದೇವಪುರ, ಮಳವಳ್ಳಿ ತಾಲೂಕಿನ ಮುತ್ತತ್ತಿಯಲ್ಲಿ ಸಾವಿರಾರು ಜನರು ಪೂರ್ವಿಕರಿಗೆ ಎಡೆ ಇಟ್ಟು ಪಿಂಡ ಪ್ರದಾನ ನೆರವೇರಿಸಿದರು. ಯಾದಗಿರಿ ನಗರದಲ್ಲಿ 2 ದಿನಗಳ ಕಾಲ ನಡೆದ ಶಾಲಾ ವಿದ್ಯಾರ್ಥಿಗಳ ರಾಜ್ಯಮಟ್ಟದ ಟೇಕ್ವಾಂಡೋ ಪಂದ್ಯಾವಳಿ ನಿನ್ನೆ ಮುಕ್ತಾಯಗೊಂಡಿದ್ದು, ವಿವಿಧ ತೂಕ ವಿಭಾಗಗಳಲ್ಲಿ ಪ್ರಥಮ ಸ್ಥಾನ ಪಡೆದ 46 ಕ್ರೀಡಾಪಟುಗಳು ರಾಷ್ಟಮಟ್ಟದ ಸ್ಪರ್ಧೆಗಳಿಗೆ ಆಯ್ಕೆಯಾಗಿದ್ದಾರೆ. 17 ವರ್ಷದೊಳಗಿನ ಬಾಲಕ ಮತ್ತು ಬಾಲಕಿಯರ ರಾಷ್ಟಮಟ್ಟದ ಟೇಕ್ವಾಂಡೋ ಪಂದ್ಯಾವಳಿ ಜಮ್ಮು ಕಾಶ್ಮೀರದ ಶ್ರೀನಗರದಲ್ಲಿ ನಡೆಯಲಿದೆ. 14 ವರ್ಷದೊಳಗಿನ ಬಾಲಕಿಯರ ಸ್ಪರ್ಧೆ ಬಿಹಾರದ ಪಾಟ್ನಾದಲ್ಲಿ ಹಾಗೂ ಬಾಲಕರ ಸ್ಪರ್ಧೆ ನಾಗಾಲ್ಯಾಂಡ್ನ ದಿಮಾಪುರದಲ್ಲಿ ಆಯೋಜನೆಯಾಗಲಿದೆ. ರಾಜ್ಯ ವಿಧಾನ ಪರಿಷತ್ತಿನ ಪಶ್ಚಿಮ ಪದವೀಧರರ ಕ್ಷೇತ್ರದ ಚುನಾವಣೆಗೆ ಸಂಬಂಧಿಸಿದಂತೆ ಇದೇ 23ರಂದು ಮತದಾನ ನಡೆಯಲಿದೆ. ಕ್ಷೇತ್ರದ ವ್ಯಾಪ್ತಿಯಲ್ಲಿ ಒಟ್ಟು 97,398 ಮತದಾರರಿದ್ದಾರೆ ಎಂದು ಪಶ್ಚಿಮ ಪದವೀಧರರ ಮತದಾರ ಕ್ಷೇತ್ರದ ಚುನಾವಣಾ ಅಧಿಕಾರಿ ಹಾಗೂ ಬೆಳಗಾವಿ ವಿಭಾಗದ ಪ್ರಾದೇಶಿಕ ಆಯುಕ್ತೆ ಕೆಎಂ ಜಾನಕಿ ತಿಳಿಸಿದ್ದಾರೆ. ಧಾರವಾಡದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಚುನಾವಣೆಯನ್ನು ಸುಗಮವಾಗಿ ಹಾಗೂ ಪಾರದರ್ಶಕವಾಗಿ ನಡೆಸಲು ಅಗತ್ಯ ಸಿದ್ದತೆಗಳನ್ನು ಕೈಗೊಳ್ಳಲಾಗಿದೆ. ಒಟ್ಟು 18 ಅಭ್ಯರ್ಥಿಗಳು ಉಮೇದುವಾರಿಕೆಗಳನ್ನು ಸಲ್ಲಿಸಿದ್ದು, ಅಂತಿಮವಾಗಿ 14 ಅಭ್ಯರ್ಥಿಗಳು ಚುನಾವಣೆಗೆ ಸ್ಪರ್ಧೆಯಲ್ಲಿ ಇದ್ದಾರೆ ಎಂದು ಹೇಳಿದರು. ಧಾರವಾಡ, ಗದಗ, ಹಾವೇರಿ ಹಾಗೂ ಉತ್ತರ ಕನ್ನಡ ಹೀಗೆ 4 ಜಿಲ್ಲೆಗಳಲ್ಲಿ ಒಟ್ಟು 137 ಮತಗಟ್ಟೆಗಳನ್ನು ಸ್ಥಾಪಿಸಲಾಗಿದೆ. ಇವುಗಳಲ್ಲಿ 128 ಮುಖ್ಯ ಮತಗಟ್ಟೆಗಳು ಹಾಗೂ 9 ಹೆಚ್ಚುವರಿ ಮತಗಟ್ಟೆಗಳನ್ನು ಸ್ಥಾಪಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಚುನಾವಣಾ ಪ್ರಕ್ರಿಯೆಯಲ್ಲಿ ಮಾದರಿ ನೀತಿ ಸಂಹಿತೆಯನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸಲು ವಿವಿಧ ತಂಡಗಳನ್ನು ರಚಿಸಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಬೇಡ್ತಿ ಅಘನಾಶಿನಿ ನದಿ ತಿರುವು ಯೋಜನೆಯನ್ನು ಕೈಬಿಡಬೇಕೆಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಇಂದು ನಡೆದ ಧರಣಿ ಸಮಾವೇಶ ಒತ್ತಾಯಿಸಿದೆ. ಪಶ್ಚಿಮ ಘಟ್ಟ ಉಳಿಸಿ, ಉತ್ತರ ಕನ್ನಡ ರಕ್ಷಿಸಿ ಎಂದು ಸಮಾವೇಶ ಆಗ್ರಹಪಡಿಸಿದೆ. ಪ್ರತಿಭಟನೆಯಲ್ಲಿ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ, ಪರಿಸರ ತಜ್ಞ ಯಲ್ಲಪ್ಪ ರೆಡ್ಡಿ, ಗಿರಿಧರ್ ಖಜೆ, ತೇಜಸ್ವಿನಿ ಅನಂತಕುಮಾರ್ ಸೇರಿದಂತೆ ಇತರರು ಪಾಲ್ಗೊಂಡಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಾನಸಿಕ ಸ್ವಾಸ್ಥ್ಯದ ಬಗ್ಗೆ ಮುಕ್ತವಾಗಿ ಚರ್ಚಿಸುವ ಸೌಹಾರ್ದಯುತ ವಾತಾವರಣ ನಿರ್ಮಿಸಲು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕರೆ. ಚಾಮರಾಜನಗರ ಜಿಲ್ಲೆ ರಾಷ್ಟೀಯ ಅರಿಶಿನ ಮಂಡಳಿ ವ್ಯಾಪ್ತಿಗೆ ಸೇರ್ಪಡೆ. ಮಹಾಲಯ ಅಮಾವಾಸ್ಯೆ ಸಂದರ್ಭದಲ್ಲಿ ಇಂದು ಶ್ರದ್ದಾಳುಗಳಿಂದ ಸಂಗಮ ಹಾಗೂ ತೀರ್ಥಕ್ಷೇತ್ರಗಳಲ್ಲಿ ಪಿತೃತರ್ಪಣ. ಹಾಗೂ ರಾಜ್ಯಮಟ್ಟದ ಟೇಕ್ವಾಂಡೋ ಪಂದ್ಯಾವಳಿ, ರಾಷ್ಟಮಟ್ಟದ ಸ್ಪರ್ಧೆಗಾಗಿ 46 ಕ್ರೀಡಾಪಟುಗಳು ಆಯ್ಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
3: ಆಕಾಶವಾಣಿ ಕಾರ್ಯಕ್ರಮ ಹಕ್ಕಿಯ ಬಳಗ. ಆಕಾಶದಾಚೆ ಏನಿದೆ? ವಿಶ್ವ ಬಾಹ್ಯಾಕಾಶ ಸಪ್ತಾಹದ ಸಂದರ್ಭದಲ್ಲಿ ಜವಾಹರಲಾಲ್ ನೆಹರು ತಾರಾಲಯದ ನಿರ್ದೇಶಕರಾದ ಡಾ ಬಿಆರ್ ಗುರುಪ್ರಸಾದ್ ಅವರೊಂದಿಗೆ ಮಾತುಕತೆ.

0: ಕೇಳಿ ಕಾರ್ಯಕ್ರಮ ಹಕ್ಕಿಯ ಬಳಗ.
1: ಪ್ರೀತಿಯ ಮಕ್ಕಳೇ, ಹಕ್ಕಿಯ ಬಳಗ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಆಕಾಶದತ್ತ ಒಮ್ಮೆ ಕಣ್ಣು ಹಾಯಿಸಿದ್ರೆ ಸಾಕು, ಮಿನುಗುವ ನಕ್ಷತ್ರಗಳು, ಹೊಳೆಯುವ ಚಂದ್ರ, ದೂರದ ಗ್ರಹಗಳು, ನಮ್ಮ ಮನಸ್ಸಲ್ಲಿ ಒಂದಲ್ಲ ಒಂದು ಪ್ರಶ್ನೆ ಹುಟ್ಟುತ್ತೆ. ಆ ನಕ್ಷತ್ರ ಎಷ್ಟು ದೂರದಲ್ಲಿದೆ? ಚಂದ್ರನ ಮೇಲೆ ನಿಂತ್ರೆ ಭೂಮಿ ನಮ್ಗೆ ಹೇಗೆ ಕಾಣಿಸಬಹುದು? ಬಾಹ್ಯಾಕಾಶದಲ್ಲಿ ಶಬ್ದ ಕೇಳಿಸತ್ತಾ? ನಮ್ಮ ಭೂಮಿಯ ಹೊರತಾಗಿ ಇನ್ನೆಲ್ಲಾದ್ರೂ ಜೀವ ಇರಬಹುದಾ? ಈ ಎಲ್ಲ ಕುತೂಹಲದ ಪ್ರಶ್ನೆಗಳೇ ಮಕ್ಕಳನ್ನ ವಿಜ್ಞಾನದತ್ತ ಕರೆದೊಯ್ಯುತ್ತವೆ. ಈ ಕುತೂಹಲಕ್ಕೆ ರೆಕ್ಕೆಗಳನ್ನ ನೀಡುವ ಸುಂದರ ಲೋಕವೇ ಬಾಹ್ಯಾಕಾಶ ವಿಜ್ಞಾನ. ಬಾಹ್ಯಾಕಾಶದ ಅನಂತ ಸಾಧ್ಯತೆಗಳನ್ನ, ಅದರಲ್ಲಿರುವ ಅದ್ಭುತಗಳನ್ನ ಮತ್ತು ನಮ್ಮ ದೇಶದ ಬಾಹ್ಯಾಕಾಶ ಸಾಧನೆಗಳನ್ನ ಮಕ್ಕಳಿಗೆ ಪರಿಚಯಿಸುವ ಉದ್ದೇಶದಿಂದ ಆಚರಿಸಲಾಗುವ ಬಾಹ್ಯಾಕಾಶ ಸಪ್ತಾಹದ ಸಂದರ್ಭದಲ್ಲಿ ಇವತ್ತು ನಮ್ ಜೊತೆ ವಿಶೇಷ ಅತಿಥಿಯೊಬ್ಬರು ಇದ್ದಾರೆ. ಬೆಂಗಳೂರು ಜವಾಹರಲಾಲ್ ನೆಹರು ತಾರಾಲಯದ ನಿರ್ದೇಶಕರಾದ ಖಗೋಳ ವಿಜ್ಞಾನವನ್ನ ಮಕ್ಕಳಿಗೆ, ಸಾಮಾನ್ಯ ಜನರಿಗೂ ಅತ್ಯಂತ ಸುಲಭವಾಗಿ ಸರಳವಾಗಿ ತಲುಪಿಸ್ತಾ ಇರೋ ಡಾಕ್ಟರ್ ಬಿಆರ್ ಗುರುಪ್ರಸಾದ್ ಸರ್ ಅವರು ನಮ್ ಜೊತೆ ಇದ್ದಾರೆ. ಮಕ್ಕಳೇ, ಇವತ್ತು ನಿಮ್ಮೆಲ್ಲ ಪ್ರಶ್ನೆಗಳಿಗೆ ನಮ್ಮ ಹಕ್ಕಿಯ ಬಳಗದಲ್ಲಿ ಉತ್ತರವನ್ನ ಕಂಡುಕೊಳ್ಳುವ ಸಮಯ. ಹಾಗಾದ್ರೆ ಸಿದ್ಧರಾಗಿ ಮಕ್ಕಳೇ? ಇವತ್ತು ನಾವು ಭೂಮಿಯಿಂದ ಹೊರಟು ನಕ್ಷತ್ರಗಳ ನಡುವೆ ಒಂದು ಪುಟ್ಟ ಬಾಹ್ಯಾಕಾಶ ಪ್ರವಾಸವನ್ನ ಮಾಡೋಣ. ಗುರುಪ್ರಸಾದ್ ಸರ್ ನಮಸ್ಕಾರ, ಹಕ್ಕಿಯ ಬಳಗ ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ಕಾರ, ಬಹಳ ಸಂತೋಷ ಆಗುತ್ತೆ ಹಕ್ಕಿಯ ಬಳಗ ಕಾರ್ಯಕ್ರಮದಲ್ಲಿ ಪುಟ್ಟ ಮಕ್ಕಳಿಗೆ ಇರುವಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ನಮಸ್ಕಾರ.
1: ಆಕಾಶದಲ್ಲಿ ಕಾಣುವ ನಕ್ಷತ್ರಗಳು ನಿಜವಾಗಿಯೂ ನಮ್ಮಿಂದ ಎಷ್ಟು ದೂರದಲ್ಲಿದೆ ಸರ್?
2: ಇದು ಬಹಳ ಒಳ್ಳೆ ಪ್ರಶ್ನೆ. ಆದ್ರೆ ನಾವು ನಕ್ಷತ್ರಗಳು ಎಷ್ಟು ದೂರ ಇದೆ ಭೂಮಿಯಿಂದ ಅನ್ನೋದನ್ನ ದಿನನಿತ್ಯ ಜೀವನದ ದೃಷ್ಟಿಯಿಂದ ಊಹಿಸೋದಕ್ಕೂ ಸಾಧ್ಯ ಇಲ್ಲ. ನೋಡಿ, ಸೂರ್ಯನನ್ನು ತಗೊಳ್ಳೋಣ. ಸೂರ್ಯ ಭೂಮಿಗೆ ಅತಿ ಹತ್ತಿರವಿರುವಂತಹ ನಕ್ಷತ್ರ. ನಾವೆಲ್ಲ ಸೌರವ್ಯೂಹದಲ್ಲೇ ಇರೋರು. ಸೂರ್ಯ ಭೂಮಿಯಿಂದ ಇರೋ ಸರಾಸರಿ ದೂರ 15 ಕೋಟಿ ಕಿಲೋಮೀಟರ್ಗಳು.
1: ಅಥವಾ
2: ಅಂದ್ರೆ ಊಹಿಸ್ಕೊಳ್ಳಕ್ಕೂ ಸಾಧ್ಯ ಇಲ್ಲ. 150 ಮಿಲಿಯನ್ ಕಿಲೋಮೀಟರ್ಸ್, 150 ಮಿಲಿಯನ್ ಕಿಲೋಮೀಟರ್ಗಳು. ಆದ್ರೆ ಸೂರ್ಯನನ್ನು ಬಿಟ್ಟರೆ ಇನ್ನು ಉಳಿಯುವಂತಹ ನಕ್ಷತ್ರಗಳಲ್ಲಿ ಅತಿ ಹತ್ತಿರ ಇರೋದು ಪ್ರಾಕ್ಸಿಮಾ ಸೆಂಟಾರಿ ಅನ್ನುವಂತಹ ಒಂದು ನಕ್ಷತ್ರ.
1: ಅಂದ್ರೆ ಸೂರ್ಯನೇ ನಮ್ಗೆ ಹತ್ತಿರ ಇರೋ ನಕ್ಷತ್ರ,
2: ಅತಿ ಹತ್ತಿರ ಇರುವಂತಹ ನಕ್ಷತ್ರ. ಅದು ಬಿಟ್ರೆ ಸೂರ್ಯನ ಬಿಟ್ಬಿಡ್ತೀವಿ, ಯಾಕಂದ್ರೆ ನಾವು ಸೂರ್ಯನ ನಕ್ಷತ್ರ ನೋಡೋದೇ ಇಲ್ಲ. ಸೂರ್ಯನ ನೋಡೋ ದೃಷ್ಟಿನೇ ಬೇರೆದು. ಸೂರ್ಯನಿಂದ ಹೊರಟಂತಹ ಬೆಳಕು ಭೂಮಿನ ತಲುಪೋದಿಕ್ಕೆ ಕೇವಲ 8.5 ನಿಮಿಷ ತಗೊಳ್ಳೋದು. ಇವಾಗ ನೀವು ಸೂರ್ಯನ ನೋಡಿದ್ರೆ ಆವಾಗಿನ ಸೂರ್ಯ ಅಲ್ಲ, ಅದು 8.5 ನಿಮಿಷದ ಹಿಂದೆ ಯಾವ ರೀತಿ ಸೂರ್ಯ ಇದ್ನೋ ಆ ಸೂರ್ಯ. ಅಷ್ಟರಲ್ಲಿ ಏನಾದರೂ ಆಗಿದ್ರೆ ಸೂರ್ಯನ್ಗೆ ಇನ್ನೇ 8.5 ನಿಮಿಷ ಕಾಯ್ಬೇಕು. ಆದ್ರೆ ಸೂರ್ಯನ ಬೆಳಕು ಭೂಮಿನ ತಲುಪೋದಕ್ಕೆ 8.5 ನಿಮಿಷ ತಗೊಂಡ್ರೆ, ಭೂಮಿಗೆ ಅಂತ ಹೇಳೋದು ಬೇಡ, ಸೌರವ್ಯೂಹಕ್ಕೆ ಅತಿ ಹತ್ತಿರ ಇರುವಂತಹ ಇನ್ನೊಂದು ನಕ್ಷತ್ರ, ಸೂರ್ಯನನ್ನು ಬಿಟ್ರೆ ಇರುವ ನಕ್ಷತ್ರದಿಂದ ಬಂದ ಬೆಳಕು ಭೂಮಿನ ಅಥವಾ ಸೌರವ್ಯೂಹನ ತಲುಪೋದಕ್ಕೆ 4.2 ವರ್ಷಗಳಿಂದ. 8.5 ನಿಮಿಷ ನೋಡಿ, ಎಷ್ಟು ದೊಡ್ಡ ಡಿಸ್ಟೆನ್ಸ್ ಅಂತ ಹೇಳ್ತೀವಿ, ಅಂತರ ಎಷ್ಟು ದೊಡ್ಡದಾಗಿದೆ ಅನ್ನೋದನ್ನು ನೀವು ಇದರಲ್ಲಿ ಗ್ರಹಿಸಬಹುದು. ತುಂಬಾ ದೂರದಲ್ಲಿದೆ. ನಾನು ಅದಕ್ಕೆ ಹೇಳಿದ್ದು, ದಿನನಿತ್ಯ ಭೂಮಿ ಮೇಲೆ ನಾವು ಬೆಂಗಳೂರಿನಿಂದ ಮೈಸೂರಿಗೆ ಎಷ್ಟು, 150 ಕಿಲೋಮೀಟರ್, ಬೆಂಗಳೂರಿಂದ ಡೆಲ್ಲಿಗೆ 2,000 ಕಿಲೋಮೀಟರ್ಗಳು, ಬೆಂಗಳೂರಿಂದ ಅಮೆರಿಕಾಗೆ 15,000 ಕಿಲೋಮೀಟರ್ ಅಂತ ಇಟ್ಕೊಳ್ಳೋಣ, ಯಾವ ಭಾಗ ಅಮೆರಿಕಾದು ಅಂತ. ಆದ್ರೆ ಅದಕ್ಕೆಲ್ಲ ಹೋಲಿಸಿದ್ರೆ ಸೂರ್ಯನ ಬಿಟ್ರೆ ಇರುವಂತಹ ನಕ್ಷತ್ರ ಅತಿ ಹತ್ತಿರದಲ್ಲಿರೋದು ನಮ್ಮಿಂದ 4.2 ಬೆಳಕಿನ ವರ್ಷಗಳಷ್ಟು ದೂರದಲ್ಲಿದೆ. ನಾವು ದಿನನಿತ್ಯ ಜೀವನದ ದೃಷ್ಟಿಯಿಂದ ಊಹಿಸೋದಕ್ಕೂ ಸಾಧ್ಯ ಇಲ್ಲ.
1: ಸರ್, ಮಕ್ಕಳಲ್ಲಿ ಇನ್ನೊಂದು ಕುತೂಹಲದ ಪ್ರಶ್ನೆ ಮೂಡುತ್ತೆ, ಬಾಹ್ಯಾಕಾಶಕ್ಕೆ ನಾವು ಹೋದ್ರೆ ಏನಾಗ್ಬೋದು ಅಂತ. ನೀವು ಅನೇಕ ಜನ ಆಸ್ಟ್ರೋನಾಟ್ಸ್ ಗಳನ್ನ ಮೀಟ್ ಮಾಡಿರಬಹುದು ಬಾಹ್ಯಾಕಾಶ ವಿಜ್ಞಾನಿಯಾಗಿ, ಅವರ ಅನುಭವವನ್ನ ನೀವು ಕೇಳಿರ್ತೀರ. ಸೊ ನಮ್ಮ ಮಕ್ಕಳಿಗೆ ಹೇಳ್ತೀರಾ ಯಾವ ತರ ಇರುತ್ತೆ ನಾವು ಬಾಹ್ಯಾಕಾಶಕ್ಕೆ ಹೋದಾಗ ಅಂತ?
2: ಖಂಡಿತ, ಬಾಹ್ಯಾಕಾಶಕ್ಕೆ ಹೋದ ಮೇಲೆ ಆಗೋ ಅನುಭವ ಬೇರೆ, ಬಾಹ್ಯಾಕಾಶಕ್ಕೆ ತೆರಳ್ತಾ ಆಗೋ ಅನುಭವನೂ ಅಷ್ಟೇ ಕುತೂಹಲಕಾರಿಯಾಗಿರುತ್ತೆ. ಬಾಹ್ಯಾಕಾಶಕ್ಕೆ ಮಾನವ ತೆರಳ್ತಾ ಇರೋದು ಇವತ್ತು ರಾಕೆಟ್ಗಳು. ಆ ರಾಕೆಟ್ ಕ್ಷಣ ಕ್ಷಣಕ್ಕೂ ತನ್ನ ವೇಗವನ್ನ ವೃದ್ಧಿಸಿಕೊಳ್ತಾ ಹೋಗುತ್ತೆ, ಆಕ್ಸಿಲರೇಟ್ ಆಗ್ತಾ ಹೋಗುತ್ತೆ. ಆವಾಗ ಗಗನಯಾತ್ರಿಗಳಿಗೆ ತಮ್ಮ ತೂಕ, ಇವಾಗ ಶುಭಾಂಶು ಶುಕ್ಲಾ ತೂಕ 70 ಕೆಜಿ ಇದ್ರೆ 210 ಕೆಜಿ ತನಕ ಆಗಿರ್ಬೋದು. ಫೀಲ್ ಆಗತ್ತೆ, ಜಿ ಫೋರ್ಸ್ ಅಂತ ಹೇಳ್ತೀವಿ ನಾವು. ಅಂದ್ರೆ ತೂಕ, ರಾಕೆಟ್ ಯಾವ ರೀತಿ ತನ್ನ ವೇಗನ ಹೆಚ್ಚಿಸ್ಕೊಳ್ತಾ ಇದೆ, ಅದರ ಪಥ ಯಾವ ರೀತಿ ಇದೆ ಅನ್ನೋದ್ರ ಮೇಲೆ ತೂಕ ಹೆಚ್ಚಾಗ್ತಾ ಹೋಗುತ್ತೆ. ಅದನ್ನ ತಡ್ಕೋಬೇಕು. ಸಾಮಾನ್ಯವಾಗಿ ಫೈಟರ್ ವಿಮಾನಗಳಲ್ಲಿರುವಂತಹ ಪೈಲಟ್ಗಳಿಗೆ ಇಂತಹ ತರಬೇತಿ ನೀಡಿರ್ತಾರೆ, ಯಾಕಂದ್ರೆ ತುಂಬಾ ತೂಕ 7-8 ಹೆಚ್ಚಿದ್ರೆ ಹಂಗೆ ಸ್ಪೃಹೆ ತಪ್ಪೋಗ್ಬಿಡುತ್ತೆ, ಅನ್ಕಾನ್ಶಿಯಸ್ ಆಗೋಗ್ಬಿಡ್ತಾರೆ. ಸೊ ಹಾಗಾಗಿ ಇದನ್ನೆಲ್ಲ ತರಬೇತಿ ಮೊದಲೇ ಕೊಟ್ಟಿರ್ತಾರೆ, ಈ ಅಹಿತಕರವಾದ ಅನುಭವ ತಡ್ಕೋಬೇಕು ಮೊದಲನೇದಾಗಿ. ಎರಡನೇದು, ಜೊತೆಗೆ ರಾಕೆಟ್

0: ಮಾಡೋದು.
1: ರಾಕೆಟ್ ಅಂತೂ ವೈಬ್ರೇಟ್ ಆಗ್ತಾ ಇರುತ್ತೆ, ಸಿಕ್ಕಾಪಟ್ಟೆ ಕಂಪಿಸ್ತಾ ಇರುತ್ತೆ, ಅದನ್ನೆಲ್ಲ ತಡ್ಕೊಂಡು ಹೋಗ್ಬೇಕು. ಇದಾದ್ಮೇಲೆ ಅಂತರಿಕ್ಷಕ್ಕೆ ತೆರಳಿದ ಮೇಲೆ ಅಂತರಿಕ್ಷದಲ್ಲಿ ಭೂಮಿಯನ್ನು ಸುತ್ತುವಾಗ ನಿಮಗೆ ತೂಕನೇ ಇರೋದಿಲ್ಲ. ದೇಹದಲ್ಲಿರೋ ವಸ್ತುಗಳೆಲ್ಲ ಅಂದ್ರೆ ಮಾಸ್ ಅಂತ ದ್ರವ್ಯರಾಶಿ ಅದೇ ಇರುತ್ತೆ, ಏನ್ ತೊಂದ್ರೆ, ಆದ್ರೆ ತೂಕನೇ ಇಲ್ಲ. ತೂಕನೇ ಇಲ್ದಿರೋದ್ರಿಂದ ಗಗನಯಾತ್ರಿ ಒಬ್ಬ ಅಥವಾ ಒಬ್ಳು ಅಂತರಿಕ್ಷದಲ್ಲಿ ತೇಲಾಡ್ತಾ ಇರ್ತಾರೆ.
0: ಅದೇ ಪ್ರಶ್ನೆ ಕೇಳೋಣ ಅನ್ಕೊಂಡೆ, ಎಲ್ರಿಗೂ ಕ್ಯೂರಿಯಾಸಿಟಿ ಇರುತ್ತೆ ಹೆಂಗ್ ತೇಲಾಡ್ತಿರ್ತಾರೆ ಅಂತ.
1: ಆ ರೀತಿ ತೇಲಾಡೋದು ಯಾಕೆ ಅಂದ್ರೆ, ಭೂಮಿಯನ್ನು ಅಂತರಿಕ್ಷದಲ್ಲಿ ಸುತ್ತುವಾಗ ಭೂಮಿಯತ್ತ ನಿರಂತರವಾಗಿ ಕೆಳಗೆ ಬೀಳ್ತಾ ಇರ್ತಾರೆ. ಆದ್ರೆ ಭೂಮಿಯ ಮೇಲ್ಮೈ ಅಂತಾರಪ್ಪಲ್ಲ, ಭೂಮಿಯತ್ತ ನಿರಂತರವಾಗಿ ಬೀಳ್ತಾ ಇರ್ತಾರೆ. ಅವ್ರು ಎಷ್ಟೋ ದೂರ ಬಿದ್ದ್ಮೇಲೆ ಭೂಮಿಯ ಮೇಲ್ಮೈ ಏನಿದೆ ಅದು ಅದೇ ರೀತಿ ವಕ್ರತೆ ಹೊಂದಿ ಹಿಂದೆ ಹೊರಟೋಗಿರುತ್ತೆ. ಹಾಗಾಗಿ ಭೂಮಿ ವಕ್ರತೆನೇ ಹಿಂಬಾಲಿಸ್ತಾ ಸುತ್ತಾ ಇರ್ತಾರೆ. ಹಾಗಾಗಿ ಕನ್ನಡದಲ್ಲಿ ಒಂದು ಹಾಡಿದೆ, ಗಗನವು ಎಲ್ಲೋ ಭೂಮಿಯು ಎಲ್ಲೋ ಒಂದು ಅರಿಯೇನ ಅಂತ. ಅದು ಸೂಕ್ತವಾಗಿದೆ. ಯಾಕಂದ್ರೆ ನಿಜವಾಗ್ಲು ಗಗನಯಾತ್ರಿಗಳಿಗೆ ಸೂರ್ಯ ಯಾವ್ದು, ಟೆರೇಸ್ ಯಾವ್ದು, ನೆಲ ಯಾವ್ದು ಗೊತ್ತಾಗೋದಿಲ್ಲ. ಅದಕ್ಕೆ ಹೇಳಿದ್ದು ಗಗನವು ಎಲ್ಲೋ ಭೂಮಿಯು ಎಲ್ಲೋ ಒಂದು ಅರಿಯೇನ ಅನ್ನೋದು ತುಂಬಾ ಚೆನ್ನಾಗಿದೆ ಗೆಜ್ಜೆ ಪೂಜೆ ಚಿತ್ರದ ಹಾಡು. ಸೊ ಹಾಗಾಗಿ ಇದೊಂದು ಅನುಭವ. ಎರಡನೇದು, ಇದರಿಂದ ಅನೇಕ ಸಮಸ್ಯೆಗಳು ಬರುತ್ತೆ. ಮೊದಲನೇದಾಗಿ ಈ ಹೊಟ್ಟೆ ಅಪ್ಸೆಟ್ ಆಗೋ ಕೆಲ ಮಟ್ಟಿಗೆ ಅದು ಸಾಧ್ಯತೆ ಇರುತ್ತೆ. ಆಮೇಲೆ ತಲೆ ಸುತ್ತಕ್ಕೆ ಶುರು ಆಗುತ್ತೆ, ವಾಂತಿ ಬರುವ ತರ ಸೆನ್ಸೇಷನ್ ಕೂಡ ಬರಬಹುದು, ಆ ರೀತಿ ಅನುಭವ ಆಗುತ್ತೆ. ಇದೆಲ್ಲ ಒಂದು ಮೂರ್ನಾಲ್ಕು ದಿವಸಗಳಲ್ಲಿ ಸ್ಟೆಬಿಲೈಸ್ ಆಗುತ್ತೆ, ಸ್ಥಿರತೆಯನ್ನು ತಲುಪುತ್ತಾರೆ. ಆದರೆ ತಿಂಗಳಗಟ್ಟಲೆ ವರ್ಷಗಟ್ಟಲೆ ಇದ್ರೆ ಇನ್ನೂ ಕೆಲವು ತೊಂದರೆಗಳು ಉಂಟಾಗುತ್ತೆ. ಮೊದಲನೇದಾಗಿ ಯಾವಾಗ ಅಂತರಿಕ್ಷದಲ್ಲಿ ತೇಲಾಡ್ತಾ ಇರ್ತಾರೋ, ನಾವು ನಿಂತ್ಕೊಂಡಾಗ ನಮ್ಮ ಸ್ನಾಯುಗಳು ಮೂಳೆಗಳು ಎಲ್ಲ ನಮಗೆ ನಿಂತ್ಕೊಳ್ಳೋದಕ್ಕೆ ಬೆಂಬಲ ನೀಡುತ್ತೆ, ಸಪೋರ್ಟ್ ಅಂತ ಹೇಳ್ತೀವಲ್ಲ ಅದನ್ನ. ಆದರೆ ಅಲ್ಲೇ ಅದು ಬೇಕಾಗಲ್ವಲ್ಲ, ಮೂಳೆಗಳಿಂದ ಕ್ಯಾಲ್ಸಿಯಂ ಲವಣ ನಿರಂತರವಾಗಿ
0: ಕುಸಿತಾ
1: ಇರುತ್ತೆ, ಅದು ಹೊರ ಹೋಗಕ್ಕೆ ಶುರುವಾಗು, ವೇಸ್ಟ್ ಆಗಕ್ಕೆ ಶುರುವಾಗು. ಅದೇ ರೀತಿ ಸ್ನಾಯುಗಳು ಬಲಹೀನವಾಗುತ್ತವೆ, ಅವು ಸೋಮಾರಿಗಳಾಗೋಗುತ್ತೆ. ಇದು ಕ್ಯಾಲ್ಸಿಯಂ ಲಾಸ್ ಅಂತ ಹೇಳ್ತಾರೆ. ತುಂಬಾ ಹಾಸಿಗೆ ಮೇಲೆ ಮಲಗಿರ್ತಾರಲ್ಲ ತುಂಬಾ ವಯಸ್ಸಾದವರು, ಅವ್ರಿಗೂ ಈ ರೀತಿ ಸಮಸ್ಯೆಗಳು ಬರುತ್ತೆ. ಅಂತದನ್ನ ಯಾವುದೇ ವಯಸ್ಸಿನವರಿದ್ರು ಅದನ್ನ ಇದ್ ಮಾಡ್ಬೇಕಾಗತ್ತೆ. ಇನ್ನೊಂದೇನು ಅಂದ್ರೆ, ಆಹಾರ ನಮಗಿಷ್ಟ ಬಂದಿದ್ದು ನಾವು ಸೇವನೆ ಮಾಡೋದಕ್ಕಾಗಲ್ಲ. ನನಗೆ ಮಸಾಲೆ ದೋಸೆ ತಿನ್ನಕ್ ಇಷ್ಟ ಅಂದ್ರೆ ತಿನ್ನಕ್ ಆಗಲ್ಲ ಅಲ್ಲಿ. ಆ ರೀತಿ ಏನು ಅಂತ ನಾ ಹೇಳ್ಬೇಕು ಅನ್ಕೊಂಡೆ, ಬಹಳ ಸಿಂಪಲ್ ಆಗಿ ಹೇಳೋದಿಕ್ಕೆ ಹೇಳಿದೆ ನಾನು. ಆದ್ರೆ ಯಾವ ಆಹಾರ ಬೇಕಾದ್ರೆ ತಿನ್ನಬಹುದು, ಆದ್ರೆ ಅದನ್ನ ವಿಶೇಷವಾದ ರೀತಿಯಲ್ಲಿ ತಯಾರಿಸಲ್ಪಟ್ಟು ಅದು ಆ ಒಂದು ಆಹಾರ. ಇವಾಗ ಏನು ಅಂದ್ರೆ, ಏನು ಕೇಸರಿ ಬಾತು ತಿನ್ಬಹುದು, ಅಲ್ಲಿ ಉಪ್ಪಿಟ್ಟು ತಿನ್ಬಹುದು, ಆದ್ರೆ ಅದನ್ನ ವಿಶೇಷ ರೀತಿಯಲ್ಲಿ ನೀರೆಲ್ಲ ಹೊರಗೆ ತೆಗೆದುಬಿಟ್ಟು ಅದನ್ನ ಶೈತ್ಯಕ್ಕೆ ಒಳಪಡಿಸಿರ್ಬೇಕು, ಫ್ರೀಸ್ ಡ್ರೈಡ್ ಅಂತ ಹೇಳ್ತಾರೆ. ಇವತ್ತು ಎಷ್ಟೊಂದು ನಮ್ಮ ಮಾರ್ಕೆಟ್ಗಳಲ್ಲಿ ಸಿಗತ್ತಲ್ಲ, ಮಾರುಕಟ್ಟೆನಲ್ಲಿ ದೊರಕುವಂತದ್ದು 5 minutes ಈ ರೀತಿ. ಇವೆಲ್ಲ ಕೆಲ ಮಟ್ಟಿಗೆ ಆ ಅಂತರಿಕ್ಷ ತಂತ್ರಜ್ಞಾನದ ಕೊಡುಗೆಗಳು, ಭೂಮಿಯ ಮೇಲಿನ ಜೀವನಕ್ಕೆ ಕೊಡುಗೆಗಳು ಅಂತ ಹೇಳ್ಬೋದು. ಹಾಗಾಗಿ ನಮಗೆ ಬೇಕಾದ ಆಹಾರ ಭೂಮಿ ಮೇಲಿದ್ದಂತೆ ತಿನ್ನೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಹಣ್ಣು ತಿನ್ಬೋದು, ನೀರು ಕುಡಿಬಹುದು, ಜ್ಯೂಸ್ ಕುಡಿಬಹುದು, ಏನು ತೊಂದರೆ ಇಲ್ಲ. ಆಹಾರವನ್ನೆಲ್ಲ ತಿನ್ಬೋದು, ಸಿದ್ಧಪಡಿಸಿದ ಆಹಾರ ನೀರು ಬೆರೆಸ್ಕೊಂಡು ತಿನ್ಬಹುದು. ಖಂಡಿತ ಹಸುವಾಗುತ್ತೆ. ತಲಕೆಳಕಾಗಿ ನಿಂತ್ಕೊಂಡ್ರು ಪರಿಸ್ಟಾಲ್ಟಿಕ್ ಆಕ್ಷನ್ ಅಂತ ಹೇಳ್ತಾರೆ. ತಲಕೆಳಕಾಗಿ ನಿಂತ್ಕೊಂಡು ಅಲ್ಲಿ ನೀರು ಕುಡಿಬಹುದು, ಯಾಕಂದ್ರೆ ಸ್ನಾಯುಗಳು ಸಂಕುಚಿತಗೊಳ್ಳೋದ್ರಿಂದ ನಮಗೆ ನೀರು ದೇಹದೊಳಗೆ ಹೋಗೋದು. ನಾವೇನು ಅಂದ್ರೆ ಎತ್ತರಕ್ಕೆ ನಿಂತ್ಕೊಂಡು ಮೇಲ್ ಸೂರ್ ಇರುತ್ತೆ, ಹಿಂಗೆ ಎಲ್ಲ ಸುರ್ಕೋತೀವಿ ಗ್ರಾವಿಟಿಯಿಂದ, ಗುರುತ್ವಾಕರ್ಷಣೆ ಅಲ್ಲಿ ಆ ರೀತಿ ಅಲ್ಲ. ನೀರು ಕುಡಿಬಹುದು, ಊಟ ಮಾಡಬಹುದು. ಇನ್ನೊಂದು ಅಂದ್ರೆ ಇದಕ್ಕೆ ಸಂಬಂಧಪಟ್ಟಿದ್ದು ಶೌಚ ವ್ಯವಸ್ಥೆ. ಸಾಮಾನ್ಯವಾಗಿ ಇದು ನಗುವಂತ ವಿಚಾರವಲ್ಲ, ಯಾಕಂದ್ರೆ ಶೌಚ ವ್ಯವಸ್ಥೆ ಸರಿಯಾಗಿಲ್ಲದಿದ್ರೆ, ಶೌಚ ಕಾರ್ಯ ಆಗದೇ ಇದ್ರೆ ದೇಹದಲ್ಲಿ ಇರುವಂತಹ ಪದಾರ್ಥಗಳು, ವಿಷಪೂರಿತ ಪದಾರ್ಥಗಳು ದೇಹದಲ್ಲಿ ವೃದ್ಧಿಯಾಗಕ್ಕೆ ಶುರುವಾಗ. ಹಾಗಾಗಿ ಶೌಚ ಕಾರ್ಯ ಬಹಳ ಮುಖ್ಯ. ಆದ್ರೆ ಭೂಮಿ ಮೇಲೇನೋ ಗ್ರಾವಿಟಿ ಇದೆ, ಗುರುತ್ವಾಕರ್ಷಣ, ಅಲ್ಲಿ ಗ್ರಾವಿಟಿ ಇರೋದಿಲ್ವಲ್ಲ, ಹ್ಯಾಕ್ ಸಾಧ್ಯ ಅಂದ್ರೆ ಅಲ್ಲಿ ಅದಕ್ಕೆ $1,000,000 ಕೊಟ್ಟು ಕೋಟ್ಯಂತರ ರೂಪಾಯಿಗಳ ಖರ್ಚಿನಲ್ಲಿ ಶೌಚ ಗೃಹ ಅನ್ನೋದು ದೊಡ್ಡದು ಶೌಚ ಪೀಠನ ನಿರ್ಮಿಸಲಾಗಿರುತ್ತೆ. ಅದರಲ್ಲಿ ಗುರುತ್ವಕ್ಕೆ ಬದಲಾಗಿ ನಿರ್ವಾತ ವ್ಯಾಕ್ಯೂಮ್ ಇರುತ್ತೆ. ಇಂಥದ್ದನ್ನ ನೀವು ಪ್ಲೇನ್ ನಲ್ಲೂ ನೋಡಿರ್ಬೋದು ಕೆಲವು. ಸೊ ಆ ರೀತಿ ಎಲ್ಲ ಸಾಧ್ಯ ಇರೋದಕ್ಕೆ. ಆದ್ರೆ ಒಂದು ಇಕ್ಕಟ್ಟಾದ ಕೋಣೆನಲ್ಲಿ ಒಂದಿಸ ಎರಡು ದಿವಸ, ಇವಾಗ ನಾನು ಕೂತಿರೋ ಕೋಣೆನಲ್ಲೇ 1 ಗಂಟೆ 2 ಗಂಟೆ ಕೂತ್ಕೋಬಹುದು. ತಿಂಗಳಾನ್ಗಟ್ಲೆ ಮಂಗಳ ಗ್ರಹಕ್ಕೆ ಹೋಗ್ಬೇಕಾದ್ರೆ 10 ತಿಂಗಳು ಬೇಕಾಗತ್ತೆ. ಹೆಂಗ್ ಸಾಧ್ಯ? ಚಂದ್ರನಿಗೇನೋ 3 ದಿವಸ ಹೋಗೋದಕ್ಕೆ 3 ದಿವಸ ಬರೋದಕ್ಕೆ ಸಾಕು. ಹಾಗಾಗಿ ಇದು ಫಿಸಿಯೋಲಾಜಿಕಲ್ ಒಂದೇ ಅಲ್ಲ, ಭಾವನಾತ್ಮಕವಾಗಿ ಕೂಡ ಇದು ಸಮಸ್ಯೆಗಳು ಬರುತ್ತೆ. ಆದರೆ ಇದರ ಬಗ್ಗೆ ಸಾಕಷ್ಟು ಸಂಶೋಧನೆ ನಡೀತಾ ಇದೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಭೂಮಿಯನ್ನ ಸುತ್ತುವಾಗ ಅಥವಾ ಭೂಮಿಯನ್ನ ದಾಟಿ ಚಂದ್ರನ ಸಂದರ್ಶಿಸಿ ಬಂದಿದ್ದಾರೆ, ಅವಾಗ ಕೃತಕವಾಗಿ ಭೂಮಿಯ ಮೇಲಿನ ವಾತಾವರಣ ಏನಿದೆ, ಭೂಮಿಯ ಮೇಲಿನ ಕಂಡೀಷನ್ಸ್ ಏನಿದೆ, ಅದನ್ನೆಲ್ಲ ರೀಕ್ರಿಯೇಟ್ ಅಂತ ಏನು ಹೇಳ್ತೀವಿ, ಅದನ್ನ ಕೃತಕವಾಗಿ ನಿರ್ಮಿಸುವ ಮೂಲಕ ಅಂತರಿಕ್ಷದಲ್ಲಿ ವಾಸ ಮಾಡಬಹುದು. ಈ ಕ್ಷಣದಲ್ಲೂ 7 ಜನ ಅಮೆರಿಕ ಹಾಗೂ ಇನ್ನು ಕೆಲವು ದೇಶದ ಗಗನಯಾತ್ರಿಗಳು ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣದಲ್ಲಿ, ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಲ್ಲಿ ಅಂತರಿಕ್ಷದಲ್ಲಿ.
0: ವೆರಿ ಇಂಟ್ರೆಸ್ಟಿಂಗ್ ಆಕ್ಚುಲಿ. ಮಕ್ಕಳಿಗೂ ಕುತೂಹಲ ಇರುತ್ತೆ ಇಂಟರ್ನ್ಯಾಷನಲ್ ಸ್ಪೇಸ್ ಸೆಂಟರ್ ಅಲ್ಲಿ ಹೇಗೆ ಜೀವನ ನಡೆಸ್ತಾರೆ ಗಗನಯಾತ್ರಿಗಳು ಅನ್ನೋದನ್ನ. ತುಂಬಾ ಜನಕ್ಕೆ ಇವನ್ ಬೆಳೆದವರಿಗೂ ಇಂಟ್ರೆಸ್ಟ್ ಕುತೂಹಲ ಇದ್ದೇ ಇರುತ್ತೆ. ಈಗ ನಮ್ಮ ಸೌರ ವ್ಯೂಹದಲ್ಲಿ ಸರ್, ಭೂಮಿಯೇ ಯಾಕೆ ವಿಶೇಷ?
1: ಭೂಮಿಯೇ ಯಾಕೆ ವಿಶೇಷ ಅಂದ್ರೆ ಜೀವ ಇದೆ, ಅದರಲ್ಲೂ ಬುದ್ಧಿ ಜೀವಿಗಳಿದ್ದಾರೆ ಅನ್ನೋದು ಖಚಿತವಾಗಿ ನಮಗೆ ಗೊತ್ತಿರೋದು ಭೂಮಿ ಮೇಲೆ ಮಾತ್ರ. ಇಲ್ಲಿರ್ಬೋದು, ಯುರೋಪಾ ಮೇಲಿರ್ಬೋದು. ಯುರೋಪಾ ಅನ್ನೋದು ಒಂದು ಉಪಗ್ರಹ ಗುರುಗ್ರಹದ್ದು, ಅಲ್ಲಿರ್ಬೋದು. ಎನ್ಸಿಲಾಡಸ್ ಅಂತ ಒಂದಿದೆ, ಅಲ್ಲಿರ್ಬೋದು. ಟೈಟನ್ ಅಂತ ಶನಿ ಗ್ರಹದ ಉಪಗ್ರಹ ಇದೆ, ಅಲ್ಲಿರ್ಬೋದು. ಈ ರೀತಿ ಎಲ್ಲ ಹೇಳ್ತಾರೆ, ಮಂಗಳ ಗ್ರಹದ ಮೇಲೆ ಇರಲೇಬಹುದು ಅಂತ. ಈ ತರ ಊಹೆ ಅಷ್ಟೇ, ಆದರೆ ಸಾಬೀತಾಗಿಲ್ಲ. ಎಲ್ಲ ಏನು ಸಾಕ್ಷ್ಯ ಚಿತ್ರಗಳಲ್ಲಿ, ಡಾಕ್ಯುಮೆಂಟ್ರಿಗಳಲ್ಲಿ ಬಹಳ ಚೆನ್ನಾಗಿ ತೋರಿಸ್ಬೋದಿದೆ. ಆದರೆ ವೈಜ್ಞಾನಿಕವಾದ ಪುರಾವೆ ಇಲ್ಲದೆ ಯಾವುದನ್ನು ನಾವು ನಂಬಕ್ಕಾಗಲ್ಲ. ಎಕ್ಸ್ಟ್ರಾಆರ್ಡಿನರಿ ಕ್ಲೈಮ್ಸ್ ರಿಕ್ವೈರ್ ಎಕ್ಸ್ಟ್ರಾಆರ್ಡಿನರಿ ಎವಿಡೆನ್ಸಸ್. ಬಲವಾದ ಪುರಾವೆ ಬೇಕು, ಇಲ್ಲಾಂದ್ರೆ ನಂಬಕ್ಕಾಗಲ್ಲ. ವೈಜ್ಞಾನಿಕವಾದ ಪುರಾವೆ ಇಲ್ಲದೆ ನಂಬೋದಕ್ಕಾಗೋದಿಲ್ಲ.
0: ವಿಜ್ಞಾನಿಗಳು ಅದರ ಅದನ್ನ ಹುಡುಕುವ ಪ್ರಯತ್ನದಲ್ಲಿದ್ದಾರಾ?
1: ಖಂಡಿತ ಇದ್ದಾರೆ. ಜೀವಿಗಳನ್ನ ಹುಡುಕೋದು ಇವಾಗ ನೋಡಿ, ಮಂಗಳ ಗ್ರಹದ ಮೇಲೆ ಕಷ್ಟಪಟ್ಟು ಹುಡುಕ್ತಾ ಇದ್ದಾರೆ. 1976 ಚಂದ್ರ ಇದು ಮಂಗಳ ಗ್ರಹದ ಮಣ್ಣನ್ನ ಅಗೆದು ತೆಗೆದು ಅದನ್ನ ರಾಸಾಯನಿಕವಾಗಿ ವಿಶ್ಲೇಷಣೆ ನಡೆಸಲಾಯಿತು. ಏನು ಇರಲಿಲ್ಲ ಅಂದ್ರೆ, ಏನೂ ಇಲ್ಲ ಅಂತ ಆ ಕಾಲದಲ್ಲಿ ಅವರು ತೀರ್ಮಾನಿಸಿದ್ರು. ಆದ್ರೆ ಇವತ್ತು ಅದು ಸರಿಯಾದ ಟೆಸ್ಟ್ಗಳಲ್ಲ, ಪರೀಕ್ಷೆ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಅದು ನಾ ಹೇಳ್ತಾ ಇರೋದು ಸೂಕ್ಷ್ಮ ಜೀವಿಗಳಷ್ಟೇ, ದೊಡ್ಡ ಬುದ್ಧಿಜೀವಿಗಳು ಮಾನವರ ತರದವರು ಅಲ್ಲ, ಸೂಕ್ಷ್ಮ ಜೀವಿಗಳು. ಅದೇ ರೀತಿ ಯುರೋಪ್ ಅಲ್ಲಿರ್ಬೋದು, ಎನ್ಸಿಲಾಡಸ್ ಅಲ್ಲಿರ್ಬೋದು, ಇದನ್ನೆಲ್ಲ ಸೌರವ್ಯೂಹದಲ್ಲಿ. ಆದ್ರೆ ಅನ್ಯ ಲೋಕಗಳಲ್ಲಿ ಅಂದ್ರೆ ಇತರ ನಕ್ಷತ್ರಗಳನ್ನು ಸುತ್ತುತ್ತಿರುವಂತಹ ಗ್ರಹಗಳಲ್ಲಿ, ಎಕ್ಸೋ ಪ್ಲಾನೆಟ್ಸ್ ಅಂತ ಹೇಳ್ತೀವಿ, ಅವುಗಳ ಮೇಲೆ ಇರ್ಬೋದಾ? ತುಂಬಾ ದೂರದಲ್ಲಿ ಇದ್ರಂತೂ ನಾವು ಆ ಬಗ್ಗೆ ಇದರವರೆಗೂ ಯಾವ ವಾತಾವರಣ ಇದೆ ಅನ್ನೋದು ಖಚಿತವಾಗಿ ಇದರವರೆಗೂ ಗುರುತಿಸಕ್ಕಾಗಿಲ್ಲ. ಆದ್ರೆ ಈ ನಡುವೆ ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪ್, ನ್ಯಾನ್ಸಿ ಗ್ರೇಸ್ ರೋಮನ್ ಸ್ಪೇಸ್ ಟೆಲಿಸ್ಕೋಪ್ ಇವೆಲ್ಲ ಇದನ್ನ ಸಾಧ್ಯ ಮಾಡುವಂತಹ ದಾರಿಯಲ್ಲಿ ಸಾಗ್ತಾ ಇದೆ. ಆದ್ರೂ ತುಂಬಾ ದೂರದಲ್ಲಿ, ಇವಾಗ ನಾನು ಅತಿ ಹತ್ತಿರ ಇರೋ ನಕ್ಷತ್ರನೇ 4.2 ಬೆಳಕಿನ ವರ್ಷಗಳ ಆಚೆ ಇದೆ. ಇನ್ನು 100,000 ಬೆಳಕಿನ ವರ್ಷದ ಆಚೆ ಇರೋ ನಕ್ಷತ್ರಗಳಲ್ಲಿ ಗ್ರಹಗಳು ಅವುಗಳ ಸುತ್ತ ಸುತ್ತಿರ್ಬೋದಲ್ವಾ? ಅವುಗಳಲ್ಲೇನಾದರೂ ಬುದ್ಧಿಜೀವಿಗಳಿದ್ರೆ? ಹಾಗಾಗಿ ಸರ್ಚ್ ಫಾರ್ ಎಕ್ಸ್ಟ್ರಾ ಟೆರೆಸ್ಟ್ರಿಯಲ್ ಇಂಟೆಲಿಜೆನ್ಸ್, ಭೂಮಿ ಆಚೆಗಿನ ಬುದ್ಧಿಜೀವಿಗಳಿಗಾಗಿ ಹುಡುಕಾಟ ಅನ್ನೋದು ಸುಮಾರು 50 ನಡೀತಾ ಇದೆ.
0: ಅಂಡ್ ಒನ್ ಮೋರ್ ಥಿಂಗ್ ಸರ್, ಈಗ ನಕ್ಷತ್ರಗಳು ಹುಟ್ಟುತ್ತವೆ ಸಾಯತ್ವೆ ಅಂತ ಒಂದು ಕಾನ್ಸೆಪ್ಟ್ ಇದೆಯಲ್ಲ, ಅದು ಹೇಗೆ ನಡೆಯುತ್ತೆ?
1: ಖಂಡಿತ ನೋಡಿ, ನಕ್ಷತ್ರಗಳು ಅನ್ನೋದು ಜನಿಸೋದು ಸಾಮಾನ್ಯವಾಗಿ ಧೂಳು ಹಾಗೂ ಅನಿಲಗಳಿಂದ ಕೂಡಿದಂತಹ ಮೋಡ ಇರುತ್ತೆ.
0: ಮೋಡ ಲಾರ್ಜ್,
1: ವೆರಿ ಲಾರ್ಜ್. ನಮ್ಮ ಮೋಡ ಅಲ್ಲ, ಅಯ್ಯೋ ಈ ಅದನ್ನ ವಿರಾಟ್ ರೂಪದ ಮೋಡಗಳು, ದೈತ್ಯ ಮೋಡಗಳು. ಅವುಗಳಲ್ಲಿ ಒಂದು ಭಾಗ ಆ ಮೋಡದ ನೆಬ್ಯುಲಾ ಅಂತ ಹೇಳ್ತೀವಿ ನಾವು, ಅಥವಾ ಪ್ಲೂರಲ್ ನೆಬ್ಯುಲೆ ಅಂತ ಹೇಳ್ತೀವಿ. ಅವುಗಳಲ್ಲಿ ಒಂದು ಭಾಗ ಯಾವುದೋ ಒಂದು ಕಾರಣದಿಂದ, ಒತ್ತಡದ ಅಲೆಗಳು ಬೇರೊಂದು ನಕ್ಷತ್ರ ಆಸ್ಫೋಟಿಸಿದಾಗ ಬರೋದ್ರಿಂದ ಅಲೆಗಳಿರ್ಬೋದು, ಅವು ಬಂದ್ಬಿಟ್ಟು ಇದನ್ನ ಅಪ್ಪಳಿಸಿದಾಗ ಅದು ತನ್ನಷ್ಟಕ್ಕೆ ತಾನೇ ಸಂಕೋಚಿತ ಹೊಂದೋದಕ್ಕೆ ಕೊಲ್ಯಾಪ್ಸ್ ಆಗಕ್ಕೆ ಶುರು ಆಗುತ್ತೆ. ಅವಾಗ ಜೋರಾಗಿ ತಿರುಗಕ್ಕೆ ಶುರು ಆಗುತ್ತೆ. ಆ ರೀತಿ ಆದಾಗ ಅದರ ಮಧ್ಯಭಾಗ ತುಂಬಾ, ಅದು ಎಷ್ಟು ಟೆನ್ಸ್ ಅಂತ ಹೇಳಿ, ಎಷ್ಟು ಯಾವ ರೀತಿ ಆಗತ್ತೆ ಅಂದ್ರೆ ಸಾಂದ್ರತೆ ತುಂಬಾ ಜಾಸ್ತಿ ಆಗುತ್ತೆ, ಡೆನ್ಸಿಟಿ, ಅದು ನಕ್ಷತ್ರ ಆಗತ್ತೆ. ಅದರ ಸುತ್ತ ಇರುವಂತಹ ಡಿಸ್ಕ್ ತಟ್ಟೆಯಂತಹ ವಸ್ತುಗಳು ಗ್ರಹಗಳಾಗಿ ಪರಿವರ್ತಿತವಾಗುತ್ತೆ. ಈ ರೀತಿ ನಕ್ಷತ್ರ ಜನಿಸೋದು ಈ ರೀತಿ. ನಮ್ಮ ಸೌರವ್ಯೂಹನು 450 ವರ್ಷಗಳಿಂದ ಜನಿಸಿತು ಅಂತ ನೆಬ್ಯುಲಾರ್ ಹೈಪಾಥಿಸಿಸ್ ಅನ್ನೋದು ಹೇಳುತ್ತೆ. ಆಮೇಲೆ ನಕ್ಷತ್ರ, ಇವಾಗ ನೋಡಿ ನಮ್ಮ ಸೂರ್ಯ ಮಧ್ಯವಯಸ್ಕ ನಕ್ಷತ್ರ, ಅದು ಈಗ 4.5 ವರ್ಷಗಳ ಹಿಂದೆ, ಅಂದ್ರೆ 450 ವರ್ಷಗಳ ಹಿಂದೆ ಸೌರವ್ಯೂಹ ಸೂರ್ಯ ಎಲ್ಲ ಅಸ್ತಿತ್ವಕ್ಕೆ ಬಂದಿತ್ತು. ಇನ್ನೂ ಒಂದು 450 ವರ್ಷ ಸೂರ್ಯನ್ಗೆ ಏನೂ ಆಗಲ್ಲ, ಅಥವಾ 400. ಆಮೇಲೆ ಸೂರ್ಯ ಹಿಗ್ಗಿ ಹಿಗ್ಗಿ ಹಿಗ್ಗಿ ಹಿಗ್ಗಿ ಕೆಂಪು ದೈತ್ಯ ರೆಡ್ ಜೈಂಟ್ ಅಂತ, ಅವಾಗ ಭೂಮಿ ಎಲ್ಲ ಅಸ್ತಿತ್ವದಲ್ಲೇ ಇರಕ್ಕೆ ಸಾಧ್ಯ ಇಲ್ಲ,
0: ಅಷ್ಟು
1: ಶಾಖ ಪ್ರೊಡ್ಯೂಸ್ ಆಗೋಗ್ಬಿಡುತ್ತೆ. ಆಮೇಲೆ ಭೂಮಿ ಎಲ್ಲ ಇದಾದ್ಮೇಲೆ ತಿರ್ಗಾ ಸೂರ್ಯ ಸಂಕುಚಿತಗೊಂಡು ಹೊರಭಾಗದೆಲ್ಲ ಅನಿಲಗಳೆಲ್ಲ ಹೊಟ್ಟೋಗ್ಬಿಡುತ್ತೆ, ಪ್ಲಾನೆಟರಿ ನೆಬ್ಯುಲಾ ಅಂತ ಹೇಳಿದ. ಒಳಭಾಗ ಕೇಂದ್ರ ಭಾಗ ಏನಾಗತ್ತೆ, ತನ್ನಷ್ಟಕ್ಕೆ ತಾನೇ ಕುಸಿಯಕ್ಕೆ ಶುರು ಆಗತ್ತೆ. ಆದ್ರೆ ಸೂರ್ಯನ ವಿಚಾರದಲ್ಲಿ ಅದು ಕುಸಿಯಕ್ಕೆ ಶುರು ಆಗಿ ಇವತ್ತು ಒಂದು ಸೂರ್ಯನೊಳಗೆ 13 ಭೂಮಿನ ತುಂಬೋದು. ಆದ್ರೆ ಸೂರ್ಯ ಎಷ್ಟು ಚಿಕ್ಕದಾಗ ಹೋಗ್ತಾನೆ ಅವತ್ತು ಅಂದ್ರೆ ಭೂಮಿಯ ಗಾತ್ರದವನಾಗ ಸಾಂದ್ರತೆ ಡೆನ್ಸಿಟಿ ಹೆಂಗಿರ್ಬೇಕು, ಒಂದು ಸ್ಪೂನ್ ವಸ್ತು ಅದರ ತೆಗೆದ್ರೆ ಸಾವಿರಾರು

0: ಇರುತ್ತೆ. ಆದ್ರೆ ಅದನ್ನೆಲ್ಲ ನಾವು ದಿನನಿತ್ಯ ಜೀವನ ದೃಷ್ಟಿಯಿಂದ ಕಲ್ಪನೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಅದು ಸೂರ್ಯ ಇದು ಶ್ವೇತ ಕುಬ್ಜ ಅಂತ ಹೇಳ್ತಾರೆ ಆ ಸ್ಥಿತಿಲಿ. ಆಮೇಲೆ ಅದು ನಿಧಾನವಾಗಿ ಅದು ಬೆಳಕನ್ನು ಉತ್ಪಾದಿಸುವ ಸಾಮರ್ಥ್ಯ ಕಳ್ಕೊಂಡು ಅದಿದೆ. ಇದು ಸೂರ್ಯನಂತಹ ನಕ್ಷತ್ರ. ಕೆಲವು ನಕ್ಷತ್ರಗಳು ಸೂರ್ಯನಿಗಿಂತ ಸಾಕಷ್ಟು ದ್ರವ್ಯರಾಶಿ ಅಂದ್ರೆ ಮಾಸ್ನ ಹೊಂದಿದೆ. ಅವುಗಳು ಈ ಆಸ್ಫೋಟಿಸಿದ ಮೇಲೆ ಹಿಗ್ಗಿದ ಮೇಲೆ ರೆಡ್ ಜೈಂಟ್ ಆದ್ಮೇಲೆ ತಿರ್ಗಾ ಕುಗ್ಗತ್ವಲ್ಲ, ಹಿಗ್ಗೋದು ಕುಗ್ಗೋದು ಹಿಗ್ಗೋದು ಕುಗ್ಗೋದು ನಡೆದು ಕಡೆಗೊಂದ್ಸಲ ಇಡೀ ನಕ್ಷತ್ರನೇ ಆಸ್ಫೋಟಿಸಿ ಹೊರಭಾಗದ್ದೆಲ್ಲ ಹೊರಭಾಗದಲ್ಲಿರುವಂತಹ ವಸ್ತುಗಳೆಲ್ಲ ದೂರ ಹೊರಟಾಗುತ್ತೆ. ಒಳಭಾಗ ತನ್ನಷ್ಟಕ್ಕೆ ತಾನೇ ಕೊಲಾಪ್ಸ್ ಆಗಿ ಸಂಘುಷಿತಗೊಂಡು ಒಂದು ದೃಷ್ಟಿಲಿ ಅದು ನ್ಯೂಟ್ರಾನ್ ನಕ್ಷತ್ರ ಆಗುತ್ತೆ. ಅಂದ್ರೆ ನಾನು ಸೂರ್ಯನೇ ಭೂಮಿಯಷ್ಟಾಗ್ತಾನೆ ಅಂದ್ರೆ ಈ ನಕ್ಷತ್ರ ಬೆಂಗಳೂರಿನಷ್ಟಾಗೋಗ್ಬಿಡುತ್ತೆ, ನಂಬಕ್ಕೆ ಆಗಲ್ಲ. ಇಲ್ಲ ಅಂದರೆ ತುಂಬಾ ಏನಾದರೂ ದ್ರವ್ಯರಾಶಿ ಇರೋ ನಕ್ಷತ್ರ ಆಸ್ಫೋಟಿಸಿದ್ರೆ ಅದು ಯಾವ ರೀತಿ ತನ್ನಷ್ಟಕ್ಕೆ ತಾನೇ ಒಳಗೆ ಸಂಕುಚಿತಗೊಂಡು ಕೊಲಾಪ್ಸ್ ಆಗೋಗ್ಬಿಡತ್ತೆ ಅಂದರೆ ಅದು ಒಂದು ಬಿಂದುವಿನೊಳಗೆ ಅದರ ಇರೋ ದ್ರವ್ಯರಾಶಿಯಲ್ಲ. ಇದನ್ನು ಹೆಂಗೆ ನಂಬೋಣ ನಾವು? ಸಾಧ್ಯ ಆದರೆ ಸಾಧ್ಯ ಆಗಿ ಸಿಂಗ್ಯುಲಾರಿಟಿ ಅಂತ ಹೇಳಿ ಅದು ಬ್ಲ್ಯಾಕ್ ಹೋಲ್ ಅನ್ನೋದು ಅದಕ್ಕೆ ಅಂದರೆ ಸೂರ್ಯ ಬ್ಲ್ಯಾಕ್ ಹೋಲ್ ಆಗೋಕ್ಕಾಗಲ್ಲ, ಯಾಕಂದರೆ ಸೂರ್ಯನಲ್ಲಿ ಅಷ್ಟೊಂದು ದ್ರವ್ಯರಾಶಿ ಇಲ್ಲ, ನಾವು ಹೆದರ್ಕೋಬೇಕಾಗಿಲ್ಲ. ಆದರೆ ಸೂರ್ಯನಿಗಿಂತ ಅನೇಕ ಪಟ್ಟು ದೊಡ್ಡದಾದ ಅನ್ನೋದಕ್ಕಿಂತ ಹೆಚ್ಚಿನ ದ್ರವ್ಯರಾಶಿ ಉಳ್ಳ ಮ್ಯಾಸಿವ್ ಸ್ಟಾರ್ಸ್ ನ್ಯೂಟ್ರಾನ್ ನಕ್ಷತ್ರಗಳು ಇಲ್ಲ ಕಪ್ಪು ರಂಧ್ರಗಳು ಆಗಿ
1: ಇದೆ.
0: ನಮ್ಮ ಗ್ಯಾಲಕ್ಸಿ ಮಧ್ಯಭಾಗದಲ್ಲೇ ಅನೇಕ ಅನೇಕ ಲಕ್ಷಾಂತರ ಸೂರ್ಯರಷ್ಟು ಇರುವಂತಹ ದ್ರವ್ಯರಾಶಿನ ಹೊಂದಿರುವಂತಹ ಬ್ಲ್ಯಾಕ್ ಹೋಲ್ಗಳಿದೆ ಮಧ್ಯಭಾಗದಲ್ಲಿ, ಕೇಂದ್ರ ಭಾಗದಲ್ಲಿದೆ ನಮ್ಮ ಗ್ಯಾಲಕ್ಸಿ.
1: ಸರ್, ನಾನೇ ಇಷ್ಟು ಕ್ಯೂರಿಯಾಸಿಟಿಯಲ್ಲಿ ಕೇಳ್ತಾ ಇದ್ದೀನಿ, ಲೈಕ್ ಕ್ವೆಶನ್ಸ್ ಕೇಳ್ತಾ ಇದ್ರೆ ಒಂದಿನ ಫುಲ್ ಹೋಗುತ್ತೆ. ಕೇಳ್ತಾ ಇರೋಣ ಅಂತ ಅನ್ಸುತ್ತೆ. ನಿಮ್ಮನ್ನ ಹಲವಾರು ಜನ ಮಕ್ಕಳನ್ನ ನೀವು ಭೇಟಿ ಮಾಡಿರ್ತೀರಾ, ಡೈಲಿ ಅವ್ರ ಹತ್ರ ವೆರೈಟಿ ವೆರೈಟಿ ಕ್ವೆಶನ್ಸ್ ಬರುತ್ತೆ ನಿಮ್ಗೆ. ನಿಮ್ಮನ್ನ ನಿಜವಾಗ್ಲು ಹತ್ರ ಕೊಡಕ್ಕೆ ಆಗದೆ ಇರುವಂತ ಕ್ವೆಶನ್ ಯಾವ್ದಾದ್ರು ಕೇಳಿದ್ದಾರೆ ಯಾರಾದ್ರು?
0: ಕೇಳಿದ್ದಾರೆ, ಯಾಕಂದ್ರೆ ವಿಜ್ಞಾನಕ್ಕೇನೆ ಉತ್ತರ ಇಲ್ಲ. ಉದಾಹರಣೆ ಯಾಕೆ ತಗೊಂಡ್ರೆ, ಬಿಗ್ ಬ್ಯಾಂಗ್ ಅನ್ನೋದ್ರಿಂದ ನಮ್ಮ ಇಡೀ ವಿಶ್ವ ಅಂದ್ರೆ ಯೂನಿವರ್ಸ್ ಹಸಿತು. ಬಿಗ್ ಬ್ಯಾಂಗ್ ಮುಂಚೆ ಏನಿತ್ತು ಯಾರು ಉತ್ತರಿಸಕ್ಕ ನನ್ನ ಕೈಲಂತೂ ಆಗಲ್ಲ.
1: ಯಾಕಂದ್ರೆ ಮಕ್ಕಳ ಪ್ರಶ್ನೆ ಕೇಳ್ತಾರೆ.
0: ಓ ಖಂಡಿತ, ನಾನು 30 ವರ್ಷದ ಕೆಳಗೆ ಒಬ್ಬ ಹುಡುಗ ಕೇಳಿದ್ದ, ಸಾಮಾನ್ಯವಾಗಿ ವಿಶ್ವ ಹಿಗ್ಗುತ್ತಾ ಇದೆ ಅನ್ನೋದಕ್ಕೆ ಸಂಬಂಧಿಸಿದಂತೆ ಒಂದು ಪ್ರಶ್ನೆ ಕೇಳಿದ, ನನಗೆ ಉತ್ತರನೇ ಇರಲಿಲ್ಲ. ಆದ್ರೆ ಇವಾಗ ಗೊತ್ತಾಗಿದೆ, ಪರವಾಗಿಲ್ಲ ನನಗೆ. ಹಾಗಾಗಿ ಇದು ತುಂಬಾ ಕುತೂಹಲಕಾರಿಯಾದ ಒಂದು ವಿಚಾರ, ಒಂಥರ ರೋಮಾಂಚಕಾರಿಯಾದಂತಹ ವಿಚಾರ, ವಿಷಯ ಖಗೋಳಶಾಸ್ತ್ರ ಮತ್ತು ಅಂತರಿಕ್ಷಯಾನ ಅನ್ನೋದನ್ನ ನಾವು ಖಂಡಿತ ತಿಳ್ಕೊಬೇಕು.
1: ತುಂಬಾ ಮಕ್ಕಳಲ್ಲಿ ಕ್ಯೂರಿಯಾಸಿಟಿ ಇರುತ್ತೆ ಸರ್, ಕೆಲವುದಕ್ಕೆ ಅದಕ್ಕೆ ಸರಿಯಾಗಿ ಆನ್ಸರ್ ಸಿಗಲ್ಲ, ಅಥವಾ ಸರಿಯಾಗಿ ಅದಕ್ಕೆ ಒಂದು ಫುಡ್ ಅಂತ ಹೇಳ್ತಾರಲ್ಲ ಆ ಕ್ಯೂರಿಯಾಸಿಟಿಗೆ ಅದು ಸಿಗಲ್ಲ. ಈ ತರ ಕುತೂಹಲದಿಂದ ಇರೋ ಮಕ್ಕಳಿಗೆ ವಿಜ್ಞಾನಿ ಆಗ್ಬೇಕು ಅಂತ ಕನ್ಸು ಕಾಣ್ತಿರೋ ಮಕ್ಕಳು ಯಾವ ರೀತಿ ಸ್ಟಡಿ ಮಾಡಬೇಕು, ಯಾವೆಲ್ಲ ಸಬ್ಜೆಕ್ಟ್ಸ್ನ ಅವರು ಅತ್ಯಂತ ಗಮನವಾಗಿ ನೋಡಬೇಕು ಅನ್ನೋದಾದ್ರೆ ನಿಮ್ಮ ಉತ್ತರ ಏನು?
0: ಖಂಡಿತ ವಿಜ್ಞಾನ ಮತ್ತು ಗಣಿತ, ಇದ್ರ ಬಗ್ಗೆ ವಿಜ್ಞಾನದ ಮೂಲಭೂತ ವಿಷಯಗಳನ್ನ ಚೆನ್ನಾಗಿ ಮನದಟ್ಟು ಮಾಡ್ಕೋಬೇಕು. ತಂದೆ ತಾಯಿಗಳು ಈ ವಿಚಾರದಲ್ಲಿ ಮಕ್ಕಳನ್ನ ಪ್ರಶ್ನೆ ಕೇಳೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಏನ್ ನಿನ್ಗೇನು ಗೊತ್ತಾಗಲ್ಲ ಸುಮ್ಮನಿರು ಅಂತ ಆ ರೀತಿ ಮಾಡಬಾರ್ದು. ಟೀಚರ್ಸು ಅಷ್ಟೇ, ಇಂತಹ ಯಾವ್ದಾದ್ರು ಪ್ರಶ್ನೆಗಳಿದ್ರೆ ಅದನ್ನ ನೋಟ್ ಮಾಡಿಕೊಂಡು, ನನಗೆ ತಿಳಿದಿಲ್ಲ ಇದು, ಇದ್ರ ಬಗ್ಗೆ ತಜ್ಞರಿದ್ದಾರೆ, ಸಂಪನ್ಮೂಲ ವ್ಯಕ್ತಿಗಳಿದ್ದಾರೆ. ಅನೇಕ ಕಾರ್ಯಕ್ರಮಗಳಿದೆ, ನಮ್ಮ ಆಕಾಶ ಮಂದಿರ ಪ್ರದರ್ಶನಗಳು, ಇವಾಗ ವಾಯೇಜರ್ ದ ನೆವರ್ ಎಂಡಿಂಗ್ ಜರ್ನಿ ಅಂದ್ರೆ ವಾಯೇಜರ್ ಮುಗಿಯದ ಪಯಣ ಅಂತ ಒಂದು, ಆಕಾಶದಲ್ಲಿ ಬಿರುಸುಬಾಣಗಳು ಅಂತ ಇನ್ನೊಂದು, ಸೆಲೆಸ್ಟಿಯಲ್ ಫೈರ್ ವರ್ಕ್ಸ್ ಅಂತ ಈ ರೀತಿ ಮಾಡ್ತಾರೆ. ಪ್ರತಿ ಒಂದು ತಿಂಗಳ ಮೊದಲ ಭಾನುವಾರದಂದು ಖಗೋಳ ಶಾಸ್ತ್ರಜ್ಞರನ್ನು ಪ್ರಶ್ನೆ ಕೇಳಿ, ಆಸ್ಕ್ ಅನ್ ಅಸ್ಟ್ರಾನಮರ್, ಈ ತರದೆಲ್ಲ ಕಾರ್ಯಕ್ರಮಗಳಿದೆ. ದಯಮಾಡಿ ಈ ರೀತಿ ಕುತೂಹಲ ಇರೋರು ತಂದೆ ತಾಯಿಗಳು ಮಕ್ಕಳನ್ನ ಜವಾಹರಲಾಲ್ ನೆಹರು ತಾರಾಲಯಕ್ಕೆ ಕರ್ಕೊಂಡ್ಬರ್ಬೇಕು ಅಂತ ನಾನು ಕೇಳ್ಕೊಳ್ಳೋಣ.
1: ಗುರುಪ್ರಸಾದ್ ಸರ್, ನಮ್ಮೊಂದಿಗೆ ಇಷ್ಟು ಹೊತ್ತು ತುಂಬಾ ಸರಳವಾಗಿ, ಸುಂದರವಾಗಿ ಮತ್ತು ಅದ್ಭುತವಾಗಿ ಬಾಹ್ಯಾಕಾಶದ ಅದ್ಭುತ ಲೋಕವನ್ನ ಪರಿಚಯಿಸಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು. ಇವತ್ತು ಒಂದು ನಿಮ್ಮ ಮಾತುಗಳಿಂದ ಒಂದು ಅರ್ಥ ಆಯ್ತು ಏನಂದ್ರೆ, ಆಕಾಶದತ್ತ ನಾವು ಕಣ್ಣಾಯಿಸೋದು ಬರೀ ನಕ್ಷತ್ರಗಳನ್ನ ನೋಡೋದಲ್ಲ, ಪ್ರಶ್ನೆಗಳನ್ನು ಕೇಳಬೇಕು, ಉತ್ತರವನ್ನ ಹುಡುಕ್ಬೇಕು ಅಲ್ವಾ, ಹೊಸದನ್ನ ಕಲಿಬೇಕು ಅನ್ನೋದು ನಮ್ಮ ಮಕ್ಕಳು ಅರ್ಥ ಮಾಡ್ಕೋಬೇಕು. ಮಕ್ಕಳೇ, ಇನ್ನು ಮುಂದೆ ರಾತ್ರಿ ಆಕಾಶದಲ್ಲಿ ಒಂದು ಮಿನುಗುವ ನಕ್ಷತ್ರವನ್ನ ನೋಡಿದಾಗ ಅದನ್ನ ಕೇವಲ ಒಂದು ಬೆಳಕಾಗಿ ನೋಡಬೇಡಿ, ಅದರ ಹಿಂದೆ ಅಡಗಿರುವ ವಿಜ್ಞಾನವನ್ನ ಕಲ್ಪಿಸ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ, ಹುಡುಕಿ, ನಿಮ್ಮ ಪ್ರಯತ್ನವನ್ನ ನೀವು ಕೈ ಬಿಡಬೇಡಿ. ಈ ಬಾಹ್ಯಾಕಾಶ ಸಪ್ತಾಹದಲ್ಲಿ ನಾವು ಒಂದು ಸಂಕಲ್ಪ ಮಾಡೋಣ, ಆಕಾಶವನ್ನ ನೋಡಿ ಆಶ್ಚರ್ಯ ಪಡೋಣ, ವಿಜ್ಞಾನವನ್ನ ತಿಳಿಯೋಣ, ಪ್ರಶ್ನೆಗಳನ್ನ ಕೇಳೋಣ, ನಮ್ಮ ಮತ್ತು ನಮ್ಮ ಕನಸುಗಳಿಗೆ ಮಿತಿಯೇ ಇಲ್ಲ ಅಂತ ಅಂದ್ಕೊಳ್ಳೋಣ. ಇಷ್ಟು ಹೊತ್ತು ನಮ್ಮೊಂದಿಗೆ ಡಾಕ್ಟರ್ ಬಿ ಆರ್ ಗುರುಪ್ರಸಾದ್ ಸರ್ ಅವರು, ನೀವೆಲ್ಲ ಕೇಳಬೇಕು ಅಂತ ಏನೇನ್ ಅನ್ಕೊಂಡಿದ್ದೀರಾ ಪ್ರಶ್ನೆಗಳನ್ನ ನಾನು ಕೇಳಿದ್ದೀನಿ. ಸಮಯದ ಅಭಾವ ಇರೋದ್ರಿಂದ ಕೆಲವು ಪ್ರಶ್ನೆಗಳಿಗೆ ಮಾತ್ರ ನಾವು ಇವತ್ತು ಉತ್ತರವನ್ನ ಕಂಡ್ಕೊಂಡಿದ್ದೀವಿ. ಸೊ ಇವತ್ತಿನ ಹಕ್ಕಿ ಬಳಗ ಕೇಳಿದ ಎಲ್ಲಾ ಪುಟಾಣಿ ಮಕ್ಕಳಿಗೆ ಧನ್ಯವಾದಗಳು, ನಮಸ್ಕಾರ. ಥ್ಯಾಂಕ್ ಯು ಸರ್.
0: ನಮಸ್ಕಾರ.

ಆಕಾಶದಾಚೆ ಏನಿದೆ ವಿಶ್ವ ಬಾಹ್ಯಾಕಾಶ ಸಪ್ತಾಹದ ಸಂದರ್ಭದಲ್ಲಿ ಜವಾಹರ್ಲಾಲ್ ನೆಹರು ತಾರಾಲಯದ ನಿರ್ದೇಶಕರಾದ ಡಾಕ್ಟರ್ ಬಿಆರ್ ಗುರುಪ್ರಸಾದ್ ಅವರೊಂದಿಗಿನ ಮಾತುಕತೆಯನ್ನ ಕೇಳಿದ್ರಿ. ಕಾರ್ಯಕ್ರಮ ನಿರ್ಮಾಣ ಆಶಾ. ಹಕ್ಕಿಯ ಬಳಗ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಯಿತು.

ಕ್ವೆಶ್ಚನ್ಸ್ ಬರುತ್ತೆ. 3:30 ನಂತರ ವಿಶೇಷ ಪ್ರಾಯೋಜಿತ ಕಾರ್ಯಕ್ರಮ ವಿಶ್ವ ಬಾಹ್ಯಾಕಾಶ ಸಪ್ತಾಹದ ಅಂಗವಾಗಿ ಇಸ್ರೋ ಕಡೆಯಿಂದ ರಸಪ್ರಶ್ನೆ ಕಾರ್ಯಕ್ರಮ ನಿಮ್ಮೆಲ್ಲರಿಗೆ ಪ್ರಸಾರ ಆಗತ್ತೆ. ಹಾಗಾದ್ರೆ ತಡ ಮಾಡದೆ ಇವತ್ತಿನ ಮೊದಲನೇ ಪ್ರಶ್ನೆಯನ್ನ ನಾನು ಕೇಳ್ತೀನಿ. ಸೊ ಈ ಒಂದು ನಂಬರ್ ಸೀರೀಸ್ ಅನ್ನ ಹೇಳ್ತೀನಿ, ಕೇಳಿಸ್ಕೊಳ್ಳಿ. 2, 6, 12, 20, 30 ಮುಂದಿನ ಸಂಖ್ಯೆ ಯಾವುದು? ಬೇಗ ಬೇಗ ನನಗೆ ಸಂದೇಶವನ್ನ ಕಳಿಸ್ಕೊಡಿ. 2 ಹಾಡಿನ ಕಾಲಾವಕಾಶ ನಿಮ್ಗೆ ಸಿಗತ್ತೆ. ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ, 2, 6, 12, 20, 30 ನೆಕ್ಸ್ಟ್ ಸಂಖ್ಯೆ ಯಾವುದು? ಬೇಗ ನನಗೆ ಸಂದೇಶವನ್ನ ಕಳಿಸ್ಕೊಡಿ 9480901013 ಈ ಒಂದು ಸಂಖ್ಯೆಗೆ ವಾಟ್ಸ್ಆಪ್ ಮುಖಾಂತರ.

ಸ್ನೇಹಿತರೆ ಕೇಳ್ತಾ ಇದ್ರೆ ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲನ್ನ ಹೊಂಬಿಸಲು ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೆ. ಹೊಂಬಿಸಲು ಕಾರ್ಯಕ್ರಮದಲ್ಲಿ ಇದ್ದೀರಾ? ಮೊದಲನೇ ಪ್ರಶ್ನೆಯನ್ನ ನಾನು ಕೇಳಿದ್ದೆ. ಒಂದು ನಂಬರ್ ಸೀರೀಸ್ ಅನ್ನ ಕೊಟ್ಟು ಮುಂದಿನ ಸಂಖ್ಯೆ ಯಾವುದು ಅಂತ ಕೇಳಿದೆ. ಎನ್ ಆರ್ ಪ್ರಸಾದ್ ಅವರು ಸರಿಯಾಗಿರುವಂತಹ ಉತ್ತರವನ್ನು ಕೊಟ್ಟಿದ್ದಾರೆ. ಸರಿಯಾಗಿರುವ ಉತ್ತರ ಕೊಟ್ಟಿರುವಂತಹ ಸ್ನೇಹಿತರ ಹೆಸರನ್ನ ಹೇಳ್ತಾ ಹೋಗ್ತೀನಿ. ಬಿಂದು ಪ್ರಕಾಶ್ ಅವರು ಬೆಂಗಳೂರಿನಿಂದ, ನೇತ್ರ ಅವರು ಕೆಂಗೇರಿಯಿಂದ, ಜಗದಾಂಬಿಕಾ ಹಂಸವೇಣಿ ಅವರು, ಹಾಗೆ ಚಂದ್ರಕಾಂತ್ ರಾಯಚೂರಿನಿಂದ ಸರಿಯಾಗಿರುವಂತಹ ಉತ್ತರ. ಎನ್ ಜಿ ಬಸವರಾಜ್ ಚಿತ್ರದುರ್ಗದಿಂದ, ಉದಯ ಉಡುಪಿಯಿಂದ ಸರಿಯಾಗಿರುವ ಉತ್ತರ, ವಿಜಯ್ ಕುಮಾರ್ ಬೈರಾಪುರ ತಿಪ್ಟೂರಿನಿಂದ, ಹಾಗೆ ಶ್ರುತಿ ಗಿರಿನಗರ ತುಮಕೂರಿನಿಂದ, ಪ್ರಮೀಳಾ ದಾವಣಗೆರೆಯಿಂದ ಸರಿಯಾಗಿರುವಂತಹ ಉತ್ತರವನ್ನ ಕೊಟ್ಟಿದ್ದಾರೆ. ಜೊತೆಗೆ ಜಿ ಎಸ್ ಚಂದನಾ ಚಿತ್ರದುರ್ಗದಿಂದ ಸರಿಯಾಗಿರುವ ಉತ್ತರ, ಎಸ್ ಎಂ ಶೋಭಾ ಹಾಸನದಿಂದ ಸರಿಯಾಗಿರುವ ಉತ್ತರ, ಹಾಗೆ ಮತ್ತೊಂದು ಸಂದೇಶ ಬಂದಿರೋದು ನಂಬರ್ ಎಂಡಿಂಗ್ ವಿತ್ 85797, ನೀವು ಕೂಡ ಸರಿಯಾಗಿರುವಂತಹ ಉತ್ತರವನ್ನ ಕೊಟ್ಟಿದ್ದೀರಿ. ಎಚ್ ಡಿ ಸಮರ್ಥ್ ಅವರು ಹಾಸನದಿಂದ ಸರಿಯಾಗಿರುವ ಉತ್ತರ, ಗೀತಾ ಕಾವೇರಪ್ಪ ವಿರಾಜಪೇಟೆಯಿಂದ, ಶ್ರೀಕಾಂತ್ ಪೂಜಾರ್ ಮುಂಡರಗಿಯಿಂದ ನಂಬರ್ ಎಂಡಿಂಗ್ ವಿತ್ 171608 ಸರಿಯಾಗಿರುವ ಉತ್ತರವನ್ನ ಕೊಟ್ಟಿದ್ದೀರಿ. ಹಾಗೆ ಮತ್ತೊಂದು ನಂಬರ್ ಎಂಡಿಂಗ್ ವಿತ್ 129 ನಿಮ್ಮ ಹೆಸರನ್ನು ಮೆನ್ಷನ್ ಮಾಡಿಲ್ಲ, ನೀವು ಕೂಡ ಸರಿಯಾಗಿರುವಂತಹ ಉತ್ತರವನ್ನ ಕೊಟ್ಟಿದ್ರಿ. ಹಾಗಿದ್ರೆ ಸಾಕಷ್ಟು ಜನ ತುಂಬಾ ತಪ್ಪಾಗಿರುವಂತಹ ಉತ್ತರವನ್ನ ಕೂಡ ಕಳಿಸಿದ್ದೀರಿ. ನಾನು ಕೇಳಿದಂತಹ ನಂಬರ್ ಸೀರೀಸ್ 2, 6, 12, 30 ಮುಂದಿನ ಸಂಖ್ಯೆ ಯಾವುದು ಅಂತ. ಸರಿಯಾಗಿರುವಂತಹ ಉತ್ತರ 42, 12 ಎರಡನ್ನ 6 ಮೈನಸ್ ಮಾಡಿದ್ರೆ 6 ಬರುತ್ತೆ, 30 ರಿಂದ 12 ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ, 8 ಬರುತ್ತೆ. ಜೊತೆಗೆ 30ಕ್ಕೆ 12 ಸೇರಿಸಿದ್ರೆ 42 ಆಗುತ್ತೆ. ಸೊ 42 ಸರಿಯಾಗಿರುವಂತಹ ಉತ್ತರ ಆಗಿತ್ತು. ಸರಿಯಾಗಿ ಉತ್ತರ ಕೊಟ್ಟಂತಹ ಸ್ನೇಹಿತರಿಗೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ಮುಂದಿನ ಪ್ರಶ್ನೆಗೆ ಹೋಗ್ಬಿಡ್ತೀನಿ. ಒಂದು ಆಡಿಯೋ ಬೈಟ್ ಅನ್ನ ಪ್ಲೇ ಮಾಡ್ತೀನಿ, ಕೇಳಿಸ್ಕೊಂಡು ಬೇಗ ವಾಪಸ್ ಬನ್ನಿ.

ಈ ಒಂದು ಆಡಿಯೋ ಬೈಟ್ ಅನ್ನ ಕೇಳಿದ್ರಿ ಅಲ್ವಾ? ಇದು ಯಾವ ಗೀತೆ ನಿಮ್ಗೇನಾದ್ರೂ ಗೊತ್ತಿದ್ರೆ ಬೇಗ ಬೇಗ ಸಂದೇಶವನ್ನ ಕಳಿಸ್ಕೊಡಿ 9480909013. ಜೊತೆಗೆ ಯಾವ ಗೀತೆ ಮತ್ತು ಆ ಹಾಡ ಅಕಸ್ಮಾತ್ ನೀವೇನಾದ್ರೂ ಕಂಡಿಡಿದ್ರೆ ಯಾರು ಹಾಡಿರುವಂತಹ ಗೀತೆ ಇದು, ಬೇಗ ಬೇಗ ನನಗೆ ಸಂದೇಶದ ಮುಖಾಂತರ ಕಳಿಸ್ಕೊಡಿ 9480909013 ಈ ಒಂದು ಸಂಖ್ಯೆಗೆ ವಾಟ್ಸ್ಆಪ್ ಮುಖಾಂತರ.

ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ಕೇಳ್ತಾ ಇದ್ರೆ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲನ್ನ. ಎರಡನೇ ಪ್ರಶ್ನೆಯನ್ನ ನಾನು ಕೇಳಿದ್ದೆ, ಯಾರು ಸರಿಯಾಗಿರುವಂತಹ ಉತ್ತರವನ್ನ ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ, ಎನ್ ಜಿ ಬಸವರಾಜ್ ಚಿತ್ರದುರ್ಗದಿಂದ ಸರಿಯಾಗಿರುವಂತಹ ಉತ್ತರವನ್ನ ಕೊಟ್ಟಿದ್ದಾರೆ. ಗಜಾನನ ಭಟ್ ನೀವು ಪಿಕ್ಚರ್ ಹೆಸರನ್ನ ಹೇಳಿದ್ದೀರಾ, ಬಟ್ ಯಾವ ಹಾಡು ಅಂತ ಹೇಳಿಲ್ಲ, ಆದ್ರೂ ನಿಮ್ಮ ಹೆಸರನ್ನ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಬಿಂದು ಪ್ರಕಾಶ್ ಬೆಂಗಳೂರಿನಿಂದ ಸರಿಯಾಗಿರುವಂತಹ ಉತ್ತರವನ್ನ ಕೊಟ್ಟಿದ್ದಾರೆ. ವಿಜಯ ಸೋಫಿಯಾ ನೇತ್ರ ಅವರು ಕೆಂಗೇರಿಯಿಂದ ಸರಿಯಾಗಿರುವಂತಹ ಉತ್ತರವನ್ನ ಕೊಟ್ಟಿದ್ದಾರೆ. ಹಾಗೆ ಕಲೇಶ್ವರ್ ಕುಮಾರ್ ಶ್ರೀನಗರ ತುಮಕೂರಿನಿಂದ ಸರಿಯಾಗಿರುವಂತಹ ಉತ್ತರವನ್ನ ಕೊಟ್ಟಿದ್ದಾರೆ. ಜೊತೆಗೆ ಮತ್ತೊಂದು ಸಂದೇಶ ಬಂದಿದೆ, ನೀವು ತಪ್ಪಾಗಿರುವಂತಹ ಉತ್ತರವನ್ನ ಕೊಟ್ಟಿದ್ದೀರಿ. ಮತ್ತೊಂದು ಸಂದೇಶ ಬಂದಿದೆ, ಇದು ಸರಿಯಾಗಿರುವಂತಹ ಉತ್ತರವನ್ನ ಕೊಟ್ಟಿಲ್ಲ. ಹೊನ್ನೂರಲ್ಲಿ ಹನುಮಂತಪುರದಿಂದ ಸರಿಯಾಗಿರುವಂತಹ ಉತ್ತರವನ್ನ ಕೊಟ್ಟಿದ್ದಾರೆ. ಜೊತೆಗೆ ಮತ್ತೊಂದು ಸಂದೇಶ ಬಂದಿದೆ, ನಂಬರ್ ಎಂಡಿಂಗ್ ವಿತ್ 3 2 7 5 9, ಲಿಂಗರಾಜು ಬೊಮ್ಮೇನಹಳ್ಳಿಯಿಂದ ಸರಿಯಾಗಿರುವಂತಹ ಉತ್ತರವನ್ನ ಕೊಟ್ಟಿದ್ದಾರೆ. ಹರೀಶ್ ಅವರು ಮಲ್ಲೇಶ್ವರಂನಿಂದ ಸರಿಯಾಗಿರುವಂತಹ ಉತ್ತರವನ್ನ ಕೊಟ್ಟಿದ್ದಾರೆ. ಶ್ರೀಕಾಂತ್ ಪೂಜಾರ್ ಮುಂಡರಗಿಯಿಂದ ಸರಿಯಾಗಿರುವಂತಹ ಉತ್ತರವನ್ನ ಕೊಟ್ಟಿದ್ದಾರೆ. ಹಾಗೆ ರಾಘವೇಂದ್ರ ಅವರು ಭದ್ರಾವತಿಯಿಂದ ಸರಿಯಾಗಿರುವಂತಹ ಉತ್ತರವನ್ನ ಕೊಟ್ಟಿದ್ದಾರೆ. ಇಷ್ಟು ಜನ ಸ್ನೇಹಿತರು ಸರಿಯಾಗಿರುವಂತಹ ಉತ್ತರವನ್ನ ಕೊಟ್ಟಿದ್ರಿ. ಹಾಗಾದ್ರೆ ಸರಿಯಾಗಿರುವ ಉತ್ತರ ಏನಾಗಿತ್ತಪ್ಪ ಅಂತಂದ್ರೆ, ಮೆರವಣಿಗೆ ಸಿನಿಮಾದ ಗೀತೆ ಆಗಿತ್ತು. ಕಾನನ ಕಾನನ ಅನ್ನುವಂತಹ ಗೀತೆ, ವಿಜಯ್ ಅರಸ್ ಅವರು ಹಾಡಿದಂತಹ ಗೀತೆ ಆಗಿತ್ತು. ವಿ ಮನೋಹರ್ ಅವರ ಸಾಹಿತ್ಯ ಹಾಗೂ ಸಂಗೀತದಲ್ಲಿ ಇದಾಗಿತ್ತು ಇವತ್ತಿನ ಹೊಂಬಿಸಲು ಕಾರ್ಯಕ್ರಮ. ಪಟಾಪಟ ಅಂತ ಎರಡು ಕ್ವಶನ್ ಕೇಳ್ಬಿಟ್ಟೆ, ಪಟಾಪಟ ಅಂತ ಸಾಕಷ್ಟು ಜನ ಉತ್ತರಗಳನ್ನ ಕೊಡುವಂತಹ ಪ್ರಯತ್ನವನ್ನ ಮಾಡಿದ್ರಿ. ಸರಿಯಾಗಿ 3:30 ಇಸ್ರೋ ಕೇಂದ್ರದ ಸ್ಪೆಷಲ್ ಕ್ವಿಜ್ ಪ್ರೋಗ್ರಾಂ ನಿಮ್ಮೆಲ್ಲರಿಗಾಗಿ ಪ್ರಸಾರ ಆಗುತ್ತೆ. ಬೇಗ ಬೇಗ ಗೇರಪ್ ಆಗಿ ಅದು ಕೂಡ ಪಟಾಪಟ ಕ್ವೆಶ್ಚನ್ಗಳನ್ನ ಕೇಳ್ತೀವಿ, ಉತ್ತರ ಕೊಡೋದಕ್ಕೆ ನೀವು ಕೊಡಬೇಕು. ರೆಡಿಯಾಗಿ ಮತ್ತೆ ಸಿಗ್ತೀನಿ 3:30 ನಂತರ ಈ ಹಾಡಿನ ನಂತರ.

0: ವಿಶೇಷ ಪ್ರಾಯೋಜಿತ ಕಾರ್ಯಕ್ರಮದ ಕೊನೆಯ ದಿನ ಇವತ್ತು. 2026 ವಿಶ್ವ ಬಾಹ್ಯಾಕಾಶ ಸಪ್ತಾಹದ ವಿಷಯ ರಾಕೆಟ್ ಕ್ರಾಂತಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಯುಆರ್ ರಾವ್ ಉಪಗ್ರಹ ಕೇಂದ್ರ, ಇಸ್ರೋ ಬೆಂಗಳೂರು. ಒಟ್ಟು 7 ದಿನಗಳಲ್ಲಿ ನಿಮಗಾಗಿ ಮೂಡಿ ಬರುತ್ತಿರುವ ವಿಶೇಷ ರಸಪ್ರಶ್ನೆ ಕಾರ್ಯಕ್ರಮ ಇದು. ನೀವು ಕುತೂಹಲದಿಂದ ಕಾಯುತ್ತಿರುವ ವಿಜೇತರ ಪಟ್ಟಿ ಕೂಡ ನಮ್ಮ ಬಳಿ ಇದೆ. ಇಂದು ಮೊದಲ 6 ದಿನಗಳ ವಿಜೇತರ ಘೋಷಣೆಯಾಗಲಿದೆ. ಮೊದಲಿಗೆ ಕೇಳಿ, ಯುಆರ್ ರಾವ್ ಉಪಗ್ರಹ ಕೇಂದ್ರದಲ್ಲಿ ಮ್ಯಾನೇಜ್ಮೆಂಟ್ ಮತ್ತು ಇನ್ಫಾರ್ಮೇಶನ್ ಸಿಸ್ಟಮ್ ಏರಿಯಾದ ಸಹ ನಿರ್ದೇಶಕರು ಮತ್ತು ಈ ವರ್ಷದ ನಮ್ಮ ವಿಶ್ವ ಬಾಹ್ಯಾಕಾಶ ಸಪ್ತಾಹ ಕಾರ್ಯಕ್ರಮದ ಮುಖ್ಯಸ್ಥರೂ ಆದ ಡಾಕ್ಟರ್ ಮಧುಸೂದನ್ ಸಿಎಸ್ ಅವರಿಂದ ಭಾರತೀಯ ರಾಕೆಟ್ಗಳ ಕುರಿತು ಸಂಕ್ಷಿಪ್ತ ಮಾಹಿತಿ. ನಂತರದಲ್ಲಿ ಬಾಹ್ಯಾಕಾಶ ಸಂಬಂಧಿತ ಪ್ರಶ್ನೆಗಳಿಗೆ ಕೇಳುಗರು ಉತ್ತರಿಸಿ ಬಹುಮಾನವನ್ನ ಗೆಲ್ಲಬಹುದು. ಪ್ರತಿ ಪ್ರಶ್ನೆಗೆ ತ್ವರಿತವಾಗಿ ಸರಿ ಉತ್ತರ ಕಳಿಸಿದವರಿಗೆ ಆಕರ್ಷಕ ಬಹುಮಾನವನ್ನ ಗೆಲ್ಲುವ ಅವಕಾಶವಿರುತ್ತದೆ. ಬಹುಮಾನಗಳನ್ನು ಇಸ್ರೋ ಅಧಿಕಾರಿಗಳು ತಲುಪಿಸುತ್ತಾರೆ. ಈ ರಸಪ್ರಶ್ನೆಯ ವಿಚಾರದಲ್ಲಿ ಇಸ್ರೋ ತೀರ್ಮಾನವೇ ಅಂತಿಮ. ಈ ದಿನ ನಮ್ಮೊಂದಿಗೆ ಸ್ಟುಡಿಯೋದಲ್ಲಿ ಯುಆರ್ ರಾವ್ ಉಪಗ್ರಹ ಕೇಂದ್ರದ ಡೆಪ್ಯೂಟಿ ಡೈರೆಕ್ಟರ್ ಆಗಿರುವ ಡಾಕ್ಟರ್ ಮಧುಸೂದನ್ ಸಿಎಸ್ ಹಾಗೂ ಹಿರಿಯ ವಿಜ್ಞಾನಿ ಶ್ರೀಮತಿ ಶಶಿಕಲಾ ಎಸ್ ರಾವ್ ಅವರು ಉಪಸ್ಥಿತರಿದ್ದಾರೆ. ಹಾಗಾದ್ರೆ ಈಗ ಕೇಳಿ ಡಾಕ್ಟರ್ ಮಧುಸೂದನ್ ಸಿಎಸ್ ಅವರ ಮಾತುಗಳನ್ನ.
1: ನಮಸ್ಕಾರ ಶ್ರೋತೃ ಮಿತ್ರರೇ, ಎಲ್ಲರಿಗೂ ಈ ವರ್ಷದ ವಿಶ್ವ ಬಾಹ್ಯಾಕಾಶ ಸಪ್ತಾಹಕ್ಕೆ ಸ್ವಾಗತ. ನಾನು ಡಾಕ್ಟರ್ ಸಿಎಸ್ ಮಧುಸೂದನ. ನಾನು ಯುಆರ್ಎಸ್ಸಿ ಕೇಂದ್ರದಲ್ಲಿ ನಿರ್ವಹಣೆ ಮತ್ತು ಮಾಹಿತಿ ವ್ಯವಸ್ಥೆಗಳ ಕ್ಷೇತ್ರದ ಉಪನಿರ್ದೇಶಕನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಈ ದಿನದ ಕಾರ್ಯಕ್ರಮದ ಶೀರ್ಷಿಕೆ ಅಗ್ನಿಬಾಣಗಳ ಅಬ್ಬರ, ಬಾಹ್ಯಾಕಾಶದಲ್ಲಿ ಭಾರತದ ವಿಜಯಯಾತ್ರೆ. ಆಕಾಶದತ್ತ ಒಮ್ಮೆ ಕಣ್ಣೆತ್ತಿ ನೋಡಿ, ಅಲ್ಲಿ ಮಿನಿಗುವ ನಕ್ಷತ್ರಗಳ ನಡುವೆ ಭಾರತದ ತ್ರಿವರ್ಣ ಧ್ವಜದ ಹೆಮ್ಮೆಯು ಇಂದು ವಿಜೃಂಭಿಸುತ್ತಾ ಇದೆ. ಒಂದು ಕಾಲದಲ್ಲಿ ಬಾಹ್ಯಾಕಾಶವೆಂದರೆ ಭಾರತದ ದೂರದ ಕನಸು. ಆದರೆ ಇಂದು ಆ ಕನಸನ್ನು ನನಸಾಗಿಸುತ್ತಿರುವುದು ನಮ್ಮ ವಿಜ್ಞಾನಿಗಳ ಪರಿಶ್ರಮ, ತಂತ್ರಜ್ಞಾನ ಮತ್ತು ಅಚಲ ಆತ್ಮವಿಶ್ವಾಸ. ಆಕಾಶವೇ ನಮ್ಮ ಗುರಿ, ವಿಜ್ಞಾನವೇ ನಮ್ಮ ಅಸ್ತ್ರ, ರಾಕೆಟ್ಗಳೇ ನಮ್ಮ ವಿಜಯ ರಥ. ಭಾರತದ ಬಾಹ್ಯಾಕಾಶ ಪಯಣಕ್ಕೆ ಭದ್ರ ಬುನಾದಿ ಹಾಕಿದ ಸಂಸ್ಥೆ ನಮ್ಮ ಹೆಮ್ಮೆಯ ಇಸ್ರೋ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಡಾಕ್ಟರ್ ವಿಕ್ರಮ್ ಸಾರಾಭಾಯಿ ಅವರ ದೂರದೃಷ್ಟಿ ಮತ್ತು ವಿಜ್ಞಾನಿಗಳ ಅವಿತ ಶ್ರಮದಿಂದ ಆರಂಭವಾದ ಈ ಪಯಣ ಇಂದು ಚಂದ್ರನ ಅಂಗಳದಿಂದ ಸೂರ್ಯನ ಅಧ್ಯಯನದವರೆಗೂ ವಿಸ್ತರಿಸಿದೆ. ಬನ್ನಿ, ಭಾರತದ ರಾಕೆಟ್ಗಳ ವಿಕಾಸದ ರೋಚಕ ಇತಿಹಾಸವನ್ನು ಮೆಲುಕು ಹಾಕೋಣ. ಮೊದಲ ಹೆಜ್ಜೆ SLV-3. 1970 ದಶಕದಲ್ಲಿ ಭಾರತದ ಸ್ವದೇಶಿ ಉಪಗ್ರಹ ಉಡಾವಣಾ ವಾಹನವನ್ನು ನಿರ್ಮಿಸುವ ಮಹತ್ವಾಕಾಂಕ್ಷೆ ಯೋಜನೆಗೆ ಕೈ ಹಾಕಿತು. ಅದೇ SLV-3 ಉಪಗ್ರಹ ಉಡ್ಡಯನ ವಾಹನ. 4 ಹಂತಗಳ ಘನ ಇಂಧನ ರಾಕೆಟ್ 1980 July 18 SLV-3 ಯಶಸ್ವಿಯಾಗಿ ರೋಹಿಣಿ ಉಪಗ್ರಹವನ್ನು ಕಕ್ಷೆಗೆ ಸೇರಿಸಿತು. ಇದರೊಂದಿಗೆ ಭಾರತ ಸ್ವದೇಶಿ ಉಪಗ್ರಹ ಉಡಾವಣಾ ಸಾಮರ್ಥ್ಯ ಹೊಂದಿದ ರಾಷ್ಟ್ರಗಳ ಪಾಲಿಗೆ ಸೇರಿತು. ವಿಫಲತೆ ಅಂತ್ಯವಲ್ಲ, ಅದು ಯಶಸ್ಸಿನ ಮೊದಲ ಪಾಠ. ಹಿನ್ನಡೆಯಿಂದಲೇ ವಿಜ್ಞಾನದ ಹೊಸ ಬೆಳಕು. SLV-3 ಅನುಭವದ ಆಧಾರದ ಮೇಲೆ ಅಭಿವೃದ್ಧಿಪಡಿಸಲಾದ ವರ್ಧಿತ ಉಪಗ್ರಹ ಉಡಾವಣಾ ರಾಕೆಟ್ ESLV 5 ಹಂತಗಳ ಒಂದು ವಾಹನ. ಇದರ ಉದ್ದೇಶ ಹೆಚ್ಚಿನ ತೂಕದ ಉಪಗ್ರಹಗಳನ್ನು ಕಕ್ಷೆಗೆ ಕೊಂಡೊಯ್ಯುವುದು. 1987-94 ನಡೆದ ಪ್ರಯೋಗಗಳಲ್ಲಿ ಕೆಲವು ವೈಫಲ್ಯಗಳು ಎದುರಾದವು. ಆದರೂ ಈ ಅನುಭವಗಳು ಮುಂದಿನ ಪೀಳಿಗೆಯ ರಾಕೆಟ್ಗಳ ಅಭಿವೃದ್ಧಿಗೆ ನೆರವಾಯಿತು. ಸಣ್ಣ ಹೆಜ್ಜೆಯಿಂದ ದೊಡ್ಡ ಗುರಿಯತ್ತ, ಪ್ರಯೋಗದಿಂದ ಪ್ರಗತಿಯತ್ತ, ಇದೇ ಭಾರತದ ವಿಜ್ಞಾನ ಪಥ. ಭಾರತೀಯ ಹೆಮ್ಮೆಯ ರಾಕೆಟ್ PSLV ಧ್ರುವೀಯ ಉಪಗ್ರಹ ಉಡ್ಡಯನ ವಾಹನ. ಇಸ್ರೋದ ವಿಶ್ವಾಸಾರ್ಹ ಉಡಾವಣಾ ವಾಹನಗಳಲ್ಲಿ ಪ್ರಮುಖವಾದದ್ದು. ವಿವಿಧ ಕಕ್ಷೆಗಳಿಗೆ ಉಪಗ್ರಹಗಳನ್ನು ಸೇರಿಸುವ ಸಾಮರ್ಥ್ಯ ಹೊಂದಿರುವ ಈ ರಾಕೆಟ್ ಚಂದ್ರಯಾನ, ಮಂಗಳಯಾನ, ಆದಿತ್ಯ 1 ಮತ್ತು ನಾವಿಕ್ ಉಪಗ್ರಹಗಳಂತಹ ಮಹತ್ವದ ಯೋಜನೆಗಳಿಗೆ ಸೇವೆ ಸಲ್ಲಿಸಿದೆ. ಬಹು ಮುಖ್ಯವಾಗಿ 2017 February 15 ಒಂದೇ ಉಡಾವಣೆಯಲ್ಲಿ 104 ಉಪಗ್ರಹಗಳನ್ನು ಕಕ್ಷೆಗೆ ಸೇರಿಸಿ ಜಾಗತಿಕ ಗಮನ ಸೆಳೆಯಿತು. PSLV ಕೇವಲ ರಾಕೆಟ್ ಅಲ್ಲ, ಅದು ಬಾಹ್ಯಾಕಾಶ ವಿಶ್ವಾಸದ ಹೆಮ್ಮೆಯ ಸಂಕೇತ. ಭಾರಿ ಉಪಗ್ರಹಗಳ ಸಾರಥಿ GSLV, ಭೂಸ್ಥಿರ ವರ್ಗಾವಣೆ ಕಕ್ಷೆಯ ಉಪಗ್ರಹ ಉಡ್ಡಯನ ವಾಹನ ಅಂದರೆ GSLV. ಭಾರಿ ಸಂವಹನ ಉಪಗ್ರಹಗಳ ಭೂಸ್ಥಿರ ವರ್ಗಾವಣೆ ಕಕ್ಷೆಗೆ ಕಳಿಸುವ ಉದ್ದೇಶದಿಂದ ಅಭಿವೃದ್ಧಿಪಡಿಸಲಾಯಿತು. ಇದರ ವಿಶೇಷತೆ ಅಂದರೆ ಕ್ರಯೋಜೆನಿಕ್ ತಂತ್ರಜ್ಞಾನ. ಆರಂಭದಲ್ಲಿ ವಿದೇಶಿ ತಂತ್ರಜ್ಞಾನವನ್ನು ಬೆಳೆಸಿದ ಭಾರತ ನಂತರ ಸ್ವದೇಶಿ ಕ್ರಯೋಜೆನಿಕ್ ಇಂಜಿನ್ ಅಭಿವೃದ್ಧಿಪಡಿಸಿತು. ಇದರಿಂದ ಭಾರತದ ಸ್ವಾವಲಂಬನೆಗೆ ಮತ್ತಷ್ಟು ಬಲ ದೊರೆಯಿತು. ಕೇಳುಗ ಮಿತ್ರರೇ, ಭಾರತದ ರಾಕೆಟ್ ತಂತ್ರಜ್ಞಾನ ಇಡೀ ನಿಂತಿಲ್ಲ. ಭಾರಿ ಉಪಗ್ರಹಗಳನ್ನು ಹೊತ್ತೊಯ್ಯುವ ಸಾಮರ್ಥ್ಯ ಹಿಡಿದು ಮಾನವ ಸಹಿತ ಬಾಹ್ಯಾಕಾಶಯಾನದ ಕನಸಿನವರೆಗೆ ನಮ್ಮ ವಿಜ್ಞಾನಿಗಳು ಹೊಸ ಹೊಸ ಮೈಲುಗಲ್ಲುಗಳನ್ನು ಸ್ಥಾಪಿಸುತ್ತಾ ಇದ್ದಾರೆ. LVM-3 ಭಾರತದ ಬಾಹುಬಲಿ ರಾಕೆಟ್. LVM-3 ಈ ಹಿಂದೆ GSLV-3 ಎಂದು ಕರೆಯಲ್ಪಡುತ್ತಿದ್ದ ರಾಕೆಟ್ ಇಸ್ರೋದ ಅತ್ಯಂತ ಶಕ್ತಿಶಾಲಿ ಕಾರ್ಯಾಚರಣೆಯ ಉಡಾವಣಾ ವಾಹನವಾಗಿದೆ. 2 ಘನ ಇಂಧನ ಬೂಸ್ಟರ್ಗಳು, ದ್ರವ ಇಂಧನ ಹಂತ ಮತ್ತು ಕ್ರಯೋಜೆನಿಕ್ ಮೇಲ್ ಹಂತವನ್ನು ಹೊಂದಿದೆ. ಸುಮಾರು 4 ಟನ್ ವರ್ಗದ ಉಪಗ್ರಹಗಳನ್ನು ಭೂಸ್ಥಿರ

0: ವರ್ಗಾವಣೆ ಕಕ್ಷೆಗೆ ಹಾಗೂ ಸುಮಾರು 10 ಟನ್ ವರ್ಗದ ಪೇಲೋಡ್ ಗಳನ್ನು ಕೆಳಗಿನ ಭೂಕಕ್ಷೆಗೆ ಕೊಂಡೊಯ್ಯುವ ಸಾಮರ್ಥ್ಯ ಹೊಂದಿದೆ. ಚಂದ್ರಯಾನ 2, ಚಂದ್ರಯಾನ 3 ಮತ್ತು 1 ವೆಬ್ ಉಪಗ್ರಹ ಉಡಾವಣೆಗಳು ಇದರ ಪ್ರಮುಖ ಸಾಧನೆಗಳಾಗಿದೆ. ಬಾಹುಬಲಿ ರಾಕೆಟ್ ನ ಭುಜದ ಮೇಲೆ ಚಂದ್ರಯಾನ, ಚಂದ್ರನಾಂಗಳದಲ್ಲಿ ಭಾರತ ಹೆಮ್ಮೆಯ ಪಾದಾರ್ಪಣೆ, HRLV ಗಗನಯಾತ್ರಿಗಳ ಸುರಕ್ಷಿತ ಸಾರಥಿ. HRLV ಎಂದರೆ ಹ್ಯೂಮನ್ ರೇಟೆಡ್ ಲಾಂಚ್ ವೆಹಿಕಲ್. ಇದು ಮಾನವ ಸಹಿತ ಬಾಹ್ಯಾಕಾಶ ಯಾನಕ್ಕಾಗಿ ವಿಶೇಷವಾಗಿ ವಿನ್ಯಾಸಗೊಳಿಸಲಾದ LVM-3. ಇದನ್ನು HLVM-3 ಎಂದು ಕರೆಯಲಾಗುತ್ತದೆ. ಗಗನಯಾನ ಯೋಜನೆಯ ಭಾಗವಾಗಿ ಮಾನವ ಸುರಕ್ಷತೆಗೆ ಅಗತ್ಯವಾದ ವಿಶ್ವಾಸನೀಯ ವ್ಯವಸ್ಥೆಗಳು, ಪುನರಾರ್ವಿತ ಸುರಕ್ಷತಾ ನಿಯಂತ್ರಣಗಳು ಮತ್ತು ತುರ್ತು ಸಂದರ್ಭಗಳಲ್ಲಿ ಗಗನಯಾತ್ರಿಗಳನ್ನು ರಕ್ಷಿಸುವ ಕ್ರೂ ಎಸ್ಕೇಪ್ ಸಿಸ್ಟಮ್ ಅನ್ನು ಹೊಂದಿದೆ. 400 ಕಿಲೋಮೀಟರ್ಗಳ ಭೂಕಕ್ಷೆಗೆ ಗಗನಯಾತ್ರಿಗಳನ್ನು ಕೊಂಡೊಯ್ಯುವ ಉದ್ದೇಶದಿಂದ ಅಭಿವೃದ್ಧಿಪಡಿಸಲಾಗಿದೆ. SSLV ಸಣ್ಣ ಉಪಗ್ರಹಗಳ ದೊಡ್ಡ ಸಾರಥಿ. ಸ್ಮಾಲ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಅಂದ್ರೆ SSLV ಸಣ್ಣ ಉಪಗ್ರಹಗಳನ್ನು ತ್ವರಿತವಾಗಿ ಕಡಿಮೆ ವೆಚ್ಚದಲ್ಲಿ ಮತ್ತು ಅಗತ್ಯಕ್ಕೆ ತಕ್ಕಂತೆ ಉಡಾವಣೆ ಮಾಡಲು ವಿನ್ಯಾಸಗೊಳಿಸಲಾದ 3 ಹಂತಗಳ ಗಗನಯಾನ ರಾಕೆಟ್. ಸುಮಾರು 500 kg ವರೆಗಿನ ಸಣ್ಣ ಉಪಗ್ರಹಗಳನ್ನು ಕೆಳ ಭೂಕಕ್ಷೆಗೆ ಕೊಂಡೊಯ್ಯುವ ಸಾಮರ್ಥ್ಯ ಹೊಂದಿದೆ. 2024 ಆಗಸ್ಟ್ 16 SSLV D3 ಉಡಾವಣೆ ಮೂಲಕ EO-08 ಉಪಗ್ರಹವನ್ನು ಯಶಸ್ವಿಯಾಗಿ ಕಕ್ಷೆಗೆ ಸೇರಿಸಲಾಯಿತು. ಸಣ್ಣ ಉಪಗ್ರಹ, ಸಣ್ಣ ರಾಕೆಟ್, ಆದರೆ ಭಾರತದ ಬಾಹ್ಯಾಕಾಶ ಕನಸು ಮಾತ್ರ ಬಹಳ ದೊಡ್ಡದು. ಖಾಸಗಿ ಬಾಹ್ಯಾಕಾಶ ಕ್ರಾಂತಿ ಅಗ್ನಿಕುಲ್. ಚೆನ್ನೈ ಮೂಲದ ಅಗ್ನಿಕುಲ್ ಕಾಸ್ಮೋಸ್ ಸಂಸ್ಥೆ ಭಾರತದ ಖಾಸಗಿ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಹೊಸ ಆವಿಷ್ಕಾರಕ್ಕೆ ಹೆಸರುವಾಸಿಯಾಗಿದೆ. ಇದರ ವಿಶೇಷತೆ 3D ಪ್ರಿಂಟಿಂಗ್ ತಂತ್ರಜ್ಞಾನ ಬಳಸಿ ರಾಕೆಟ್ ಇಂಜಿನ್ಗಳನ್ನು ತಯಾರಿಸುವುದು. 2024 May 30 ಅಗ್ನಿಬಾನ್ ಸಾರ್ಟೆಡ್ ರಾಕೆಟ್ ನ ಪ್ರಾಯೋಗಿಕ ಉಡಾವಣೆ ಯಶಸ್ವಿಯಾಗಿ ನಡೆಸಿತು. ಒಂದೇ ತುಂಡಿನಲ್ಲಿ 3D ಮುದ್ರಣದ ಮೂಲಕ ತಯಾರಿಸಲಾದ ಇಂಜಿನ್ ಒಳಗೊಂಡಿದ್ದಂತಹ ಈ ರಾಕೆಟ್ ಭಾರತದ ಖಾಸಗಿ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಗಮನಾರ್ಹ ಮೈಲಿಗಲ್ಲನ್ನು ಸ್ಥಾಪಿಸಿತು. ಯುವಕರ ಆಲೋಚನೆಗೆ, ತಂತ್ರಜ್ಞಾನದ ರೆಕ್ಕೆ, ಖಾಸಗಿ ಉದ್ಯಮಕ್ಕೆ ಬಾಹ್ಯಾಕಾಶದ ಬಾಗಿಲು ತೆರೆದಿದೆ. ಸ್ಕೈರೂಟ್ ಖಾಸಗಿ ರಾಕೆಟ್ ನಿರ್ಮಾಣದ ಹೊಸ ಅಧ್ಯಾಯ. ಹೈದರಾಬಾದ್ ಮೂಲದ ಸ್ಕೈರೂಟ್ ಏರೋಸ್ಪೇಸ್ ಸಂಸ್ಥೆ ವಿಕ್ರಮ್ ಸರಣಿಯ ರಾಕೆಟ್ ಗಳನ್ನು ಅಭಿವೃದ್ಧಿಪಡಿಸುತ್ತಾ ಇದೆ. 2022 November 18 ವಿಕ್ರಮ್ ಎಸ್ ರಾಕೆಟ್ ನ ಪ್ರಾರಂಭ ಉಡಾವಣೆಯನ್ನು ಯಶಸ್ವಿಯಾಗಿ ನಡೆಸಿ ಭಾರತದ ಖಾಸಗಿ ರಾಕೆಟ್ ಉಡಾವಣಾ ಕ್ಷೇತ್ರಕ್ಕೆ ಐತಿಹಾಸಿಕ ನಾಂದಿ ಆಡಿತು. ನಂತರ ವಿಕ್ರಮ್-1 ಉಪಗ್ರಹ ಉಡಾವಣಾ ವಾಹನದ ಅಭಿವೃದ್ಧಿಯತ್ತ ಗಮನ ಹರಿಸಿತು. ಇದರ ಗುರಿ ಸಣ್ಣ ಉಪಗ್ರಹಗಳ ಉಡಾವಣೆಗೆ ವಾಣಿಜ್ಯ ಸೇವೆ ಒದಗಿಸುವುದು. ಇಸ್ರೋದ ಸಾಧನೆಗೆ ಖಾಸಗಿ ಉದ್ಯಮದ ವೇಗ ಸೇರಿದರೆ ಭಾರತದ ಬಾಹ್ಯಾಕಾಶ ಪ್ರಯಾಣಕ್ಕೆ ಹೊಸ ಆಯಾಮ. ನಕ್ಷತ್ರಗಳತ್ತ ನಮ್ಮ ನೋಟ, ಬಾಹ್ಯಾಕಾಶದತ್ತ ನಮ್ಮ ಓಟ, ವಿಜ್ಞಾನದಲ್ಲಿ ಸ್ವಾವಲಂಬನೆ, ನವ ಭಾರತದ ಹೊಸ ಸಂಕಲ್ಪ. ವಿಜ್ಞಾನ ಬೆಳೆಯಲಿ, ಯುವ ಪ್ರತಿಭೆಗಳು ಅರಳಲಿ. ಇದು ಭಾರತದ ರಾಕೆಟ್ಗಳ ವಿಜಯ ಯಾತ್ರೆ. ನಿಮಗೆಲ್ಲ ಧನ್ಯವಾದಗಳು.
1: ವೆಲ್ಕಮ್ ಬ್ಯಾಕ್ ಸ್ನೇಹಿತರಿಗೆ. ಹೇಳ್ತಾ ಇದ್ರೆ ಆಕಾಶವಾಣಿ FM ರೈನ್ಬೋ 101.3 ಮೆಗಾಹರ್ಟ್ಸ್. ಸಮಯ ಆಗಿರೋದು 3:38. ಹಾಗಾದ್ರೆ ಇವತ್ತಿನ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಮೊದಲನೇ ಪ್ರಶ್ನೆ ಇಟ್ಕೊಂಡು ನಾನಂತೂ ರೆಡಿ ಆಗಿದ್ದೀನಿ. ನೀವು ಕೂಡ ಆನ್ಸರ್ ಮಾಡೋದಕ್ಕೆ ರೆಡಿ ಆಗಿದ್ದೀರಾ ಅಂತ ಅನ್ಕೊಳ್ತಾ ಮೊದಲನೇ ಪ್ರಶ್ನೆಯನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ. 1963 ಭಾರತವು ತನ್ನ ನೆಲದಿಂದ ಹಾರಿಸಿದ ಪ್ರಥಮ ಆಧುನಿಕ ರಾಕೆಟ್ ಯಾವುದು? 1963 ಭಾರತವು ತನ್ನ ನೆಲದಿಂದ ಹಾರಿಸಿದ ಪ್ರಥಮ ಆಧುನಿಕ ರಾಕೆಟ್ ಯಾವುದು? ವಿಚ್ ಇಸ್ ದ ಫಸ್ಟ್ ಮಾಡರ್ನ್ ರಾಕೆಟ್ ಟು ಟೇಕ್ ಆಫ್ ಫ್ರಮ್ ದ ಇಂಡಿಯನ್ ಸಾಯಿಲ್? ಇಟ್ ವಾಸ್ ಆಸ್ ಅರ್ಲಿ ಆಸ್ 1963. ಇದು ಮೊದಲನೇ ಪ್ರಶ್ನೆ. ಉತ್ತರ ಏನು? ಬೇಗ ಬೇಗ ನಮಗೆ ಸಂದೇಶವನ್ನ ಕಳಿಸ್ಕೊಡಿ. ಸಂದೇಶಗಳನ್ನ ಕಳಿಸಬೇಕಾಗಿರುವಂತಹ ಫಾರ್ಮ್ಯಾಟ್ ವೆರಿ ಸಿಂಪಲ್. ನಿಮ್ಮ ಹೆಸರು ಹಾಗೆ ನಿಮ್ಮ ಉತ್ತರವನ್ನ ಬರೆದು 9480901013 ಈ ಒಂದು ಸಂಖ್ಯೆಗೆ ವಾಟ್ಸ್ಆಪ್ ಮುಖಾಂತರ ನಿಮ್ಮ ಉತ್ತರಗಳನ್ನ ನಮಗೆ ಕಳಿಸ್ಕೊಡಿ.

ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ಕೇಳ್ತಾ ಇದ್ರೆ ಆಕಾಶವಾಣಿ ಎಫ್ಎಂ 101.3 ಮೆಗಾಹೆರ್ಟ್ಸ್. ನ ವಿಶ್ವ ಬಾಹ್ಯಾಕಾಶ ಸಪ್ತಾಹದ ಅಂಗವಾಗಿ ನಡೀತಾ ಇರುವಂತಹ ವಿಶೇಷ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಇದ್ದೀರಾ. ಮೊದಲನೇ ಪ್ರಶ್ನೆಯನ್ನ ನಾನು ಕೇಳಿದ್ದೆ 1963 ರಲ್ಲಿ

0: ಭಾರತವು ತನ್ನ ನೆಲದಿಂದ ಹಾರಿಸಿದ ಪ್ರಥಮ ಆಧುನಿಕ ರಾಕೆಟ್ ಯಾವುದು ಅಂತ ನಾನು ಕೇಳಿದ್ದೆ. ಸಾಕಷ್ಟು ಸಂದೇಶಗಳಂತೂ ನಮ್ಗೆ ಬಂದಿದೆ. ಯಾರು ಸರಿಯಾಗಿರೋ ಉತ್ತರವನ್ನ ಕೊಟ್ಟಿದ್ದೀರಿ ಅಂತ ಹುಡುಕ್ತಾ ಸರಿಯಾಗಿರೋ ಉತ್ತರವನ್ನ ಹೇಳುವಂತಹ ಸಮಯಕ್ಕೆ ಬಂದಿದ್ದೀವಿ. ವಿಜೇತರು ಕೂಡ ನಿಮ್ಗೆ ಗೊತ್ತಾಗತ್ತೆ ಆದಷ್ಟು ಬೇಗ. ಬಟ್ ಮೊದಲನೇ ಪ್ರಶ್ನೆಗೆ ಉತ್ತರ ನೈಕಿ ಅಪಾಚೆ, ಇದು ಸರಿಯಾಗಿರುವಂತಹ ಉತ್ತರ ಆಗಿತ್ತು. 1963 ನವೆಂಬರ್ 21 ಕೇರಳದ ತುಂಬಾ ಉಡಾವಣಾ ತಾಣದಿಂದ ಅಮೆರಿಕದ ನೈಕಿ ಅಪಾಚೆ ಸೌಂಡಿಂಗ್ ರಾಕೆಟ್ ಅನ್ನು ವಾತಾವರಣದ ಅಧ್ಯಯನಕ್ಕಾಗಿ ಹಾರಿಸಲಾಯಿತು. ಆನ್ 21 ನವೆಂಬರ್ 1963 ದಿ ಅಮೆರಿಕನ್ ಮೇಕ್ ನೈಕಿ ಅಪಾಚೆ ಸೌಂಡಿಂಗ್ ರಾಕೆಟ್ ವಾಸ್ ಲಾಂಚ್ಡ್ ಟು ಕ್ಯಾರಿ ಔಟ್ ಅಟ್ಮಾಸ್ಫಿಯರಿಕ್ ಸ್ಟಡೀಸ್. ಸರಿಯಾಗಿ ಉತ್ತರ ಕೊಟ್ಟಿದ್ದೀರಾ, ಹಾಗಾದ್ರೆ ಎರಡನೇ ಪ್ರಶ್ನೆಗೆ ಸಿದ್ಧವಾಗಿ. ಅದಕ್ಕಿಂತ ಮುಂಚೆ ನೀವೆಲ್ಲರೂ ಕಾಯ್ತಾ ಇದ್ದೀರಾ ಅಲ್ವಾ ವಿಜೇತರನ್ನ ಕೇಳಿಸ್ಕೋಬೇಕು, ಯಾರ್ಯಾರು ಗೆದ್ದಿದ್ದೀರಾ ಅಂತ. ಹಾಗಾದ್ರೆ ಈಗ ನಮ್ಮ ಇಸ್ರೋ ವಿಜ್ಞಾನಿಯಾದ ಡಾಕ್ಟರ್ ಮಧುಸೂದನ್ ಸಿಎಸ್ ಅವರು ಮೊದಲ ದಿನದ ವಿಜೇತರನ್ನ ಪ್ರಕಟಿಸುತ್ತಾರೆ.
1: ಎಲ್ಲರಿಗೂ ನಮಸ್ಕಾರ. 4ನೇ ತಾರೀಕಿನ ರಸಪ್ರಶ್ನೆಯ ವಿಜೇತರು ಬಿಂದು ಪ್ರಕಾಶ್, ಮಹೇಂದ್ರ ತೆಲಗರಹಳ್ಳಿ, ಎನ್ಆರ್ ಪ್ರಸಾದ್ ರಾಜಾಜಿನಗರ್, ಬೂದಿಗೆರೆ ಮುರಳಿ, ದಿಲೀಪ್ ಕೆ, ರಾಧಾಕೃಷ್ಣ ಚಲ್ಲಹಳ್ಳಿ, ಪದ್ಮಶ್ರೀ ಎಸ್, ಹರೀಶ್ ಮಲ್ಲೇಶ್ವರಂ, ಡೇವಿಡ್ ಪ್ರಸನ್ನ ಕುಮಾರ್, ಶ್ರುತಿ ತುಮಕೂರು, ಗಿರಿಜಾಮೋಹನ್ ಬೆಂಗಳೂರು, ಎಸ್ ಎಂ ಶೋಭಾ ಹಾಸನ್, ಪ್ರಮೀಳಾ ದಾವಣಗೆರೆ ಹಾಗೂ ಬಿ ಎಂ ವಿಶ್ವನಾಥ ಬಳ್ಳಾರಿ.
0: ಕೇಳಿಸ್ಕೊಂಡಿದ್ದೀರಾ, ನಿಮ್ಮ ಹೆಸರು ಏನಾದರೂ ಮೊದಲನೇ ದಿನದ ವಿಜೇತರಲ್ಲಿ ಇದೆಯಾ? ಹಾಗಾದ್ರೆ ಇನ್ನು ಉಳಿದ ದಿನಗಳ ವಿಜೇತರನ್ನ ಕೂಡ ನಾವು ಘೋಷಿಸ್ತೀವಿ. ಆದ್ರೆ ಅದಕ್ಕಿಂತ ಮುಂಚೆ ಕಾರ್ಯಕ್ರಮ ಮುಂದುವರಿಬೇಕಲ್ವಾ, ರಸಪ್ರಶ್ನೆ ಮುಂದುವರಿಬೇಕಲ್ವಾ. ಎರಡನೇ ಪ್ರಶ್ನೆಗೆ ಹೋಗುವಂತಹ ಸಮಯ. ಎರಡನೇ ಪ್ರಶ್ನೆ, ಭಾರತದ ಅತ್ಯಂತ ಎತ್ತರದ ರಾಕೆಟ್ ಯಾವುದು? ಭಾರತದ ಅತ್ಯಂತ ಎತ್ತರದ ರಾಕೆಟ್ ಯಾವುದು? ವಿಚ್ ಇಸ್ ದ ಟಾಲೆಸ್ಟ್ ಇಂಡಿಯನ್ ರಾಕೆಟ್? ಇದು ಇವತ್ತಿನ ಎರಡನೇ ಪ್ರಶ್ನೆ. ಉತ್ತರ ಗೊತ್ತಿದ್ರೆ ಬೇಗ ಬೇಗ ಉತ್ತರವನ್ನ ಬರೆದು ನಿಮ್ಮ ಹೆಸರನ್ನ ಮೆನ್ಷನ್ ಮಾಡಿ 9480909010013 ಈ ಒಂದು ವಾಟ್ಸ್ಆಪ್ ಸಂಖ್ಯೆಗೆ ಕರೆಕ್ಟ್ ಆಗಿ ಕಳಿಸ್ಕೊಡಿ.

0: ಬ್ಯಾಕ್ ಸ್ನೇಹಿತರೆ, ಸಮಯಾಗಿದೆ 3:53. ಎರಡನೇ ಪ್ರಶ್ನೆಯನ್ನ ನಾನು ಕೇಳಿದ್ದೆ, ಭಾರತದ ಅತ್ಯಂತ ಎತ್ತರದ ರಾಕೆಟ್ ಯಾವುದು ಅಂತ ನಾನು ಕೇಳಿದೆ. ವಿಚ್ ಇಸ್ ದ ಟಾಲೆಸ್ಟ್ ಇಂಡಿಯನ್ ರಾಕೆಟ್ ಅಂತ ಕೇಳಿದೆ. ಉತ್ತರಗಳಂತೂ ಬಂದಿದೆ. ಯಾರು ಸರಿಯಾಗಿ ಉತ್ತರವನ್ನ ಕೊಟ್ಟಿದ್ದೀರಾ, ಯಾರು ತಪ್ಪಾಗಿರುವಂತಹ ಉತ್ತರವನ್ನ ಕೊಟ್ಟಿದ್ದೀರಾ, ಅದನ್ನ ಹೇಳೋದಕ್ಕೆ ಇನ್ನೂ ಟೈಮ್ ಇದೆ. ಹಾಗಾದ್ರೆ ಉತ್ತರವನ್ನ ನೋಡೋಣ. ಸರಿಯಾಗಿರುವ ಉತ್ತರ ಆಗಿತ್ತು GSLV Mark 2, ಜಿಯೋಸಿಂಕ್ರನಸ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಮಾರ್ಕ್ 2, GSLV Mark 2 ಸರಿಯಾಗಿರುವಂತಹ ಉತ್ತರ ಆಗಿತ್ತು. ಸುಮಾರು 51.7 meters ಎತ್ತರ ಇರುವ GSLV Mark 2 ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ನಿರ್ಮಿಸಿದ ಉಡಾವಣಾ ವಾಹನಗಳ ಪೈಕಿ ಅತ್ಯಂತ ಎತ್ತರವಾದ ರಾಕೆಟ್ ಆಗಿದೆ. Standing at approximately 51.7 meters tall, the GSLV Mark II is currently the tallest launch vehicle developed by the Indian Space Research Organization. ಸರಿಯಾಗಿ ಉತ್ತರ ಕೊಟ್ಟಿದ್ರೆ ಕಂಗ್ರ್ಯಾಚುಲೇಷನ್ಸ್ ನಿಮ್ಗೆ. ಹಾಗಾದ್ರೆ ಇವತ್ತು ಎರಡನೇ ದಿನ ನಾವು ಕೇಳಿದಂತಹ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರ ಕೊಟ್ಟು ಗೆದ್ದಿರುವಂತಹ ವಿಜೇತರನ್ನ ಅನೌನ್ಸ್ ಮಾಡುವಂತಹ ಸಮಯ ಕೂಡ ಬಂದಿದೆ. ಈಗ ನಮ್ಮ ಇಸ್ರೋ ವಿಜ್ಞಾನಿಯಾದ ಡಾಕ್ಟರ್ ಮಧುಸೂದನ್ CS ಅವರು ಎರಡನೇ ದಿನದ ವಿಜೇತರನ್ನ ಪ್ರಕಟಿಸುತ್ತಾರೆ.
1: ನಮಸ್ಕಾರ. 5th ರಸಪ್ರಶ್ನೆಯ ವಿಜೇತರು ಸ್ನೇಹ ಚೆಲ್ಲಹಳ್ಳಿ, ಜಗದಾಂಬಿಕಾ ಹಂಸವೇಣಿ, ಗಜಾನನ ಭಟ್, NG ಬಸವರಾಜ್, ಜಯಪುಟ್ಟಸ್ವಾಮಿ, ಪ್ರೇಮಾ ಮಂಜುಳಾ, ದೇವಿ ಸಿಂಗ್, ಸುಬ್ರಹ್ಮಣ್ಯ ಜಯಂತ್, ಬಿಳಿ ಬಾವಿ ಮಂಜುನಾಥ್ ಹಾಗೂ ಶುಭನ್ ಕೋರಿ.
0: ಎಸ್, ಕಂಗ್ರ್ಯಾಚುಲೇಷನ್ಸ್ ಎರಡನೇ ದಿನದ ವಿಜೇತರಿಗೆ. ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತಾ ಇನ್ನೂ ರಸಪ್ರಶ್ನೆ ಕಾರ್ಯಕ್ರಮದ ಹೀಟ್ ಹೆಚ್ಚಾಗ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಮೂರನೇ ಪ್ರಶ್ನೆಗೆ ಫಟಾಫಟ್ ಅಂತ ನಾನು ಹೋಗ್ಬಿಡ್ತೀನಿ. ಸರಿಯಾಗಿ ಕೇಳಿಸ್ಕೊಳ್ಳಿ, ಮೂರನೇ ಪ್ರಶ್ನೆ ಏನು ಅಂತ. ಚಂದ್ರಯಾನ 3 ಯಾವ ರಾಕೆಟ್ ಸರಣಿಯ ಉಡಾವಣಾ ವಾಹನವು ಬಾಹ್ಯಾಕಾಶಕ್ಕೆ ತಲುಪಿಸಿತು? ಚಂದ್ರಯಾನ 3 ಯಾವ ರಾಕೆಟ್ ಸರಣಿಯ ಉಡಾವಣಾ ವಾಹನವು ಬಾಹ್ಯಾಕಾಶಕ್ಕೆ ತಲುಪಿಸಿತು? ಲಾಂಚರ್ ಬಿಲಾಂಗಿಂಗ್ ಟು ವಿಚ್ ರಾಕೆಟ್ ಸೀರೀಸ್ ಕ್ಯಾರಿ ಚಂದ್ರಯಾನ್ 3 ಇಂಟು ಸ್ಪೇಸ್? ಉತ್ತರ ಗೊತ್ತಿದ್ರೆ ಬೇಗ ಬೇಗ ನಿಮ್ಮ ಹೆಸರು ಹಾಗೆ ಉತ್ತರವನ್ನ ಬರೆದು ನಮಗೆ ಕಳಿಸ್ಕೊಡಿ. 9480901013 ಈ ಒಂದು ಸಂಖ್ಯೆಗೆ ವಾಟ್ಸ್ಆಪ್ ಮುಖಾಂತರ ನಿಮ್ಮ ಕರೆಕ್ಟ್ ಆಗಿರುವಂತಹ ಹೆಸರು ಹಾಗೆ ಉತ್ತರವನ್ನ ಬರೆದು ನಮಗೆ ಕಳಿಸ್ಕೊಡಿ.

ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ, ಕೇಳ್ತಾ ಇದ್ರೆ ಆಕಾಶವಾಣಿ ಎಫ್ಎಂ 101.3 ಮೆಗಾ ಹರ್ಟ್. ಸಮಯ ಆಗಿದೆ 4 ಗಂಟೆ. ವಿಶೇಷ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. 3ನೇ ಪ್ರಶ್ನೆಯನ್ನ ನಾನು ಕೇಳಿದ್ದೆ, ಚಂದ್ರಯಾನ 3 ಯಾವ ರಾಕೆಟ್ ಸರಣಿಯ ಉಡಾವಣಾ ವಾಹನವು ಬಾಹ್ಯಾಕಾಶಕ್ಕೆ ತಲುಪಿಸಿತು? ಲಾಂಚರ್ ಬಿಲಾಂಗಿಂಗ್ ಟು ವಿಚ್ ರಾಕೆಟ್ ಸೀರೀಸ್ ಕ್ಯಾರಿಡ್ ಚಂದ್ರಯಾನ್ 3 ಇಂಟು ಸ್ಪೇಸ್ ಅನ್ನೋದು 3ನೇ ಪ್ರಶ್ನೆಯಾಗಿತ್ತು. ಸರಿಯಾಗಿರುವಂತಹ ಉತ್ತರ ಆಗಿದೆ ಲಾಂಚ್ ವೆಹಿಕಲ್ ಮಾರ್ಕ್ 3, LVM-3 ಸರಿಯಾಗಿರುವಂತಹ ಉತ್ತರ. ಚಂದ್ರನ ದಕ್ಷಿಣ ಧ್ರುವದ ಬಳಿ ಸುರಕ್ಷಿತವಾಗಿ ಇಳಿದ ವಿಶ್ವದ ಮೊದಲ ಗಗನ ನೌಕೆಯಾದ ಚಂದ್ರಯಾನ್ 3 14 ಜುಲೈ 2023 ಭಾರತದ ಅತಿ ಭಾರಿಯಾದ LVM-3 ರಾಕೆಟ್ ಮೂಲಕ ನಭಕ್ಕೆ ತಲುಪಿಸಲಾಯಿತು. ಚಂದ್ರಯಾನ್ 3 ಇಂಡಿಯಾಸ್ ಫಸ್ಟ್ ಲೂನರ್ ಮಿಷನ್ ಟು ಸಕ್ಸೆಸ್

0: successfully soft land near South Polar on lunar surface was launched on July 14, 2023, using the heaviest Indian launcher, LVM-3. ಹಾಗಾದ್ರೆ ಮೂರನೇ ಪ್ರಶ್ನೆಗೆ ಉತ್ತರ ಆಗಿತ್ತು LVM-3. ಮೂರು ಪ್ರಶ್ನೆಗಳಾಗಿದೆ, ಇನ್ನು ಮೂರನೇ ದಿನದ ವಿಜೇತರನ್ನ ನೋಡುವಂತಹ ಸಮಯ ಕೂಡ ಆಗಿದೆ. ಸೊ ನೀವು ಕಾಯ್ತಾ ಇದ್ದೀರಾ, ಯಾರು ಮೂರನೇ ದಿನದ ವಿಜೇತರಾಗಿದ್ದೀರಿ ಅಂತ. ಈಗ ನಮ್ಮ ಇಸ್ರೋ ವಿಜ್ಞಾನಿಯಾದ ಡಾಕ್ಟರ್ ಮಧುಸೂದನ್ ಸಿಎಸ್ ಅವರು ಮೂರನೇ ದಿನದ ವಿಜೇತರನ್ನ ಪ್ರಕಟಿಸುತ್ತಾರೆ.
1: ಮತ್ತೊಮ್ಮೆ ನಮಸ್ಕಾರ. ಆರನೇ ತಾರೀಕಿನ ರಸಪ್ರಶ್ನೆಯ ವಿಜೇತರು ನೇತ್ರಾ ಕೆಂಗೇರಿ, ಸಾಯಿ ಗಗನ್, ಮಧುಸೂದನ್ ರೆಡ್ಡಿ, ಹಂಸಿನಿ ದಾವಣಗೆರೆ, ಮಾಲಾ ಮಚ್ಚಳ್ಳಿ, ಹೊನ್ನೂರು ಆಲಿ, ನವೀನ್ ಆರ್, ಮೀನಾ ಮಾಲತೇಶ ಸಾಗರ, ಸುಧಾ ಬೂದಿಹಾಳ್ ಹಾಗೂ ಮಾಲತೇಶ್.
0: ಗೊತ್ತಾಯ್ತಲ್ಲ, ನಿಮ್ಮ ಹೆಸರು ಏನಾದರೂ ಮೂರನೇ ದಿನದ ವಿಜೇತರ ಲಿಸ್ಟ್ನಲ್ಲಿ ಇದೆಯಾ? ಹಾಗಾದರೆ ನಿಮಗೆ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತಾ, ಈ ಒಂದು ವಿಶ್ವ ಬಾಹ್ಯಾಕಾಶ ಸಪ್ತಾಹದ ಅಂಗವಾಗಿ ನಡೀತಾ ಇರುವಂತಹ ವಿಶೇಷ ರಸಪ್ರಶ್ನೆ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಈ ಒಂದು ಗಂಟೆಯ ನಾಲ್ಕನೇ ಪ್ರಶ್ನೆಗೆ ನಾನು ಹೋಗ್ತಾ ಇದ್ದೀನಿ. ನಾಲ್ಕು ಪ್ರಶ್ನೆಗಳು ಸಿದ್ಧವಾಗಿರಿ ಉತ್ತರ ಕೊಡೋದಕ್ಕೆ. ಮೂರಕ್ಕೆ ಸರಿಯಾಗಿ ಉತ್ತರ ಕೊಡೋಕ್ಕಾಗದೇ ಇದ್ರೆ ನಾಲ್ಕನ್ನ ಟ್ರೈ ಮಾಡಿ, ನಾಲ್ಕನೇ ಪ್ರಶ್ನೆಗೆ ಉತ್ತರವನ್ನು ಕೊಡೋದಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಾ, ನಾಲ್ಕನೇ ಪ್ರಶ್ನೆ ಹೀಗಿದೆ. ಸಂಖ್ಯಾ ದೃಷ್ಟಿಯಿಂದ ಅಂದಿಗೆ ವಿಶ್ವ ದಾಖಲೆ ಎನಿಸಿದ 104 ಉಪಗ್ರಹಗಳನ್ನು ಒಮ್ಮೆಲೆ ಕೊಂಡೊಯ್ದ ಭಾರತೀಯ ರಾಕೆಟ್ ಯಾವುದು? ಸಂಖ್ಯಾ ದೃಷ್ಟಿಯಿಂದ ಅಂದಿಗೆ ವಿಶ್ವ ದಾಖಲೆ ಎನಿಸಿದ 104 ಉಪಗ್ರಹಗಳನ್ನ ಒಮ್ಮೆಲೆ ಕೊಂಡೊಯ್ದ ಭಾರತೀಯ ರಾಕೆಟ್ ಯಾವುದು? ವಿಚ್ ಇಂಡಿಯನ್ ರಾಕೆಟ್ ಕ್ಯಾರಿಡ್ 104 ಸ್ಯಾಟಲೈಟ್ಸ್ ಇನ್ ಎ ಸಿಂಗಲ್ ಲಾಂಚ್, ಎ ವರ್ಲ್ಡ್ ರೆಕಾರ್ಡ್ ಅಟ್ ದಟ್ ಟೈಮ್? ಇದು ನಾಲ್ಕನೇ ಪ್ರಶ್ನೆ. ಬೇಗ ಬೇಗ ಉತ್ತರಗಳನ್ನ ಕಳಿಸ್ಕೊಡಿ. ಉತ್ತರ ಕಳಿಸುವಂತಹ ಫಾರ್ಮ್ಯಾಟ್, ನಿಮ್ಮ ಹೆಸರು ಹಾಗೆ ಉತ್ತರವನ್ನು ಬರೆದು ನಮಗೆ ಕಳಿಸ್ಕೊಡಿ 9480901013 ಈ ಒಂದು ಸಂಖ್ಯೆಗೆ. 9480901013 ಈ ಒಂದು ಸಂಖ್ಯೆಗೆ ವಾಟ್ಸ್ಆ್ಯಪ್ ಮುಖಾಂತರ ನಿಮ್ಮ ಉತ್ತರಗಳು ನಮ್ಮನ್ನ ತಲುಪಲಿ.

0: Akashvani FM Rainbow 101.3 MHz Musically yours.
1: ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ಸಮಯ ಆಗ್ತಾ ಇದೆ 4:09. ನೀವೆಲ್ಲರೂ ಟ್ಯೂನ್ ಮಾಡಿರೋದು ಎಫ್ ಎಂ ರೈನ್ಬೋ 101.3 ಮೆಗಾಹರ್ಟ್ಸ್. ವಿಶ್ವ ಬಾಹ್ಯಾಕಾಶ ಸಪ್ತಾಹದ ಅಂಗವಾಗಿ ನಡೀತಾ ಇರುವಂತಹ ವಿಶೇಷ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ 4ನೇ ಪ್ರಶ್ನೆಯ ಹಂತಕ್ಕೆ ಬಂದಿದ್ದೀವಿ. 4ನೇ ಪ್ರಶ್ನೆಯನ್ನ ನಾನು ಕೇಳಿದ್ದೆ, ಸಂಖ್ಯಾ ದೃಷ್ಟಿಯಿಂದ ಅಂದಿಗೆ ವಿಶ್ವ ದಾಖಲೆ ಎನಿಸಿದ 104 ಉಪಗ್ರಹಗಳನ್ನು ಒಮ್ಮೆಲೆ ಕೊಂಡೊಯ್ದ ಭಾರತೀಯ ರಾಕೆಟ್ ಯಾವುದು? ವಿಚ್ ಇಂಡಿಯನ್ ರಾಕೆಟ್ ಕ್ಯಾರಿಡ್ 104 ಸ್ಯಾಟಲೈಟ್ಸ್ ಇನ್ ಸಿಂಗಲ್ ಲಾಂಚ್, ಅ ವರ್ಲ್ಡ್ ರೆಕಾರ್ಡ್ ಅಟ್ ದಟ್ ಟೈಮ್ ಅಂತ ನಾನು ಕೇಳಿದ್ದೆ. 4ನೇ ಪ್ರಶ್ನೆ. ಸಾಕಷ್ಟು ಜನ ಸ್ನೇಹಿತರು ಸಂದೇಶಗಳನ್ನ ಕಳಿಸಿದ್ದೀರಿ, ಉತ್ತರಗಳನ್ನ ಕೊಟ್ಟಿದ್ದೀರಿ. ಸರಿಯಾಗಿರೋ ಉತ್ತರ ನಿಮ್ದ ಇಲ್ವಾ? ಹಾಗಾದ್ರೆ ಆನ್ಸರ್ ಅನ್ನ ಕೇಳಿಸ್ಕೊಂಡು ವೆರಿಫೈ ಮಾಡ್ಕೊಳ್ಳಿ. ಸರಿಯಾಗಿರೋ ಉತ್ತರ ಆಗಿತ್ತು PSLV C-37. ಇಂದಿಗೂ ಭಾರತೀಯ ರಾಕೆಟ್ ದಾಖಲೆಯಾಗಿರುವ ಒಂದೇ ಯಾನದಲ್ಲಿ 104 ಉಪಗ್ರಹಗಳನ್ನು ಇಸ್ರೋದ ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ PSLV C-37 ಉಡಾವಣಾ ವಾಹನವು 2017 ಫೆಬ್ರವರಿ 17 ಕಕ್ಷೆಗೆ ತಲುಪಿಸಿತು. ದ ಹೈಯೆಸ್ಟ್ ನಂಬರ್ ಆಫ್ ಸ್ಯಾಟಲೈಟ್ಸ್ ಲಾಂಚ್ಡ್ ಬೈ ಅ ಸಿಂಗಲ್ ಇಸ್ರೋ ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ PSLV ಮಿಷನ್ ಇಸ್ 104 ಸ್ಯಾಟಲೈಟ್ಸ್ ಅಚೀವ್ಡ್ ಡ್ಯೂರಿಂಗ್ ದ PSLV C-37 ಮಿಷನ್ ಆನ್ 15th February 2017. ಸರಿಯಾಗಿ ಉತ್ತರ ಕೊಟ್ಟಿರುವಂತಹ ಸ್ನೇಹಿತರೆಲ್ಲರಿಗೂ ಧನ್ಯವಾದಗಳು. ನೀವು ಸರಿಯಾಗಿರುವ ಉತ್ತರವನ್ನ ಕೊಟ್ಟಿದ್ದೀರಾ ಇಲ್ವಾ ಗೊತ್ತಾಯ್ತಾ ನಿಮ್ಗೆ? ಹಾಗಾದ್ರೆ ಮುಂದಕ್ಕೆ ಹೋಗೋಣ. 4ನೇ ದಿನದ

0: ವಿಜೇತರನ್ನ ಘೋಷಿಸುವಂತಹ ಸಮಯಕ್ಕೆ ನಾವು ಬಂದಿದ್ದೀವಿ. ಈಗ ನಮ್ಮ ಇಸ್ರೋ ವಿಜ್ಞಾನಿಯಾದ ಡಾಕ್ಟರ್ ಮಧುಸೂದನ್ ಸಿ ಎಸ್ ಅವರು ನಾಲ್ಕನೇ ದಿನದ ವಿಜೇತರನ್ನ ಪ್ರಕಟಿಸುತ್ತಾರೆ.
1: ಮಗದಮ್ಮೆ ನಮಸ್ಕಾರ. ಏಳನೇ ತಾರೀಕಿನ ರಸಪ್ರಶ್ನೆಯ ವಿಜೇತರು ದಿಶಾ ಆರ್ ಆರ್, ಭಾಗ್ಯರಾಮಣ್ಣ ಬಿ, ಆರ್ಯ ಬೆಂಗಳೂರು, ರವೀಂದ್ರ ಕೊಂಬಾರೆ, ಸಾಗರ್ ಗಂಗಾವತಿ, ಜಫಾರ್ ಖಾನ್, ಗೀತಾ ಜೋಶಿ, ಜಗದೀಶ್ ಜಿನಹ್ಯಾದಿ, ಡಿ ರಶ್ಮಿ ಉಮೇಶ್, ಲಿಂಗರಾಜು ಬೊಮ್ಮನಹಳ್ಳಿ.
0: ಎಸ್, ಹಾಗಾದ್ರೆ ನಾಲ್ಕನೇ ದಿನದ ವಿಜೇತರ ಲಿಸ್ಟ್ ನಲ್ಲಿ ನೀವಿದ್ದೀರಾ. ನೀವಿದ್ರೆ ಎಲ್ಲರಿಗೂ ಹಾರ್ಟಿ ಕಂಗ್ರಾಚುಲೇಷನ್ಸ್ ಅಂತ ಹೇಳ್ತಾ ಇನ್ನು ರಸಪ್ರಶ್ನೆ ಕಾರ್ಯಕ್ರಮದ ಹೀಟ್ ನಲ್ಲೇ ಮುಂದಕ್ಕೆ ಹೋಗ್ತಾ ಹೋಗ್ತಾ ಐದನೇ ಪ್ರಶ್ನೆಗೆ ನಾವು ಬಂದಿದ್ದೀವಿ. ಈ ಒಂದು ಕಾರ್ಯಕ್ರಮದ ಐದನೇ ಪ್ರಶ್ನೆ ಹೀಗಿದೆ. ಹಾಗೆ ಐದನೇ ಹಾಗೂ ಕೊನೆಯ ಪ್ರಶ್ನೆ ನಿಮ್ಮೆಲ್ಲರಿಗಾಗಿ ಕೇಳ್ತಾ ಇದ್ದೀವಿ. ಸರಿಯಾಗಿ ಉತ್ತರ ಕೊಡಿ. ಇಷ್ಟೊತ್ತು ನಿಮ್ಗೆ ಸರಿಯಾಗಿ ಉತ್ತರ ಕೊಟ್ಟಕ್ಕಾಗಿಲ್ಲ ಅಂತಂದ್ರೆ ಬೇಜಾರು ಮಾಡ್ಕೊಳ್ಬೇಡಿ. ಈ ಒಂದು ಕಡೆಯ ಪ್ರಶ್ನೆಗೆ ಪ್ರಯತ್ನವನ್ನ ಮಾಡಿ ಅಂತ ಹೇಳ್ತಾ ಪ್ರಶ್ನೆ ಹೀಗಿದೆ. ಉಪಗ್ರಹಗಳನ್ನು ಕಕ್ಷೆಗೆ ಮುಟ್ಟಿಸಬಲ್ಲ ಭಾರತದ ಮೊದಲ ಖಾಸಗಿ ರಾಕೆಟ್ ಯಾವುದು? ಉಪಗ್ರಹಗಳನ್ನು ಕಕ್ಷೆಗೆ ಮುಟ್ಟಿಸಬಲ್ಲ ಭಾರತದ ಮೊದಲ ಖಾಸಗಿ ರಾಕೆಟ್ ಯಾವುದು? ವಿಚ್ ಇಸ್ ಇಂಡಿಯಾಸ್ ಫಸ್ಟ್ ಪ್ರೈವೇಟ್ಲಿ ಬಿಲ್ಟ್ ಆರ್ಬಿಟಲ್ ರಾಕೆಟ್? ಇದು ಪ್ರಶ್ನೆ. ಉತ್ತರ ಗೊತ್ತಿದ್ರೆ ಏನ್ ಮಾಡ್ಬೇಕು ಗೊತ್ತಲ್ಲ, ಬೇಗ ಬೇಗ ನಿಮ್ಮ ಹೆಸರು ಹಾಗೆ ಉತ್ತರವನ್ನ ಬರೆದು 9480909010013 ಒಂದು ಸಂಖ್ಯೆಗೆ ವಾಟ್ಸ್ಆಪ್ ಮುಖಾಂತರ ಕಳಿಸ್ಕೊಡಿ.

ಈ ಊರಿನ ಜನಕ್ಕೂ ಆ ಊರಿನ ಜನಕ್ಕೂ ಹಿಂದಿನಿಂದ ದ್ವೇಷ, ಒಬ್ಬರನ್ನೊಬ್ಬರು ಕೊಲ್ಲೋಷ್ಟು ಆಕ್ರೋಶ. ಹೀಗಿದ್ರು ಆ ಪ್ರೇಮಿಗಳು ಹೆದರಲಿಲ್ಲ. ದಿನ ರಾತ್ರಿ ಊರೆಲ್ಲ ಮಲಗಿದ್ಮೇಲೆ ಹಗ್ಗದ ಸೇತುವೆ ಮೇಲೆ ಇಬ್ಬರು ಸೇರ್ತಿದ್ರು.

0: ಬ್ಯಾಕ್ ಸ್ನೇಹಿತರೆ, ಸಮಯ ಆಗಿದೆ 4:18. ನಾನು 5ನೇ ಪ್ರಶ್ನೆಯನ್ನ ಕೇಳಿದ್ರೆ, ಉಪಗ್ರಹಗಳನ್ನು ಕಕ್ಷೆಗೆ ಮುಟ್ಟಿಸಬಲ್ಲ ಭಾರತದ ಮೊದಲ ಖಾಸಗಿ ರಾಕೆಟ್ ಯಾವುದು ಅಂತ ಕೇಳಿದೆ. ವಿಚ್ ಇಸ್ ಇಂಡಿಯಾಸ್ ಫಸ್ಟ್ ಪ್ರೈವೇಟ್ಲಿ ಬಿಲ್ಟ್ ಆರ್ಬಿಟಲ್ ರಾಕೆಟ್ ಅನ್ನೋದು ಪ್ರಶ್ನೆ ಆಗಿತ್ತು. ಇದು ಕಡೆಯ ಪ್ರಶ್ನೆ ಆಗಿದೆ. ಯಾರೆಲ್ಲ ಸರಿಯಾಗಿರುವಂತಹ ಉತ್ತರವನ್ನ ಕೊಟ್ಟಿದ್ದೀರಾ ನೋಡ್ಕೊಳ್ಳಿ. ಹಾಗಾದ್ರೆ ಆನ್ಸರ್ ವಿಕ್ರಮ್ 1 ಸರಿಯಾಗಿರುವಂತಹ ಉತ್ತರ. ಹೈದರಾಬಾದಿನ ಸ್ಕೈರೂಟ್ ಎಂಬ ನವೋದ್ಯಮವು ಭಾರತದ ಮೊದಲ ಖಾಸಗಿ ರಾಕೆಟ್ ವಿಕ್ರಮ್ 1 2026 ಜುಲೈ 18 ಹಾರಿಸಿ ಉಪಗ್ರಹಗಳನ್ನು ಭೂ ಸಮೀಪ ಕಕ್ಷೆಗೆ ತಲುಪಿಸಿತು. ಇದು 2022 ವಿಕ್ರಮ್ S ರಾಕೆಟ್ನ ಮುಂದುವರೆದ ಅವತರಣಿಕೆ. ಇಂಡಿಯಾಸ್ ಫಸ್ಟ್ ಪ್ರೈವೇಟ್ ಆರ್ಬಿಟಲ್ ರಾಕೆಟ್ ಇಸ್ ವಿಕ್ರಮ್ 1, ಡೆವಲಪ್ಡ್ ಬೈ ದ ಹೈದರಾಬಾದ್ ಬೇಸ್ಡ್ ಸ್ಟಾರ್ಟ್ಅಪ್ ಸ್ಕೈರೂಟ್ ಏರೋಸ್ಪೇಸ್, ವಿಚ್ ಸಕ್ಸಸ್ಫುಲಿ ಲಾಂಚ್ಡ್ ಇನ್ ಟು ಲೋ ಅರ್ಥ್ ಆರ್ಬಿಟ್ ಆನ್ July 18, 2026. ಇಟ್ ಸಕ್ಸೀಡೆಡ್ ವಿಕ್ರಮ್ S, ದ ಸಬ್ ಆರ್ಬಿಟಲ್ ರಾಕೆಟ್ ಆಫ್ 2022. ಸರಿಯಾಗಿರೋ ಉತ್ತರ ಆಗಿತ್ತು ವಿಕ್ರಮ್ 1. 5 ಪ್ರಶ್ನೆಗಳು, 5 ವಿಜೇತರು. ಎಷ್ಟು ವಿಜೇತರನ್ನ ತಗೊಳ್ತಿದ್ದೀವಿ, ಎಷ್ಟು ಜನ ಸರಿಯಾಗಿರುವಂತಹ ಉತ್ತರವನ್ನ ಕೊಟ್ಟಿದ್ದೀರಿ ಎಲ್ಲ ನಿಮ್ಗೆ ಗೊತ್ತಾಗಿದೆ ಅಂತ ಅನ್ಕೊಳ್ತೀನಿ. ವಿಕ್ರಮ್ 1 ಅಂತ ಹೇಳಿದಂತಹ ಸ್ನೇಹಿತರಲ್ಲಿ ಲಕ್ಕಿ ವಿಜೇತರು ಯಾರು ಫಸ್ಟ್ ಕಳಿಸಿದಿರಿ, ಎಲ್ಲಾ ಪ್ಯಾರಾಮೀಟರ್ಸ್ನ ಮನಸ್ಸಿನಲ್ಲಿಟ್ಕೊಂಡು ನಾವು ವಿಜೇತರನ್ನ ಆಯ್ಕೆ ಮಾಡ್ಕೊಳ್ತಾ ಇದ್ದೀವಿ. ಹಾಗಾದ್ರೆ 5ನೇ ದಿನದ ವಿಜೇತರನ್ನ ಈಗ ನಮ್ಮ ಇಸ್ರೋ ವಿಜ್ಞಾನಿಯಾದ ಡಾಕ್ಟರ್ ಮಧುಸೂದನ್ CS ಅವರು ಪ್ರಕಟಿಸಲಿದ್ದಾರೆ.
1: ನಮಸ್ಕಾರ. 8ನೇ ತಾರೀಕಿನ ರಸಪ್ರಶ್ನೆಯ ವಿಜೇತರು ಪವನ್ ಕಲ್ಯಾಣ್, ನಂದಿನಿ ಮಾಲ್ತೇಶ್, KAdvait ಬೆಂಗಳೂರು, ವಿಲ್ಫ್ರೆಡ್ ಭೈರತಿ, ಅನಂತಕುಮಾರ್, VK ಶಿವಕುಮಾರ್, ಪವನ್ ದೇಶಪಾಂಡೆ, ರೂಪಾ ಪಾಂಡುರಂಗ, ಮೋನಿಕಾ ದಾವಣಗೆರೆ ಹಾಗೂ ಅನಿಲ್ KR.
0: ಎಸ್, ವಿಜೇತರೆಲ್ಲರಿಗೂ ಕೂಡ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತಾ ನೆಕ್ಸ್ಟ್ ಹಾಡಿಗೆ ನಾನು ಹೋಗ್ತಾ ಇದ್ದೀನಿ. 5 ಪ್ರಶ್ನೆಗಳು ಮುಗಿದಿದೆ, ಮುಂದಿನ ಹಾಡಿಗೆ ನಾನು ಹೋಗ್ತಾ ಇದ್ದೀನಿ. ಹಾಡಿನ ನಂತರ 6ನೇ ದಿನದ ವಿಜೇತರನ್ನ ನಾವು ಅನೌನ್ಸ್ ಮಾಡ್ತೀವಿ. ಎಲ್ಲೂ ಹೋಗದೆ ಟ್ಯೂನ್ ಮಾಡಿರಿ. ಇದು FM ರೈನ್ಬೋ 101.3 MHz.

0: ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ, ಕೇಳ್ತಾ ಇದ್ದೀರಾ ಆಕಾಶವಾಣಿ ಎಫ್ ಎಂ ರೈನ್ಬೋ 101.3 ಮೆಗಾಹರ್ಟ್ಸ್. 4:24 ಆಗಿದೆ. 6ನೇ ದಿನದ ವಿಜೇತರನ್ನ ಘೋಷಿಸುವಂತಹ ಸಮಯ. ಈಗ ನಮ್ಮ ಇಸ್ರೋ ವಿಜ್ಞಾನಿಯಾದ ಡಾಕ್ಟರ್ ಮಧುಸೂದನ್ ಸಿ ಎಸ್ ಅವರು 6ನೇ ದಿನದ ವಿಜೇತರನ್ನ ಪ್ರಕಟಿಸುತ್ತಾರೆ.
1: ನಮಸ್ಕಾರ ನಮಸ್ಕಾರ. 9ನೇ ತಾರೀಕಿನ ರಸಪ್ರಶ್ನೆ ವಿಜೇತರು ಗಾನಸುಮ, ಜಯಶ್ರೀ ಸುನಿಲ್, ಶರಣ್ಯ ಶಿವಮೊಗ್ಗ, ಗುರುರಾಜ್ ವಿರೂಪಾಕ್ಷಪ್ಪ, ಅನುಪಮ, ಅಭಿಷೇಕ್ ಮಡಿವಾಳ, ವಾಣಿ ಬೆಂಗಳೂರು, ರಂಜಿತಾ ದರ್ಶಿನಿ ಮಂಡ್ಯ, ಖುಷಿ ದಾವಣಗೆರೆ ಹಾಗೂ ಎ ಹರಿಹರನ್.
0: ಎಸ್, 6ನೇ ದಿನದ ವಿಜೇತರು ಕೂಡ ಗೊತ್ತಾಗಿದ್ದಾರೆ. ಈಗ ಮೊದಲ 6 ದಿನಗಳ ವಿಜೇತರನ್ನ ನಾವು ಘೋಷಣೆ ಮಾಡಿದ್ದೀವಿ. ಯಾರೆಲ್ಲ ಗೆದ್ದಿದ್ದೀರಿ, ಕಂಗ್ರಾಚುಲೇಷನ್ಸ್ ನಿಮ್ಮೆಲ್ಲರಿಗೂ ಅಂತ ಹೇಳ್ತಾ ಮುಂದಿನ ಗೀತೆಯನ್ನ ಕೇಳಿಕೊಂಡು ಬೇಗ ವಾಪಸ್ ಬನ್ನಿ.

0: ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ, ಕೇಳ್ತಾ ಇದ್ರೆ ಆಕಾಶವಾಣಿ ಎಫ್ಎಂ 101.3 ಮೆಗಾ ಹರ್ಟ್ಸ್. ವಿಶೇಷ ರಸಪ್ರಶ್ನೆ ಕಾರ್ಯಕ್ರಮ ಮೂಡಿ ಬಂತು. ಈ ದಿನ ನಮ್ಮೊಂದಿಗೆ ಸ್ಟುಡಿಯೋದಲ್ಲಿ ಯುವಆರ್ ಉಪಗ್ರಹ ಕೇಂದ್ರದ ಡೆಪ್ಯೂಟಿ ಡೈರೆಕ್ಟರ್ ಆಗಿರುವ ಡಾಕ್ಟರ್ ಮಧುಸೂದನ್ ಸಿಎಸ್ ಹಾಗೂ ಹಿರಿಯ ವಿಜ್ಞಾನಿ ಶ್ರೀಮತಿ ಶಶಿಕಲಾ ಎಸ್ ರಾವ್ ಅವರು ಉಪಸ್ಥಿತರಿದ್ದರು.
1: ಆಕಾಶವಾಣಿ ಶ್ರೋತೃಗಳಿಗೆಲ್ಲ ಶಶಿಕಲಾ ಎಸ್ ರಾವ್ ಮಾಡುವ ನಮಸ್ಕಾರಗಳು. ಇಸ್ರೋ ಹಾಗೂ ಬೆಂಗಳೂರು ಆಕಾಶವಾಣಿ 101.3 ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು ಜಂಟಿಯಾಗಿ ಹಮ್ಮಿಕೊಂಡಿರುವ ವಿಶೇಷ ಪ್ರಾಯೋಜಿತ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಿಮ್ಮೆಲ್ಲರಿಗೆ ಅಭಿನಂದನೆಗಳು. ಅಕ್ಟೋಬರ್ 4 ಇಂದಿನ ಪ್ರತಿದಿನ ಮಧ್ಯಾಹ್ನ 3:30 to 4:30 ನಿಮಗಾಗಿ ಮೂಡಿ ಬಂತು ವಿಶೇಷ ಪ್ರಾಯೋಜಿತ ರಸಪ್ರಶ್ನೆ ಕಾರ್ಯಕ್ರಮ. ಇಂದಿನ ವಿಜೇತರನ್ನು ನಾಳೆ ಪ್ರಕಟಿಸಲಾಗುವುದು. ವಿಶ್ವ ಬಾಹ್ಯಾಕಾಶ ಸಪ್ತಾಹ ಜನರಿಗಾಗಿ, ವಿದ್ಯಾರ್ಥಿಗಳಿಗಾಗಿ ಮತ್ತು ಮಕ್ಕಳಿಗಾಗಿ 102 ದೇಶಗಳಲ್ಲಿ ನಡೆಸಲಾಗುತ್ತಿರುವ ಕಾರ್ಯಕ್ರಮ. ಈ 7 ದಿನಗಳಲ್ಲಿ ಹಲವು ಇಸ್ರೋ ವಿಜ್ಞಾನಿಗಳು ಆಸಕ್ತಿಯಿಂದ ಭಾಗವಹಿಸಿ ರಾಕೆಟ್ ವಿಷಯಗಳ ಬಗ್ಗೆ ಭಾಷಣ ಮತ್ತು ರಸಪ್ರಶ್ನೆಗಳನ್ನು ಒದಗಿಸಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಉತ್ಸಾಹದಿಂದ ಭಾಗವಹಿಸಿದ ಎಲ್ಲಾ ಶ್ರೋತೃಗಳಿಗೆ ಅನಂತ ಧನ್ಯವಾದಗಳು. ನಮಸ್ಕಾರ.

0: Akashvani FM Rainbow 101.3 MHz Musically yours.
1: ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಸಮಯಾಗಿದೆ 4:36. ನೀವೆಲ್ಲ ರುಚಿಯನ್ ಮಾಡಿರೋದು FM ರೈನ್ಬೋ 101.3 ಮೆಗಾಹರ್ಟ್ಸ್ ಅನ್ನ ಮಿಕ್ಸ್ಡ್ ಮೆಲಡಿ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಒಳ್ಳೊಳ್ಳೆ ಹಿಂದಿ ಗಜಲ್ಗಳು, ಹಿಂದಿ ಪಾಪ್ ಗೀತೆಗಳನ್ನ ಕ್ಯೂ ಮಾಡಿಕೊಂಡು ನಾನು ರೆಡಿಯಾಗಿದ್ದೀನಿ. ನೀವು ಕೂಡ ಹಾಡುಗಳನ್ನ ಕೇಳೋದಕ್ಕೆ ಸಿದ್ಧವಾಗಿ ಅಂತ ಹೇಳ್ತಾ ಕಾರ್ಯಕ್ರಮದ ಮೊದಲನೇ ಗೀತೆ ಬರ್ತಾ ಇದೆ ಲಕ್ಕಿ ಅಲಿ ಅವರ ಧ್ವನಿಯಲ್ಲಿ. ಕೇಳ್ತಾ ಎಂಜಾಯ್.

ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ, ಕೇಳ್ತಾ ಇದ್ರೆ ಆಕಾಶವಾಣಿ ಎಫ್ ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲನ ಮಿಕ್ಸ್ಡ್ ಮೆಲಡಿ ಕಾರ್ಯಕ್ರಮ ಸಾಗ್ತಾ ಇದೆ. ಒಳ್ಳೊಳ್ಳೆ ಗಸಲ್ ಗೀತೆಗಳು, ಪಾಪ್ ಗೀತೆಗಳನ್ನ ಕೇಳುವಂತಹ ಸಮಯ ಇದು. ಮುಂದಿನ ಗೀತೆ ನಿಮ್ಮೆಲ್ಲರಿಗಾಗಿ ಬರ್ತಾ ಇದೆ, ದಿವಾನಿ ಜಾನೆದು ಅನ್ನುವಂತಹ ಗೀತೆ ವಿವಾ ಅವರ ಧ್ವನಿಯಲ್ಲಿ.

ಸಮಯ ಆಗ್ತಾ ಇದೆ 4:53. ನೀವೆಲ್ಲರೂ ಟ್ಯೂನ್ ಮಾಡಿದ್ದೀರಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್. ಹಾಗಾದ್ರೆ ಇವತ್ತಿನ ಈ ಹೊತ್ತಿನ ಕಾರ್ಯಕ್ರಮಗಳನ್ನ ಮುಗಿಸಿ ನಾನು ಹೊರಡುವಂತಹ ಸಮಯಕ್ಕೆ ಹಂತಕ್ಕೆ ಬಂದಿದ್ದೀವಿ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಂದೇಶಕ್ಕೆ, ನಿಮ್ಮೆಲ್ಲರ ಪ್ರೀತಿಗೆ. ನಾನು ಹೊರಡೋಕ್ಕಿಂತ ಮುಂಚೆ ಯಾವಾಗ್ಲೂ ಹೇಳೋ ರೀತಿ, ನಗ್ನಗ್ತಾ ಇರಿ, ಖುಷಿಯಾಗಿರಿ, ಖುಷಿಯನ್ನ ಹಂಚಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೇದಾಗ್ಲಿ, ಖುಷಿಯಾಗಿರಿ, ಹ್ಯಾಪಿ ವೀಕೆಂಡ್ ಎಲ್ಲರಿಗೂ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮುಂದಿನ ನನ್ನ ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೂ ನೀವೆಲ್ಲರೂ ಎಲ್ಲೂ ಹೋಗದೆ ಕೇಳ್ತಾ ಇರಿ. ಇದು FM ರೇನ್ಬೋ 101.3 ಮೆಗಾಹರ್ಟ್ಸ್. ಇಷ್ಟೊತ್ತು ನಿಮ್ಮ ಜೊತೆ ಆದದ್ದು ನಾನು ನಿಮ್ಮ ರೇನ್ಬೋ ಗೆಳತಿ RJ ಚೈತ್ರಾ.

0: ಸೆಬಿ ಇನ್ವೆಸ್ಟರ್ ಜಾಗೃತಾ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: Il non stop Sanjay.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 MHz ಮ್ಯೂಸಿಕ್ ಬಿ ಯೋರ್ಸ್.
1: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಮ್ಯೂಸಿಕಲ್ ಯೋರ್ಸ್ ಮ್ಯಾಜಿಕಲ್ ಯೋರ್ಸ್. ಇದೀಗ ಸ್ಟುಡಿಯೋ ಸಮಯ 5:02 ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮ. ನಿಮ್ಮೆಲ್ಲರ ವೀಕೆಂಡ್ ಹೇಗೆ ನಡೀತಾ ಇದೆ ಇದರ ಕುರಿತಾಗಿ ಈ ಹೊತ್ತು ಮಾತಾಡ್ತಾ ಸಾಗೋಣ. ನೀವು ನಮಗೆ ಸಂದೇಶವನ್ನು ಕಳಿಸಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ 9489901013 9480901013. ಜೊತೆಗೆ ಇಂದು ವಿಶ್ವ ಮಾನಸಿಕ ಆರೋಗ್ಯ ದಿನ. ನೀವು ನಿಮ್ಮ ಭಾವನೆಗಳನ್ನು ಹೇಗೆ ನಿಯಂತ್ರಣ ಮಾಡ್ತೀರಾ ಇದರ ಕುರಿತಾಗಿ ಸಹ ಈ ಹೊತ್ತು ನೀವು ನಮಗೆ ಸಂದೇಶವನ್ನು ಕಳಿಸಬಹುದು. ಕಾತಾಯಿರ್ತೀನಿ ನಿಮ್ಮ ಮೆಸೇಜ್ಗೆ. ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತಿರೋದು ಆರ್ ಜೆ ಶ್ರಾವ್ಯ ಹರುಮನೆ. ಇದೀಗ ಕೇಳೋಣ ಗೀತೆ. ಪಂಚರಂಗಿ ಚಿತ್ರದಿಂದ ಅಕ್ಷತಾ ರಾಮನಾಥ್, ಅನುರಾಧ ಭಟ್ ಬಂಟಿ, ಕೇಶವ ಪ್ರಸಾದ್ ಅವರ ಗಾಯನದಲ್ಲಿ ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯ, ಮನುಮೂರ್ತಿ ಅವರ ಸಂಗೀತ.

ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು, ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ರಲ್ಲಿ.

0: ಇದುವರೆಗೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಕೇಳಿದ್ರಿ. ಆತ್ಮೀಯ ಕೇಳುಗರಿಗೆಲ್ಲ ಸಮತ ಮಾಡುವ ಶುಭ ಸಂಜೆ ನಮಸ್ಕಾರಗಳು. ಈಗ ಕೇಳಿ ನಮ್ಮ ಮುಂದಿನ ಕಾರ್ಯಕ್ರಮ. ಇದೀಗ
1: ಆಕಾಶವಾಣಿ ರಾಯಚೂರು ವಿಶ್ವ ಮಾನಸಿಕ ಆರೋಗ್ಯ ದಿನದ ಅಂಗವಾಗಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿ ನೈಜ ಧ್ವನಿಗಳಿಂದ ನೈಜ ಬದಲಾವಣೆ ಕುರಿತು ರಾಯಚೂರಿನ ಜಿಲ್ಲಾ ಮಾನಸಿಕ ಆರೋಗ್ಯ ವಿಭಾಗದ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಮನೋಹರ್ ವೈ ಪತ್ತಾರ್ ಅವರೊಡನೆ ಸಂದರ್ಶನ. ಇವರನ್ನ ಸಂದರ್ಶಿಸುತ್ತಾರೆ ವೆಂಕಟೇಶ್ ಬೇವಿನ ಬೆಂಚಿ.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ಮಾನಸಿಕ ಆರೋಗ್ಯ ವಿಭಾಗ, ರಾಯಚೂರು.
3: ಪ್ರಿಯ ಕೇಳುವರೇ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ

ಮನೋಹರ್ ವೈ ಪತ್ತರ್ ಅವರು ನಮ್ಮ ಆಕಾಶವಾಣಿಗೆ ಬಂದಿದ್ದಾರೆ. ಅವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ವಿಶ್ವ ಮಾನಸಿಕ ಆರೋಗ್ಯ ದಿನದ ಮಹತ್ವ ಮತ್ತು ಈ ಒಂದು ಮಾನಸಿಕ ಆರೋಗ್ಯವನ್ನು ಹೇಗೆ ಕಾಪಾಡಿಕೊಂಡು ಹೋಗಬೇಕು ಅನ್ನೋದರ ಜೊತೆಗೆ ಈ ವರ್ಷ ಯಾವ ಧ್ಯೇಯವಾಕ್ಯದೊಂದಿಗೆ ಯಾವ ಘೋಷವಾಕ್ಯದೊಂದಿಗೆ ವಿಶ್ವ ಮಾನಸಿಕ ಆರೋಗ್ಯ ದಿನವನ್ನು ಆಚರಣೆ ಮಾಡ್ತಾರೆ, ಅದರ ಮಹತ್ವ ಏನು ಅನ್ನೋದನ್ನು ಕುರಿತು ನಮ್ಮ ಕೆಳಗರಿಗೆ ಮಾಹಿತಿಯನ್ನು ಕೊಡ್ತಾರೆ. ಕೆಳಗರೆ, ಇವತ್ತು ಜಗತ್ತಿನಲ್ಲಿ ಅತ್ಯಂತ ಸಮಸ್ಯೆಗಳನ್ನು ಅನುಭವಿಸುವ ಒಂದು ರೋಗಗಳಲ್ಲಿ ಮಾನಸಿಕ ರೋಗ ಕೂಡ ಒಂದು ಅಂತ ಹೇಳ್ಬೋದು. ಹೀಗಾಗಿ ಯಾಕೆ ಮಹತ್ವ ಕೊಡಬೇಕು, ಮಹತ್ವ ಕೊಡೋದ್ರಿಂದ ಏನೆಲ್ಲ ಬದಲಾವಣೆಗಳಾಗ್ತವೆ ಅನ್ನೋದನ್ನು ಕುರಿತು ನಮಗೆ ಮಾಹಿತಿಯನ್ನು ವೈದ್ಯರು ಕೊಡ್ತಾರೆ. ಪ್ರಾರಂಭದಲ್ಲಿ ವೈದ್ಯರಿಗೆ ನಾನು ಆಕಾಶವಾಣಿಗೆ ಸ್ವಾಗತವನ್ನು

0: ಇದಕ್ಕೆ ಸಾಕಷ್ಟು ಕಾರಣಗಳ ಬಗ್ಗೆ ನೀವು ಹೇಳ್ತೀರಿ, ಅದರ ಬಗ್ಗೆ ಸ್ಟ್ಯಾಟಿಸ್ಟಿಕ್ಸ್ ನಿಮ್ಮ ಹತ್ರ ಇದೆ ಅಂತ ನನಗೆ ಅನಿಸ್ತದೆ. ಪ್ರಾರಂಭದಲ್ಲಿ ಮಾನಸಿಕ ಆರೋಗ್ಯ ಅಂದರೆ ಏನು ಅಂತ.
1: ನಿಜ, ತಾವು ಹೇಳಿದ ಹಾಗೆ ಪ್ರಪಂಚದಾದ್ಯಂತ ಶೇಕಡ 25-30% ಜನರು ಮಾನಸಿಕ ತೊಂದರೆಗಳಿಂದ ಬಳಲ್ತಾ ಇದ್ದಾರೆ. ಇದಕ್ಕೆ ಕಾರಣ ಅಂದರೆ ಇವತ್ತಿನ ಸಿಚುವೇಶನಲ್ಲಿ ಇರ್ತಕ್ಕಂಥ, ಅಂದರೆ ಈ ಸಮಾಜದಲ್ಲಿ ಆಗಿರ್ತಕ್ಕಂಥ ಬದಲಾವಣೆಗಳು, ಕುಟುಂಬದಲ್ಲಿ ಆಗಿರ್ತಕ್ಕಂಥ ಬದಲಾವಣೆಗಳು, ನಮ್ಮ ಕಾರ್ಯವೈಖರಿಯಲ್ಲಿ ಆಗಿರ್ತಕ್ಕಂತಹ ಬದಲಾವಣೆಗಳು, ಉದ್ಯೋಗದಲ್ಲಿ ಆಗಿರ್ತಕ್ಕಂತಹ ಬದಲಾವಣೆಗಳು, ಮತ್ತು ಇವತ್ತು ಯಾವುದೇ ಒಂದು ಫಾಸ್ಟ್ ವರ್ಡ್ ಏನಾದ್ರೂ ಅರ್ಜೆಂಟಲ್ಲಿ ಆಗಬೇಕು, ಈಗ ಸದ್ಯ ಆಗಬೇಕು ಅಂದರೆ ಆಗಬೇಕು ಅಷ್ಟೇ ಈಗ. ಸೊ ನನಗಿದು ಬೇಕು ಅಂತಂದರೆ ಒಬ್ಬ ಮನುಷ್ಯ ಮನಸ್ಸು ಮಾಡಿದರೆ ಅದು ನನಗೆ ಈಗ ಸದ್ಯಕ್ಕೆ ನನ್ನ ಕೈಯಲ್ಲಿ ಇರಲೇಬೇಕು ಅನ್ನೋಂಥ ಒಂದು ಮನೋಸ್ಥಿತಿಯನ್ನು ತಲುಪಿದ್ದೇನೆ. ಸೊ ಇಂತಹ ಒಂದು ಸಂದರ್ಭದಲ್ಲಿ ಆ ನಂತರ ಅನ್ಹೆಲ್ದಿ ಕಾಂಪಿಟೇಟಿವ್ನೆಸ್, ಹೆಲ್ದಿ ಕಾಂಪಿಟೇಷನ್ ಇದ್ರೆ ಅದು ಬೇರೆ ವಿಚಾರ, ಅನ್ಹೆಲ್ದಿ ಕಾಂಪಿಟೇಟಿವ್ ಏನಾದರೂ ಮಾಡಿ ಆತನಿಗಿಂತಲೂ ಹೆಚ್ಚಿನದನ್ನು ನಾನು ಪಡಿಬೇಕು, ಶತಾಯ ಗತಾಯ ಅಂತ ಹೇಳ್ತಾರೆ. ಅದು ಏನಕ್ಕಾಗಲಿ, ಅದರಿಂದ ಯಾರಿಗೆ ತೊಂದರೆ ಆಗ್ತದೋ ಅದು ನನಗೆ ಗೊತ್ತಿಲ್ಲ, ಬಟ್ ಆತನಿಗಿಂತಲೂ ನನ್ನ ಹತ್ರ ಜಾಸ್ತಿ ಇರಬೇಕು, ಅದಕ್ಕೆ ಬೇಕಾದಿರಲಿ, ಆ ಒಂದು ಮನಸ್ಥಿತಿಯನ್ನು ತಲುಪ್ತಾ ಇರೋದ್ರಿಂದ. ಸೊ ಕಾಂಪಿಟೇಟಿವ್ ವರ್ಲ್ಡ್, ಈ ಒಂದು ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ ಅನ್ಹೆಲ್ದಿ ಕಾಂಪಿಟೇಷನ್ ಜಾಸ್ತಿ ಆದಾಗ ಮಾನಸಿಕ ಒತ್ತಡಗಳು ಜಾಸ್ತಿ ಆಗಿ ಮಾನಸಿಕ ಕಾಯಿಲೆಗಳ ಸಂಖ್ಯೆನೂ ಕೂಡ ಜಾಸ್ತಿ ಆಗ್ತದೆ, ಮಾನಸಿಕ ಕಾಯಿಲೆಯಿಂದ ಬಳಲ್ತಕ್ಕಂಥ ಜನಸಂಖ್ಯೆನೂ ಕೂಡ ಜಾಸ್ತಿ ಆಗ್ತಾ ಇದೆ.
0: ಸರಿ, ಪ್ರತಿ ವರ್ಷ ಒಂದು ಧ್ಯೇಯವಾಕ್ಯ ಅಥವಾ ಘೋಷವಾಕ್ಯ ಇಟ್ಕೊಂಡು ವಿಶ್ವ ಆರೋಗ್ಯ ಸಂಸ್ಥೆ ಈ ಮಾನಸಿಕ ಆರೋಗ್ಯ ದಿನಾಚರಣೆಯನ್ನು ಆಚರಣೆ ಮಾಡ್ತದೆ. ಈ ವರ್ಷದ ಧ್ಯೇಯವಾಕ್ಯ ಏನು ಮತ್ತು ಆ ಧ್ಯೇಯವಾಕ್ಯದ ಉದ್ದೇಶ ಏನಾಗಿದೆ ಅಂತ.
1: ಸೊ ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ಅಕ್ಟೋಬರ್ 10 ಪ್ರಪಂಚದಾದ್ಯಂತ ನಾವು ವಿಶ್ವ ಮಾನಸಿಕ ಆರೋಗ್ಯ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ಆಚರಣೆಯಲ್ಲಿ ಒಂದು ಧ್ಯೇಯ ವಾಕ್ಯ ಅಂದರೆ ಘೋಷವಾಕ್ಯವನ್ನು ನಾವು ಮೂಲವಾಗಿಟ್ಕೊಂಡು ಆ ಆಚರಣೆಯನ್ನು ಮಾಡ್ತೇವೆ. ಯಾಕಂದರೆ

0: ಆಚರಣೆ ಕೇವಲ ಆಚರಣೆ ಅಲ್ಲ, ಅದರಿಂದ ನಾವು ಏನೆಲ್ಲ ಮಾಡಬಹುದು, ಏನೆಲ್ಲ ಬದಲಾವಣೆ ತರಬಹುದು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋದಕ್ಕೆ ಅದು ಒಂದು ಧ್ಯೇಯವಾಕ್ಯ ಕೊಟ್ಟಿದ್ದೇವೆ. ಅದರಂತೆ ಈ ಸಾರಿ ಅಂದರೆ 2026ನೇ ವರ್ಷದ ವಿಶ್ವ ಮಾನಸಿಕ ಆರೋಗ್ಯ ದಿನಾಚರಣೆಯ ಸಂದರ್ಭದಲ್ಲಿ ನಮಗಿರ್ತಕ್ಕಂಥ ಧ್ಯೇಯವಾಕ್ಯ ಅಂತಂದರೆ ಲಿವ್ಡ್ ಎಕ್ಸ್ಪೀರಿಯನ್ಸಸ್ ಹರ್ಡ್ ರಿಯಲ್ ವಾಯ್ಸ್ ರಿಯಲ್ ಚೇಂಜ್. ಅದನ್ನು ನಾವು ಕನ್ನಡದಲ್ಲಿ ಹೇಳೋದಾದರೆ ಮಾನಸಿಕ ಆರೋಗ್ಯ ಸಮಸ್ಯೆಗಳನ್ನು ಅನುಭವಿಸಿದವರ ಮಾತುಗಳಿಗೆ ಮನ್ನಣೆ ನೀಡಬೇಕು. ಮುಂದೆ ನೈಜ ಧ್ವನಿಗಳಿಂದ ನೈಜ ಬದಲಾವಣೆ ಸಾಧ್ಯ ಅನ್ನೋ ರೀತಿಯಲ್ಲಿ ಈ ಒಂದು ಘೋಷವಾಕ್ಯದೊಂದಿಗೆ ನಾವು ಈ ವರ್ಷದ ಆಚರಣೆಯನ್ನು ನಾವು ಮಾಡ್ತಾ ಇದ್ದೀವಿ.
1: ನಿಜವಾಗ ಸರ್, ಈಗ ನೈಜ ಧ್ವನಿಗಳಿಂದ ನೈಜ ಬದಲಾವಣೆ ಅಂತ ಒಂದು ಶಬ್ದ ಇದೆ, ಏನು ನೈಜ ಧ್ವನಿ ನೈಜ ಬದಲಾವಣೆ?
0: ಎಸ್, ಮಾನಸಿಕ ಆರೋಗ್ಯ ಸಮಸ್ಯೆಗಳನ್ನು ಸ್ವತಃ ಅನುಭವಿಸಿದವರ ಅನುಭವಗಳಿಗೆ ಕಿವಿ ಕೊಡ್ತಕ್ಕಂಥದ್ದು, ಅವರ ಮಾತುಗಳಿಗೆ ಗೌರವ ನೀಡತಕ್ಕಂಥದ್ದು, ಅವರ ಅನುಭವಗಳ ಆಧಾರದ ಮೇಲೆ ಮಾನಸಿಕ ಆರೋಗ್ಯ ಸೇವೆಗಳಲ್ಲಿ ನೈಜ ಬದಲಾವಣೆ ನಾವು ತರ್ತಕ್ಕಂಥದ್ದು, ಇದನ್ನು ನಾವು ನೈಜ ಬದಲಾವಣೆ ಅಂತ ಕರಿತೇವೆ. ಇದು ಕೇವಲ ಒಂದು ದಿವಸದ ಆಚರಣೆ ಅಲ್ಲ, ಇದು ನಮ್ಮ ಸಮಾಜದ ಮನೋಭಾವವನ್ನು ಬದಲಾಯಿಸ್ತಕ್ಕಂಥದ್ದು. ಅಂದರೆ ಮಾನಸಿಕ ಕಾಯಿಲೆಯನ್ನು ಹೊಂದಿರತಕ್ಕಂಥ ಒಬ್ಬ ವ್ಯಕ್ತಿಯ ಬಗ್ಗೆ ಸಮಾಜದಲ್ಲಿ ಯಾವ ರೀತಿಯ ಮನೋಭಾವನೆ ಇದೆಯಲ್ಲ, ಆ ಮನೋಭಾವವನ್ನು ತೊರೆದು ಅವರನ್ನು ಕೂಡ ಮಾನವೀಯತೆಯಿಂದ ಬೆಳೆಸ್ತಕ್ಕಂತಹ ಮತ್ತು ಪ್ರತಿಯೊಬ್ಬರಿಗೂ ಕೂಡ ಗೌರವಯುತ ಮಾನಸಿಕ ಆರೋಗ್ಯ ಸೇವೆ ದೊರಕುವಂತೆ ಮಾಡ್ತಕ್ಕಂಥದ್ದು ಒಂದು ಮಹತ್ವದ ಅಭಿಯಾನ. ಆದ್ದರಿಂದನೇ ಈ ಒಂದು ಘೋಷವಾಕ್ಯ.
1: ಸರ್, ಈಗ ಮಾನಸಿಕ ಆರೋಗ್ಯ ಸಮಸ್ಯೆಗಳನ್ನು ಅನುಭವಿಸಿದವರ ಧ್ವನಿಗೆ ಏಕಷ್ಟು ಮನ್ನಣೆ ನೀಡಬೇಕು ಅಂತ ಅನ್ನಿಸ್ತದೆ? ಯಾಕಂದರೆ ಈ ವರ್ಷ ಒಂದು ಧ್ಯೇಯವಾಕ್ಯ ಹೆಂಗೆ ಇದೆ, ಮನ್ನಣೆ ನೀಡಬೇಕು, ಅವರ ಧ್ವನಿಗೆ ಮನ್ನಣೆ ನೀಡಬೇಕು ಅನ್ನುವಂಥದ್ದು.
0: ಮೊಟ್ಟ ಮೊದಲೇದಾಗಿ ನಾನು ಹೇಳೋದಾದರೆ ಪ್ರತಿಯೊಬ್ಬ ವ್ಯಕ್ತಿಯ ಅನುಭವ ವಿಭಿನ್ನ ಆಗಿರ್ತದೆ. ಈಗ ಸೊಕ್ಕಾಲ್ಡ್ ನಾರ್ಮಲ್, ಮಾನಸಿಕವಾಗಿ ನಾರ್ಮಲ್ ಆಗಿದ್ದಾನೆ ಅಂತಂದ್ರೂ ಕೂಡ ಆತನ ಅನುಭವನೇ ಬೇರೆ. ಈ ರೀತಿ ಕಾಯಿಲೆ ಹೊಂದಿರತಕ್ಕಂಥವ್ರು ಕಾಯಿಲೆ ಬಂದ ತಕ್ಷಣ ಎಲ್ಲರದ್ದು ಮನೋಭಾವನೆ ಒಂದೇ ಇರೋದಿಲ್ಲ, ಡಿಫ್ರೆಂಟ್ ಆಗಿರ್ತದೆ. ಈಚ್ ಪರ್ಸನ್ 100 ಜನರಿಗೆ ಕಾಯಿಲೆ ಇದೆ ಅಂದರೆ ಪ್ರತಿಯೊಬ್ಬರ ಅನುಭವನೂ ಸಪ್ರೇಟ್ ಆಗೇ ಇರುತ್ತೆ, ಬೇರೆ ಬೇರೆಯೇ ಆಗಿರ್ತದೆ. ಒಂದೇ ರೀತಿಯ ಮಾನಸಿಕ ಕಾಯಿಲೆ ಇದ್ರೂ ಕೂಡ ಪ್ರತಿಯೊಬ್ಬರ ಕುಟುಂಬದ ಪರಿಸ್ಥಿತಿ, ಸಾಮಾಜಿಕ ಹಿನ್ನೆಲೆ, ಆರ್ಥಿಕ ಪರಿಸ್ಥಿತಿ, ಜೀವನದ ಸವಾಲುಗಳು ಮತ್ತು ಚಿಕಿತ್ಸೆಯ ಅಗತ್ಯಗಳು ವಿಭಿನ್ನ ಆಗಿರ್ತದೆ. ಈಗ ಎರಡನೇದಾಗಿ ನಾವು ಮಾತಾಡೋದಾದರೆ ಅವರು ಎದುರಿಸ್ತಕ್ಕಂತಹ ನಿಜವಾದ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ ಆಗ್ತದೆ ಅವ್ರ ಮೂಲಕ ನಾವು ಕೇಳಿದ್ರೆ. ಕೆಲವರಿಗೆ ಔಷಧ ದೊರೆಯಬಹುದು, ಆದರೆ ಆಸ್ಪತ್ರೆಗೆ ಹೋಗಲಿಕ್ಕೆ ಸಾರಿಗೆ ಸೌಲಭ್ಯ ಇರುವುದಿಲ್ಲ. ಕೆಲವರಿಗೆ ಚಿಕಿತ್ಸೆ ದೊರೆಯಬಹುದು, ಆದರೆ ಕುಟುಂಬದ ಬೆಂಬಲ ಇರುವುದಿಲ್ಲ. ಇನ್ನು ಕೆಲವರು ಸಮಾಜದ ಅಪಹಾಸ್ಯಕ್ಕೆ ಹೆದರಿ ತಮ್ಮ ಸಮಸ್ಯೆಯನ್ನೇ ಮುಚ್ಚಿಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಇನ್ನು ಮೂರನೇದಾಗಿ ನಾವು ಹೇಳೋದಾದರೆ ಸೇವೆಗಳ ಗುಣಮಟ್ಟವನ್ನು ಸುಧಾರಿಸಲಿಕ್ಕೆ ಅವರು ಅನುಭವಗಳು ಕೂಡ ಬಹಳ ಸಹಾಯ ಮಾಡ್ತವೆ. ಅದು ಯಾವ ರೀತಿ ಅಂದರೆ ಆ ಒಬ್ಬ ಮನುಷ್ಯನಿಂದ ನಾವು ತಿಳ್ಕೊಬೋದು, ಏನಂದರೆ ಆಸ್ಪತ್ರೆಯ ವಾತಾವರಣ ಹೇಗಿರಬೇಕು, ವೈದ್ಯರು ಹೇಗೆ ಮಾತಾಡಬೇಕು, ಚಿಕಿತ್ಸೆಯ ಬಗ್ಗೆ ರೋಗಿಗೆ ಯಾವ ಮಾಹಿತಿ ನೀಡಬೇಕು, ಕುಟುಂಬದವರನ್ನು ಹೇಗೆ ಒಳಗೊಳ್ಳಬೇಕು, ಅಂದರೆ ಅವ್ರನ್ನ ಯಾವ ರೀತಿ ಇನ್ಕ್ಲೂಡ್ ಮಾಡಬೇಕು ಕುಟುಂಬದವ್ರನ್ನು, ಆ ಒಂದು ರೋಗಿಯನ್ನು ರೋಗಿಯಾಗಿ ನೋಡ್ತಕ್ಕಂಥದ್ದಲ್ಲ, ಹೋಲ್ ಕುಟುಂಬವನ್ನು ಕೂಡ ನಾವು ಇನ್ವಾಲ್ವ್ ಮಾಡಿಕೊಂಡು ಆತಗೆ ಚಿಕಿತ್ಸೆ ನೀಡಬೇಕಾಗ್ತದೆ. ಅದೇ ರೀತಿಯಾಗಿ ಚೇತರಿಕೆ ನಂತರ ಉದ್ಯೋಗ ಮತ್ತು ಶಿಕ್ಷಣಕ್ಕೆ ಆತನನ್ನು ಹೇಗೆ ಮರಳಿಸಬಹುದು, ರಿಹ್ಯಾಬಿಲಿಟೇಷನ್ ಅಂತ ನಾವು ಹೇಳ್ತೀವಲ್ಲ, ಈ ಎಲ್ಲವಕ್ಕೂ ಕೂಡ ಆ ಒಂದು ಕಾಯಿಲೆಯನ್ನು ಹೊಂದಿರತಕ್ಕಂಥ ವ್ಯಕ್ತಿ ಅಷ್ಟೇ ಅಲ್ಲ, ಕಾಯಿಲೆಯಿಂದ ಹೊರಗಡೆ ಬಂದಿರತಕ್ಕಂಥ ವ್ಯಕ್ತಿ ಅಲ್ಲ, ಅವರ ಕುಟುಂಬದವ್ರನ್ನೂ ಕೂಡ ನಾವು ಇನ್ವಾಲ್ವ್ ಮಾಡಿಕೊಂಡು ಪ್ಲ್ಯಾನ್ ಮಾಡೋದಾದರೆ, ಅಂದರೆ ಮುಂದಿನ ಒಂದು ಸ್ಥಿತಿಗತಿಗಳ ಬಗ್ಗೆ ಯಾವ ರೀತಿ ಮಾಡ್ಬೋದು, ಉದ್ಯೋಗಕ್ಕೋಸ್ಕರ ಯಾವ ರೀತಿ ಮಾಡ್ಬೋದು ಅಂತ ನಾವು ಇದನ್ನು ವಿಚಾರ ಮಾಡಲಿಕ್ಕೆ ಅವರೆಲ್ಲರನ್ನು ಇನ್ವಾಲ್ವ್ ಮಾಡ್ಕೊತಕ್ಕಂಥದ್ದು ಭಾಳ ಇಂಪಾರ್ಟೆಂಟ್. ಅಂಥ ಒಂದು ಪ್ರಶ್ನೆಗಳಿಗೆ ನಾವು ಉತ್ತರ ಕಂಡುಕೊಳ್ಳುವಾಗ ಮಾನಸಿಕ ಆರೋಗ್ಯ ಸೇವೆಗಳನ್ನು ಬಳಸುವವರ ಅನುಭವಗಳು ಭಾಳ ಇಂಪಾರ್ಟೆಂಟು, ಅವಕ್ಕೆ ನಾವು ಗೌರವವನ್ನು ನೀಡಬೇಕಾಗ್ತದೆ. ಇನ್ನು ನಾಲ್ಕನೇದಾಗಿ ಹೇಳೋದಾದರೆ ಅವರ ಭಾಗವಹಿಸುವಿಕೆ ಆತ್ಮವಿಶ್ವಾಸ ಮತ್ತು ಸ್ವಾಭಿಮಾನವನ್ನು ಬೆಳೆಸ್ತದೆ. ಅವರನ್ನು ನಾವು ಕರ್ಕೊಂಡಾಗ ಓ ನಮ್ಮನ್ನು ಕೇರ್ ಮಾಡ್ತಾರಪ್ಪ, ನಮ್ಮ ಮಾತುಗಳನ್ನು ಕೇಳ್ತಾ ಇದ್ದಾರೆ, ನನಗೂ ಬೆಲೆ ಕೊಡ್ತಾ ಇದ್ದಾರೆ, ನಾನು ಹೇಳಿದ್ದನ್ನು ಕೂಡ ಅವರು ತಮ್ಮ ಕಾರ್ಯಕ್ರಮದಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊತಾ ಇದ್ದಾರೆ. ಆದ್ರಿಂದ ಆತನ ಒಂದು ಆತ್ಮಸ್ಥೈರ್ಯನೂ ಹಿಗ್ಗುತ್ತದೆ. ಅದಾದ ನಂತರ ಆತನು ಕೂಡ ಇನ್ನು ಏನೆಲ್ಲ ಹೇಳ್ಬೋದು ಅಂತಕ್ಕಂಥ ಆಲೋಚನೆಗಳ ಒಂದು ವಿಚಾರಧಾರೆ ಆತನಲ್ಲಿ ಬರ್ತದೆ. ಆದ್ದರಿಂದ ಮಾನಸಿಕ ಕಾಯಿಲೆ ಇರತಕ್ಕಂಥ ವ್ಯಕ್ತಿಯನ್ನು ಕೇವಲ ರೋಗಿ ಎಂದು ಗುರುತಿಸಬಾರ್ದು, ಅವರಿಗೂ ಕೂಡ ಕನಸುಗಳು ಇರ್ತವೆ ಅನ್ನೋದನ್ನು ನಾವು ತಿಳ್ಕೊಬೇಕು, ಪ್ರತಿಭೆ ಇರುತ್ತೆ ಅನ್ನೋದನ್ನು ನಮ್ಗೆ ಗೊತ್ತಿರಬೇಕು, ಅವರಿಗೂ ಕುಟುಂಬ ಇದೆ ಅನ್ನೋದು ತಿಳ್ಕೊಬೇಕು, ಅವರಿಗೂ ಹಕ್ಕುಗಳಿವೆ ಅನ್ನೋದು ತಿಳ್ಕೊಬೇಕು, ಮತ್ತು ಸಮಾಜಕ್ಕೆ ಕೊಡ್ತಕ್ಕಂಥ ಕೊಡುಗೆ ನೀಡುವ ಸಾಮರ್ಥ್ಯ ಕೂಡ ಅವರಲ್ಲಿ ಇದೆ ಅಂತಕ್ಕಂಥದ್ದನ್ನು ನಾವು ತಿಳ್ಕೊಂಡಾಗ ಮಾತ್ರ ಈ ಒಂದು ಬದಲಾವಣೆಗೆ ನಾವು ನಾಂದಿಯನ್ನು ಹಾಡ್ಬೋದು.
1: ಯಾರಿಗಾದರೂ ಮಾನಸಿಕ ಕಾಯಿಲೆ ಅಥವಾ ಮಾನಸಿಕ ಸಮಸ್ಯೆ ಇತ್ತಂದರೆ ಆ ಒಂದು ಸಮಸ್ಯೆ ಇರತಕ್ಕಂಥದ್ದು ಅದೊಂದು ಕಳಂಕ.

0: ಅವರು ಮಾನಸಿಕ ತಜ್ಞರ ಹತ್ರ ಹೋಗ್ಯಾರ ಅಂದರೆ ಈತನಿಗೆ ಏನೋ ತೊಂದರೆ ಇದೆ. ಈ ಒಂದು ಕಳಂಕ ಹಚ್ಕೊಂಡು ಹೋಗುವಂಥದ್ದು ತುಂಬಾ ಈಗಲೂ ನಡೀತಾ ಇದೆ. ಮಾನಸಿಕ ರೋಗ ಅನ್ನುವಂಥ ಒಂದು ಕಾಯಿಲೆ ಅನ್ನೋದು ತುಂಬ ಜನಗಳಿಗೆ ಗೊತ್ತಿಲ್ಲ,
1: ತಿಳುವಳಿಕೆ
0: ಕಡಿಮೆ ಇದೆ. ಹಿಂಗಾಗಿ ಈ ಮಾನಸಿಕ ಕಳಂಕವನ್ನು ದೂರ ಮಾಡೋದು ಹೇಗೆ ಅನ್ನೋದು,
1: ನೀವು ಹೇಳಿದಾಗೆ ನಮ್ಮ ಸಮಾಜದಲ್ಲಿ ಸಾಕಷ್ಟು ಕಾಯಿಲೆಗಳಿಗೂ ತಪ್ಪು ಕಲ್ಪನೆಗಳಿದ್ದಾವೆ ಮತ್ತು ಕಳಂಕ ಇದೆ. ಉದಾಹರಣೆಗೆ ಈ ನಮ್ಮ ಕುಷ್ಠರೋಗ ಲೆಪ್ರಸಿ ತೆಗೆದುಕೊಳ್ಳಿ, ಕ್ಷಯರೋಗ ತಗೊಳ್ಳಿ, ಅವಕ್ಕೂ ಕೂಡ ಇದೆ. ಅವೆಲ್ಲವನ್ನೂ ಮೀರಿ ಈ ಮಾನಸಿಕ ಕಾಯಿಲೆಗಳ ಬಗ್ಗೆ ಅಂತೂ ಇನ್ನೂ ಹೆಚ್ಚಿನ ಒಂದು ಸಾಮಾಜಿಕ ಕಳಂಕ ಇರತಕ್ಕಂಥದ್ದು ನಿಜ. ನಾವು ಎಷ್ಟೇ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ರು ಕೂಡ ಸ್ವಲ್ಪ ಮಟ್ಟಿಗೆ ಈಗ ಸಮಾಜದಲ್ಲಿ ಈಗ ಅಕ್ಸೆಪ್ಟೆನ್ಸ್ ಬಂದಿದೆ ಅಂದ್ರೂ ಕೂಡ ಇನ್ನೂ ಸಾಕಷ್ಟು ಅನೇಕ ತಪ್ಪು ಕಲ್ಪನೆಗಳಿದ್ದಾವೆ ಯಾವುದ್ರ ಬಗ್ಗೆ, ಮಾನಸಿಕ ಕಾಯಿಲೆ ಬಗ್ಗೆ. ಏನೇನದು ಅಂತ ನಾವು ವಿಚಾರ ಮಾಡೋದಾದ್ರೆ, ಮಾನಸಿಕ ಕಾಯಿಲೆ ಬಂದರೆ ಗುಣ ಆಗೋದಿಲ್ಲ, ಒಂದ್ಸಾರಿ ಬಂದ ಅಂದರೆ ಅವ್ನು ಪೂರಾ ಪರ್ಮನೆಂಟ್ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಮನೋವೈದ್ಯರನ್ನು ಭೇಟಿಯಾದರೆ ಜನರು ಹುಚ್ಚರೆಂದು ಕರೀತಾರೆ. ತೋಕಾಡ್ ಹೈಲಿ ಎಜುಕೇಟೆಡ್ ಆಫೀಸರ್ಸು ಕೂಡ ಇಲ್ಲಿವರೆಗೂ ನಮ್ಮ ಹತ್ರ ತೋರಿಸ್ಕೊಳ್ಳಿಕ್ಕೆ ಬಂದಾಗ ಎಷ್ಟೋ ಸಾರಿ ನಮ್ಮ ಪ್ರಿಸ್ಕ್ರಿಪ್ಷನನ್ನು ಒಂದು 10 ಸಾರಿ ಮಡಚಿ ಪಾಕೆಟಲ್ಲಿ ಇಟ್ಕೊಂಡು ಒಳಗಡೆ ಬಂದ ನಂತರ ಅದನ್ನು ತೆಗೆದು ನಮ್ಮ ಹತ್ರ ತೋರಿಸಿ ಮತ್ತೆ ನಾವು ಬರ್ಕೊಟ್ಟಿರ್ತಕ್ಕಂಥ ಔಷಧ ಚೀಟಿಯನ್ನು ಮತ್ತೆ 10 ಸಾರಿ ಮಡಚಿ ಪಾಕೆಟಲ್ಲಿ ಇಟ್ಕೊಂಡು ಹೋಗಿರ್ತಕ್ಕಂಥ ಉದಾಹರಣೆಗಳು ಇವತ್ತಿಗೂ ಜೀವಂತ ಇದ್ದಾವೆ. ಅದರ ಅರ್ಥ ಏನು ತೋರಿಸುತ್ತೆ ಅಂದರೆ ಅವರಲ್ಲಿಯೂ ಕೂಡ ಈ ಒಂದು ಸಾಮಾಜಿಕ ಕಳಂಕದ ಬಗ್ಗೆ ಅವರ ಮನಸ್ಸಿನಲ್ಲಿದೆ. ಸೊ ಕಾಲ್ಡ್ ಹೈಲಿ ಎಜುಕೇಟೆಡ್ ಪೀಪಲ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಈ ಹಳ್ಳಿಗಾಡಿನ ಜನರಂತೂ ದೂರ ಬಿಡಿ. ಈಗ ನಿಜ ಹೇಳಬೇಕಂದ್ರೆ ಈ ಒಂದು ಹಳ್ಳಿಗಾಡಿನಲ್ಲಿರ್ತಕ್ಕಂಥವ್ರು ಕೂಡ ಮುಂದೆ ಬಂದು, ಸರ್ ಈ ಅಮ್ಮ ಆ ರೀತಿ ಮಾಡ್ತಾ ಇರಲಿಲ್ಲ ಮೊದಲು, ಈಗ ಯಾಕೋ ಹೆಂಗೋ ಹೆಂಗೆಂಗೋ ಆಡ್ತಾ ಇದ್ದಾರೆ ಹಂಗಿಂಗ ಅಂತ ಹೇಳ್ತಾ ಇದ್ದಾಗ ನಾನು ಎಷ್ಟೋ ಸಾರಿ ಬೇಕಂತಲೇ ಪ್ರಶ್ನೆನು ಮಾಡಿದ್ದೇನೆ, ಅಲ್ಲಪ್ಪ ಈ ರೀತಿ ಆದಾಗ ಯೂಶ್ವಲಿ ಮೊದಲೆಲ್ಲ ನೀವು ಅದು ದೇವರು ದೇವ ಅಂತ ಬಿಡಿಸ್ಲಿಕ್ಕೆ ಹೋಗ್ತಿದ್ರಲ್ಲ, ಅವೆಲ್ಲ ನಡೆದಿಲ್ಲ ಸರ್, ಈಗ ಅವೆಲ್ಲ ಸುಳ್ಳು, ಅದು ಎಷ್ಟೊತ್ತಿದ್ರು ಮನಸ್ಸಿಗೆ ಮಾಡ್ಕೊಂಡಿರ್ತಾಳೆ, ಅದಕ್ಕೂ ಕೂಡ ಔಷಧಿ ಕೊಡಿಸಿದ್ರೆ ಇದಾಗ್ತದೆ ಅಂತಕ್ಕಂಥದ್ದು ನಮಗೂ ಗೊತ್ತಾಗಿದೆ ಸರ್. ನಾವು ನೋಡಿವಿ, ಟಿವಿಯಾಗೆ ನೋಡಿದ್ದೀವಿ, ಪೇಪರ್ನಾಗ ಓದಿದ್ದೀವಿ, ಆನಂತರ ರೇಡಿಯೋದಾಗ ನಾವು ಇಂಥವೆಲ್ಲ ಕೇಳಿದ್ವಿ, ಅದಕ್ಕೆ ಇದಕ್ಕೂ ಚಿಕಿತ್ಸೆ ಇದೆ ಅಂತಂದಿದ್ದಕ್ಕೆ ತಮ್ಮ ಹತ್ರ ಬಂದಿದ್ದೇವೆ ಅಂತ ಹೇಳಿದಾಗ ನಮಗೆ ನಿಜವಾಗಿಯೂ ಖುಷಿ ಆಗ್ತದೆ. ನಮಗೇನು ಬೇಕಾಗಿದೆ ಅಂದರೆ ಆ ಒಂದು ಸಾಮಾಜಿಕ ಕಳಂಕವನ್ನು ತೆಗೆಯಬೇಕಾದ್ರೆ ಈ ಒಂದು ಈ ಮಾಧ್ಯಮಗಳ ಪಾತ್ರ ಬಹಳ ಇಂಪಾರ್ಟೆಂಟು ಅಂತಕ್ಕಂಥದ್ದು ಇದ್ರ ಮೂಲಕ ನಾನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಅದು ಅಲ್ಲದೆ ಮಾನಸಿಕವಾಗಿ ಕಾಯಿಲೆಯನ್ನು ಇರ್ತಕ್ಕಂಥವ್ರನ್ನ ಸಮಾಜದಿಂದ ದೂರ ಇಡಬೇಕು ಅಂತಕ್ಕಂಥದ್ದು ಜನರಲ್ಲಿದೆ. ಇನ್ನು ಖಿನ್ನತೆ ಅಂದರೆ ಅದು ಮನಸ್ಸಿನ ದುರ್ಬಲತೆ ಅಂದರೆ ಅವ್ರು ಏನು ತಿಳ್ಕೊತಾರೆ ಅಂದರೆ ಹಂಗತೆ ಖಿನ್ನತೆ ಡಿಪ್ರೆಷನ್ ಅಂದ ತಕ್ಷಣ ಅವ ವೀಕ್ ಮೈಂಡೆಡ್ ಇದ್ದಾನೆ ಅದಕ್ಕೆ ಹಂಗೆ ಮಾಡ್ಕೊತಾನೆ, ಇಲ್ಲ ಅಂದರೆ ಸಾಧ್ಯ ಇಲ್ಲ, ಬಾ ಅಂತೇಳಿ ನನಗಾಗಂತೇಳಿದ್ರು ಡಿಪ್ರೆಷನ್ ನೋಡಾಮು ಅಂತ ಮಾತಾಡ್ತಾ ಇರ್ತಾರೆ. ಸೊ ಅವ್ರ ಪ್ರಕಾರ ಏನಪ್ಪ ಅಂದರೆ ಖಿನ್ನತೆ ಅಂದರೆ ಮನಸ್ಸಿನ ದುರ್ಬಲತೆ, ಆತ ವೀಕ್ ಮೈಂಡೆಡ್ ಇದ್ದಾನೆ ಅದಕ್ಕೆ ಅಂಗತೆ ಆಗುತ್ತೆ ಅಂತ ತಿಳ್ಕೊಂಡೆ. ಇದು ಕೂಡ ತಪ್ಪು ಕಲ್ಪನೆ. ಸೊ ಅನೇಕ ಮಾನಸಿಕ ಆರೋಗ್ಯ ಸಮಸ್ಯೆಗಳಿಗೆ ಪರಿಣಾಮಕಾರಿ ಚಿಕಿತ್ಸೆಗಳು ಲಭ್ಯ ಇದ್ದಾವೆ. ಸೂಕ್ತ ಔಷಧೋಪಚಾರ, ಮನೋಚಿಕಿತ್ಸೆ, ಕುಟುಂಬದ ಬೆಂಬಲ, ಪುನರ್ವಸತಿ ಮತ್ತು ಸಾಮಾಜಿಕ ಸಹಕಾರದೊಂದಿಗೆ ಅನೇಕರು ಸುಧಾರಣೆ ಹೊಂದಿ ಅರ್ಥಪೂರ್ಣ ಜೀವನವನ್ನು ನಡೆಸ್ತಾ ಇದ್ದಾರೆ, ನಡೆಸಬಹುದು ಕೂಡ ಇನ್ನು ಮುಂದೆನೂ ಕೂಡ. ಸೊ ಆದ್ದರಿಂದ ಈ ಸಾಮಾಜಿಕ ಕಳಂಕವನ್ನು ನಾವು ಒಡೆದೋಡಿಸಬೇಕು ಅಂತಂದರೆ ಜನರಲ್ಲಿ ತಿಳುವಳಿಕೆ ಮೂಡಿಸ್ತಕ್ಕಂಥದ್ದು ಇಂಪಾರ್ಟೆಂಟು. ಆ ಒಂದು ತಿಳುವಳಿಕೆ ಮೂಡಿಸೋದ್ರಲ್ಲಿ ಮಾಧ್ಯಮಗಳ ಪಾತ್ರನೂ ಕೂಡ ಬಹಳ ಇಂಪಾರ್ಟೆಂಟ್ ಅಂತ ಇಲ್ಲಿ ಮತ್ತೆ ಮತ್ತೆ ಒತ್ತಿ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಯಾಕಂದರೆ ತಮ್ಮ ಒಂದು ಪ್ರಶ್ನೆ ಏನಿತ್ತು ಅಂದರೆ ಸಾಮಾಜಿಕ ಕಳಂಕ ಹೆಂಗೆ ತೆಗೆದಾಕ್ತೀರಿ ಅಂತ. ತೆಗೆದಾಕ್ಲಿಕ್ಕೆ ಮೇಜರ್ ಅಂದರೆ ಈ ಮಾಧ್ಯಮಗಳ ಮೂಲಕ ತೆಗೆದಾಕ್ಲಿಕ್ಕೆ ಅವಕಾಶ ಇದೆ.
0: ಸರಿಗ ರೋಗಿಯ ಅನುಭವಗಳನ್ನು ಕೇಳುವುದು ಹೇಗೆ? ಈಗ ರೋಗ ಬಂದದ ಅವನ ಅನುಭವಗಳನ್ನು ಕೇಳೋದು, ಯಾಕಂದರೆ ಕೆಲವು ಮಾನಸಿಕ ರೋಗಗಳು ಯಾವ ಬಂದಾಗ ಆ ವ್ಯಕ್ತಿ ಮಾತಾಡೋಂಗಿಲ್ಲ, ಯಾರ ಜೊತೆ ತನ್ನ ಅನುಭವಗಳನ್ನ ಹಂಚ್ಕೊಳ್ಳೋಂಗಿಲ್ಲ, ಕೆಲವು ತನ್ನ ಒಳಗಡೆ ಇಟ್ಕೊಂಡು ಕೊರಗ್ತಿರ್ತಾರೆ. ಇಂಥವ್ರು ನನ್ನ ಹೇಗೆ ಕೇಳಬೇಕು ಅವ್ರ ಅನುಭವಗಳನ್ನು ಕೇಳ್ಕೊಳ್ಳೋದು ಹೆಂಗಂತ?
1: ನಿಜ. ಈಗ ಏನಾಗ್ತದೆ ಸಾಮಾನ್ಯವಾಗಿ ಅಂತಂದರೆ ಮಾನಸಿಕ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಕ್ಕಂಥ ವ್ಯಕ್ತಿಯನ್ನು ನಾವು ಭೇಟಿಯಾದಾಗ ಜನಸಾಮಾನ್ಯರು ಅವರ ಸಮಸ್ಯೆಯನ್ನು ತಕ್ಷಣ ಪರಿಹರಿಸಲು ಪ್ರಯತ್ನ ಮಾಡ್ತೀವಿ. ಏ ಹಂಗಾತನ, ಏ ಅದ್ರಾಗೇನೈತೆ ತಡಿ, ನಾವು ಒಂದು ಫೋನ್ ಮಾಡ್ತೀನಿ ಎಲ್ಲ ಸರಿ ಹೋಗ್ತದೆ, ಅವು ಎಲ್ಲ ಇದಾಗ್ತದೆ, ಅದ್ರಾಗೇನೈತೆ ಅಂತ. ನೆಕ್ಸ್ಟ್ ಅವರ ಸಮಸ್ಯೆಯನ್ನು ಪೂರ್ತಿ ಕೂಡ ಕೇಳೋದಕ್ಕೂ ಇವರಿಗೆ ತಾಳ್ಮೆ ಇರೋದಿಲ್ಲ. ಅವ್ರು ಏನು ಹೇಳಕ್ಕತ್ತಾರ, ಏನು ಹೇಳಕ್ಕೊಟ್ಟಿದೆ, ಏ ಅದೆಲ್ಲ ನನಗೆ ಗೊತ್ತದಾಳ, ಅದೇನು ಅದನ್ನ ನಿಂಗೆ ಇದ ಫಸ್ಟ್ ಅನ್ನ ನಿಂಗೆ ನೋಡಕ್ಕತ್ತಿರೋದು ಅಷ್ಟು ದಿವಸದಿಂದ ನೋಡಿನಿ, ನಂಗೆಲ್ಲ ಗೊತ್ತೈತೆ ನಿಂದೇನು ಅಂತ. ಸೊ ಹೀ ವಿಲ್ ನಾಟ್ ಲಿಸನ್ ಟು ಹಿಮ್ ಅಂದರೆ ಅವರಿಗೆ ಒಂದು ಕೇಳೋದೇ ಇಲ್ಲ, ಅವರ ಮಾತುಗಳನ್ನು ಕೇಳಲಿಕ್ಕೆ ಸಾಧ್ಯತೆ ಇಲ್ಲ. ಫಾರ್ ಎಕ್ಸಾಂಪಲ್ ಒಂದು ಉದಾಹರಣೆ ಕೊಡೋದಾದರೆ ಒಬ್ಬ ಯುವಕ ನಿರಂತರವಾಗಿ ದುಃಖದಲ್ಲಿದ್ದಾನೆ ಅಂತ ನಾವು ಒಂದು ವೇಳೆ ತಿಳ್ಕೊಂಡ್ರೆ, ಓದಿನಲ್ಲಿ ಆಸಕ್ತಿ ಕಡಿಮೆ ಆಗಿದೆ, ಸ್ನೇಹಿತರನ್ನು ಭೇಟಿ ಆಗ್ತಾ ಇಲ್ಲ, ಸರಿಯಾಗಿ ನಿದ್ರೆ ಮಾಡೋದಿಲ್ಲ ಅಂತ ತಿಳ್ಕೊಳ್ಳಿ. ಆಗ ನಾವು ಅವನಿಗೆ ನೀನು ಏಕೆ ಹೀಗೆ ದುರ್ಬಲನಾಗಿದೀಯಾ, ಯಾಕೆ ಹಿಂಗೆ ವೀಕ್ ಆದಿಯೋ,

0: ಧೈರ್ಯ ಆಗಿರ ಅದ್ರ ಏನೈತೆ, ಅದ್ರ ಏನಾಗೈತೆ, ಅಂಥದ್ದು ಏನಾಗೈತೆ ಅಂತ ನಾವು ಹೇಳ್ತೇವೆ. ಆ ರೀತಿ ಹೇಳೋದ್ರ ಮೂಲಕ ಆತನ ಮಾನಸಿಕ ಕಾಯಿಲೆ ಗುಣ ಆಗುವುದಿಲ್ಲ. ಅದ್ರ ಬದಲು ನಾವು ಯಾವ ರೀತಿ ಮಾತಾಡ್ಬೋದು ಅಂದ್ರೆ, ನೀನ್ ಯಾಕೋ ಇತ್ತೀಚೆಗೆ ತುಂಬಾ ಕಷ್ಟ ಅನುಭವಿಸಿದಂಗೆ ಕಾಣ್ತಾ ಇದೆಯಲ್ಲಪ್ಪ, ನಿಂಗೆ ಏನಾಗ್ತಾ ಇದೆ ಎಂಬುದನ್ನು ಹೇಳಲಿಕ್ಕೆ ಇಷ್ಟ ಇದ್ರೆ ನಾನು ಕೇಳಲಿಕ್ಕೆ ಸಿದ್ಧ ಇದ್ದೀನಿ ಅಂತ ಹೇಳಬೇಕು. ಅದು ವಿತ್ ಕನ್ಸೆಂಟ್ ಅಂತ ನಾವು ಹೇಳ್ತೇವೆ. ನಿಂಗೆ ಇಷ್ಟ ಇದ್ರೆ ಹೇಳಪ್ಪ, ನೋಡೋಣ ಅದು ಏನು ಅಂತಂದ್ಬಿಟ್ಟು. ನಿನ್ನ ಅನುಭವವನ್ನು ನಾನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡಿದ್ದೇನೆ ಎಂದು ಹೇಳುವುದಿಲ್ಲ, ಆದರೆ ನಿನಗೆ ಸಹಾಯ ಮಾಡಲಿಕ್ಕೆ ನಾನು ಪ್ರಯತ್ನಿಸ್ತೇನೆ ಅಂತ ನಾವು ಹೇಳಬೇಕು. ಏ ನನಗೆ ಗೊತ್ತಾಗೈತೆ, ಅದನ್ನೆಲ್ಲ ನಾನು ಫೋನ್ ಮಾಡಿ ಅಲ್ಲೆಲ್ಲ ಸರಿ ಮಾಡಿಬಿಡ್ತೀನಿ ನಾಳೆ ಅಂತಂದ್ಬಿಟ್ಟು ಆಶ್ವಾಸನೆ ಕೊಡ್ತಾ ಇರ್ತಾರಲ್ಲ, ಆ ರೀತಿ ಆಶ್ವಾಸನೆ ಕೊಡ್ತಕ್ಕಂಥದ್ದೆಲ್ಲ ನಿನ್ನ ಸಮಸ್ಯೆ ಬಗ್ಗೆ ನಾನು ಅರ್ಥ ಮಾಡ್ಕೊಂಡಿದ್ದೀನಿ, ಅದಕ್ಕೆ ಎಷ್ಟರ ಮಟ್ಟಿಗೆ ಪರಿಹಾರ ಮಾಡಬಹುದು ಅನ್ನೋದನ್ನು ಪ್ರಯತ್ನ ಮಾಡ್ತೇನೆ ಅಂತ ನಾವು ಹೇಳಬೇಕು ಹೊರತು ಅದರ ಏನಿಲ್ಲ ನಾ ಎಲ್ಲ ಸರಿ ಆಗಿಬಿಡ್ತೇನೆ ಅಂತ. ಅದ್ರ ಬದಲಿ ನಾವು ಒಟ್ಟಾಗಿ ಸೂಕ್ತ ಸಹಾಯವನ್ನು ಹುಡುಕೋಣ, ಇಂತಹ ಮಾತುಗಳಲ್ಲಿ ವ್ಯಕ್ತಿಯಲ್ಲಿ ನಂಬಿಕೆಯನ್ನು ಬೆಳೆಸ್ತವೆ. ಸೊ ಇಂಥ ಒಂದು ಸಂದರ್ಭದಲ್ಲಿ ನಾವು ಏನು ಭಾಳ ಇಂಪಾರ್ಟೆಂಟ್, ಆ ಒಬ್ಬ ವ್ಯಕ್ತಿ ಜೊತೆಗೆ ಸಂವಹನ ನಡೆಸಬೇಕಾದ್ರೆ ಏನನ್ನು ನಾವು ತಲೆಯಲ್ಲಿ ಇಟ್ಕೋಬೇಕು, ನೆನ್ಪಿಟ್ಕೋಬೇಕು ಅಂತ ಹೇಳೋದಾದ್ರೆ, ಮೊದಲೇದಾಗಿ ಕೇಳಿ, ವ್ಯಕ್ತಿಯ ಮಾತನ್ನು ಮಧ್ಯೆ ನಿಲ್ಲಿಸದೆ ಕೇಳಿ. ನಡ್ಬಾರ್ಕ್ ಡಿಸ್ಟರ್ಬ್ ಮಾಡಬೇಡಿ, ಅಥವಾ ಹೇಳಕತ್ತೇನಲ್ಲ ಅಥವಾ ಹೇಳೋ ತನಕ ಸ್ವಲ್ಪ ಸಮಾಧಾನದಿಂದ ಆಲಿಸಿ ಮೊದಲನೇದಾಗಿ. ಎರಡನೇದಾಗಿ ಅರ್ಥ ಮಾಡಿಕೊಳ್ಳಿ, ಅವರ ಭಾವನೆಯನ್ನು ಅರ್ಥ ಮಾಡಿಕೊಳ್ಳಿ. ಆತ ಯಾಕೆ ಹೇಳ್ತಾ ಇದ್ದಾನೆ, ಹೇಳ್ತಾ ಇರಬೇಕಾದ್ರೆ ಆತನ ಮನಸ್ಸು ಹೆಂಗಿದೆ, ಆತನ ಭಾವನೆಗಳು ಯಾವ ರೀತಿ ವ್ಯಕ್ತ ಆಗ್ತಾ ಇದ್ದಾವೆ, ಆತನ ಬಾಡಿ ಲ್ಯಾಂಗ್ವೇಜ್ ಯಾವ ರೀತಿ ಇದೆ, ಆತನ ಕಣ್ಣಲ್ಲಿ ನೀರು ಇದೆಯೋ, ಸಿಟ್ಟು ಇದೆಯೋ, ಕೋಪ ಇದೆಯೋ, ಇನ್ಯಾವ ರೀತಿ ಇದೆ, ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಗೌರವಿಸಿ, ಅವರ ಅನುಭವವನ್ನು ಇತರರೊಂದಿಗೆ ಹೋಲಿಸಬೇಡಿ. ಆತ ಏನು ಹೇಳ್ಕೊತಾ ಇದ್ದಾನೆ ಅದನ್ನು ನಾವು ರಿಸ್ಪೆಕ್ಟ್ಫುಲ್ ಆಗಿ ಕೇಳಿ. ಏ ಅವನಿಗೆ ಹಿಂಗಾಗಿತ್ತಪ್ಪ, ಇನ್ನು ನಿನ್ನಂಗಾಗಿದ್ರೆ ಇಷ್ಟೊತ್ತಿಗೆ ಸಾಹಿತ್ಯದ ಬಿಡುವ ಅಂತ ಹೇಳ್ತಾರೆ. ದಟ್ ಶುಡ್ ನಾಟ್ ಹ್ಯಾಪನ್. ಆ ರೀತಿ ಮಾಡ್ತಕ್ಕಂಥದ್ದೆಲ್ಲ ಅವರ ಭಾವನೆಗಳಿಗೆ ಗೌರವವನ್ನು ಕೊಡಬೇಕು. ಬೆಂಬಲ ನೀಡಿ, ಅಗತ್ಯವಿದ್ದಾಗ ಕುಟುಂಬ, ವೈದ್ಯರು ಮತ್ತು ಸೂಕ್ತ ಸೇವೆಗಳ ನೆರವು ಪಡೀಲಿಕ್ಕೆ ಅವರಿಗೆ ಸಹಕರಿಸಿ, ಬೆಂಬಲ ನೀಡಿ, ಗೌಪ್ಯತೆಯನ್ನು ಕಾಪಾಡಿ. ಇದು ಬಹಳ ಇಂಪಾರ್ಟೆಂಟ್. ಸೀಕ್ರೆಸಿ, ಪ್ರೊಫೆಷನಲ್ ಸೀಕ್ರೆಸಿ ಅಂತ ನಾವು ಹೇಳ್ತೇವೆ. ಅವರ ಅನುಮತಿ ಇಲ್ಲದೆ ವೈಯಕ್ತಿಕ ವಿಷಯಗಳನ್ನು ಅನಗತ್ಯವಾಗಿ ಹಂಚಿಕೊಳ್ಳಬೇಡಿ. ಹಿಂಗ್ ಬಂದಿದ್ರು ನೋಡ್ರಿ, ಆಗ ಹಿಂಗ ಅದರ ಅಂತಂದ್ಬಿಟ್ಟು ವ್ಯಾಟ್ಸಪ್ ನಲ್ಲಿ ಹಾಕೋದು, ವಿಡಿಯೋ ಹಾಕೋದು, ಆಡಿಯೋ ಹಾಕೋದು, ಇವೆಲ್ಲ ಮಾಡೋದ್ರಿಂದ ಅವರ ಒಂದು ಭಾವನೆಗಳಿಗೆ ಧಕ್ಕೆ ತರ್ತವೆ ಹೊರತು ಅದರಿಂದ ನಾವು ಯಾವುದೇ ಒಂದು ಚೇಂಜಸ್ ಆಗಲಿ ಇಂಪ್ರೂವ್ಮೆಂಟ್ ಆಗಲಿ ಮಾಡೋಕ್ಕೆ ಸಾಧ್ಯತೆ ಇಲ್ಲ. ಅವ್ರಿಗೆ ಇನ್ನೂ ಹೆಚ್ಚಿನ ತೊಂದರೆ ಕೊಡ್ತಾ ಇದ್ದೀವಿ. ಏನಂತ ಹೇಳ್ತಾರೆ, ಅನುಮತಿ ಇಲ್ಲದೆ ವೈಯಕ್ತಿಕ ವಿಷಯಗಳನ್ನು ಎಂದಿಗೂ ಹಂಚಿಕೊಳ್ಳಬೇಡಿ ಯಾರ ಜೊತೆಗೂ. ಅದು ನಾವು ನೋಡಬೇಕಾಯ್ತು. ಈ ರೀತಿ ನೋಡಿದಾಗ ಮಾತ್ರ ನಾವು ಆ ಒಬ್ಬ ವ್ಯಕ್ತಿಗೆ ನಮ್ಮ ಮೇಲೆ ಕಾನ್ಫಿಡೆನ್ಸ್ ಬರೋ ರೀತಿಯಲ್ಲಿ ನೋಡ್ಕೊಳ್ಬೋದು.
1: ನಿಜವಾಗ ಸರ್, ಈಗ ಮಾನಸಿಕ ಆರೋಗ್ಯ ಹಾಳಾಗಿರ್ತಕ್ಕಂಥ ಸಾಕಷ್ಟು ಜನ ಇದ್ದಾರೆ. ಈಗ ಕುಟುಂಬಗಳು ಅವರ ಮಾನಸಿಕ ಆರೋಗ್ಯ ಕೆಡಲಿಕ್ಕೆ ಏನು ಕಾರಣ ಅನ್ನುವಂಥದ್ದು ಕುಟುಂಬಗಳಿಗೆ ಗೊತ್ತಿರ್ತದೆ, ಕುಟುಂಬ ಸದಸ್ಯರಿಗೂ ಗೊತ್ತಿರ್ತದೆ, ಸ್ನೇಹಿತರಿಗೂ ಗೊತ್ತಿರ್ತದೆ. ಹಾಗಾಗಿ ಕುಟುಂಬದ ಪಾತ್ರ ಏನು, ಈಗ ಒಬ್ಬ ವ್ಯಕ್ತಿ ಮಾನಸಿಕವಾಗಿ ಅವನು ತೊಂದರೆ ಒಳಗಾಗಿದ್ದಾನೆಂದರೆ ಕುಟುಂಬ ಪಾತ್ರ ಏನು ಮತ್ತು ಸಮಾಜದ ಪಾತ್ರ ಏನು? ಯಾಕಂದರೆ ಕುಟುಂಬ ಮೂಲ. ಏನು ಯಾವುದೇ ಒಬ್ಬ ಮಾನಸಿಕ ರೋಗಿ ಆಗ್ಯಾನಂದ್ರೆ, ಮಾನಸಿಕವಾಗಿ ತೊಂದರೆ ಆಗ್ಯಾನಂದರೆ ಕುಟುಂಬನೇ ಮೂಲ ಆಗಿರ್ತದೆ, ಕುಟುಂಬನೇ ಕಾರಣ ಆಗಿರ್ತದೆ, ಅದ್ರ ಜೊತೆಗೆ ಸಮಾಜವೂ ಕಾರಣ ಆಗಿರ್ತದೆ. ಹಾಗಾಗಿ ಇವುಗಳ ಪಾತ್ರ ಬಗ್ಗೆ ಸ್ವಲ್ಪ.
0: ಒಬ್ಬ ವ್ಯಕ್ತಿ ಮಾನಸಿಕ ಕಾಯಿಲೆಯಿಂದ ಬಳಲ್ತಕ್ಕಂಥ ಒಂದು ಸಿಚುವೇಶನಲ್ಲಿ ಇದ್ದಾನೆ ಅಂದರೆ, ಆತನ ಚೇತರಿಕೆಯಲ್ಲಿ ಅದೇ ಕುಟುಂಬದ ಪಾತ್ರ ಕೂಡ ಅಪಾರ ಆಗಿದೆ. ಯಾಕೆ ಅಂದರೆ, ಸಾಕಷ್ಟು ಜನ ಅದೇ ಕುಟುಂಬದಲ್ಲಿ ಕೆಲವೊಮ್ಮೆ ರೋಗಿ ಬೇಕಂತಲೇ ಮಾಡ್ತಾ ಇದ್ದಾನೆ ಅಂತ ವರ್ತನೆ, ಉದ್ದೇಶಪೂರ್ವಕವಾಗಿ ಆ ರೀತಿ ಮಾಡ್ತಾನೆ ಅಂತ ಭಾವಿಸ್ತಾರೆ. ಅವನಿಗೆ ಬೇಕಾಗಿಲ್ಲ ಕೆಲಸ ಮಾಡೋದು, ಅದಕ್ಕೆ ಅವ ಅವಾಯ್ಡ್ ಮಾಡೋದಕ್ಕೆ ಈ ರೀತಿ ಮಾಡ್ತಾ ಇದ್ದಾನೆ, ಆಸ್ತಿ ಒಡೆಯೋದಕ್ಕೆ ಈ ರೀತಿ ಮಾಡ್ತಾ ನಾಟಕ ಮಾಡ್ತಾ ಇದ್ದಾನೆ, ನಮ್ಮಿಂದ ಬೇರೆ ಆಗೋದಕ್ಕೆ ಈ ರೀತಿ ಮಾಡ್ತಾ ಇದ್ದಾನೆ, ತಮ್ಮದೇ ಆದ ಒಂದು ಇಮ್ಯಾಜಿನೇಷನ್ ಮಾಡೋಕೆ ಹೋಗ್ತಾರೆ. ಆತನಿಗೆ ಏನಾಗಿದೆ, ಆತನ ಭಾವನೆ ಏನಾಗಿದೆ, ಯಾಕೆ ಆತ ಕುಗ್ಗಿದ್ದಾನೆ ಅಂತ ಯೋಚನೆ ಮಾಡೋಕೆ ಹೋಗೋದಿಲ್ಲ. ಈ ರೀತಿ ಆಗ್ಬೇಕಂದ್ರೆ ಏನಾದ್ರೂ ಇರ್ಬೇಕಲ್ಲ, ಏನೋ ನಡೆಸಿದೆ ಆತನ ಇದರೊಳಗೆ ಬೇರೆಯೇ ನಡೀತಾ ಇದೆ. ಈ ರೀತಿಯಾಗಿ ಸ್ವಂತ ಕುಟುಂಬದವರು ಕೂಡ ಆತನ ಅರ್ಥ ಮಾಡಿಕೊಳ್ಳದೆ ಹೋಗ್ತಾರೆ, ತಪ್ಪು ಅರ್ಥಗಳನ್ನು ಕೂಡ ಮಾಡ್ಕೊಳ್ತಾರೆ, ತಪ್ಪು ಗ್ರಹಿಕೆಗಳನ್ನು ಕೂಡ ಮಾಡ್ಕೊಳ್ತಾರೆ. ಸೊ ಖಿನ್ನತೆಯಿಂದ ವ್ಯಕ್ತಿ ಸದಾ ದುಃಖದಲ್ಲಿರ್ಬೋದು, ಆದರೆ ಆತಂಕ ಸಮಸ್ಯೆ ಇರತಕ್ಕಂಥ ಸಂದರ್ಭದಲ್ಲಿ ಕೂಡ ಅತಿಯಾದ ಭಯನೂ ಕೂಡ ಅವರು ಅನುಭವಿಸ್ತಾ ಇರ್ತಾರೆ. ಖಿನ್ನತೆ, ಆತಂಕ, ಭಯ, ಅನುಮಾನ ಇರತಕ್ಕಂಥದ್ದು. ಇನ್ನು ಈ ಸ್ಕಿಜೋಫ್ರಿನಿಯಾ ಅಂತ ಒಂದು ಕಾಯಿಲೆ ಆದಾಗಂತೂ ಅನುಮಾನ ಕಂಪ್ಲೀಟ್ ಆಗಿ ಬೇರೆಯವರೆಲ್ಲ ಸೇರಿಕೊಂಡು ನನಗೇನೋ ತೊಂದರೆ ಕೊಡ್ತಾ ಇದ್ದಾರೆ ಅಂತಕ್ಕಂಥ ಅನುಮಾನ.

0: ಇರ್ತಾರೆ, ಈ ರೀತಿಯೆಲ್ಲ ಅವರು ಮಾತಾಡ್ತಾ ಇರ್ತಾರೆ. ಇಂಥ ಒಂದು ಸಂದರ್ಭದಲ್ಲಿ ಅವರಿಗೆ ಗದರಿಸ್ತಕ್ಕಂಥದ್ದು ಆ ಒಬ್ಬ ವ್ಯಕ್ತಿಗೆ ಅಥವಾ ಆತಗ ಏನೋ ಅವಮಾನ ಮಾಡ್ತಕ್ಕಂಥದ್ದು ಬಲವಂತವಾಗಿ ಏ ಸುಮ್ಮನಿರು ಅಂತ ಹೇಳ್ತಕ್ಕಂಥದ್ದು ಮಾಡಿದರೆ ಅವನ ಒಂದು ಕಾಯಿಲೆ ಇನ್ನೂ ಹೆಚ್ಚಿಗಾಗ್ತದೆ. ಸೊ ಆದ್ರಿಂದ ಅಂಥ ಒಂದು ಸಂದರ್ಭದಲ್ಲಿ ಆ ಕುಟುಂಬದವರು ಯಾವ ರೀತಿ ಇರಬೇಕು, ಯಾವ ರೀತಿ ನಡ್ಕೊಳ್ಬೇಕು ಅಂತ ನಾವು ಹೇಳೋದಾದರೆ, ರೋಗದ ಬಗ್ಗೆ ಸರಿಯಾದ ಮಾಹಿತಿ ಪಡ್ಕೊಡ್ರಿ ಮೊದಲು, ತಜ್ಞ ವೈದ್ಯರ ಮೂಲಕ, ಆಪ್ತ ಸಮಾಲೋಚಕರ ಮೂಲಕ. ನೀವು ಆ ರೋಗ ಏನಿದು, ಹೆಂಗಿರುತ್ತೆ, ಯಾಕೆ ಬರುತ್ತೆ, ಅದರಲ್ಲಿ ವ್ಯಕ್ತಿಯ ಬದಲಾವಣೆ ಏನಾಗ್ತದೆ ಅಂತಕ್ಕಂಥದ್ದು ತಿಳ್ಕೊಳ್ಳಿ. ಎರಡನೇದಾಗಿ ವೈದ್ಯರು ಸೂಚಿಸ್ತಕ್ಕಂಥ ಚಿಕಿತ್ಸೆಗೆ ಸಹಕಾರ ನೀಡ್ತಕ್ಕಂಥದ್ದು. ಯಾಕೆಂದರೆ ಇಲ್ಲಿ ರೋಗಿಗೆ ಗೊತ್ತಿರಲ್ಲ, ನಾನು ರೋಗಿ, ನಾನು ಔಷಧಿ ತೆಗೆದುಕೊಳ್ಬೇಕು, ಫಾರ್ ಎಕ್ಸಾಂಪಲ್ ಬಿ ಪಿ, ಶುಗರು, ಟಿ ಬಿ, ಹಾರ್ಟ್ ಡಿಸೀಸು ಇನ್ನಿತರ ಏನಾದರೂ ಇತ್ತು ಅಂದರೆ ಅದ್ಗ ಗೊತ್ತಾಗ್ತದೆ ಹಿಂಗಾಗಿದೆ ನಾನು ತೆಗೆದುಕೊಳ್ಬೇಕು ಔಷಧಿ ಅಂತ. ಬಟ್ ಈ ಮಾನಸಿಕ ರೋಗಿಗಳಲ್ಲಿ ರೋಗಿಗೆ ತಾನು ರೋಗಿ ಅಂತಕ್ಕಂಥ ಅರಿವು ಇರೋದಿಲ್ಲ. ಆದ್ರಿಂದ ಆ ಒಂದು ರೋಗಿಗೆ ನಾವು ಸಹಕಾರ ಮಾಡಬೇಕು ಚಿಕಿತ್ಸೆ ಪಡೆಯುವಲ್ಲಿ. ಸೊ ಔಷಧಿಗಳನ್ನು ಕೂಡ ಸ್ವಯಂ ಪ್ರೇರಿತವಾಗಿ ಅವರು ನಿಲ್ಲಿಸಿಬಿಡ್ತಾರೆ. ನೀವು ಅಕ್ಕಪಕ್ಕದವರು ಮನೆಯವರು ಹೇಳಲಿಲ್ಲ ಗುಳಿಗೆ ತೆಗೆದುಕೊಳ್ಳಿಕ್ಕೆ, ಅವ್ರಿಗೆ ಮತ್ತೆ ಮತ್ತೆ ನೆನಪು ಮಾಡಲಿಲ್ಲ ಅಂದರೆ ಅವರು ನಿಲ್ಲಿಸಿಬಿಡೋಕ್ಕೆ ಚಾನ್ಸಸ್ ಇರುತ್ತೆ. ಚಿಕಿತ್ಸೆ ಮೊಟಕುಗೊಳಿಸಿಬಿಡ್ತಾರೆ. ಮೊಟಕುಗೊಳಿಸಿದಾಗ ಮತ್ತೆ ಅವರಲ್ಲಿರ್ತಕ್ಕಂಥ ಮಾನಸಿಕ ಕಾಯಿಲೆಯ ಲಕ್ಷಣಗಳು ಉಲ್ಬಣ ಆಗಲಿಕ್ಕೆ ಚಾನ್ಸ್ ಇರುತ್ತೆ. ಚೇತರಿಕೆಯ ಸಣ್ಣ ಪ್ರಗತಿಗಳನ್ನು ಕೂಡ ಗುರುತಿಸಿ ಅವರಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥದ್ದು ಟ್ರೀಟ್ಮೆಂಟ್ ನಡೀತಾ ಇರಬೇಕಾದ್ರೆ, ನೋಡಪ್ಪ ಮೊದಲೆಲ್ಲ ಹೆಂಗಿದ್ದೆ, ಎಷ್ಟು ಸಿಟ್ಟು ಮಾಡ್ಕೊತಾ ಇದ್ದೀ, ಈಗೆಲ್ಲ ನಾರ್ಮಲ್ ಇದೆಯಾ, ಎಷ್ಟು ಆರಾಮಾಗಿದೆಯಾ, ಬೇರೆಯವ್ರ ಜೊತೆ ಎಷ್ಟು ಚೆನ್ನಾಗಿ ಬೆರೀತಾ ಇದೆಯಾ, ಎಲ್ಲ ಕೆಲಸಗಳನ್ನು ನಿನ್ನಷ್ಟು ನೀನೇ ಮಾಡ್ಕೊಳ್ತಾ ಇದೆಯಾ, ಇಲ್ಲಾಂದ್ರೆ ಅದನ್ನೂ ಕೂಡ ನಾವೇ ಮಾಡುವಂಥ ಒಂದು ಪರಿಸ್ಥಿತಿ ಇತ್ತು ಅನ್ನೋದನ್ನು ನಾವು ಪಾಸಿಟಿವ್ ಆಗಿ ಆ ಒಬ್ಬ ವ್ಯಕ್ತಿಗೆ ಅಪ್ರಿಷಿಯೇಟ್ ಮಾಡಿದಾಗ ಆತ ಇನ್ನೂ ಆ ಒಂದು ಚಿಕಿತ್ಸೆಗೆ ಸ್ಪಂದನೆ ಮಾಡ್ತಕ್ಕಂಥದ್ದು ಇಂಪ್ರೂವ್ ಆಗ್ತದೆ. ಅದರ ಜೊತೆಗೆ ಆರೈಕೆ ಮಾಡುವ ಕುಟುಂಬದ ಸದಸ್ಯರ ಮಾನಸಿಕ ಆರೋಗ್ಯಕ್ಕೂ ಕೂಡ ನಾವು ಗಮನ ನೀಡಬೇಕಾಗತ್ತೆ ಇಲ್ಲಿ. ಯಾಕಂದರೆ ಬರ್ನೌಟ್ ಅಂತ ಅನ್ನುತ್ತದೆ, ಯಾಕಂದರೆ ಬೇರೆ ಕಾಯಿಲೆಗಳ ಥರ ಈ ಮಾನಸಿಕ ಕಾಯಿಲೆ ಶಾರ್ಟ್ ಲಿವಿಂಗ್ ಅಲ್ಲ, ಜಸ್ಟ್ 3 ದಿವಸ 5 ದಿವಸ 7 ದಿವಸ. ಈ ಟೈಫಾಯ್ಡ್ ಫೀವರು ಅಂತಂದ್ಬಿಟ್ಟು ಒಂದು 15 ದಿವಸದಲ್ಲಿ ಅಥವಾ 3 ತಿಂಗಳ ಆ ರೀತಿಯಲ್ಲಿ ಮುಗಿದು ಹೋಗ್ತಕ್ಕಂಥದ್ದಲ್ಲ. ಈ ಮಾನಸಿಕ ಕಾಯಿಲೆಗಳು ಯೂಶ್ವಲಿ 6 ರಿಂದ 9 ತಿಂಗಳಾಗ್ಬೋದು, 1 ವರ್ಷ ಆಗ್ಬೋದು, 3 ವರ್ಷ ಆಗ್ಬೋದು, 5 ವರ್ಷ ಆಗ್ಬೋದು. ಕೆಲವು ಕಾಯಿಲೆಗಳಲ್ಲಿ ಲೈಫ್ ಲಾಂಗು ಆಗಬಹುದು. ವಿತ್ ಟ್ರೀಟ್ಮೆಂಟ್ ಅವರು ತಮ್ಮ ಎಲ್ಲ ಕೆಲಸಗಳನ್ನು ಮಾಡಿಕೊಂಡು ಆರಾಮವಾಗಿ ಇರ್ತಾರೆ, ಆದರೆ ಚಿಕಿತ್ಸೆ ಮುಂದುವರಿಸ್ತಕ್ಕಂಥದ್ದು ಬಹಳನೇ ಇಂಪಾರ್ಟೆಂಟ್.
1: ಈಗೀಗ ಯುವಜನ ಮತ್ತು ವಿದ್ಯಾರ್ಥಿಗಳಲ್ಲಿ ಈ ಮಾನಸಿಕ ಸಮಸ್ಯೆಗಳು ತುಂಬಾ ಕಾಡ್ತಿರ್ತವೆ. ಸ್ಕೂಲ್ಗಳಲ್ಲಿ ಮಕ್ಕಳಲ್ಲಿ ಮಾನಸಿಕ ಸಮಸ್ಯೆಗಳು ಬರ್ತಾ ಇದ್ದಾವೆ, ಕಾಲೇಜುಗಳಲ್ಲಿ ಮಕ್ಕಳಿಗೆ ಮಾನಸಿಕ ತೊಂದರೆಗಳು ತುಂಬ ಬರ್ತಾ ಇದ್ದಾವೆ. ಈಗಾಗಲೇ ಸ್ಟ್ಯಾಟಿಸ್ಟಿಕ್ಸ್ ನೀವು ಹೇಳ್ದಂಗೆ ಹೆಚ್ಚಾಗಿದೆ, 20-30% ಜಾಸ್ತಿನೇ ಆಗ್ತಾ ಇದೆ.
0: ಎಸ್,
1: ಈಗ ಮಕ್ಕಳಿಗೆ ಹೆಚ್ಚಾಗಲಿಕ್ಕೆ ಕಾರಣಗಳೇನು ಮತ್ತು ಯುವಕರಿಗೆ ಹೆಚ್ಚಾಗಲಿಕ್ಕೆ ಕಾರಣಗಳೇನು ಮತ್ತು ಈ ಮಾನಸಿಕ ಸ್ಥಿತಿ ಆರೋಗ್ಯದ ಮೇಲೆ, ಮಕ್ಕಳ ಮತ್ತು ಯುವಕರ ಆರೋಗ್ಯದ ಮೇಲೆ ಎಷ್ಟು ಮಟ್ಟಿಗೆ ಪರಿಣಾಮ ಬೀರಿದೆ?
0: ಪರೀಕ್ಷೆಯ ಒತ್ತಡ, ಈ ಯುವಕರಲ್ಲಿ ಉದ್ಯೋಗದ ಅನಿಶ್ಚಿತತೆ, ಸ್ಪರ್ಧೆ, ಕುಟುಂಬದ ನಿರೀಕ್ಷೆಗಳು, ಆರ್ಥಿಕ ಸಮಸ್ಯೆಗಳು, ಸಾಮಾಜಿಕ ಮಾಧ್ಯಮಗಳ ಪ್ರಭಾವ, ಇತರರೊಂದಿಗೆ ತಮ್ಮನ್ನು ತಾವು ಹೋಲಿಸಿಕೊಳ್ತಕ್ಕಂಥ ಪ್ರವೃತ್ತಿ ಅವರ ಆರೋಗ್ಯದ ಮೇಲೆ ಸಾಕಷ್ಟು ಪರಿಣಾಮ ಬೀರ್ತದೆ. ಕೆಲವು ವಿದ್ಯಾರ್ಥಿಗಳಿಗೆ ಪರೀಕ್ಷೆಯಲ್ಲಿ ಕಡಿಮೆ ಅಂಕ ಬಂದರೆ ಜೀವನವೇ ಮುಗೀತು ಅನ್ನೋ ರೀತಿಯಲ್ಲಿ ಭಾವಿಸಿಬಿಡ್ತಾರೆ. ಎಷ್ಟೋ ಮಕ್ಕಳು ಆತ್ಮಹತ್ಯೆಗೂ ಕೂಡ ಶರಣಾಗ್ತಾರೆ. ಇದು ಬಹಳನೇ ಇಂಪಾರ್ಟೆಂಟ್. ಇಂಥ ಒಂದು ಸಂದರ್ಭದಲ್ಲಿ ಪೋಷಕರು ಮಕ್ಕಳ ಅಂಕಗಳಿಗೆ ಮಾತ್ರ ಅಲ್ಲ, ಅವರ ಭಾವನೆಗಳಿಗೂ ಕೂಡ ಗಮನ ಕೊಡಬೇಕು. ಶಿಕ್ಷಕರು ವಿದ್ಯಾರ್ಥಿಗಳ ವರ್ತನೆಯಲ್ಲಿ ಆಗ್ತಕ್ಕಂಥ ಬದಲಾವಣೆಗಳನ್ನು ಗುರುತಿಸಬೇಕು. ಸ್ನೇಹಿತರು ಪರಸ್ಪರ ಬೆಂಬಲ ನೀಡಬೇಕು. ಅಗತ್ಯವಿದ್ದಾಗ ಸಮಾಲೋಚಕರು ಕೂಡ ಮಾನಸಿಕ ಆರೋಗ್ಯ ತಜ್ಞರ ನೆರವು ಪಡಿಬೇಕು. ಅಂಥ ಒಂದು ರೀತಿಯಲ್ಲಿ ಮಾಡಿದಾಗ ಮಾತ್ರ ಆ ಒಂದು ವಿದ್ಯಾರ್ಥಿಗಳು ಒಂದು ಇಂಥ ಒಂದು ಕೆಟ್ಟ ವಿಚಾರಗಳನ್ನು ಮಾಡ್ತಕ್ಕಂಥದ್ದು ಅಥವಾ ಆತ್ಮಹತ್ಯೆಯ ಆಲೋಚನೆಗಳನ್ನು ಮಾಡ್ತಕ್ಕಂಥದ್ದು ಅಥವಾ ಆತ್ಮಹತ್ಯೆಗೆ ಪ್ರಯತ್ನ ಮಾಡ್ತಕ್ಕಂಥದ್ದು ನಾವು ನಿಲ್ಲಿಸ್ಬೋದು. ಒಂದೇ ಒಂದು ಮಾತನ್ನು ನಾವು ಮಕ್ಕಳಿಗೆ ಹೇಳೋದಾದರೆ, ನೀವು ಪಡಿತಕ್ಕಂಥ ಅಂಕಗಳು ನಿಮ್ಮ ಸಂಪೂರ್ಣ ವ್ಯಕ್ತಿತ್ವವನ್ನು ನಿರ್ಧರಿಸೋದಿಲ್ಲ. ವಿಫಲತೆ ಜೀವನದ ಅಂತ್ಯವಲ್ಲ, ಅಂದರೆ ಎಕ್ಸಾಮಲ್ಲಿ ಫೇಲ್ ಆದ ತಕ್ಷಣ ನಿಂದ ಲೈಫ್ ಮುಗೀತು ಅಂತಲ್ಲ. ಸಮಸ್ಯೆ ಎದುರಾದಾಗ ಸಹಾಯ ಕೇಳ್ತಕ್ಕಂಥದ್ದು ಧೈರ್ಯದ ಲಕ್ಷಣ. ಸ್ಯೂಸೈಡ್ ಅಥವಾ ಆತ್ಮಹತ್ಯೆ ಯಾವುದೇ ಒಂದು ಸಮಸ್ಯೆಗೆ ಪರಿಹಾರ ಅಲ್ಲ ಅಂತಕ್ಕಂಥದ್ದು ತಿಳ್ಕೋಬೇಕು ಅಂತ ಈ ಮಕ್ಕಳಲ್ಲಿ ನಾವು ಮನವರಿಕೆ ಮಾಡಿಕೊಟ್ಟಾಗ, ಕಿವಿ ಮಾತು ಹೇಳಿದಾಗ ಆ ಮಕ್ಕಳು ಅಂತಹ ಒಂದು ಕೆಟ್ಟ ಒಂದು ದುರ್ಗತಿ ಕಾಣೋದನ್ನು ನಾವು ಅವಾಯ್ಡ್ ಮಾಡಬೇಕು
1: ಸರ್. ಈಗ ವಿಶೇಷವಾಗಿ ಮಹಿಳೆಯರಲ್ಲಿ ಇತ್ತೀಚೆಗೆ ತುಂಬ ಮಾನಸಿಕ ಕಾಯಿಲೆಗಳು ಬರ್ತಾ ಇದೆ.

0: ಇತ್ತೀಚೆಗೆ ಜಾಸ್ತಿ ಅನ್ನೋದಕ್ಕಿಂತಲೂ ಓವರ್ಆಲ್ ಇದೆ ಈಗ ಆ್ಯಕ್ಚುಲಿ. ಬಟ್ ಇತ್ತಿತ್ತಲಾಗಿ ಈ ಒಂದು ಸಾಮಾಜಿಕ ಮಾಧ್ಯಮಗಳ ಮೂಲಕ ಹೆಚ್ಚೆಚ್ಚಾಗಿ ಹೊರಗಡೆ ಬರ್ತಾ ಇದೆ.
1: ಹಿಂದೆ ಕೂಡ ಇತ್ತು.
0: ಬಟ್ ಅದರ ಜೊತೆಗೆ ಇನ್ನೂ ಒಂದು ಮಾತು ತಮ್ಮ ಒಂದು ಮಾತಿಗೆ ಪುಷ್ಟೀಕರಿಸೋದು ರೀತಿಯಲ್ಲಿ ಹೆಂಗಿದೆ ಅಂತಂದರೆ, ಆ ಸಾಮಾಜಿಕ ಮಾಧ್ಯಮದಲ್ಲಿ ಆಗಿರ್ತಕ್ಕಂಥದ್ದು ಎಷ್ಟೋ ಮಂದಿಗೆ ಪ್ರಚೋದನೆ ನೀಡ್ತಕ್ಕಂಥದ್ದು ಕೂಡ ಆಗುತ್ತೆ. ಓ ಹಂಗ ಅಂತಕ್ಕಂಥದ್ದು ಸ್ವಲ್ಪ ಏನಾದರೂ ಆಲೋಚನೆಗಳಿದ್ದಾಗ ಆ ಆಲೋಚನೆಗೆ ನಾವು ಗೊಬ್ಬರ ಹಾಕಿದಂಗೆ ಆಗ್ತದೆ.
1: ತಮ್ಮ ಸ್ವಂತ ಮಗನ್ನೇ ಎಸೆದು ಬಿಡುವತಕ್ಕಂಥ ಕ್ರೌರ್ಯತೆ ಬರುತ್ತಲ್ಲ ಮಹಿಳೆಯರಲ್ಲಿ, ಯಾಕೆ
0: ಸಾಕಷ್ಟು ಕಾಯಿಲೆಗಳು ಆಗಿರ್ಬೋದು. ಮೊಟ್ಟ ಮೊದಲೇದಾಗಿ ಆ ಒಂದು ವ್ಯಕ್ತಿ ತನ್ನ ಮಗು ತನ್ನದ ಮಗು ಅಲ್ಲ ಅಥವಾ ಲೆಜಿಟಿಮೇಟ್ ಮಗು ಅಲ್ಲ ಅಂತಕ್ಕಂಥದ್ದು, ಅಥವಾ ತನ್ನ ಮಗ ಸ್ವಂತ ಮಗನ ಮೇಲೇನೆ ಅನುಮಾನ ಪಡ್ತಕ್ಕಂಥದ್ದು, ಈ ಒಂದು ಕಾಯಿಲೆಗಳ ಹಿನ್ನೆಲೆಯಲ್ಲಿ, ಅದು ನೈಜತೆಯ ಹಿನ್ನೆಲೆ ಅಲ್ಲ, ಕಾಯಿಲೆಯ ಹಿನ್ನೆಲೆಯಲ್ಲಿ ರೋಗದ ಮೂಲಕ ಆ ಲಕ್ಷಣಗಳ ಮೂಲಕ ಆ ಒಂದು ತಾಯಿ ತನ್ನ ಮಗುವನ್ನು ಆರಿತೆ, ಅದು ಎಸ್ಪೆಷಲಿ ಪೋಸ್ಟ್ ಪಾರ್ಟಮ್ ಸೈಕೋಸಿಸ್ ಅಂತ ನಾವು ಹೇಳ್ತೇವೆ. ಅಂದರೆ ಬಾಣಂತನ ಆದ ನಂತರ, ಬಾಣತ ಅಂದರೆ ಡೆಲಿವರಿ ಆದ ಮೊದಲನೇ ದಿನದಿಂದ 6 ತಿಂಗಳವರೆಗೂ ಇಂತಹ ಒಂದು ಲಕ್ಷಣಗಳು ಕೂಡ ಕಾಣಲಿಕ್ಕೆ ಚಾನ್ಸಸ್ ಇರುತ್ತೆ. ಸ್ಕಿಜೋಫ್ರಿನಿಯಾ ಅಂತಕ್ಕಂಥ ಕಾಯಿಲೆಯಿಂದ ಬಳಲ್ತಕ್ಕಂಥ ಒಂದು ಹೆಣ್ಮಕ್ಕಳಲ್ಲಿ ಕೂಡ ಈ ಒಂದು ಲಕ್ಷಣಗಳು ಕಾಣಲಿಕ್ಕೆ ಚಾನ್ಸಸ್ ಇರುತ್ತೆ. ಇನ್ನು ಸಾಕಷ್ಟು ಪರ್ಸ್ನಾಲಿಟಿ ಡಿಸಾರ್ಡ್ಸ್ ಅಂತ ನಾವು ಹೇಳ್ತೀವಿ, ಅಂಥ ಒಂದು ಸಂದರ್ಭದಲ್ಲಿಯೂ ಕೂಡ ಇಂಥ ಒಂದು ಲಕ್ಷಣಗಳು ಕಾಣತಕ್ಕಂಥದ್ದು ಸರ್ವೇ ಸಾಮಾನ್ಯ. ಆದರೆ ನೀವು ಹೇಳಿದ ಹಾಗೆ ಹೆಣ್ಣುಮಕ್ಕಳಲ್ಲಿ ಮಾನಸಿಕ ಕಾಯಿಲೆಗಳು ಸ್ವಲ್ಪ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಣಲಿಕ್ಕೂ ಕೂಡ ಕೆಲವು ನಾವು ರೀಸನ್ಸ್ಗಳನ್ನು ಹೇಳೋದಾದರೆ ಮೊಟ್ಟ ಮೊದಲೇದಾಗಿ ಈ ಒಂದು ಹೆಣ್ಣು ಗಂಡಿನ ತಾರತಮ್ಯ ಸಮಾಜದಲ್ಲಿ. ಮೊದಲನೇದಾಗಿ ಜೆನೆಟಿಕ್ಸ್ ವಂಶ ಪಾರಂಪರ್ಯವಾಗಿ ಬರ್ತಕ್ಕಂಥದ್ದು. ಎರಡನೇದಾಗಿ ಸಮಾಜದಲ್ಲಿ ನೋಡ್ತಕ್ಕಂತಹ ಮೇಲು ಕೀಳಿನ ಭಾವನೆ. ಮೂರನೇದಾಗಿ ಸ್ತ್ರೀಯರಲ್ಲಿ ಆಗ್ತಕ್ಕಂತಹ ಹಾರ್ಮೋನುಗಳ ಬದಲಾವಣೆ, ಒತ್ತಡಗಳು. ಈ ಮೇಲ್ಗೆ ಕಂಪೇರ್ ಮಾಡಿದ್ರೆ ಅವರಲ್ಲಿ ಫ್ಲಕ್ಚುಯೇಷನ್ ಜಾಸ್ತಿನೇ ಇರುತ್ತೆ. ಸೊ ಅದು ಒನ್ ಆಫ್ ದಿ ರೀಸನ್ ಆಗ್ತದೆ. ಅದೇ ಕಾರಣದಿಂದ ಅಂತ ನಾನು ಹೇಳಲಿಕ್ಕೆ ಪ್ರಯತ್ನ ಮಾಡಿದಲ್ಲ. ಅದರ ಜೊತೆಗೆ ಆರ್ಥಿಕ ಪರಿಸ್ಥಿತಿ ಆಗಿರ್ಬೋದು, ಲೈಂಗಿಕ ದೌರ್ಜನ್ಯ ಆಗಿರ್ಬೋದು, ಇನ್ನಿತರ ಕಾರಣಗಳಿಂದಾಗಿ ಯಾವಾಗ ಆ ಒಂದು ಮಹಿಳೆ ಒತ್ತಡಕ್ಕೆ ಒಳಗಾಗ್ತಾಳೆ, ಕ್ರೌರ್ಯಕ್ಕೆ ಒಳಗಾಗ್ತಾಳೆ, ಆ ಒಂದು ಕ್ರೌರ್ಯದಿಂದ ಹೊರಗಡೆ ಬರಲಿಕ್ಕೆ ಅದನ್ನು ರಿಬೌಂಡ್ ಮಾಡಲಿಕ್ಕೆ ಆ ಒಂದು ವ್ಯಕ್ತಿ ಕೂಡ ಅಂಥ ಒಂದು ಲಕ್ಷಣಗಳಿಗೆ ಒಳಗಾಗ್ತಾರೆ.
1: ನಿಜ, ತುಂಬ ಒಳ್ಳೆ ಮಾಹಿತಿಯನ್ನು ಕೊಟ್ಟೆ ಸರ್. ಕೊನೆಯದಾಗಿ ನಮ್ಮ ಕೇಳುಗರಿಗೆ ಇವತ್ತು ಮಾನಸಿಕ ಆರೋಗ್ಯ ದಿನಾಚರಣೆಯ ಸಂದರ್ಭದಲ್ಲಿ ಏನು ಕಿವಿ ಮಾತಾಡಲಿಕ್ಕೆ ಇಷ್ಟಪಡ್ತೀರಿ?
0: ನೋಡಿ, ಈ ಮಾನಸಿಕ ಆರೋಗ್ಯ ಸೇವೆಗಳಲ್ಲಿ ನೈಜ ಬದಲಾವಣೆ ನಾವು ಯಾವ ರೀತಿ ತರಬಹುದು, ನಾವು ಯಾವ ರೀತಿ ಇಂಪ್ರೂವ್ಮೆಂಟ್ ಮಾಡಬೇಕು ಈ ಒಂದು ಆರೋಗ್ಯವನ್ನು ಸುಧಾರಿಸ್ಲಿಕ್ಕೆ ಅಂತ ನಾವು ಹೇಳೋದಾದರೆ, ಆರೋಗ್ಯ ಇಲಾಖೆ ಮತ್ತು ನಮ್ಮ ಸರ್ಕಾರದ ಜವಾಬ್ದಾರಿಯಿಂದ ನಾನು ಮಾತಾಡ್ತೀನಿ. ಫಸ್ಟ್, ಗ್ರಾಮೀಣ ಪ್ರದೇಶಗಳಿಗೂ ಕೂಡ ಮಾನಸಿಕ ಆರೋಗ್ಯ ಸೇವೆಗಳನ್ನು ವಿಸ್ತರಿಸ್ತಕ್ಕಂಥದ್ದು. ಉದಾಹರಣೆಗೆ ನಮ್ಮ DMHP ರಾಯಚೂರು, ಫಸ್ಟ್ ದೇವದುರ್ಗ, ಎರಡನೇದು ಲಿಂಗಸಗೂರು, ಮೂರನೇದು ಸಿಂಧನೂರು, ನಾಲ್ಕನೇದು ಮಾನ್ವಿ, ನಾಲ್ಕು ಮಂಗಳವಾರಗಳು. ಅದರ ಜೊತೆಗೆ ಎರಡನೇ ಮಂಗಳವಾರ ಇದೇ ರಾಯಚೂರಿನ ಅರ್ಬನ್ ಒನ್ ಆಫ್ ದಿ ಸೆಂಟರ್ನಲ್ಲಿ, ಮತ್ತು ಎರಡನೇ ಶುಕ್ರವಾರ ಅರ್ಬನ್ ನಗರದಲ್ಲಿ, ನಾಲ್ಕನೇ ಶುಕ್ರವಾರ ರಾಯಚೂರು ತಾಲೂಕಿನ ಒನ್ ಆಫ್ ದಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ನಾವು ಸೇವೆಯನ್ನು ಕೊಡ್ತಾ ಇದ್ದೀವಿ. ಈ ರೀತಿ ಮಾಡೋದ್ರ ಮೂಲಕ ನಾವು ಇಂಪ್ರೂವ್ಮೆಂಟ್ ಮಾಡ್ಬೋದು. ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೂ ಕೂಡ ಭೇಟಿ ಕೊಡ್ತಾ ಇದ್ದೀವಿ. ಪ್ರತಿಯೊಂದು ತಾಲೂಕಾ ಆಸ್ಪತ್ರೆ ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿರ್ತಕ್ಕಂಥ ಎಲ್ಲ ವೈದ್ಯರಿಗೂ, ವೈದ್ಯಾಧಿಕಾರಿಗಳಿಗೂ, ಎಲ್ಲ ಸ್ಪೆಷಲಿಸ್ಟ್ಗೂ ಕೂಡ ನಾವು ಮಾನಸಿಕ ಆರೋಗ್ಯದ ತರಬೇತಿಯನ್ನು ಕೊಡ್ತಾ ಇದ್ದೀವಿ. ಅದರ ಜೊತೆಗೆ ಮಾನಸಿಕ ಆರೋಗ್ಯ ಸೇವೆಗಳು ಸುಲಭವಾಗಿ ಮತ್ತು ಕೈಗೆಟುಕುವಂತೆ ಮತ್ತು ತಾರತಮ್ಯ ಇಲ್ಲದೇ ಸಿಗ್ತಕ್ಕಂಥ ಒಂದು ಪರಿಸ್ಥಿತಿಯನ್ನು ನಾವು ತರಬೇಕು. ಅದರ ಜೊತೆಗೆ ಸೇವೆಗಳನ್ನು ಬಳಸುವವರ ಅಭಿಪ್ರಾಯಗಳನ್ನು ಯೋಜನೆ ಮತ್ತು ಅನುಷ್ಠಾನ ಮತ್ತು ಮೌಲ್ಯಮಾಪನದಲ್ಲಿ ಒಳಗೊಳಿಸಬೇಕು. ಅಂದರೆ ನಾವು ಈಗಾಗಲೇ ಹೇಳ್ತಾ ಇದ್ವಲ್ಲ, ಈ ಕಾಯಿಲೆಯಿಂದ ಬಳಲ್ತಕ್ಕಂಥ ವ್ಯಕ್ತಿಗಳನ್ನು ಇದರಾಗ ಇನ್ಕ್ಲೂಡ್ ಮಾಡಿಕೊಂಡು ನಾವು ಯೋಜನೆ ಮಾಡಿದ್ದೆ, ಅದರಲ್ಲಿ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಬದಲಾವಣೆ ತರಲಿಕ್ಕೆ ಯಶಸ್ವಿ ಆಗ್ತೇವೆ, ಸಾಧ್ಯತೆ ಇದೆ ಅಂತಕ್ಕಂಥದ್ದು.
1: ತುಂಬಾ ಒಳ್ಳೆ ಒಂದು ಯೋಜನೆಗಳಿದಾವೆ ಸರ್ ಮಾನಸಿಕ ಆರೋಗ್ಯ ವಿಭಾಗದಲ್ಲಿ. ಅಲ್ಲೂ ತುಂಬಾ ಹಳ್ಳಿಯ ಜನಗಳಷ್ಟೇ ಅಲ್ಲ, ಜಿಲ್ಲೆಯ ಎಲ್ಲ ಮಾನಸಿಕ ಸಮಸ್ಯೆ ಇರತಕ್ಕಂಥ ಜನಗಳಿಗೆ ತಲುಪುವಂಥದ್ದು, ಅವರ ಒಂದು ಮಾನಸಿಕ ಆರೋಗ್ಯವನ್ನು ಕಾಪಾಡುವಂಥ ಒಂದು ಕೆಲಸವನ್ನು ನಿರಂತರವಾಗಿ ಜಿಲ್ಲಾ ಮಾನಸಿಕ ಆರೋಗ್ಯ ವಿಭಾಗ ತುಂಬ ಕ್ರಿಯೇಟಿವ್ ಆಗಿ, ತುಂಬ ಚಲನಶೀಲತೆಯಿಂದ ಕೆಲಸ ಮಾಡ್ತಾ ಇದೆ. ಹೀಗಾಗಿ ನಮ್ಮ ಆಕಾಶವಾಣಿಗೆ ತಾವು ಬಂದು ಜಿಲ್ಲಾ ಮಾನಸಿಕ ಆರೋಗ್ಯ ಕೆಲಸ ಏನು ಮಾಡ್ತಾ ಇದೆ ಅಷ್ಟೇ ಅಲ್ಲ, ಮಾನಸಿಕ ಆರೋಗ್ಯ ಅಂದರೆ ಏನು, ವಿಶ್ವ ಮಾನಸಿಕ ಆರೋಗ್ಯ ದಿನಾಚರಣೆ ಯಾಕೆ ಮಾಡ್ತಾರೆ, ಅದರ ಉದ್ದೇಶ ಏನು, ಮತ್ತು ಮಾನಸಿಕ ಆರೋಗ್ಯದ ಬಂದಾಗ ಜನ ಏನು ಮಾಡಬೇಕು, ಜೊತೆಗೆ

0: ಆರೋಗ್ಯದ ಲಕ್ಷಣಗಳ ಬಗ್ಗೆ ಕೂಡ ತುಂಬಾ ಸುದೀರ್ಘವಾಗಿ ಮಾತಾಡಿದ್ರಿ, ಕೌಟುಂಬಿಕ ಪಾತ್ರ ಬಗ್ಗೆ ಮಾತಾಡಿದ್ರಿ, ಸಾಮಾಜಿಕ ಪಾತ್ರ ಬಗ್ಗೆ ಮಾತಾಡಿದ್ರಿ, ಎಲ್ಲವೂ ಕೂಡ ಸುದೀರ್ಘವಾಗಿ ನಮ್ಮ ಕೇಳುಗರಿಗೆ ಮನಮುಟ್ಟುವಂತೆ ಮಾಹಿತಿಯನ್ನು ಕೊಟ್ಟರಿ. ಇದುವರೆಗೆ ನಮ್ಮ ಆಕಾಶವಾಣಿಗೆ ಬಂದು ತಮ್ಮ ವಿಚಾರಗಳನ್ನು ನಮ್ಮ ಆಕಾಶವಾಣಿಯಲ್ಲಿ ಹಂಚಿಕೊಂಡಿದ್ದಕ್ಕಾಗಿ ತಮಗೆ ಧನ್ಯವಾದ.
1: ಧನ್ಯವಾದ.
2: ಇದುವರೆಗೆ ವಿಶ್ವ ಮಾನಸಿಕ ಆರೋಗ್ಯ ದಿನದ ಅಂಗವಾಗಿ ಪ್ರಾಯೋಜಿತ ಕಾರ್ಯಕ್ರಮ ನೈಜ ಧ್ವನಿಗಳಿಂದ ನೈಜ ಬದಲಾವಣೆ ಕುರಿತು ರಾಯಚೂರಿನ ಜಿಲ್ಲಾ ಮಾನಸಿಕ ಆರೋಗ್ಯ ವಿಭಾಗದ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಮನೋಹರ್ ವೈ ಪತ್ತಾರ್ ಅವರೊಡನೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ವೆಂಕಟೇಶ್ ಬೇವಿನ ಬೆಂಚಿ.
3: ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ಮಾನಸಿಕ ಆರೋಗ್ಯ ವಿಭಾಗ, ರಾಯಚೂರು.
4: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ.

0: ಯುವ ಸ್ನೇಹಿತರ ಕಾರ್ಯಕ್ರಮ ಯುವವಾಣಿ. ಕೇಳಿ ನಮ್ಮ ಮುಂದಿನ ಕಾರ್ಯಕ್ರಮ. ಇದೀಗ
1: ಯುವ ಸ್ನೇಹಿತರೆ, ಈ ವಾರದ ಕರೆಂಟ್ ಅಫೈರ್ಸ್ ಪ್ರಚಲಿತ ವಿದ್ಯಮಾನಗಳ ಒಂದು ನೋಟ. ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಬರ ಮತ್ತಷ್ಟು ಭೀಕರವಾಗುತ್ತಾ ರಾಜ್ಯದಲ್ಲಿ ತಿರುಗುತ್ತಿದ್ದು 240 ತಾಲೂಕುಗಳ ಪೈಕಿ 237 ತಾಲೂಕುಗಳಲ್ಲಿ 3 ವಾರಗಳಿಂದ ಮಳೆಯಾಗಿಲ್ಲ. 200 ತಾಲೂಕುಗಳಲ್ಲಿ ಅಂತರ್ಜಲ ತೀವ್ರ ಕುಸಿತ ಕಂಡಿದೆ. ಜೂನ್ 1 ಸೆಪ್ಟೆಂಬರ್ 30 ಅವಧಿಯಲ್ಲಿ ವಾಡಿಕೆ ಮಳೆಗೆ ಹೋಲಿಸಿದರೆ ಸರಾಸರಿ 35% ಮಳೆಯ ಕೊರತೆ ಆಗಿದೆ. ಬರ ಪರಿಸ್ಥಿತಿಯ ಅಧ್ಯಯನಕ್ಕಾಗಿ ರಾಜ್ಯಕ್ಕೆ ಬಂದಿರುವ ಆಗಮಿಸಿದ್ದ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಅಜಿತ್ ಕುಮಾರ್ ಸಾಹು ನೇತೃತ್ವದ ಕೇಂದ್ರ ತಂಡದ ಜೊತೆ ಮುಖ್ಯಮಂತ್ರಿಗಳು ಕಳೆದ ಶನಿವಾರ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಭೆ ನಡೆಸಿದರು. ಈ ವೇಳೆ ಕಂದಾಯ ಸಚಿವರು ಆಗಿರುವ ಉಪಮುಖ್ಯಮಂತ್ರಿ ಜಿ ಪರಮೇಶ್ವರ್ ಉಪಸ್ಥಿತರಿದ್ದರು. ರಾಜ್ಯದಲ್ಲಿನ ಮಳೆ ಕೊರತೆ, ಕುಡಿಯುವ ನೀರಿಗೆ ಆಗಿರುವ ಸಮಸ್ಯೆ, ಬಿತ್ತನೆ ಸ್ಥಿತಿಗತಿಯನ್ನು ಕೇಂದ್ರ ತಂಡದ ಮುಂದೆ ಸವಿಸ್ತಾರವಾಗಿ ಮುಖ್ಯಮಂತ್ರಿಗಳು ರಾಜ್ಯದ ಕಷ್ಟವನ್ನು ಮನವರಿಕೆ ಮಾಡುವ ಪ್ರಯತ್ನ ನಡೆಸಿದರು. ನ್ಯಾಯಾಲಯಗಳಿಗೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಉಚಿತ ಸೇವೆ ಒದಗಿಸಲು ಪ್ರಜಾಸೇವೆ ಅಭಿಯಾನದಲ್ಲಿ ಪ್ರತ್ಯೇಕವಾಗಿ ಕಾನೂನು ನೆರವು ಕೇಂದ್ರ ಆರಂಭಿಸಲಾಗಿದೆ ಅಂತ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಪ್ರಿಯಾಪಟ್ಟಣದ ತಾಲೂಕು ಕ್ರೀಡಾಂಗಣದಲ್ಲಿ ಕಳೆದ ಶನಿವಾರ ಆಯೋಜಿಸಿದ್ದ ಪ್ರಜಾಸೇವೆ ಅಭಿಯಾನದಲ್ಲಿ ಈ ಬಗ್ಗೆ ಮಾಹಿತಿ ನೀಡಿದ್ದಾರೆ. ರಾಜ್ಯಸಭೆಯ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಹಾಗೂ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರು ವಿವಿಧ ಇಲಾಖೆಗಳಿಗೆ ಸಂಬಂಧಿಸಿದ ಸಂಸದೀಯ ಸ್ಥಾಯಿ ಸಮಿತಿಗಳನ್ನು ಕಳೆದ ಶನಿವಾರ ಪುನರ್ರಚಿಸಿದ್ದಾರೆ. ಟಿಎಂಸಿಯ ಡೋಲಾಸೇನ್ ಅವರ ಬದಲಿಗೆ ಬಿಜೆಪಿಯ ಸದಾಂಶು ತ್ರಿವೇದಿ ಅವರನ್ನು ವಾಣಿಜ್ಯ ಸಂಸದೀಯ ಸಮಿತಿಯ ಹೊಸ ಅಧ್ಯಕ್ಷರನ್ನಾಗಿ ನೇಮಿಸಲಾಗಿದೆ. ಕೀರ್ತಿ ಆಜಾದ್ ಅವರ ಬದಲಿಗೆ ಟಿಎಂಸಿಯ ಬಂಡಾಯ ಬಣದ ನಾಯಕಿ ಕಾಕೋಲಿ ಘೋಷ್ ದಸ್ತಿದಾರ್ ಅವರನ್ನು ರಾಸಾಯನಿಕ ಮತ್ತು ರಸಗೊಬ್ಬರ ಸಮಿತಿಯ ಅಧ್ಯಕ್ಷರನ್ನಾಗಿ ನೇಮಿಸಲಾಗಿದೆ. ಡಿಎಂಕೆ ಸಂಸದರಾದ ತಿರುಚಿ ಶಿವ ಅವರನ್ನು ಕೈಗಾರಿಕಾ ಸಂಸದೀಯ ಸಮಿತಿ ಅಧ್ಯಕ್ಷರನ್ನಾಗಿ ಮತ್ತು ಕೆ ಕನಿಮೋಳಿ ಅವರನ್ನು ಆಹಾರ ಗ್ರಾಹಕರ ವ್ಯವಹಾರಗಳು ಮತ್ತು ಸಾರ್ವಜನಿಕ ವಿತರಣಾ ಸಮಿತಿಯ ಅಧ್ಯಕ್ಷರನ್ನಾಗಿ ಮರುನೇಮಕ ಮಾಡಲಾಗಿದೆ. ಕಾಂಗ್ರೆಸ್ನ ಶಶಿ ತರೂರ್ ಅವರನ್ನು ವಿದೇಶಾಂಗ ವ್ಯವಹಾರಗಳ ಸಮಿತಿಗೆ ಮತ್ತು ಚರಣಜಿತ್ ಸಿಂಗ್ ಅವರನ್ನು ಕೃಷಿ ಸಮಿತಿಗಳ ಅಧ್ಯಕ್ಷರನ್ನಾಗಿ ಮುಂದುವರಿಸಲಾಗಿದೆ. ನಾಯಕ ಹರ್ಮನ್ಪ್ರೀತ್ ಸಿಂಗ್ ಅವರ ಅಮೋಘ ಆಟ ಕಳೆಗಟ್ಟಿದ್ದರಿಂದ ಭಾರತ ಹಾಕಿ ತಂಡ ಏಷ್ಯಾಡ್ ಅಂಗಳದಲ್ಲಿ ಸತತ 2ನೇ ಬಾರಿ ಚಿನ್ನ ಗೆದ್ದು ಸಂಭ್ರಮಿಸಿದೆ. ಇದರೊಂದಿಗೆ 2028 ಲಾಸ್ ಏಂಜಲೀಸ್ ಒಲಿಂಪಿಕ್ ಕೂಟಕ್ಕೆ ಅರ್ಹತೆ ಗಿಟ್ಟಿಸಿದೆ. ಕಳೆದ ಶನಿವಾರ ನಡೆದಂಥ ಫೈನಲ್ ಪಂದ್ಯದಲ್ಲಿ ಭಾರತ ಮಲೇಷ್ಯಾ ತಂಡವನ್ನು ಮಣಿಸಿದೆ. ಪಂದ್ಯದಲ್ಲಿ ಪಾರಮ್ಯ ಮೆರೆದ ಭಾರತ ಚಾಂಪಿಯನ್ ತಂಡಕ್ಕೆ ತಕ್ಕ ಆಟ ಆಡಿತು. ಶುಕ್ರವಾರ ಭಾರತ ಮಹಿಳಾ ತಂಡ ಚೀನಾ ಬಳಗವನ್ನು ಸೋಲಿಸಿ ಚಿನ್ನ ಗೆದ್ದಿತ್ತು. ಭಾರತ ತಂಡ ತನ್ನ ಬದ್ಧ ಪ್ರತಿಸ್ಪರ್ಧಿ ಪಾಕಿಸ್ತಾನ ತಂಡದ ತೀವ್ರ ಪ್ರತಿರೋಧವನ್ನು ಮೆಟ್ಟಿ ನಿಂತಿತು. ಅದರೊಂದಿಗೆ ಏಷ್ಯನ್ ಕ್ರೀಡಾಕೂಟದಲ್ಲಿ ಸತತ 2ನೇ ಬಾರಿ ಚಿನ್ನದ ಪದಕ ಜಯಿಸಿದೆ. ಆರಂಭಿಕ ಬ್ಯಾಟರ್ ಅಭಿಷೇಕ್ ಶರ್ಮಾ ಮತ್ತು ತಿಲಕ್ ವರ್ಮಾ ಅವರ ಅರ್ಧಶತಕಗಳ ಬಲದಿಂದ ಭಾರತ 20 ಓವರ್ಗಳಲ್ಲಿ 6 ವಿಕೆಟ್ಗಳಿಗೆ 211 ರನ್ ಗಳಿಸಿ ಜಯಗಳಿಸಿತು. ಅದಕ್ಕುತ್ತರವಾಗಿ ಪಾಕಿಸ್ತಾನ ತಂಡ 20 ಓವರ್ಗಳಲ್ಲಿ 6 ವಿಕೆಟ್ಗಳಿಗೆ

96 ರನ್ ಗಳಿಸಿ ಸೋತಿತು. ಹದಿಹರೆಯದ ರಿಕರ್ವ್ ಅರ್ಚರಿಪಟು ಕುಂಕುಮ್ ಮೊಹದ್ ಅವರು ಏಷ್ಯನ್ ಕ್ರೀಡಾಕೂಟದಲ್ಲಿ ಕಳೆದ ಶನಿವಾರ ಚಿನ್ನಕ್ಕೆ ಗುರಿಯಿಟ್ಟರು. ಈ ಚಾರಿತ್ರಿಕ ಸಾಧನೆಯೊಂದಿಗೆ ಅವರು 2028 ಲಾಸ್ ಏಂಜಲೀಸ್ ಒಲಿಂಪಿಕ್ಸ್ಗೆ ಅರ್ಹತೆ ಸಂಪಾದಿಸಿದರು. ಫೈನಲ್ನಲ್ಲಿ ದಕ್ಷಿಣ ಕೊರಿಯಾದ ಓಹಾ ಯಜಿನ್ ಅವರನ್ನು ಸೋಲಿಸಿದರು. ಭಾರತದ ನೀರಜ್ ಚೌಹಾನ್ ಅವರು ಪುರುಷರ ವೈಯಕ್ತಿಕ ರಿಕರ್ವ್ ಅರ್ಚರಿ ವಿಭಾಗದ ತಂಡದಲ್ಲಿ ಕಂಚು ಗೆದ್ದು ಪದಕ ಡಬಲ್ ಮಾಡಿಕೊಂಡಿದ್ದಾರೆ. ಏಷ್ಯಾಡ್ನ ಇತಿಹಾಸದಲ್ಲಿ ವೈಯಕ್ತಿಕ ರಿಕರ್ವ್ ಸ್ಪರ್ಧೆಯಲ್ಲಿ ಭಾರತ 3ನೇ ಪದಕವನ್ನು ಗೆದ್ದಿದೆ. ಬೆಳ್ಳಿ ಪದಕ ಗೆದ್ದ ಪುರುಷರ ತಂಡದಲ್ಲಿದ್ದ ನೀರಜ್ ಮತ್ತು ಧೀರಜ್ ಬೊಮ್ಮದೇವರ ಅವರು ಸೆಮಿಫೈನಲ್ನಲ್ಲಿ ತಮ್ಮ ತಮ್ಮ ಪಂದ್ಯಗಳಲ್ಲಿ ಸೋತು ಕಂಚಿನ ಪದಕಕ್ಕಾಗಿ ಪರಸ್ಪರ ಸೆಣಸಾಡಿದೆ. ಅರ್ಚರಿ ಸ್ಪರ್ಧೆಯಲ್ಲಿ ಭಾರತ 5 ಚಿನ್ನ, 2 ಬೆಳ್ಳಿ ಮತ್ತು 2 ಕಂಚಿನ ಪದಕದೊಂದಿಗೆ ಅಭಿಯಾನ ಮುಗಿಸಿದೆ. ಒತ್ತಡದ ಸನ್ನಿವೇಶವನ್ನು ಉತ್ತಮವಾಗಿ ನಿಭಾಯಿಸಿದ ಅಮನ್ ಸೆಹ್ರಾವತ್ ಅವರು ಕಳೆದ ಶನಿವಾರ ಏಷ್ಯನ್ ಗೇಮ್ಸ್ ಕುಸ್ತಿಯ ಪುರುಷರ 57 ಕೆಜಿ ವಿಭಾಗದ ಫೈನಲ್ನಲ್ಲಿ ವಿಶ್ವ ಚಾಂಪಿಯನ್ ಚಾಂಗ್ ಸಾಂಗ್ ಹಾನ್ ಅವರನ್ನು ಸೋಲಿಸಿ ಚಿನ್ನದ ಪದಕ ಗೆದ್ದುಕೊಂಡರು. ಮಹಿಳೆಯರ 52 ಕೆಜಿ ವಿಭಾಗದಲ್ಲಿ ಮಾತ್ರ ಅಂತಿಮ್ ಪಂಗಲ್ ಅವರು ಫೈನಲ್ನಲ್ಲಿ ಆತಿಥೇಯ ಜಪಾನ್ನ ಮೋ ಮಿಯುಕಾ ಅವರಿಗೆ ಸೋತು ಬೆಳ್ಳಿ ಪದಕಕ್ಕೆ ತೃಪ್ತಿ ಪಟ್ಟುಕೊಳ್ಳಬೇಕಾಯಿತು. ಕುಸ್ತಿಯಲ್ಲಿ ಭಾರತ ಒಟ್ಟು 2 ಚಿನ್ನ, 2 ಬೆಳ್ಳಿ, 2 ಕಂಚಿನ ಪದಕಗಳೊಂದಿಗೆ ಅಭಿಯಾನ ಮುಗಿಸಿದೆ. ದೀಪಕ್ ಪೂನಿಯಾ ಅವರು ಪುರುಷರ 97 ಕೆಜಿ ವಿಭಾಗದಲ್ಲಿ ಕಂಚಿನ ಪದಕ ಗೆದ್ದುಕೊಂಡಿದ್ದಾರೆ. ಪ್ಲೇ ಆಫ್ ಪಂದ್ಯದಲ್ಲಿ ಮಂಗೋಲಿಯಾದ ಗನ್ ಖೋಯಾಗ್ ಗನ್ ಬತಾರಾ ಅವರನ್ನು ಸೋಲಿಸಿದರು. ಭಾರತದ ಅಥ್ಲೀಟ್ಗಳು ಈ ಬಾರಿ 100 ಪದಕಗಳ ಗಡಿ ಮುಟ್ಟಲಿಲ್ಲ, ಆದರೆ ಕಳೆದ ಬಾರಿಯಂತೆ 4ನೇ ಸ್ಥಾನವನ್ನು ಪಡೆಯುವಲ್ಲಿ ಯಶಸ್ವಿ ಆಗಿದ್ದಾರೆ. 2022 ಏಷ್ಯಾ ಕ್ರೀಡಾಕೂಟವು ಹಾಂಗ್ಝೌನಲ್ಲಿ ನಡೆದಾಗ ಭಾರತ 106 ಪದಕಗಳನ್ನು ಗೆದ್ದು 4ನೇ ಸ್ಥಾನ ಪಡೆದಿತ್ತು. ಆದರೆ ಈ ಸಲ 85 ಪದಕಗಳನ್ನು ಗೆದ್ದಿದೆ. 21 ಚಿನ್ನದ ಪದಕಗಳನ್ನು ಜಯಿಸಿದ್ದರಿಂದ 4ನೇ ಸ್ಥಾನಕ್ಕೇರಲು ಸಾಧ್ಯವಾಯಿತು. ಹೋದ ಸಲ 28 ಬಂಗಾರದ ಪದಕಗಳು ಭಾರತದ ಖಾತೆಗೆ ಸೇರಿದ್ವು. 75 ವರ್ಷಗಳ ಏಷ್ಯಾ ಕ್ರೀಡಾಕೂಟದ ಇತಿಹಾಸದಲ್ಲಿ ಭಾರತ ಕೇವಲ 1 ಸಲ ಮಾತ್ರ 3ನೇ ಗಡಿ ದಾಟಿದೆ. ಈ ಬಾರಿಯ ಪದಕಗಳಿಗೆ 2ನೇ ಶ್ರೇಷ್ಠ ಸಾಧನೆ ಎನಿಸಿದೆ. 2018 ಜಕಾರ್ತ್ನಲ್ಲಿ ನಡೆದ ಕೂಟದಲ್ಲಿ 70 ಪದಕ ಜಯಿಸಿತ್ತು. 1951 ನಡೆದಿದ್ದ ಚುಚ್ಚಲ ಏಷ್ಯಾಡ್ನಲ್ಲಿ ಆತಿಥೇಯ ಭಾರತವು 51 ಪದಕಗಳೊಂದಿಗೆ 2ನೇ ಸ್ಥಾನ ಪಡೆದಿತ್ತು. ಏಷ್ಯನ್ ಗೇಮ್ಸ್ನಲ್ಲಿ ಚೀನಾ 169 ಚಿನ್ನ, 89 ಬೆಳ್ಳಿ, 83 ಕಂಚು ಪಡೆದರೆ ಜಪಾನ್ 83 ಚಿನ್ನ, 95 ಬೆಳ್ಳಿ ಪದಕ, 91 ಕಂಚಿನ ಪದಕ ಜಯಿಸಿದೆ. ದಕ್ಷಿಣ ಕೊರಿಯಾ 39 ಚಿನ್ನದ ಪದಕ, 43 ಬೆಳ್ಳಿ ಪದಕ, 68 ಕಂಚಿನ ಪದಕ ಪಡೆದರೆ ಭಾರತ 21 ಚಿನ್ನದ ಪದಕ, 27 ಬೆಳ್ಳಿ ಪದಕ, 37 ಕಂಚಿನ ಪದಕ ಜಯಿಸಿದೆ. ಉಜ್ಬೇಕಿಸ್ತಾನ 21 ಚಿನ್ನದ ಪದಕ, 25 ಬೆಳ್ಳಿ ಪದಕ, 24 ಕಂಚಿನ ಪದಕ ಗೆದ್ದಿದೆ. ಇರಾನ್ 19 ಚಿನ್ನದ ಪದಕ, 18 ಬೆಳ್ಳಿ ಪದಕ, 15 ಕಂಚಿನ ಪದಕ ಗೆದ್ದಿದೆ. ಥೈಲೆಂಡ್ 18 ಚಿನ್ನದ ಪದಕ, 13 ಬೆಳ್ಳಿ ಪದಕ, 21 ಕಂಚಿನ ಪದಕ ಗೆದ್ದರೆ ಕಜಕಿಸ್ತಾನ 12 ಚಿನ್ನದ ಪದಕ, 24 ಬೆಳ್ಳಿ ಪದಕ, 48 ಕಂಚಿನ ಪದಕ ಗೆದ್ದಿದೆ. ಹಾಂಗ್ಕಾಂಗ್ 11 ಚಿನ್ನದ ಪದಕ, 19 ಬೆಳ್ಳಿ ಪದಕ, 24 ಕಂಚಿನ ಪದಕ ಪಡೆದರೆ ಬಹರೇನ್ 11 ಚಿನ್ನದ ಪದಕ, 5 ಬೆಳ್ಳಿ ಪದಕ, 6 ಕಂಚು ಪದಕ ಪಡೆದಿದೆ. ಏಷ್ಯನ್ ಗೇಮ್ಸ್ನಲ್ಲಿ ಚಿನ್ನದ ಗೆದ್ದ ಬೆಲ್ಗಾರ್ತಿ ಕುಂಕುಮ್ ಮೊಹದ್ ಮತ್ತು ಕುಸ್ತಿಪಟ್ಟಿ ಸುಜಿತ್ ಕಲ್ಕಲ್ ಅವರನ್ನು ಭಾರತ ಒಲಿಂಪಿಕ್ ಸಂಸ್ಥೆಯು ಜಸ್ಬಾಲ್ ರಾಣಾ ಪ್ರಶಸ್ತಿ ಮತ್ತು ರಾಜಾ ರಣಧೀರ್ ಸಿಂಗ್ ಪ್ರಶಸ್ತಿಗೆ ಆಯ್ಕೆ ಮಾಡಿದೆ. ಈ ವರ್ಷದ ಆರಂಭದಲ್ಲಿ ನಿಧನರಾದ ಇಬ್ಬರು ಕ್ರೀಡಾ ದಿಗ್ಗಜರ ಪರಂಪರೆಯನ್ನು ಸ್ಮರಿಸಲು ಐಒಎ ಈ ಪ್ರಶಸ್ತಿಗಳನ್ನು ಸ್ಥಾಪಿಸಿದೆ. ಏಷ್ಯನ್ ಕ್ರೀಡಾಕೂಟದ ಮಹಿಳೆಯರ ಗಾಲ್ಫ್ ವೈಯಕ್ತಿಕ ವಿಭಾಗದಲ್ಲಿ ಸ್ವರ್ಣ ವಿಜೇತೆ ಕನ್ನಡತಿ ಪ್ರಣವಿ ಅರಸ್ ಅವರಿಗೆ ಇಂಡಿಯನ್ ಗಾಲ್ಫ್ ಪ್ರೀಮಿಯರ್ ಲೀಗ್ 1 ಕೋಟಿ ಬಹುಮಾನ ಘೋಷಿಸಿದೆ. ತಂಡ ವಿಭಾಗದಲ್ಲಿ ಬೆಳ್ಳಿ ಪದಕ ಗೆದ್ದ ಆಟಗಾರ್ತಿಯರಿಗೆ ತಲಾ 25 ಲಕ್ಷ ನೀಡುವುದಾಗಿ ಎಕ್ಸ್ನಲ್ಲಿ ಕಳೆದ ಭಾನುವಾರ ಪ್ರಕಟಿಸಿದೆ. ಭಾರತದ ಗಾಲ್ಫ್ ಒಕ್ಕೂಟ ಪ್ರಣವಿ ಅವರಿಗೆ 10 ಲಕ್ಷ ಬಹುಮಾನ ಪ್ರಕಟಿಸಿದೆ. ರಜತ ಗೆದ್ದ ತಂಡದ ಆಟಗಾರ್ತಿಯರಿಗೆ ತಲಾ 3 ಲಕ್ಷ ಬಹುಮಾನ ನೀಡಲಾಗುತ್ತದೆ ಅಂತ ಐಜಿಯು ತಿಳಿಸಿದೆ. ಧಾರ್ಮಿಕ ದತ್ತಿ ಇಲಾಖೆಯ ವ್ಯಾಪ್ತಿಯ ದೇವಾಲಯಗಳ ಅರ್ಚಕರು ಗೈರು ಹಾಜರಿಯ ಸಂದರ್ಭದಲ್ಲಿ ಪ್ರಾಧಿಕಾರದ ಅನುಮತಿ ಪಡೆಯದೆ ಪರ್ಯಾಯ ವ್ಯವಸ್ಥೆ ಮಾಡುತ್ತಿರುವುದು ಗಮನಕ್ಕೆ ಬಂದಿದೆ. ಸಕ್ಷಮ ಪ್ರಾಧಿಕಾರದ ಅನುಮತಿ ಪಡೆಯುವುದು ಕಡ್ಡಾಯ ಅಂತ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮಾದಾಯ ದತ್ತಿಗಳ ಆಯುಕ್ತರು ತಿಳಿಸಿದ್ದಾರೆ. ಸಂಬಂಧಪಟ್ಟ ಕಾರ್ಯನಿರ್ವಹಣಾಧಿಕಾರಿ, ತಹಶೀಲ್ದಾರ್, ಸಹಾಯಕ ಆಯುಕ್ತರ ಪೂರ್ವ ಲಿಖಿತ ಅನುಮತಿ ಪಡೆದು ಪರ್ಯಾಯ ವ್ಯವಸ್ಥೆ ಮಾಡಿಕೊಳ್ಳಬೇಕು ಅಂತ ಸೂಚಿಸಿದ್ದಾರೆ. ರಾಷ್ಟ್ರೀಯ ಅಥವಾ ಅಂತಾರಾಷ್ಟ್ರೀಯ ಕ್ರೀಡೆಗಳಲ್ಲಿ ಕರ್ನಾಟಕವನ್ನು ಪ್ರತಿನಿಧಿಸುವ ರಾಜ್ಯದ ಕ್ರೀಡಾಪಟುಗಳಿಗೆ ವಿವಿಧ ಇಲಾಖೆಗಳಲ್ಲಿ ನೇಮಕಾತಿ ಸಂದರ್ಭದಲ್ಲಿ 2% ಮೀಸಲಾತಿ ಕಲ್ಪಿಸಲು ರಾಜ್ಯ ಸರ್ಕಾರ ನಿರ್ಧರಿಸಿದೆ. ಈ ಕುರಿತು ಸರ್ಕಾರ ಅಧಿಸೂಚನೆ ಹೊರಡಿಸಿದೆ. 2022 ಅಂದಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು

0: ಕ್ರೀಡಾಪಟುಗಳಿಗೆ ನೌಕರಿಯಲ್ಲಿ ಶೇಕಡ 2ರಷ್ಟು ಮೀಸಲಾತಿ ನೀಡುವುದಾಗಿ ಘೋಷಿಸಿದ್ದರು. ರಾಜ್ಯ ಸಿವಿಲ್ ಹುದ್ದೆಗಳಲ್ಲಿ ನೇಮಕಾತಿಯಲ್ಲಿ ಕ್ರೀಡಾಳುಗಳಿಗೆ ಮೀಸಲಾತಿ ನೀಡಲು ಕರ್ನಾಟಕ ನಾಗರಿಕ ಸೇವಾ ನೇಮಕಾತಿ ತಿದ್ದುಪಡಿ ನಿಯಮಗಳಿಗೆ ಸಚಿವ ಸಂಪುಟ ಸಭೆ ಅನುಮೋದನೆ ನೀಡಿದೆ. ಸಾಮಾನ್ಯ ವರ್ಗ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಇತರ ಹಿಂದುಳಿದ ವರ್ಗಗಳ ಪ್ರತಿಯೊಂದು ಪ್ರವರ್ಗ ಒಳಗೊಂಡಂತೆ ಶೇಕಡ 2ರಷ್ಟು ಮೀಸಲಾತಿ ಅನ್ವಯ ಆಗಲಿದೆ. ರಾಜ್ಯದ ವಿವಿಧ ಇಲಾಖೆಗಳ ಮಹಿಳಾ ನೌಕರರು ಇನ್ನು ಮುಂದೆ ಕರ್ತವ್ಯ ಆ್ಯಪ್ ಮೂಲಕ ಅರ್ಜಿ ಸಲ್ಲಿಸಿ ಮುಟ್ಟಿನ ರಜೆ ಪಡೆಯಬಹುದು. ಈ ಕುರಿತು ಪ್ರಜಾಸೇವಾ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಹರ್ಷಗುಪ್ತ ಸುತ್ತೋಲೆ ಹೊರಡಿಸಿದ್ದಾರೆ. ಮಹಿಳೆಯರ ವಿರುದ್ಧ ದೌರ್ಜನ್ಯ ಎಸಗುವ ದುಷ್ಕರ್ಮಿಗಳ ಮನಸ್ಸಿನಲ್ಲಿ ಭಯ ಹುಟ್ಟಿಸುವ ಅಗತ್ಯವಿದೆ ಅಂತ ಸುಪ್ರೀಂ ಕೋರ್ಟ್ ಕಳೆದ ಸೋಮವಾರ ಅಭಿಪ್ರಾಯಪಟ್ಟಿದೆ. ಇತ್ತೀಚೆಗೆ ದೆಹಲಿ NCR ನಡೆದ ಅತ್ಯಾಚಾರಗಳಿಗೆ ಸಂಬಂಧಿಸಿದಂತೆ ಸ್ವಯಂ ಪ್ರೇರಿತ ಪ್ರಕರಣ ದಾಖಲಿಸಿಕೊಂಡು ನ್ಯಾಯಾಲಯ ವಿಚಾರಣೆ ನಡೆಸಿದೆ. ನ್ಯಾಯಮೂರ್ತಿಗಳಾದ JB ಪಾರ್ದಿವಾಲ ಮತ್ತು ಕೆ ವಿನೋದ್ ಚಂದ್ರನ್ ಅವರು ನಗರ ಮಹಿಳೆಯರಿಗೆ ಸುರಕ್ಷಿತವಲ್ಲ ಎಂಬ ಭಾವನೆಯಿದೆ. ದೆಹಲಿ NCR ರಸ್ತೆಗಳಾಗಿರಬಹುದು ಅಥವಾ ಮೆಟ್ರೋ ಆಗಿರಬಹುದು, ರಾತ್ರಿ 11 ಗಂಟೆ ನಂತರವೂ ಮಹಿಳೆಯರಿಗೆ ಸುರಕ್ಷಿತವಾಗಿದೆ ಎನ್ನುವುದನ್ನು ಖಚಿತಪಡಿಸಬೇಕು ಅಂತ ಹೇಳಿದರು. ಅಪರಾಧ ನಡೆದ ಬಳಿಕ ಕ್ರಮ ಕೈಗೊಳ್ಳುವುದು ಅಪರಾಧ ತಡೆಗಟ್ಟುವ ಕ್ರಮವಲ್ಲ, ದುಷ್ಕರ್ಮಿಗಳ ಮನಸ್ಸಿನಲ್ಲಿ ಪೊಲೀಸರು ಭಯ ಹುಟ್ಟಿಸಬೇಕು ಅಂತ ನ್ಯಾಯಮೂರ್ತಿ JB ಪಾರ್ದಿವಾಲ ಅಭಿಪ್ರಾಯ ಪಟ್ಟು ಪ್ರತಿಪಾದಿಸಿದ್ದಾರೆ. ಸಾರ್ವಜನಿಕ ಸ್ಥಳಗಳಲ್ಲಿ ವೆಂಡಿಂಗ್ ಯಂತ್ರಗಳಲ್ಲಿ ಸ್ಯಾನಿಟರ್ ನ್ಯಾಪ್ಕಿನ್ಗಳನ್ನು ಇಡಲು ಕೇರಳಂನ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ನಿರ್ಧರಿಸಿದೆ. ಅಲ್ಲಿನ ಸರ್ಕಾರ 100 ದಿನಗಳ ಕ್ರಿಯಾ ಯೋಜನೆಯ ಭಾಗವಾಗಿ WOMEN ವುಮೆನ್ ಆನ್ ದಿ ಮೂವ್ ಆ್ಯಂಡ್ ಮೆನ್ಸ್ಟ್ರುವಲ್ ನೀಡ್ಸ್ ಯೋಜನೆ ಅನುಷ್ಠಾನಗೊಳಿಸಿದೆ. ಮಹಿಳೆಯರಿಗೆ ಪ್ರಯಾಣದ ಸಂದರ್ಭದಲ್ಲಿ ಮುಟ್ಟಿನ ನೈರ್ಮಲ್ಯಕ್ಕೆ ಸಂಬಂಧಿಸಿದ ವಸ್ತುಗಳು ಸುಲಭವಾಗಿ ಲಭ್ಯವಾಗಬೇಕೆಂಬ ಉದ್ದೇಶದಿಂದ ಈ ಯೋಜನೆ ಜಾರಿಗೆ ತಂದಿದೆ ಅಲ್ಲಿನ ಸರ್ಕಾರ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ವ್ಯಾಪ್ತಿಯಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ, ಅಪರಾಧ ನಿಯಂತ್ರಣ, ಸಂಚಾರ ನಿರ್ವಹಣೆ ಹಾಗೂ ಸಾರ್ವಜನಿಕ ಸುರಕ್ಷತೆಯನ್ನು ಮತ್ತಷ್ಟು ಪರಿಣಾಮಕಾರಿಯಾಗಿ ನಿರ್ವಹಿಸಲು 5 ಪ್ರತ್ಯೇಕ ಪೊಲೀಸ್ ಕಮಿಷನರೇಟ್ಗಳ ರಚನೆಗೆ ರಾಜ್ಯ ಸಚಿವ ಸಂಪುಟ ಸಭೆ ಒಪ್ಪಿಗೆ ನೀಡಿದೆ. ಬೆಂಗಳೂರು ನಗರ ಪೊಲೀಸ್ ಕಮಿಷನರೇಟ್ ಚಾಲ್ತಿಯಲ್ಲಿದ್ದು ಇಡೀ ನಗರ ಪೊಲೀಸ್ ಕಮಿಷನರ್ ಅವರು ಉಸ್ತುವಾರಿಯಲ್ಲಿದೆ. ಅವರ ಮೇಲ್ವಿಚಾರಣೆಯಲ್ಲಿ ಹೊಸದಾಗಿ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಮತ್ತು ಕೇಂದ್ರ ಎಂಬ 5 ಪ್ರತ್ಯೇಕ ಪೊಲೀಸ್ ಕಮಿಷನರೇಟ್ಗಳನ್ನು ವಿಭಜಿಸಿ ಪುನರ್ ರಚಿಸಲಾಗುತ್ತದೆ. ಮುಖ್ಯ ಪೊಲೀಸ್ ಕಮಿಷನರ್ ಅಂತ ಈಗಿರುವ ಪೊಲೀಸ್ ಕಮಿಷನರ್ ಹುದ್ದೆಯನ್ನು ಉನ್ನತೀಕರಿಸಲಾಗುವುದು. ಅದೇ ರೀತಿ ಜಂಟಿ ಪೊಲೀಸ್ ಕಮಿಷನರ್ ಹುದ್ದೆಯನ್ನು ಪೊಲೀಸ್ ಕಮಿಷನರ್ ಸಂಚಾರ ಎಂದು ಮರುಪದ ನಾಮಕರಣ ಮಾಡಲು ಒಪ್ಪಿಗೆ ನೀಡಲಾಗಿದೆ. ಏಷ್ಯನ್ ಕ್ರೀಡಾಕೂಟದಲ್ಲಿ ಚಿನ್ನದ ಪದಕ ಪಡೆದ ಕ್ರೀಡಾಪಟುಗಳಿಗೆ ನೀಡುತ್ತಿದ್ದ ನಗದು ಪುರಸ್ಕಾರವನ್ನು ಕರ್ನಾಟಕ ರಾಜ್ಯ ಸರ್ಕಾರ 1 ಕೋಟಿಗೆ ಹೆಚ್ಚಿಸಿದೆ. ಇದುವರೆಗೆ ಚಿನ್ನದ ಪದಕ ವಿಜೇತರಿಗೆ 35 ಲಕ್ಷ, ಬೆಳ್ಳಿ ಪದಕ ಪಡೆದವರಿಗೆ 25 ಲಕ್ಷ ಹಾಗೂ ಕಂಚಿನ ಪದಕ ಪಡೆದವರಿಗೆ 15 ಲಕ್ಷ ನಗದು ಪುರಸ್ಕಾರ ನೀಡಲಾಗ್ತಿತ್ತು. ಇನ್ನು ಮುಂದೆ ಬೆಳ್ಳಿ ಪದಕಕ್ಕೆ 75 ಲಕ್ಷ, ಕಂಚಿನ ಪದಕಕ್ಕೆ 50 ಲಕ್ಷ ನೀಡಲಾಗ್ತದೆ. ಏಷ್ಯನ್ ಕ್ರೀಡಾಕೂಟ 2026 ಪದಕ ವಿಜೇತರಾದ ಕರ್ನಾಟಕದ ಕ್ರೀಡಾಪಟುಗಳನ್ನು ಸನ್ಮಾನಿಸಿದ ಮುಖ್ಯಮಂತ್ರಿ DK ಶಿವಕುಮಾರ್ ಈ ಕುರಿತು ಮಾಹಿತಿ ನೀಡಿದ್ದಾರೆ. ದೇಶದ ಸಾರಿಗೆ ವಲಯದಲ್ಲಿನ ಯೋಜನೆ ಮತ್ತು ಸಮನ್ವಯವನ್ನು ಸುಗಮಗೊಳಿಸುವ ಉದ್ದೇಶದಿಂದ ಸಮಗ್ರ ಸಾರಿಗೆ ಮತ್ತು ಲಾಜಿಸ್ಟಿಕ್ ಪ್ರಾಧಿಕಾರವನ್ನು ರಚಿಸಲು ಕೇಂದ್ರ ಸಚಿವ ಸಂಪುಟ ಒಪ್ಪಿಗೆ ನೀಡಿದೆ. ಸಮಗ್ರ ಸಾರಿಗೆ ಮತ್ತು ಲಾಜಿಸ್ಟಿಕ್ಸ್ ಯೋಜನೆ, ಸಂಶೋಧನೆ, ಯೋಜನಾ ಮೌಲ್ಯಮಾಪನ, ಮೇಲ್ವಿಚಾರಣೆ, ನೀತಿ ಬೆಂಬಲ ಮತ್ತು ದತ್ತಾಂಶ ವಿಶ್ಲೇಷಣೆಗೆ ಉನ್ನತ ಸಂಸ್ಥೆಯಾಗಿ ITLA ಕಾರ್ಯನಿರ್ವಹಿಸುತ್ತದೆ ಅಂತ ಮಾಹಿತಿ ಮತ್ತು ಪ್ರಸಾರ ಸಚಿವ ಅಶ್ವಿನಿ ವೈಷ್ಣವ್ ಹೇಳಿದ್ದಾರೆ. ಹಲವು ಸಚಿವಾಲಯಗಳು ಮತ್ತು ಸಂಸ್ಥೆಗಳ ನಡುವೆ ಅನಿಶ್ಚಿತತೆ, ಯೋಜನೆ ಅನುಷ್ಠಾನದ ಕಾರಣಕ್ಕೆ ದೀರ್ಘಾವಧಿಯಿಂದ ಇದ್ದ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವುದು ಇದರ ಉದ್ದೇಶ ಅಂತ ಹೇಳಿದ್ದಾರೆ. ಜೊತೆಗೆ ಗುಜರಾತ್ ಮುಖ್ಯಮಂತ್ರಿ ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರು 25 ವರ್ಷ ಪೂರ್ಣಗೊಳಿಸಿರುವ ಸಾಧನೆಯನ್ನು ಶ್ಲಾಘಿಸಿ ಕೇಂದ್ರ ಸಚಿವ ಸಂಪುಟ ನಿರ್ಣಯ ಅಂಗೀಕಾರ ತೆಗೆದುಕೊಂಡಿದೆ. ಸಣ್ಣ ಮತ್ತು ಮಧ್ಯಮ ಗಾತ್ರದ ಉದ್ಯಮಗಳಲ್ಲಿ ನೇರ ಹೂಡಿಕೆಗೆ ಅನುಕೂಲವಾಗುವಂತೆ SME ಅಭಿವೃದ್ಧಿ ನಿಧಿ ಸ್ಥಾಪಿಸಲು 10,000 ಕೋಟಿ ಒದಗಿಸಲು ಒಪ್ಪಿಗೆ ನೀಡಲಾಗಿದೆ. ಭೂಗೋಳದ ದಕ್ಷಿಣ ಧ್ರುವದಲ್ಲಿ ಉಪಕರಣಗಳ ಕುರಿತು ಸಂಶೋಧನೆ ನಡೆಸಿದ ಬೆಲ್ಜಿಯಂನ ಭೌತವಿಜ್ಞಾನಿ ಫ್ರಾನ್ಸಿಸ್ ಹಾಲ್ಜೆನ್ ಅವರಿಗೆ 2026 ನೋಬೆಲ್ ಭೌತವಿಜ್ಞಾನ ಪ್ರಶಸ್ತಿಯನ್ನು ಘೋಷಣೆ ಮಾಡಲಾಗಿದೆ ಅಂತ ಪ್ರಶಸ್ತಿ ಆಯ್ಕೆ ಸಮಿತಿ ತೀರ್ಪುಗಾರರು ಹೇಳಿದ್ದಾರೆ. ಬಾಹ್ಯಾಕಾಶದಿಂದ ಅಮೂರ್ತ ಸಂದೇಶ ವಾಹಕದ ಕುರಿತು ನಡೆಸಿದ ಸಂಶೋಧನೆಗೆ ಈ ಬಾರಿಯ ಪ್ರಶಸ್ತಿ ನೀಡಲಾಗಿದೆ ಅಂತ ರಾಯಲ್ ಸ್ವೀಡಿಷ್ ಅಕಾಡೆಮಿ ಆಫ್ ಸೈನ್ಸಸ್ನ ಪ್ರಧಾನ ಕಾರ್ಯದರ್ಶಿ ಎಲೆನ್ ಮೂನ್ಸ್ ಅವರು ಹೇಳಿದ್ದಾರೆ. ಭಾರತೀಯ ವಾಯುಪಡೆಯ ನೂತನ ಮುಖ್ಯಸ್ಥರನ್ನಾಗಿ ಏರ್ ಮಾರ್ಷಲ್ ಆಶುತೋಷ್ ದೀಕ್ಷಿತ್ ಅವರನ್ನು ಕೇಂದ್ರ ಸರ್ಕಾರ ನೇಮಕ ಮಾಡಿದೆ. ಪ್ರಸಕ್ತ ಐಎಎಫ್ ಮುಖ್ಯಸ್ಥರಾಗಿರುವ ಏರ್ ಚೀಫ್ ಮಾರ್ಷಲ್ ಅಮರ್ಪ್ರೀತ್ ಸಿಂಗ್ ಅವರ ನಂತರ ವಾಯುಪಡೆಯ ಸಾರಥ್ಯವನ್ನು ವಹಿಸಲಿರುವ ಏರ್ ಮಾರ್ಷಲ್ ದೀಕ್ಷಿತ್ ಅವರು ಅಕ್ಟೋಬರ್ 31ರಂದು ಅಧಿಕಾರ ವಹಿಸಿಕೊಳ್ಳಲಿದ್ದಾರೆ. 2028ರ ಡಿಸೆಂಬರ್ವರೆಗೆ ಅವರ ಅಧಿಕಾರಾವಧಿ ಇರಲಿದೆ ಅಂತ ಸರ್ಕಾರ ಹೇಳಿದೆ. ಸರ್ಬಿಯಾ ದಿಗ್ಗಜ ಆಟಗಾರ ನೋವಾಕ್ ಜೋಕೋವಿಚ್ ಅವರು ಚೀನಾ ಓಪನ್ ಟೆನಿಸ್ ಟೂರ್ನಿಯ ಪುರುಷರ ಸಿಂಗಲ್ಸ್ ಕಿರೀಟ ಮುಡಿಗೇರಿಸಿಕೊಂಡಿದ್ದಾರೆ. ಜೊತೆಗೆ ಈ ಟೂರ್ನಿಯಲ್ಲಿ ಸೋಲುರಹಿತ ಓಟವನ್ನು 32 ಪಂದ್ಯಗಳಿಗೆ ವಿಸ್ತರಿಸಿದ್ದಾರೆ. ಜೋಕೋವಿಚ್ ಅವರು ಪ್ರಶಸ್ತಿ ಸುತ್ತಿನಲ್ಲಿ ಆಸ್ಟ್ರೇಲಿಯಾದ ಅಲೆಕ್ಸ್ ಡಿ ಮಿನೋರ್ ವಿರುದ್ಧ ಮೊದಲ ಸೆಟ್ ಗೆದ್ದುಕೊಂಡರು. ಎರಡನೇ ಸೆಟ್ನಲ್ಲಿ ಮೊದಲ ಗೇಮ್ ಗೆದ್ದ ಮಿನೋರ್ ಬಲಗಾಲಿ ನೋವಿನಿಂದ ಪಂದ್ಯವನ್ನು ಬಿಟ್ಟುಕೊಟ್ಟರು. ಜೋಕೋವಿಚ್ ವೃತ್ತಿ ಜೀವನದ 102ನೇ ಪ್ರಶಸ್ತಿಗೆ ಮುತ್ತಿಕ್ಕಿದಂತಾಗಿದೆ. ನಾಯಕ ಶ್ರೇಯಸ್ ಅಯ್ಯರ್ ಅಜೇಯ ಶತಕ ಹಾಗೂ ಪಾದಾರ್ಪಣೆ ಪಂದ್ಯವಾಡಿದ್ದ ನಮನ್ದೀರ್ ಅವರ ಪರಿಣಾಮಕಾರಿ ಬೌಲಿಂಗ್ ಬಲದಿಂದ ಭಾರತ ತಂಡ ವೆಸ್ಟ್ ಇಂಡೀಸ್ ಎದುರಿನ ಟಿ ಟ್ವೆಂಟಿ ಸರಣಿಯಲ್ಲಿ ಶುಭಾರಂಭ ಮಾಡಿದೆ. ಏಕನಾ ಕ್ರೀಡಾಂಗಣದಲ್ಲಿ ನಡೆದಂಥ ಮೊದಲ ಪಂದ್ಯದಲ್ಲಿ ಭಾರತ ತಂಡ 8 ವಿಕೆಟ್ಗಳಿಂದ ಜಯಿಸಿತು. 5 ಪಂದ್ಯಗಳ ಸರಣಿಯಲ್ಲಿ 1ರಲ್ಲಿ ಮುನ್ನಡೆ ಸಾಧಿಸಿದೆ. 19.1 ಓವರ್ಗಳಲ್ಲಿ 171 ರನ್ ಗಳಿಸಿ ಪ್ರವಾಸಿ ತಂಡ ಸರ್ವಪತನವಾಯಿತು. ಈ ಗುರಿಯನ್ನು ಆತಿಥೇಯ ತಂಡ ಕೇವಲ 14.4 ಓವರ್ಗಳಲ್ಲಿ 2 ವಿಕೆಟ್ ಕಳೆದುಕೊಂಡು ಗುರಿ ತಲುಪಿ ಗೆಲುವು ಸಾಧಿಸಿತು. ದೀರ್ಘಕಾಲದಿಂದ ಭಾರತ ತಂಡದ ನಾಯಕಿಯಾಗಿದ್ದ ಹರ್ಮನ್ಪ್ರೀತ್ ಕೌರ್ ಅವರು ಎಲ್ಲ 3 ಮಾದರಿಗಳ ತಮ್ಮ ಹುದ್ದೆ ತೊರೆಯುವುದಾಗಿ ಪ್ರಕಟಿಸಿದ್ದಾರೆ. ಆಟದ ಮೇಲಿನ ಪ್ರೀತಿಯಿಂದ ತಂಡದಲ್ಲಿ ಮುಂದುವರಿಯಲು ಸಿದ್ಧವಿರುವುದಾಗಿ ಅವರು ಪ್ರಕಟಿಸಿದ್ದಾರೆ. ಈ ಮಧ್ಯೆ ನಿರೀಕ್ಷಿಸಿದಂತೆ ಸ್ಮೃತಿ ಮಂದಾನಾ ಅವರನ್ನ ಭಾರತದ ಮಹಿಳಾ ಕ್ರಿಕೆಟ್ ತಂಡದ ನಾಯಕಿಯಾಗಿ ನೇಮಕ ಮಾಡಲಾಗಿದೆ. ಹರ್ಮನ್ಪ್ರೀತ್ ಕೌರ್ ಅವರು ಕಳೆದ ಮಂಗಳವಾರ ನಾಯಕತ್ವವನ್ನು ಬಿಟ್ಟುಕೊಟ್ಟಿದ್ದಾರೆ. ಸ್ಮೃತಿ ಮಂದಾನಾ ಅವರನ್ನ ಭಾರತ ತಂಡದ ನೂತನ ನಾಯಕಿಯನ್ನಾಗಿ ನೇಮಕ ಮಾಡಲಾಗಿದೆ ಅಂತ ಬಿಸಿಸಿಐ ಹೇಳಿದೆ. ಏಷ್ಯನ್ ಹಾಗೂ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಪದಕ ಗೆದ್ದ ಕ್ರೀಡಾಪಟುಗಳಿಗೆ ಗ್ರೂಪ್ ಬಿ ಹುದ್ದೆಗೆ ನೇರ ನೇಮಕಾತಿ ಮಾಡಲಾಗುವುದು ಅಂತ ಕ್ರೀಡಾ ಸಚಿವರು ಆಗಿರುವ ಉಪಮುಖ್ಯಮಂತ್ರಿ ಜಿ ಪರಮೇಶ್ವರ್ ಹೇಳಿದ್ದಾರೆ. ಏಷ್ಯನ್ ಕ್ರೀಡಾಕೂಟದ ಪದಕ ವಿಜೇತರಾದ ಕರ್ನಾಟಕದ ಕ್ರೀಡಾಪಟುಗಳನ್ನು ಸನ್ಮಾನಿಸಿದ ನಂತರ ಅವರು ಈ ಬಗ್ಗೆ ಭರವಸೆ ನೀಡಿದರು. ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅಧ್ಯಕ್ಷತೆಯಲ್ಲಿ ಆಯ್ಕೆ ಸಮಿತಿ ಮೂಲಕ ನೇರ ನೇಮಕಾತಿಗೆ ಅವಕಾಶ ನೀಡಲಾಗಿದೆ. ಕ್ರೀಡಾ ಕ್ಷೇತ್ರದಲ್ಲಿ ರಾಜ್ಯ ಹಾಗೂ ದೇಶಕ್ಕೆ ಕೀರ್ತಿ ತರುವ ಸಾಧಕರಿಗೆ ಸರ್ಕಾರಿ ಸೇವೆಯಲ್ಲಿ ಅವಕಾಶ ನೀಡಿ ಅವರ ಭವಿಷ್ಯಕ್ಕೆ ಭದ್ರತೆ ಒದಗಿಸುವುದು ಸರ್ಕಾರದ ಉದ್ದೇಶ ಅಂತ ಹೇಳಿದ್ದಾರೆ. ಒಲಿಂಪಿಕ್ಸ್ ಯೋಜನೆಯಡಿ 2026-27 ಸಾಲಿಗೆ ಪದಕ ವಿಜೇತ ಕ್ರೀಡಾಪಟುಗಳಾದ ಎಂಆರ್ ಪೂವಮ್ಮ, ಸ್ನೇಹ, ಎಸ್ಎಸ್ ಶ್ರೇಯಾಂಕ ಪಾಟೀಲ್, ಕೆಎಸ್ ಶಿಲ್ಪಾ ಅವರನ್ನು ಸೇರ್ಪಡೆ ಮಾಡಲಾಗಿದೆ ಅಂತ ಪರಮೇಶ್ವರ್ ಮಾಹಿತಿ ನೀಡಿದ್ದಾರೆ. ಈ ಕ್ರೀಡಾಪಟುಗಳಿಗೆ ಒಲಿಂಪಿಕ್ಸ್ ಸಿದ್ಧತೆ, ತರಬೇತಿ ಹಾಗೂ ಇತರೆ ಅಗತ್ಯಗಳಿಗೆ ಪ್ರಸಕ್ತ ಸಾಲಿನಲ್ಲಿ ತಲಾ 10 ಲಕ್ಷ ನಗದು ಪ್ರೋತ್ಸಾಹಧನ ನೀಡಲಾಗುವುದು ಅಂತ ಹೇಳಿದ್ದಾರೆ. ಏಷ್ಯನ್ ಕ್ರೀಡಾಕೂಟದಲ್ಲಿ ಸ್ಪರ್ಧಿಸಿದ ಕರ್ನಾಟಕದ 20 ಕ್ರೀಡಾಪಟುಗಳಿಗೆ ಮೊದಲ ಬಾರಿ ತಲಾ 5 ಲಕ್ಷ ಪ್ರೋತ್ಸಾಹಧನ ಮಂಜೂರು ಮಾಡಲಾಗಿದೆ ಅಂತ ಮಾಹಿತಿ ನೀಡಲಾಗಿದೆ.
1: ಇದುವರೆಗೆ ಕರೆಂಟ್ ಅಫೇರ್ಸ್ ಪ್ರಚಲಿತ ವಿದ್ಯಮಾನಗಳ ಪಕ್ಷಿ ನೋಟ ಕೇಳಿದ್ರೆ. ಕಾರ್ಯಕ್ರಮದ ಪ್ರಸ್ತುತಿ ವೆಂಕಟೇಶ್ ಹೂಗಾರ್, ಕಾರ್ಯಕ್ರಮದ ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6 ಗಂಟೆ. ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಕಾರ್ಯಕ್ರಮ ವಿವರಣೆಯ ನಂತರ 6:10 ಪ್ರಕಟಣೆಗಳು. 6:15 ಗೋದುಳಿ ಕಾರ್ಯಕ್ರಮದಲ್ಲಿ ದೇವದುರ್ಗದ ಬಸವೇಶ್ವರ ಪ್ರೌಢಶಾಲಾ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ. ಕಾರ್ಯಕ್ರಮದ ಪ್ರಸ್ತುತಿ ರಮಾ ಕುಲಕರ್ಣಿ. 6:51 ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ಕೇಳಿ. ಹೈನುಗಾರಿಕೆಯಲ್ಲಿ ಹೈನು ತಳಿಗಳ ಮಹತ್ವ. ಪಶು ವೈದ್ಯಾಲಯ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕಿ ಡಾಕ್ಟರ್ ನಾದಮಣಿ ಎನ್ ಅವರೊಡನೆ ಸಂದರ್ಶನವನ್ನು ಕೇಳುವಿರಿ. ಸಂದರ್ಶಕರು ತಿಮ್ಮಪ್ಪ ಹೆಚ್ ಗೌಡ, ಪ್ರಾಯೋಜಕರು ಕೃಷಿ ಇಲಾಖೆ ಕರ್ನಾಟಕ ಸರ್ಕಾರ. 7:20 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕುಷ್ಟಗಿ ತಾಲೂಕಿನ ಹಬಲ್ಕಟ್ಟಿ ಗ್ರಾಮದ ದವಲ್ಸಬತ್ತರ್ ಮತ್ತು ಸೆಂಗಡಿಗರಿಂದ ಗೀಗಿ ಪದಗಳು. 8:30 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಮಾನ್ವಿ ತಾಲೂಕಿನ ರಾಜೋಳಿ ಗ್ರಾಮದ ನಾಗೇಂದ್ರಪ್ಪ ಮತ್ತು ಸಂಗಡಿಗರಿಂದ ಡೊಳ್ಳಿನ ಪದಗಳು. 9:30 ಯುವವಾಣಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ ಹರ್ಷಿತಾ ಅವರಿಂದ ಭಾಷಣ, ಬದಲಾಗುತ್ತಿರುವ ಜಗತ್ತು ಮತ್ತು ಕೌಶಲ್ಯ. ನಂತರ ಶರಣ್ ಎಂ ಅವರಿಂದ ಕವನ ವಾಚನ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ, ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ 10 ಗಂಟೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ.

ದಲ್ಲಿ ಡಾಕ್ಟರ್ ಸೆಮ್ಮನಗುಡಿ ಆರ್ ಶ್ರೀನಿವಾಸಯ್ಯರವರ ಹಾಡುಗಾರಿಕೆಯನ್ನು ಕೇಳುವಿರಿ. 10:30 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ನಾಳೆ ಬೆಳಗಿನ ಪ್ರಸಾರದಲ್ಲಿ 6 ಗಂಟೆಗೆ ಕಾರ್ಯಕ್ರಮಗಳ ವಿವರಣೆ, 6:10 ಪ್ರಾಯೋಜಿತ ಕಾರ್ಯಕ್ರಮ ದಸರಾ ಗೀತಾರಾಧನಾ. ಪ್ರಾಯೋಜಕರು GSSS ಮೈಸೂರು, ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ, ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. 6:30 ಚಿಂತನ, ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿ, ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ, ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. 6:35 ದೇಶಭಕ್ತಿ ಗೀತೆ. 6:40 ಪ್ರಾಯೋಜಿತ ಕಾರ್ಯಕ್ರಮ ದಸರಾದಲ್ಲಿ ಇಂದು. ಪ್ರಾಯೋಜಕರು ವಿದ್ಯಾವರ್ಧಕ ಇಂಜಿನಿಯರ್ ಕಾಲೇಜು ಮೈಸೂರು. 6:50 ಜನಪದ ಗೀತೆ. 7:15 ಪ್ರಾಯೋಜಿತ ಕಾರ್ಯಕ್ರಮ ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ. 7:45 ಚಿತ್ರಗೀತೆಗಳು. 9:00 ಮೈಸೂರು ವೃತ್ತಾಂತ ರಂಗ, ಚಾರಿತ್ರಿಕ ವೃತ್ತಗಳ ಪರಿಚಯಾತ್ಮಕ ಸರಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಗಲಿದೆ. 9:15 ಚಿತ್ರಗೀತೆಗಳು, ನಿಮ್ಮ ಕರೆಯ ನಿಮಗೊಂದು ಗೀತೆ ಪ್ರಸಾರವಾಗಲಿದೆ. 10:00 ನವರಾತ್ರಿ ಸಂದರ್ಭದಲ್ಲಿ ವಿಶೇಷ ಸಂಗೀತ ಕಾರ್ಯಕ್ರಮ ಮಾಮವ ಮಹಾವಿದ್ಯೆ, ದೇವಿಯ ದಶಾ ಮಹಾವಿದ್ಯೆ ಸ್ವರೂಪಾನುಸಂಧಾನದ ಕುರಿತು ಕಾರ್ಯಕ್ರಮ ಸರಣಿ ಪ್ರಸಾರವಾಗಲಿದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. 10:32 11:00 11:32 ವಿವಿಧ ಭಾರತಿ ಕನ್ನಡ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು. 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಹೈನುಗಾರಿಕೆಯಲ್ಲಿ ಹೊಸತನದ ಕತೆ, ಶ್ವೇತಾ ರವೀಂದ್ರನಾಥ್ ಅವರೊಂದಿಗೆ ಮಾತುಕತೆ, ಸಂದರ್ಶಕರು ಹಾಶ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಆರ್ಥ್ರೈಟಿಸ್ ಕಾಯಿಲೆಗೆ ಸಂಬಂಧಿಸಿದಂತೆ ಜಾಗೃತಿ ಮತ್ತು ಚಿಕಿತ್ಸೆ ಕುರಿತು ಕಾರ್ಯಕ್ರಮ ಪ್ರಸಾರವಾಗಲಿದೆ. 1:20 ಚಿತ್ರಗೀತೆಗಳು. 3:00 FM 101.3 ಮೆಗಹರ್ಟ್ಸ್ಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. ನಾಳೆ ಸಂಜೆ ಪ್ರಸಾರದಲ್ಲಿ 5:00 ಚಿತ್ರಗೀತೆಗಳು. 5:30 ಯುವವಾಣಿ ಕಾರ್ಯಕ್ರಮದಲ್ಲಿ ಮಾನವೀಯ ಕಳಿಂಗ ಪದವಿ ಪೂರ್ವ ಮತ್ತು ಮಹಿಳಾ ಪದವಿ ಕಾಲೇಜು ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ. 6:10 ಪ್ರಕಟಣೆಗಳು. 6:15 ಸಂಧ್ಯಾ ಕಿರಣ ಪ್ರಸಾರವಾಗಲಿದೆ. ಕಾರ್ಯಕ್ರಮದ ಪ್ರಸ್ತುತಿ ಪರಮೇಶ್ವರಪ್ಪ ಗೋಪಶೆಟ್ಟಿ. ಇದುವರೆಗೆ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯವನ್ನು ಕಾರ್ಯಕ್ರಮ ವಿವರಣೆಯಲ್ಲಿ ಮಾಡಿಕೊಂಡಿರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 6:05 ಆಗಲಿದ್ದು ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: ನಿಮ್ಮದೇ ಭಾವಚಿತ್ರವಿರುವ ಅಂಚೆ ಚೀಟಿಯನ್ನು ಪಡೆಯಬೇಕೇ? ಹುಟ್ಟುಹಬ್ಬ, ಮದುವೆ, ನಿವೃತ್ತಿ ಮೊದಲಾದ ಸಂದರ್ಭಗಳಲ್ಲಿ ನಿಮ್ಮ ಪ್ರೀತಿ ಪಾತ್ರರಿಗೆ ನಿಮ್ಮ ಭಾವಚಿತ್ರವಿರುವ ಸ್ಟ್ಯಾಂಪ್ ಅನ್ನು ಉಡುಗೊರೆಯಾಗಿ ನೀಡಬಯಸುತ್ತೀರಾ? ಹಾಗಾದರೆ ಸರಳ ಅರ್ಜಿಯೊಂದಿಗೆ ನಿಮ್ಮ ಗುರುತು ಪತ್ರ, ನಿಮ್ಮ ಭಾವಚಿತ್ರ ನೀಡಿ ಕೇವಲ 300 ರೂಪಾಯಿಗಳಲ್ಲಿ ಕ್ಷಣಾರ್ಧದಲ್ಲಿ ನಿಮ್ಮ ಭಾವಚಿತ್ರವಿರುವ ಅಂಚೆ ಚೀಟಿಯನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಿಮ್ಮ ಸಮೀಪದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ. ಅಂಚೆ ಜೀವ ವಿಮಾ ವಿಭಾಗ, ಭಾರತೀಯ ಅಂಚೆ ಇಲಾಖೆ, ಉತ್ತರ ಕರ್ನಾಟಕ ವಲಯ, ಧಾರವಾಡ. ಇವರ ಪ್ರಕಟಣೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಮ್ಮ ವಾಟ್ಸ್ಆಪ್ ಸಹಾಯವಾಣಿ 9449849350.
2: सुनती हो, कमाल ही हो गया.
3: क्या हो गया ऐसा?
2: सिलेंडर आने में देरी हो रही थी ना, देखो आज आ गया.
3: ये कमाल कैसे हो गया?
2: मैंने www.pgportal.gov.in पर जाकर अपनी कंप्लेंट को बोलकर दर्ज किया और देखो तुरंत एक्शन हुआ.
3: ये तो बहुत बढ़िया पोर्टल है.
2: 22 भारतीय भाषाओं में आप अपनी शिकायत दर्ज कराएं, अपनी समस्या का समाधान और प्राथमिकता का अनुभव पाएं, जैसे हमने पाया. सारी शिकायतों का समाधान CP ग्राम्स की

0: ಕೆಲ್ಸ ಸಿಕ್ತು.
1: ಅರೆ ವಾ, ಅಭಿನಂದನೆಗಳು. ಇನ್ನೂ ಸಿಕ್ಕಾಪಟ್ಟೆ ಶಾಪಿಂಗ್.
0: ಹೊಸ ಮೊಬೈಲ್, ಜೀನ್ಸ್, ಜಾಕೆಟ್.
1: ಒಂದ್ ನಿಮಿಷ ಮಹಾರಾಜರೇ, ಸ್ಯಾಲರಿಗಿಂತ ಮೊದಲು ಖರ್ಚು.
0: ಇನ್ಸ್ಟೆಂಟ್ ಲೋನ್ ಸಿಗುತ್ತಲ್ಲ.
1: ಮೊದಲು ಬಜೆಟ್ ಮಾಡ್ಲು ಕಲಿ, ಆಮೇಲೆ ಖರ್ಚು ಮಾಡು.
0: ಆದ್ರೆ ಅಕ್ಕ
1: ನೋಡು, ಗಳಿಕೆಯ ಒಂದು ಭಾಗ ಯಾವತ್ತೂ ಉಳಿಸ್ಬೇಕು. ಆದ್ರೆ ಪಾರ್ಟಿ ಕೊಡೋದನ್ನ ತಪ್ಪಿಸೋಕಾಗಲ್ಲ.
2: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.

ಇದುವರೆಗೆ ಪ್ರಕಟಣೆಗಳನ್ನು ಕೇಳಿದ್ರೆ ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:15. ಕೇಳಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.

ಪುಟಾಣಿ ಮಕ್ಕಳಿಗೆಲ್ಲ ಗೋಧೂಳಿ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ. ಮಕ್ಕಳೇ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ದೇವದುರ್ಗದ ಬಸವೇಶ್ವರ ಪ್ರೌಢಶಾಲಾ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ ಮೊದಲಿಗೆ ಕೇಳೋಣ. ಒಂದು ಪ್ರಾರ್ಥನಾ ಗೀತೆಯನ್ನು ವಿಜಯಲಕ್ಷ್ಮಿ ಹಾಗೂ

ಈಗ ಕೇಳಿ ಭಾವಗೀತೆಯನ್ನು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿರುವ ಭಾವಗೀತೆಗೆ ರಚನೆ ನೀಡಿದ್ದಾರೆ ಕೆ ಸಿ ಶಿವಪ್ಪ ಅವರು.

0: ಇದುವರೆಗೆ ಭಾವಗೀತೆಯನ್ನ ಕೇಳಿದ್ರಿ.
1: ಎಲ್ಐಸಿ ಇಂಡೆಕ್ಸ್ ಪ್ಲಸ್ 2500 ರುಪೀಸ್ ಅಷ್ಟು ಕಡಿಮೆ ಮಂತ್ಲಿ ಪ್ರೀಮಿಯಂ ನೊಂದಿಗೆ ನಿಮ್ಮ ಜರ್ನಿಯನ್ನು ಆರಂಭಿಸಿ. ಗ್ಯಾರಂಟೆಡ್ ಅಡಿಷನ್ಸ್ ನ ಸೆಕ್ಯೂರಿಟಿ ಒಂದಿಗೆ. ಹೆಚ್ಚಿನ ಡೀಟೇಲ್ಸ್ ಗೆ ವಿಸಿಟ್ www.licindia.in. LIC ಹರ್ ಪಲ್ ಆಪ್ಕೆ ಸಾಥ್. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
0: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:37 ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು. 6:40 ಸರಿಯಾಗಿ ಪ್ರದೇಶ ಸಮಾಚಾರ ಪ್ರಸಾರವಾಗಲಿದೆ. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ 6:51 ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಗಲಿದೆ. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ

ಶುರು ಮಾಡೋಣ ಇನ್ವೆಸ್ಟಿಂಗ್ ನ ಕಲಿಕೆ. ಎರಡೊಂದ್ಲಿ ಎರಡು, ಎರಡೆರಡ್ಲಿ ನಾಲ್ಕು, ಕಿವಿಗೊಟ್ಟು ಆಲಿಸಿ ಈ ಮಂತ್ರ ಪಠಿಸಿ.

0: ಸೆಬಿ ಇನ್ವೆಸ್ಟರ್ ಜಾಗೃತಾ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
2: ಸಮುದ್ರದಲ್ಲಿ ಸ್ನಾನಕ್ಕೆಂದೇ ಬೇರೆ ತೆರೆಗಳಿರುವುದಿಲ್ಲ. ಬಂದ ತೆರೆಗಳಿಗೆ ತಲೆಯೊಡ್ಡಿ ಸ್ನಾನ ಮಾಡಬೇಕು. ಹಾಗೆಯೇ ಬದುಕಿನಲ್ಲಿ ಸಂತೋಷಕ್ಕೆಂದೇ ಬೇರೆ ದಿನಗಳಿರುವುದಿಲ್ಲ. ಎಲ್ಲ ದಿನಗಳಲ್ಲೂ ಸಂತೋಷಕ್ಕೆ ಅವಕಾಶ ಉಂಟು. ಅದನ್ನು ಅನುಭವಿಸುವ ಮನಸ್ಸು ನಮ್ಮದಾಗಿರಬೇಕು.
3: ಎಲ್ಲೆಡೆ ತುಂಬಿದೆ ಆನಂದ,

0: ಮೈಸೂರು ದಸರಾ ವಿಶೇಷ ಕಾರ್ಯಕ್ರಮಗಳು ರಾಜ್ಯವ್ಯಾಪಿ ಜಾಲದಲ್ಲಿ.
1: ನವರಾತ್ರಿಯ ಅಂಗವಾಗಿ ಬೆಳಗ್ಗೆ 6:10 ಮೈಸೂರಿನ GSSS ಪ್ರಾಯೋಜಿತ ವಿಶೇಷ ಗೀತಾರಾಧನ.
0: ಮೈಸೂರಿನ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್ ಪ್ರಾಯೋಜಿತ ದಸರಾ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮುನ್ನೋಟ ದಸರಾದಲ್ಲಿ ಇಂದು ಮತ್ತು ನಾಳೆ ಪ್ರತಿದಿನ ಬೆಳಗ್ಗೆ 6:40.
1: ಮೈಸೂರು ಜಿಲ್ಲಾಡಳಿತ, ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ ಲಿಮಿಟೆಡ್, KSIC ಮೈಸೂರು ಸಿಲ್ಕ್ಸ್ ಹಾಗೂ ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ ಪ್ರಾಯೋಜಿತ ವಿಜಯದಶಮಿಯ ಪ್ರತಿಷ್ಠಿತ ಜಂಬೂ ಸವಾರಿಯ ನೇರ ವೀಕ್ಷಕ ವಿವರಣೆ.
0: ಆಸ್ವಾದಿಸಿ,
1: ಆನಂದಿಸಿ,
0: ದಸರಾ ಸಂಭ್ರಮ ಇಮ್ಮಡಿಗೊಳಿಸಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು. ರಾಜ್ಯದಲ್ಲಿ ಪೊಲೀಸ್ ವ್ಯವಸ್ಥೆ ಬಲಪಡಿಸಲು ಆಧುನಿಕ ತಂತ್ರಜ್ಞಾನ ಅಳವಡಿಕೆ ಕುರಿತು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪರಿಶೀಲನೆ. ಐತಿಹಾಸಿಕ ನಾಡಹಬ್ಬ ದಸರಾ ಉತ್ಸವಕ್ಕೆ ಮೈಸೂರು ಸಜ್ಜು. ನಾಳೆ ಅಭಿನವ ಶ್ರೀ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳಿಂದ ನಾಡದೇವತೆ ಚಾಮುಂಡೇಶ್ವರಿ ದೇವಿಗೆ ಪುಷ್ಪಾರ್ಚನೆ, ಉತ್ಸವಕ್ಕೆ ಚಾಲನೆ. ರಾಜ್ಯದ ವಿವಿಧ ಶಕ್ತಿಪೀಠಗಳಲ್ಲಿ ನವರಾತ್ರಿ ವಿಶೇಷ ಅಲಂಕಾರ, ಪೂಜೆ ಆಯೋಜನೆ. ರಣಜಿ ಕ್ರಿಕೆಟ್ ವಿಜಯವಾಡದಲ್ಲಿ ನಾಳೆ ಕರ್ನಾಟಕ ಆಂಧ್ರ ಮುಖಾಮುಖಿ. ಪೊಲೀಸ್ ವ್ಯವಸ್ಥೆಯನ್ನು ಬಲಪಡಿಸುವ ಹಾಗೂ ವಿಚಕ್ಷಣೆಯನ್ನು ಉತ್ತಮಪಡಿಸುವ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿ ಇಂದು ಪೊಲೀಸ್ ಭವನಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಅಪರಾಧ ತಡೆಗಟ್ಟುವ ನಿಟ್ಟಿನಲ್ಲಿ ಆಧುನಿಕ ತಂತ್ರಜ್ಞಾನ ಬಳಸಿಕೊಳ್ಳುವ ಬಗ್ಗೆ ಸಮಾಲೋಚನೆ ನಡೆಸಿದರು. ಇದೇ ಸಂದರ್ಭದಲ್ಲಿ ವಿವಿಧ ಯೋಜನೆಗಳ ವಸ್ತುಸ್ಥಿತಿಯನ್ನು ಪರಿಶೀಲಿಸಿದರು. ಈ ಸಂದರ್ಭದಲ್ಲಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಉಪಸ್ಥಿತರಿದ್ದರು. ಮುಖ್ಯಮಂತ್ರಿಯವರು ತಮ್ಮ ಗೃಹ ಕಚೇರಿ ಕೃಷ್ಣಾದಲ್ಲಿ ಇಂದು ಕೇಂದ್ರೀಯ ಟಿಬೆಟ್ ಆಡಳಿತದ ಪ್ರತಿನಿಧಿ ಜಿಗ್ಮೆ ಸುಲ್ಟ್ರಿಮ್ ಭೇಟಿ ಮಾಡಿದರು. ಮೈಸೂರಿನ ಬೈಲುಕುಪ್ಪೆಗೆ ಧರ್ಮಗುರು 14ನೇ ದಲೈಲಾಮಾ ಅವರ ಉದ್ದೇಶಿತ ಭೇಟಿ ಸಿದ್ದತೆ ಬಗ್ಗೆ ಚರ್ಚಿಸಲಾಯಿತು ಎಂದು ಮುಖ್ಯಮಂತ್ರಿಯವರು ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸಿದ್ದಾರೆ. ವಿಶ್ವವಿಖ್ಯಾತ ನಾಡಹಬ್ಬ 2026ರ ದಸರಾ ಮಹೋತ್ಸವದ ಉದ್ಘಾಟನೆಗೆ ಕ್ಷಣಗಣನೆ ಆರಂಭಗೊಂಡಿದೆ. 10 ದಿನಗಳ ಕಾಲ ನಡೆಯುವ ಶರನ್ನವರಾತ್ರಿ ದಸರಾ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಮಹೋತ್ಸವಕ್ಕೆ ಪ್ರವಾಸಿಗರನ್ನು ಆಕರ್ಷಿಸಲು ಮೈಸೂರು ನಗರ ಸಜ್ಜುಗೊಂಡಿದೆ. ನಾಡ ಅಧಿದೇವತೆ ಚಾಮುಂಡೇಶ್ವರಿಯ ಸನ್ನಿಧಿಯಲ್ಲಿ ನಾಳೆ ಬೆಳಿಗ್ಗೆ 11:50ರಿಂದ 12:13ರವರೆಗೆ ಸಲ್ಲುವ ಶುಭ ಧನುರ್ ಲಗ್ನದಲ್ಲಿ ಕೊಪ್ಪಳದ ಗವಿಮಠದ ಸಂಸ್ಥಾನದ ಅಭಿನವ ಶ್ರೀ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಚಾಮುಂಡೇಶ್ವರಿ ದೇವಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಈ ವರ್ಷದ ದಸರಾ ಮಹೋತ್ಸವದ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಲಿದ್ದಾರೆ. ಚಾಮುಂಡಿಬೆಟ್ಟ ಹಾಗೂ ಅರಮನೆ ಸೇರಿದಂತೆ ಕಾರ್ಯಕ್ರಮಗಳು ನಡೆಯುವ ಎಲ್ಲಾ ವೇದಿಕೆಗಳು ಸಂಪೂರ್ಣವಾಗಿ ಸಜ್ಜುಗೊಂಡಿದೆ. ಚಾಮುಂಡಿಬೆಟ್ಟದ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಯತೀಂದ್ರ ಹಾಗೂ ಮಠಾಧೀಶರು ಸೇರಿದಂತೆ ಗಣ್ಯರು ಪಾಲ್ಗೊಳ್ಳಲಿದ್ದಾರೆ. ಈ ಬಾರಿ ದಸರಾಗೆ ಎಲ್ಲಾ ಧರ್ಮದ 300 ಗುರುಗಳು ಆಗಮಿಸುವ ಹಿನ್ನೆಲೆಯಲ್ಲಿ ವಿಶೇಷ ಆಸನದ ವ್ಯವಸ್ಥೆ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ್ ರೆಡ್ಡಿ ತಿಳಿಸಿದ್ದಾರೆ. ಈ ಬಾರಿಯ ಸಿಎಂ ಕಪ್ ರಾಜ್ಯಮಟ್ಟದ ದಸರಾ ಕ್ರೀಡಾಕೂಟ ಇದೇ 14ರವರೆಗೆ ನಡೆಯಲಿದ್ದು ಒಟ್ಟು 28 ಕ್ರೀಡೆಗಳಲ್ಲಿ 4,500ಕ್ಕೂ ಅಧಿಕ ಕ್ರೀಡಾಪಟುಗಳು ಭಾಗವಹಿಸಲಿದ್ದಾರೆ. ಮೈಸೂರಿನ ಚಾಮುಂಡಿ ವಿಹಾರ ಕ್ರೀಡಾಂಗಣದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಾಳೆ ಸಂಜೆ ಕ್ರೀಡಾಕೂಟಕ್ಕೆ ಅಧಿಕೃತ ಚಾಲನೆ ನೀಡಲಿದ್ದಾರೆ. 10 ದಿನಗಳ ಕಾಲ ವಿವಿಧ ರೀತಿಯ ಕಾರ್ಯಕ್ರಮಗಳು ನಡೆಯಲಿವೆ. ಅಕ್ಟೋಬರ್ 21ರಂದು ಅಂದರೆ 11ನೇ ದಿನ ವಿಶ್ವವಿಖ್ಯಾತ ಜಂಬೂ ಸವಾರಿ ಮೆರವಣಿಗೆಗೆ ಮುಖ್ಯಮಂತ್ರಿ ಚಾಲನೆ ನೀಡಲಿದ್ದಾರೆ. ಜನಸೇವೆಯಿಂದ ದೇಶ ಸೇವೆ ಎಂಬ ಮಂತ್ರದಡಿ ಹಾಗೂ ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಕೂಡಿರುವ ಸಾರ್ವಜನಿಕ ಸೇವೆಯ 25 ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ 2025ರ ವಕ್ಫ್ ಸುಧಾರಣೆಗಳ ಕುರಿತ ಒಂದು ವರದಿ ಇಲ್ಲಿದೆ. ವಕ್ಫ್ ಕಾಯ್ದೆಯ ಸೆಕ್ಷನ್ 40ರಡಿ ಈ ಹಿಂದೆ ವಕ್ಫ್ ಮಂಡಳಿಗೆ ಯಾವುದೇ ಆಸ್ತಿಯನ್ನು ಸ್ವಯಂ ನಿರ್ಧಾರದ ಮೂಲಕ ವಕ್ಫ್ ಆಸ್ತಿಯೆಂದು ಘೋಷಿಸುವ ಅಧಿಕಾರವಿತ್ತು. ಇದರಿಂದಾಗಿ ನೋಂದಾಯಿತ ವಕ್ಫ್ ಆಸ್ತಿಗಳ ಸಂಖ್ಯೆಯಲ್ಲಿ ಭಾರೀ ಹೆಚ್ಚಳ ಕಂಡುಬಂದಿತ್ತು. 2013ರ 8.72 ಲಕ್ಷಕ್ಕೆ ತಲುಪಿದೆ. ಈ ಪೈಕಿ ಸರ್ಕಾರಿ ಸ್ವಾಮ್ಯದ 5,973 ಆಸ್ತಿಗಳು ಸೇರಿರುವುದು ಗಂಭೀರ ಚಿಂತನೆಗೆ ಕಾರಣವಾಗಿತ್ತು. ಈ ಲೋಪದೋಷಗಳನ್ನು ಸರಿಪಡಿಸಲು ಜಾರಿಗೆ ತರಲಾಗಿರುವ ವಕ್ಫ್ ತಿದ್ದುಪಡಿ ಕಾಯ್ದೆ 2025ಅನ್ನು ಉಮೀದ್ ಕಾಯ್ದೆ ಎಂದು ಕರೆಯಲಾಗುತ್ತದೆ. ಈ ಹೊಸ ಕಾಯ್ದೆ ವಕ್ಫ್ ಮಂಡಳಿಗೆ ಏಕಪಕ್ಷೀಯ ಅಧಿಕಾರ ನೀಡುತ್ತಿದ್ದು ನಿಬಂಧನೆಯನ್ನು ಸಂಪೂರ್ಣವಾಗಿ ತೆಗೆದುಹಾಕಿದೆ. ಇನ್ನು ಮುಂದೆ ಸರ್ಕಾರಿ ಭೂಮಿಯ ಮೇಲಿನ ಯಾವುದೇ ಹಕ್ಕುಗಳ ಪ್ರತಿಪಾದನೆಯನ್ನು ಕಲೆಕ್ಟರ್ಗಿಂತ ಹೆಚ್ಚಿನ ಶ್ರೇಣಿಯ ಅಧಿಕಾರಿಯೊಬ್ಬರು ಕೂಲಂಕುಷವಾಗಿ ಪರಿಶೀಲಿಸಬೇಕಾಗುತ್ತದೆ. ಜೊತೆಗೆ ವಕ್ಫ್ ನಿರ್ಧಾರಗಳ ವಿರುದ್ದ ಹೈಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಲು ಇದೇ ಮೊದಲ ಬಾರಿ ನೇರ ಅವಕಾಶ ಕಲ್ಪಿಸಲಾಗಿದೆ. ಈ ಕಾನೂನಾತ್ಮಕ ಸುಧಾರಣೆಗಳ ಜೊತೆಗೆ ಸಮಗ್ರ ಡಿಜಿಟಲೀಕರಣ ಪ್ರಕ್ರಿಯೆಗಳು ಜೊತೆ ಜೊತೆಗೆ ಸಾಗುತ್ತಿವೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಶೃಂಗೇರಿ, ಹೊರನಾಡು, ಕಟೀಲು, ಕೊಲ್ಲೂರು ಮೊದಲಾದ ಶಕ್ತಿದೇವತೆ ಕ್ಷೇತ್ರಗಳಲ್ಲಿ ನಾಳೆ ನವರಾತ್ರಿಯ ವಿಶೇಷ ಪೂಜೆ ಪುನಸ್ಕಾರಗಳು ನಡೆಯಲಿವೆ. ದಸರಾದ ಈ ಅವಧಿಯಲ್ಲಿ ಶಕ್ತಿದೇವತೆಗೆ ದಿನಕ್ಕೊಂದು ಬಣ್ಣದಂತೆ ವಿವಿಧ ರೀತಿಯ ಅಲಂಕಾರ ಮಾಡಿ ಆರಾಧಿಸಲಾಗುತ್ತದೆ. ಈ ಸಂದರ್ಭದಲ್ಲಿ ವಿಶೇಷ ಹೋಮ ಹವನಗಳನ್ನು ಕೂಡ ವ್ಯವಸ್ಥೆ ಮಾಡಲಾಗಿದೆ. ಮಂಗಳೂರಿನ ಕುದ್ರೋಳಿ, ಮಡಿಕೇರಿ ಹಾಗೂ ಶ್ರೀರಂಗಪಟ್ಟಣಗಳಲ್ಲಿಯೂ ದಸರಾವನ್ನು ನಾಡಹಬ್ಬವನ್ನಾಗಿ ಆಚರಿಸಲಾಗುತ್ತಿದೆ. ವಿಶ್ವ ಪರಂಪರೆ ತಾಣವಾದ ಹಂಪಿಯ ಶ್ರೀ ವಿರೂಪಾಕ್ಷೇಶ್ವರ ದೇವಸ್ಥಾನದ ಆವರಣದಲ್ಲಿರುವ ದುರ್ಗಾದೇವಿ, ಚಾಮುಂಡೇಶ್ವರಿ, ಲಕ್ಷ್ಮೀ ವೆಂಕಟೇಶ್ವರ, ವರಾಹಲಕ್ಷ್ಮಿ, ಮಹಿಷಾಸುರಮರ್ದಿನಿ, ನವದುರ್ಗಾ, ಶಾರದಾದೇವಿ, ಪಂಪಾಂಬಿಕೆ, ಭುವನೇಶ್ವರಿ ದೇವಿಯವರಿಗೆ ಪ್ರತಿನಿತ್ಯವೂ ಅಭಿಷೇಕ ಹಾಗೂ ವಿಶೇಷ ಅಲಂಕಾರಗಳು, ಸಂಜೆ ಕುಂಕುಮ ಅರ್ಚನೆ ಪೂಜೆಗಳು ನಡೆಯಲಿವೆ. ಮಹಾನವಮಿಯಂದು ಆಯುಧ ಪೂಜೆಯನ್ನು ಹಂಪಿಯ ವಿದ್ಯಾರಣ್ಯ ಸಂಸ್ಥಾನದ ವಿದ್ಯಾರಣ್ಯ ಭಾರತಿ ಮಹಾಸ್ವಾಮಿಗಳು ನೆರವೇರಿಸಲಿದ್ದು, ವಿಜಯದಶಮಿಯಂದು ಬನ್ನಿ ಮಂಟಪದಲ್ಲಿ ಬನ್ನಿ ಮುಡಿಯಲಾಗುತ್ತದೆ. ಇದೇ ರೀತಿಯಾಗಿ ವಿಜಯನಗರ ಅರಸರ ಕುಲದೇವಿಯಾಗಿದ್ದ ಕಮಲಾಪುರದ ಸಮೀಪವಿರುವ ಪಟ್ಟಣದ ಯಲ್ಲಮ್ಮ ದೇವಿಯ ದೇವಸ್ಥಾನದಲ್ಲೂ ಬನ್ನಿ ಮರದ ಪೂಜೆ ಮಾಡಿ ನಂತರ ಸಾರ್ವಜನಿಕವಾಗಿ ಬನ್ನಿಯ ವಿನಿಮಯ ನಡೆಯುತ್ತದೆ. ಹಂಪಿ ಕ್ಷೇತ್ರದಲ್ಲಿ ಇಂದು ಮಹಾಲಯ ಅಮಾವಾಸ್ಯೆ ಪ್ರಯುಕ್ತ ನದಿ ದಂಡೆಯ ಮಂಟಪಗಳಲ್ಲಿ ಸುಮಾರು 70,000-80,000 ಜನರು ತಿಲ ತರ್ಪಣದೊಂದಿಗೆ ಪಿತೃಪಕ್ಷದ ಶ್ರಾದ್ದ ಕಾರ್ಯಗಳನ್ನು ನೆರವೇರಿಸಿದರು. ಕೇರಳಂ, ಮಹಾರಾಷ್ಟ, ತಮಿಳುನಾಡು ಮತ್ತು ಆಂಧ್ರಪ್ರದೇಶಗಳಿಂದಲೂ ಜನರು ಆಗಮಿಸಿ ತಿಲ ತರ್ಪಣದೊಂದಿಗೆ ಪಿಂಡ ಪ್ರದಾನ ಕಾರ್ಯ ನಡೆಸಿದರು. ರಣಜಿ ಟ್ರೋಫಿ ಕ್ರಿಕೆಟ್ 92ನೇ ಆವೃತ್ತಿಗೆ ನಾಳೆ ಚಾಲನೆ ದೊರಕಲಿದೆ. ವಿಜಯವಾಡದಲ್ಲಿ ನಡೆಯಲಿರುವ ಪಂದ್ಯದಲ್ಲಿ ಕರ್ನಾಟಕ ಆಂಧ್ರ ತಂಡವನ್ನು ಎದುರಿಸಲಿದೆ. ವಿಜಯವಾಡ ಸಮೀಪ ಮುಲಪಾಡಿನ ಡಾ ಗೋಕರಾಜು ಕ್ರೀಡಾಂಗಣದಲ್ಲಿ ಬೆಳಗ್ಗೆ 9:00 ಪಂದ್ಯ ಆರಂಭವಾಗಲಿದೆ. ಎಲೈಟ್ ಬಿ ಗುಂಪಿನಲ್ಲಿರುವ ಕರ್ನಾಟಕದೊಂದಿಗೆ ಆಂಧ್ರ, ಸೌರಾಷ್ಟ, ಛತ್ತೀಸ್ಗಢ, ಹೈದರಾಬಾದ್, ತ್ರಿಪುರಾ, ಪಂಜಾಬ್ ಮತ್ತು ಅಸ್ಸಾಂ ತಂಡಗಳಿವೆ. ಕರ್ನಾಟಕ ತನ್ನ 7 ಲೀಗ್ ತಂಡ

0: ಪೈಕಿ ನಾಲ್ಕು ಪಂದ್ಯಗಳನ್ನು ಬೆಂಗಳೂರು ಹೊರವಲಯದ ಆಲೂರು, ಮೈಸೂರು, ಬೆಳಗಾವಿ ಹಾಗೂ ಶಿವಮೊಗ್ಗಗಳಲ್ಲಿ ಆಡಲಿದೆ. ಕೋಲಾರ ಜಿಲ್ಲಾ ಸ್ವೀಪ್ ಸಮಿತಿಯ ಸಹಯೋಗದೊಂದಿಗೆ ಬಂಗಾರಪೇಟೆ ರೈಲ್ವೆ ನಿಲ್ದಾಣದಲ್ಲಿ ಇಂದು ಮತದಾರರ ಜಾಗೃತಿ ಹಾಗೂ ನೂತನ ಮತದಾರರ ನೋಂದಣಿ ತಿದ್ದುಪಡಿ ಅಭಿಯಾನ ನಡೆಯಿತು. ಪ್ರಯಾಣಿಕರಿಗೆ ಮತದಾನದ ಹಕ್ಕು, ಪ್ರಾಮುಖ್ಯತೆ ಹಾಗೂ ಮತದಾರರ ಪಟ್ಟಿಯಲ್ಲಿ ಹೆಸರು ನೋಂದಾಯಿಸುವ ವಿಧಾನಗಳ ಕುರಿತು ಅರಿವು ಮೂಡಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾ ಪಂಚಾಯತ್ ಯೋಜನಾ ನಿರ್ದೇಶಕ ಮಂಜುನಾಥ್ ಸ್ವಾಮಿ, 18 ವರ್ಷ ತುಂಬಿದ ಪ್ರತಿಯೊಬ್ಬ ಭಾರತೀಯ ಪ್ರಜೆಯು ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳುವುದು ಸಂವಿಧಾನಾತ್ಮಕ ಹಕ್ಕು ಮತ್ತು ಕರ್ತವ್ಯವಾಗಿದೆ. ಯುವಜನರು ಮತ್ತು ದಿನನಿತ್ಯ ಪ್ರಯಾಣಿಸುವ ಉದ್ಯೋಗಿಗಳು ಮತದಾನದಿಂದ ವಂಚಿತರಾಗಬಾರದು ಎಂಬ ಉದ್ದೇಶದಿಂದ ರೈಲ್ವೆ ನಿಲ್ದಾಣದಲ್ಲಿ ಈ ನೋಂದಣಿ ಜಾಗೃತಿ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ರೈಲ್ವೆ ನಿಲ್ದಾಣಕ್ಕೆ ಆಗಮಿಸಿದ ಸಾರ್ವಜನಿಕರಿಗೆ ಅಭಿಯಾನದ ಅಂಗವಾಗಿ ಮತದಾರರ ನೋಂದಣಿಗೆ ಅಗತ್ಯವಿರುವ ದಾಖಲೆಗಳಾದ ವಯಸ್ಸಿನ ದಾಖಲೆ, ವಿಳಾಸದ ಪುರಾವೆ ಮತ್ತು ಭಾವಚಿತ್ರ ವಿವರಗಳನ್ನು ಒಳಗೊಂಡ ಕರಪತ್ರಗಳನ್ನು ವಿತರಿಸಲಾಯಿತು. ಕರ್ನಾಟಕ ಏಕೀಕರಣ ಚಳವಳಿಯ ಪ್ರಮುಖ ಹೋರಾಟಗಾರ ಹಾಗೂ ಮಾಜಿ ಮುಖ್ಯಮಂತ್ರಿ ಎಸ್ಆರ್ ಬೊಮ್ಮಾಯಿ ಅವರ ಪುಣ್ಯಸ್ಮರಣೆಯ ಅಂಗವಾಗಿ ಹುಬ್ಬಳ್ಳಿಯಲ್ಲಿ ಇಂದು ಗೌರವ ನಮನ ಸಲ್ಲಿಸಲಾಯಿತು. ದೇಶದಲ್ಲಿ ಮತಯಂತ್ರದ ಬದಲು ಮತ್ತೆ ಮತಪತ್ರ ತರಬೇಕೆನ್ನುವ ವಾದವನ್ನು ಸಂಸದ ಗೋವಿಂದ ಕಾರಜೋಳ ತೀವ್ರವಾಗಿ ವಿರೋಧಿಸಿದ್ದಾರೆ. ಬೆಂಗಳೂರು ಉತ್ತರ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಘನ ತ್ಯಾಜ್ಯ ನಿರ್ವಹಣೆಯನ್ನು ವ್ಯವಸ್ಥಿತಗೊಳಿಸಲು 7 ವಿಭಾಗಗಳಿಗೆ ಪ್ರತ್ಯೇಕ ಮೈಕ್ರೋ ಪ್ಲಾನ್ ರೂಪಿಸಲಾಗಿದ್ದು, ಯೋಜನೆಯ ಅನುಷ್ಠಾನ ಪರಿಶೀಲನೆ ಹಾಗೂ ಸಾರ್ವಜನಿಕರ ಅಹವಾಲು ಆಲಿಸಲು ಪ್ರತಿ ಮಂಗಳವಾರ ಬೆಳಿಗ್ಗೆ 7:30 ರಿಂದ 9:30 ರವರೆಗೆ ವಿಶೇಷ ಫೋನ್ ಇನ್ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಪೊಲೀಸ್ ವ್ಯವಸ್ಥೆ ಬಲಪಡಿಸಲು ಆಧುನಿಕ ತಂತ್ರಜ್ಞಾನ ಅಳವಡಿಕೆ ಕುರಿತು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪರಿಶೀಲನೆ. ಐತಿಹಾಸಿಕ ನಾಡಹಬ್ಬ ದಸರಾ ಉತ್ಸವಕ್ಕೆ ಮೈಸೂರು ಸಜ್ಜು. ನಾಳೆ ಅಭಿನವ ಶ್ರೀ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳಿಂದ ನಾಡದೇವತೆ ಚಾಮುಂಡೇಶ್ವರಿ ದೇವಿಗೆ ಪುಷ್ಪಾರ್ಚನೆ, ಉತ್ಸವಕ್ಕೆ ಚಾಲನೆ. ರಾಜ್ಯದ ವಿವಿಧ ಶಕ್ತಿಪೀಠಗಳಲ್ಲಿ ನವರಾತ್ರಿ ವಿಶೇಷ ಅಲಂಕಾರ, ಪೂಜೆ ಆಯೋಜನೆ. ರಣಜಿ ಕ್ರಿಕೆಟ್ ವಿಜಯವಾಡದಲ್ಲಿ ನಾಳೆ ಕರ್ನಾಟಕ ಆಂಧ್ರ ಮುಖಾಮುಖಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35ಕ್ಕೆ.
1: ಆಕಾಶವಾಣಿ

0: संकट के समय प्रधानमंत्री फसल बीमा योजना किसानों के लिए वरदान है।
1: अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं,
2: क्योंकि हमने लिया है प्रधानमंत्री फसल बीमा।
3: बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा।
4: योजना से हर साल जुड़ रहे हैं 5 करोड़ से ज्यादा किसान, अब आपकी है बारी।
3: नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण।
4: फसल बीमा पोर्टल या फसल बीमा ऐप द्वारा भी कराया जा सकता है पंजीकरण।
3: प्रधानमंत्री फसल बीमा योजना, आपकी फसलों का संपूर्ण सुरक्षा कवर। ಕೃಷಿ ಎಂ ಕಿಸಾನ್ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ.
5: ಎಲ್ಲ ರೈತ ಬಾಂಧವರಿಗೂ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಹೈನುಗಾರಿಕೆಯಲ್ಲಿ ಹೈನು ತಳಿಗಳ ಮಹತ್ವದ ಕುರಿತು ಮಾಹಿತಿ ಮಾಡಿಕೊಳ್ಳೋಣ. ನಮ್ಮ ಜೊತೆಗೆ ಇವತ್ತು ಬೆಂಗಳೂರಿನಲ್ಲಿರುವ ಹೈನುಗಾರಿಕಾ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕಿಯಾಗಿರುವ ಡಾಕ್ಟರ್ ನಾಗಮಣಿಯವರು ನಮ್ಮ ಜೊತೆಗಿದ್ದಾರೆ. ಪ್ರಸ್ತುತ ಹೈನುಗಾರಿಕೆಗೆ ಒಂದು ಮುಖ್ಯ ಕಸುಬು ಅಥವಾ ಉಪಕಸುಬು ಅನ್ನೋ ಒಂದು ವಿಚಾರ ಬಂದಾಗ ಸಾಕಷ್ಟು ಮಹತ್ವವನ್ನು ಈ ಇಲಾಖೆಗೆ ಈಗ ಕೊಡಲಾಗುತ್ತೆ. ಸಾಕಷ್ಟು ರೈತರು, ರೈತ ಮಕ್ಕಳು ಈ ಒಂದು ಉಪಕಸುಬನ್ನು ಮುಖ್ಯ ಕಸುಬನ್ನಾಗಿ ಮಾಡಿಕೊಂಡಿದ್ದಾರೆ. ಹಾಗಾಗಿ ಹೈನುಗಾರಿಕೆ ಮತ್ತು ಹೈನು ತಳಿಗಳ ಬಗ್ಗೆ ನಾವು ಯಾವಾಗಲೂ ತಿಳ್ಕೊಳ್ಳೇಬೇಕು. ಹಾಗಿದ್ರೆ ಬನ್ನಿ, ಈ ಒಂದು ಹೈನುಗಾರಿಕೆ ವಿಷಯವನ್ನು ಆಯ್ಕೆ ಮಾಡ್ಕೊಳ್ಬೇಕಂದ್ರೆ ನಮಗೆ ಹೈನುಗಾರಿಕೆಯಲ್ಲಿ ಏನೇನು ತಿಳ್ಕೊಳ್ಬೇಕಾಗತ್ತೆ, ಅದಕ್ಕಿಂತ ಪೂರ್ವದಲ್ಲಿ ಹೈನು ತಳಿಗಳು ಯಾವ್ಯಾವ್ದು ಇದ್ದಾವೆ, ಆ ಎಮ್ಮೆ ತಳಿಗಳು ಯಾವ್ಯಾವುದು, ಆಕಳು ತಳಿಗಳು ಯಾವುದು, ಒಂದೊಂದಾಗಿ ಮಾಹಿತಿ ಮಾಡ್ಕೊಳ್ಳೋಣ. ಡಾಕ್ಟರ್ ನಾಗಮಣಿಯವರೇ, ಇನ್ನೊಮ್ಮೆ ತಮಗೆ ಸ್ವಾಗತ, ನಮಸ್ಕಾರ. ಹೇಳಿ ಡಾಕ್ಟರ್ ನಾಗಮಣಿಯವರೇ, ಇವತ್ತು ನಮ್ಮ ರೈತರು ಹೈನುಗಾರಿಕೆ ಇದನ್ನು ಬಹಳ ವರ್ಷದಿಂದ ಮಾಡ್ಕೋತಾ ಬರ್ತಾ ಇದ್ದಾರೆ. ಹೈನುಗಾರಿಕೆಯಲ್ಲಿ ಮುಖ್ಯವಾಗಿ ಯಾವ್ಯಾವ ತಳಿಗಳಿದ್ದಾವೆ, ಒಂದೊಂದಾಗಿ ಹೇಳಬೇಕು.
6: ಮೊದಲಿಗೆ ಎಲ್ಲ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು. ಹೈನುಗಾರಿಕೆ ಒಂದು ದೀರ್ಘಾವಧಿ ಹಾಲು ಉತ್ಪಾದನೆ ಮಾಡುವಂತ ಒಂದು ಕೃಷಿ ಅಥವಾ ಪಶು ಸಂಗೋಪನೆಯ ಒಂದು ಉಪಕಸುಬು ಅಥವಾ ಉದ್ಯಮ ಅಂತ ನಾವು ಹೇಳ್ಬೋದು. ಹೈನುಗಾರಿಕೆ ಜೊತೆಗೆ ಬೇರೆ ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಹಂದಿ ಸಾಕಾಣಿಕೆ, ಈ ಥರ ಬೇರೆ ಬೇರೆ ಉಪಕಸುಬುಗಳನ್ನ ಸಹ ನಮ್ಮ ರೈತ ಅಥವಾ ರೈತ ಬಾಂಧವರು ತಮ್ಮಲ್ಲಿ ಅಳವಡಿಸ್ಕೊಂಡಿರ್ತಾರೆ. ಯಾಕಂದರೆ ಮನೆಗೊಂದು ಮಗು ಇರುವ ಹಾಗೆ ಮನೆಗೊಂದು ಒಂದು ಹಸು ಅಥವಾ ಯಾವುದೇ ಒಂದು ಪ್ರಾಣಿಯನ್ನು ನಾವು ಸಾಕ್ಕೊಂಡಿರ್ತೀವಿ. ಯಾಕಂದರೆ ಅದೊಂದು ಉದ್ಯಮ ಥರ ಮಾಡ್ಕೊಂಡಿರ್ತೀವಿ, ಅದರಿಂದ ಒಂದು ಆದಾಯ ಬರುವಂಥ ಒಂದು ಉದ್ಯಮವನ್ನು ಮಾಡ್ಕೊಂಡಿರ್ತೀವಿ. ನಾವು ಹೈನುಗಾರಿಕೆನ ಒಂದು ವರ್ಷವಿಡೀ ನಿರಂತರ ಆದಾಯ ಕೊಡುವಂಥ ಉದ್ಯಮ ಅಂತ ಹೇಳ್ಬೋದು. ಏನಕ್ಕಂದರೆ ನಮಗೆ ಗೊತ್ತಿರ್ಬೋದು ಸರ್, ಈಗ ಕೃಷಿ ಬೆಳೆಗಳಲ್ಲಿ ಒಂದು ದರ ಕಡಿಮೆ ಆಗ್ಬೋದು, ಆದರೆ ಹಾಲಿನ ದರ ಎಂದಿಗೂ ಕಡಿಮೆ ಆಗೋದಿಲ್ಲ. ಆದ್ರಿಂದ ಹೈನುಗಾರಿಕೆನೇ ಒಂದು ಮುಖ್ಯ,
5: ಯಾವಾಗಲೂ ಬೇಕೇ ಬೇಕಲ್ಲ, ತೀರಾ ಅವಶ್ಯಕವಾದ ವಸ್ತು.
6: ಹೌದು, ನಾವು ಹುಟ್ಟಿದಾಗಿಂದ ಸಾಯುವವರೆಗೂ ನಾವು ಹಾಲನ್ನು ನಿರಂತರವಾಗಿ ಉಪಯೋಗಿಸ್ತಾನೆ ಇರ್ತೀವಿ. ಆದ್ರಿಂದ ಮುಖ್ಯವಾಗಿ ನಮ್ಮ ರೈತಾಪಿ ವರ್ಗದವರು ಈ ಹೈನು ತಳಿಗಳು ಯಾವುದು, ಅವು ಯಾವ ರೀತಿ ಇರುತ್ತೆ, ಯಾವ ರೀತಿ ಅವು ಒಂದು ಉತ್ಪಾದನೆ ಕೊಡುತ್ತೆ ಅನ್ನೋದನ್ನ ಮೊದಲಿಗೆ ತಿಳ್ಕೊಂಡಿರ್ಬೇಕು. ನಾವು ಮುಖ್ಯವಾಗಿ ನೋಡೋದಾದ್ರೆ ನಮ್ಮ ಭಾರತದಲ್ಲಿ ಪ್ರಮುಖವಾದ ಹೈನು ತಳಿಗಳು ಯಾವ್ದಾದ್ರು ಅಂತಂದ್ರೆ ದೇಶೀಯ ತಳಿಗಳು ಹೇಳ್ಬೋದು. ಯಾವ್ದಾದ್ರು ಅಂದ್ರೆ ಗಿರ್ ಅಂತ ಹೇಳ್ಬೋದು, ಸಾಹಿವಾಲ್ ಅಂತ ಹೇಳ್ಬೋದು, ಸಿಂಧಿ ಅಂತ ಹಸುಗಳು, ಬೇರೆ ವಿಧ ವಿಧವಾದ ಹೈನು ತಳಿಗಳು ಇದಾವೆ. ಅದರಲ್ಲಿ ಸಾಹಿವಾಲ್ ತಳಿ ಅಂತೂ ಹಾಲಿನ ಉತ್ಪಾದನೆ, ಒಂದು ಸೂಲಿನಲ್ಲಿ ಹಾಲಿನ ಉತ್ಪಾದನೆ ಏನು ಇರುತ್ತೆ ಅಂದರೆ 1500 ರಿಂದ 1800 ಲೀಟರ್ ಅಂತ ಹೇಳ್ತೀವಿ. ನಾವು ಒಂದು ಸೂಲು ಅಂತ ತಗೊಳ್ಳೋದು ಯಾವುದು ಅಂದರೆ 305 ದಿನಗಳು ಕರಾವಿನ ದಿನಗಳನ್ನ ನಾವು ಒಂದು ಸೂಲು ಅಂತ ತಗೊಬೋದು. ಅದರದ ವಿಶೇಷತೆಗಳು ನೋಡೋದಾದರೆ ಅದು ಮೂಲ ಸ್ಥಾನ ಎಲ್ಲಿಂದ ಬಂದಿರೋದು ಅಂದರೆ ಪಂಜಾಬ್. ಈ ಸಾಹಿವಾಲ್ ಅನ್ನೋದು ಪಂಜಾಬಿಂದ ಬಂದಿದೆ, ಮತ್ತು ಕಂದು ಬಣ್ಣ ಇರುತ್ತೆ, ಮತ್ತು ಹಣೆ ಉಬ್ಬಾಗಿ ಇರುತ್ತೆ. ಅದೇ ರೀತಿ ನಾವು ಗಿರ್ ತಳಿ ನೋಡೋದಾದ್ರೆ ಅದು ಸಹ ಕಂದು ಬಣ್ಣ ಇರುತ್ತೆ, ಅದರದ್ದು ಕಿವಿಗಳು ಮಾತ್ರ ಎಲೆ ಆಕಾರದಲ್ಲಿರುತ್ತೆ. ಮತ್ತೆ ಈ ತಳಿ ಸಹ ಹಾಲಿನ ಉತ್ಪಾದನೆ ಒಂದು ಸೂಲಿನಲ್ಲಿ 1200 ರಿಂದ 1800 ಲೀಟರ್ವರೆಗೂ ಹಾಲಿನ ಉತ್ಪಾದನೆ ಮಾಡುತ್ತೆ. ಈ ತಳಿಯ ಒಂದು ಮೂಲ ಸ್ಥಾನ ಗುಜರಾತ್ ಇಂದ ಬಂದಿರುತ್ತೆ. ಆಮೇಲೆ ಇದು ಹೋರಿಗಳು ಸಹ ನಾವು ಬಳಕೆ ಮಾಡ್ತಾ ಇರ್ತೀವಿ. ಇತ್ತೀಚಿನ ದಿನಗಳಲ್ಲಿ ಇದು ಹೆಚ್ಚು ಪ್ರಚಲಿತವಾಗಿದೆ ಈ ತಳಿ. ಇನ್ನೊಂದು ತಳಿ ಅಂತಂದರೆ ದೇವಣಿ ತಳಿ. ನಮ್ಮ ಉತ್ತರ ಕರ್ನಾಟಕದ ಕಡೆ ಈ ತಳಿ ಹೆಚ್ಚಾಗಿ ಕಂಡು ಬರುತ್ತೆ. ಈ ತಳಿಯಲ್ಲೂ ಸಹ ಹಾಲಿನ ಉತ್ಪಾದನೆ 1000 to 1200 ಲೀಟರಷ್ಟು ಹಾಲಿನ ಉತ್ಪಾದನೆ ಇರುತ್ತೆ. ಇದರ ಮೂಲ ಸ್ಥಾನ ಮಹಾರಾಷ್ಟ್ರದ್ದಾಗಿರುತ್ತೆ. ಲಾತೂರ್ ಅಂತ ಒಂದು ರಾಜ್ಯದಿಂದ ಈ ತಳಿ ಪ್ರಚಲಿತವಾಗಿರುತ್ತೆ. ಮತ್ತು ಇದರ ವಿಶೇಷತೆ ಹೇಗಿರುತ್ತೆ ಅಂತಂದರೆ, ನೋಡೋದಕ್ಕೆ ಬಿಳಿ ಮೈಬಣ್ಣ ಇರುತ್ತೆ, ಆಮೇಲೆ ಮುಖ ಮಾತ್ರ ಕಪ್ಪಾಗಿರುತ್ತೆ. ಇದು ಈ ತಳಿಯ ಒಂದು ವಿಶೇಷತೆ. ನಾವು ಮತ್ತೆ ಇನ್ನ ಒಂದು ತಳಿ ನೋಡ್ಬೋದು, ಸಾಮಾನ್ಯವಾಗಿ ಮಲ್ನಾಡ್ ಗಿಡ್ಡ ಅಂತ ತಾವು ಕೇಳಿರ್ಬೋದು. ಅದರಲ್ಲಿ ಹಾಲಿನ ಉತ್ಪಾದನೆ ಸ್ವಲ್ಪ ಕಡಿಮೆನೆ ಇರುತ್ತೆ. ಆದರೆ ಈ ತಳಿಯ ಒಂದು ವಿಶೇಷತೆ ಏನಪ್ಪಾ ಅಂತಂದ್ರೆ, ಇದು ಮೂಲ ಸ್ಥಾನ ಮಲ್ನಾಡ್ ಪ್ರದೇಶದಿಂದ ಇರುತ್ತೆ. ಆಮೇಲೆ ಈ ತಳಿಯಲ್ಲಿ ಉತ್ಪಾದಿಸಲ್ಪಟ್ಟ ಹಾಲಂತೂ ಅದು ಔಷಧೀಯ ಗುಣಗಳಿರುತ್ತೆ. ಯಾಕಂದರೆ ಅಲ್ಲಿನ ಒಂದು ಔಷಧೀಯ ಸಸಿಗಳನ್ನು ಅವು ಮೇವು ತಿಂದಿರೋದ್ರಿಂದ ಸೊ ಆ ಔಷಧೀಯ ಗುಣಗಳು ಹಾಲಿನಲ್ಲಿ ಬರುತ್ತೆ. ಇದು ಮಲೆನಾಡು ಗಿಡ್ಡ ಅಂತ. ಇವೆಲ್ಲ ದೇಶೀಯ ತಳಿಗಳು. ಇನ್ನು ಸಾಮಾನ್ಯ
7: ದೇಶೀಯ ತಳಿಗಳ ಬಗ್ಗೆ ನಾವು ಹೇಳಬೇಕಂದ್ರೆ, ಇವು ಕೂಡ ಈಗ ಸಾಕಷ್ಟು ಪ್ರಮಾಣದಲ್ಲಿ ಹಾಲನ್ನು ಕೊಡ್ತವೆ.
6: ಹೌದು ಸರ್.
7: ಈಗ ತಾವು ಹೇಳಿದ ಪ್ರಕಾರ ಈ ಗೀರ್ ತಳಿ,
6: ಸಾಹಿವಾಲ್,
7: ಸಿಂಧ್, ಈ ತಳಿ ರೈತರು ಒಂದು ಸಾಮಾನ್ಯವಾಗಿ ನಿರ್ವಹಣೆ ಮಾಡಬೇಕಂದ್ರೆ ಎಷ್ಟು ಬೇಕಾಗುತ್ತೆ? ಒಂದು ಎರಡು ಜನ ಪರಿವಾರದಲ್ಲಿ ಒಂದು 4 ಕುಟುಂಬ ನಡ್ಸ್ಕೊಂಡು ಹೋಗ್ಬೋದಾ?
6: ನಡ್ಸ್ಕೊಂಡು ಹೋಗ್ಬೋದು. ಯಾಕಂದ್ರೆ ಇವಕ್ಕೆ ಮೇವಿನ ಪೂರೈಕೆ ಸ್ವಲ್ಪ ಕಡಿಮೆ ಇರುತ್ತೆ. ನೀವು ಇನ್ನ ಒಂದು ದೇಶೀಯ ತಳಿಗಳು ಬಿಟ್ರೆ ವಿದೇಶಿಯ ತಳಿಗಳು ಸಹ ಹೆಚ್ಚಾಗಿ ನೀವು ನೋಡ್ಬೋದು. ಯಾಕಂದ್ರೆ ನೀವು ನೋಡಿರ್ಬೋದು ಕಪ್ಪು ಬಿಳಿ ಬಣ್ಣ ಇರುವಂತ HF ತಳಿಗಳಾಗ್ಲಿ, ಜರ್ಸಿ ತಳಿಗಳು, ಅವು ಸಹ ಕಂದು ಬಣ್ಣ ಇರುತ್ತೆ. ಆದ್ರೆ ಆ ತಳಿಗಳ ಮೇವಿನ ಪೂರೈಕೆ ಜಾಸ್ತಿ ಇರುತ್ತೆ. ಅದೇ ರೀತಿ ಹಾಲಿನ ಉತ್ಪಾದನೆ ಸಹ ಜಾಸ್ತಿ ಇರುತ್ತೆ. ಅವಕ್ಕೆ ಹಾಲಿನ ಉತ್ಪಾದನೆ 3000 to 5000 ಲೀಟರ್ ವರೆಗೂ ಹಾಲಿನ ಉತ್ಪಾದನೆ ಇರುತ್ತೆ ಒಂದು ಸೂಲಿನಲ್ಲಿ. ಆದ್ರೆ ಮೇವಿನ ಪೂರೈಕೆ ತುಂಬಾ ಜಾಸ್ತಿ ಇರುತ್ತೆ. ಆದ್ರೆ ಇವು ವಿದೇಶಿಯ ತಳಿಗಳು, ನಮ್ಮ ತಳಿಗಳಲ್ಲ.
7: ಆದ್ರೆ ಒಂದಂದ್ರೆ ಡಾಕ್ಟರ್ ನಾಗಮಣಿ ಅವರು, ನಾವು ಗಮನಿಸಿದ್ದೇನೆಂದ್ರೆ ಈಗ ವಿದೇಶಿ ತಳಿಗಳು ಅವರು ಹೇಗೆ ಸಾಕ್ತಾರೆ ಅಂದ್ರೆ, ಅವರು ಕೊಡುವ ಒಂದು ಆಹಾರ

0: ಮತ್ತೆ ಮೇವು, ನಾವು ನಮ್ಮ ಭಾರತ ದೇಶದಲ್ಲಿ ಕೊಡುವಂತ ಆಹಾರದಲ್ಲಿ ವ್ಯತ್ಯಾಸ ಇದೆ. ಅವರು ನಾನ್ ವೆಜ್ ಮೇವನ್ನೇ ಕೊಡ್ತಾರೆ, ಅದ್ ನಾವು ಅವು ವಿದೇಶಿ ಹಸು ಆದ್ರೂ ಸಹಜ ಆಹಾರವನ್ನೇ ನಾವು ಕೊಡ್ತೇವೆ. ನಾನ್ ವೆಜ್ ಅಂತ ಏನು ಹೇಳ್ತೇವಲ್ಲ ನಾವು, ಮಾಂಸಾಹಾರವನ್ನು ನಾವು ಪ್ರಾಣಿಗಳಿಗೆ ತಿನ್ಸಲ್ಲ. ಹಾಗಾಗಿ ನಮ್ದು ಅದರಲ್ಲಿ ಸ್ವಲ್ಪ ನಾವು ಉಳಿಸ್ಕೊಂಡಿದ್ದೇವೆ.
1: ಇನ್ನೊಂದು ಹೇಳಬೇಕು ಅಂತಂದ್ರೆ ಸರ್, ವಿದೇಶಿ ತಳಿ ಅಂದ್ರೆ ಇದು ಪ್ಯೂರ್ ವಿದೇಶಿ ತಳಿ ಅಲ್ಲ, ಇದು ಮಿಶ್ರ ತಳಿಗಳಿರುತ್ತವೆ. ಯಾಕಂದ್ರೆ ಅಲ್ಲಿನ ವಾತಾವರಣಕ್ಕೂ ಇಲ್ಲಿನ ವಾತಾವರಣಕ್ಕೂ ವ್ಯತ್ಯಾಸ ತುಂಬಾ ಇರುತ್ತೆ. ಹಂಗಾಗಿ ಇಲ್ಲಿಗೆ ಅದು ಹೆಚ್ಚಾಗಿ ಒಕ್ಕೋಣೋದಿಲ್ಲ. ಇಲ್ಲಿನ ತಳಿಗಳ ಹೋರಿಯ ಒಂದು ವಿಧಾನಗಳ ಜೊತೆ ಕ್ರಾಸ್ ಬ್ರೀಡ್ ಮಾಡಿದಾಗ ಮಾತ್ರ ಬರುವಂತ ತಳಿಗಳು ಇವು ಮಿಶ್ರ ತಳಿಗಳು. ಆದ್ರಿಂದ ಇಲ್ಲಿನ ವಾತಾವರಣಕ್ಕೆ ಒಕ್ಕೊಳ್ಳುತ್ತೆ, ನಮ್ಮ ಒಂದು ಆಹಾರ ಪದ್ಧತಿಗೂ ಸಹ ಒಕ್ಕೊಳ್ಳುತ್ತೆ ಇವು.
0: ಈಗ ವಿದೇಶಿ ತಳಿಗಳು ಮತ್ತು ಸ್ವದೇಶಿ ತಳಿಗಳನ್ನು ನಾವು ಇವತ್ತು ಕೂಡೇ ಬೆಳೆಸ್ತಾ ಇದ್ದೇವೆ. ಹೌದಲ್ಲ, ಒಂದು ನಮ್ಮ ರೈತರಿಗೆ ಈ ಒಂದು ಹೈನುಗಾರಿಕೆಯಲ್ಲಿ ಸ್ವಲ್ಪ ಮಟ್ಟಿನ ಲಾಭ ತಗೋಬೇಕು, ಇನ್ನೂ ಜಾಸ್ತಿ ತಮ್ಮ ಕೃಷಿಯಲ್ಲಿ ಹಣ ಗಳಿಸ್ಬೇಕು, ಈ ತರ ಇದ್ದವರಿಗೆ ಈಗ ನಾವು ವಿದೇಶಿ ತಳಿಗಳನ್ನ ಬಳಸೋದು ಜಾಸ್ತಿ ಆಗಿದೆ. ಹೌದಲ್ಲ, ಆದ ಸಂಕರ್ಣ ತಳಿಗಳನ್ನ ನಾವು ಬಳಸ್ತಾ ಇದ್ದೇವೆ. ಈಗ ನಾವು ಯಾವ ತಳಿಗಳನ್ನು ಬೆಳೆಸಿದ್ರೆ ನಾವು ಸೂಕ್ತ ಅಂತೀರಿ ಡಾಕ್ಟರ್ ನಾಗಮಣಿಯವರೇ?
1: ಸರ್, ನಮ್ಮ ಇದಕ್ಕೆ ನಾವು ವಿದೇಶಿ ತಳಿಗಳನ್ನೇ ಬಳಸ್ಬೇಕು. ಯಾಕಂದ್ರೆ ಹಾಲಿನ ಉತ್ಪಾದನೆ ನಾವು ಉದ್ಯಮದ ರೀತಿಯಲ್ಲಿ ನೋಡುವಾಗ ವಿದೇಶಿ ತಳಿಗಳಲ್ಲಿ HF ತಳಿ ತುಂಬಾ ಪ್ರಚಲಿತವಾಗಿದೆ. ಆಮೇಲೆ ಆ ತಳಿ ಹೆಚ್ಚು ಹಾಲಿನ ಉತ್ಪಾದನೆ ಚೆನ್ನಾಗಿ ಬರ್ತಿದೆ, ಹಾಗೂ ಹೆಚ್ಚು ಕರಾವುಗಳನ್ನು ಸಹ ತಗೋಬಹುದು ಆ ಒಂದು ತಳಿಯಲ್ಲಿ. ಆಮೇಲೆ ನಿರ್ವಹಣೆ ಸಹ ತುಂಬಾ ಚೆನ್ನಾಗಿದೆ, ಹಾಗಾಗಿ ನಾವು ಆ ತಳಿಯನ್ನ ಹೆಚ್ಚಾಗಿ ಬಳಸಬಹುದಾಗಿದೆ. HF ತಳಿಗಳನ್ನ ಬಳಸಬಹುದಾಗಿದೆ.
0: ಅಂದ್ರೆ ಈಗ HF ತಳಿ ನಿರ್ವಹಣೆ ನಾವು ಹೇಗೆ ಮಾಡಬೇಕಾಗುತ್ತೆ? ಸಾಮಾನ್ಯವಾಗಿ
1: ನಾವು ಹಾಲಿನಲ್ಲಿ ಪೋಷಕಾಂಶಗಳು ನೋಡಿರ್ತೀವಲ್ಲ ಸರ್, ಈಗ ಪೋಷಕಾಂಶಗಳು ಯಾವ್ದಾದ್ರು ಇರುತ್ತೆ, ಕೊಬ್ಬಿನಾಂಶ ಆಗಿರ್ಬೋದು, ಜೀವಸತ್ವಗಳಾಗಿರ್ಬೋದು, ಪ್ರೋಟೀನ್ ಅಂಶ ಆಗಿರ್ಬೋದು, ನೀರಿನ ಅಂಶ, ಪ್ರತಿಯೊಂದು ಹಾಲಿನಲ್ಲಿ ಹೇಗೆ ಸಂಪೂರ್ವಕವಾಗಿರುತ್ತೋ ಈಗ ನಾವು ಅವು ಕೊಡೋ ಆಹಾರನೂ ಸಹ, ಹಾಲು ಕೊಡುವಂತ ರಾಸುಗಳಿಗೂ ಸಹ ಅದರ ಆಹಾರ ಸಂಪೂರ್ಣವಾಗಿ ಇರಬೇಕಾಗುತ್ತೆ. ನಾವು ಕೊಡುವಂತ ಆಹಾರದಲ್ಲಿ ಎಲ್ಲ ಪ್ರೋಟೀನ್ ಅಂಶ ಇರಬೇಕು, ಕೊಬ್ಬಿನಾಂಶ ಇರಬೇಕು, ನಾರಿನಾಂಶ ಇರಬೇಕು, ಜೀವಸತ್ವಗಳಿರಬೇಕು, ಖನಿಜಾಂಶಗಳು, ಈ ಎಲ್ಲ ಅಂಶಗಳು ಇದ್ದಾಗೇನೆ ಅವು ಒಂದು ಸರಿಯಾದ ಪ್ರಮಾಣದಲ್ಲಿ ಹಾಲು ಅಥವಾ ಅದಕ್ಕೆ ಬೇಕಾಗಿರುವಂತ ಪೋಷಕಾಂಶಗಳನ್ನ ಕೊಡುವಲು ಸಾಧ್ಯ ಆಗುತ್ತೆ. ಆದ್ರಿಂದ ಆ ಮೇವು ಅಥವಾ ಆಹಾರ ಕೊಡುವುದನ್ನ ನಾವು ಸರಿಯಾಗಿ ನಿರ್ವಹಣೆ ಮಾಡಬೇಕಾಗುತ್ತೆ ಸರ್.
0: ಅಂದ್ರೆ ನಾವೀಗ ಮನುಷ್ಯರ ಹೆಂಗೆ ಬ್ಯಾಲೆನ್ಸ್ಡ್ ಡೈಟ್, ಸಮತೋಲಿತ ಆಹಾರ ಅಂತ ನಾವು ಏನು ನಾವು ಕೊಡ್ತೇವಲ್ಲ ಅಥವಾ ತಗೋತೇವಲ್ಲ, ಅದೇ ತರ ಪ್ರಾಣಿಗಳಿಗೂ ಕೂಡ ಈಗ ಸಮತೋಲನ ಮೇವನ್ನ ನಾವು ಕೊಡಬೇಕಾಗುತ್ತೆ. ಏನು ಮೇವಲ್ಲಿ ಏನೇನು ಇರ್ಬೇಕಾಗುತ್ತೆ, ಹುಲ್ಲು ಎಷ್ಟು ಇರಬೇಕಾಗುತ್ತೆ ಅಥವಾ ದಾಣಿ ಎಷ್ಟು ಇರಬೇಕಾಗುತ್ತೆ, ನೀರು ಎಷ್ಟು ಇರಬೇಕಾಗುತ್ತೆ?
1: ಹಾಂ ಸರ್, ಈಗ ಮೇವು ಅಂತ ತಗೊಂಡಾಗ ನಾವು ಅದರಲ್ಲಿ ಹಸಿರು ಮೇವು, ಒಂದು ಪ್ರತಿಯೊಂದು ಪ್ರಾಣಿಗೂ ನಾವು ಒಂದು ದಿನಕ್ಕೆ ಹಸಿರು ಮೇವು, ಒಣ ಮೇವು ಹಾಗೂ ದಾಣಿ ಮಿಶ್ರಣಗಳು ಮೂರನ್ನು ಸಮ ಪ್ರಮಾಣದಲ್ಲಿ ಕೊಟ್ಟಾಗ ಮಾತ್ರ ಅದು ಸರಿಯಾದ ರೀತಿಯಲ್ಲಿ ಅಥವಾ ಸರಿಯಾದ ಪೋಷಕಾಂಶವುಳ್ಳ ಹಾಲನ್ನ ನೀಡಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ನಾವು ಮೇವು ತಗೊಂಡಾಗ ಹಸಿರು ಮೇವಲ್ಲಿ ತುಂಬಾ ವಿಧ ವಿಧವಾದ ಹಸಿರು ಮೇವುಗಳು ಇವೆ. ಅದರಲ್ಲಿ ಹುಲ್ಲಿನ ಗುಂಪಿಗೆ ಸೇರಿದಂತಹ ಹಸಿರು ಮೇವುಗಳು ಇರ್ತವೆ, ಅಲ್ಪಾವಧಿ ಹಸಿರು ಮೇವುಗಳು ಇರ್ತವೆ, ಅಂದ್ರೆ ಬಹುವಾರ್ಷಿಕವಾಗಿ ಬೆಳೆಯಕ್ ಆಗೋದಿಲ್ಲ. ಎರಡು ರೀತಿ ನೋಡಬಹುದು ನಾವು, ಬಹುವಾರ್ಷಿಕ ಬೆಳೆಗಳು ಅಥವಾ ದೀರ್ಘಾವಧಿ ಬೆಳೆಗಳು, ಮತ್ತೆ ಏಕವಾರ್ಷಿಕ ಅಥವಾ ಏಕ ಕಟಾವು ಇರುವಂತಹ ಬೆಳೆಗಳನ್ನ ನೋಡಬಹುದು. ಅದರಲ್ಲಿ ಹುಲ್ಲಿನ ಗುಂಪಿಗೆ ಸೇರಿದ ಅಂತ ಅಂದ್ರೆ ನೀವು ಗಿನಿ ಹುಲ್ ಕೇಳಿರ್ಬೋದು, ನೇಪಿಯರ್ ಹುಲ್ಲು, ಅಂಜನ್ ಹುಲ್ಲು, ಸ್ಟೈಲೋ ಹೆಮಟಾ ಅಂತ, ಇವೆಲ್ಲ ಹುಲ್ಲಿನ ಗುಂಪಿಗೆ ಸೇರಿದ ಅಂತ ಒಂದು ಹುಲ್ಲಿನ ತಳಿಗಳು. ಅದೇ ರೀತಿ
0: ದೊಡ್ಡ ಪ್ರಮಾಣದಲ್ಲಿ ಈ ಒಂದು ಹುಲ್ಲುಗಳನ್ನ ಯಾವ ಬೆಳೀತಾರೆ ಅಂದ್ರೆ ಹೆಚ್ಚು ಹೆಚ್ಚು ಪ್ರಾಣಿಗಳನ್ನ ನಾವು ನಿರ್ವಹಣೆ ಮಾಡ್ಬೇಕಂದ್ರೆ ಇದು ಸೂಕ್ತ ಅಂತ.
1: ಹೌದು ಹೌದು. ಅದೇ ರೀತಿ ಅಲ್ಪಾವಧಿ ದ್ವಿದಳ ಮೇವಿನ ಬೆಳೆಗಳು ಅಂತ ಹೇಳ್ಬೋದು, ಯಾವ್ದಂದ್ರೆ ಮೇವಿನ ಅಲಸಂದಿ ಕೇಳಿರ್ಬೋದು ನೀವು, ಮೇವಿನ ಸಜ್ಜೆ, ಇವೆಲ್ಲನೂ ಸಹ ನಾವು ಮೇವಿನ ಬೆಳೆಗಳಾಗಿ ಬೆಳಿಬಹುದಾಗಿದೆ.
0: ಡಾಕ್ಟರ್ ನಾಗಮಣಿಯವರೇ, ಈಗ ನಾವು ಹೈನುಗಾರಿಕೆ ಮಾಡ್ಬೇಕಂದ್ರೆ ಒಣ ಮೇವು, ಹಸಿ ಮೇವು, ಮತ್ತೆ ಈಗ ದಾಣಿ ಉಪಯೋಗಿಸ್ತಾ ಇದ್ದೇವೆ. ಸಂಕ್ಷಿಪ್ತವಾಗಿ ಹೇಳಿ, ಈ ಮೂರು ವಸ್ತುಗಳು ನಮ್ಮ ಸಾಕು ಪ್ರಾಣಿಗಳಿಗೆ, ಅದರಲ್ಲೂ ಗೋವು ಅಥವಾ ಎಮ್ಮೆಗೆ, ಇದು ತೀರಾ ಅವಶ್ಯಕ ಅಲ್ಲ?
1: ಹೌದು ಸರ್. ಈಗ ನಾವು
0: ಎಷ್ಟು ಪ್ರಮಾಣದಲ್ಲಿ ನಾವು ಕೊಡಬೇಕಾಗುತ್ತೆ?
1: ನಾವು ಒಂದು ಹಸುಗೆ ಒಂದು ತೂಕ ಹಾಕಿದ್ರೆ ಅಥವಾ ಅಂದಾಜು ಲೆಕ್ಕ ಹಾಕಬೇಕು ಅಂತಂದ್ರೆ 30% ಅಷ್ಟು ನಾವು ಹಸಿರು ಹುಲ್ಲು ಕೊಡಬೇಕಾಗುತ್ತೆ ಒಂದು ದಿನಕ್ಕೆ. ಅದೇ ರೀತಿ ಒಣಹುಲ್ಲು ಒಂದು 40% ಅಷ್ಟು ಕೊಡಬೇಕಾಗುತ್ತೆ. ಮತ್ತೆ ದಾಣಿ ಮಿಶ್ರಣಗಳು, ನೀವು ಕೇಳಿರ್ಬೋದು ಹಿಂಡಿ ಆಗ್ಲಿ, ಬೂಸ ಆಗ್ಲಿ, ಚಕ್ಕ, ಈ ತರ ದಾಣಿ ಮಿಶ್ರಣಗಳನ್ನು ಕೊಡಬೇಕಾಗುತ್ತೆ.
0: ಹುರುಳಿಕಾಳನ್ನು ಜಾಸ್ತಿ ಕೊಡ್ತಾರಲ್ಲ?
1: ಹೌದು, ಹುರುಳಿಕಾಳು ಹೆಚ್ಚಾಗಿ ಅದು ಮೊಳಕೆ ಹೊಡೆದಿರೋ ಹುರುಳಿ ಕಾಳು ಕೊಟ್ಟರೆ ತುಂಬ ಒಳ್ಳೆಯದು. ಆದರೆ ಕೆಲವೊಬ್ಬರು ಏನು ಮಾಡ್ತಾರೆ, ಬೆಳೆ ಉಳಿಕೆಗಳು ಕೊಡ್ತಾರೆ, ಅದರಲ್ಲಿ ಎಷ್ಟು
0: ಹುರುಳಿ ಕಾಳನ್ನು ಇದು ಕುದಿಸಿ ಬೇಯಿಸಿ ಕೊಡ್ತಾರೆ,
1: ಅದರಲ್ಲಿ ಒಂದು ಪೋಷಕಾಂಶಗಳಂದರೆ ಪ್ರೋಟೀನ್ ಅಂಶ ಚೆನ್ನಾಗಿರುತ್ತೆ ಅನ್ನೋ ಒಂದು ಉದ್ದೇಶದಿಂದ ಹುರುಳಿ ಕಾಳನ್ನು ಕೊಡ್ಬೋದಾಗಿದೆ ಸರ್. ಅದನ್ನು ಮೊಳಕೆ ಹೊಡೆದು ಕೊಟ್ಟರೆ ಇನ್ನೂ ತುಂಬ ಒಳ್ಳೆಯದು. ಅದರಲ್ಲಿ ನಾವು ಈ ಗರ್ಭ ಧರಿಸಿದ ಹಸುಗಳಿಗೆ ಹೆಚ್ಚಿಗೆ ಪ್ರೋಟೀನ್ ಅಂಶ ಕೊಟ್ಟಾಗ ಅವು ಒಂದು ಶಕ್ತಿಯುತ ಆಹಾರವನ್ನು ಪಡೆಯುತ್ತೆ.
0: ಈಗ ನಾವು ಹೈನುಗಾರಿಕೆ ಮಾಡಬೇಕಂದ್ರೆ ಮುಖ್ಯವಾಗಿ ನಮಗೆ ಮೇವಿನ ಲಭ್ಯತೆ, ಮೇವಿನ ಅವಶ್ಯಕತೆ ತುಂಬ ಮಹತ್ವ ವಹಿಸ್ತದೆ. ಮೇವು ಅಂದ ತಕ್ಷಣ ಏನೇನು ಬರ್ತದೆ ಅದ್ರ ಬಗ್ಗೆ ಹೇಳಿ.
1: ಈಗ ಮೇವು ಆಗ ನಾನು ಆಗ್ಲೇ ಹೇಳಿದಾಗೆ ಹುಲ್ಲುಗಳು, ಆ ರೀತಿ ಹುಲ್ಲುಗಳು ಸಹ ಬರುವೆ. ಅದೇ ರೀತಿ ಒಣಮೇವನ್ನು ಬರುತ್ತೆ, ಒಣಮೇವನ್ನು ಸಹ ನಾವು ನಾರಿನಾಂಶ ಬೇಕಾಗುತ್ತೆ ಹಸುಗಳಿಗೆ. ನಮ್ಗೆ ಹೇಗೆ ನಾರಿನಾಂಶ ಬೇಕು ಅದೇ ರೀತಿ ಜೀರ್ಣಕ್ರಿಯೆಗೋಸ್ಕರ ನಾರಿನಾಂಶ ಬೇಕಾಗುತ್ತೆ. ಆದ್ದರಿಂದ ಒಣಮೇವನ್ನು ಕೊಡಬೇಕಾಗುತ್ತೆ. ಅದ್ರ ಜೊತೆಗೆ ದಾಣಿ ಮಿಶ್ರಣಗಳು ಮತ್ತೆ ಖನಿಜಾಂಶಗಳು ತುಂಬಾ ಇಂಪಾರ್ಟೆಂಟ್. ಇವಾಗ ನಾವು ಜನರು ಅಷ್ಟೇ, ಸಾಮಾನ್ಯವಾಗಿ ವೈಟಮಿನ್ಸ್ ಕಡಿಮೆ ಇದೆ, ಮಿನರಲ್ಸ್ ಕಡಿಮೆ ಇದೆ ಅಂತ ನಮ್ಮ ವೈದ್ಯರು ಹೇಳ್ತಾ ಇರ್ತಾರೆ. ಅದೇ ರೀತಿ ರಾಸುಗಳಿಗೂ ಸಹ ಖನಿಜಾಂಶಗಳ ಒಂದು ಕೊರತೆ ಇರುತ್ತೆ. ಆ ಖನಿಜಾಂಶಗಳ ಪೂರೈಕೆಯೂ ಸಹ ಆಗಬೇಕಾಗುತ್ತೆ. ಸುಮಾರು ಒಂದು ಹಸುಗೆ 1-2 kg ಅಷ್ಟು ಖನಿಜಾಂಶದ ಪುಡಿ ನಮಗೆ ಡೈರಿಗಳಲ್ಲಿ ನೋಡಿರ್ಬೋದು ಸರ್, ಖನಿಜಾಂಶದ ಪುಡಿ ಅಂತ ಸಿಗುತ್ತೆ. ಅದನ್ನು ಸಹ ಒಂದು ಪೂರೈಕೆ ಮಾಡಬೇಕಾಗತ್ತೆ.
0: ಈಗ ಹಸಿಮೇವೆ ಇಡೀ ವರ್ಷನೂ ಸಿಗೋದಿಲ್ಲ ನಮ್ಮ ಪ್ರಾಣಿಗಳಿಗೆ.
1: ಹೌದು,
0: ಹಸಿಮೇವನ್ನ ಮತ್ತೆ ಇಡೀ ವರ್ಷ ಸಿಗಂಗ್ ಹೆಂಗ್ ಮಾಡಬೇಕು ಡಾಕ್ಟರ್ ರಾಘಮಾಡಿ ಅವರೇ?
1: ಹಸಿಮೇವು ಕೊರತೆ ಇದ್ದಾಗ ನಾವು ಒಣಮೇವು ಪುಷ್ಟೀಕರಣ ಅಂತ ಒಂದು ತಂತ್ರಜ್ಞಾನ ಮಾಡಿದ್ದಾರೆ ಸರ್. ಈಗ ನಮ್ಮ ಅಭಿವೃದ್ಧಿಪಡಿಸಿದ್ದಾರೆ ನಮ್ಮ ಯೂನಿವರ್ಸಿಟಿಗಳ ಕಡೆಯಿಂದ. ಸೊ ಅದು ಉಪಯೋಗಿಲ್ಲ. ಅವಾಗ ಏನು ಮಾಡ್ತಾರೆ, ಈ ಒಣಮೇವನ್ನ ಪುಷ್ಟೀಕರಣ ಮಾಡ್ತಾರೆ ಅಂತ ಹೇಳ್ತಾರೆ. ಒಣಮೇವು ನಾವೇನು ಒಣಗಿಸಿ ಇಟ್ಟಿರ್ತೀವಲ್ಲ ಆ ಹುಲ್ಲನ್ನು, ಅದನ್ನು ಮೆದೆ ಥರ ಹಾಕ್ಬಿಟ್ಟು ಅದನ್ನು ಕಟ್ ಮಾಡಬೇಕು. 1-1.5 inch ಕಟ್ ಮಾಡಿಬಿಟ್ಟು ಅದಕ್ಕೆ ಪುಷ್ಟೀಕರಿಸಿದ ಅಂಶಗಳನ್ನ ಹಾಕಬೇಕು. ನಮ್ಮ ಮನೇಲಿ ಸಿಗುವಂಥ ಪದಾರ್ಥಗಳೇ ಅಷ್ಟೇ ಸರ್, ಸಕ್ಕರೆ ಆಗಲಿ, ಬೆಲ್ಲ ಆಗಲಿ, ಉಪ್ಪು. ಅವು 100 kg ಹುಲ್ಲು ತೊಗೊಂಡ್ರೆ ಅದಕ್ಕೆ 1/2 kg ಅಷ್ಟು ಇವನ್ನ ಮೆದೆ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿ ನಾವು ಕಟ್ಟಿ ಇಡ್ಬೋದು. ಕಟ್ಟಿ ಇಡ್ಬಿಟ್ಟು ಅದನ್ನು ವರ್ಷ ಪೂರ್ತಿ ನಮಗೆ ಯಾವಾಗ ಪೂರೈಕೆ ಸಿಗುತ್ತೋ ಹಸಿರು ಮೇವು ಅಲ್ಲಿವರೆಗೂ ನಾವು ಅದನ್ನ ಬಳಕೆ ಮಾಡಬಹುದು.
0: ಅಂದ್ರೆ ಒಂದೇ ಒಂದಂದ್ರೆ ಜೋಪಾನವಾಗಿ ಒಂದ್ ಕಡೆ ಇಟ್ಟಿರ್ಬೇಕು.
1: ಅಷ್ಟಷ್ಟು
0: ಉಪ್ಪಿನಕಾಯಿ ಕೊಟ್ಟಂಗ ಪ್ರಾಣಿಗಳಿಗೆ ಕೊಡ್ತಾ
1: ಇರ್ಬೇಕು.
0: ಅವು ಕೂಡ ತುಂಬಾ ಇಷ್ಟಪಡ್ತಾ ತಿಂತಾ ಹೋಗ್ತಾರೆ.
1: ಹೌದು, ನಾವು ಬೆಲ್ಲ ಉಪ್ಪು ಎಲ್ಲ ರುಚಿ ತರ
0: ಹೌದು
1: ಮಾಡಿರ್ತೀವಿ, ಆದ್ರಿಂದ ಅದು ಚೆನ್ನಾಗಿ
0: ತುಂಬಾ ಇಷ್ಟಪಟ್ಟು ತಿಂತಾವೆ. ಅದೇ ತರ ಈಗ ಹಸಿಮೇವನ್ನ ಬಹಳ ದಿನ ಉಳಿಸ್ಕೊಳ್ಳೋ ಹಂಗು ಮತ್ತೆ ಹೊಸ ತಂತ್ರಜ್ಞಾನ ಬಂದಿರಬಹುದಲ್ಲ.
1: ಹೌದು ಸರ್, ಅದಕ್ಕೆ ಒಂದು ನೀವು ಕೇಳಿರೋದಾದ್ರೆ ರಸಮೇವು ಅಂತ ಹೇಳ್ತೀವಿ ನಾವು. ಯಥೇಚ್ಛವಾಗಿ ಹಸಿರು ಮೇವು ಬೆಳೆದಾಗ ಅದನ್ನ ಶೇಖರಿಸಿ ಇಡಕ್ಕಾಗಲ್ಲ, ಯಾಕಂದ್ರೆ ಅದ್ರಲ್ಲಿ ನೀರಿನಾಂಶ ಜಾಸ್ತಿ ಇರುತ್ತೆ,
0: ಮತ್ತೆ ಒಣಗೋಗ್ಬಿಡುತ್ತೆ.
1: ಆದ್ರಿಂದ ಆ ಹಸಿರು ಮೇವನ್ನೇ ನಾವು ಶೇಖರಿಸಿ ಇಡುವಂತ ಒಂದು ಪದ್ಧತಿ ಇದೆ, ಅದನ್ನ ರಸಮೇವು ಅಂತ ಹೇಳ್ತೀವಿ. ಇವನು ಸಹ ಹಸಿರು ಹುಲ್ಲು ಇರುತ್ತಲ್ಲ ಅದನ್ನ ಕಟಾವು ಮಾಡಬೇಕು. ಕಟ್ ಮಾಡಿಬಿಟ್ಟು ಅದನ್ನ ನೀರಿನಾಂಶ ಹೋಗೋಕೆ 1/2 ಗಂಟೆವರೆಗೂ ಇಟ್ಟುಬಿಟ್ಟು ತುಂಡು ತುಂಡಾಗಿ ಕಟ್ ಮಾಡಬೇಕಾಗತ್ತೆ, ಅದನ್ನ ತಯಾರಿಕೆ ಮಾಡಬೇಕಾಗತ್ತೆ. ಆ ತುಂಡು ತುಂಡಾಗಿ ಕಟ್ ಮಾಡಿದ್ದನ್ನ ಒಂದು ರಸಮೇವದ ಚೀಲಗಳು ಅಂತ ಸಿಗುತ್ತೆ ನಿಮ್ಗೆ ಹೊರಗಡೆ, ಆ ರಸಮೇವು ಚೀಲನಲ್ಲಿ ಹಂತ ಹಂತವಾಗಿ ತುಂಬುತ್ತಾ ಹೋಗ್ಬೇಕು. ಮತ್ತೆ ಅದಕ್ಕೆ ಕೆಡದಿರ ಇರೋಂಗೆ ನಾವು ಉಪ್ಪಿನಾಂಶ ಅಥವಾ ಬೆಲ್ಲದಾಂಶ ಒಂಚೂರು ಸೇರಿಸ್ತಾ ಹೋಗ್ಬೇಕು. ಅದನ್ನ ಕಟ್ಟಿಬಿಟ್ಟು ಮೂತಿ ಎಲ್ಲ ಕಟ್ಟಿಡ್ಬೇಕು, ಅಂದ್ರೆ ಗಾಳಿ ಆಡ್ದಂಗೆ ಅದನ್ನ ಚೆನ್ನಾಗಿ ತುರುಕಿ ಕಟ್ಟಿಡ್ಬೇಕಾಗತ್ತೆ. ಕಟ್ಟಿಟ್ಟು ಆದ್ಮೇಲೆ ಅದನ್ನ ಎಷ್ಟು ದಿನ ಆದ್ಮೇಲೆ ಅದನ್ನ ಓಪನ್ ಮಾಡ್ಬೇಕು ಅಂತಂದ್ರೆ 45 ದಿನ ಆದ್ಮೇಲೆ ಓಪನ್ ಮಾಡ್ಬೇಕಾಗತ್ತೆ. ಆ ಬ್ಯಾಗ್ ಅನ್ನ ಓಪನ್ ಮಾಡಿದಾಗ ನಿಮ್ಗೆ ಸಿಹಿ ಹುಳಿ ಮಾವಿನ ಹಣ್ಣಿನ ವಾಸನೆ ಬರುತ್ತೆ. ಆ 45 ದಿನ ಆದ್ಮೇಲೆ ಹಸಿರು ಹುಲ್ಲಿರೋದು ಸ್ವಲ್ಪ ಹಳದಿ ಬಣ್ಣಕ್ಕೆ ತಿರುಗಿರುತ್ತೆ. ಅವನ್ನ ಸ್ವಲ್ಪ ಒಣಗಿಸಿಟ್ಟು ಮತ್ತೆ ಈ ಹಸುಗಳಿಗೆ ಹಾಕಿದಾಗ ಅದು ತುಂಬಾ ಚೆನ್ನಾಗಿ ತಿನ್ನುತ್ತೆ, ಮತ್ತೆ ಅದಕ್ಕೆ ಬೇಕಾಗಿರುವಂತ ಪೋಷಕಾಂಶಗಳು ಸಿಗುತ್ತೆ. ಮತ್ತೆ ನಮ್ಮ ಹಸಿರು ಮೇವನ್ನ ನಾವು ಹೆಚ್ಚು ದಿನಗಳ ಕಾಲ ಶೇಖರಿಸಿಡ್ದಂಗೆ ಆಗುತ್ತೆ.
0: ಇದಲ್ಲದೆ ಡಾಕ್ಟರ್ ನಾಗಮಣಿ ಅವರೇ, ಈಗ ನಾವು ಮೇವು ಕೊರತೆ ಉಂಟಾಗುತ್ತೆ, ಮೇವು ನಮಗಿಲ್ಲ ಅನ್ನೋ ಒಂದು ಪರಿಸ್ಥಿತಿ ಈಗಿನ ದಿನದಲ್ಲಿ ಸ್ವಲ್ಪ ಅದ್ರ ಬಗ್ಗೆ ಸುಧಾರಿತ ದಾರಿಯನ್ನ ಹುಡುಕಿದ್ದಾರೆ. ಏನಂದ್ರೆ ಈಗ ಕಾಳುಗಳನ್ನು ನೆನೆಸಿ ಸ್ವಲ್ಪ ದಿನ ಬಿಟ್ಟು ಈ ಪ್ರಾಣಿಗಳಿಗೆ ಕೊಡೋದು, ಅದು ತಾವು ಹೇಳಿದಂಗೆ ಈಗ ಹುರುಳಿ ಕಾಳನ್ನು ನೆನೆಸಿ ಅದನ್ನು ಮೊಳಕೆ ಬರಿಸಿ ಕೊಡೋದು, ಅದೇ ಥರ ಬೇರೆ ಬೇರೆ ಕಾಳುಗಳನ್ನು ಕೂಡ ಮೊಳಕೆ ಬರಿಸಿ ಕೊಡುವಂಥ ಪದ್ಧತಿ, ಅದ್ರ ಬಗ್ಗೆ ಹೇಳಿ.
1: ಹೌದು, ಅದನ್ನು ಆ ಪದ್ಧತಿನ

0: ಹೇಳ್ತಾರಂದ್ರೆ ಜಲಮೇವು ಉತ್ಪಾದನೆ ಅಂತ ಹೇಳ್ತೀವಿ ಸರ್. ಇದಕ್ಕೆ ಜಮೀನು ಬೇಕಾಗಿಲ್ಲ, ಮಣ್ಣು ಬೇಕಾಗಿಲ್ಲ, ಮತ್ತೆ ಜಾಗ ಬೇಕಾಗಿಲ್ಲ. ನಾವು ಮನೆ ಮುಂಗಡದಲ್ಲೇನೆ ಇದನ್ನ ಬೆಳಿಬೋದಾಗಿದೆ. ಇದಕ್ಕೆ ಏನು ಬೇರೆ ಒಂದು ಮಿಷಿನರಿನೂ ಬೇಕಾಗಿಲ್ಲ. ಈ ಮನೆ ಒಡತಿಗಳು ಹೆಂಗಸರನ್ನೇ ಇದನ್ನ ಬೆಳಿಬೋದಾಗಿದೆ. ನಾವು ಸಣ್ಣ ಸಣ್ಣ ಹೋಲ್ಸ್ ಇರೋ ಟ್ರೇಸ್ನ ತಗೊಂಡ್ರೆ ಸಾಕು ಸರ್. ಅದರಲ್ಲಿ ಏನ್ ಮಾಡ್ಬೇಕು ಅಂದ್ರೆ, ನಾವು ಮೊದಲು ಕಾಳು ಯಾವ್ದಾದ್ರೂ ಕಾಳು ಆಗ್ಬೋದು, ರಾಗಿ ಆಗ್ಬೋದು, ಗೋಧಿ ಆಗ್ಬೋದು, ಅಥವಾ ಭತ್ತದ ಕಾಳು ಇರ್ಬೋದು, ಅಥವಾ ಹುರುಳಿ ಕಾಳು, ನಾನು ಹೇಳ್ದಂಗ ಹುರುಳಿ ಕಾಳುನು ಆಗ್ಬೋದು. ಇವನ್ನ ಏನ್ ಮಾಡ್ಬೇಕು, ಚೆನ್ನಾಗಿ ತೊಳೆದುಬಿಟ್ಟು ನೆನೆಸ್ಬಿಟ್ಟು ಆಮೇಲೆ ಮೊಳಕೆ ಒಡಿಸ್ಬೇಕು.
1: ಅದನ್ನ ದೊಡ್ಡ ಪ್ರಮಾಣದಲ್ಲಿ ಮಾಡ್ಬೇಕಂದ್ರೆ ಹೇಗೆ, ಟ್ರೇ ದಲ್ಲಿ ಹಾಕ್ಬೇಕಾ ಇಷ್ಟಿಷ್ಟು ಅಂತ?
0: ಹೌದು, ಇವಾಗ ನಾವು ಒಂದ್ ಕೆಜಿ ಅಷ್ಟು ಟ್ರೇ ತಗೊಂಡ್ರೆ ಅದಕ್ಕೆ ಅರ್ಧ ಕೆಜಿ ಅಷ್ಟು ನಾವು ಕಾಳು ತಗೊಂಡ್ರೆ ಸಾಕು. ಒಂದ್ ಕೆಜಿ ಕೆಪಾಸಿಟಿ ಇರೋ ಅಂತ ಟ್ರೇನ್ ತಗೊಂಡ್ರೆ ಅರ್ಧ ಕೆಜಿ ಕಾಳು.
1: ಮಣ್ಣು ಹಾಕಿ ಬೆಳಿಬಹುದ? ಮಣ್ಣು ಹಾಕದೇನು ಬೆಳಿಬಹುದು?
0: ಇಲ್ಲ, ಮಣ್ಣೇ ಬೇಕಾಗಿಲ್ಲ ಸರ್.
1: ಮಣ್ಣು
0: ಬೇಕಾಗಿಲ್ಲ, ಜಾಗನು ಬೇಕಾಗಿಲ್ಲ. ಮನೆ ಮುಂದೆಗಡೆ ಜಾಗ ಇದ್ರೆ ಸಾಕು. ಮತ್ತೆ ನೀರಿನ ವ್ಯವಸ್ಥೆ
1: ಇರಬೇಕು.
0: ಅದಕ್ಕೆ ಪ್ರತಿ ಒಂದು ಒನ್ ಅವರ್ಗು ನಾವು ಅದ ನೀರನ್ನ ಸಿಂಪರಣೆ ಮಾಡ್ಬೇಕಾಗತ್ತೆ. ಮೊಳಕೆ ಹೊಡೆದಿದ ಕಾಳನ್ನ ಅದು ನಿಮ್ಗೆ ಒಂದರಿಂದ ಎರಡು ವಾರದೊಳಗಡೆನೆ ಆ ಕಾಳು ಸಸಿಯಾಗಿ
1: ಬಂದ್ಬಿಡುತ್ತೆ,
0: ಶುರು ಆಗ್ಬಿಡುತ್ತೆ.
1: ಹಸಿ ಹಸಿ ತರಕಾರಿನೇ, ಹಸಿ ಹಸಿ ಸಸ್ಯಗಳನ್ನೇ ನೀವು ನಿಮ್ ಪ್ರಾಣಿಗಳಿಗೆ ಕೊಟ್ಟರು ಇಷ್ಟಪಟ್ಟು
0: ತಿನ್ನು.
1: ಹಾಲಿನ ಉತ್ಪಾದನೆ ಕೂಡ ಈ ಒಂದು ಮೇವು, ಒಳ್ಳೆ ಮೇವು ಕೊಡೋದ್ರಿಂದ ಯಾವ ಪರಿಣಾಮ ಬೀರುತ್ತೆ ಡಾಕ್ಟರ್ ನಾಗಮಣಿ ಅವರೇ?
0: ಹಾಲಿನ ಉತ್ಪಾದನೆಯನ್ನು ಹೆಚ್ಚಾಗುತ್ತೆ ಸರ್. ಅಂದ್ರೆ ನಾವು ಅದಕ್ಕೆ ಬೇರೆ ಅಂಶಗಳನ್ನು ಕೊಡೋದಕ್ಕೆ ನಮ್ಮ ಒಂದು ಆದಾಯನ ಕಡಿಮೆ ಮಾಡಬಹುದು. ಅಂದ್ರೆ ನಾವು ಅದ್ರ ಮೇಲೆ ಇನ್ವೆಸ್ಟ್ ಮಾಡ್ತೀವಲ್ಲ, ಆ ಈ ದುಡ್ಡನ್ನ ಕಡಿಮೆ ಮಾಡ್ಬಿಟ್ಟು ಈ ಮನೆಗ್ ತರೋ ಕಾಳುಗಳನ್ನ ಬೆಳೆಸಿದಾಗ ಅದ್ರ ಒಂದು ಪರಿಣಾಮ ಪೋಷಕಾಂಶಗಳಲ್ಲಿ ಸಿಗುತ್ತೆ.
1: ಹಾಲು ನೀವು ಏನು ಖರ್ಚು ಮಾಡ್ತೀರಲ್ಲ, ಈಗ ದಾಣಿ ತರ್ತೀರಿ ಮಾರುಕಟ್ಟೆಯಿಂದ ತಗೊಂಡ್ಬರ್ತೀರಿ, ಅದೆಲ್ಲ ಅದ್ರದ್ದು ಪ್ರಮಾಣನೂ ಕಡಿಮೆ ಆಗ್ಬಿಡುತ್ತೆ.
0: ಹೌದು, ಇವಾಗ ನೀವು ಕೇಳಿರ್ಬೋದು ಹೊರಗಡೆ ಹಿಂಡಿ ಬೂಸ ಇದೆಲ್ಲ ಒಂದೊಂದು ಕೆಜಿಗೆನೆ ಸುಮಾರು
1: ತುಂಬಾ ತುಟ್ಟಿ ಇರುತ್ತೆ.
0: ಹೌದು, ಆಮೇಲೆ ನೀವು ಡೈರಿ ಫೀಡ್ಸ್ ಅಂತಾನು ಕೇಳಿದ್ರೆ ಅದನ್ನು ಸಹ ಅದ್ರ ಒಂದು ಪೂರೈಕೆನು ನಾವು ಕಡಿಮೆ ಮಾಡ್ಕೋಬಹುದು.
1: ದಾಣಿ ಫೀಡ್ಸ್ ಇವನ್ನೆಲ್ಲ ನೀವು ಕಡಿಮೆ
0: ಮಾಡ್ಕೋಬಹುದು,
1: ಇಲ್ಲೇ ನೀವು ತಯಾರು ಮಾಡ್ಕೋಬಹುದು. ಅದಕ್ಕೆ ವಸ್ತುಗಳಿಗಿಂತ ಆ ಪೀಡ್ಸಿಗಿಂತ ಇದನ್ನ ಜಾಸ್ತಿ ನಿಮ್ಮ ಆಕಳು ಎಮ್ಮೆ ಇಷ್ಟಪಡ್ತವೆ.
0: ಹೌದು.
1: ಇದಲ್ಲದೆ ಡಾಕ್ಟರ್ ನಾಗಮಣಿ ಅವರೇ, ಇವತ್ತು ನಾವು ಹೈನುಗಾರಿಕೆ ಮಾಡ್ತಾ ಇದ್ದೇವೆ ಅಂದ್ರೆ ಅದು ಪ್ರಾಣಿಗಳು ಗೋವು ಇರ್ಬೋದು ಮತ್ತೆ ಎಮ್ಮೆ ಇರ್ಬೋದು, ನಾವು ತೀರಾ ಮಕ್ಕಳ ತರ ಪ್ರೀತಿ ಮಾಡಬೇಕಾಗುತ್ತೆ. ತುಂಬಾ ಆರೈಕೆಯಿಂದ, ಸ್ವಚ್ಛತೆಯಿಂದ, ಮತ್ತೆ ಕೊಟ್ಟಿಗೆನು ಕೂಡ ತುಂಬಾ ಪ್ರಾಮಾಣಿಕವಾಗಿ ಇಟ್ಕೋಬೇಕಾಗುತ್ತೆ. ಹೆಂಗೆ ನಾವು ಆರೈಕೆ ಮಾಡ್ಕೊಂಡು ಹೋದ್ರೆ ನಮ್ಮ ಪ್ರಾಣಿಗಳು ಸದೃಢ ಆಗಿರ್ಬೇಕು ಮತ್ತೆ ಜಾಸ್ತಿ ನಮ್ಗೆ ಹಾಲನ್ನ ಕೊಡಬೇಕು?
0: ನೀವೇ ಹೇಳಿದಾಗೆ ಈಗ ಮಕ್ಕಳ ಆರೈಕೆ ಮಾಡಬೇಕು ಅಂತ ಹೇಳಿದ್ವಿಯಲ್ಲ ಸರ್. ಸೊ ಅದೇ ರೀತಿ ನಾವು ಮಕ್ಕಳನ್ನ ಹೇಗೆ ಆರೈಕೆ ಮಾಡ್ತೀವಿ, ಅವಕ್ಕೆ ದಿನ ಸ್ನಾನ ಮಾಡಿಸ್ತೀವಿ, ಹಸುಗಳಿಗಾದ್ರೆ ನಾವು ಕೊಟ್ಟಿಗೆ ಕ್ಲೀನ್ ಮಾಡಬೇಕು, ಅವುಗಳಿಗೂ ಸಹ ಸ್ನಾನ ಮಾಡಿಸ್ಬೇಕು, ಆಮೇಲೆ ಅವುಗಳಿಗೆ ವಾಕಿಂಗ್ ಸಹ ಮಾಡಿಸ್ಬೇಕಾಗುತ್ತೆ. ಸರಿ, ನಾವು ಉತ್ಪಾದನೆ ಆಗ್ಬೇಕು ಅಂತಂದ್ರೆ ಅವಕ್ಕೆ ಒಂದು ಪ್ರಶಾಂತವಾದ ಒಂದು ವಾತಾವರಣ ಬೇಕಾಗುತ್ತೆ.
1: ಮೈ ಮೇಲೆಲ್ಲ ಸೌರ್ಬೇಕು.
0: ಹೌದು,
1: ತಲೆ ಮುಟ್ಬೇಕು, ಬೆನ್ನು ಮುಟ್ಬೇಕು, ಕೆಚ್ಚಲು ಮುಟ್ಬೇಕು.
0: ನಾವು ಹೇಗೆ ಮಕ್ಕಳನ್ನ ಆರೈಕೆ ಮಾಡ್ತೀವೋ ಅದೇ ರೀತಿ
1: ನಮ್ ಜೊತೆ ಹೊಂದ್ಕೊಂಡ್ಬಿಡ್ತಾವಲ್ಲ ಅವು.
0: ಹೌದು,
1: ನಾವ್ ಎಷ್ಟು ಅವ್ರ ಜೊತೆ ಅನ್ಯೋನ್ಯವಾಗಿರ್ತಾವ ಅವು ನಮ್ ಜೊತೆ
0: ಅನ್ಯೋನ್ಯವಾಗಿರುತ್ತೆ.
1: ಅವು
0: ಸಂತೃಪ್ತಿ ಆದಾಗ ಹಾಲಿನ ಉತ್ಪಾದನೆ ಚೆನ್ನಾಗಿ,
1: ಅವು ನಮ್ಮನ್ನ ಗುರ್ತ ಹಿಡಿದು ಬಿಡ್ತಾವ, ಏ ನಮ್ಮ ಓನರ್ ಬಂದ್ರು.
0: ಹೌದು ಸರ್,
1: ಏ ನಮ್ಮ ಮನೆಯವ್ರು ಬಂದ್ರು ಅಂತ ನಾವು ಹೇಗೆ ಗುರ್ತ ಮಾಡ್ಕೋತೇವಲ್ಲ, ಹಾಗೂ ಪ್ರಾಣಿಗಳು ಕೂಡ ಏ ನಮ್ಮವ್ರು ಬಂದ್ರು, ಅದು ಏನೋ ಒಂದು ಅವು ಕರೀತಾವಲ್ಲ,
0: ಬಾಂಧವ್ಯ ಬೆಳೆಯುತ್ತೆ.
1: ಅಂದ್ರೆ ತಮ್ಮ ಯಾರು ಅನ್ನೋದು ಅವ್ರಿಗೆ ಗೊತ್ತಾಗ್ಬಿಡ್ತದೆ, ಮನೇಲಿ ಯಾರೋ ಬಂದ್ರು, ಅಪರಿಚಿತರು ಬಂದ್ರು ಅವರು ಸರಿಯಾಗಿ ನೋಡಲ್ಲ, ಅವರು ಸಿಟ್ ಸಿಟ್ ಆಯ್ತಾವ. ಹೌದಲ್ಲ?
0: ಹೌದು.
1: ಪ್ರಾಣಿಗಳ ಒಂದು ಗುಣಗಳು ಹೆಂಗಿರ್ತವೆ, ಅವ್ರದ್ದು ಒಂದು ಬಿಹೇವಿಯರ್ ಅಂತವಲ್ಲ, ಅದ್ರ ಬಗ್ಗೆ ಹೇಳಿ ಡಾಕ್ಟರ್ ನಾಗಮಣಿ ಅವರೇ.
0: ಈಗ ನಾವು ಅದು ಹೆದರಿದಾಗ ನಾವು ಅದ್ರ ಹತ್ರ ಹೋಗ್ಬಾರ್ದು. ಅಂದ್ರೆ ಹೊಸಬ್ರು ಯಾರಾದ್ರೂ ಬಂದ್ರು ಅನ್ಕೊಳ್ಳಿ, ಸ್ವಲ್ಪ ಹೆದರ್ಕೊಳ್ಳುತ್ತೆ.
1: ಹೌದು,
0: ಈಗ ಮಕ್ಕಳು ಹಾಗೆ ಯಾರಾದ್ರೂ ಹೊಸಬ್ರು ಬಂದಾಗ ಹೆದರ್ಕೊಳ್ತಾರಲ್ಲ, ಅದೇ ರೀತಿ ಪ್ರಾಣಿಗಳು ಅಷ್ಟೇ. ಅವಕ್ಕೆ ಪರಿಚಿತ ಇದ್ರೆ ಮಾತ್ರನೇ ಅದು ಸ್ವಲ್ಪ ಸೌಮ್ಯವಾಗಿ ಇರೋದಕ್ಕೆ, ಇಲ್ಲಾಂದ್ರೆ ಹೆದರಿ ಅವಾಗ ಹಾಲಿನ ಉತ್ಪಾದನೆ ಕುಂಠಿತ ಆಗಕ್ಕೂ ಒಂದು ಕಾರಣ ಆಗುತ್ತೆ ಸರ್.
1: ಹಾಗಾಗಿ ಪ್ರಾಣಿಗಳ ಆರೈಕೆ. ಈಗ ಮತ್ತೆ ಪ್ರಾಣಿಗಳಿಗೆ ಈಗ ಎಮ್ಮೆ ಅಥವಾ ದಾನ ಇದ್ರೆ ಅವಕ್ಕೆ ನೀರಿನ ಪ್ರೋಕ್ಷಣೆ ಮಾಡ್ಬೇಕಾ ಅಥವಾ ನೀರಿನಲ್ಲಿ ಸ್ನಾನ ಮಾಡಿಸ್ಬೇಕಾ?
0: ಹೌದು ಸರ್, ಪ್ರತಿದಿನ ನಾವು ಹೇಗೆ ಸ್ನಾನ ಮಾಡ್ತೀವೋ ಅವಕ್ಕೂ ಅಷ್ಟೇ ಸ್ನಾನ ಮಾಡಿಸ್ಬೇಕು.
1: ಒಂದು ಸ್ನಾನದ ಸಮಯ ಅಂತ
0: ಇಡಬೇಕಾಗುತ್ತೆ. ಯಾಕಂದ್ರೆ ಈಗ ಅದು ಹೊರಗಡೆ ಓಡಾಡ್ಕೊಂಡ್ ಬಂದಿರುತ್ತೆ ಅಥವಾ ಸಗಣಿ ಹಾಕಿರುತ್ತೆ, ಅದರಲ್ಲಿ ಸೂಕ್ಷ್ಮಾಣು ಜೀವಿಗಳು ಇರ್ತವೆ. ನಾವು ಹಾಲು ಕರೆಯೋ ಸಮಯದಲ್ಲಿ ಆ ಸೂಕ್ಷ್ಮಾಣು ಜೀವಿಗಳು ಕೆಚ್ಚಲಿಗೆ ಹೋಗುತ್ತೆ. ಅವಾಗ ನೀವು ಕೇಳಿರ್ಬೋದು ಕೆಚ್ಚಲು ಬಾವು ಅಂತೆಲ್ಲ ಇರುತ್ತೆ. ಸೊ ಇದೆಲ್ಲ ಕಾರಣಕ್ಕೆ ಆ ಸ್ವಚ್ಛತೆ ತುಂಬಾ ಮುಖ್ಯ ಆಗುತ್ತೆ.
1: ಈಗ ಕೊಟ್ಟಿಗೆನ ಸಾಮಾನ್ಯವಾಗಿ ನಾವು ಎಷ್ಟು ಬಾರಿ ಸ್ವಚ್ಛಗೊಳಿಸಬೇಕಾಗುತ್ತೆ?
0: ದಿನಕ್ಕೆ ಎರಡು ಬಾರಿ ಆದ್ರೂ ಕೊಟ್ಟಿಗೆ ಸ್ವಚ್ಛತೆ ಮಾಡಲೇ ಮಾಡಬೇಕು.
1: ಅದು ಕಟ್ಟಿ ಸಾಕೋವಿದ್ರೆ?
0: ಹೌದು.
1: ಬಿಟ್ಟು ಸಾಕೋವಿದ್ರೆ?
0: ಬಿಟ್ಟು ಸಾಕೋವಿದ್ರೆ ಅದಕ್ಕೆ ಕೊಟ್ಟಿಗೆ ನೈಟ್ ಒಂದ್ ಟೈಮ್ ಮಾತ್ರ ಕೊಟ್ಟಿಗೆಗೆ ಬರುತ್ತೆ, ಇಲ್ಲ ಅಂತಂದ್ರೆ ಅದು ಹೊರಗಡೆ ಮೇಯಿಕೊಂಡು ಬಂದ್ಬಿಡುತ್ತೆ.
1: ನಿಮ್ದು ಹೊಲದಲ್ಲಿ ಸುತ್ತು ನೀವು ಬೇಲಿ ಹಾಕಿರ್ತೀರಿ ಅಂತ ಹೇಳ್ಕೊಳ್ರಿ. ಮತ್ತೆ ಮೇವು ತಿನ್ನಕ್ ಹೋಗುತ್ತೆ.
0: ಹೌದು.
1: ಕಟ್ಟಿ ಬೆಳೆಸೋದು ಸರಿಯಾಗಿರುತ್ತ ಅಥವಾ ಬಿಟ್ಟು ಬೆಳೆಸೋದು?
0: ಬಿಟ್ಟು ಬೆಳೆಸೋದು ತುಂಬಾ ಒಳ್ಳೇದು ಸರ್. ಯಾಕಂದ್ರೆ ಅದಕ್ಕೆ ಬೇಕಾಗಿರೋ ಆಹಾರನ ಅದೇ ಒಂದು ಚೂಸ್ ಮಾಡ್ಕೊಳತ್ತೆ. ಇಲ್ಲ ಅಂತಂದ್ರೆ ಇಲ್ಲಿ ಆದ್ರೆ ನಾವ್ ಏನ್ ಆಹಾರ ಹಾಕ್ತಿವೋ ಅದನ್ನ ಮಾತ್ರ ತಿನ್ಕೊಂಡಿರುತ್ತೆ. ಸೊ ಬಿಟ್ಟಾಗ ಅದು ಆಹಾರನ ಹುಡ್ಕೊಳ್ಳೋ ಒಂದು ವ್ಯವಸ್ಥೆ ಆಗುತ್ತೆ,
1: ಮಾಡ್ಕೊಳ್ಳುತ್ತೆ. ತುಂಬಾ ಸಂತೋಷ ಡಾಕ್ಟರ್ ನಾಗಮಣಿ ಅವರೇ. ಪ್ರಸ್ತುತ ಬೆಂಗಳೂರಿನಲ್ಲಿರುವ ಹೈನುಗಾರಿಕಾ ಕಾಲೇಜಿನ ಸಹ ಪ್ರಾಧ್ಯಾಪಕಿಯಾಗಿ ಇವತ್ತು ನಮ್ಮ ರೈತರಿಗೆ ಹೈನು ತಳಿಗಳ ಬಗ್ಗೆ ತುಂಬಾ ಮಹತ್ವವಾದ ಮಾಹಿತಿ ತಿಳಿಸ್ಕೊಟ್ಟಿದ್ದಕ್ಕೆ ತಮಗೆ ತುಂಬಾ ತುಂಬಾ ಧನ್ಯವಾದಗಳು. ಕೆಲವು ರೈತರು ಇರ್ತಾರೆ ಡಾಕ್ಟರ್ ನಾಗಮಣಿ ಅವರ ಹತ್ರ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂತಿರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ಹೇಳ್ಬೋದಾ?
0: ಸರಿ, 900-89-712.
1: ಇನ್ನೊಮ್ಮೆ
0: 900-89-567-12.
1: ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ ಸರ್.

0: ಕೇಳಿ ಜನಪದ ಸಂಗೀತ ಕಾರ್ಯಕ್ರಮ. ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು.
1: ಅಂಚೆ ಜೀವ ವಿಮಾ ವಿಭಾಗ, ಭಾರತೀಯ ಅಂಚೆ ಇಲಾಖೆ, ಉತ್ತರ ಕರ್ನಾಟಕ ವಲಯ, ಧಾರವಾಡದ ಪ್ರಕಟಣೆ.
2: ನಿಮ್ಮ ಪತ್ರವಾಗಲಿ ಪಾರ್ಸಲ್ ಆಗಲಿ ಪ್ರತಿಯೊಂದು ಸಾಗಣೆಯೂ ನಮಗೆ ಅಮೂಲ್ಯ. ಅವನ್ನು ಅತ್ಯಂತ ತ್ವರಿತವಾಗಿ, ಸುರಕ್ಷಿತವಾಗಿ ಮತ್ತು ವಿಶ್ವಾಸಾರ್ಹವಾಗಿ ನಿಮ್ಮ ವಿಳಾಸದಾರರಿಗೆ ತಲುಪಿಸಲು ಅಂಚೆ ಇಲಾಖೆಯ ಸ್ಪೀಡ್ ಪೋಸ್ಟ್ ಸೇವೆ ಸದಾ ಸಿದ್ಧವಾಗಿದೆ. ದೇಶದಾದ್ಯಂತ ವೇಗವಾದ ವಿತರಣೆಗೆ ವಿಶ್ವಾಸಾರ್ಹ ಆಯ್ಕೆ ಸ್ಪೀಡ್ ಪೋಸ್ಟ್. ಗ್ರಾಹಕರ ಅನುಕೂಲಕ್ಕಾಗಿ ಅಂಚೆ ಕಚೇರಿ ಮುಚ್ಚುವ 30 ನಿಮಿಷಗಳ ಮುಂಚೆವರೆಗೆ ಸ್ಪೀಡ್ ಪೋಸ್ಟ್ ಬುಕ್ಕಿಂಗ್ ಸೌಲಭ್ಯ ಲಭ್ಯವಿದೆ.
3: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಮ್ಮ ವಾಟ್ಸ್ಆಪ್ ಸಹಾಯವಾಣಿ 9449849350.
4: ಪ್ಲಾಟ್ಫಾರ್ಮ್
5: ನಂಬರ್ 2 ಚಲನೆ ವಾಲಿ
4: ಸೂಪರ್
5: ಫಾಸ್ಟ್ ಎಕ್ಸ್ಪ್ರೆಸ್ ಕೆ ಯಾತ್ರಿಯು
4: ಬುದ್ಧಿ ಚಾರ್ಜ್ ಮಾಡು.
6: ಹೀಗೆ ಪಬ್ಲಿಕ್ ಪೋರ್ಟ್ ನಿಂದ ಚಾರ್ಜ್ ಮಾಡಿದ್ರೆ ಪರ್ಸನಲ್ ಡೇಟಾ ಆಗುತ್ತೆ ಪಬ್ಲಿಕ್.
4: ನೋಡಿದ್ಯಾ
5: ಅಪ್ಪ, ಒಂದ್ ನಿಮಿಷ, ನಾನ್ ಪೇ ಮಾಡ್ತೀನಿ. ನೋ ಸಿಗ್ನಲ್.
6: ಈಗೇನ್ ಮಾಡ್ತೀಯಾ?
5: ಫ್ರೀ ವೈಫೈ ಇದೆಯಲ್ಲ.
4: ಪೆದ್ದು ಸುಧಾರಿಸ್ಕೋ.
6: ಪೇಮೆಂಟ್ಸ್ ಗಾಗಿ ನೋ ಓಪನ್ ವೈಫೈ
5: ಅಂದ್ರೆ ಫ್ರಾಡ್ ಗೆ ಮಾಡಿ. ಬಾಯ್ ಬಾಯ್.
6: ಆರ್ಬಿಐ ಹೇಳುತ್ತೆ,
4: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.
0: ಈಗ ಕೇಳಿ ಕುಷ್ಟಗಿ ತಾಲೂಕಿನ ಹಬಲ್ಕಟ್ಟಿ ಗ್ರಾಮದ ಧವಲ್ಸ ಭತ್ತರ್ ಮತ್ತು ಸೆಂಗರಿಗರಿಂದ ಗೀಗಿ ಪದಗಳನ್ನು.

ಬೇಕು, ಸಣ್ಣ ಹುಡುಗಿ ನಿದ್ದಿ ಬೇಕು, ಹಿರಿಯರಲ್ಲಿ ಬುದ್ಧಿ ಬೇಕು, ಸಣ್ಣ ಹುಡುಗಿ ನಿದ್ದಿ ಬೇಕು, ಸುದ್ದಿ ಬೇಕು, ಹೆಣ್ಮಕ್ಳಿಗೆ ಪ್ರಚಾರ ಮಾಡುವುದಕ್ಕ.

ಜರಿಗೆ ಅನ್ನ ಬೇಕೋ ಶ್ರೀಮಂತನಿಗೆ ರೊಕ್ಕ ಬೇಕೋ, ಸಕ್ಕ ಜರಿಗೆ ಅನ್ನ ಬೇಕೋ ಶ್ರೀಮಂತನಿಗೆ ರೊಕ್ಕ ಬೇಕೋ, ಬಡವನಲ್ಲಿ ಸಕ್ಕ ಬೇಕೋ ಮಾತಿ ಮಗ.

ಪಾಟ್ ಬೇಕೋ ಸೋದಾಗರ್ಗ ಪ್ಯಾಟ್ ಬೇಕೋ

ஆடா சிவச்சாரக்கா.

0: ಸೆಬಿ ಇನ್ವೆಸ್ಟರ್ ಜಾಗೃತಾ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7:34 ಆಗಲಿದ್ದು, ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು. 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನು ಕೇಳುವಿರಿ.

ಆಯುಷ್ ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಾಳೆ ಚೆನ್ನೈ ಭೇಟಿ, ವಿವಿಧ ಯೋಜನೆಗಳ ಶಂಕುಸ್ಥಾಪನೆ, ಉದ್ಘಾಟನೆ. ಜಾಗತಿಕ ಮಟ್ಟದಲ್ಲಿ ಪ್ರಸ್ತುತವಾಗಬಲ್ಲ ದೇಶೀಯ ಪರಿಹಾರ ಅಭಿವೃದ್ಧಿಪಡಿಸುವುದು ಅಗತ್ಯ, ಸಚಿವ ಡಾ ಜಿತೇಂದ್ರ ಸಿಂಗ್. ಕರ್ನಾಟಕದ ನಾಡಹಬ್ಬ ವಿಶ್ವವಿಖ್ಯಾತ ಮೈಸೂರು ದಸರಾ ಆಚರಣೆಗೆ ಸಕಲ ಸಿದ್ಧತೆ. ಎಎಫ್ಸಿ 17 ವರ್ಷದೊಳಗಿನವರ ಮಹಿಳಾ ಏಷ್ಯನ್ ಕಪ್ ಫುಟ್ಬಾಲ್ ಪಂದ್ಯ ನಾಳೆ ನಡೆಯಲಿರುವ ಅರ್ಹತಾ ಪಂದ್ಯದಲ್ಲಿ ಭಾರತ ಮಲೇಷ್ಯಾ ಸೆಣಸು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಚೆನ್ನೈಗೆ ಭೇಟಿ ನೀಡಲಿದ್ದು, ಪೂನಮಲ್ಲಿ ಮತ್ತು ವಡಪಳನಿ ನಡುವಿನ 14.5 ಕಿಲೋಮೀಟರ್ ಉದ್ದದ ಮೆಟ್ರೋ ರೈಲು ಸೇವೆಯನ್ನು ಲೋಕಾರ್ಪಣೆ ಮಾಡಲಿದ್ದಾರೆ. ಇದೇ ವೇಳೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ 5 ಅಮೃತ ಭಾರತ ರೈಲು ನಿಲ್ದಾಣಗಳನ್ನು ಅವರು ಉದ್ಘಾಟಿಸಲಿದ್ದಾರೆ. ಬಳಿಕ ಪೋರೂರಿನಿಂದ ಪೂನಮಲ್ಲಿವರೆಗೆ ಮೆಟ್ರೋ ರೈಲಿನಲ್ಲಿ ಪ್ರಯಾಣಿಸಿ ಪೋರೂರು ಬೈಪಾಸ್ ನಿಲ್ದಾಣಕ್ಕೆ ಮರಳಲಿದ್ದಾರೆ. ಪೋರೂರು ಕೆರೆಯ ಸಮೀಪದಲ್ಲಿರುವ ಜಲಕಂಠೇಶ್ವರ ಶಿವ ದೇವಾಲಯದಲ್ಲಿ ವಿಶೇಷ ದರ್ಶನ ಮತ್ತು ಪೂಜೆಯಲ್ಲಿಯೂ ಪ್ರಧಾನಮಂತ್ರಿ ಪಾಲ್ಗೊಳ್ಳುವ ನಿರೀಕ್ಷೆ ಇದೆ. ಚೆನ್ನೈನಲ್ಲಿ ನಡೆಯಲಿರುವ ಈ ಕಾರ್ಯಕ್ರಮದಲ್ಲಿ ತಮಿಳುನಾಡು ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ಭಾಗಿಯಾಗಲಿದ್ದಾರೆ. ನಂತರ ಪ್ರಧಾನಮಂತ್ರಿಯವರು ಐಐಟಿ ಮಡ್ರಾಸ್ನಲ್ಲಿರುವ ಬ್ರೈನ್ ಸೆಂಟರ್ಗೆ ಭೇಟಿ ನೀಡಿ ಅಲ್ಲಿನ ಕಾರ್ಯಚಟುವಟಿಕೆಗಳನ್ನು ವೀಕ್ಷಿಸಲಿದ್ದಾರೆ. ಚೆನ್ನೈ ಕನ್ವೆನ್ಷನ್ ಸೆಂಟರ್ನಲ್ಲಿ ಹಲವು ಯೋಜನೆಗಳಿಗೆ ಶಂಕುಸ್ಥಾಪನೆ ನೆರವೇರಿಸಿ ಕೆಲವು ಯೋಜನೆಗಳನ್ನು ರಾಷ್ಟಕ್ಕೆ ಸಮರ್ಪಿಸಲಿದ್ದಾರೆ. ನಾಳೆ ನಡೆಯಲಿರುವ ಜೈಗೋಪಾಲ್ ಗರೋಡಿಯಾ ಸಂಭ್ರಮಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಬಳಿಕ ಪ್ರಧಾನಮಂತ್ರಿ ದೆಹಲಿಗೆ ತೆರಳಲಿದ್ದಾರೆ. ವಿಕಸಿತ ಭಾರತ 2047 ಮುನ್ನೋಟದ ಸಾಕಾರಕ್ಕೆ ನಿಗದಿಪಡಿಸಿರುವ ರಾಷ್ಟೀಯ ಗುರಿಗಳನ್ನು ಸಾಧಿಸಲು ನಾವೀನ್ಯತೆಗೆ ವೇಗ ನೀಡಿ ವೈಜ್ಞಾನಿಕ ಸಂಶೋಧನೆಗಳನ್ನು ವಾಣಿಜ್ಯ ಉದ್ಯಮಗಳಾಗಿ ಪರಿವರ್ತಿಸುತ್ತಾ ಭಾರತದ ತಾಂತ್ರಿಕ ಸಾಮರ್ಥ್ಯವನ್ನು ವಿಸ್ತರಿಸುವ ನಿಟ್ಟಿನಲ್ಲಿ ಉದ್ಯಮ ವಲಯ ಮುಂದೆ ಬರಬೇಕು ಎಂದು ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಕರೆ ನೀಡಿದ್ದಾರೆ. ನವದೆಹಲಿಯಲ್ಲಿ ನಡೆದ ಪಿಎಚ್ಡಿ ವಾಣಿಜ್ಯ ಮತ್ತು ಕೈಗಾರಿಕಾ ಮಂಡಳಿಯ 121ನೇ ವಾರ್ಷಿಕ ಸಭೆ ಉದ್ದೇಶಿಸಿ ಮಾತನಾಡಿದ ಅವರು, ತಾಂತ್ರಿಕ ಬೆಳವಣಿಗೆಯ ಮುಂದಿನ ಹಂತದಲ್ಲಿ ಇತರ ದೇಶಗಳು ಅಭಿವೃದ್ಧಿಪಡಿಸಿದ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳುವುದಕ್ಕೆ ಸೀಮಿತವಾಗದೆ ಜಾಗತಿಕ ಮಟ್ಟದಲ್ಲಿ ಪ್ರಸ್ತುತವಾಗುವ ಸ್ವದೇಶಿ ಪರಿಹಾರಗಳನ್ನು ಅಭಿವೃದ್ಧಿಪಡಿಸುವತ್ತ ಗಮನಹರಿಸಬೇಕು ಎಂದು ಪ್ರತಿಪಾದಿಸಿದರು. ರಾಷ್ಟೀಯ ಕ್ವಾಂಟಮ್ ಮಿಷನ್ನ ಪ್ರಗತಿಯನ್ನು ಉಲ್ಲೇಖಿಸಿದ ಸಚಿವರು, 8 ವರ್ಷಗಳಲ್ಲಿ 2000 ಕಿಲೋಮೀಟರ್ ಕ್ವಾಂಟಮ್ ಸುರಕ್ಷಿತ ಸಂವಹನ ವ್ಯವಸ್ಥೆ ಸಾಧಿಸುವ ಗುರಿಯ ಪೈಕಿ ಕಳೆದ 3 ವರ್ಷಗಳಲ್ಲಿ ಭಾರತ ಈಗಾಗಲೇ 1000 ಕಿಲೋಮೀಟರ್ ದೂರದ ಕ್ವಾಂಟಮ್ ಸುರಕ್ಷಿತ ಸಂವಹನ ಸಾಮರ್ಥ್ಯವನ್ನು ಸಾಧಿಸಿದೆ ಎಂದು ಹೇಳಿದರು. ಆಧುನಿಕ ಯುದ್ಧತಂತ್ರ ಮತ್ತು ಜಾಗತಿಕ ಭದ್ರತಾ ವ್ಯವಸ್ಥೆಯಲ್ಲಿ ಮಹತ್ವದ ಬದಲಾವಣೆಗಳ ನಡುವೆಯೂ ಜಗತ್ತಿನಾದ್ಯಂತದ ಬೆಳವಣಿಗೆಗಳು ಮತ್ತು ಅವುಗಳ ಕಾರ್ಯತಂತ್ರದ ಪರಿಣಾಮಗಳನ್ನು ಭಾರತ ನಿಕಟ

0: ವಾಗಿ ಗಮನಿಸುತ್ತಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಜೋಧ್ಪುರ್ ವಾಯುಪಡೆ ನಿಲ್ದಾಣದಲ್ಲಿ ನಡೆದ ತರಂಗ್ ಶಕ್ತಿ 2026 ಸಮರಾಭ್ಯಾಸ ಉದ್ದೇಶಿಸಿ ಮಾತನಾಡಿದ ಅವರು, ಆತ್ಮನಿರ್ಭರ ಭಾರತದ ಮುನ್ನೋಟದೊಂದಿಗೆ ಭಾರತೀಯ ಸಶಸ್ತ್ರ ಪಡೆಗಳ ರಚನೆ, ಸಾಮರ್ಥ್ಯ ಮತ್ತು ಕಾರ್ಯತಂತ್ರದ ವಿಧಾನಗಳಲ್ಲಿ ಮೂಲಭೂತ ಪರಿವರ್ತನೆ ನಡೆಯುತ್ತಿದೆ ಎಂದರು. ವಾಯುಪಡೆ ನಿಲ್ದಾಣದಲ್ಲಿ ವೈಮಾನಿಕ ಪ್ರದರ್ಶನ ವೀಕ್ಷಿಸಿದ ಬಳಿಕ ಮಾತನಾಡಿದ ರಕ್ಷಣಾ ಸಚಿವರು, ಈಗಿನ ಜಾಗತಿಕ ವ್ಯವಸ್ಥೆ ತ್ವರಿತವಾಗಿ ಬದಲಾಗುತ್ತಿದ್ದು ಹೊಸ ಜಾಗತಿಕ ವ್ಯವಸ್ಥೆಯ ಸ್ವರೂಪ ಇನ್ನೂ ಅನಿಶ್ಚಿತವಾಗಿದೆ ಎಂದರು. ಆತ್ಮನಿರ್ಭರ ಭಾರತ್ ಎಂದರೆ ಜಗತ್ತಿನಿಂದ ಪ್ರತ್ಯೇಕವಾಗಿ ಇರುವುದಲ್ಲ ಎಂದು ಸ್ಪಷ್ಟಪಡಿಸಿದ ಅವರು, ಪ್ರಮುಖ ರಕ್ಷಣಾ ತಂತ್ರಜ್ಞಾನಗಳನ್ನು ದೇಶದಲ್ಲೇ ವಿನ್ಯಾಸಗೊಳಿಸುವುದು, ಅಭಿವೃದ್ಧಿಪಡಿಸುವುದು, ಉತ್ಪಾದಿಸುವುದು, ನಿರ್ವಹಿಸುವುದು ಮತ್ತು ಉನ್ನತೀಕರಿಸುವ ಸಾಮರ್ಥ್ಯ ಹೊಂದುವುದಾಗಿದೆ ಎಂದು ವಿವರಿಸಿದರು. ಸೆಪ್ಟೆಂಬರ್ 26 ಆರಂಭವಾಗಿರುವ ಈ ಸಮರಾಭ್ಯಾಸ ಇದೇ 12 ನಡೆಯಲಿದೆ. ಪಾಲುದಾರಿಕೆಯಲ್ಲಿ ಶಕ್ತಿ ಎಂಬ ಧ್ಯೇಯವಾಕ್ಯದೊಂದಿಗೆ ನಡೆಯುತ್ತಿರುವ ಈ ಸಮರಾಭ್ಯಾಸವು ವಿವಿಧ ದೇಶಗಳ ವಾಯುಪಡೆಗಳ ನಡುವಿನ ಪರಸ್ಪರ ಕಾರ್ಯಾಚರಣೆಯ ಸಾಮರ್ಥ್ಯವನ್ನು ವರ್ಧಿಸುವ, ಸೇನಾ ಸಹಕಾರವನ್ನು ಬಲಪಡಿಸುವ ಮತ್ತು ಕಾರ್ಯಾಚರಣೆಯ ಪರಿಣಿತಿಯನ್ನು ವಿನಿಮಯ ಮಾಡಿಕೊಳ್ಳುವ ಉದ್ದೇಶ ಹೊಂದಿದೆ. ಬ್ಯಾಂಕುಗಳು ಇದೇ 16 ಪ್ರತಿದಿನ ಶೇಕಡಾ 99% ನಗದು ಮೀಸಲು ಅನುಪಾತ ಹೊಂದುವುದು ಕಡ್ಡಾಯ ಎಂದು ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್ಬಿಐ ತಿಳಿಸಿದೆ. ಪ್ರಸ್ತುತ ಈ ಪ್ರಮಾಣ ಶೇಕಡಾ 90%. ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿನ ಪ್ರಸ್ತುತ ನಗದು ಲಭ್ಯತೆ ಪರಿಸ್ಥಿತಿಯ ಪರಿಶೀಲನೆಯ ಬಳಿಕ ಆರ್ಬಿಐ ಈ ನಿರ್ಧಾರ ಕೈಗೊಂಡಿದೆ. ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಸುಲಭ ಲಭ್ಯ ನಗದು ಅಂದರೆ ಲಿಕ್ವಿಡಿಟಿ ಕಡಿಮೆ ಮಾಡುವುದು ಈ ಕ್ರಮದ ಉದ್ದೇಶವಾಗಿದೆ. ಅಕ್ಟೋಬರ್ 8 ವೇಳೆಗೆ ಬ್ಯಾಂಕಿಂಗ್ ವ್ಯವಸ್ಥೆಯು ಸುಮಾರು 3,88,000 ಕೋಟಿ ರೂಪಾಯಿಯಷ್ಟು ಸುಲಭವಾಗಿ ಲಭ್ಯವಾಗಬಹುದಾದ ನಗದು ಹೊಂದಿತ್ತು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿಶ್ವವಿಖ್ಯಾತ ನಾಡಹಬ್ಬ ದಸರಾ ಮಹೋತ್ಸವ ಆಚರಣೆಗೆ ಕರ್ನಾಟಕ ಸಜ್ಜಾಗಿದೆ. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ನಡೆಯುವ 10 ಈ ಉತ್ಸವವು ವೈವಿಧ್ಯಮಯ ಕಾರ್ಯಕ್ರಮಗಳು ಮತ್ತು ವಿವಿಧ ಪ್ರದರ್ಶನಗಳೊಂದಿಗೆ ಪ್ರವಾಸಿಗರನ್ನು ಸೆಳೆಯುತ್ತಿದೆ. ನಾಡ ಅಧಿದೇವತೆ ಚಾಮುಂಡೇಶ್ವರಿಯ ಸನ್ನಿಧಿಯಲ್ಲಿ ನಾಳೆ ಬೆಳಗ್ಗೆ 11:50 ಮಧ್ಯಾಹ್ನ 12:13 ಸಲ್ಲುವ ಶುಭ ಧನುರ್ ಲಗ್ನದಲ್ಲಿ ಕೊಪ್ಪಳದ ಗವಿಮಠದ ಸಂಸ್ಥಾನದ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಚಾಮುಂಡೇಶ್ವರಿ ದೇವಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಈ ವರ್ಷದ ದಸರಾ ಮಹೋತ್ಸವದ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಲಿದ್ದಾರೆ. ಚಾಮುಂಡಿಬೆಟ್ಟ ಹಾಗೂ ಮೈಸೂರು ಅರಮನೆ ಸೇರಿದಂತೆ ಕಾರ್ಯಕ್ರಮಗಳು ನಡೆಯುವ ಎಲ್ಲಾ ವೇದಿಕೆಗಳು ಸಂಪೂರ್ಣವಾಗಿ ಸಜ್ಜುಗೊಂಡಿವೆ. ಈ ಬಾರಿಯ ಸಿಎಂ ಕಪ್ ರಾಜ್ಯಮಟ್ಟದ ದಸರಾ ಕ್ರೀಡಾಕೂಟ ಇದೇ 14 ನಡೆಯಲಿದ್ದು, ಒಟ್ಟು 28 ಕ್ರೀಡೆಗಳಲ್ಲಿ 4,500 ಅಧಿಕ ಕ್ರೀಡಾಪಟುಗಳು ಭಾಗವಹಿಸಲಿದ್ದಾರೆ. ಮೈಸೂರಿನ ಚಾಮುಂಡಿ ವಿಹಾರ ಕ್ರೀಡಾಂಗಣದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಾಳೆ ಸಂಜೆ ಕ್ರೀಡಾಕೂಟಕ್ಕೆ ಅಧಿಕೃತ ಚಾಲನೆ ನೀಡಲಿದ್ದಾರೆ. ಪ್ರವಾಸಿಗರ ಅನುಕೂಲಕ್ಕಾಗಿ ಪೊಲೀಸ್ ಇಲಾಖೆಯು ವಿಶೇಷ ವಿಸಿಟರ್ ಪೋರ್ಟಲ್ ಸೌಲಭ್ಯ ಕಲ್ಪಿಸಿದೆ. ಹಬ್ಬದ ಜನದಟ್ಟಣೆ ನಡುವಿನ ನೆಟ್ವರ್ಕ್ನಲ್ಲಿಯೂ ಪೋರ್ಟಲ್ ಕಾರ್ಯನಿರ್ವಹಿಸುವಂತೆ ವ್ಯವಸ್ಥೆ ಮಾಡಲಾಗಿದೆ. ಶೃಂಗೇರಿ, ಹೊರನಾಡು, ಕಟೀಲು, ಕೊಲ್ಲೂರು ಮೊದಲಾದ ಶಕ್ತಿ ದೇವತೆ ಕ್ಷೇತ್ರಗಳಲ್ಲಿ ನವರಾತ್ರಿಯ ವಿಶೇಷ ಪೂಜಾ ಕೈಂಕರ್ಯಗಳು ನೆರವೇರಲಿವೆ. ಮಂಗಳೂರಿನ ಕುದ್ರೋಳಿ, ವಿಶ್ವ ಪರಂಪರಾ ತಾಣ ಹಂಪಿ, ಮಡಿಕೇರಿ ಹಾಗೂ ಶ್ರೀರಂಗಪಟ್ಟಣಗಳಲ್ಲಿಯೂ ವೈವಿಧ್ಯಮಯವಾಗಿ ದಸರಾ ಆಚರಿಸಲಾಗುತ್ತದೆ. ಉತ್ತರಾಖಂಡದ ಚಮೋಲಿ ಜಿಲ್ಲೆಯಲ್ಲಿರುವ ಪ್ರಸಿದ್ಧ ಸಿಖ್ ಯಾತ್ರಾ ಸ್ಥಳ ಹೇಮಕುಂಡ್ ಸಾಹಿಬ್ನ ದ್ವಾರಗಳನ್ನು ಚಳಿಗಾಲದ ಹಿನ್ನೆಲೆಯಲ್ಲಿ ಇಂದು ಮುಚ್ಚಲಾಗಿದೆ. ಧಾರ್ಮಿಕ ವಿಧಿವಿಧಾನಗಳಂತೆ ಮಧ್ಯಾಹ್ನ 12:30 ಅಂತಿಮ ಆರತಿ ಮಾಡಿ ಮಧ್ಯಾಹ್ನ 1 ಕ್ಷೇತ್ರದ ದ್ವಾರಗಳನ್ನು ಮುಚ್ಚಲಾಯಿತು. ಈ ವರ್ಷದ ಮೇ 23 ಹೇಮಕುಂಡ್ ಸಾಹಿಬ್ನ ದ್ವಾರಗಳನ್ನು ಭಕ್ತರ ದರ್ಶನಕ್ಕಾಗಿ ತೆರೆಯಲಾಗಿತ್ತು. ಈ ಯಾತ್ರಾ ಋತುವಿನಲ್ಲಿ ಸುಮಾರು 2,80,000 ಭಕ್ತರು ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಜನಸೇವೆಯೇ ದೇಶಸೇವೆ ಎಂಬ ಮನೋಭಾವದೊಂದಿಗೆ ನಾಗರಿಕರ ಅಭ್ಯುದಯಕ್ಕೆ ಬದ್ದತೆಯಿಂದ 25 ಸಾರ್ವಜನಿಕ ಸೇವೆಯನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಉತ್ತಮ ಆಡಳಿತದ ಮುನ್ನೋಟದೊಂದಿಗೆ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗಲು ಸರ್ಕಾರ

ಕಾರ್ಯಪ್ರವೃತ್ತವಾಗಿದೆ. ಈ ನಿಟ್ಟಿನಲ್ಲಿ ಹಲವು ವಲಯಗಳಲ್ಲಿ ಕೈಗೊಂಡಿರುವ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದು 2025 ವಕ್ಫ್ ಸುಧಾರಣೆಗಳ ಬಗ್ಗೆ ಒಂದು ವರದಿ. ಹಿಂದಿನ ವಕ್ಫ್ ಕಾಯ್ದೆಯಲ್ಲಿನ ಲೋಪದೋಷಗಳನ್ನು ಸರಿಪಡಿಸಲು 2025 ಏಪ್ರಿಲ್ 5 ಜಾರಿಗೆ ತರಲಾದ ವಕ್ಫ್ ತಿದ್ದುಪಡಿ ಕಾಯ್ದೆ 2025 ಪಾರದರ್ಶಕತೆಗೆ ಆದ್ಯತೆ ನೀಡಲಾಗಿದೆ. ಕೇಂದ್ರ ವಕ್ಫ್ ಮಂಡಳಿಗಳಲ್ಲಿ ಮುಸ್ಲಿಂ ಮಹಿಳೆಯರು ಮತ್ತು ಮುಸ್ಲಿಮೇತರರು ಸದಸ್ಯರಾಗಲು ಈ ಕಾಯ್ದೆ ಅನುವು ಮಾಡಿಕೊಟ್ಟಿದೆ. ಈ ಹೊಸ ಕಾಯ್ದೆಯಡಿ ಇನ್ನು ಮುಂದೆ ಸರ್ಕಾರಿ ವ್ಯಾಜ್ಯ ಭೂಮಿಯ ಮೇಲಿನ ಯಾವುದೇ ಹಕ್ಕುಗಳ ಪ್ರತಿಪಾದನೆಯನ್ನು ಕಲೆಕ್ಟರ್ಗಿಂತ ಹೆಚ್ಚಿನ ಶ್ರೇಣಿಯ ಅಧಿಕಾರಿಯೊಬ್ಬರು ಕೂಲಂಕಷವಾಗಿ ಪರಿಶೀಲಿಸಬೇಕಾಗುತ್ತದೆ. ಜೊತೆಗೆ ವಕ್ಫ್ ನಿರ್ಧಾರಗಳ ವಿರುದ್ಧ ಹೈಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಲು ಇದೇ ಮೊದಲ ಬಾರಿ ನೇರ ಅವಕಾಶ ಕಲ್ಪಿಸಲಾಗಿದೆ. ಈ ಕಾನೂನಾತ್ಮಕ ಸುಧಾರಣೆಗಳ ಜೊತೆ ಜೊತೆಗೆ ಸಮಗ್ರ ಡಿಜಿಟಲೀಕರಣ ಪ್ರಕ್ರಿಯೆಗಳು ನಡೆಯುತ್ತಿವೆ. ಚೀನಾದಲ್ಲಿ ನಡೆಯಲಿರುವ 2027 ಎಎಫ್ಸಿ 17 ವರ್ಷದೊಳಗಿನವರ ಮಹಿಳಾ ಏಷ್ಯನ್ ಕಪ್ ಫುಟ್ಬಾಲ್ ಪಂದ್ಯಾವಳಿಯಲ್ಲಿ ಪಾಲ್ಗೊಳ್ಳಲು ಅರ್ಹತಾ ಪಂದ್ಯ ನಾಳೆ ಮಲೇಷ್ಯಾದ ಎಂಪಿ ಸೇಲಾಯಾಂಗ್ ಕ್ರೀಡಾಂಗಣದಲ್ಲಿ ನಡೆಯಲಿದೆ. ಈ ನಿರ್ಣಾಯಕ ಇ ಗುಂಪಿನ ಪಂದ್ಯದಲ್ಲಿ ಭಾರತದ ಮಹಿಳಾ ಫುಟ್ಬಾಲ್ ತಂಡ ಆತಿಥೇಯ ಮಲೇಷ್ಯಾವನ್ನು ಎದುರಿಸಲಿದೆ. ಪಂದ್ಯದಲ್ಲಿ ಡ್ರಾ ಸಾಧಿಸಿದರೂ ಭಾರತಕ್ಕೆ ಅರ್ಹತೆ ಸಿಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಾಳೆ ಚೆನ್ನೈ ಭೇಟಿ, ವಿವಿಧ ಯೋಜನೆಗಳ ಶಂಕುಸ್ಥಾಪನೆ ಉದ್ಘಾಟನೆ. ಜಾಗತಿಕ ಮಟ್ಟದಲ್ಲಿ ಪ್ರಸ್ತುತವಾಗಬಲ್ಲ ದೇಶೀಯ ಪರಿಹಾರ ಅಭಿವೃದ್ಧಿಪಡಿಸುವುದು ಅಗತ್ಯ, ಸಚಿವ ಡಾ ಜಿತೇಂದ್ರ ಸಿಂಗ್. ಕರ್ನಾಟಕದ ನಾಡಹಬ್ಬ, ವಿಶ್ವವಿಖ್ಯಾತ ಮೈಸೂರು ದಸರಾ ಆಚರಣೆಗೆ ಸಕಲ ಸಿದ್ಧತೆ. ಎಎಫ್ಸಿ 17 ವರ್ಷದೊಳಗಿನವರ ಮಹಿಳಾ ಏಷ್ಯನ್ ಕಪ್ ಫುಟ್ಬಾಲ್ ಪಂದ್ಯ ನಾಳೆ ನಡೆಯಲಿರುವ ಅರ್ಹತಾ ಪಂದ್ಯದಲ್ಲಿ ಭಾರತ ಮಲೇಷ್ಯಾ ಸೆಣಸು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.

ಆಕಾಶವಾಣಿ ಸಮಾಚಾರ ದರ್ಶನ ಮುಖ್ಯಾಂಶಗಳು. ಫಾರ್ಮ್ 7ರಿಂದ ಯಾವುದೇ ಮತದಾರರ ಹೆಸರು ಅಳಿಸಿ ಹಾಕಿಲ್ಲ, ಚುನಾವಣಾ ಆಯೋಗ ಸ್ಪಷ್ಟನೆ. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಕೇಂದ್ರ ಬರ ಅಧ್ಯಯನ ತಂಡದಿಂದ ಪರಿಶೀಲನೆ, ಜಿಲ್ಲಾಧಿಕಾರಿಗಳಿಂದ ಮಾಹಿತಿ. ಬೆಂಗಳೂರಿನಲ್ಲಿ 5 ಕಮಿಷನರೇಟ್ಗಳ ಸ್ಥಾಪನೆ. ನ್ಯಾಯಾಂಗ ಡಿಜಿಟಲೀಕರಣಕ್ಕೆ 704 ಕೋಟಿ ರೂಪಾಯಿ ವೆಚ್ಚದ ಯೋಜನೆಗೆ ಸಚಿವ ಸಂಪುಟ ಒಪ್ಪಿಗೆ. ಮೇಕೆದಾಟು ಯೋಜನೆಯ ಜಾರಿಯೇ ಕಾವೇರಿ ನದಿ ನೀರು ಬಿಕ್ಕಟ್ಟಿಗೆ ಶಾಶ್ವತ ಪರಿಹಾರ, ಸಚಿವ ಎನ್ ಚೆಲುವರಾಯಸ್ವಾಮಿ ಅಭಿಮತ. ಏಷ್ಯನ್ ಗೇಮ್ಸ್ ಪದಕ ವಿಜೇತರ ನಗದು ಪುರಸ್ಕಾರ ಹೆಚ್ಚಳ, ನೇರ ನೇಮಕಾತಿಗಳಲ್ಲಿ ಸಾಧಕ ಕ್ರೀಡಾಪಟುಗಳಿಗೆ 2% ಮೀಸಲಾತಿ. ಅರ್ಹ ಮತದಾರರಿಗೆ ಯಾವುದೇ ಕಾರಣಕ್ಕೂ ಅನ್ಯಾಯವಾಗಲು ಬಿಡುವುದಿಲ್ಲ ಎಂದು ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ವಿ ಅನ್ಬುಕುಮಾರ್ ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಫಾರ್ಮ್ 7ರ ಸಂಬಂಧ ಈವರೆಗೆ ಯಾವುದೇ ಪ್ರಕರಣ ದಾಖಲಾಗಿಲ್ಲ ಎಂದು ತಿಳಿಸಿದ್ದಾರೆ. ಈವರೆಗೆ 91,278 ಫಾರ್ಮ್ 7 ಅರ್ಜಿಗಳು ಸಲ್ಲಿಕೆಯಾಗಿವೆ, ಆದರೆ ಯಾವುದೇ ಮತದಾರರ ಹೆಸರನ್ನ ಅಳಿಸಿಲ್ಲ ಎಂದು ಹೇಳಿದ್ದಾರೆ. ಅರ್ಹರನ್ನು ಮತ್ತೊಮ್ಮೆ ಮತದಾರರ ಪಟ್ಟಿಗೆ ಸೇರ್ಪಡೆ ಮಾಡಲಾಗುವುದು, ರಾಜ್ಯಾದ್ಯಂತ ಈ ಕುರಿತಂತೆ ವಿಶೇಷ ಅಭಿಯಾನ ನಡೆಸಲಾಗುವುದು ಎಂದು ತಿಳಿಸಿದ್ದಾರೆ. ಇದೇ 27ರಂದು ಅಂತಿಮ ಕರಡು ಮತದಾರರ ಪಟ್ಟಿ ಬಿಡುಗಡೆ ಮಾಡಲಾಗುವುದು ಎಂದು ಅವರು ಮಾಹಿತಿ ನೀಡಿದ್ದಾರೆ. ಕೇಂದ್ರ ಬರ ಅಧ್ಯಯನ ತಂಡ ರಾಜ್ಯದ ಮೈಸೂರು, ವಿಜಯನಗರ ಸೇರಿದಂತೆ ಬರ ಪೀಡಿತ ಪ್ರದೇಶಗಳಲ್ಲಿ ಬರ ಪರಿಶೀಲನೆ ನಡೆಸಿತು. ವಿಜಯನಗರದಲ್ಲಿ ಡಾ ಜೆ ಹರ್ಷ, ಚಟ್ಟಿರಾಮ್, ಮೀನಾ, ಅಜಿತ್ ಕುಮಾರ್, ಸಾಹು, ಅಮರೇಂದ್ರ ಸಿಂಗ್ ಅವರನ್ನು ಒಳಗೊಂಡಂತಹ ಕೇಂದ್ರ ತಂಡ ಬರ ಅಧ್ಯಯನ ನಡೆಸಿತು. ಪಿಬಿ ಜಿ ರಾಮ್ಜಿ ಯೋಜನೆ ಅಡಿಯಲ್ಲಿ ಹರಪನಹಳ್ಳಿ ತಾಲೂಕಿನ ನೀಲಗುಂದದ ಹೂಳೆತ್ತುವ ಕಾಮಗಾರಿಯನ್ನು ತಂಡ ಪರಿಶೀಲನೆ ನಡೆಸಿತು. ಬಳಿಕ ಇಟ್ಟಿಗಿ ಗ್ರಾಮದಲ್ಲಿ ಮೆಕ್ಕೆಜೋಳದ ಹೊಲಕ್ಕೆ ಭೇಟಿ ನೀಡಿ ಮಾಹಿತಿ ಪಡೆಯಿತು. ಕೇಂದ್ರ ಸರ್ಕಾರದ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ಕವಿತಾ ಎಸ್ ಮನ್ನಿಕೇರಿ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಗರಿಮಾ ಪನ್ನಾರ್ ಸೇರಿದಂತೆ ಕೃಷಿ ಇಲಾಖೆ ಅಧಿಕಾರಿಗಳು ಮಾಹಿತಿ ನೀಡಿದರು. ಇನ್ನೊಂದೆಡೆ ಮೈಸೂರಿನಲ್ಲಿ ಕೇಂದ್ರದ ಅಧಿಕಾರಿಗಳ ತಂಡ ಗೇರ್ದಡ ಹಾಗೂ ಅರಕೆರೆ ಗ್ರಾಮಕ್ಕೆ ಭೇಟಿ ನೀಡಿ ಬರ ಪರಿಶೀಲನೆ ನಡೆಸಿತು. ಈ ವೇಳೆ ಹೊಗೆಸೊಪ್ಪು, ರಾಗಿ ಬೆಳೆ ಹಾನಿಯ ಬಗ್ಗೆ ಕೃಷಿ ಇಲಾಖೆ ಅಧಿಕಾರಿಗಳು ವಿವರ ನೀಡಿದರು. ಅಪರ ಜಿಲ್ಲಾಧಿಕಾರಿ ಐಶ್ವರ್ಯ ಆರ್ ಹಾಗೂ ಜಂಟಿ ಕೃಷಿ ನಿರ್ದೇಶಕ ಹೆಚ್ ರವಿ ಸೇರಿದಂತೆ ಅಧಿಕಾರಿಗಳ ತಂಡ ಮಳೆಯ ಕೊರತೆಯಿಂದ ಬೆಳೆಗಳಿಗೆ ಉಂಟಾಗಿರುವ ಹಾನಿ, ಬರಿದಾಗಿರುವ ಕೆರೆ, ಕುಡಿಯುವ ನೀರಿನ ಸಮಸ್ಯೆ ಕುರಿತಂತೆ ಅಧಿಕಾರಿಗಳಿಗೆ ಮಾಹಿತಿ ನೀಡಿದರು. ಮೈಸೂರು ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಜಿಲ್ಲೆಯಲ್ಲಿನ ಬರ ಪರಿಸ್ಥಿತಿ ಕುರಿತು ಅಧಿಕಾರಿಗಳಿಂದ ಕೇಂದ್ರ ತಂಡದ ಅಧಿಕಾರಿಗಳು ಮಾಹಿತಿ ಪಡೆದುಕೊಂಡರು. ಈ ವೇಳೆ ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ್ ರೆಡ್ಡಿ ಮಾತನಾಡಿ, ಜಿಲ್ಲೆಯಲ್ಲಿ 59%ರಷ್ಟು ಮಳೆಯ ಕೊರತೆಯಾಗಿದೆ ಎಂದು ಮಾಹಿತಿ ನೀಡಿದರು. ಬಾಗಲಕೋಟೆ ಜಿಲ್ಲೆಯಲ್ಲಿ ವಿವಿಧ ಗ್ರಾಮಗಳಿಗೆ ಭೇಟಿ ನೀಡಿದ ಕೇಂದ್ರ ಬರ ಅಧ್ಯಯನ

0: ತಂಡ ಬೆಳೆಹಾನಿ ಮತ್ತು ಬರ ಪರಿಸ್ಥಿತಿ ಅವಲೋಕಿಸಿತು. ಜಿಲ್ಲೆಯ 10 ತಾಲೂಕುಗಳನ್ನು ಬರಪೀಡಿತ ಎಂದು ಘೋಷಿಸಲಾಗಿದ್ದು, ಗುಳೆದಗುಡ್ಡ ತಾಲೂಕಿನ ಹಳದೂರು ಗ್ರಾಮದ ಹೊಲಗಳಿಗೆ ಭೇಟಿ ನೀಡಿ ಹಾನಿಗೊಳಗಾದ ಮೆಕ್ಕೆಜೋಳ ಬೆಳೆ ಪರಿಶೀಲಿಸಿತು. ಬಳಿಕ ಈ ತಂಡ ಶಿರೂರು ಗ್ರಾಮದಲ್ಲಿ ಹಾನಿಗೊಳಗಾದ ಕಬ್ಬು ಬೆಳೆ, ಭಗವತಿ ಗ್ರಾಮದಲ್ಲಿ ಈರುಳ್ಳಿ, ಹಳ್ಳೂರು ಗ್ರಾಮದಲ್ಲಿ ಸೂರ್ಯಕಾಂತಿ ಮತ್ತು ಬೇವೂರು ಗ್ರಾಮದಲ್ಲಿ ಮೆಣಸಿನಕಾಯಿ ಬೆಳೆಗಳನ್ನು ಪರಿಶೀಲನೆ ನಡೆಸಿತು. ಬಳಿಕ ಈ ತಂಡ ಕೊಪ್ಪಳ ಜಿಲ್ಲೆಗೆ ತೆರಳಿ ಬರ ಅಧ್ಯಯನ ನಡೆಸಿತು. ಕುಷ್ಟಗಿ ತಾಲೂಕಿನಲ್ಲಿ 13,533 ಹೆಕ್ಟೇರ್ ಪ್ರದೇಶದಲ್ಲಿ ಮೆಕ್ಕೆಜೋಳ, 40,776 ಹೆಕ್ಟೇರ್ ಪ್ರದೇಶದಲ್ಲಿ ತೊಗರಿ, 8,309 ಹೆಕ್ಟೇರ್ ಪ್ರದೇಶದಲ್ಲಿ ಸಜ್ಜೆ, 10,796 ಹೆಕ್ಟೇರ್ ಪ್ರದೇಶದಲ್ಲಿ ಸೂರ್ಯಕಾಂತಿ, 1,511 ಹೆಕ್ಟೇರ್ ಪ್ರದೇಶದಲ್ಲಿ ಶೇಂಗಾ ಹಾನಿಗೀಡಾಗಿದೆ ಎಂದು ಜಂಟಿ ಕೃಷಿ ನಿರ್ದೇಶಕರು ಅಧಿಕಾರಿಗಳಿಗೆ ಮಾಹಿತಿ ನೀಡಿದರು. ಚಾಮರಾಜನಗರ ಜಿಲ್ಲೆಯಲ್ಲಿ ಕೇಂದ್ರ ಬರ ಅಧ್ಯಯನ ತಂಡವು ಚಾಮರಾಜನಗರ ತಾಲೂಕಿನ ಕೆರೆಹಳ್ಳಿ, ಕುಲಕರ್ಣ, ಗುಂಡ್ಲುಪೇಟೆ ತಾಲೂಕಿನ ನೆಟ್ರೆ ಗ್ರಾಮಗಳಲ್ಲಿ ಜೋಳ, ಸೂರ್ಯಕಾಂತಿ, ಹತ್ತಿ ಬೆಳೆಗಳನ್ನು ವೀಕ್ಷಿಸಿತು. ಬೆಳೆಹಾನಿ, ಕೆರೆ ವೀಕ್ಷಣೆ, ಗೋಶಾಲೆ ಭೇಟಿ ಮತ್ತು ವಿಬಿಜಿರಾಮ್ಜಿ ಯೋಜನೆ ಪರಿಶೀಲನೆ ಬಳಿಕ ಗುಂಡ್ಲುಪೇಟೆ ತಾಲೂಕು ಪಂಚಾಯಿತಿ ಕಚೇರಿಯಲ್ಲಿ ಜಿಲ್ಲಾಧಿಕಾರಿ ಶ್ರೀರೂಪ ಜಿಲ್ಲೆಯ ಬರಪರಿಸ್ಥಿತಿಯನ್ನು ಅಧಿಕಾರಿಗಳಿಗೆ ವಿವರಿಸಿದರು. ಚಾಮರಾಜನಗರ ಜಿಲ್ಲೆಯು ತೀವ್ರ ಮಳೆ ಕೊರತೆ ಎದುರಿಸುತ್ತಿದ್ದು, 41,770 ಹೆಕ್ಟೇರ್ ಕೃಷಿ ಬೆಳೆ ಮತ್ತು 26,530 ಹೆಕ್ಟೇರ್ ತೋಟಗಾರಿಕೆ ಬೆಳೆಗಳು ಹಾನಿಗೆ ಈಡಾಗಿವೆ. ಬಿತ್ತನೆ ಖರ್ಚು, ಗೊಬ್ಬರ, ಉಳುಮೆ ಸೇರಿದಂತೆ ವ್ಯವಸಾಯಕ್ಕಾಗಿ ರೈತರ ಅಂದಾಜು ಒಟ್ಟು 629 ಕೋಟಿ ರೂಪಾಯಿ ನಷ್ಟವಾಗಿದೆ. ಎನ್ಡಿಆರ್ಎಫ್ ಮಾನದಂಡದಂತೆ 84 ಕೋಟಿ ರೂಪಾಯಿಗೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಎಂದು ತಿಳಿಸಿದರು. ರಾಜ್ಯದ ಕೆಲವೆಡೆ ಎರಡನೇ ದಿನದಂದು ಕೂಡ ಕೇಂದ್ರ ತಂಡ ಬರ ಅಧ್ಯಯನ ನಡೆಸಿತು. ಎರಡನೇ ದಿನದಂದು ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಡಾಕ್ಟರ್ ಸುಧಾಂ ಭಾಗ್ ನೇತೃತ್ವದ ಅಧಿಕಾರಿಗಳ ತಂಡವು ಹನೂರು ತಾಲೂಕಿನ ಹುಲ್ಲೇಪುರದ ರಾಜಮಣ್ಣಿ ಎಂಬುವರ ಜಮೀನಿಗೆ ಭೇಟಿ ನೀಡಿ ಒಣಗಿದ ಬೆಳೆ ವೀಕ್ಷಿಸಿತು. ಹುಬ್ಬೆ ಹುಣಸೆಯಲ್ಲಿ ರೈತ ಪ್ರಕಾಶ್ ಎಂಬುವರ ಡೇರಿಗೆ ಭೇಟಿ ನೀಡಿದ ಅಧಿಕಾರಿಗಳು ಮೇವಿನ ಲಭ್ಯತೆ, ಕುಡಿಯುವ ನೀರಿನ ಪೂರೈಕೆ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿದರು. ಅಜ್ಜಿಪುರದ ಮಲೇಗೌಡ ಎಂಬುವರಿಗೆ ಸೇರಿದ ಅರಿಶಿನದ ಜಮೀನಿಗೆ ಭೇಟಿ ನೀಡಿ ಬೆಳೆ ಹಾನಿ ಪರಿಶೀಲಿಸಿದರು. ಹನೂರು ತಾಲೂಕಿನಲ್ಲಿ 1,800 ಹೆಕ್ಟೇರ್ ಪ್ರದೇಶದಷ್ಟು ಅರಿಶಿನ ಹಾನಿಯಾಗಿದೆ ಎಂದು ಕೃಷಿ ಅಧಿಕಾರಿಗಳು ಅಧ್ಯಯನ ತಂಡಕ್ಕೆ ಮಾಹಿತಿ ನೀಡಿದರು. ಮಂಡ್ಯ ಜಿಲ್ಲೆಯಲ್ಲಿ ಪ್ರಸಕ್ತ ಸಾಲಿನ ಮಳೆ ಕೊರತೆ, ಕೃಷಿ ಚಟುವಟಿಕೆಗಳ ಮೇಲಿನ ಪರಿಣಾಮ, ಕುಡಿಯುವ ನೀರಿನ ಲಭ್ಯತೆ ಮತ್ತು ಜಲಾಶಯಗಳಲ್ಲಿನ ನೀರಿನ ಸಂಗ್ರಹದ ಕುರಿತು ಕೇಂದ್ರ ತಂಡ ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಂಡಿತು. ಬಳಿಕ ಕೆಆರ್ಎಸ್ನ ಕಾವೇರಿ ಸಭಾಂಗಣದಲ್ಲಿ ನಡೆದ ಸಭೆಯಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿ ಡಾ ಕುಮಾರ್, ಪ್ರಸಕ್ತ ಸಾಲಿನಲ್ಲಿ ಜಿಲ್ಲೆಯಲ್ಲಿ ಮಳೆಯ ಪ್ರಮಾಣದಲ್ಲಿ ಗಣನೀಯ ಕೊರತೆಯಾಗಿದ್ದು, ಜಿಲ್ಲೆಯ ಬಹುತೇಕ ಪ್ರದೇಶಗಳಲ್ಲಿ ಕೃಷಿ ಚಟುವಟಿಕೆ ಮತ್ತು ಬೆಳೆಗಳ ಮೇಲೆ ಪ್ರತಿಕೂಲ ಪರಿಣಾಮ ಬೀರಿದೆ ಎಂದು ತಿಳಿಸಿದರು. ಕಾವೇರಿ ನೀರಾವರಿ ನಿಗಮ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕ ಮಹೇಶ್ ಮಾತನಾಡಿ, ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಸುಮಾರು 18.85 ಲಕ್ಷ ಎಕರೆ ಪ್ರದೇಶವಿದ್ದು, ಕೃಷಿ ಚಟುವಟಿಕೆಗಳಿಗೆ ಕಾವೇರಿ ನೀರು ಪ್ರಮುಖ ಆಧಾರವಾಗಿದೆ. ಬೆಂಗಳೂರು, ಮಂಡ್ಯ, ಮೈಸೂರು ಸೇರಿದಂತೆ ಹಲವು ಪ್ರದೇಶಗಳ ಕುಡಿಯುವ ನೀರಿನ ಯೋಜನೆಗಳಿಗೂ ಕಾವೇರಿ ಜಲಮೂಲ ಪ್ರಮುಖವಾಗಿದೆ. ಪ್ರಸ್ತುತ ಜಲಾಶಯದಲ್ಲಿರುವಂತಹ ನೀರಿನ ಸಂಗ್ರಹ ಮತ್ತು ಮುಂದಿನ ದಿನಗಳ ಅಗತ್ಯವನ್ನು ಗಮನಿಸಿದರೆ ಲಭ್ಯವಿರುವ ನೀರನ್ನು ಸಮರ್ಪಕವಾಗಿ ನಿರ್ವಹಿಸುವುದು ಸವಾಲಾಗಿದೆ ಎಂದು ಕೇಂದ್ರ ಬರ ಅಧ್ಯಯನ ತಂಡದ ಗಮನ ಸೆಳೆದರು. ಬಳ್ಳಾರಿಯ ಬರಪೀಡಿತ ಹಲಕುಂದಿ ಗ್ರಾಮದಲ್ಲಿ ತೊಗರಿ ಬಿತ್ತನೆ ಮಾಡಿರುವ ಜಮೀನಿಗೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಭೇಟಿ ನೀಡಿ ಬೆಳೆ ಪರಿಸ್ಥಿತಿಯನ್ನು ಪರಿಶೀಲಿಸಿದರು. ಮಳೆ ಕೊರತೆಯಿಂದ ತೊಗರಿ ಬೆಳೆ ಒಣಗಿ ಸಂಪೂರ್ಣ ಹಾನಿಗೀಡಾಗಿರುವುದನ್ನು ವೀಕ್ಷಿಸಿದ ಅವರು ರೈತರೊಂದಿಗೆ ಸಮಾಲೋಚಿಸಿ ಬೆಳೆ ನಷ್ಟ ಹಾಗೂ ರೈತರು ಎದುರಿಸುತ್ತಿರುವಂತಹ ಸಮಸ್ಯೆಗಳ ಕುರಿತು ಮಾಹಿತಿ ಪಡೆದರು. ಇದೇ ವೇಳೆ ಮಾತನಾಡಿದ ಡಾ ಜಿ ಪರಮೇಶ್ವರ್, 75 ವರ್ಷಗಳ ಬಳಿಕ ರಾಜ್ಯದಲ್ಲಿ ಭೀಕರ ಬರಗಾಲ ಉಂಟಾಗಿದ್ದು, ಕರಾವಳಿ ಪ್ರದೇಶದ 4 ತಾಲೂಕುಗಳನ್ನು ಬಿಟ್ಟು ರಾಜ್ಯದ ಎಲ್ಲಾ ತಾಲೂಕುಗಳಲ್ಲಿ ಬರಗಾಲ ಎದುರಾಗಿದೆ. 23 ತಾಲೂಕುಗಳಲ್ಲಿ ಪರಿಶೀಲನೆ ನಡೆಸಿ ಬರಪೀಡಿತ ಪ್ರದೇಶವನ್ನು ಘೋಷಿಸಲು ನಿರ್ಧರಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಇದೇ ವೇಳೆ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸಲು ಜಿಲ್ಲಾಡಳಿತಕ್ಕೆ ಅವರು ಸೂಚನೆ ನೀಡಿದ್ದಾರೆ.
1: 70 ವರ್ಷದ ನಂತರ ಇಂಥ ಒಂದು ಬರಗಾಲವನ್ನು ನಾವು ನೋಡ್ತಾ ಇದ್ದೀವಿ. 240 ತಾಲೂಕಿನಲ್ಲಿ ಒಂದು 10-15 ಕೋಸ್ಟಲ್ ಏರಿಯಾ, ನಾವು ಕರಾವಳಿ ಪ್ರದೇಶಗಳನ್ನು 4-5 ತಾಲೂಕು ಬಿಟ್ಟರೆ ಎಲ್ಲ ತಾಲೂಕುಗಳಲ್ಲೂ ಕೂಡ ಬರಗಾಲ ನಾವು ಘೋಷಣೆ ಮಾಡ್ತಾ ಇದ್ದೀವಿ. ಈಗಾಗಲೇ 217 ತಾಲೂಕನ್ನು ಘೋಷಣೆ ಮಾಡಿಬಿಟ್ಟಿದೆ. ಇನ್ನೊಂದು 23 ತಾಲೂಕಲ್ಲಿ ಅದಕ್ಕೆ ಗ್ರೌಂಡ್ ಟ್ರೂತಿಂಗ್ ಹೋಗಿದ್ದಾರೆ. ಅದರಲ್ಲೂ ಕೂಡ ಒಂದು 10-15 ತಾಲೂಕು ಬರಪೀಡಿತ ಪ್ರದೇಶ ಅಂತ ಘೋಷಣೆ ಆಗುತ್ತೆ. 90 ಭಾಗ ಬೆಳೆ ಕರ್ನಾಟಕದಲ್ಲಿ ಹಾಳಾಗೋಗಿದೆ.
0: ಬೆಂಗಳೂರು ನಗರ ಪೊಲೀಸ್ ವ್ಯವಸ್ಥೆಯ ಪುನರ್ ಸಂಘಟನೆಗೆ ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಒಪ್ಪಿಗೆ ದೊರೆತಿದೆ. 5 ಪ್ರತ್ಯೇಕ ಕಮಿಷನರೇಟ್ಗಳ ರಚನೆ ಮತ್ತು 1,022 ಹೊಸ ಹುದ್ದೆಗಳ ಸೃಜನೆ ಕುರಿತಂತೆ ಅನುಮೋದನೆ ದೊರೆತಿದೆ. ಪ್ರಸ್ತುತ ಇರುವ ಪೊಲೀಸ್ ಆಯುಕ್ತರ ಹುದ್ದೆಯನ್ನು ಮುಖ್ಯ ಪೊಲೀಸ್ ಆಯುಕ್ತರು ಎಂದು ಹಾಗೂ ಜಂಟಿ ಅಥವಾ ಅಪರ ಪೊಲೀಸ್ ಆಯುಕ್ತರನ್ನು ಪೊಲೀಸ್ ಆಯುಕ್ತರು ಎಂದು ಮರು ನಾಮಕರಣಕ್ಕೆ ನಿರ್ಧರಿಸಲಾಗಿದೆ. ಇದೇ ವೇಳೆ ನ್ಯಾಯಾಂಗ ಡಿಜಿಟಲೀಕರಣಕ್ಕೆ 704 ಕೋಟಿ ರೂಪಾಯಿ ವೆಚ್ಚದ ಯೋಜನೆಗೆ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಕ್ರಿಮಿನಲ್ ಕಾನೂನು ತಿದ್ದುಪಡಿ ಕಾಯ್ದೆ 2022 ರ

0: ಬೇಗ ಹಿಂಪಡೆಯಲು ಸಭೆಯಲ್ಲಿ ನಿರ್ಧರಿಸಲಾಗಿದೆ. ಗ್ರಾಮೀಣ ಮಹಿಳೆಯರ ಆರ್ಥಿಕ ಸಬಲೀಕರಣದ ಹಿತದೃಷ್ಟಿಯಿಂದ ಉತ್ತರ ಕರ್ನಾಟಕದ ಭಾಗದಲ್ಲಿ 9,600 ಅರ್ಹ ಮಹಿಳಾ ಫಲಾನುಭವಿಗಳಿಗೆ ಶೇಕಡ 25% ಸಹಾಯಧನದಲ್ಲಿ ಮಿಶ್ರತಳಿ ಹಸು ಸುಧಾರಿತ ಎಮ್ಮೆ ಖರೀದಿಸಲು ಪ್ರೋತ್ಸಾಹ ಧನ ನೀಡುವ ಕುರಿತಂತೆ ಸಂಪುಟ ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳಲಾಗಿದೆ. ಪರಿಹಾರ ಎಂದು ಜಲಸಂಪನ್ಮೂಲ ಸಚಿವ ಎನ್ ಚಲುವರಾಯಸ್ವಾಮಿ ತಿಳಿಸಿದ್ದಾರೆ. ಮಂಡ್ಯದಲ್ಲಿ ಬರಪರಿಸ್ಥಿತಿ ಮತ್ತು 6ನೇ ಹಂತದ ಕುಡಿಯುವ ನೀರಿನ ಸಮಸ್ಯೆ ಕುರಿತ ರೈತ ಮುಖಂಡರ ಸಭೆಯಲ್ಲಿ ಮಾತನಾಡಿದ ಅವರು, ಮುಂಬರುವ ಮಾರ್ಚ್ ತಿಂಗಳ ಒಳಗೆ ಮೇಕೆದಾಟು ಯೋಜನೆಗೆ ಶಂಕುಸ್ಥಾಪನೆ ನೆರವೇರಿಸುವ ದೃಢ ಸಂಕಲ್ಪ ತಮ್ಮದು ಎಂದು ಸ್ಪಷ್ಟಪಡಿಸಿದ್ದಾರೆ. ಏಷ್ಯನ್ ಗೇಮ್ಸ್ 2026ರಲ್ಲಿ ಪದಕ ಗೆದ್ದು ದೇಶ ಹಾಗೂ ರಾಜ್ಯಕ್ಕೆ ಕೀರ್ತಿ ತಂದ ರಾಜ್ಯದ ಕ್ರೀಡಾಪಟುಗಳನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ವಿಧಾನಸೌಧದಲ್ಲಿ ಅಭಿನಂದಿಸಿದ್ದಾರೆ. ಈ ಬಾರಿ ಏಷ್ಯನ್ ಗೇಮ್ಸ್ ಪದಕ ವಿಜೇತರಿಗೆ ನೀಡಲಾಗುತ್ತಿದ್ದಂತಹ ನಗದು ಪುರಸ್ಕಾರದ ಮೊತ್ತವನ್ನು ಪರಿಷ್ಕರಿಸಿ ಗಣನೀಯವಾಗಿ ಹೆಚ್ಚಿಸಲಾಗಿದೆ. ಪರಿಷ್ಕೃತ ಮೊತ್ತದ ಪ್ರಕಾರ ಚಿನ್ನದ ಪದಕ ವಿಜೇತರಿಗೆ 1 ಕೋಟಿ ರೂಪಾಯಿ, ಬೆಳ್ಳಿ ಪದಕ ವಿಜೇತರಿಗೆ 75 ಲಕ್ಷ ಮತ್ತು ಕಂಚಿನ ಪದಕ ಗೆದ್ದರೆ 50 ಲಕ್ಷ ರೂಪಾಯಿ ನಗದು ಪುರಸ್ಕಾರ ನೀಡಲು ನಿರ್ಧರಿಸಲಾಗಿದೆ. ಏಷ್ಯನ್ ಗೇಮ್ಸ್ 2026ರಲ್ಲಿ ಭಾಗಿಯಾಗಲು ಅರ್ಹತೆ ಪಡೆದು ಕ್ರೀಡಾಕೂಟದಲ್ಲಿ ಸ್ಪರ್ಧಿಸಿದ್ದ ರಾಜ್ಯದ 20 ಕ್ರೀಡಾಪಟುಗಳಿಗೆ ಇದೇ ಮೊದಲ ಬಾರಿಗೆ ತಲಾ 5 ಲಕ್ಷ ರೂಪಾಯಿ ನಗದು ಪ್ರೋತ್ಸಾಹ ಧನ ಮಂಜೂರು ಮಾಡಲಾಗಿದೆ. ಏಷ್ಯನ್ ಗೇಮ್ಸ್ ಮತ್ತು ಕಾಮನ್ವೆಲ್ತ್ ಗೇಮ್ಸ್ ಪದಕ ವಿಜೇತರಿಗೆ ರಾಜ್ಯ ಸರ್ಕಾರದ ಗ್ರೂಪ್ ಬಿ ಹುದ್ದೆಗಳಿಗೆ ನೇರ ನೇಮಕಾತಿ ಅವಕಾಶ ಕಲ್ಪಿಸಲಾಗಿದೆ. ಅರ್ಹ ಮತ್ತು ಆಸಕ್ತ ಪದಕ ವಿಜೇತ ಕ್ರೀಡಾಪಟುಗಳನ್ನು ರಾಜ್ಯದ ಮುಖ್ಯ ಕಾರ್ಯದರ್ಶಿಯವರ ಅಧ್ಯಕ್ಷತೆಯ ಆಯ್ಕೆ ಸಮಿತಿಯ ಮೂಲಕ ನೇರ ನೇಮಕಾತಿ ಮಾಡಲು ಅವಕಾಶ ನೀಡಲಾಗಿದೆ. ಈ ವೇಳೆ ಮಾತನಾಡಿದ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಕ್ರೀಡಾ ಸಾಧಕರಿಗೆ ಗೌರವ, ಭವಿಷ್ಯಕ್ಕೆ ಭದ್ರತೆ ಕಲ್ಪಿಸಲು ಸರ್ಕಾರ ಬದ್ಧವಾಗಿದೆ ಎಂದು ತಿಳಿಸಿದ್ದಾರೆ. ಜನಸೇವೆಯಿಂದ ದೇಶಸೇವೆ ಎಂಬ ಮಂತ್ರದಡಿ ಹಾಗೂ ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಕೂಡಿರುವ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡಂತಹ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಅಯೋಧ್ಯೆ, ರಾಮ ಮಂದಿರ, ನಾಗರಿಕತೆಯ ಜಾಗೃತಿಯ ಪುನರುತ್ಥಾನ ಕುರಿತಾದಂತಹ ವರದಿ ಇದೀಗ ಮೂಡಿಬರಲಿದೆ. 5 ಶತಮಾನಗಳ ಸುದೀರ್ಘ ಕಾಯುವಿಕೆಯ ನಂತರ ಅಯೋಧ್ಯೆಯ ಶ್ರೀರಾಮ ಜನ್ಮಭೂಮಿಯಲ್ಲಿ ರಾಮ ಮಂದಿರ ನಿರ್ಮಾಣಗೊಳ್ಳುವಂತಹ ಮೂಲಕ ಕೋಟ್ಯಂತರ ಜನರ ಕನಸು ನನಸಾಗಿದೆ. 70 ವರ್ಷಗಳ ಕಾಲ ನ್ಯಾಯಾಲಯದಲ್ಲಿ ಇತ್ಯರ್ಥವಾಗದೆ ಉಳಿದಿದ್ದಂತಹ ಸೂಕ್ಷ್ಮ ವಿಷಯವನ್ನು ಸರ್ಕಾರ ಅತ್ಯಂತ ಯೋಜನಾಬದ್ಧವಾಗಿ ನಿರ್ವಹಿಸಿತು. ಪರಿಣಾಮವಾಗಿ ನವೆಂಬರ್ 2019ರಲ್ಲಿ ಸುಪ್ರೀಂಕೋರ್ಟ್ ಸರ್ವಾನುಮತದ ತೀರ್ಪನ್ನು ನೀಡಿ ರಾಮ ಮಂದಿರ ನಿರ್ಮಾಣಕ್ಕೆ ಜಾಗವನ್ನು ಮೀಸಲಿಟ್ಟಿತು. ದೇಶಾದ್ಯಂತ ಈ ತೀರ್ಪನ್ನು ಶಾಂತಿಯುತವಾಗಿ ಸ್ವೀಕರಿಸಲಾಯಿತು. 2024ರ ಜನವರಿ 22ರಂದು ಪ್ರಾಣ ಪ್ರತಿಷ್ಠಾಪನೆ ನೆರವೇರಿತು. 500 ವರ್ಷಗಳ ಬಳಿಕ ಅಯೋಧ್ಯೆಯ ಪವಿತ್ರ ಭೂಮಿಯಲ್ಲಿ ಭಾರತೀಯ ಸಂಸ್ಕೃತಿ ಮತ್ತು ನಾಗರಿಕತೆ ತನ್ನ ಶಾಶ್ವತ ನೆಲೆಯನ್ನು ಕಂಡುಕೊಂಡಿದೆ. ರಾಷ್ಟೀಯ ಅಂಚೆ ಸಪ್ತಾಹ ನಿನ್ನೆಯಿಂದ ಆರಂಭಗೊಂಡು ಇದೇ 15ನೇ ತಾರೀಕಿನವರೆಗೂ ದೇಶದಾದ್ಯಂತ ಆಚರಣೆ ಮಾಡಲಾಗುತ್ತಿದೆ. ಅಂಚೆ ಸಪ್ತಾಹದ ಅಂಗವಾಗಿ ಆಕಾಶವಾಣಿಯೊಂದಿಗೆ ಮಾತನಾಡಿದ ಕರ್ನಾಟಕ ಅಂಚೆ ಇಲಾಖೆಯ ನಿರ್ದೇಶಕ ಸಂದೇಶ್ ಮಹದೇವಪ್ಪ, ಅಂಚೆ ಇಲಾಖೆಯ ಕಾರ್ಯವೈಖರಿ ಬಗ್ಗೆ ಮತ್ತು ಅಂಚೆ ಸಪ್ತಾಹದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ.
1: 12ನೇ ತಾರೀಕು ಸೋಮವಾರ ಫಿಲಾಟ್ಲಿ ಡೇ, ಅಂಚೆ ಚೀಟಿಗಳಿಗೆ ಸಂಬಂಧಪಟ್ಟಂತಹ ಒಂದು ಆಸಕ್ತಿದಾಯಕ ವಿಷಯಗಳ ಒಂದು ಜಾಗೃತಿಯನ್ನ ನಮ್ಮ ಎಲ್ಲ ಅಂಚೆ ಕಚೇರಿಗಳಲ್ಲಿ ಅದನ್ನು ಮಾಡ್ತಾ ಇದ್ದೇವೆ. 13ನೇ ತಾರೀಕು ಫೈನಾನ್ಷಿಯಲ್ ಇನ್ಕ್ಲೂಷನ್ ಡೇ ಅಂತ, ಆರ್ಥಿಕ ಒಳಗೊಳ್ಳುವಿಕೆ ದಿನ ಅಂತ. ನಮ್ಮಲ್ಲಿ ಇರತಕ್ಕಂತ ಫೈನಾನ್ಷಿಯಲ್ ಪ್ರಾಡಕ್ಟ್ಗಳು, RD ಇರ್ಬೋದು, SB ಇರ್ಬೋದು, MIS ಇರ್ಬೋದು, ಸುಕನ್ಯಾ ಸಮೃದ್ಧಿ ಇರ್ಬೋದು, ವಿವಿಧ ಸೇವೆಗಳನ್ನ ಜನರಿಗೆ ನಾವು ಮತ್ತೆ ಪಬ್ಲಿಸೈಸ್ ಮಾಡ್ತಾ ಇದ್ದೇವೆ. ಹಾಗೆ ವಿಮೆ, ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಮತ್ತೆ ರೂರಲ್ ಪೋಸ್ಟಲ್ ಲೈಫ್ ಇನ್ಶೂರೆನ್ಸ್ ಬಗ್ಗೆ ಮತ್ತೆ ಆಧಾರ್ನ ಸುಮಾರು ಕಡೆ ನಾವು ಕ್ಯಾಂಪ್ಗಳನ್ನ ಮಾಡಿ ಆ ದಿನ 13ನೇ ತಾರೀಕು ದಿನ ಆಧಾರ್ ನೋಂದಣಿ ಮತ್ತು ತಿದ್ದುಪಡಿಗೆ ಜನಸಾಮಾನ್ಯರಿಗೆ ಸಹಾಯ ಮಾಡ್ತಾ ಇದ್ದೇವೆ. ಆ ದಿನ 14ನೇ ತಾರೀಕು ನಮ್ಮ ಮೇಲ್ಸ್ ಅಂಡ್ ಪಾರ್ಸಲ್ಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾ ಇದ್ದೇವೆ. ಕೊನೆಯದಾಗಿ 15ನೇ ತಾರೀಕು ಟೆಕ್ನಾಲಜಿ ಡೇ, ಇನ್ನೋವೇಷನ್ ಡೇ ಅಂತ. ನಮ್ಮಲ್ಲಿ ಇರತಕ್ಕಂತ ಅಂಚೆ ಕಚೇರಿಗಳನ್ನ ಪೇಪರ್ಲೆಸ್ ಆಗುವ ನಿಟ್ಟಿನಲ್ಲಿ ಅತಿ ಶೀಘ್ರದಲ್ಲಿ ಇನ್ನೊಂದು 2-3 ತಿಂಗಳಲ್ಲಿ ಅದು ಕೂಡ ಆಗಬಹುದು. ನಾವು ಹೊಸ ಸಾಫ್ಟ್ವೇರ್ APT ಅಡ್ವಾನ್ಸ್ಡ್ ಪೋಸ್ಟಲ್ ಟೆಕ್ನಾಲಜಿ ಸಾಫ್ಟ್ವೇರ್ಗೆ ನಾವು ಮೈಗ್ರೇಟ್ ಆಗಿರೋದು. ಕಸ್ಟಮರ್ಗೆ ಇನ್ನೇನಾದರೂ ಜಾಗತಿಕ ಮಟ್ಟದಲ್ಲಿ ಅಥವಾ ಕಾಂಪಿಟೇಟರ್ ಮಟ್ಟದಲ್ಲಿ ಇರತಕ್ಕಂತ ಸೌಲಭ್ಯಗಳು ನಮ್ಮಲ್ಲಿ ಇಲ್ಲದೆ ಇರತಕ್ಕಂಥದನ್ನ ತಿಳ್ಕೊಂಡು ಅದನ್ನ ಅಳವಡಿಸುವಂತ ನಿಟ್ಟಿನಲ್ಲೂ ಕೂಡ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ದಟ್ ಈಸ್ ಟೆಕ್ನಾಲಜಿ ಡೇ ಅಂತ. ಹಾಗೆ ಕನ್ಕ್ಲೂಷನ್ ಅಲ್ಲಿ ನಾವು ವಾಕತಾನ್ ಅಂತ ಒಂದು ಬೆಂಗಳೂರು ಮಟ್ಟದಲ್ಲಿ ಮಾಡ್ತಾ ಇದ್ದೇವೆ. ಬೇರೆ ಜಿಲ್ಲಾ ಮಟ್ಟದಲ್ಲೂ ಕೂಡ ನಮ್ಮ ಅಂಚೆ ಜಿಲ್ಲಾಡಳಿತ ಕೂಡ ವಿವಿಧ ಆಕ್ಟಿವಿಟೀಸ್ಗಳನ್ನ ಮಾಡಿ 15ನೇ ತಾರೀಕು ನಾವು ಈ ಅಂಚೆ ಸಪ್ತಾಹವನ್ನ ಮುಗಿಸ್ತಾ ಇದ್ದೇವೆ.
0: ಕೇಂದ್ರ ಹಣಕಾಸು ಮತ್ತು ಕಾರ್ಪೊರೇಟ್ ವ್ಯವಹಾರಗಳ ಸಚಿವೆ ನಿರ್ಮಲಾ ಸೀತಾರಾಮನ್ ಅಧ್ಯಕ್ಷತೆಯಲ್ಲಿ ನವದೆಹಲಿಯಲ್ಲಿ 57ನೇ ಜಿಎಸ್ಟಿ ಕೌನ್ಸಿಲ್ ಸಭೆ ನಡೆಯಿತು. ಸಭೆಯಲ್ಲಿ ರಾಜ್ಯದ ಪರವಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮತ್ತು ಸಚಿವ ಕೃಷ್ಣ ಬೈರೇಗೌಡ ಭಾಗಿಯಾಗಿದ್ದರು. ಈ ನಡುವೆ ಜಿಎಸ್ಟಿ ಸಭೆ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ರಾಜ್ಯದ ಬಾಕಿ ಜಿಎಸ್ಟಿ ಅನುದಾನವನ್ನು ಬಿಡುಗಡೆಗೊಳಿಸುವುದಾಗಿ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಭರವಸೆ ನೀಡಿದ್ದಾರೆ ಎಂದು ತಿಳಿಸಿದ್ದಾರೆ. ಸಭೆಯಲ್ಲಿ ರಾಜ್ಯದ ಪ್ರಸ್ತಾವವನ್ನು ಎಲ್ಲ ರಾಜ್ಯಗಳು ಒಪ್ಪಿಕೊಂಡಿವೆ ಎಂದು ಮಾಹಿತಿ ನೀಡಿದ್ದಾರೆ. ಪ್ರಸಾರ ಭಾರತಿ ಮತ್ತು ಇನ್ ಡಾಟ್ ಸ್ಪೋರ್ಟ್ಸ್ ಪ್ರೈವೇಟ್ ಲಿಮಿಟೆಡ್ ಕಿಸಾನ್ ಕ್ರಿಕೆಟ್ ಲೀಗ್ ಅನ್ನು ಪ್ರಾರಂಭ ಮಾಡುವುದಾಗಿ ಘೋಷಿಸಿವೆ. ರಾಷ್ಟೀಯ ಮಟ್ಟದಲ್ಲಿ ನಡೆಯುತ್ತಿರುವ ಮೊದಲ ಉಪಕ್ರಮ ಇದಾಗಿದೆ. ಕೆಸಿಎಲ್ ರಾಷ್ಟೀಯ ಕ್ರೀಡೆ ಮತ್ತು ಪ್ರತಿಭೆಯನ್ನು ಗುರುತಿಸುವ ವೇದಿಕೆಯಾಗಿದೆ. ದೇಶದ ಗ್ರಾಮೀಣ ಭಾಗಗಳಿಂದ ಕ್ರಿಕೆಟಿಗರು ಮತ್ತು ಗಾಯಕರನ್ನು ಗುರುತಿಸಿ ಅವರಿಗೆ ಸೂಕ್ತ ವೇದಿಕೆ ಒದಗಿಸುವ ಗುರಿ ಹೊಂದಿದೆ. ಈ ಲೀಗ್ ಮುಂದಿನ ವರ್ಷದ ಫೆಬ್ರವರಿಯಲ್ಲಿ ನಡೆಯಲಿದ್ದು ಇದರಲ್ಲಿ ಭಾಗವಹಿಸಲು ನೋಂದಣಿ ಪ್ರಕ್ರಿಯೆಯು ಮುಂದಿನ 2-3 ವಾರಗಳಲ್ಲಿ ಪ್ರಾರಂಭವಾಗಲಿದೆ. ಈ ಕ್ರಿಕೆಟ್ ಲೀಗ್ 15 ಓವರ್ಗಳ ವೈಟ್ ಬಾಲ್ ವೃತ್ತಿಪರ ಕ್ರಿಕೆಟ್ ಮಾದರಿಯನ್ನು ಒಳಗೊಂಡಿರುತ್ತದೆ. ಲೀಗ್ನ ಮೊದಲ ಸೀಸನ್ನಲ್ಲಿ ಒಟ್ಟು 45 ಪಂದ್ಯಗಳನ್ನು ಆಡಲಾಗುತ್ತದೆ. ದೇಶದಾದ್ಯಂತ ಆಯ್ಕೆಯಾದ ಪ್ರತಿಭೆಗಳ ಗುಂಪಿನಲ್ಲಿ 7 ತಂಡಗಳು 140 ಕ್ರಿಕೆಟಿಗರು ಮತ್ತು 30 ಗಾಯಕರು ಇರಲಿದ್ದಾರೆ. ಈ ಕುರಿತು ಆಕಾಶವಾಣಿಯೊಂದಿಗೆ ಮಾತನಾಡಿದಂತಹ ಕಿಸಾನ್ ಕ್ರಿಕೆಟ್ ಲೀಗ್ನ ಸ್ಥಾಪಕ ಮತ್ತು ಸಿಇಒ ಅತುಲ್ ಪಾಂಡೆ, ಪ್ರಸಾರ ಭಾರತಿ ಲೈವ್ ಪಂದ್ಯಗಳನ್ನು ವೀಕ್ಷಿಸಲು ಯಾವುದೇ ಚಂದಾದಾರಿಕೆಯ ಅಗತ್ಯವಿಲ್ಲದೆ ಜನರಿಗೆ ಸೇವೆಯನ್ನು ಸಲ್ಲಿಸುತ್ತದೆ. ವೇವ್ಸ್ ವೇದಿಕೆಯು ಲೈವ್ ಕ್ರಿಕೆಟ್ ಮತ್ತು ಗಾಯನ ಸ್ಪರ್ಧೆಗಳ ಜೊತೆಗೆ ಭಾಗಿಯಾಗುವ ಕ್ರಿಕೆಟಿಗರು ಮತ್ತು ಗಾಯಕರ ವಿಶೇಷ ಜೀವನ ಚಿತ್ರಗಳನ್ನು ಒಳಗೊಂಡಿರುವಂತಹ ಆರೋಗ್ಯಕರ ಮತ್ತು ಕುಟುಂಬ ಕೇಂದ್ರಿತ ಮನರಂಜನೆಯನ್ನು ಒದಗಿಸಲಿದೆ ಎಂದು ತಿಳಿಸಿದ್ದಾರೆ. ಇದುವರೆಗೂ ಸಮಾಚಾರ ದರ್ಶನ ಕೇಳಿದಿರಿ. ಸುದ್ದಿ ಸಂಪಾದಕರು ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ತುಕಾರಾಮ ಗೌಡ ಜಿ, ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್, ಪ್ರಸಾರ ನಿರ್ವಹಣೆ ಮತ್ತು ಪ್ರಸ್ತುತಿ ಚೇತನ್ ಸಿವಿ. ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಪ್ರಸಾರವಾಯಿತು. ಮತ್ತೆ ಮುಂದಿನ ವಾರ ಮೂಡಿ ಬರಲಿದೆ ವಾರದ ವಾರ್ತಾ ಚಿತ್ರ ಸಮಾಚಾರ ದರ್ಶನ.
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ನಾಳೆ ಮೈಸೂರಿನಲ್ಲಿ ಆರಂಭವಾಗಲಿರುವ ನಾಡಹಬ್ಬ ವಿಶ್ವವಿಖ್ಯಾತ ದಸರಾ ಮಹೋತ್ಸವದ ಪೂರ್ವ ಸಿದ್ಧತೆಗಳನ್ನು ಕುರಿತ ಕಾರ್ಯಕ್ರಮ.
3: ನವರಾತ್ರಿಯ ದಿನದಲ್ಲಿ ಶ್ರೀಗಂಧದ ಊರಲಿ ಚಾಮುಂಡಿಗೆ ವೈಭವ ಮಲ್ಲಿಗೆಯ ಗಿರಿಯಲಿ.
2: ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್. ರಾಜ್ಯದ ಎಲ್ಲ ಕೇಳುಗರಿಗೆ ನಮಸ್ಕಾರ. ನಾಡಹಬ್ಬ ದಸರಾದ ಹಾರ್ದಿಕ ಶುಭಾಶಯಗಳು. ಪ್ರೀತಿಯ ಕೇಳುಗರೆ, ನಾಳೆ ಇತಿಹಾಸ ಮತ್ತು ಪರಂಪರೆಯ ಪ್ರತೀಕವಾದ ನಾಡಹಬ್ಬ ದಸರಾ ಮೈಸೂರಿನಲ್ಲಿ ಆರಂಭ ಆಗ್ತಾ ಇದೆ. ಈ ತಿಂಗಳ 21ನೇ ತಾರೀಖಿನವರೆಗೆ ವೈಭವೋಪೇತವಾಗಿ ನಡೆಯಲಿರುವ ಈ ದಸರೆಯ ಪೂರ್ವ ಸಿದ್ಧತೆಗಳನ್ನು ಕುರಿತು ಕರ್ನಾಟಕ ಸರ್ಕಾರದ ನಗರಾಭಿವೃದ್ಧಿ ಸಚಿವರು ಹಾಗೂ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾ ಯತೀಂದ್ರ ಸಿದ್ದರಾಮಯ್ಯ ಅವರು ಮೈಸೂರು ನಗರ ಪೊಲೀಸ್ ಇಲಾಖೆಯ ಕಾನೂನು ಮತ್ತು ಸುವ್ಯವಸ್ಥೆ ವಿಭಾಗದ ಉಪ ಪೊಲೀಸ್ ಆಯುಕ್ತರಾದ ಡಾ ಹರ್ಷ ಪ್ರಿಯಂವದ ಅವರು ಹಾಗೂ ಮೈಸೂರು ಮಹಾನಗರ ಪಾಲಿಕೆ ಆಯುಕ್ತರಾದ ಎಂಕೆ ಸವಿತಾ ಅವರು ಮಾತನಾಡಿದ್ದಾರೆ. ಬನ್ನಿ ಕೇಳೋಣ.
4: ಕೇಳುಗರಿಗೆಲ್ಲ ನಮಸ್ಕಾರ. ವಿಶ್ವವಿಖ್ಯಾತ ಮೈಸೂರು ದಸರಾ ವಿಧ್ಯುಕ್ತವಾಗಿ ಚಾಲನೆ ಆಗಲಿದೆ. ಇದಕ್ಕೆ ಸಕಲ ಸಿದ್ಧತೆಗಳನ್ನು ಜಿಲ್ಲಾಡಳಿತ ಮಾಡಿಕೊಂಡಿದೆ. ಇದಕ್ಕೆ ಮುನ್ನುಡಿ ಎಂಬಂತೆ ಈಗಾಗಲೇ ಯುವ ಸಂಭ್ರಮ 10 ದಿನಗಳನ್ನು ಪೂರೈಸಿದೆ. ಯಶಸ್ವಿಯಾಗಿ ಯುವ ಸಮುದಾಯ ಇದನ್ನು ಮುಂದುವರಿಸ್ತಾ ಇದ್ದಾರೆ. ಈ ಬಾರಿ ಮೈಸೂರಿನವರೇ ಆದಂತಹ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಕರ್ನಾಟಕ ಸರ್ಕಾರದ ನಗರಾಭಿವೃದ್ಧಿ ಸಚಿವರಾದ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರ ನಿರ್ದೇಶನದಂತೆ ನಡೆಯಲಿದೆ. ಅವರಿಗೆ ಇದು ಮೊದಲ ಒಂದು ವಿಶಿಷ್ಟವಾದ ದಸರಾ. ದಸರೆಯ ಪೂರ್ವ ಸಿದ್ಧತೆಗಳನ್ನ ಕುರಿತಂತೆ ಕೆಲವಷ್ಟು ವಿಚಾರಗಳನ್ನ ನಿಮ್ ಜೊತೆ ಹಂಚಿಕೊಳ್ತಾ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ.
5: ಧನ್ಯವಾದಗಳು.
4: ಜಿಲ್ಲಾಡಳಿತ ಜೊತೆಯಲ್ಲಿ ಸರ್ಕಾರ ಹೇಗೆ ಈ ದಸರೆಯ ಪೂರ್ವ ಸಿದ್ಧತೆಗಳನ್ನ ಮಾಡಿಕೊಂಡಿದೆ?
5: ನಾನು ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿ ಮೊದಲನೇ ಬಾರಿ ದಸರಾ ಜವಾಬ್ದಾರಿ ತೆಗೆದುಕೊಂಡಿದ್ದೇನೆ. ಇದು ಮೊದಲನೇ ಬಾರಿ ಅಧಿಕೃತವಾಗಿ ಜವಾಬ್ದಾರಿ ವಹಿಸಿಕೊಂಡಿದ್ರು ಕೂಡ ಹಲವಾರು ಬಾರಿ ತಂದೆಯವರು ಮುಖ್ಯಮಂತ್ರಿಗಳಾಗಿದ್ದಾಗ ಆಗೆಲ್ಲ ದಸರಾ ಪೂರ್ವ ಸಿದ್ಧತೆ ಹೇಗೆ ಮಾಡ್ಕೊಳ್ತಾರೆ ಅನ್ನೋದ್ರ ಬಗ್ಗೆ ಅರಿವು ಕೂಡ ಇದೆ. ಸೊ ಹಾಗಾಗಿ ಜವಾಬ್ದಾರಿ ಇದೆ, ಅದು ಸುಗಮವಾಗಿ ಆಗ್ತಾ ಇದೆ. ಇಡೀ ವಿಶ್ವದಿಂದ ಜನ ಬಂದು ನೋಡ್ತಾರೆ ದಸರಾ ಮಹೋತ್ಸವನ. ನಮ್ಮ ಜಿಲ್ಲಾಡಳಿತದವರು ಕೂಡ ಪ್ರತಿ ಸಾರಿನೂ ಕೂಡ ಅದನ್ನು ಯಶಸ್ವಿಯಾಗಿ ನಡೆಸ್ಕೊಂಡು ಬಂದಿದ್ದಾರೆ. ಸೊ ಅವ್ರಿಗೂ ಕೂಡ ಎಲ್ಲ ಅಧಿಕಾರಿಗಳಿಗೆ ಬಹಳಷ್ಟು ಅನುಭವ ಇದೆ. ಸೊ ಹಾಗಾಗಿ ಈ ಈ ಬಾರಿಯೂ ಕೂಡ

0: ನಮ್ಮೆಲ್ಲರ ಅನುಭವದ ಕಾರಣದಿಂದ ಮತ್ತೆ ಮುಖ್ಯಮಂತ್ರಿಯವರು ಬಹಳ ವಿಶೇಷವಾದಂತಹ ಆಸಕ್ತಿಯನ್ನು ವಹಿಸಿಕೊಂಡಿರೋದ್ರಿಂದ ಈ ಬಾರಿ ದಸರಾ ಉತ್ಸವ ನಿರೀಕ್ಷೆಗಿಂತ ಚೆನ್ನಾಗಿ ನಡೆಯುತ್ತೆ ಅನ್ನೋ ಒಂದು ಭರವಸೆ ಇದೆ.
1: ಈ ಬಾರಿ ಯುವ ಸಂಭ್ರಮ ಒಟ್ಟು 10 ದಿವಸಗಳ ಕಾಲ ನಡೆದಿದೆ. ಎಲ್ಲಿ ನೋಡಿದ್ರಲ್ಲಿ ಯುವ ಸಮುದಾಯನೇ ಕಾಣ್ತಾ ಇತ್ತು. ಯುವ ಸಂಭ್ರಮದ ಒಂದು ಯಶಸ್ಸಿಗೆ ತಾವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್?
0: ದಸರಾ October 11 ಪ್ರಾರಂಭ ಆದರೂ ಕೂಡ ದಸರಾದ ಹಲವಾರು ಕಾರ್ಯಕ್ರಮಗಳು ಒಂದು ತಿಂಗಳಿಂದ ಮುಂಚೆನೆ ಶುರುವಾಗುತ್ತೆ. ಯುವ ಸಂಭ್ರಮ ಈ ಬಾರಿ September 28 ವಿದ್ಯುಕ್ತವಾಗಿ ಪ್ರಾರಂಭ ಆಯಿತು. ನಾನು ಕೂಡ ಉದ್ಘಾಟನೆಗೆ ಹೋಗಿದ್ದೆ. ಮೈಸೂರು ಮಾತ್ರ ಅಲ್ಲ, ಬೇರೆ ಬೇರೆ ಸುತ್ತಮುತ್ತ ಜಿಲ್ಲೆಗಳಿಂದನೂ ಕೂಡ ಯುವಕ ಯುವತಿಯರು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿರೋದು ನಮ್ಗೆ ಬಹಳ ಸಂತೋಷ ಇದೆ. ಆದ್ರೂ ಈಗಿನ ಕಾಲದಲ್ಲಿ ಯುವಕ ಯುವತರಿಗೆ ಡಿಸ್ಟ್ರಾಕ್ಷನ್ ಬಹಳ ಜಾಸ್ತಿ ಇರುತ್ತೆ. ತಮ್ಮ ಮೊಬೈಲ್ ಅಲ್ಲೇ ಇರ್ತಾರೆ, ಹೆಚ್ಚಾಗಿ ಹೊರಗೆ ಬರೋದಿಲ್ಲ, ಸೋಷಿಯಲೈಸ್ ಮಾಡೋದಿಲ್ಲ ಅಂತೆಲ್ಲ ನಾವು ಅನ್ಕೊಂಡಿರ್ತೀವಿ. ಬಟ್ ಅದನ್ನೆಲ್ಲ ಸುಳ್ಳಾಕ್ಸಿ ಹೆಚ್ಚು ಸಂಖ್ಯೆಯಲ್ಲಿ ಬರ್ತಾರೋದು ಬಹಳ ಸಂತೋಷ.
1: ಮೈಸೂರು ದಸರಾಗೆ ಲೈಟಿಂಗ್ಸ್ ನೋಡೋದಕ್ಕೆ ರಾಜ್ಯದ ವಿವಿಧೆಡೆಯಿಂದ ಬರ್ತಾರೆ. ಈ ಬಾರಿಯ ಲೈಟಿಂಗ್ಸ್ ನ ವಿಶೇಷತೆ ಏನು ಸರ್?
0: ದಸರಾ ಮಹೋತ್ಸವದ ಒಂದು ಪ್ರಮುಖ ಆಕರ್ಷಣೆ ಅಂತಂದ್ರೆ ದೀಪಾಲಂಕಾರ. ಕಳೆದ ಬಾರಿಯೂ ಕೂಡ ಬಹಳ ಯಶಸ್ವಿಯಾಗಿ ಆಗಿತ್ತು, ಮತ್ತೆ ಡ್ರೋನ್ ಶೋನು ಕೂಡ ಮಾಡಿದ್ರು ಚೆಸ್ಕಾಂ ಕಡೆಯಿಂದ, ಅದು ಕೂಡ ಬಹಳ ಜನರ ಮೆಚ್ಚುಗೆಯನ್ನು ಪ್ರಶಂಸೆಯನ್ನು ಪಡೆದಿತ್ತು. ಈ ಬಾರಿಯನ್ನು ಕೂಡ ದೀಪಾಲಂಕಾರ ಪ್ರತಿ ಬಾರಿ ಹಿಂಗೆ ಚೆನ್ನಾಗಿ ಮಾಡ್ತೀವಿ, ಅದೇ ರೀತಿ ಬಹಳ ಚೆನ್ನಾಗಿ ಮಾಡ್ತಿರ್ತೀವಿ. ಹಲವಾರು ತಿಂಗಳನ್ನು ಇಟ್ಕೊಂಡು ಮಾಡ್ತಿರ್ತೀವಿ. ದೇವ ದೇವತೆಗಳನ್ನ ಇನ್ಸಿಗ್ನಿಯ ಮಾಡುವಂತದ್ದು, ಸ್ವಾತಂತ್ರ್ಯ ಹೋರಾಟಗಾರರದ್ದು, ಸರ್ಕಾರದ ಕಾರ್ಯಕ್ರಮಗಳನ್ನು ತಿಳಿಸುವಂತ ತೀಮ್ಗಳು, ಸೊ ಈ ರೀತಿ ಬೇರೆ ಬೇರೆ ತೀಮ್ಗಳನ್ನು ಇಟ್ಕೊಂಡು ನಾವು ದೀಪಾಲಂಕಾರ ಮಾಡ್ತೀವಿ. ಅದ್ರ ಜೊತೆಗೆ ಈ ಬಾರಿ 3,500 ಡ್ರೋನ್ಗಳನ್ನು ಉಪಯೋಗಿಸಿ ಗಿನ್ನೆಸ್ ದಾಖಲೆಯನ್ನು ಕೂಡ ಮಾಡಬೇಕು ಡ್ರೋನ್ ಶೋನಲ್ಲಿ ಅಂತ ಹೇಳಿ ಸಿದ್ಧತೆ ಮಾಡ್ಕೊಂಡಿದೆ.
1: ಇನ್ನೊಂದು ವೈಮಾನಿಕ ಪ್ರದರ್ಶನ ಏನಾದ್ರೂ ಈ ಬಾರಿ ಇರುತ್ತಾ ಹೇಗೆ ಸರ್?
0: ಹೌದು, ಹೋದ ವರ್ಷ ಕೂಡ ಏರ್ ಶೋ ಇತ್ತು, ಅದು ಕೂಡ ಚೆನ್ನಾಗಿ ನಡೆದಿತ್ತು. ಈ ಬಾರಿಯ ಕೂಡ ನಾವು ಅನುಮತಿ ಕೊಡಿ ಅಂತ ಕೇಳಿದ್ವಿ ಏರ್ಫೋರ್ಸ್ ಅವ್ರನ್ನ, ಅವರು ಒಪ್ಕೊಂಡು ಕೊಟ್ಟಿದ್ದಾರೆ. October 18-19 2 ದಿವಸಗಳ ಕಾಲ ಏರ್ ಶೋ ಇರುತ್ತೆ, ಸೊ ಅದಕ್ಕೂ ಕೂಡ ಬಹಳಷ್ಟು ಜನಸಂಖ್ಯೆಯಲ್ಲಿ ಬಂದು ಅದನ್ನ ವೀಕ್ಷಣೆ ಮಾಡ್ತಾರೆ.
1: ಮತ್ತೆ ದಸರಾ ಕ್ರೀಡಾಕೂಟ ಅಂತಂದ್ರೆ ಅದಕ್ಕೊಂದು ಪರಂಪರೆನೆ ಇದೆ ರಾಜ ಮಹಾರಾಜರುಗಳ ಕಾಲದಿಂದ.
0: ಈ ಸರಿ ಹೈಪವರ್ ಕಮಿಟಿ ಮೀಟಿಂಗ್ ಮೊದಲನೇ ಬಾರಿ ನಾವು ಸಿದ್ಧತೆ ಬಗ್ಗೆ ಮೀಟಿಂಗ್ ಮಾಡಿದಾಗಲೇ ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ವಿಶೇಷವಾಗಿ ಹೆಚ್ಚಿನ ಮಹತ್ವ ಇತ್ತಂತೆ. ಏನು ಆ ವೈಭವ ಇತ್ತು ಕ್ರೀಡಾಕೂಟದ್ದು, ಅದನ್ನು ಮತ್ತೆ ತರಬೇಕು, ಅದಕ್ಕಿದ್ದಂತ ಪ್ರತಿಷ್ಠೆಯನ್ನು ಮತ್ತೆ ತರಬೇಕು ಅಂತ ಹೇಳಿ ಅವರು ಸೂಚನೆ ಕೊಟ್ಟಿದ್ರು. ಮತ್ತೆ ಅವರು ಸ್ವತಃ ಕ್ರೀಡಾಪಟು ಆಗಿದ್ರು, ಮತ್ತೆ ಅವರೇ ಈ ಬಾರಿ ಯೋಜನಾ ಮತ್ತು ಕ್ರೀಡಾ ಇಲಾಖೆಯ ಸಚಿವರು ಕೂಡ ಆಗಿದ್ದಾರೆ. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇಬ್ಬರು ಕೂಡ ಈ ಸರಿ ಅದಕ್ಕೆ ಹೆಚ್ಚಿನ ಒತ್ತು ಕೊಡಬೇಕು ಅಂತ ಹೇಳಿ ಹೇಳಿದ್ರು. ನಾವು ಕೂಡ ಅದನ್ನು ಜಿಲ್ಲಾಡಳಿತಕ್ಕೆ ಹೇಳಿದೀವಿ. ಸೊ ಹಾಗಾಗಿ ಎಲ್ಲಾ ತರ ಕ್ರೀಡೆಗಳು ಕಳೆದ ಬಾರಿ ಸೇರಿಸಿಲ್ಲದೆ ಇನ್ನು ಹೆಚ್ಚಿನ ಇಂಡೋರ್ ಆಟಗಳನ್ನು ಕೂಡ ನಾವು ನಡೆಸ್ತಾ ಇದ್ದೇವೆ.
1: ದಸರಾ ಕ್ರೀಡಾಕೂಟದಲ್ಲಿ ದೇಸಿ ಆಟಗಳಿಗೆ ಏನಾದರೂ ಅವಕಾಶಗಳು ಇವೆಯಾ? ಯಾಕೆಂದ್ರೆ ಗ್ರಾಮೀಣರು ಬರಬೇಕಾಗಿದೆ ಮುನ್ನೆಲೆಗೆ. ಕೇವಲ ಜಂಬೂ ಸವಾರಿಯನ್ನು ನೋಡೋದಕ್ಕಷ್ಟೇ ಅಲ್ಲ, ಈ ಒಂದು ಕ್ರೀಡೆಗಳಿಗೂ ಕೂಡ ಅವರ ಅವಶ್ಯಕತೆ ಅತ್ಯಂತ ಮುಖ್ಯ ಇದೆ.
0: ದಸರಾ ಕ್ರೀಡೆಯಲ್ಲಿ ದಸರಾ ಕುಸ್ತಿದೆ ಒಂದು ವಿಶೇಷವಾದಂತಹ ಆಕರ್ಷಣೆ ಇದೆ, ಮತ್ತೆ ಅದಕ್ಕೆ ಪ್ರತ್ಯೇಕವಾದಂತಹ ಉಪಸಮಿತಿಯನ್ನು ಕೂಡ ನಾವು ರಚನೆ ಮಾಡಿದ್ದೀವಿ. ಸೊ ಅದು ಕೂಡ ದೇಶಾದ್ಯಂತ ಕುಸ್ತಿಪಟುಗಳು ಕೂಡ ಬಂದು ಭಾಗವಹಿಸ್ತಾರೆ. ಈ ಬಾರಿ ಕೂಡ ನಾವು ಅದೇ ರೀತಿ ನಡೆಸ್ತಾ ಇದ್ದೇವೆ. ಈಗ ಮೊನ್ನೆ ಕುಸ್ತಿ ಅಖಾಡಕ್ಕೆ ಜೋಡಿ ಕಟ್ಟೋ ಕಾರ್ಯಕ್ರಮಕ್ಕೂ ಕೂಡ ಉದ್ಘಾಟನೆ ಮಾಡಿದ್ದೀನಿ. ಸೊ ಅದು ಕೂಡ ಈ ಬಾರಿ ಚೆನ್ನಾಗಿ ನಡೆಯುತ್ತೆ. ಮತ್ತೆ ಅದಲ್ಲದೆ ಬೇರೆ ದೇಶೀಯ ಕ್ರೀಡೆಗಳು ಕಬಡ್ಡಿ, ಖೋಖೋ ಅಂತವನ್ನೆಲ್ಲ ಯಾವಾಗಲೂ ಇದ್ದೇ ಇರುತ್ತೆ. ಸೊ ಅದಕ್ಕೆ ನಾವು ಏನು ಪ್ರೋತ್ಸಾಹ ಪ್ರತಿ ಬಾರಿ ಕೊಟ್ಕೊಂಡು ಬಂದಿದ್ವಿ, ಈ ಸಲ ಕೂಡ ಕೊಟ್ಟೆ ಕೊಡ್ತೇವೆ.
1: ಸರ್, ಈ ಬಾರಿ ಒಂದು ವಿಶಿಷ್ಟವಾದಂತಹ ಒಂದು ಸಾಂಪ್ರದಾಯಿಕವಾದಂತಹ ಕ್ರೀಡೆಯನ್ನ ನಮ್ಮ ಮೈಸೂರು ಜನಕ್ಕೆ ಪರಿಚಯ ಮಾಡಿಕೊಡ್ತಾ ಇದ್ರಿ. ಒಂದಷ್ಟು ವಾದ ವಿವಾದಗಳು ನಡೆದು ಅನಂತರ ಸರ್ಕಾರ ತನ್ನ ದೃಢ ನಿರ್ಧಾರವನ್ನ ಕೈಗೊಂಡು ಕಂಬಳವನ್ನ ಮೈಸೂರಿನಲ್ಲಿ ನಡೆಸುವಂತದ್ದು ಆಗ್ತಾ ಇದೆ.
0: ಹೌದು, ಇದು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು ಕಂಬಳನ ಇಲ್ಲಿ ಏರ್ಪಡಿಸಿ ಇಲ್ಲೂ ಕೂಡ ಅದನ್ನ ಜನಪ್ರಿಯಗೊಳಿಸ್ಕೊಡ್ಬೇಕು ಅಂತ ಹೇಳಿ ಅವರ ಒಂದು ಇಂಗಿತ ಆಗಿತ್ತು. ಸೊ ಅವರ ಇಚ್ಛೆ ಪ್ರಕಾರ ನಾವು ಈ ಬಾರಿ ಕಂಬಳನು ಕೂಡ ಆಯೋಜನೆ ಮಾಡಿದ್ದೇವೆ. 18 ಮತ್ತೆ 19 2 ದಿವಸ ಕಂಬಳ ಕ್ರೀಡಾಕೂಟ ನಡೆಯುತ್ತೆ, ಮತ್ತೆ 18 ರಾತ್ರಿ ಇಡೀ ರಾತ್ರಿ ಕೂಡ ಕಂಬಳ ಕಾರ್ಯಕ್ರಮ ನಡೆಯುತ್ತೆ. ಮತ್ತೆ ಸುಮಾರು 150 ಜೋಡಿ ಕೋಣಗಳು ಕಂಬಳ ಕ್ರೀಡಾಕೂಟದಲ್ಲಿ ಭಾಗವಹಿಸ್ತವೆ, ಮತ್ತೆ ಅದಕ್ಕೆಲ್ಲ ಭರದಿಂದ ಸಿದ್ಧತೆ ಸಾಗಿದೆ. ಮತ್ತೆ ಕಂಬಳ ನಡೆಸೋದಕ್ಕೆ ಅಂತಲೇ ಹೇಳಿ ಆ ಭಾಗದಲ್ಲಿ ಕರಾವಳಿ ಪ್ರದೇಶದಲ್ಲಿ ಸಮಿತಿಗಳಿರ್ತವೆ. ಸೊ ಅವ್ರನ್ನೆಲ್ಲ ಕರೆದು ಕೂಡ ನಾವು ಚರ್ಚೆ ಮಾಡಿದೀವಿ, ಅವರ ಒಂದು ಮಾರ್ಗದರ್ಶನ, ಯಾಕಂದ್ರೆ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ, ಅನುಭವ ಇರುತ್ತೆ ಹೇಗೆ ಅದನ್ನ ಏರ್ಪಾಡು ಮಾಡಬೇಕು ಅಂತ ಹೇಳಿ. ಸೊ ಅವರ ಮಾರ್ಗದರ್ಶನದಂತೆ ಅದನ್ನು ಕೂಡ ಚೆನ್ನಾಗಿ ಆಯೋಜನೆ ಮಾಡ್ತಾ ಇದ್ದೇವೆ. ಜಿಲ್ಲಾಡಳಿತ ಕೂಡ ಸಂಪೂರ್ಣವಾದಂತಹ ಮನಸ್ಸನ್ನ ಕೊಟ್ಟು ಅದಕ್ಕೆ ಏನೇನು ಸೂಕ್ತವಾದಂತಹ ಸಿದ್ಧತೆಗಳನ್ನು ಮಾಡ್ಕೋಬೇಕು ಅದನ್ನೆಲ್ಲ ಮಾಡಿದೆ.
1: ಈ ಜಂಬೂ ಸವಾರಿಯ ದಿನ ಸ್ತಬ್ಧ ಚಿತ್ರಗಳು ಪ್ರತಿ ಜಿಲ್ಲೆಯಲ್ಲೂ ಕೂಡ ಆ ನೆಲದ ವೈಶಿಷ್ಟ್ಯತೆಯನ್ನ ಸಾರುವಂತಹ ಸ್ತಬ್ಧ ಚಿತ್ರಗಳನ್ನ ಪ್ರತಿ ವರ್ಷ ಮಾಡಿಕೊಂಡು ಬರಲಾಗ್ತಾ ಇದೆ. ಈ ಬಾರಿ ಒಂದಷ್ಟು ಸ್ತಬ್ಧ ಚಿತ್ರಗಳಿಗೆ ಮಾತ್ರ ಅವಕಾಶವನ್ನ ಮಾಡಿಕೊಡಲಾಗಿದೆ. ವೈಶಿಷ್ಟ್ಯತೆ ಏನಿರಬಹುದು ಸರ್?
0: ಮೊದಲು ಆದ್ರೆ ಪ್ರತಿಯೊಂದು ಜಿಲ್ಲೆಯಲ್ಲೂ ಇನ್ನೂ ಒಂದೊಂದು ಸ್ತಬ್ಧ ಚಿತ್ರಗಳನ್ನ ಪ್ರದರ್ಶನ ಮಾಡಕ್ಕೆ ಅವಕಾಶ ಮಾಡಿಕೊಡ್ತಿದ್ವಿ ಮೆರವಣಿಗೆಯಲ್ಲಿ. ಬಟ್ ಈ ಬಾರಿ ಗುಣಮಟ್ಟದ ಸ್ತಬ್ಧ ಚಿತ್ರಗಳಿಗೆ ಮಾತ್ರ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಅದಕ್ಕೆ ಅಂತಲೇ ಒಂದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಕಾರ್ಯದರ್ಶಿಗಳ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿ ಅವರು ಎಲ್ಲಾ ಜಿಲ್ಲೆಗಳಿಂದ ಕಳಿಸ್ಕೊಂಡು

0: ಅಂತ ಸ್ತಬ್ಧಚಿತ್ರಗಳನ್ನು ನೋಡಿ ಯಾವುದು ಒಳ್ಳೆ ಗುಣಮಟ್ಟ ಇರುತ್ತೆ ಅಂಥದನ್ನ ಮಾತ್ರ ಆಯ್ಕೆ ಮಾಡಿ ಸುಮಾರು 13 ಸ್ತಬ್ಧಚಿತ್ರಗಳನ್ನ ಮಾತ್ರ ಈ ಬಾರಿ ಆಯ್ಕೆ ಮಾಡ್ತಾರೆ ಜಿಲ್ಲೆಗಳನ್ನ ಪ್ರತಿನಿಧಿಸುವಂತಹ ಸ್ತಬ್ಧಚಿತ್ರಗಳಲ್ಲಿ. ಅದಲ್ಲದೆ ಖಾಸಗಿ ಸಂಸ್ಥೆಗಳಿಗೂ ಕೂಡ ಈ ಬಾರಿ ಸ್ತಬ್ಧಚಿತ್ರಗಳನ್ನ ಪ್ರದರ್ಶನ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾ ಇದೀವಿ. ಅದರೊಳಗೂ ಒಂದು 5-6 ಜನ ಬಹುಶಃ ಈಗಾಗಲೇ ಆಯ್ಕೆ ಆಗಿರಬಹುದು. ಅದರೊಳಗೆ KLE ಅವರು, ಮೈಸೂರಿನ ಹೋಟೆಲ್ ಅಸೋಸಿಯೇಷನ್ ಅವರು, ತುಳುನಾಡಿನಲ್ಲಿ ಕೊರಗಜ್ಜನ ಪ್ರಾರ್ಥನೆ ಮಾಡುವಂತಹ ಆ ಸಮುದಾಯದ ಒಂದು ಸಮಿತಿಯವರು, ಅವರೆಲ್ಲ ಕೂಡ ಅದರೊಳಗೆ ಭಾಗವಹಿಸ್ತಿದ್ದಾರೆ. ಸೊ ಪ್ರೈವೇಟು ಮತ್ತೆ ಈ ಜಿಲ್ಲೆಗಳನ್ನು ಪ್ರದರ್ಶಿಸಿದಂಥ ಎಲ್ಲ ಸೇರಿ ಸುಮಾರು 20 ಸ್ತಬ್ಧಚಿತ್ರಗಳು ಬರಬಹುದು. ಈ ಬಾರಿ ಬೇರೆ ರಾಜ್ಯಗಳಿಂದ, ಅಂದ್ರೆ ನಮ್ಮ ದಕ್ಷಿಣ ಭಾರತದ ರಾಜ್ಯಗಳಿಂದ, ತೆಲಂಗಾಣ, ಆಂಧ್ರ, ತಮಿಳು, ಕೇರಳ, ಇವ್ರಿಗೂ ಕೂಡ ನಾವು ಪತ್ರ ಬರೆದಿದ್ದೀವಿ. ನಿಮ್ಮ ರಾಜ್ಯಗಳದ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವಂತಹ ಸ್ತಬ್ಧಚಿತ್ರಗಳನ್ನು ಕೂಡ ಕಳಿಸ್ಕೊಡಿ ಅಂತ ಹೇಳಿ. ಅದರೊಳಗೆ ಈಗಾಗಲೇ ಕೇರಳದವರು ಕನ್ಫರ್ಮ್ ಮಾಡಿಕೊಟ್ಟಿದ್ದಾರೆ ಸ್ತಬ್ಧಚಿತ್ರ ಮತ್ತೆ ಅವರ ಕಲಾತಂಡನ ಕೂಡ ಕಳಿಸೋದಕ್ಕೆ. ತಮಿಳುನಾಡವರು ಕಲಾತಂಡನ ಕಳಿಸಿದ್ದಾರೆ ಅನ್ಸುತ್ತೆ. ತೆಲಂಗಾಣ ಅವರು ಕೂಡ ಕಲಾತಂಡನ ಕಳಿಸೋದಕ್ಕೆ ಒಪ್ಕೊಂಡಿದ್ದಾರೆ, ಕಮ್ಯುನಿಕೇಶನ್ ನಡೀತಾ ಇದೆ. ಕಳಿಸ್ಕೊಟ್ರೆ ಅವು ಕೂಡ ಈ ಬಾರಿ ಭಾಗವಹಿಸ್ತವೆ.
1: ಗಜಪಡೆ ಬಂದಿದೆ ಮೈಸೂರಿನತ್ತ, ಅರಣ್ಯ ಇಲಾಖೆ ಅದರ ಸಂಪೂರ್ಣ ಜವಾಬ್ದಾರಿಯನ್ನ ವಹಿಸಿದೆ. ಕಾವಾಡಿಗಳು ಮತ್ತು ಮಾವುತರು ಹೇಗಿದ್ದಾರೆ ಸರ್ ಅರಮನೆ ಒಳಗಡೆ?
0: ಕಾವಾಡಿಗರು ಮಾವುತರು ಪ್ರತಿ ಬಾರಿ ಜಂಬೂ ಸವಾರಿಗೆ 1 ತಿಂಗಳ ಮುಂಚೆನೆ ಬಂದು ಅರಮನೆಯಲ್ಲಿ ಬೀಡ್ ಬಿಟ್ಟಿರ್ತಾರೆ. ಅವರ ಕುಟುಂಬ ಸಮೇತ ಬಂದಿರ್ತಾರೆ. ನಿರಂತರವಾಗಿ ಆನೆಗಳಿಗೆ ತರಬೇತಿಯನ್ನು ಕೊಡುವಂತ ಕೆಲಸ ಮಾಡ್ತಿರ್ತಾರೆ. ಕುಟುಂಬದವ್ರಿಗೂ ಕೂಡ ಇಲ್ಲೇ ಅವ್ರಿಗೆ ವಾಸ್ತವ್ಯ ಕೊಟ್ಟು ಮತ್ತೆ ಅವ್ರ ಮಕ್ಕಳಿಗೆ ಶಿಕ್ಷಣ ಕೂಡ, ಯಾಕೆಂತಂದ್ರೆ ಅವ್ರು 1 ತಿಂಗಳು ಇಲ್ಲಿ ಇದ್ದಾಗ ಆ ಶಿಕ್ಷಣ ತಪ್ಪಾರ್ದು ಅಂತ ಹೇಳಿ ಇಲ್ಲೇ ತಾತ್ಕಾಲಿಕ ಹೋಗಿ ಅದಕ್ಕೂ ಕೂಡ ನಾವು ವ್ಯವಸ್ಥೆ ಮಾಡಿರ್ತೇವೆ. ಅದಕ್ಕೆ ಅಂತ ಹೇಳಿ ಆರೋಗ್ಯ ಶಿಬಿರನು ಕೂಡ ನಾವು ಆಯೋಜನೆ ಮಾಡಿರ್ತೇವೆ. ಮತ್ತೆ ಅವರಿಗೆ ಕಿಟ್ಗಳನ್ನು ಕೊಡುವಂತದ್ದು, ಊಟ ಮತ್ತೆ ವಸತಿಗಳನ್ನು ಕೊಡುವಂತದ್ದು ಎಲ್ಲ ವ್ಯವಸ್ಥೆನೂ ಕೂಡ ನಾವು ಮಾಡಿರ್ತೇವೆ. ಸೊ ಆನೆಗಳಿಗೆ ಏನು ತರಬೇತಿ ಕೊಡಬೇಕು ಅದನ್ನು ಚೆನ್ನಾಗಿ ಮಾಡ್ತಿರ್ತಾರೆ. ಮತ್ತೆ ನಮ್ಮ ಮಾವುತರು ಕಾವಾಡಿಗರು ಯಾವಾಗಲೂ ಕೂಡ ತಮ್ಮ ಕರ್ತವ್ಯನ ಬಹಳ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ದಕ್ಷತೆಯಿಂದ ನಿರ್ವಹಿಸ್ತಾರೆ. ಇವಾಗ ಕೂಡ ಅದೇ ಕೆಲಸ ಮಾಡ್ತಾರೆ.
1: ದಸರಾ ಅಂತಂದಾಗ ಪ್ರವಾಸೋದ್ಯಮವು ಕೂಡ ಬಹಳ ಚುರುಕಾಗ್ಬಿಡ್ತದೆ. ವಿದೇಶಗಳಿಂದಲೂ ಕೂಡ ಈ ದಸರಾವನ್ನ ಕಣ್ ತುಂಬಿಕೊಳ್ಬೇಕು ಅನ್ನುವಂತಹ ಆಸಕ್ತಿಯಿಂದ ಶ್ರದ್ಧೆಯಿಂದ ಬಂದಿರ್ತಾರೆ.
0: ಹೌದು, ದಸರಾ ಸಮಯದಲ್ಲಿ ನೀವು ಹೇಳಿದಾಗೆ ದೇಶ ವಿದೇಶಗಳಿಂದ ಪ್ರವಾಸಿಗರು ಬರ್ತಾರೆ. ಬರೀ ಮೈಸೂರು ನಗರ ಮಾತ್ರ ಅಲ್ಲದೆ ಸುತ್ತಮುತ್ತಲಿನ ಹಲವಾರು ಪ್ರೇಕ್ಷಣೀಯ ಸ್ಥಳಗಳಿಗೆ ಹೋಗಿ ಅವರು ಭೇಟಿ ಕೊಡ್ತಾರೆ. ಅದರಿಂದ ಪ್ರವಾಸೋದ್ಯಮಕ್ಕೂ ಕೂಡ ನಮಗೆ ಬೂಸ್ಟ್ ಸಿಗುತ್ತೆ. ಸೊ ಈ ಬಾರಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಾರೆ. ಅವ್ರಿಗೆ ಏನೇನು ರೀತಿಯ ವ್ಯವಸ್ಥೆಗಳನ್ನು ಮಾಡಬೇಕು ಈ ಬಾರಿ ಅದನ್ನು ಮಾಡ್ತೇವೆ. ಮತ್ತೆ ಈ ಸಾರಿ ನಮ್ಮ ದಸರಾನ ಇಡೀ ವಿಶ್ವದಲ್ಲಿ ಇನ್ನೂ ಹೆಚ್ಚಿನ ಖ್ಯಾತಿಗೊಳಿಸಬೇಕು ಅಂತ ಹೇಳಿ ನ್ಯಾಷನಲ್ ಜಿಯೋಗ್ರಾಫಿಕ್ನಲ್ಲಿ ಗ್ರ್ಯಾಂಡ್ ಫೆಸ್ಟಿವಲ್ಸ್ ಅಂತ ಹೇಳಿ ಒಂದು ಪ್ರೋಗ್ರಾಮ್ ಬರುತ್ತೆ. ಸೊ ಅದರೊಳಗೆ ಅದನ್ನು ನಮ್ಮ ದಸರಾ ಮಹೋತ್ಸವನ ಫೀಚರ್ ಮಾಡಬೇಕು ಅಂತ ಹೇಳಿ ಅವ್ರಿಗೂ ಕೂಡ ಡಾಕ್ಯುಮೆಂಟ್ರಿ ಮಾಡೋಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಸೊ ಆ ಡಾಕ್ಯುಮೆಂಟ್ರಿಯಿಂದ ಇನ್ನೂ ಹೆಚ್ಚಿನ ಪ್ರಚಾರ ಇಡೀ ಪ್ರಪಂಚದಲ್ಲಿ ನಮ್ಮ ದಸರಾ ಮಹೋತ್ಸವಕ್ಕೆ ಸಿಗುತ್ತೆ.
1: ಆತಿಥ್ಯಕ್ಕೆ ಮೈಸೂರು ಹೆಸರುವಾಸಿ ಆದಂತದ್ದು. ಬಂದಂತಹ ಅತಿಥಿಗಳನ್ನ ಪ್ರೀತಿಯಿಂದ ಕಂಡು ಅವರಿಗೆ ಉಪಚರಿಸುವಂತ ಒಂದು ಪದ್ಧತಿ ಇದೆ. ಏನಾದರೂ ಈ ಬಾರಿ ಸಾಂಪ್ರದಾಯಿಕವಾದಂತಹ ಅತಿಥಿಗಳನ್ನು ಸತ್ಕರಿಸುವಂತಹ ಒಂದು ಸಂಪ್ರದಾಯಕ್ಕೆ ಏನಾದರೂ ಮುನ್ನುಡಿಯನ್ನ ಬರೀತೀರಾ ಹೇಗೆ ಸರ್?
0: ಪ್ರತಿ ವರ್ಷನೂ ಕೂಡ ಏನು ಪ್ರವಾಸಿಗರಿಗೆ ಬರ್ತಾರೆ ಅವ್ರಿಗೆ ಉತ್ತಮವಾದಂತಹ ಆತಿಥ್ಯ ಕೊಡೋದಕ್ಕೆ ಎಲ್ಲ ಪ್ರಯತ್ನ ನಾವು ಮಾಡಿರ್ತೀವಿ. ಒಂದು ಸಂಸ್ಥೆಯನ್ನ ನೋಡಿದೆ, ಅವರು ಖಾಸಗಿ ಸಂಸ್ಥೆ ಆದ್ರೂ ಕೂಡ ಅವರು ಯಾರ್ಯಾರು ವಿದೇಶಿ ಪ್ರವಾಸಿಗರು ಬರ್ತಾರೆ ಅವ್ರಿಗೆಲ್ಲರನ್ನೂ ಕೂಡ ಕರೆದು ಅವ್ರಿಗೆ ಹೂಮಾಲೆ ಹಾಕಿ ಬೇಟ ಧರಿಸಿ ಸಾಂಪ್ರದಾಯಿಕ ರೀತಿಯಲ್ಲಿ ಸ್ವಾಗತ ಮಾಡುವಂತಹ ಕೆಲಸನ ಅವ್ರು ಮೊದಲಿಂದನೂ ಮಾಡ್ಕೊಂಡು ಬರ್ತಿದ್ದಾರೆ. ಸೊ ಈ ಬಾರಿನೂ ಕೂಡ 10ನೇ ತಾರೀಕು ಅದನ್ನು ಮಾಡ್ತಾರೆ.
1: ಈ ಮೈಸೂರು ಪುಟ್ಟ ಊರಾದ್ರೂ ಕೂಡ ವಿಶ್ವಖ್ಯಾತಿಯನ್ನ ಗಳಿಸ್ಕೊಂಡಿರುವಂತಹ ನಗರ, ತಾವು ಈ ಬಾರಿಯ ಉಸ್ತುವಾರಿಯನ್ನ ವಹಿಸಿಕೊಂಡಿದ್ದೀರಿ. ಯುವ ದಸರನ್ನು ಕೂಡ ಇತ್ತೀಚಿನ ದಿನಗಳಲ್ಲಿ ಎಲ್ಲರನ್ನ ಆಕರ್ಷಣೆ ಮಾಡಿಬಿಟ್ಟಿದೆ. ಅಲ್ಲಿ ಬರುವಂತಹ ತಾರೆಯರನ್ನ ನೋಡುವಂಥದ್ದು, ಸಂಭ್ರಮಿಸುವಂಥದ್ದು, ಗೀತೆಯನ್ನ ಆಸ್ವಾದಿಸುವಂಥದ್ದು ಇವೆಲ್ಲವೂ ಇದೆ.
0: ದಸರಾ ಮಹೋತ್ಸವದಲ್ಲಿ ಆಯೋಜನೆ ಮಾಡುವಂತಹ ಕಾರ್ಯಕ್ರಮಗಳಲ್ಲಿ ಅತಿ ಹೆಚ್ಚು ವೀಕ್ಷಕರು ಬರೋದು ಅಂತಂದ್ರೆ ಅದು ಯುವ ದಸರಾ ಕಾರ್ಯಕ್ರಮಕ್ಕೆ. ಪ್ರತಿ ಬಾರಿ ಎಷ್ಟು ಅದ್ದೂರಿಯಾಗಿ ಮಾಡ್ತೀವೋ ಈ ಬಾರಿ ಅಷ್ಟೇ ಅದ್ದೂರಿಯಾಗಿ ಮಾಡ್ತೇವೆ. ನಾವು ಯುವ ದಸರದಲ್ಲಿ ದೇಶದಲ್ಲಿ ಯಾರು ಪ್ರಸಿದ್ಧ ಕಲಾವಿದರಿರ್ತಾರೆ ಅವ್ರನ್ನೆಲ್ಲರನ್ನೂ ಕೂಡ ಕರೆಸಿ ಇಲ್ಲಿ ಕಾರ್ಯಕ್ರಮ ಕೊಡೋದಕ್ಕೆ ಪ್ರಯತ್ನ ಮಾಡ್ತೇವೆ. ಈ ಬಾರಿ ಕೂಡ 13ನೇ ತಾರೀಕಿಂದ 17ನೇ ತಾರೀಕು ತನಕ 5 ದಿವಸಗಳು ಯುವ ದಸರಾ ಕಾರ್ಯಕ್ರಮ ನಡೆಯುತ್ತೆ. ಮೊದಲು ನಾವು ಸಿಟಿ ಒಳಗಡೆ ಮಹಾರಾಜ ಮೈದಾನದಲ್ಲಿ ಮಾಡ್ತಿದ್ವಿ. ಈಗ ಹೆಚ್ಚು ಹೆಚ್ಚು ಜನ ಬರ್ತಿರೋದ್ರಿಂದ ಸುರಕ್ಷತೆಯ ದೃಷ್ಟಿಯಿಂದ ಮತ್ತೆ ಇನ್ನೂ ಹೆಚ್ಚು ಜನರು ಬಂದು ನೋಡೋಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ರಿಂಗ್ ರೋಡ್ ನಲ್ಲಿ ಹೊರವೆಲ್ಲದಲ್ಲಿ ಮಾಡ್ತೀವಿ, ಹಡಜನ ಗ್ರಾಮದ ಹತ್ರ. ಪ್ರತಿ ಬಾರಿ ಮಾಡೋ ರೀತಿ ಈ ಸರಿ ಕೂಡ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಆ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡ್ತಾರೆ. ಮೊದಲನೇ ದಿವಸ ಜಿನೀಶ್ ಲೋಕನಾಥ್ ಅವರು ಬರ್ತಿದ್ದಾರೆ, ಎರಡನೇ ದಿವಸ ಶಂಕರ್ ಹೆಸಾನ್ಲಾಯ್ ಅವರು ಬರ್ತಾರೆ, ಮೂರನೇ ದಿವಸ ಸ್ಯಾಂಡಲ್ವುಡ್ ನೈಟ್ಸ್ ಇರುತ್ತೆ, ನಾಲ್ಕನೇ ದಿವಸ ಸಿದ್ ಶ್ರೀರಾಮ್ ಅವರು ಇರ್ತಾರೆ, 5ನೇ ದಿವಸ ಜಾಸ್ಮಿನ್ ಸ್ಯಾಂಡ್ಲಾಸ್ ಅಂತ ಹೇಳಿ ಒಬ್ರು ಹೊಸ ಕಲಾವಿದರು ಅವ್ರು ಬರ್ತಾ ಇದ್ದಾರೆ. ಸೊ 5 ದಿವಸನೂ ಕೂಡ ಯುವಕರಲ್ಲಿ ಯಾರು ಜನಪ್ರಿಯತೆ ಹೆಚ್ಚು ಪಡೆದಿರ್ತಾರೆ ಅಂತ ಕಲಾವಿದರನ್ನು ಕರೆಸಿ ಕಾರ್ಯಕ್ರಮ ಕೊಡಿಸ್ತಾರೆ.
1: ಅದೊಂದು ದೊಡ್ಡ ಯುವ ಸಮುದಾಯ ಅಲ್ಲಿ ಸೇರುತ್ತೆ ಸರ್, ಒಂದಷ್ಟು ಗೊಂದಲಗಳು ನಿರ್ಮಾಣ ಆಗುತ್ತೆ, ಅದಕ್ಕೆ ಏನನ್ನ ಹೇಳಲಿಕ್ಕೆ ಇಷ್ಟಪಡ್ತೀರಿ ಯುವ ಸಮುದಾಯಕ್ಕೆ?
0: ಇಲ್ಲ, ನಾವು ದೊಡ್ಡ ಮಟ್ಟದಲ್ಲಿ ಈ ಕಾರ್ಯಕ್ರಮನ ಮೊದಲಿಂದ ನಡೆಸ್ಕೊಂಡ್ ಬರ್ತೀವಿ. ಅದರೊಳಗೂ ಕಳೆದ 3 ವರ್ಷಗಳಿಂದ ಇದನ್ನ ಇನ್ನೂ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದೀವಿ.

0: ಆವಾಗಲೇ ನಾವು ಅದನ್ನ ಹೊರವಲಕ್ಕೆ ಶಿಫ್ಟ್ ಮಾಡಿತ್ತು. ಈಗ ನಮ್ಮ ಜಿಲ್ಲಾಡಳಿತಕ್ಕೆ ಯಾವ ರೀತಿ ಅದನ್ನ ಆಯೋಜನೆ ಮಾಡಬೇಕು, ಯಾವ ರೀತಿ ಸುರಕ್ಷತಾ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅದ್ರ ಬಗ್ಗೆ ಚೆನ್ನಾಗಿ ಅನುಭವ ಬಂದ್ಬಿಟ್ಟಿದೆ. ಸೊ ಹಾಗಾಗಿ ಚೆನ್ನಾಗಿ ಮಾಡ್ತಾರೆ. ಸೊ ಅಲ್ಲಿ ಸೀಟಿಂಗ್ ಇರಬಹುದು, ಪಾರ್ಕಿಂಗ್ ಫೆಸಿಲಿಟಿ ಇರಬಹುದು, ಮತ್ತೆ ಯಾರು ಯುವಕ ಯುವತಿರು ಬಂದು ನೋಡ್ತಿರ್ತಾರೆ ತಡರಾತ್ರಿ ತನಕ ನಡೆಯುತ್ತೆ, ಅವ್ರು ವಾಪಸ್ ಹೋಗೋದಕ್ಕೆ ಸಾರಿಗೆ ವ್ಯವಸ್ಥೆ ಇರಬಹುದು, ಮತ್ತೆ ಅವರು ನಡ್ಕೊಂಡು ಹೋಗೋ ದಾರಿನಲ್ಲಿ ದೀಪಗಳ ವ್ಯವಸ್ಥೆ ಇರಬಹುದು, ಅದನ್ನೆಲ್ಲ ಮಾಡಬೇಕು ಅಂತ ಹೇಳಿ ತಿಳಿಸಿದ್ನಿ. ನಮ್ಮ ಜಿಲ್ಲಾಡಳಿತ ಅದನ್ನ ಸಮರ್ಥವಾಗಿ ಮಾಡ್ತಾರೆ.
1: ಈ ಬಾರಿ ಗವಿಮಠದ ಶ್ರೀಗಳು ಕರ್ನಾಟಕ ಸರ್ಕಾರ ಅವರನ್ನ ತೀರ್ಮಾನಿಸಿದೆ ಉದ್ಘಾಟಕರಾಗಿ, ಅದರ ಬಗ್ಗೆ ಒಂದಷ್ಟು ಹೇಳಿ ಸರ್.
0: ದಸರಾದ ಮೊದಲನೇ ದಿವಸ ಅಂದ್ರೆ ಮಹಾಲಯ ಅಮಾವಾಸ್ಯೆ ಮಾರನೇ ದಿವಸ ನಡೆಯುತ್ತೆ, ಅದಕ್ಕೆ ಅಂತೇಳಿ ಮುಹೂರ್ತನ ಪಂಚಾಂಗದ ಪ್ರಕಾರ ನೋಡ್ಕೊಂಡು ಇಡ್ತಾರೆ. ಸೊ ಈ ಬಾರಿಯೂ ಕೂಡ 11ನೇ ತಾರೀಕು 10:55 11:30 ಉದ್ಘಾಟನೆ ಮಾಡಬೇಕು ಅಂತ ಹೇಳಿ ಮುಹೂರ್ತನ ಈಗ ನಿಗದಿ ಮಾಡಿದ್ದಾರೆ. ಸೊ ಆ ಟೈಮ್ನಲ್ಲೇ ನಮ್ಮ ಕೊಪ್ಪಳ ಗವಿಮಠದ ಅಭಿನವ ಗವಿಸಿದ್ದೇಶ್ವರ ಸ್ವಾಮಿಗಳು ಬರ್ತಾ ಇದ್ದಾರೆ. ಸೊ ಈ ಬಾರಿ ಅದಲ್ಲದೆ ಸುಮಾರು ಮಠಗಳಿಗೆ ಮತ್ತೆ ಎಲ್ಲ ಧರ್ಮದ ಪೂಜ್ಯರಿಗೆ, ಧಾರ್ಮಿಕ ಗುರುಗಳಿಗೆ ನಾವು ಆಹ್ವಾನ ಕೊಟ್ಟಿದ್ದೇವೆ, ಬಂದು ಉದ್ಘಾಟನೆಯಲ್ಲಿ ಭಾಗವಹಿಸಬೇಕು ಅಂತ ಹೇಳಿ. ವಿಶೇಷವಾಗಿ ಮುಖ್ಯಮಂತ್ರಿಗಳೇ ಎಲ್ಲ ಮಠ ಸ್ವಾಮೀಜಿಗಳನ್ನು ಮತ್ತು ಸರ್ವ ಧರ್ಮದ ಧಾರ್ಮಿಕ ಗುರುಗಳನ್ನು ಕರಿಬೇಕು ಅಂತ ಹೇಳಿ ಸೂಚನೆ ಕೊಟ್ಟಿದ್ದರು. ಸೊ ಅದರಂತ ಅವನು ಕೂಡ ಕರೆತಿದ್ದೇವೆ. ಪ್ರತಿ ಬಾರಿ ಸಾಂಪ್ರದಾಯಿಕವಾಗಿ ಏನು ಉದ್ಘಾಟನೆ ಆಗಬೇಕೋ ಅದು ಈ ಬಾರಿ ಕೂಡ ಆಗುತ್ತೆ.
1: ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ತಮಗೆ ಮೊದಲನೇ ದಸರಾ, ಮೈಸೂರಿಗರಾಗಿ ತಮ್ಮ ನೇತೃತ್ವದಲ್ಲಿ ನಡೀತಾ ಇದೆ, ತಮ್ಮ ತಂದೆಯವರ ಜೊತೆಯಲ್ಲಿ ಇದರಲ್ಲಿ ಪಾಲ್ಗೊಳ್ತಾ ಇದ್ರಿ, ಆದ್ರೆ ನೀವೇ ನಡೆಸ್ತಾ ಇದ್ರಿ, ಏನ್ ಅನ್ಸುತ್ತೆ ಸರ್?
0: ಖಂಡಿತ, ನಾ ಈಗಾಗಲೇ ಹೇಳಿದಾಗೆ ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿ ಮೊದಲನೇ ಬಾರಿ ದಸರಾ ನಡೆಸುವಂತಹ ಜವಾಬ್ದಾರಿ ಹೊತ್ತಿದ್ರು ಕೂಡ ಹಿಂದೆ ಶಾಸಕನಾಗಿದ್ದೆ ಮೈಸೂರು ಜಿಲ್ಲೆಯಲ್ಲಿ, ನಂತರ ವಿಧಾನ ಪರಿಷತ್ತಿನ ಶಾಸಕನಾಗಿದ್ದೆ, ಆಗ್ಲೂ ಕೂಡ ಜಿಲ್ಲಾಡಳಿತ ಜೊತೆ ಕೆಲಸ ಮಾಡಿರೋ ಅನುಭವ ಇದೆ. ಸೊ ಹಾಗಾಗಿ ಹೆಚ್ಚು ಏನು ಕಷ್ಟ ಆಗಿಲ್ಲ ಸಿದ್ಧತೆ ಮಾಡೋದಕ್ಕೆ, ಮತ್ತೆ ಮುಖ್ಯಮಂತ್ರಿಗಳು ಕೂಡ ಹೆಚ್ಚಿನ ಆಸ್ತಿ ವಹಿಸಿರೋದ್ರಿಂದ ಇದನ್ನ ಚೆನ್ನಾಗಿ ಮಾಡಬೇಕು ಅಂತ ಹೇಳಿ ಈ ಬಾರಿ ನಾವು ಬಹಳ ಚೆನ್ನಾಗಿ ಮಾಡ್ತೀವಿ, ಬಹಳ ಯಶಸ್ವಿಯಾಗುತ್ತೆ, ನಿರೀಕ್ಷೆಗೆ ಮೀರಿ ನಾವು ಚೆನ್ನಾಗಿ ಮಾಡ್ತೀವಿ ಅನ್ನೋದು ಭರವಸೆ.
1: ಜಂಬೂಸವಾರಿಯ ದಿವಸ ಯಾರನ್ನಾದರೂ ವಿಶೇಷ ಅತಿಥಿಗಳನ್ನಾಗಿ ಬೇರೆ ಕಡೆಯಿಂದ ಆಹ್ವಾನಿಸುವಂತ ಆಲೋಚನೆ ಆದರೂ ಕರ್ನಾಟಕ ಸರ್ಕಾರಕ್ಕೆ ಇದೆಯಾ?
0: ಈ ಬಾರಿ ಜಂಬೂಸವಾರಿಗೆ ದಕ್ಷಿಣ ಭಾರತದ ಹಲವು ರಾಜ್ಯಗಳ ಮುಖ್ಯಮಂತ್ರಿಗಳನ್ನ ಮತ್ತೆ ಬೇರೆ ಬೇರೆ ದೇಶಗಳ ರಾಯಭಾರಿಗಳನ್ನ ಕೂಡ ಈ ಸರಿ ಆಹ್ವಾನ ಮಾಡಿದ್ದೇವೆ. ಸುಮಾರು 50 ದೇಶಗಳ ರಾಯಭಾರಿಗಳಿಗೆ ಆಹ್ವಾನ ಹೋಗಿದೆ, ಅದರಿಂದ 20ಕ್ಕೂ ಹೆಚ್ಚು ದೇಶದ ರಾಯಭಾರಿಗಳು ನಾವಿಲ್ಲಿಗೆ ಬರ್ತೀವಿ ಅಂತ ಹೇಳಿ ಕನ್ಫರ್ಮೇಶನ್ ಕೂಡ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇದೊಂದು ವಿಶೇಷ, ಮತ್ತೆ ಬೇರೆ ಬೇರೆ ದೇಶದ ರಾಯಭಾರಿಗಳು ಮತ್ತೆ ದಕ್ಷಿಣ ಭಾರತದ ಹಲವು ಮುಖ್ಯಮಂತ್ರಿಗಳು ಕೂಡ ಈ ಬಾರಿ ಜಂಬೂ ಸವಾರಿಯಲ್ಲಿ ಬಂದು ಚಾಮುಂಡಿ ದೇವಿಗೆ ಪುಷ್ಪಾರ್ಚನೆ ಮಾಡೋದ್ರೊಳಗೆ ಭಾಗವಹಿಸ್ತಾರೆ.
1: ತುಂಬಾ ಸಂತೋಷ ಸರ್. ನಮ್ಮ ಕೇಳುಗರಿಗೆ ಈ ಬಾರಿಯ ದಸರೆಯ ಒಟ್ಟು ಕಾರ್ಯಕ್ರಮಗಳ ಬಗ್ಗೆ ಒಂದಷ್ಟು ವಿವರಗಳನ್ನ ನೀಡಿದಿರಿ. ಎಲ್ಲ ಕೇಳುಗರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ ಸರ್.
0: ನಮ್ಮ ಮೈಸೂರಿನಲ್ಲಿ ವಿಶ್ವವಿಖ್ಯಾತವಾದಂತಹ ದಸರಾ ಮಹೋತ್ಸವ ಇದೇ ತಿಂಗಳ 11ನೇ ತಾರೀಕಿಂದ 21ನೇ ತಾರೀಕು ತನಕನೂ ಕೂಡ ಹಲವಾರು ಕಾರ್ಯಕ್ರಮಗಳನ್ನು ನಾವು ಪ್ರತಿದಿನ ಆಯೋಜನೆ ಮಾಡಿರ್ತೇವೆ. ಈ ಒಂದು ದಸರಾ ಮಹೋತ್ಸವಕ್ಕೆ ದೇಶ ವಿಶೇಷಗಳಿಂದ ಪ್ರವಾಸಿಗರು ಬರ್ತಾ ಇರ್ತಾರೆ. ಸೊ ಹಾಗಾಗಿ ಎಲ್ಲ ಪ್ರವಾಸಿಗರಲ್ಲಿ ನಾನು ಕೇಳ್ಕೊಳ್ತಿದ್ದೀನಿ, ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ದಸರಾ ಮಹೋತ್ಸವದಲ್ಲಿ ಬಂದು ಭಾಗವಹಿಸಿ ನಿಮಗೆ ಒಂದು ಅಭೂತಪೂರ್ವವಾದಂತಹ ಅನುಭವ ನಿಮಗೆ ಇಲ್ಲಾಗತ್ತೆ, ಇಡೀ ಜೀವನ ಜ್ಞಾಪಕ ಇಟ್ಕೊಳ್ಳುವಂತಹ ಮೆಮೊರಿ ಸಿಗುತ್ತೆ. ಸೊ ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಅಂತ ಕೇಳ್ತಿದ್ದೇನೆ. ಯಾರ್ಯಾರು ಪ್ರವಾಸಿಗರು ಬರ್ತಾರೆ ಅವ್ರನ್ನೆಲ್ಲರನ್ನೂ ಕೂಡ ಬಹಳ ಆತ್ಮೀಯತೆಯಿಂದ ಅವರನ್ನ ಸ್ವಾಗತಿಸಿ ಅವರ ಆತಿಥ್ಯನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳಿ ನಮ್ಮ ಮೈಸೂರು ಆಕಾಶವಾಣಿ ಮೂಲಕ ಕೇಳ್ಕೊಳ್ತೇವೆ.
1: ಮೈಸೂರಿನ ಕಾನೂನು ಮತ್ತು ಸುವ್ಯವಸ್ಥೆಯ ಉಪ ಆಯುಕ್ತರಾಗಿರುವಂತಹ ಡಾಕ್ಟರ್ ಹರ್ಷ ಪ್ರಿಯಂವದ ಮೇಡಮ್ ಅವರನ್ನ ಮಾತಾಡಿಸ್ತಾ ಇದ್ದೇವೆ. ಮೇಡಮ್, ಈ ಬಾರಿಯ ದಸರೆಗೆ ಪೊಲೀಸ್ ಇಲಾಖೆ ಯಾವ ರೀತಿ ಸನ್ನದ್ಧವಾಗಿದೆ?
2: ಈ ವರ್ಷ ನಮ್ಮ ಸಿಎಂ ಸಾಹೇಬ್ರು ತುಂಬಾ ಒಳ್ಳೇದಾಗಿ ದಸರಾ ಸೆಲೆಬ್ರೇಟ್ ಮಾಡೋಣ ಅಂತ ಒಂದು ಆಶೆಯಿಂದ ನಮ್ಮೆಲ್ಲರಿಗೆ ಇನ್ಸ್ಪೈರ್ ಮಾಡಿದ್ದಾರೆ. ಮತ್ತೆ ಈ ವರ್ಷ 10 ಲಕ್ಷಕ್ಕಿಂತ ಜಾಸ್ತಿ ಜನ ಬರ್ತಾರೆ ದಸರಾನಲ್ಲಿ. ಅದಕ್ಕೆ ಸೂಟಬಲ್ ಆಗಿ ಸುಮಾರು 6,000 ಪೊಲೀಸ್ ಅವರು ನೇಮಕ ಆಗಿದೆ, ಲೋಕಲ್ ಪ್ಲಸ್ ನಾನ್ ಲೋಕಲ್. ಈ 6,000 ಜನ ಪೊಲೀಸ್ ಅವರಿಗೆ ಡ್ಯೂಟಿ ಕೊಡುವುದು, ಪ್ರತಿ ಒಂದು ಪಾಯಿಂಟ್ ನಲ್ಲಿ ಪೆಟ್ರೋಲಿಂಗ್ ಮಾಡುವುದು. ಹೊರಗಡೆಯಿಂದ ತುಂಬಾ ಜನ ಬರ್ತಾರೆ. ನಾವು ಸುಮಾರು 20-30 ಹೆಲ್ಪ್ ಕಿಯೋಸ್ಕ್ ಮಾಡ್ತಾ ಇದ್ದೀವಿ. ಪ್ರತಿ ಒಂದು ಚೌಕ್ ನಲ್ಲಿ, ಪ್ರತಿ ಒಂದು ಪಾಯಿಂಟ್ಸ್ ನಲ್ಲಿ ಆಂಬ್ಯುಲೆನ್ಸ್ ಇರುತ್ತೆ, ಫೈರ್ ಇಂಜಿನ್ಸ್ ಇರುತ್ತೆ. ಮತ್ತೆ ಒಂದು ಲೇಡಿ ಮೊಬೈಲ್ ಸ್ಕ್ವಾಡ್ ಮಾಡಿದೀವಿ, ಮಹಿಳೆ ಸುರಕ್ಷತೆಗಾಗಿ ಸ್ಪೆಷಲ್ ಆಗಿ ಡ್ಯೂಟಿ ಕೊಟ್ಟಿದ್ದೀವಿ. ಕಾಂಟ್ಯಾಕ್ಟ್ ನಮ್ಮ ಪೊಲೀಸಿಗೆ, ನಮ್ಮ ಹೆಲ್ಪ್ ಕಿಯೋಸ್ಕ್ಸ್ಗೆ, ನಾವು ಯಾವಾಗಲೂ ತಮ್ಮ ಸೇವೆನಲ್ಲಿ ಹಾಜರಾಗ್ತೀವಿ.
1: ಜಂಬೂ ಸವಾರಿ ಹತ್ರ ಬರ್ತಾ ಇದ್ದಾಗ್ಲೇನೆ ದೇಶ ವಿದೇಶಗಳಿಂದ ಪ್ರವಾಸಿಗರು ಬರುವಂತ ಸಾಧ್ಯತೆಗಳು ಇರುತ್ತೆ, ಪೊಲೀಸ್ ಇಲಾಖೆ ಯಾವ ರೀತಿ ಅಭಯವನ್ನ ನೀಡುತ್ತೆ?
2: ನಾವು ರೀಚ್ ಮಾಡಬೇಕು ಅಂತ ಒಂದು ಪ್ಲಾನ್ ಇಟ್ಕೊಂಡಿದೀವಿ. ಈ ಸಲ ಟಾಪ್ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಜೊತೆಗೆ ಒಂದು ಪ್ಲಾನ್ ಚಾರ್ಟ್ ಔಟ್ ಮಾಡಿದೀವಿ. ಪ್ರತಿ ಒಂದು ವೆನ್ಯೂ ನಲ್ಲಿ ಪಾರ್ಕಿಂಗ್ ಅಡ್ವೈಸರಿ ವಿಡಿಯೋ ಕೊಡೋಣ, ಪ್ರತಿ ಒಂದು ವಿಡಿಯೋನಲ್ಲಿ ಯಾವ ದಾರಿಯಿಂದ ಬರಬೇಕು, ಯಾವ ನಿಯಮಗಳನ್ನು ಪಾಲನೆ ಮಾಡಬೇಕು, ಕಾನೂನು ಮತ್ತೆ ಸುವ್ಯವಸ್ಥೆ ಮತ್ತೆ ಭದ್ರತಾಗಾಗಿ ನಿಮಗೆ ಏನ್ ಪ್ರಿಕಾಷನ್ಸ್ ತಗೊಳ್ಬೇಕು ಅಂತ ಒಂದು 30-30, 60-60 seconds ವಿಡಿಯೋ ಮಾಡ್ತಾ ಇದ್ವಿ. ಪ್ರತಿ ಒಂದು ವೆನ್ಯೂ ಆಗ್ಲಿ, ಆಹಾರ ಮೇಳ ಆಗ್ಲಿ, ಪುಸ್ತಕ ಮೇಳ ಆಗ್ಲಿ, ಮತ್ತೆ ಯುವ ದಶರ ಆಗ್ಲಿ, ಎನಿಥಿಂಗ್. ಸೊ ನಾವು ಪೊಲೀಸ್ ವತಿಯಿಂದ ಒಂದೊಂದು ಶಾರ್ಟ್ ವಿಡಿಯೋಸ್ ಮಾಡಿಬಿಟ್ಟು ಅದನ್ನು ಪಬ್ಲಿಸೈಸ್ ಮಾಡಕ್ಕೆ ಟ್ರೈ ಮಾಡ್ತಾ ಇದೀವಿ. ನಂಬರ್ ಒನ್. ನಂಬರ್ ಟೂ, ಇದೇ ತರ ರಿಟನ್ ನಲ್ಲಿ ಅಡ್ವೈಸರಿ ನಾವು ಪ್ರೆಸ್ ನೋಟ್ಸ್ ನಲ್ಲಿ ಕೊಡ್ತಾ ಇದೀವಿ. ಒಂದು ಮೈಸೂರು ಸಿಟಿ ಪೊಲೀಸ್ ದಶರಾ ಅಂತ ಒಂದು ವೆಬ್ಸೈಟು ಮಾಡಿದೀವಿ. ಆ ವೆಬ್ಸೈಟ್ ನಲ್ಲಿ ನಾವು SOS ಬಟನ್ ಕೊಟ್ಟಿದೀವಿ, ಪ್ಲಸ್ ಜನರಲಿ ಯಾವ ಡೈರೆಕ್ಷನ್ಸ್ ಫಾಲೋ ಮಾಡಬೇಕು, ಎಲ್ಲಿ ಕ್ರೌಡ್ ಸರ್ಜ್ ಸ್ವಲ್ಪ ಜಾಸ್ತಿ ಆಗುತ್ತೆ, ಎಲ್ಲಿ ಟ್ರಾಫಿಕ್ ಕಂಜೆಷನ್ ಸ್ವಲ್ಪ ಜಾಸ್ತಿ ಆಗುತ್ತೆ, ಯಾವ ದಾರಿಯಿಂದ ನೀವು ಬಂದ್ರೆ ನಿಮಗೆ ಟೈಮ್ ಕಮ್ಮಿ ಆಗುತ್ತೆ, ಅದೆಲ್ಲ ಬೇಸಿಕ್ ಇನ್ಫಾರ್ಮೇಶನ್ ಆ ವೆಬ್ಸೈಟ್ ನಲ್ಲಿ ಕೊಟ್ಟಿದೀವಿ. ಆ ವೆಬ್ಸೈಟ್ ಆದಷ್ಟು ಬೇಗ ಪ್ರೆಸ್ಸಿಗೆ ಕೊಡ್ತೀವಿ, ಪ್ರೆಸ್ ನಲ್ಲಿ ಅದನ್ನು ಪಬ್ಲಿಸೈಸ್ ಮಾಡ್ತೀವಿ, ಸೊ ದಟ್ ಮ್ಯಾಕ್ಸಿಮಮ್ ಟು ಮ್ಯಾಕ್ಸಿಮಮ್ ಪೀಪಲ್ ಕಮ್ ಟು ದಶರಾ ವಿತ್ ದ ಲೀಸ್ಟ್ ಇನ್ಕನ್ವೀನಿಯನ್ಸ್.
3: ಪಬ್ಲಿಕ್ಸ್ ಬರೋದು ಒಂದು ಕಡೆ ಆದ್ರೆ VVIPs VIPs ಎಲ್ಲರೂ ಕೂಡ ಈ ದಸರೆಗೆ ಬರ್ತಾ ಇರ್ತಾರೆ. ಉದ್ಘಾಟನಾ ಸಮಾರಂಭ ಚಾಮುಂಡಿ ಬೆಟ್ಟದಲ್ಲಿ ನಡೆಯುತ್ತೆ, ಅದರ ಸಿದ್ಧತೆಗಳ ಬಗ್ಗೆ ಏನಾದ್ರು ಒಂದ್ ಸ್ವಲ್ಪ.
2: ಆ ದಿನ ಎಲ್ಲಾ ಕಡೆ ಆಕ್ಸೆಸ್ ಕಂಟ್ರೋಲ್ ಮಾಡ್ಕೊಳ್ತೀವಿ, ಯಾಕೆಂದ್ರೆ CM ಬರುವುದರಿಂದ ನಮಗೆ ಸುರಕ್ಷತಾ ಮತ್ತೆ ಭದ್ರತೆ ಸ್ವಲ್ಪ ಹೈಟ್ ಅಪ್ ಮಾಡಲೇಬೇಕು. ನಾವು ಒಂದು ಸ್ಟೇಜ್ ಮತ್ತೆ ಅಕ್ಕಪಕ್ಕದಲ್ಲಿ ಪಬ್ಲಿಕ್ ಏರಿಯಾ ಸೀಟಿಂಗ್ ಕೆಪಾಸಿಟಿ ಮಾಡ್ಕೊಂಡಿದೀವಿ. ಅದು ಲೆಫ್ಟ್ ಅಂಡ್ ರೈಟ್ ಸೈಡ್ ಪಾರ್ಕಿಂಗ್ ಪ್ಲೇಸಸ್ ಇದೆ, ಪಾರ್ಕಿಂಗ್ ಪ್ಲೇಸ್ ಕಿಂತ ಈಚೆ ಒಂದು ಆಕ್ಸೆಸ್ ಕಂಟ್ರೋಲ್ ಬ್ಯಾರಿಕೇಡ್ಸ್ ಮಾಡ್ಕೊಂಡಿದೀವಿ. ಸುಮಾರು 500 ಜನ ಪೊಲೀಸ್ ಅಲ್ಲಿ ನೇಮಕ ಮಾಡಿಬಿಟ್ಟು ಡಿಪ್ಲಾಯ್ ಮಾಡ್ತೀವಿ. ಪಬ್ಲಿಕ್ ಯಾರು ಬಂದ್ರೆ ಅವರಿಗೆ ಸೆಪರೇಟ್ ಗ್ಯಾಂಗ್ವೇ ಇದೆ, ಅವರಿಗೆ ಲೀಸ್ಟ್ ಇನ್ಕನ್ವೀನಿಯನ್ಸ್ ಆಗಬೇಕು ಅಂತ ಒಂದು ಯೋಚನೆ ನಮ್ದು. ಪ್ಲಸ್ ಲೆಫ್ಟ್ ಸೈಡ್ ಇಂದ VIP ಗ್ಯಾಂಗ್ವೇ ಸೆಪರೇಟ್ ಇದೆ, CM ಗ್ಯಾಂಗ್ವೇ ಸೆಪರೇಟ್ ಇದೆ. ಎಲ್ಲರೂ ಅವರ ಸೆಪರೇಟ್ ಸೆಪರೇಟ್ ಗ್ಯಾಂಗ್ವೇಸ್ ಇಂದ ಬಂದು ಕೂರಿಸ್ಲಿಕ್ಕೆ ಸಾಕಷ್ಟು ವ್ಯವಸ್ಥೆ ಮಾಡ್ಕೊಂಡಿದೀವಿ. ಭದ್ರತೆ ಅಂಡ್ ಸುರಕ್ಷಾ ಮ್ಯಾಕ್ಸಿಮಮ್ ನಾವು ಸುಲಭವಾಗಿ ಮಾಡಲಿಕ್ಕೆ ಟ್ರೈ ಮಾಡಿದ್ದೀವಿ.
3: ಜನಸಾಮಾನ್ಯರು ಉದ್ಘಾಟನಾ ಸಮಾರಂಭದಲ್ಲಿ ಪಾಲ್ಗೊಳ್ಳೋದಕ್ಕೆ ಅದನ್ನ ನೋಡಬೇಕು ಅಂತ ಅನ್ನುವಂತವ್ರಿಗೆ ಏನಾದ್ರು ಟ್ರಾಫಿಕ್ ಕಂಟ್ರೋಲ್ ದೃಷ್ಟಿಯಿಂದ ವೆಹಿಕಲ್ಸ್ ಬಗ್ಗೆ ಏನಾದ್ರು ಕ್ರಮವನ್ನ ಕೈಗೊಳ್ತಾ ಇದ್ದೀರಾ?
2: ಪಬ್ಲಿಕ್ ಗೆ ಈ ಸಲ ನಾವು ಯಾವುದು ಲಿಮಿಟೇಷನ್ ಕೊಡ್ತಾ ಇಲ್ಲ, ಯಾಕಂದ್ರೆ ಲಾಸ್ಟ್ ಇಯರ್ ಸ್ವಲ್ಪ ಲಾ ಅಂಡ್ ಆರ್ಡರ್ ಇಶ್ಯೂ ಸಮಸ್ಯೆ ಇರುವುದರಿಂದ ನಾವು ತುಂಬಾ ಆಕ್ಸೆಸ್ ಕಂಟ್ರೋಲ್ ಮಾಡಿದೀರಿ ಲಾಸ್ಟ್ ಇಯರ್. ಬಟ್ ಈ ವರ್ಷ ಪಬ್ಲಿಕ್ ಗೆ ಯಾವುದು ರೆಸ್ಟ್ರಿಕ್ಷನ್ ಇಲ್ಲ, ಯಾರು ಬಂದರೂ ಸಹ ಚಾಮುಂಡಿ ತಾಯಿ ದರ್ಶನ ಮಾಡಬಹುದು, ಯಾರು ಬಂದರೂ ಸಹ ನಮ್ಮ CM ಬರ್ತಾರೆ, ಅವರು ಉದ್ಘಾಟನೆ ಮಾಡ್ತಾರೆ, ಆ ಉದ್ಘಾಟನೆ ಸಮಾರೋಹ ಅವರು ವಿಟ್ನೆಸ್ ಮಾಡಬಹುದು. ಸಾಕಷ್ಟು ಸೀಟಿಂಗ್ ಅರೇಂಜ್ಮೆಂಟ್ಸ್ ಅಡ್ಮಿನಿಸ್ಟ್ರೇಷನ್ ವತಿಯಿಂದ ಮಾಡಿದ್ದಾರೆ. ಯಾರು ಪಬ್ಲಿಕ್ ಬಂದ್ರೆ ಸಹ ಸೂಟಬಲ್ ಪಾರ್ಕಿಂಗ್ ಪ್ಲೇಸಸ್ ವ್ಯವಸ್ಥೆ ಮಾಡಿದೀವಿ, ಪಬ್ಲಿಕ್ ಗ್ಯಾಂಗ್ವೇ ನಲ್ಲಿ ಬರುವುದು ಅವಕಾಶ ಇದೆ, ಬಂದ್ರೆ ಸಾಕಷ್ಟು ಸೀಟಿಂಗ್ ಕೆಪಾಸಿಟಿ ಇದೆ ಅಲ್ಲಿ. ಸೊ ಎಲ್ಲ ಪಬ್ಲಿಕ್ ಈಗ ತಾಯಿ ಚಾಮುಂಡಿ ದರ್ಶನ ಮಾಡ್ಲಿ ಅಂತ ಒಂದು ದಸರಾ ಉದ್ಘಾಟನೆ ದಿನದಲ್ಲಿ ನಮ್ದು ಕೂಡ ಆಸೆ.
3: ಹೇಗೆ ಜನರು ಸ್ಪಂದಿಸಬೇಕು ಅಂತ ಏನ್ ಬಯಸ್ತೀರಿ ತಾವು?
2: ಟ್ರಾಫಿಕ್ ಕಂಟ್ರೋಲ್ ಬಹಳ ಚಾಲೆಂಜಿಂಗ್ ಈ ವರ್ಷ ನಮ್ದು, ಯಾಕೆಂದ್ರೆ 2 factors. ನಂಬರ್ ಒನ್, ಕೆಲವು ಕಡೆ ರೋಡ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಮಣಿಪಾಲ್ ಜಂಕ್ಷನ್ ಆಗ್ಲಿ ಮತ್ತೆ ಈ ಕಡೆ ನಂಜನಗೂಡ್ ರಸ್ತೆ ಆಗ್ಲಿ, ಈ ಕಡೆ ವೈಟ್ ಟ್ಯಾಪಿಂಗ್ ಆಗ್ಲಿ, ನಮ್ಗೆ ರೋಡ್ ಕನ್ಸ್ಟ್ರಕ್ಷನ್ ಇರುವುದರಿಂದ ಸ್ವಲ್ಪ ಟ್ರಾಫಿಕ್ ಕಂಟ್ರೋಲ್ ಮಾಡುವುದು ಕಷ್ಟ ಈಗ. ಸೆಕೆಂಡ್ ಇಸ್ ವೆಹಿಕಲ್ಸ್ ಬಹಳ ಜಾಸ್ತಿ ಆಗಿದೆ, ಸ್ವಲ್ಪ ಜಾಸ್ತಿ ಪ್ರಚಾರ ಆಗಿರುವುದರಿಂದ ಈ ವರ್ಷ ಟೂರಿಸ್ಟ್ಸ್ ಕೂಡ ಜಾಸ್ತಿ ಬರ್ತಾರೆ ಅಂತ ನಮ್ಮ ಬೇಸಿಕ್ ಸೋಷಿಯಲ್ ಮೀಡಿಯಾ ಇಂಡಿಕೇಟರ್ಸ್ ಹೇಳ್ತಾ ಇದೆ. ಸೊ ಈ ವರ್ಷ ನಮಗೆ ಟ್ರಾಫಿಕ್ ನಲ್ಲಿ ಸುವ್ಯವಸ್ಥೆ ಕಾಪಾಡಲಿಕ್ಕೆ ನಮ್ಗೆ ಇನ್ನೂ ಬಹಳ ಕೆಲಸ ಮಾಡಬೇಕು. ನಾವು ರೆಡಿ ಆಗಿದೀವಿ, ಬಟ್ ಪಬ್ಲಿಕ್ ಗೆ ಒಂದು ಬೇಸಿಕ್ ಅಡ್ವೈಸರಿ ನಮ್ಮ ಸೋಷಿಯಲ್ ಮೀಡಿಯಾದಿಂದ ಮತ್ತೆ ನಮ್ಮ ವೆಬ್ಸೈಟ್ ದಿಂದ ಟ್ರೈ ಮಾಡ್ತಾ ಇದೀವಿ. ಸಾಕಷ್ಟು ಕಡೆ ಪಾರ್ಕಿಂಗ್ ಪ್ಲೇಸಸ್ ಮಾಡ್ಕೊಂಡಿದೀವಿ, ಸಾಧ್ಯತೆ ಇದೆ. ನೀವು ಆ ಕ್ರೌಡೆಡ್ ರೋಡ್ಸ್ ಅವಾಯ್ಡ್ ಮಾಡಿ, ನಾವು ಇನ್ಫಾರ್ಮೇಶನ್ ಕೊಡ್ತೀವಿ ಪಾಲಿಸಿ, ಆ ಪರ್ಟಿಕ್ಯುಲರ್ ರೋಡ್ಸ್ ಗೆ ಹೋಗ್ಬೇಡಿ. ಪ್ರತಿ ಒಂದು ವೆನ್ಯೂ ಸುತ್ತಮುತ್ತ ಸುಮಾರು 10-15 ಪಾರ್ಕಿಂಗ್ ಪ್ಲೇಸಸ್ ಕೊಡ್ತಾ ಇದೀವಿ. ನಿಮ್ದು ಕನ್ವೀನಿಯಂಟ್ ಪ್ಲೇಸ್ ನಲ್ಲಿ ಪಾರ್ಕ್ ಮಾಡಿಬಿಟ್ಟು ನಡ್ಕೊಂಡು ಬಂದು ನೀವು ವೆನ್ಯೂ ನಲ್ಲಿ ಬನ್ನಿ ನೋಡಿ. ಬಟ್ ಟ್ರಾಫಿಕ್ ರೂಲ್ಸ್ ನಾವು ಅಟ್ ಲೀಸ್ಟ್ ಏನ್ ಜಾರಿ ಮಾಡ್ತೀವಿ, ಜಸ್ಟ್ ಫಾರ್ ಇನ್ಫಾರ್ಮೇಶನ್, ನಮ್ಮ ಮೈಸೂರು ಸಿಟಿ ಪೊಲೀಸ್ ಇಂದ ನಾವು ಗೂಗಲ್ ಜೊತೆನೂ ಕೂಡ ಟೈಅಪ್ ಮಾಡಿದೀವಿ. ಈಗ ಗೂಗಲ್ ಪುಣೆ ನಲ್ಲಿ ಗೂಗಲ್ ಆಫೀಸರ್ಸ್ ಮತ್ತೆ ಮೈಸೂರು ಸಿಟಿ ಪೊಲೀಸ್ ನಲ್ಲಿ ಇರುವಂತಹ ಆಫೀಸರ್ಸ್, ನಾವು ಕೋಆರ್ಡಿನೇಷನ್ ನಲ್ಲಿ ಮೈಸೂರು ದಸರಾ ದಿನ ಎಲ್ಲಿ ಎಲ್ಲಿ ಸರ್ಜ್ ಆಗ್ತಾ ಇದೆ, ಎಲ್ಲಿ ಎಲ್ಲಿ ನಾವು ಒನ್ ವೇ ಮಾಡ್ಕೊಂಡಿದೀವಿ ಫಾರ್ ದಸರಾ, ಎಲ್ಲಿ ಎಲ್ಲಿ ಜಾಸ್ತಿ ಕ್ರೌಡ್ಸ್ ಬರ್ತಾ ಇದೆ, ಅದು ನಾವು ಇಲ್ಲಿಯೇ ನಮ್ಮ ಕಂಟ್ರೋಲ್ ರೂಮ್ ಇಂದ ಡೈರೆಕ್ಟ್ಲಿ ಗೂಗಲ್ ಅವರಿಗೆ ಇನ್ಫಾರ್ಮೇಶನ್ ಕೊಡ್ತೀವಿ. ಗೂಗಲ್ ಅವರು ಅದನ್ನು ಅಪ್ಡೇಟ್ ಮಾಡಿಬಿಟ್ಟು ಸೂಟಬಲಿ ರೆಡ್ ಕಲರ್ ಆಗ್ಲಿ ಯೆಲ್ಲೋ ಕಲರ್ ಆಗ್ಲಿ ಲೈವ್ ಅಪ್ಡೇಟ್ಸ್ ಕೊಡ್ತಾ ಇರ್ತಾರೆ. ಸೊ ಮೈಸೂರು ಸಿಟಿ ಜನತೆಗೆ ಅನುಕೂಲ

0: ಆಗಿರ್ಬೇಕು. ದಸರಾ 11 ತಾರೀಕಿಗೆ ಸ್ಟಾರ್ಟ್ ಆಗ್ತಾ ಇದೆ, ಎಲ್ಲರೂ ದಯವಿಟ್ಟು ಬನ್ನಿ. ಮೈಸೂರು ಸಿಟಿ ಪೊಲೀಸ್ ನಿಮ್ಮೊಂದಿಗೆ ಇದ್ದಾರೆ. ಸಂಭ್ರಮಿಸಿ, ದಸರಾದಲ್ಲಿ ನಿಯಮವನ್ನು ಪಾಲಿಸಿ.
1: ಧನ್ಯವಾದಗಳು ಎಲ್ಲ ಕೇಳುಗರ ಪರವಾಗಿ, ತಮಗೆ ನಮಸ್ಕಾರ.
0: ಧನ್ಯವಾದಗಳು.
2: ಈಗ ನಮ್ಮ ಜೊತೆಯಲ್ಲಿದ್ದಾರೆ ಮೈಸೂರು ಮಹಾನಗರ ಪಾಲಿಕೆಯ ಆಯುಕ್ತರಾದಂತಹ ಎಂ ಕೆ ಸವಿತಾ ಅವರು. ನಾಡಹಬ್ಬ ಮೈಸೂರು ದಸರಾವನ್ನು ಯಶಸ್ವಿಗೊಳಿಸುವ ನಿಟ್ಟಿನಲ್ಲಿ ಮೈಸೂರು ಮಹಾನಗರ ಪಾಲಿಕೆ ಹೇಗೆ ತನ್ನ ಕರ್ತವ್ಯವನ್ನ ನಿರ್ವಹಿಸ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ನಿಮ್ಮೊಡನೆ ಹಂಚಿಕೊಳ್ತಾ ಇದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ.
3: ತಮಗೂ ಸ್ವಾಗತ.
2: ಮೈಸೂರು ಮಹಾನಗರ ಪಾಲಿಕೆ ಈ ದಸರೆಯ ಸಂದರ್ಭದಲ್ಲಿ ಸ್ವಚ್ಛತೆಗೆ ಯಾವ ಬಗೆಯ ಆದ್ಯತೆಯನ್ನ ನೀಡಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ವಿಚಾರಗಳು.
3: ಮೈಸೂರು ಮಹಾನಗರ ಪಾಲಿಕೆ ಈ ದಸರಾ ವೇಳೆಯಲ್ಲಿ ನಮ್ದು ಸ್ವಚ್ಛತೆದು ಬಹಳ ಜವಾಬ್ದಾರಿ ಇದೆ. ಸುಮಾರು 15 ಲಕ್ಷ ಜನಸಂಖ್ಯೆ ಇರ್ತಕ್ಕಂತ ಮೈಸೂರು ನಗರ, ದಸರೆ ಹೊತ್ತಿಗೆ ನಮ್ಗೆ ಇನ್ನೊಂದು 5 ಲಕ್ಷ ಜನಸಂಖ್ಯೆ ಫ್ಲೋಟಿಂಗ್ ಪ್ರತಿನಿತ್ಯ ಇರತ್ತೆ. ಅದ್ರ ಜೊತೆಗೆ ಸ್ವಚ್ಛತೆ ನಮ್ಗೆ ತುಂಬಾ ಚಾಲೆಂಜಿಂಗ್. ಈಗಾಗ್ಲೇ ನಾವು ಎಲ್ಲೆಲ್ಲಿ ದಸರಾದು ಕಾರ್ಯಕ್ರಮಗಳು ನಡೆಯುತ್ತೋ ಅಲ್ಲೆಲ್ಲವೂ ಕೂಡ ಫಸ್ಟ್ ನಾವು ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸುವಂತ ಕಾರ್ಯಕ್ರಮವನ್ನ ಸಾಕಷ್ಟು ಪ್ರಚುರ ಪಡಿಸೋದ್ರ ಮೂಲಕ, ಗೋಡೆ ಬರಹಗಳ ಮೂಲಕ, ಗೋಡೆ ಚಿತ್ರಗಳ ಮೂಲಕ ಇಡೀ ಮೈಸೂರು ನಗರದಲ್ಲಿ ಅವೇರ್ನೆಸ್ ಮಾಡುವಂತಹ ಕೆಲವೊಂದು ಕ್ಯಾಚಿ ವರ್ಡ್ಗಳು ಅಂದ್ರೆ ಈಗ ಗ್ಯಾಂಟ್ರಿಸ್, ಕ್ಯಾಂಟಿಲುವರ್ ಎಲ್ಲ ಇದೆ. ವೆಲ್ಕಮ್ ಟು ಮೈಸೂರು, ಇಟ್ಸ್ ಕ್ಲೀನ್ ಸಿಟಿ, ಕ್ಲೀನ್ ಆಗಿಡಿ, ದಯವಿಟ್ಟು ಸ್ವಚ್ಛತೆಯನ್ನ ಕಾಪಾಡಿ, ಮೈಸೂರು ಸ್ವಚ್ಛ ನಗರಿ, ಈ ರೀತಿ ನಾವು ಕೆಲವೊಂದು ಸೂಚನಾ ಫಲಕಗಳಿಗೆಲ್ಲ ಹಾಕಿದೀವಿ. ಇದಕ್ಕೂ ಮೊದಲು ಈಗ ಆಲ್ರೆಡಿ ನಾವು 1 ತಿಂಗಳಿಂದ ಸತತವಾಗಿ ಮೈಸೂರನ್ನ ಪ್ರತಿ ವಲಯಗಳನ್ನ, ನಮ್ದು 9 ವಲಯಗಳಿದೆ ಇನ್ಕ್ಲೂಡಿಂಗ್ ರಿಂಗ್ ರೋಡ್, ಸುಮಾರು 43 ಕಿಲೋಮೀಟರ್ ರಿಂಗ್ ರೋಡ್ ಅನ್ನ ಸ್ವಚ್ಛಗೊಳಿಸಿದ್ವು. ಪ್ರವಾಸಿಗರು, ದಸರೆ ನೋಡಕ್ ಬರುವಂತಹ ಸುತ್ತಮುತ್ತಲ ಸ್ಟೇಟ್ಸ್ ಟೂರಿಸ್ಟ್ ಮತ್ತೆ ಅದರ್ ಕಂಟ್ರೀಸ್ ಡೆಲಿಗೇಟ್ಸ್ ಯಾರು ಸಹ ಕಸದಿಂದ ನಾವು ಅವರನ್ನ ಸ್ವಾಗತ ಮಾಡಬಾರ್ದು ಅಂತ ಹೇಳಿ ಇವತ್ತು 2ನೇ ಸುತ್ತನ್ನ ಮಾಡಿ ಕಂಪ್ಲೀಟ್ ಆಗಿ ನಾವು ಸ್ವಚ್ಛಗೊಳಿಸಿದೀವಿ. ಮತ್ತೆ ಎಲ್ಲಾ 9 ವಲಯಗಳಲ್ಲೂ ಫುಟ್ಪಾತ್ ಡೆಬ್ರಿಸ್ ಕ್ಲಿಯರೆನ್ಸ್ ಇರ್ಬೋದು, ಶಬ್ಸ್ ಕ್ಲಿಯರೆನ್ಸ್ ಇರ್ಬೋದು, ಜೊತೆಗೆ ಮೀಡಿಯನ್ಸ್ ಗಳನ್ನ ಕ್ಲೀನ್ ಮಾಡ್ಕೊಳ್ಳುವಂಥದ್ದು, ಚರಂಡಿಗಳನ್ನ ಕ್ಲೀನ್ ಮಾಡುವಂಥದ್ದು, ರಸ್ತೆ ಗುಂಡಿಗಳನ್ನ ಮುಚ್ಚುವಂಥದ್ದು, ಪ್ರಮುಖ ಅಂಬಾರಿ ಮೆರವಣಿಗೆ ಇರೋ ರಸ್ತೆಗಳ ಎಲ್ಲಾ ಕಾಮಗಾರಿಗಳನ್ನ ನಾವು ತಗೊಂಡಿದೀವಿ, ಹೊಸ ರಸ್ತೆಗಳನ್ನ ಮಾಡಿದೀವಿ, ಕರ್ಬ್ ಪೇಂಟ್ ಮಾಡಿದೀವಿ, ಮತ್ತೆ ಎಲ್ಲೆಲ್ಲಿ ಪಾರ್ಕ್ಗಳಿದೆ ಅದನ್ನ ಸುಂದರವಾಗಿ ಮಾಡ್ಕೊಂಡಿದೀವಿ, ಜೊತೆಗೆ ಎಲ್ಲೆಲ್ಲಿ ಅಗತ್ಯ ಚರಂಡಿ ಕಾಮಗಾರಿಗಳಿರ್ಬೇಕು, ಮತ್ತೆ ಬ್ಯೂಟಿಫಿಕೇಶನ್ ಮಾಡುವಂಥದ್ದಿರ್ಬೋದು, ಎಲ್ಲಿ ಪಾಟ್ಗಳನ್ನ ಇಡ್ಬೋದು, ಸರ್ಕಲ್ಗಳು, ಎಸ್ಪೆಷಲಿ ನಮ್ಗೆ ಮೈಸೂರು ಅಂತ ಹೇಳಿದ್ರೆ ನಮ್ದು ಪ್ರಮುಖ ಸರ್ಕಲ್ ಚಾಮರಾಜ ಒಡೆಯರ್ ವೃತ್ತ ಇರ್ಬೋದು, ಕೃಷ್ಣರಾಜ ಒಡೆಯರ್ ವೃತ್ತ ಇರ್ಬೋದು, ಅರಮನೆ ಮುಂದೆ ಇರ್ತಕ್ಕಂತ ಹಾರ್ಡಿಂಗ್ ವೃತ್ತ ಇರ್ಬೋದು, ಈ ಎಲ್ಲ ವೃತ್ತಗಳಲ್ಲಿ ಇರ್ತಕ್ಕಂತ ನಮ್ಮ ಒಡೆಯರ್ ಅವರ ಪ್ರತಿಮೆಗಳನ್ನ ಸ್ವಚ್ಛಗೊಳಿಸಿ ಅಂದವಾಗಿ ನಾವು ಮಾಡಿದೀವಿ. ಜೊತೆಗೆ ಮೈಸೂರು ನಗರದಾದ್ಯಂತ ಇರ್ತಕ್ಕಂತಹ ಎಲೆಕ್ಟ್ರಿಸಿಟಿ, ಯಾವುದೇ ರಿಂಗ್ ರೋಡ್ ಎಲ್ಲೂ ಕೂಡ ಜನರಿಗೆ ಸಮಸ್ಯೆ ಆಗಬಾರ್ದು ಅಂತೇಳಿ ಎಲೆಕ್ಟ್ರಿಕ್ ಪೋಲ್ಗಳನ್ನ ರಿಪೇರಿ ಮಾಡಿಸೋದು, ಅದಕ್ಕೆ ದೀಪಗಳನ್ನ ಅಳವಡಿಸುವಂತ ಕೆಲಸಗಳನ್ನು ತಗೊಂಡಿದೀವಿ. ಮೈಸೂರು ಸಯಾಜಿರಾವ್ ರೋಡ್ ಸಬ್ವೆ ಇದೆ, ಮತ್ತೆ ಎಕ್ಸಿಬಿಷನ್ ಹತ್ರ ಸಬ್ವೆ ಇದೆ, ಆ ಸಬ್ವೆಯನ್ನ ಸಾರ್ವಜನಿಕ ಮುಕ್ತ ಮಾಡ್ಬೇಕಂತ ಹೇಳಿ ಅದನ್ನು ಸಹ ಸುಂದರಗೊಳಿಸಿ ನಾವು ಓಪನ್ ಮಾಡ್ತಾ ಇದೀವಿ. ಜೊತೆಗೆ ಎಲ್ಲೆಲ್ಲಿ ಇವೆಂಟ್ ನಡೀತಾ ಇದೆ, ಅಂದ್ರೆ ಆಹಾರ ಮೇಳ ಇರ್ಬೋದು, ಯುವ ದಸರಾ ಇರ್ಬೋದು, ಕುಸ್ತಿ ಇರ್ಬೋದು, ಕಂಬಳ ಇರ್ಬೋದು, ಇಲ್ಲೆಲ್ಲವೂ ಕೂಡ ಹಸಿರನ್ನ ಮೇಂಟೈನ್ ಮಾಡೋದ್ರ ಜೊತೆಗೆ ಕಸವನ್ನ ಎಸೆದೇ ಇರೋ ರೀತಿ ಡಸ್ಟ್ ಬಿನ್ ಗಳನ್ನ ಇಡಿಸುವಂತದ್ದು, ಪ್ಲಾಸ್ಟಿಕ್ ಮುಕ್ತವನ್ನಾಗಿ ಮಾಡೋದು, ಈಗ ಆಹಾರ ಮೇಳದಲ್ಲಿ ಫ್ಲವರ್ ಶೋ ನಲ್ಲಿ ಇಲ್ಲೆಲ್ಲ ಕಂಪ್ಲೀಟ್ ಆಗಿ ಪ್ಲಾಸ್ಟಿಕ್ ಅನ್ನ ಮಳಿಗೆ ಅವರು ತರಬಾರ್ದು, ಫುಡ್ ಅನ್ನ ಪ್ಲಾಸ್ಟಿಕ್ ಅಲ್ಲಿ ಕೊಡಬಾರ್ದು, ಪ್ಲಾಸ್ಟಿಕ್ ಸ್ಪೂನ್ ಅನ್ನ ಯೂಸ್ ಮಾಡಬಾರ್ದು, ಈ ತರ ಕಟ್ಟುನಿಟ್ಟಿನ ಕ್ರಮಗಳನ್ನ ತಗೊಂಡಿದೀವಿ. ಇದೇ ಮೊದಲ ಬಾರಿಗೆ ಫ್ಲೆಕ್ಸ್ ಮುಕ್ತ ದಸರಾವನ್ನಾಗಿ ಆಚರಿಸಬೇಕಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಈಗ ಆಲ್ರೆಡಿ ಮೈಸೂರನ್ನ ಫ್ಲೆಕ್ಸ್ ಫ್ರೀ ಮಾಡಿದೀವಿ, ಎಲ್ಲೂ ಕೂಡ ನಾವು ಫ್ಲೆಕ್ಸ್ ಅನ್ನ ಹಾಕ್ಲಿಕ್ಕೆ ಬಿಡ್ತಾ ಇಲ್ಲ. ಅದ್ರ ಜೊತೆಗೆ ಎಲ್ಲೆಲ್ಲಿ ಸೈನೇಜ್ ಬೋರ್ಡ್ಸ್ ಇದೆ, ಪ್ರವಾಸಿಗರಿಗೆ ಬರುವಂತಹ ಕ್ಯಾಂಟಿಲಿವರ್ ಮತ್ತೆ ಗ್ಯಾಂಟ್ರೀಸ್ ಗಳ ಮೇಲೆ, ಹೋರ್ಡಿಂಗ್ಸ್ ಗಳ ಮೇಲೆ, ಪ್ರಮುಖ ಜಂಕ್ಷನ್ ಗಳಲ್ಲಿ ಮಾರ್ಗ ಫಲಕಗಳನ್ನು ಕೂಡ ಹಾಕಿದೀವಿ. ಇದ್ರ ಜೊತೆಗೆ ಮೈಸೂರು ಎಲ್ಲೆಲ್ಲಿ ದೀಪಾಲಂಕಾರ ಮಾಡಿದೆಯೋ ಅಲ್ಲಿ ನಮ್ಮ ಮೈಸೂರು ಸ್ವಚ್ಛತಾ ಲೀಗ್ ಅಂದ್ರೆ ಮೈಸೂರು ಸ್ವಚ್ಛ ನಗರ, ನಮ್ಮ ಹೆಮ್ಮೆ ನಮ್ಮ ಮೈಸೂರು, ಮತ್ತೆ ಮೈಸೂರಿನ ಸ್ವಚ್ಛತೆ ಮೊದಲ ಆದ್ಯತೆ ಅಂತೆಲ್ಲ ಹೇಳಿ ನಾವು ಕೆಲವೊಂದು ಸ್ವಚ್ಛತಾ ಲೋಗೋಗಳನ್ನ ಹಾಕಿದ್ವಿ. ಈಗ ಆಲ್ರೆಡಿ ಸಾಕಷ್ಟು ಸ್ಥಳಗಳಲ್ಲಿ ಅಕ್ಟೋಬರ್ 1 ಸ್ವಚ್ಛತಾ ಈ ಸೇವೆನ ಪ್ರಾರಂಭ ಮಾಡಿದೀವಿ. ಸ್ಥಳೀಯ ಸಂಸ್ಥೆಗಳೇನಿದೆ, ಊಟಗಳಿರ್ಬೋದು, ನಗರಸಭೆಗಳಿರ್ಬೋದು, ರಮ್ಮನಹಳ್ಳಿ ಪಟ್ಟಣ ಪಂಚಾಯಿತಿ, ಶ್ರೀರಾಮ್ಪುರ, ಬೋಗಾದಿ, ಹೀಗೆ ಇಡೀ ಸುತ್ತ ಬರ್ತಕ್ಕಂಥ ಸ್ಥಳೀಯ ಸಂಸ್ಥೆಗಳನ್ನ ಇವತ್ತು ನಾವು ಜೊತೆ ಸೇರಿಸಿಕೊಂಡು ಇಡೀ ಮಹಾನಗರ ಪಾಲಿಕೆಯ ಸ್ವಚ್ಛತಾ ತಂಡ ಏನಿದೆ ಇಡೀ ಮೈಸೂರು ನಗರವನ್ನ ಕ್ಲೀನ್ ಮಾಡ್ತಾ ಇದೆ. ಈಗ ಆಲ್ರೆಡಿ ಬಹುತೇಕ ನಾವು ಪೂರ್ಣಗೊಳಿಸಿದೀವಿ. ನಗರಗಳಲ್ಲಿರ್ತಕ್ಕಂಥ ಕಸ ಮುಕ್ತವನ್ನ ನಾವು ಮಾಡಿದೀವಿ. ಇದ್ರ ಜೊತೆಗೆ ಇನ್ನ ಎಲ್ಲೆಲ್ಲಿ ಪ್ರೋಗ್ರಾಮ್ಗಳು ನಡೆಯುತ್ತೋ ಅಲ್ಲಿ ನಾವು ಒಂದು ತಂಡಗಳನ್ನ ತಗೊಂಡು ಅಥವಾ ಕೆಲವು ಪ್ಲಗ್ ಕಾರ್ಡು, ನಮ್ಮ ಬ್ಯಾನರ್ಗಳು ಮತ್ತೆ ಕ್ಯಾಪ್ಸ್ ಗಳನ್ನ ವಿತರಿಸೋದು, ಬ್ಯಾಂಡ್ಸ್ ಗಳನ್ನ ವಿತರಿಸೋದು, ಬ್ಯಾಡ್ಜ್ ಗಳನ್ನ ವಿತರಿಸೋದು, ಇದರಲ್ಲಿ ಎಲ್ಲವೂ ಕೂಡ ಸ್ವಚ್ಛತೆಯ ಬಗ್ಗೆ ಅರಿವು ಮೂಡಿಸ್ತಕ್ಕಂತಹ ಬರಹಗಳನ್ನ ಹಾಕಿ ಕೆಲವೊಂದು ಬೀದಿ ನಾಟಕಗಳ ಮೂಲಕ, ಕೆಲವೊಂದು ಕರಪತ್ರಗಳನ್ನ ಹಂಚೋದ್ರ ಮೂಲಕ, ಕೆಲವೊಂದು ಪ್ರಕಟಣಾ ಫಲಕಗಳನ್ನ ಹಾಕೋದ್ರ ಮೂಲಕ ಸ್ವಚ್ಛತೆಯನ್ನ ಅರಿವು ಮೂಡಿಸೋದಕ್ಕೆ ಮಾಡ್ಕೊಂಡಿದೀವಿ. ಜೊತೆಗೆ ಅರಮನೆ ಮತ್ತು ಜಂಬೂ ಸವಾರಿ ರೂಟು ಮತ್ತೆ ಪ್ರಮುಖ ಪ್ರವಾಸಿ ಸ್ಥಳಗಳು ಎಲ್ಲೆಲ್ಲಿ ಜನ ಸೇರ್ತಾ ಇದೆಯೋ ಅಲ್ಲಿ, ಈಗ ಆಲ್ರೆಡಿ ನಮ್ಮಲ್ಲಿ 1400 ಪೌರ ಕಾರ್ಮಿಕರು ಇದ್ದಾರೆ, ಅದ್ರ ಜೊತೆಗೆ ಇನ್ನೂ 300 ಹೆಚ್ಚುವರಿಯಾಗಿ ಪೌರ ಕಾರ್ಮಿಕರು ಮತ್ತೆ 30 ವೆಹಿಕಲ್ ಗಳನ್ನ ನಾವು ಅಡಿಷನಲ್ ಆಗಿ ಹಾಕೊಂಡು 3 ಪಾಳಿಯಲ್ಲಿ ಅಂದ್ರೆ ಬೆಳಗ್ಗೆಯಿಂದ ರಾತ್ರಿವರೆಗೆ 24 ಗಂಟೆಯಿಂದ ನಾವು 8-8 ಗಂಟೆ ಪಾಳಿಯಲ್ಲಿ ಹೆಚ್ಚುವರಿ ನೌಕರರನ್ನ ಹಾಕೊಂಡು ಇಡೀ ಸಿಟಿಯನ್ನ ಕಸಮುಕ್ತವಾಗಿ ಸುಂದರವಾಗಿ ಕಾಣಿಸ್ಬೇಕಂತ ಹೇಳಿ ನಮ್ಮ ಎಲ್ಲ ಸಿಬ್ಬಂದಿಗಳನ್ನ ಇದ್ರ ಜೊತೆಗೆ ನಿಯೋಜಿಸಿಕೊಂಡಿದೀವಿ. ದಸರಾ ಜಂಬೂ ಸವಾರಿ ಆಗಿ ನೆಕ್ಸ್ಟ್ ಡೇನೆ ಕೂಡ ನಮ್ಮ ಮೈಸೂರು ಏನು ನಡೆದೇ ಇಲ್ವೇನೋ ಅನ್ನೋಷ್ಟು ಕ್ಲೀನ್ ಆಗಿಡಬೇಕು ಅನ್ನೋ ಒಂದು ಪ್ಲಾನ್ ಅನ್ನ ನಾವು ಹಾಕೊಂಡಿದೀವಿ. ಆ ನಿಟ್ಟಿನಲ್ಲಿ ಮೈಸೂರು ಮಹಾನಗರ ಪಾಲಿಕೆ ಮತ್ತು ನಮ್ಮ ಎಲ್ಲ ಪೌರ ಕಾರ್ಮಿಕರ ಸಿಬ್ಬಂದಿ ಮತ್ತೆ ವಾಹನ ಸಿಬ್ಬಂದಿಗಳು ಎಲ್ಲರೂ ಸಹ ಸನ್ನದ್ಧರಾಗಿದ್ದೀವಿ ಅಂತ ಹೇಳಲಿಕ್ಕೆ ಇಚ್ಛಪಡ್ತೇನೆ.
2: ತುಂಬಾ ಸಂತೋಷ ಮೇಡಮ್. ನಡೆಯಲಿರುವಂತಹ ದಸರೆಗೆ ಮೈಸೂರು ಮಹಾನಗರ ಪಾಲಿಕೆ ಹೇಗೆ ಆಸಕ್ತಿಯನ್ನ ವಹಿಸಿ ಇಡೀ ಮೈಸೂರನ್ನ ಸ್ವಚ್ಛ ನಗರಿಯ ಪರಂಪರೆಯನ್ನ ಉಳಿಸುವತ್ತ ಕಟಿಬದ್ಧವಾಗಿದೆ ಅನ್ನೋದನ್ನ ವ್ಯಕ್ತಪಡಿಸಿದ್ರಿ. ಧನ್ಯವಾದಗಳು. ನಮಸ್ಕಾರ ಮೇಡಮ್.
3: ಧನ್ಯವಾದಗಳು. ಥ್ಯಾಂಕ್ಸ್.
4: ಮೈಸೂರು ದಸರಾ ಎಷ್ಟೊಂದು ಸುಂದರ.
5: ನಾಳೆ ಮೈಸೂರಿನಲ್ಲಿ ಆರಂಭವಾಗಲಿರುವ ನಾಡಹಬ್ಬ ವಿಶ್ವವಿಖ್ಯಾತ ದಸರಾ ಮಹೋತ್ಸವದ ಪೂರ್ವ ಸಿದ್ಧತೆಗಳನ್ನು ಕುರಿತ ಕಾರ್ಯಕ್ರಮ ಕೇಳಿದಿರಿ. ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್, ಸಂಕಲನ ಜಿಎನ್ ಮಂಜುನಾಥ್, ನಿರ್ಮಾಣ ವಿ ದಿಗ್ವಿಜಯ್, ಸಮಗ್ರ ನಿರ್ವಹಣೆ ಎನ್ ಕೇಶವ್ ಮೂರ್ತಿ. ಆಕಾಶವಾಣಿ ಮೈಸೂರು ಕೇಂದ್ರದಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದಲೂ ಏಕಕಾಲದಲ್ಲಿ ಪ್ರಸಾರವಾಯಿತು.
6: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 8:30.

0: ಸೆಬಿ ಇನ್ವೆಸ್ಟರ್ ಜಾಗೃತಿ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕೇಳಿ ಮಾನ್ವಿ ತಾಲೂಕಿನ ರಾಜೋಳಿ ಗ್ರಾಮದ ನಾಗೇಂದ್ರಪ್ಪ ಮತ್ತು ಸೆಂಗಡಿಗರಿಂದ ಡೊಳ್ಳಿನ ಪದಗಳನ್ನು.

ಇದುವರೆಗೆ ಮಾನ್ವಿ ತಾಲೂಕಿನ ರಾಜೋಳಿ ಗ್ರಾಮದ ನಾಗೇಂದ್ರಪ್ಪ ಮತ್ತು ಸೆಂಗಡಿಗರಿಂದ ಡೊಳ್ಳಿನ ಪದಗಳನ್ನು ಕೇಳಿದ್ರಿ. ಜನಪದ ಸಂಗೀತ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 8:45 ಮೊದಲಿಗೆ ಸಮಾಚಾರ ಸಂಧ್ಯಾ, 9:00 ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳುವಿರಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

ಭಾವಗೀತೆಗಳ ಕಾರ್ಯಕ್ರಮದ ಆರಂಭದ ಗೀತೆಯನ್ನು ಕೇಳಿ ಕೆಎಸ್ ನಿಸರ್ ಅಹಮದ್ ಅವರ ರಚನೆಯಲ್ಲಿರುವ ಭಾವಗೀತೆಗೆ ಧ್ವನಿ ನೀಡಿದ್ದಾರೆ ಮಂಜುಳಾ ಗುರುರಾಜ್ ಅವರು.

ಇದುವರೆಗೆ ಭಾವಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 9:30 ಆಗಲಿದ್ದು ಇನ್ನು ಮುಂದೆ ಯುವವಾಣಿ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ

0: ಆಕಾಶವಾಣಿ ಯುವವಾಣಿ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಇಂದಿನ ಯುವವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಭಾಷಣ ಹಾಗೂ ಸ್ವರಚಿತ ಕವನ ವಾಚನ. ಕಾರ್ಯಕ್ರಮದ ಮೊದಲಿಗೆ ಕೇಳಿ ಹರ್ಷಿತಾ ಅವರಿಂದ ಭಾಷಣ, ಬದಲಾಗುತ್ತಿರುವ ಜಗತ್ತು ಮತ್ತು ಕೌಶಲ್ಯ.
1: ಯುವ ಜನತೆಗೆ ಅತ್ಯಂತ ಅಗತ್ಯವಿರುವ ಕೌಶಲ್ಯ ಅಥವಾ ಸ್ಕಿಲ್ಸ್ ಬಗ್ಗೆ ಮಾತನಾಡಲಿದ್ದೇವೆ. ಮೊದಲನೆಯದಾಗಿ ಈ ಸ್ಕಿಲ್ಸ್ ಅಂದರೆ ಕೌಶಲ್ಯ ಎಂದರೇನು? ನಮಗೆ ಯಾವುದೋ ಒಂದು ಕೆಲಸವನ್ನು ಅತ್ಯಂತ ಅಚ್ಚುಕಟ್ಟಾಗಿ ಚೆನ್ನಾಗಿ ಮಾಡುವ ಸಾಮರ್ಥ್ಯ ಇದ್ದರೆ ಅದನ್ನೇ ಕೌಶಲ್ಯ ಎನ್ನುತ್ತಾರೆ. ಈ ಸ್ಕಿಲ್ಸ್ಗಳು ಯಾರಿಗೂ ತಾನಾಗಿಯೇ ಬರಲ್ಲ, ನಾವದನ್ನ ಪ್ರಜ್ಞಾಪೂರ್ವಕವಾಗಿ ಬೆಳೆಸಿಕೊಳ್ಳಬೇಕು. ಇಲ್ಲಿ ನಾವು ಒಂದು ಮುಖ್ಯ ವ್ಯತ್ಯಾಸವನ್ನ ಅರ್ಥ ಮಾಡಿಕೊಳ್ಳಬೇಕು. ಹುಟ್ಟಿದಾಗಲೇ ನಮಗೆ ಪ್ರಕೃತಿ ದತ್ತವಾಗಿ ಸಿಗುವುದು ಟ್ಯಾಲೆಂಟ್ ಅಥವಾ ಪ್ರತಿಭೆ. ಆದರೆ ಜೀವನದುದ್ದಕ್ಕೂ ನಾವು ಕಷ್ಟಪಟ್ಟು ಕಲಿತು ಬೆಳೆಸಿಕೊಳ್ಳುತ್ತಾ ಹೋಗುವುದೇ ಸ್ಕಿಲ್ ಅಥವಾ ಕೌಶಲ್ಯ. ಆದರೆ ಕಹಿ ಸತ್ಯ ಏನೆಂದರೆ ಈಗಿನ ಯುವಕರಲ್ಲಿ ಇದೇ ಕೌಶಲ್ಯಗಳ ಕೊರತೆ ಎದ್ದು ಕಾಣುತ್ತಿದೆ. ಕೌಶಲ್ಯದ ಕೊರತೆ ಮತ್ತು ಉದ್ಯೋಗ ಮಾರುಕಟ್ಟೆ. ಈಗಿನ ವೇಗವಾಗಿ ಓಡುವ ಪ್ರಪಂಚದಲ್ಲಿ ಮನುಷ್ಯನಿಗೆ ಕೇವಲ ಪುಸ್ತಕದ ಜ್ಞಾನ ಮಾತ್ರ ಇದ್ದರೆ ಸಾಲದು. ಪುಸ್ತಕದಲ್ಲಿ ಇರೋದನ್ನ ಬದುಕಿನಲ್ಲಿ ಉದ್ಯೋಗದಲ್ಲಿ ಹೇಗೆ ಅಳವಡಿಸಿಕೊಳ್ಳಬೇಕು ಅನ್ನೋದು ಗೊತ್ತಿರಬೇಕು. ಭಾರತ ಇವತ್ತು ವಿಶ್ವದಲ್ಲೇ ಅತಿ ದೊಡ್ಡ ಯುವ ಜನಸಂಖ್ಯೆಯನ್ನು ಹೊಂದಿರುವಂತಹ ಹೆಮ್ಮೆಯ ರಾಷ್ಟ್ರ. ಆದರೆ ಇಲ್ಲಿನ ಯುವಕರಲ್ಲಿ ಉದ್ಯೋಗದ ಕೊರತೆ ಯಾಕೆ ಆಗ್ತಿದೆ ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ? ಯಾಕೆಂದ್ರೆ ಇವತ್ತಿನ ಯುವ ಸಮೂಹದಲ್ಲಿ ಪದವಿ ಇದೆ, ಹಣೆಪಟ್ಟಿಯ ಮೇಲೆ ದೊಡ್ಡ ದೊಡ್ಡ ಮಾರ್ಕ್ಸ್ ಕಾರ್ಡ್ ಇದೆ, ಪ್ರತಿಭೆಯೂ ಇದೆ. ಆದರೆ ಕಾರ್ಪೊರೇಟ್ ಜಗತ್ತಿಗೆ ಅಥವಾ ಇಂದಿನ ಮಾರುಕಟ್ಟೆಗೆ ಬೇಕಾದ ಕೌಶಲ್ಯಗಳಿಲ್ಲ. ಪ್ರತಿಭೆ ಇದ್ದರೆ ಅದನ್ನ ಕೌಶಲ್ಯವಾಗಿ ರೂಪಿಸಬೇಕು, ಕೌಶಲ್ಯ ಇದ್ದರೆ ಅದನ್ನ ಅವಕಾಶವಾಗಿ ಬದಲಾಯಿಸಬೇಕು ಎಂಬ ಮಾತನ್ನು ಎಲ್ಲರೂ ಹೇಳುತ್ತಾರೆ. ಹಿಂದಿನ ಕಾಲದಲ್ಲಿ ಓದು ಮುಗಿಯುವ ಮೊದಲೇ ಕೆಲಸ ಸಿಗುತ್ತಿತ್ತು. ಆದರೆ ಈಗ ಕಾಲ ಬದಲಾಗಿದೆ. ಇವತ್ತು ಇಂಟರ್ವ್ಯೂ ಅಥವಾ ಸಂದರ್ಶನ ಮಾಡುವವರು ನೀವು ಕಾಲೇಜಿನಲ್ಲಿ ಏನು ಕಲಿತಿದ್ದೀರಿ ಅಂತ ಕೇಳುವುದಿಲ್ಲ. ಬದಲಾಗಿ ನೀವು ಯಾವೆಲ್ಲ ಸ್ಕಿಲ್ಸ್ ಡೆವಲಪ್ಮೆಂಟ್ ಮಾಡಿಕೊಂಡಿದ್ದೀರಿ, ನಮ್ಮ ಕಂಪನಿಗೆ ನಿಮ್ಮಿಂದ ಏನು ಕೌಶಲ್ಯ ಸಿಗುತ್ತೆ ಅಂತ ಕೇಳ್ತಾರೆ. ಇದರ ಅರ್ಥ ಇಷ್ಟೇ ಸ್ನೇಹಿತರೆ, ಇವತ್ತಿನ ಪ್ರಪಂಚವನ್ನು ನಾವು ತಂತ್ರಜ್ಞಾನ ಯುಗ ಅಂತ ಕರೀತೇವೆ. ಕೃತಕ ಬುದ್ಧಿಮತ್ತೆ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಡಿಜಿಟಲ್ ತಂತ್ರಜ್ಞಾನ, ಆಟೋಮೇಷನ್ ಅಥವಾ ಸ್ವಯಂ ಚಾಲಿತ ವ್ಯವಸ್ಥೆಗಳು ಇವತ್ತು ನಿರಂತರವಾಗಿ ಬೆಳೆಯುತ್ತಿದೆ. ಹಳೆಯ ಉದ್ಯೋಗಗಳು ನಾಶವಾಗಿ ಹೊಸ ಉದ್ಯೋಗ ಕ್ಷೇತ್ರಗಳು ಸೃಷ್ಟಿಯಾಗುತ್ತಿದೆ. ಈ ಜಾಗತಿಕ ಬದಲಾವಣೆಗಳಿಗೆ ಹೊಂದಿಕೊಳ್ಳಲು ಯುವಕರು ಹೊಸ ಹೊಸ ಕೌಶಲ್ಯಗಳನ್ನ ಕಲಿಯಬೇಕಾದ ಅನಿವಾರ್ಯತೆ ಇದೆ. 2014 ಜುಲೈ 15 ವಿಶ್ವ ಯುವ ಕೌಶಲ್ಯ ದಿನವನ್ನಾಗಿ ಘೋಷಿಸಿತು. ಇಂದಿನ ಯುವ ಪೀಳಿಗೆ ಮೊದಲು ತಮ್ಮ ಆಸಕ್ತಿಯನ್ನ ಗುರುತಿಸಬೇಕು. ಎಲ್ಲರೂ ಒಂದೇ ಕ್ಷೇತ್ರದಲ್ಲಿ

ಕೌಶಲ್ಯಗಳು ಹಾಗಲ್ಲ, ನಮ್ಮ ಜೀವನದುದ್ದಕ್ಕೂ ಕೌಶಲ್ಯಗಳನ್ನ ಬೆಳೆಸುತ್ತಾ ಹೋಗಬಹುದು. ಒಂದು ವೇಳೆ ನಾವು ಓದಿರೋ ಪುಸ್ತಕದ ಪಾಠ ಮರೆತು ಹೋದ್ರೂ, ನಾವು ಕಷ್ಟಪಟ್ಟು ಬೆಳೆಸಿಕೊಂಡ ಕೌಶಲ್ಯ ನಮ್ಮನ್ನು ಯಾವತ್ತೂ ಕೈಬಿಡುವುದಿಲ್ಲ. ಹಾಗಾಗಿ ವಿದ್ಯಾರ್ಥಿಗಳು ಓದಿನ ಜೊತೆಗೆ ವಿವಿಧ ಕೌಶಲ್ಯಗಳನ್ನು ಕಲಿಯುವುದು ಇಂದಿನ ತುರ್ತು ಅಗತ್ಯವಾಗಿದೆ. ಹೊಸ ತಂತ್ರಜ್ಞಾನಗಳು, ಡಿಜಿಟಲ್ ಸಾಧನಗಳು ಮತ್ತು ಬದಲಾಗುತ್ತಿರುವ ಉದ್ಯೋಗ ಮಾರುಕಟ್ಟೆಗೆ ಹೊಂದಿಕೊಳ್ಳುವುದಕ್ಕೆ ನಿರಂತರವಾಗಿ ಹೊಸ ವಿಷಯಗಳನ್ನು ಕಲಿಯುತ್ತಿರಬೇಕು. ಇವತ್ತು ಇಂಟರ್ನೆಟ್ನಲ್ಲಿ ಸಾಕಷ್ಟು ಆನ್ಲೈನ್ ಕೋರ್ಸ್ಗಳು, ತರಬೇತಿ ಕಾರ್ಯಕ್ರಮಗಳು, ಇಂಟರ್ನ್ಶಿಪ್ಗಳು ಲಭ್ಯವಿದೆ. ಇವು ಯುವಕರಲ್ಲಿ ಕೌಶಲ್ಯವನ್ನ ಹೆಚ್ಚಿಸಲು ಅದ್ಭುತ ವೇದಿಕೆಗಳಾಗಿವೆ. ಹಾಗಾದರೆ ಯುವಜನತೆಯಲ್ಲಿ ಇರಬೇಕಾದ ಆ ಪ್ರಮುಖ ಕೌಶಲ್ಯಗಳು ಯಾವುವು? ಮೊದಲನೆಯದಾಗಿ ಸಂವಹನ ಕೌಶಲ್ಯ. ನಮ್ಮ ಆಲೋಚನೆಗಳನ್ನ ಇತರರಿಗೆ ಸ್ಪಷ್ಟವಾಗಿ ವ್ಯಕ್ತಪಡಿಸುವುದು, ಉತ್ತಮವಾಗಿ ಮಾತನಾಡುವುದು ಮತ್ತು ಆತ್ಮವಿಶ್ವಾಸದಿಂದ ಪ್ರಸ್ತುತಪಡಿಸುವುದು ಯಶಸ್ಸಿಗೆ ಮೊದಲ ದಾರಿಯಾಗಿದೆ. ಎರಡನೆಯದು ಸಮಯ ನಿರ್ವಹಣೆ. ಸಮಯದ ಸದುಪಯೋಗ ಎಲ್ಲರಿಗೂ ಸಾಧ್ಯವಿಲ್ಲ. ಆದರೆ ಯಾರು ಈ ಕೌಶಲ್ಯವನ್ನ ಬೆಳೆಸಿಕೊಳ್ಳುತ್ತಾರೋ ಆ ವ್ಯಕ್ತಿ ತನ್ನ ಗುರಿಯನ್ನು ಬಹುಬೇಗ ತಲುಪಬಲ್ಲರು. ಮೂರನೆಯದು ನಾಯಕತ್ವ ಗುಣ. ನಾಯಕತ್ವ ಅಂದರೆ ಕೇವಲ ಇತರರನ್ನ ಆಳ್ವಿಕೆ ಮಾಡುವುದು ಅಥವಾ ಆರ್ಡರ್ ಮಾಡುವುದಲ್ಲ. ಇಡೀ ತಂಡವನ್ನ ಪ್ರೀತಿಸಿ ಜವಾಬ್ದಾರಿಯನ್ನ ಹೊತ್ತು ತಂಡದ ಸಮಸ್ಯೆಗಳನ್ನ ಸಮರ್ಥವಾಗಿ ನಿಭಾಯಿಸುವುದೇ ನಿಜವಾದ ನಾಯಕತ್ವ. ಕಂಪ್ಯೂಟರ್ ಮತ್ತು ಡಿಜಿಟಲ್ ಜ್ಞಾನ. ಇಂದಿನ ಡಿಜಿಟಲ್ ಯುಗದಲ್ಲಿ ಕಂಪ್ಯೂಟರ್ ಜ್ಞಾನ ಅತ್ಯಗತ್ಯ. ಆನ್ಲೈನ್ ಸಂವಹನ, ಡಿಜಿಟಲ್ ಸುರಕ್ಷತೆ ಮತ್ತು ಹೊಸ ಸಾಫ್ಟ್ವೇರ್ಗಳ ಬಗ್ಗೆ ತಿಳಿದುಕೊಳ್ಳುವುದು ಭವಿಷ್ಯದ ಉದ್ಯೋಗಗಳಿಗೆ ಬಹಳ ಉಪಯುಕ್ತ. ಸೃಜನಶೀಲತೆ ಮತ್ತು ತಂಡದ ಕೆಲಸ. ಒಂದು ತಂಡವಾಗಿ ಕೆಲಸ ಮಾಡುವುದು ಮತ್ತು ಸವಾಲುಗಳಿಗೆ ಹೊಸ ಪರಿಹಾರಗಳನ್ನು ಹುಡುಕುವುದು ತುಂಬಾ ಮುಖ್ಯ. ಗ್ರಾಮೀಣ ಯುವಕರು ಮತ್ತು ಸ್ವಯಂ ಉದ್ಯೋಗ. ಕೌಶಲ್ಯಗಳು ಕೇವಲ ನಗರದ ಯುವಕರಿಗೆ ಮಾತ್ರ ಸೀಮಿತವಲ್ಲ, ಗ್ರಾಮೀಣ ಪ್ರದೇಶದಲ್ಲಿನ ಯುವಕರಿಗೂ ಕೌಶಲ್ಯಾಭಿವೃದ್ಧಿ ಬಹಳ ಮುಖ್ಯವಾಗಿದೆ. ಕೃಷಿ, ಜೇನು ಸಾಕಾಣಿಕೆ, ಸಣ್ಣ ಕೈಗಾರಿಕೆ, ಹೈನುಗಾರಿಕೆ, ಮೊಬೈಲ್ ಅಥವಾ ಕಂಪ್ಯೂಟರ್ ತರಬೇತಿ ಮುಂತಾದ ವಿಷಯಗಳಲ್ಲಿ ಆಧುನಿಕ ಕೌಶಲ್ಯ ಪಡೆದುಕೊಂಡು ಸ್ವಂತ ಉದ್ಯೋಗವನ್ನ ಸೃಷ್ಟಿ ಮಾಡಿಕೊಳ್ಳಬಹುದು. ಇದರಿಂದ ಹಳ್ಳಿಗಳಲ್ಲಿ ನಿರುದ್ಯೋಗ ಕಡಿಮೆಯಾಗುವುದರ ಜೊತೆಗೆ ದೇಶದ ಆರ್ಥಿಕ ಬೆಳವಣಿಗೆಗೂ ಸಹಾಯವಾಗುತ್ತದೆ. ಇವತ್ತು ನಿರುದ್ಯೋಗಕ್ಕೆ ಕಾರಣ ಕೌಶಲ್ಯದ ಕೊರತೆ ಎಂದು ತಿಳಿದ ಬಳಿಕ ಸರ್ಕಾರಗಳು ಹಲವು ಕೌಶಲ್ಯಾಭಿವೃದ್ಧಿ ಯೋಜನೆಗಳನ್ನು ಜಾರಿಗೆ ತಂದಿದೆ. ಯುವಕರಿಗೆ ಕೌಶಲ್ಯದ ಪರಿಣತಿ ಕೊಟ್ಟಾಗ ನಿರುದ್ಯೋಗ ತಾನಾಗಿಯೇ ಕಡಿಮೆಯಾಗುತ್ತದೆ ಎಂಬುದು ಇದರ ಹಿಂದಿರುವ ಪವಿತ್ರ ಉದ್ದೇಶ. ಕರ್ನಾಟಕ ಸರ್ಕಾರದ ಪ್ರಮುಖ ಯೋಜನೆಗಳು. ಕರ್ನಾಟಕ ಸರ್ಕಾರ ಯುವಜನರಿಗಾಗಿ ಹಲವು ಯೋಜನೆಗಳನ್ನು ತಂದಿದೆ. ಕರ್ನಾಟಕ ಕೌಶಲ್ಯಾಭಿವೃದ್ಧಿ ನಿಗಮ, ಇದನ್ನು 2008 ಸ್ಥಾಪಿಸಲಾಯಿತು. ಯುವಕರಿಗೆ ಉದ್ಯೋಗ, ಸ್ವಯಂ ಉದ್ಯೋಗ ಮತ್ತು ಉದ್ಯಮಶೀಲತೆಗೆ ಅಗತ್ಯವಾದ ಕಂಪ್ಯೂಟರ್, ಐಟಿ, ಎಲೆಕ್ಟ್ರಾನಿಕ್, ಕೃಷಿ ಆಧಾರಿತ ಉದ್ಯಮಗಳ ಕ್ಷೇತ್ರದಲ್ಲಿ ಉಚಿತ ಅಥವಾ ಕಡಿಮೆ ವೆಚ್ಚದ ತರಬೇತಿ ನೀಡುತ್ತದೆ. ಜೊತೆಗೆ ಉದ್ಯೋಗ ಮೇಳಗಳನ್ನು ಆಯೋಜಿಸಿ ಗ್ರಾಮೀಣ ಯುವಕರು, ಮಹಿಳೆಯರು ಮತ್ತು ವಿಶೇಷ ಚೇತನರಿಗೆ ಉದ್ಯೋಗ ಕಲ್ಪಿಸುತ್ತಿದೆ. ಮುಖ್ಯಮಂತ್ರಿ ಕೌಶಲ್ಯ ಕರ್ನಾಟಕ ಯೋಜನೆ, ಇದು 18-35 ಯುವಕರಿಗೆ ಉಚಿತ ವೃತ್ತಿಪರ ತರಬೇತಿ ನೀಡುವ ರಾಜ್ಯದ ಪ್ರಮುಖ ಯೋಜನೆ. ತರಬೇತಿಯ ನಂತರ ಪ್ರಮಾಣ ಪತ್ರ ಮತ್ತು ಉದ್ಯೋಗದ ನೆರವು ಸಿಗುತ್ತದೆ. ಯುವನಿಧಿ ಯೋಜನೆ, ನಿರುದ್ಯೋಗಿ ಪದವೀಧರರಿಗೆ ತಿಂಗಳಿಗೆ 3,000 ಹಾಗೂ ಡಿಪ್ಲೊಮಾ ಹೊಂದಿದವರಿಗೆ 1,500 ಆರ್ಥಿಕ ನೆರವು ನೀಡುವುದರ ಜೊತೆಗೆ ಅವರಿಗೆ ಅಗತ್ಯವಿರುವ ಕೌಶಲ್ಯ ತರಬೇತಿಯನ್ನ ನೀಡಿ ಸ್ವಾವಲಂಬಿಗಳನ್ನಾಗಿ ಮಾಡುತ್ತಿದೆ. ಇದೇ ರೀತಿ ಕೇಂದ್ರ ಸರ್ಕಾರ ಕೂಡ ದೇಶದ ಯುವಶಕ್ತಿಗಾಗಿ ಅದ್ಭುತ ಯೋಜನೆಗಳನ್ನು ಜಾರಿಗೆ ತಂದಿದೆ. ಪ್ರಧಾನಮಂತ್ರಿ ಕೌಶಲ್ಯ ವಿಕಾಸ್ ಯೋಜನೆ, ಇದು ಭಾರತದ ಅತ್ಯಂತ ಜನಪ್ರಿಯ ಕೌಶಲ್ಯಾಭಿವೃದ್ಧಿ ಯೋಜನೆಯಾಗಿದ್ದು ಯುವಕರಿಗೆ ಉಚಿತ ಕೌಶಲ್ಯ ತರಬೇತಿ, ಪ್ರಮಾಣ ಪತ್ರ ಮತ್ತು ಉದ್ಯೋಗ ಸಹಾಯ ನೀಡುತ್ತದೆ. ಪ್ರಧಾನಮಂತ್ರಿ ರಾಷ್ಟ್ರೀಯ ಅಪ್ರೆಂಟಿಸ್ ಪ್ರೋತ್ಸಾಹ ಯೋಜನೆ, ಇದರ ಮುಖ್ಯ ಉದ್ದೇಶ ಯುವಕರಿಗೆ ಕಲಿಯುತ್ತಾ ಸಂಪಾದಿಸುವ ಅವಕಾಶ ಒದಗಿಸುವುದು. ಈ ಯೋಜನೆಯಡಿ ಯುವಕರು ವಿವಿಧ ಕಾರ್ಖಾನೆಗಳು ಮತ್ತು ಸಂಸ್ಥೆಗಳಲ್ಲಿ ಇಂಟರ್ನ್ ಆಗಿ ಸೇರಿ ಪ್ರಾಯೋಗಿಕ ತರಬೇತಿ ಪಡೆಯುತ್ತಾರೆ. ಇದರಿಂದ ಪುಸ್ತಕದ ಜ್ಞಾನದ ಜೊತೆಗೆ ರಿಯಲ್ ವರ್ಲ್ಡ್ ಎಕ್ಸ್ಪೀರಿಯನ್ಸ್ ಸಿಗುತ್ತದೆ. ಜನಶಿಕ್ಷಣ ಸಂಸ್ಥಾನ್, ಇದು ಶಾಲೆ ಅಥವಾ ಕಾಲೇಜು ಶಿಕ್ಷಣವನ್ನು ಅರ್ಧಕ್ಕೆ ನಿಲ್ಲಿಸಿದವರು,
ನಿರುದ್ಯೋಗಿಗಳು ಮತ್ತು ಗ್ರಾಮೀಣ ಮಹಿಳೆಯರಿಗೆ ಹೊಲಿಗೆ, ಕರಕುಶಲ ವಸ್ತು ತಯಾರಿಕೆ, ಆಹಾರ ಸಂಸ್ಕರಣೆ, ಮೊಬೈಲ್

0: ಸೇರಿಯಂತ ಸಣ್ಣ ಪುಟ್ಟ ವೃತ್ತಿಗಳ ಕುರಿತು ತರಬೇತಿ ನೀಡಿ ಅವರನ್ನ ಸ್ವಾವಲಂಬಿಗಳನ್ನಾಗಿ ಮಾಡುತ್ತಿದೆ. ದೀನದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ಯೋಜನೆ, ಇದು ಗ್ರಾಮೀಣ ಯುವಕರಿಗಾಗಿ ಉಚಿತ ವಸತಿ ಸಹಿತ ಕೌಶಲ್ಯ ತರಬೇತಿ ಮತ್ತು ಉದ್ಯೋಗಾವಕಾಶವನ್ನ ಒದಗಿಸುವ ಮೂಲಕ ಸಾವಿರಾರು ಯುವಕರ ಕನಸುಗಳಿಗೆ ಹೊಸ ರೆಕ್ಕೆಗಳನ್ನ ನೀಡುತ್ತಿದೆ. ಕೇಳುಗರೆ, ಶಿಕ್ಷಣವು ನಮಗೆ ಜ್ಞಾನ ನೀಡುತ್ತದೆ, ಆದರೆ ಕೌಶಲ್ಯವು ಆ ಜ್ಞಾನವನ್ನು ಯಶಸ್ಸಾಗಿ ಪರಿವರ್ತಿಸುತ್ತದೆ. ಇಂದಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಕೇವಲ ಪದವಿ ಮಾತ್ರವಲ್ಲ, ಕೌಶಲ್ಯಗಳು ನಮಗೆ ಬದುಕುವ ಧೈರ್ಯ ನೀಡುತ್ತವೆ, ಸ್ವಾವಲಂಬಿಯಾಗಿ ಬಾಳಲು ಕಲಿಸುತ್ತವೆ. ಕೌಶಲ್ಯಗಳು ಕೇವಲ ಉದ್ಯೋಗ ಪಡೆಯಲು ಮಾತ್ರ ಸಹಾಯ ಮಾಡುವುದಿಲ್ಲ, ಅದು ವ್ಯಕ್ತಿಯ ಆತ್ಮವಿಶ್ವಾಸವನ್ನ ಹೆಚ್ಚಿಸಿ ಸಮಾಜದಲ್ಲಿ ಉತ್ತಮ ಗೌರವ ತಂದುಕೊಡುತ್ತದೆ. ಕೌಶಲ್ಯಯುತ ಯುವಕರು ತಮ್ಮ ಕುಟುಂಬದ ಅಭಿವೃದ್ಧಿಗೆ ಮಾತ್ರವಲ್ಲ, ಇಡೀ ದೇಶದ ಆರ್ಥಿಕ ಮತ್ತು ಸಾಮಾಜಿಕ ಪ್ರಗತಿಗೆ ಮಹತ್ವದ ಕೊಡುಗೆ ನೀಡುತ್ತಾರೆ. ಕೊನೆಯದಾಗಿ, ಇಂದಿನ ಕೌಶಲ್ಯವೇ ನಾಳಿನ ಯಶಸ್ಸಿನ ಬುನಾದಿ ಎಂಬ ಮಾತನ್ನು ಮನದಟ್ಟು ಮಾಡಿಕೊಂಡು ಪ್ರತಿಯೊಬ್ಬ ಯುವಕ ಯುವತಿಯು ತಮ್ಮ ಪ್ರತಿಭೆಯನ್ನು ಕೌಶಲ್ಯವಾಗಿ ಬೆಳೆಸಿಕೊಳ್ಳುವ ಸಂಕಲ್ಪ ಮಾಡಬೇಕು. ಕೌಶಲ್ಯವಂತ, ಆತ್ಮವಿಶ್ವಾಸಿ ಮತ್ತು ಜವಾಬ್ದಾರಿಯುತ ಯುವಕರು ಮಾತ್ರ ಅಭಿವೃದ್ಧಿ ಹೊಂದಿದ ಭಾರತವನ್ನ ನಿರ್ಮಿಸಲು ಸಾಧ್ಯ. ನಿರಂತರವಾಗಿ ಹೊಸದನ್ನು ಕಲಿಯೋಣ, ಕೌಶಲ್ಯಗಳನ್ನ ಬೆಳೆಸಿಕೊಳ್ಳೋಣ, ನಮ್ಮ ಕನಸುಗಳಿಗೆ ರೆಕ್ಕೆಗಳನ್ನು ನೀಡೋಣ ಮತ್ತು ನಮ್ಮ ಕುಟುಂಬ, ಸಮಾಜ ಹಾಗೂ ದೇಶದ ಹೆಮ್ಮೆಯಾಗೋಣ. ಕೌಶಲ್ಯಯುತ ಯುವಕರಿಂದ ಮಾತ್ರ ಬಲಿಷ್ಠ ಭಾರತದ ನಿರ್ಮಾಣ ಸಾಧ್ಯ. ಧನ್ಯವಾದಗಳು.
1: ಇದುವರೆಗೆ ಬದಲಾಗುತ್ತಿರುವ ಜಗತ್ತು ಮತ್ತು ಕೌಶಲ್ಯ ಈ ಕುರಿತಾಗಿ ಮಾತನಾಡಿದವರು ಹರ್ಷಿತಾ. ಇನ್ನು ಮುಂದೆ ಕೇಳಿ, ಶರಣ್ ಎಂ ಅವರಿಂದ ಸ್ವರಚಿತ ಕವನ ವಾಚನ ಮೂಡಿಬರಲಿದೆ.
2: ನನ್ನ ಮೊದಲ ಕವನದ ಶೀರ್ಷಿಕೆ ಜೀವನವಾಟವಯ್ಯ. ಯಾರ ಜನನ ಎಲ್ಲೆಂಬುದು, ಯಾರ ಮರಣ ಯಾವ ಕ್ಷಣವೆಂಬುವುದು ಯಾರಿಗೂ ತಿಳಿಯದು. ಮಾನವ ಜೀವನದ ಪಯಣ ಸಾಗುವುದೇ ಸಮಯದ ಆಟವಯ್ಯ. ಕ್ಷಣಿಕ ಬದುಕಿನ ನೂರು ಕನಸಿನ ನನಸಾಗುವುದು ಯಾವುದು ಎಲ್ಲಿಗೆ, ನಿಮಗೆ ನಮಗೆ ಅರಿವಿಲ್ಲದೆ. ಜೀವನವೆಂಬ ಅಧ್ಯಾಯದಲ್ಲಿ ನಿನ್ನದೊಂದು ಪಾಠವೇ. ಎಲ್ಲರ ಮೈಯಲ್ಲಿ ಅರಿಯುವುದೊಂದೇ ಕೆಂಪು ರಕ್ತವ, ಮತ್ತೇಕೆ ನಮ್ಮ ನಿಮ್ಮಲ್ಲಿ ಜಾತಿ ಧರ್ಮವೆಂಬ ಭೇದದಲ್ಲಿ ದ್ವೇಷದ ಕಿಡಿಯಲ್ಲಿ ಸಂಚು ಹಾಕುವುದೇ. ಎಲ್ಲರಿಗೂ ಒಳ್ಳೆದನ್ನೇ ಬಯಸುವ ನೀನಾಗು ಮಾನವ, ನೀನಾಗು ಮಾನವ. ಈ ಕೆಟ್ಟ ಪ್ರಪಂಚದಲ್ಲಿ ನೀ ಮುಂದೆ ಸಾಗು ನಿನ್ನದೇ ದಾರಿಯಲ್ಲಿ. ಹುಟ್ಟುವುದು ಸಾಯುವುದು ಬರಿ ಮೈಯಲ್ಲೇ ಮನುಜ, ಮಣ್ಣಲ್ಲಿ ಮಣ್ಣಾಗಿ ದಹನದಲ್ಲಿ ಬೂದಿಯಾಗಿ ಈ ನಡುವೆ ನಮ್ಮ ನಿಮ್ಮಲ್ಲಿ ಭೇದವೇಕೆ ಮನುಜ. ಹಣ ಆಸ್ತಿ ಎಷ್ಟಿದ್ದರೇನು, ಅದರಿಂದೇನು ಫಲವಿಲ್ಲ ಮಾನವ. ಯಾರು ಬೇಡವೆಂದು ಹೇಳಿದ ನೀನು, ಸಾವಿನ ಸಂದರ್ಭ ಪ್ರೀತಿಸುವವರ ಜನರು ಬೇಕೆಂದೆ. ಮನುಜನೇ ತಿಳಿದುಕೋ, ಇದು ಕಲಿಯುಗ. ಎಲ್ಲವೂ ತಿಳಿಯಿತು ಇಂದಿನ ಈ ಜಗದಲ್ಲಿ, ವಿಧಿ ಎಂಬುದೇ ತಿಳಿಯದೆ ಹೋಯಿತು ಈ ಕಲಿಯುಗದಲ್ಲಿ. ಯಾರಿಗೂ ತಿಳಿಯದೆ ಯಾವುದು ಎಲ್ಲಿಗೆ ಎಂದು ಅರಿವಿಲ್ಲದೆ. ನನ್ನ ಮುಂದಿನ ಕವನದ ಶೀರ್ಷಿಕೆ ಕನ್ನಡ ನಾಡು ಕರುನಾಡ ನಾಡು. ಕನ್ನಡ ನಾಡು ಕರುನಾಡ ನಾಡು, ಚೈತನ್ಯದ ವೈಭವದ ಸಮೃದ್ಧಿಯ ಬೀಡು. ಕನ್ನಡವೇ ಕೋಗಿಲೆಯ ಮಧುರ ಗಾನ, ವಸಂತ ಋತುವಿನ ಸೊಗಸಿನ ಯಾನ. ಹಾಡುತ್ತಿದೆ ಮನವು ಕರ್ನಾಟಕವೆಂದು, ಅಚ್ಚಳಿಯದೆ ಮಿಂಚೊಳಿಯುತ್ತಿದೆ ಇಂದು. ನವ ಭಾರತ ಹೃದಯದಲ್ಲಿ ನೆಲೆಸಿ, ನವಕನ್ನಡ ನಾಡು ಮನದಲ್ಲಿ ಉಳಿಸಿ. ಸೊಗಸೆನಿಸಿದೆ ಕವಿಗಳ ವಾಣಿಯು, ಕಂಪಿಸುತ್ತಿದೆ ಧ್ವನಿಯ ಲಾವಣಿಯು. ಶಶಿಯಲ್ಲಿಯೂ ಮೂಡಿದ ಪ್ರತಿಮೆಯಂತೆ ಕನ್ನಡವೆಂಬ ಭೂಪಟ ಮಿಂಚಿನಂತೆ. ಕನ್ನಡವೇ ಶ್ರೀಗಂಧದ ಬೀಡು, ಇದೆ ನಮ್ಮ ಚೆಲುವ ಕನ್ನಡ ನಾಡು. ಹಸಿರೆಲೆ ನಡುವೆ ಹೂವಿನಂತೆ ಕನ್ನಡವೇ ಸಿಹಿ ಜೇನ ಹನಿಯಂತೆ. ಕನ್ನಡವೇ ನವರಸಗಳ ಬೀಡು, ಕಟ್ಟಿಕೊಂಡೆವು ಕನ್ನಡ ನುಡಿಗಳ ಗೂಡು. ರಂಗು ರಂಗಿನ ಮಂಟಪದ ತಾಣ, ಕನ್ನಡ ನಾಡೆ ಶಿಲ್ಪಕಲೆಯ ಪ್ರಾಣ. ಜೋಗದ ಸಿರಿಯ ನರ್ತನ ನಾಟ್ಯವಾಗಿದೆ, ಕಲೆ ಸಾಹಿತ್ಯಗಳ ಉಸಿರಾಗಿದೆ. ಸೂರ್ಯ ಚಂದ್ರ ನಕ್ಷತ್ರಗಳ ಕಿರಣ, ಕವಿಲೇಖನಿ ನುಡಿಗಳ ಚರಣ. ಕನ್ನಡ ನೆಲ ಕನ್ನಡ ಜಲ, ಕನ್ನಡ ನಾಡು ಕನ್ನಡ ಹಾಡು. ಕನ್ನಡ ನೆಲದ ಜೀವಸಾಕ್ಷಿಯಾಗಿದೆ ಕನ್ನಡ ನಾಡು, ಉಸಿರಾಗಿ ನಿಂತಿದೆ. ಕನ್ನಡವೇ ಒಲವಿನ ಬಂಧ, ಕನ್ನಡದ ಏಕತೆಯ ಅನುಬಂಧ. ಜೀವದ ದೀಪದ ಬೆಳಕಿನಲ್ಲಿ ಕನ್ನಡದ ಅಂದ, ಕನ್ನಡವೇ ಬದುಕಿನ ಸುವರ್ಣ ಗಂಧ. ಋತುಗಳೇ ಕಳೆಯಲಿ, ಹೂಗಳೇ ಅರಳಲಿ, ಕನ್ನಡವೇ ಉಸಿರು, ಕನ್ನಡವೇ ಹೆಸರು, ಕನ್ನಡವೇ ಕರುಳಿನ ಹೊಕ್ಕಳು. ನಾವೆಲ್ಲರೂ ಕನ್ನಡಾಂಬೆಯ ಮಕ್ಕಳು, ನಾವೆಲ್ಲರೂ ಕನ್ನಡಾಂಬೆಯ ಮಕ್ಕಳು. ನನ್ನ ಮುಂದಿನ ಕವನದ ಶೀರ್ಷಿಕೆ ನನ್ನ ಜೀವದ ಉಸಿರು. ನಿನ್ನ ಉದರದಿ ಜನಿಸಿದ ಆ ಸಮಯದಿ, ಎನ್ನ ಅಳುವ ಕಂಡು ತನ್ನೆಲ್ಲ ನೋವ ಮರೆತು, ಮುಖದಿ ನಗುವ ಬೀರುತ್ತ ನಿಂತವಳು ನೀನು ಮಾತೆ. ಎನ್ನ ಮುಖವ ನೋಡುತ್ತ ಸಂಭ್ರಮದಿ ಆ ಕ್ಷಣದಿ, ನಿಜ ಹೇಳು ನಿನಗಿನ್ನೆಲ್ಲಿತ್ತು ಆ ಸಂತಸ. ಎನ್ನನು ಎತ್ತಿಕೊಂಡು ಎದೆ ಹಾಲುಣಿಸಿ ಪೋಷಿಸಿದವಳು, ಲಾಲಿ ಜೋಜೋ ಲಾಲಿ ಹಾಡ ಹೇಳುತ್ತಾ ನಿದ್ರೆಗೆ ಜಾರಿಸಿದವಳು. ಎನ್ನ ಮೊದಲ ತೊದಲ ಮಾತ ಕೇಳಿದ ಮಾತೆ ನೀನು, ಎನ್ನ ಮೊದಲ ಸಣ್ಣ ಕಾಲ್ನಡೆಗೆ ಹೆಜ್ಜೆಯ ನೋಡುತ್ತಾ ತುಟಿಯ ಅಂಚಿನಲ್ಲಿ ಮುಗುಳ್ನಗೆಯ ಬೀರುತ್ತ ಆನಂದ ಸಂತಸದ ಪರಾಕಾಷ್ಠೆ ಕಂಡವಳು ನೀನು ಮಾತೆ. ನೂರಾರು ಕತೆಗಳ ಹೇಳಿ ಎನ್ನ ಬೆಳೆಸಿದವಳು ನೀನು, ಸುಸಂಸ್ಕೃತನಾಗಿ ಎನ್ನ ಬೆಳೆಸಿದ ಮಾತೆಯು ನೀನು. ಸತ್ಯ ಮೇವ ಜಯತೆ ದಾರಿ ಒಳಗೆ ನಡೆಸಿದವಳು, ತಾಳ್ಮೆಯ ಶಕ್ತಿಯ ಕೊಡಿಸಿದವಳು, ತಪ್ಪುಗಳನ್ನ ತಿದ್ದಿ ಸರಿಪಡಿಸಿದವಳು, ಉತ್ತಮ ಭವಿಷ್ಯಕ್ಕೆ ಮಾರ್ಗದರ್ಶಕಿಯಾಗಿ ಎನ್ನ ಮೊದಲ ಗುರುವಾಗಿ ಕಲಿಸಿದವಳು ನೀನು ಮಾತೆ. ಭವ್ಯ ಭಾರತ ನಿರ್ಮಾಣದ ಮೊದಲ ವ್ಯಕ್ತಿ ನೀನಾಗು ಎಂದು ಪೂಜಿಸಿದವಳು, ನಿನ್ನ ಕಲಿಕೆಯ ಹಿಂದೆ ನಾನಿದ್ದೇನೆ ಸಾಧಿಸು ಎಂದು ಬೆನ್ನನ್ನು ತಟ್ಟಿದವಳು, ಪ್ರಯತ್ನದಿ ಫಲವು ಇದೆ ಎಂದು ಧೈರ್ಯವ ನೀಡಿದವಳು ನನ್ನ ಜೀವದ ಉಸಿರು. ಎನ್ನ ಹೆಸರು ನೀನೇ ಮಾತೆ. ನನ್ನ ಜೀವದ ಉಸಿರು, ಎನ್ನ ಹೆಸರು ನೀನೇ ಮಾತೆ. ನನ್ನ ಮುಂದಿನ ಕವನದ ಶೀರ್ಷಿಕೆ ಬಾರೋ ಮಳೆರಾಯ. ಓ ದರೆಗಿಳಿದು ಬಾರೋ ಮಳೆರಾಯ, ನಿನ್ನ ಮಳೆಹನಿಯು ಭೂಮಿಗೆ ಬಿದ್ದು ಆ ಮಣ್ಣಿನ ಸುವಾಸನೆಯನ್ನು ಅನುಭವಿಸಿದೆನಾ. ಬಾರೋ ಮಳೆರಾಯ, ಬಾರೋ ಮಳೆರಾಯ, ನಿನ್ನನ್ನೇ ನಂಬಿರುವ ರೈತನಿಗೆ ನೆಲೆಯಾಗುವ, ನಿನ್ನನ್ನೇ ನಂಬಿರುವ ಗಿಡಮರಗಳಿಗೆ ಉಸಿರಾಗ್ಯುವ. ಬಾರೋ ಮಳೆರಾಯ, ಬಾರೋ ಮಳೆರಾಯ, ಕೊಳ ಬಾವಿಗಳಿಗೆ ಜೋಗ ಜಲಪಾತಗಳಿಗೆ ನೀರಿನ ರೂಪದಲ್ಲಿ ಜೀವವಾಗಿ ಬಾ. ಬಾರೋ ಮಳೆರಾಯ, ಬಾರೋ ಮಳೆರಾಯ. ಓ ಮಳೆರಾಯ, ನೀನಿಲ್ಲದೆ ಗಿಡಮರಗಳಿಲ್ಲ, ನೀನಿಲ್ಲದೆ ಪಶು ಪಕ್ಷಿಗಳಿಲ್ಲ, ನೀ ಇಲ್ಲದೆ ಯಾರೂ ಇಲ್ಲ. ದರೆಗಿಳಿದು ಬಾರೋ ಮಳೆರಾಯ, ದರೆಗಿಳಿದು ಬಾರೋ ಮಳೆರಾಯ. ನನ್ನ ಮುಂದಿನ ಕವನದ ಶೀರ್ಷಿಕೆ ವ್ಯಂಜನಗಳ ಕವಿತೆ. ಕನ್ನಡ ಲೋಕದಲ್ಲಿ ಖಡ್ಗದ ಬೆಂಕಿಯ ಚೆಲ್ಲಿ, ಘಂಡೆದೆಯ ಧೈರ್ಯವ ತುಂಬಿ ಘನ ಶಕ್ತಿಯು ಹುಟ್ಟಿತು ಜ್ಞಾಪಕ ಹೃದಯದ ಹಸ್ತದಲ್ಲಿ ಮೂಡಿ. ಚರಣಗಳ ನಾದದ ಹಾಡಿನಲ್ಲಿ ಛಲವೆಂಬ ಗಾಂಭೀರ್ಯವ ತುಂಬಿ ಜಯಕೋಶ ನಮ್ಮ ತುಟಿಯ ಅಂಚಿನಲ್ಲಿ. ಜರಿಯ ಆಗಮನವೇ ಆ ಸಂದರ್ಭದಲ್ಲಿ ಜ್ಞಾನದ ಲೋಕದ ಬೆಳಕು ಹೊಮ್ಮಿತು. ಟೀಕೆ ಮಾಡುವ ಜನರ ಜಂಜಾಟದಿಂದ, ಟಕ್ಕ ಮನಸ್ಸಿನ ಹೊಯ್ದಾಟದಿಂದ, ಡಂಗೂರ ಡಿಂಡಿಮವ ಕಾಡಿದೆ ಢಗಢಗನೆ ಗುರಿಯೆಡೆಗೆ ಹರಿದಾಡುತ್ತ. ನಡೆಯಿಂದ ಸಾಗಲಿ ಆ ದಿನ ಬರುವವರೆಗೂ, ತಕ್ಕಡಿ ತೂಗುವ ಹಾದಿಯಲ್ಲಿ ತಟ್ಟನೆ ಅರಿವಾಗುವುದು ಜೀವನವು. ದಹನದ ಮನಸ್ಸಿರುವ ಜನಗಳ ನಡುವೆ ಧೈರ್ಯವ ತುಂಬಿಕೊಂಡು ಸಾಗುವುದೇ ನಯನಗಳಿಂದ ಎಲ್ಲವೂ ನೋಡುತ್ತ. ಪಾಪ ಕರ್ಮಗಳ ದಾಟಿ ಫಲದ ಫಲದತ್ತ ಮುಖ ಮಾಡಿ ಬಲದ ಬಾಂಧವ್ಯವು ಕಂಡುಕೊಳ್ಳುತ್ತಾ ಭರವಸೆಯ ಉತ್ತುಂಗದ ಬೆಳಕಿನಲ್ಲಿ ಮಾನವೀಯತೆಯ ಹುಟ್ಟು ಹಾಕುತ್ತ. ಯಮ ಪಾಶಗಳ ಜೊತೆ ಆಟ, ರಕ್ಕಸರ ಜೊತೆ ಯುದ್ಧ, ಲಘು ಜೀವನದಲ್ಲಿ ಎಲ್ಲವೂ ಅರಿತು ಶತಕೋಟಿಯ ಜೀವಿಗಳ ಜನನ ಮರಣ ಇಲ್ಲೇ ಷಟ್ಪದಿಯ ಸಾಲುಗಳಲ್ಲಿ ವಿವರಿಸಲು ಸಾಧ್ಯವಿಲ್ಲ. ಸತ್ಯದ ಲೋಕದಲ್ಲಿ ನಾವಿಲ್ಲ, ಅಸತ್ಯ ಲೋಕದಲ್ಲಿ ನಾವು. ಹರಿಯರ ಬ್ರಹ್ಮನಲ್ಲಿ ಕೇಳುವುದೊಂದೇ, ಬೆಳಕು ಆಗಲಿ ಈ ಲೋಕವೆಲ್ಲ, ಈ ಲೋಕವೆಲ್ಲ. ನನ್ನ ಮುಂದಿನ ಕವನದ ಶೀರ್ಷಿಕೆ ಪ್ರೇಮದೊಲುಮೆ. ಚೆಲುವೆ ನೀ ಬರೆದ ಒಲವಗೀತೆ, ತುಟಿಯಂಚಿನಲ್ಲಿ ನಾಟ್ಯವಾಡುವಾಗ ಮನದಲೇಕೋ ಕೋಗಿಲೆಯ ರಾಗ ನಿನ್ನ ನೆನಪಿನಲ್ಲೇ ಹಾಡಿದಾಗ, ಪ್ರೇಮದೊಲುಮೆ ಗಗನ ಮುಟ್ಟಿದಾಗ ಮೇಘಗಳು ಪ್ರೀತಿಯಲ್ಲಿ ತೇಲುವಾಗ, ಚಂದಿರನು ಮುಗುಳ್ನಗೆಯಲ್ಲಿ ನಾಚಿದಾಗ ನಕ್ಷತ್ರಗಳು ಮಿನುಗುತ್ತಾ ಪ್ರೇಮಿಸಿದಾಗ, ನನ್ನ ನಿನ್ನ ಒಲವು ಹೂವಾಗಿ ಅರಳಿದಾಗ ಏಕೋ ಏನೋ ಪ್ರೀತಿಯಲ್ಲಿ ಜ್ಞಾನಿಸುವಾಗ, ರಂಬೆ ಊರ್ವಶಿಯರು ಕಣ್ಣರಳಿಸಿ ನೋಡಿದಾಗ ದೃಷ್ಟಿಯಾಯಿತೇನೋ ನಮ್ಮ ಪ್ರೇಮ ಸಲ್ಲಾಪಕ್ಕೆ, ನಿನ್ನ ವರ್ಣಿಸಲು ನನ್ನ ಬರಹವೇ ಓಲೆಗರಿ.

0: ನುಡಿಗಳ ಪ್ರೇಮವೇ, ಸುಮ ಅರಳುವ ಪ್ರೇಮಕ್ಕೆ ಅಕ್ಷರಗಳ ಹುಡುಕಾಟವೇ, ಒಲವ ಇಂಚರದ ಹಾಡಿಗೆ ಹೆಜ್ಜೆಯ ಭರತನಾಟ್ಯವೇ. ನೀ ಮಲ್ಲಿಗೆ ಹೂ ಮುಡಿದಾಗ, ಸಿಂಧೂರ ಬಿಂದುವು ಇಟ್ಟಾಗ, ಹಸಿರು ಸೀರೆಯ ಉಟ್ಟು ಕೈಬಳೆಯ ತೊಟ್ಟು ಬಂದಾಗ, ನಿನ್ನ ಸೌಂದರ್ಯವು ನನ್ನ ಹೃದಯ ಮುಟ್ಟಿದಾಗ, ಕಣ್ಗಳೆರಡು ನಿನ್ನ ನೋಡಿದಾಗ, ಹೃದಯ ಬಡಿತವು ಹೆಚ್ಚಾದಾಗ, ಮನದಂಗಳದಲ್ಲಿ ಪ್ರೀತಿಯ ಅರಮನೆ ಮಾಡಿದಾಗ, ಪ್ರೇಮದ ರಾಜರಾಣಿ ನಾವಾದಾಗ, ವಲವರಾಗದ ಶ್ರುತಿಯು ಹಾಡಿದಾಗ, ನಾದದ ಪ್ರೇಮವು ಮಿಂಚಿನಂತೆ ಕುಣಿದಾಗ, ಸ್ವರ್ಗವೇ ಪ್ರೇಮದ ತಾಣವಾದಾಗ, ನನ್ನ ಹೃದಯ ನಿನ್ನದೇ ಆದಾಗ, ನನ್ನ ಹೃದಯ ನಿನ್ನದೇ ಆದಾಗ. ನನ್ನ ಮುಂದಿನ ಕವನದ ಶೀರ್ಷಿಕೆ ಕನ್ನಡ ಉಸಿರಾಡುತ್ತಿರೋ ನೀ ಕನ್ನಡ. ಕನ್ನಡ ಉಸಿರಾಡುತ್ತಿರೋ ನೀ ಕನ್ನಡ, ಒಲವಿನ ಭಾಷೆಯೇ ನೀ ಕನ್ನಡ. ಸಂಸ್ಕೃತಿಗೆ ನೆಲೆಯಾಗಿರೋ ನೀ ಕನ್ನಡ, ದೇಶಾಭಿಮಾನ ಬೆಳೆಸುವ ನೀ ಕನ್ನಡ, ಎಂದೆಂದು ಮನದಲ್ಲಿ ಕನ್ನಡ ಸ್ವರಗಳ ನಾದದಲ್ಲಿ, ಎಂದೆಂದು ಮನದಲ್ಲಿ ಕನ್ನಡ ಸ್ವರಗಳ ನಾದದಲ್ಲಿ. ಗಂಡು ಗಲಿಗಳ ನಾಡು ಇದು, ವೀರ ಶೂರರ ದೇಶವಿದು, ನಿತ್ಯ ವಸಂತದ ನಾಡು ಇದು, ಹಸಿರು ತಾಣಗಳ ಬೀಡು ಇದು. ಕನ್ನಡ ಉಸಿರಾಡುತ್ತಿರೋ ನೀ ಕನ್ನಡ, ಬುದ್ಧ ಬಸವ ಜನಿಸಿದ ತಾಣವಿದು, ಕಲೆ ಸಾಹಿತ್ಯಗಳ ಚಾವಣಿ ಇದು, ಮಹಾಕವಿಗಳ ಕಾಣಿಕೆ ಇದು, ಕನ್ನಡ ನಾಡಿನ ಹೊಂಬೆಳಕು ಇದು. ಕನ್ನಡ ಉಸಿರಾಡುತ್ತಿರೋ ನೀ ಕನ್ನಡ, ಕನ್ನಡ ಉಸಿರಾಡುತ್ತಿರೋ ನೀ ಕನ್ನಡ. ನಾದದ ಕಡಲ ನಾಟ್ಯವಿದು, ಹಸಿರು ಸಿರಿಯ ಚೆಲುವು ಇದು, ಕಾವೇರಿ ನದಿಯ ಜೀವನಾಡಿ ಇದು, ತುಂಗೆಯ ಮಡಿಲ ಫಲವತ್ತತೆ ಇದು. ಕನ್ನಡ ಉಸಿರಾಡುತ್ತಿರೋ ನೀ ಕನ್ನಡ, ಕನ್ನಡ ಉಸಿರಾಡುತ್ತಿರೋ ನೀ ಕನ್ನಡ. ಶಿಲೆಯ ಉಸಿರು ನಲಿದಾಡಿದೆ, ದೇಗುಲದ ಕಲೆಯು ಉಳಿದಿದೆ, ರಂಗದ ವೈಭವ ಹೆಸರಾಗಿದೆ, ದಸರಾ ದೀಪ ಮಿಂಚೊಳಿಯುತ್ತಿದೆ. ಕನ್ನಡ ಉಸಿರಾಡುತ್ತಿರೋ ನೀ ಕನ್ನಡ. ಬಾಳಿನ ನುಡಿ ಸಾಹಿತ್ಯದ ಸಾರ, ಕರುಳಿನ ಕವಿತೆ ಮಮತೆಯ ಸಾರ. ಕನ್ನಡ ಶ್ರೀಗಂಧದಲ್ಲಿ ಸದಾ ತೇಲುತ ಮಣ್ಣಿನ ಮಗು, ಕನ್ನಡದ ನಗು. ಕನ್ನಡ ಉಸಿರಾಡುತ್ತಿರೋ ನೀ ಕನ್ನಡ, ಕನ್ನಡ ಉಸಿರಾಡುತ್ತಿರೋ ನೀ ಕನ್ನಡ. ನನ್ನ ಮುಂದಿನ ಕವನದ ಶೀರ್ಷಿಕೆ ಸ್ವರಾಕ್ಷರಗಳ ಕವಿತೆ. ಅದ್ಭುತ ಸಾಲುಗಳ ಕವಿತೆಯು ಅರಳಿ, ಆಕಸ್ಮಿಕ ಕನಸೊಂದು ಮನದಲ್ಲಿ ತೇಲಿ, ಇಂದ್ರ ಚಾಪದ ಬಣ್ಣದಲ್ಲಿ ನುಗು ಮೂಡಿ, ಈಶ್ವರನ ಹೂದೋಟದಲ್ಲಿ ತೇಲಿ, ಉಷೆಯ ಕಿರಣದಲ್ಲಿ ನಲಿಯುವ ಹೂವು, ಊರ ತಿರುಗಿ ಬಂದು ನೆನಪಾದ ನೀನು, ಋತುಗಳು ಕಳಿತ ಹಾಡಿದೆ ಮನವು, ಎದೆಯಲ್ಲಿ ಹೊಸ ಹೂವೊಂದು ಅರಳಿ. ಐದು ಪದಗಳು ಸಾಲದು ಹೇಳಲು ನಿನಗೆ, ಒಲವಿನ ಉಡುಗರೆಯೇ ಹೂತೋಟ. ಓ ನಿನ್ನ ಪ್ರೀತಿಯಲ್ಲಿ ನನ್ನ ಮನವು, ಔದಾರ್ಯದ ಹೃದಯದ ಬೆಳಕು ಚೆಲ್ಲಿ, ಅಂಗಳದಲ್ಲಿ ಹೂವೊಂದು ನಗುತ್ತಿತ್ತು, ಆಹಾ ಎಂಥ ಅಂದವೇ ನಿನ್ನ ನಗು, ಆಹಾ ಎಂಥ ಅಂದವೇ ನಿನ್ನ ನಗು. ನನ್ನ ಮುಂದಿನ ಕವನದ ಶೀರ್ಷಿಕೆ ಪ್ರಕೃತಿಯ ಸೊಗಸು. ಕುಂದ ದಿಬ್ಬಗಳ ನಟ್ಟವಿ ಇರುವ ಹೆದ್ದಾರಿಗಳು, ನೂರಾರು ತಿರುವುಗಳ ತಾಣವೋ, ಅಲ್ಲಿನ ಹಸಿರು ಕಾಂತಾರವೋ, ದಿಟ್ಟಿಸಿ ನೋಡು ಚಂದವ. ಕುಸುಮ ಹೂಗಳು ಸೌಂದರ್ಯದ ಫಲವು, ಕುಸುಮ ಹೂಗಳ ಸೌಂದರ್ಯದ ಫಲವೋ, ಆ ಕಾಂತಾರದಿ ಮಣ್ಣಿನ ಫಲವತ್ತತೆಯೋ, ಭೂಮಿಯ ಅಂತರಾಳದಿಂದ ಅರಿಯುವ ಜಲದ ಗುಟ್ಟೋ. ಕುಸುಮ ಗಿಡಗಳು ಚಿಗುರೆಡೆದು ಮೊಗ್ಗಾಗಿ ಪುಷ್ಪಗಳಾಗಿ ನಕುಮುಖದಿಂದ ಅರಳಿತೋ, ಒಂದೆಡೆಯಿಂದ ಪ್ರಕೃತಿಯು ಯೋಚಿಸಿತು ಏನೆಂಬುದು. ಆ ಕುಸುಮಗಳು ದೇವರಿಗೆ ಅರ್ಪಣೆಯಾಗಿತೋ, ಸ್ತ್ರೀಯರ ಮುಡಿ ಸೇರಿತೋ, ಸ್ವರ್ಗಸ್ಥರಾದವರ ಪಾದ ಸೇರಿತೋ. ನೀಲಿಮೋಡಗಳು ಮರೆಯಾದವೋ, ಅಶ್ವೇತ ಛಾವಣಿಗಳು ಕವಿದಿತೋ, ಕತ್ತಲಾಗಿತೋ, ಶಶಿತಾರೆಗಳು ಮರೆಯಾಗಿತೋ, ಮೇಘಧ್ವನಿ ಬೆಳ್ಮಿಂಚು ಮೊಳಗುವ ಸಿಡಿಲಿನ ಅಬ್ಬರವೋ, ದರೆಗೆ ವೃಷ್ಟಿಯ ಆಗಮನವೋ, ಹಸಿರು ತಾಣಗಳಿಗೆ ಶುಭ ಸಂದೇಶವೋ. ಬೆಳ್ಳಂಬೆಳಗು ಸಂಧ್ಯಾವತ್ತಿನಲ್ಲಿ ಸೂರ್ಯ ಹುಟ್ಟಿದನು, ಪ್ರಕೃತಿಯು ಬೆಳಕಿನಡೆಗೆ ಸಾಗಿತೋ, ಮತ್ತೆ ಕ್ಷಣ ಮಾತ್ರದಲ್ಲಿ ಮುಳುಗಿದನು, ಹಕ್ಕಿಗಳ ಚಿಲಿಪಿಲಿಗಾನ ಕೇಳಿಸಿತೋ, ಗಗನ ದರೆಯಿಂದಲೀರ್ವರ ಸಮ್ಮಿಲನದಿಂದ ಸೃಷ್ಟಿಯಾದ ಸ್ವರ್ಗವೋ, ಉದಕದ ಮೇಲೆ ಸಾಗುವ ದೋಣಿಯೋ, ರತ್ನಗರ್ಭದಡಿಯಲ್ಲಿ ಜೀವಿಸೋ ಜೀವಿಯೋ, ದಿವಾಕರ ಶಶಂಕ ಇಂದಲೀರ್ವರಿಂದ ಬರುವ ಹೊಂಬೆಳಕೋ, ಮಲ್ಲಿಗೆ ಬಾಜಿ ಶ್ರೀಗಂಧದಿಂದ ಬರುವ ಸುಗಂಧವೋ ಗಗನ ಇಂದ ಇಳೆಗೆ ಸೇತುವೆಯಾಗಿರುವ ಕಾಮನ ಬಿಲ್ಲೋ ಇದಲ್ಲವೇನೋ ಪ್ರಕೃತಿ ಸೌಂದರ್ಯ, ಇದಲ್ಲವೇನೋ ಪ್ರಕೃತಿ ಸೌಂದರ್ಯ.
1: ಇದುವರೆಗೆ ಶರಣ್ ಎಂ ಅವರಿಂದ ಸ್ವರಚಿತ ಕವನ ವಾಚನ ಮೂಡಿಬಂತು. ಕೇಳುಗರೆ, ಇದು ಇಂದಿನ ಯುವ ವಾಣಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.

0: ಶ್ರೇಯ, ಏ ಶ್ರೇಯ, ಕೇಳಿಸ್ತಿಲ್ವೇನೆ ನಿಂಗೆ?
1: ಏನಮ್ಮ ನೀನು, ನಂಗೂ ಕೇಳಿಸ್ತು. ಎಷ್ಟು ಸಲ ಕರಿತೀಯಾ? ಬರ್ತೀನಿರು, ನಾನು ಆನ್ಲೈನ್ ಕ್ಲಾಸ್ ಅಲ್ಲಿ ಇದ್ದೀನಿ.
0: ನೀನು ನಿನ್ನ ಆನ್ಲೈನ್ ಕ್ಲಾಸ್ ಎಲ್ಲ ಗೊತ್ತು ನಂಗೆ. ನೀನು ಬರೀ ಫೇಸ್ಬುಕ್, ಇನ್ಸ್ಟಾಗ್ರಾಮು, ವಾಟ್ಸಪ್ಪು ಅಂತ ಮುಳುಗಿರೋದು ನನಗೆ ಕೇಳಿಸ್ತಾ ಇದೆ. ನಾನೇನಷ್ಟು ಪೆದ್ದಿ ಅನ್ಕೊಂಡಿದ್ಯಾ ನೀನು? ಸಾಕು, ನಿಲ್ಸು.
2: ಅಮ್ಮ ಹೌದು, ಇವಳು ರೀಲ್ಸ್ ನೋಡ್ತಾ ಕೂತಿದ್ದಾಳೆ.
0: ಆಹಾ, ನಮ್ ದೇವ್ರ ಸತ್ಯ ನನಗ್ ಗೊತ್ತಿಲ್ವಾ? ಕನ್ನಡಕ ಇಲ್ದೆ ಇದ್ರೆ ಈ ವಯಸ್ಸಿಗೆ ಏನೂ ಕಾಣಲ್ಲ. ಪರೀಕ್ಷೆ ಬರ್ಲಿ, ರಿಸಲ್ಟ್ ಬರ್ಲಿ, ಮೊಬೈಲ್ ಮಾತ್ರ ಕೈಯಲ್ಲಿ. ಮೊಬೈಲ್ಗೆ ಅಡಿಕ್ಟ್ ಆಗ್ಬಿಟ್ಟಿದೀಯ ನೀನು.
3: ಬಿಡು ಬಿಡು ಬಿಡು, ಕದ್ದು ಕದ್ದು ನೋಡೋದನ್ನ.
4: ಪತಿಯಾದ ಅವಲಂಬನೆ ಎಂದೆಂದಿಗೂ ಒಳ್ಳೆಯದಲ್ಲ. ಮೊಬೈಲ್ ಬಳಕೆಯ ಬಗ್ಗೆ ಎಚ್ಚರವಿರಲಿ, ಅವಶ್ಯಕತೆಯ ಪರಿಮಿತಿಯ ಬಗ್ಗೆ ಅರಿವಿರಲಿ.
5: ಯಾರು?
6: ಓಹ್ ಸವಿರತ್ನ, ಬನ್ನಿ ಬನ್ನಿ ಬನ್ನಿ. ಒಳ್ಳೆ ಸಮಯಕ್ಕೆ ಬಂದ್ರಿ, ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
7: ಪೂರ್ಣಿ ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶನೇ ತಲೆ ಮೇಲೆ ಬಿದ್ದ ಹಾಗಾಗಿದೆ.
6: ಏನಾಯ್ತೆ ಸವಿ?
4: ಅಯ್ಯೋ, ಬೆಳಿಗ್ಗೆ ನನ್ನ ಆದ್ನಿ ಫೋನ್ ಇಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
7: ಅಲ್ವೇ, ನೀನ್ ತಿಳ್ಕೊಂಡೋಳು, ಓದ್ದೋಳು, ಅದ್ ಹೇಗೆ ಯಾಮಾರ್ದಿಯೆ?
4: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
6: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದ್ಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
8: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸ ಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.
9: ಮಲಗೋ ಕಂದಮ್ಮನಿಗೆ ಜೋಗುಳ ಹಾಡು.
10: ಜೋ ಜೋ ನಾಲಿ ನಾ ಹಾಡುವೆ.
9: ಬಿಳಿಯೋ ಮಕ್ಕಳಿಗೆ ನಾನದ ಗೂಡು.
11: ಈ ಕನ್ನಡದ ಅಕ್ಷರ ಮಾಲೆ.
9: ಹಾಡಿ ಹರೆಯದವರಿಗೆ ಸ್ಫೂರ್ತಿಯ ಚಿಲುಮೆ.
11: ನನ್ನೆದೆ ಕೋಗಿಲೆಯ ಒಲವಿನ ಪಲ್ಲವಿಯ.
9: ವಯೋವೃದ್ಧರಿಗೆ ಬದುಕಿನ ಹಿರಿಮೆ.
10: ಬಾನಿಗೊಂದು ಎಲ್ಲೆ ಎಲ್ಲಿದೆ.
9: ಬೆಳಗಿನಿಂದ ರಾತ್ರಿ ಎಬ್ಬಿಸಿ ಮಲಗಿಸೋ ವಾಣಿ, ಅದುವೇ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಆಕಾಶವಾಣಿ. ಅದಕ್ಕೀಗ 90ರ ಸಂಭ್ರಮ. ಹರಸಿ ಹಾರೈಸುತ್ತಿರುವ ನಿಮ್ಮೆಲ್ಲರಿಗೂ ಧನ್ಯವಾದಗಳು.
10: ನಮ್ಮ ನಿಮ್ಮ ವಾಣಿ, ಇದು ಎಲ್ಲರ ಕಣ್ಮಣಿ.
9: ಸದಾ ಜೊತೆ ಜೊತೆಯಲ್ಲಿ ಸಾಗಲಿ ನಮ್ಮ ನಿಮ್ಮ ಪಯಣ, ಯಾಕೆಂದ್ರೆ ನಮ್ಮ ಆಕಾಶವಾಣಿ ಸದಾ ನಿತ್ಯ ನೂತನ.

0: ಅಲ್ಲಲ್ಲ.
1: ಯಾರು ನಮಗಿಂತ ಮುಂದಿದ್ದಾರೆ ಅಥವಾ ಯಾರು ನಮಗಿಂತ ಹಿಂದಿದ್ದಾರೆ ಎಂದು ಯೋಚಿಸುವುದರ ಬದಲು
2: ಯಾರು ನಮ್ಮ ಜೊತೆಗಿದ್ದಾರೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳೋಣ.
1: ನಾವು ಒಬ್ಬರಿಗೆ ಸಹಾಯ ಮಾಡಿದರೆ
2: ನಮಗೆ ಇಬ್ಬರು ಸಹಾಯ ಮಾಡುತ್ತಾರೆ.
1: ನಾವು ಸಮಾಜವನ್ನು ಬೆಳೆಸಿದರೆ
2: ಸಮಾಜ ನಮ್ಮನ್ನು ಬೆಳೆಸುತ್ತದೆ.

0: ಇದು ಆಕಾಶವಾಣಿ.
1: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 10 ಗಂಟೆ.

ಈಗ ಕೇಳಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಸೆಮ್ಮನಗುಡಿ ಆರ್ ಶ್ರೀನಿವಾಸ್ ಅಯ್ಯರವರ ಹಾಡುಗಾರಿಕೆಯನ್ನು.

ಮಗ ಮಗ ಮಗ ಮಗ ಕೆಳಗಳ ಯಾರು ಮಗ ಗಣಿ

ka ba ba da ni ga da ni ba ba da ba da ba ba ka.

ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಸೆಮ್ಮನಗುಡಿ ಆರ್ ಶ್ರೀನಿವಾಸಯ್ಯರವರ ಹಾಡುಗಾರಿಕೆಯನ್ನು ಕೇಳಿದರೆ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 10:31.

0: ಕೇಳಿ ಚಿತ್ರಗೀತೆಗಳ ಕಾರ್ಯಕ್ರಮ.
1: ಶುರು ಮಾಡೋಣ ಇನ್ವೆಸ್ಟಿಂಗ್ ನ ಕಲಿಕೆ.

0: ಸೆಬಿ ಇನ್ವೆಸ್ಟರ್ ಜಾಗೃತ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸ್ವರ್ಣಲತಾ ಅವರ ಧ್ವನಿಯಲ್ಲಿ ಕೇಳಿ ವಿಜಯದಶಮಿ ಚಿತ್ರದ ಗೀತೆಯನ್ನು. ಆರ್ ಎನ್ ಜೋಗೋಪಾಲ್ ಅವರ ಸಾಹಿತ್ಯಕ್ಕೆ ದೇವ ಅವರ ಸಂಗೀತ ನಿರ್ದೇಶನವಿದೆ.

ಕೆ ಕಲ್ಯಾಣವರ ಸಾಹಿತ್ಯದಲ್ಲಿ ಕೇಳಿ, ಅರ್ಜುನ್ ಚೆನ್ನಿಯ ಅವರ ಸಂಗೀತ ನಿರ್ದೇಶನದಲ್ಲಿ ಬಜರಂಗಿ ಚಿತ್ರದ ಗೀತೆಯನ್ನು ಕೈಲಾಶ್ ಕೇರಿಯವರ ಧ್ವನಿಯಲ್ಲಿ.

0: ಸೆಬಿ ಇನ್ವೆಸ್ಟರ್ ಜಾಗೃತ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಕೇಳಿ ಸಮರ ಚಿತ್ರದ ಗೀತೆಯನ್ನ ಸಾಹಿತ್ಯ ನೀಡಿದ್ದಾರೆ ವಿ ಮನೋಹರ್ ಅವರು.

ಶಂಕರ್ ಮಹದೇವನವರ ಧ್ವನಿಯಲ್ಲಿ ಕೇಳಿ ಜೋಗಿ ಚಿತ್ರದ ಗೀತೆಯನ್ನು. ಪ್ರೇಮ್ ಅವರ ಸಾಹಿತ್ಯಕ್ಕೆ ಗುರುಕಿರಣ್ ಅವರ ಸಂಗೀತ ನಿರ್ದೇಶನವಿದೆ.

ಚಿತ್ರಗೀತೆಗಳ ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳಿ. ಸೋನು ನಿಗಮ್ ಅವರ ಧ್ವನಿಯಲ್ಲಿ ನವಗ್ರಹ ಚಿತ್ರದ ಗೀತೆಯನ್ನು, ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತ ನಿರ್ದೇಶನವಿದೆ.

ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆ ಗೀತೆಯನ್ನ ಕೇಳಿ. ಕವಿರಾಜ್ ಅವರ ಸಾಹಿತ್ಯದಲ್ಲಿ ಗುರುಕಿರಣ್ ಅವರ ಸಂಗೀತ ನಿರ್ದೇಶನದಲ್ಲಿ ತಾಕತ್ ಚಿತ್ರದ ಗೀತೆಯನ್ನ

0: ಎಲ್ಲಾ ಜೀವಿಗಳ ಜೀವವೇ ಜಲ.
1: ಬರಿದಾದಷ್ಟು ಕುಗ್ಗುತ್ತೆ ನಮ್ಮ ಬಲ.
2: ನೀರಿನ ಬಳಕೆ ಹಿತವಾಗಿರಲಿ,
3: ಕೊರತೆಯಾಗದಂತೆ ಗಮನವಿರಲಿ.
4: ಹನಿ ಹನಿಗೂಡ್ದ್ರೆ ಹಳ್ಳ,
5: ಮನೆ ಮನೆಗಳಲ್ಲಿ ಇರಲಿ ಜಲ ಜಾಗೃತಿ.
1: ಸರ್ವರಲ್ಲೂ ಇರಲಿ ನೀರಿನ ಬಳಕೆ.

0: ಪ್ರತಿ ಬಳಕೆಯಲ್ಲೂ ಇರಲಿ ಎಚ್ಚರ.
1: ದುರ್ಬಳಕೆಗೆ ವಿಧಿಸಿಕೊಳ್ಳಿ ಕಟ್ಟೆಚ್ಚರ.
2: ನೀರು ಬರಿದಾದಷ್ಟು ಆತಂಕ,
3: ಕಲುಷಿತವಾದಷ್ಟು ಕಳಂಕ.
1: ಇದುವರೆಗೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 11:05 ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.